ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಆರು 2026 ಸೋಮವಾರ ಪರಾಭವ ಸಂವತ್ಸರ ಆಷಾಢ ಮಾಸ. ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ಹೀಗಿದೆ.
1: ಬೆಳಿಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಗೊಳ್ಳಲಿದೆ.
0: ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 6:45 ಗಾಂಧಿ ಓದು ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನ ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಟೀಮ್ ಅಕಾಡೆಮಿ ಕಾಲೇಜಿನ ವಿದ್ಯಾರ್ಥಿಗಳಾದ ಮೇಘನಾ ಟಿಎಸ್ ಮತ್ತು ಶ್ರೀ ಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ ಲಿಪಿಕಾ ಟಿಎಸ್ ಈ ವಿದ್ಯಾರ್ಥಿಗಳು ಬಸವಣ್ಣನವರ ವಿಚಾರಧಾರೆಯ ಕುರಿತು ಮಾಹಿತಿಯನ್ನ ಹೇಳಲಿದ್ದಾರೆ.
1: ಬೆಳಿಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಜಯ ಗಣೇಶ್ ಇವರು ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ನಿರೂಪಣೆಯನ್ನ ಮಾಡಲಿದ್ದಾರೆ. ನಂತರ
0: ದಿನೇಶ್ ಹೊಸನಗರ್ ಇವರು ಮಳೆಯ ಕುರಿತಾದಂತಹ ಗಾದೆ ಮಾತುಗಳ ಕುರಿತು ಮಾಹಿತಿಯನ್ನ ಹೇಳಲಿದ್ದಾರೆ.
1: ನಂತರ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಿಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವೆಲ್ಲ, ನಮಗಾಗಿ ಪರಿಸರ, ಈ ಪರಿಸರದ ಕೆಲವು ವಿಷಯದ ಬಗ್ಗೆ ಬೆಳಕು ಚೆಲ್ಲುವ
0: ಪರಿಸರ ಪರಿಚಯ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 9:00 ವೈದ್ಯರೊಂದಿಗೆ ಮಾತುಕತೆ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ನಂಜಪ್ಪ ಆಸ್ಪತ್ರೆಯ ಡಾಕ್ಟರ್ ನಮ್ರತಾ ಇವರು ಕ್ಯಾನ್ಸರ್ ಕುರಿತಾದಂತಹ ಮಾಹಿತಿಯನ್ನ ಹೇಳಲಿದ್ದಾರೆ. 9:30 ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಾಡಪ್ರಭು ಕೆಂಪೇಗೌಡರ ವಿಚಾರಧಾರೆಯ ಕುರಿತು ಆರ್ಜೆ ಮಹಾಲಕ್ಷ್ಮಿಯವರು ಮಾಹಿತಿಯನ್ನ ನೀಡಲಿದ್ದಾರೆ.
1: ಬೆಳಿಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರುತ್ತಾನೆ ಇರುತ್ತದೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಷ್ಟು ಕತೆಗಳನ್ನ ತಿಳಿಸುವ ಕಾರ್ಯಕ್ರಮ
0: ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನ ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 11:30 ಕೆಲಸದ ಜೊತೆ ಜೊತೆಗೆ ಒಂದಷ್ಟು ಚಿತ್ರಗೀತೆಗಳನ್ನ ಭಾವಗೀತೆಗಳನ್ನ ಕೇಳುವ ಸಮಯ. ಮಧ್ಯಾಹ್ನ 12:00 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಚಾರಧಾರೆ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮೆಂತೆ ಸೊಪ್ಪಿನಿಂದ ಮಾಡುವಂತಹ ಹಲವು ರೆಸಿಪಿಗಳ ಬಗ್ಗೆ ಮಾಹಿತಿಯನ್ನ ಆರ್ಜೆ ಮಹಾಲಕ್ಷ್ಮಿಯವರು ತಿಳಿಸಿಕೊಡಲಿದ್ದಾರೆ.
1: ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿ ಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ.
0: ಕೊಳ್ಳೆಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗುತ್ತದೆ. ನಂತರದಲ್ಲಿ ಕುಮಾರಸ್ವಾಮಿ ಅವರು ನಡೆಸಿಕೊಡುವ ಪರಿಸರ ಮಾತುಕತೆ ಕಾರ್ಯಕ್ರಮ ಮೂಡಿಬರಲಿದೆ. ನಂತರದಲ್ಲಿ ಪೆರಾಜಿ ಅವರ ಪಂಪನ ಓದು ಕಾರ್ಯಕ್ರಮ ಮೂಡಿಬರಲಿದೆ. ವಿಜಯ ಹೆಚ್ಎಸ್ ಇವರು ನಡೆಸಿಕೊಡುವ ಸುಲಭವಾಗಿ ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
1: ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗುತ್ತದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದು ಕೊರತೆಗಳನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದೆಡೆಗೆ ಎಂಬ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರುಗುಗಳನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮೂಡಿಬರಲಿದೆ.
0: ಸಂಜೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಖಡ್ಗಧಾರಿ ಪಕ್ಷಿಯ ಕುರಿತು ಮಾಹಿತಿಯನ್ನ ಆರ್ಜೆ ಶ್ರೀಧರ್ ಅವರು ಮಾಹಿತಿ ಹೇಳಲಿದ್ದಾರೆ.
1: ಸಂಜೆ 6:30 ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ

ಅನಿಸುತ್ತಿವೆ, ಆದ್ರೆ ಅವುಗಳ ಭಾಷೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಆ ಹಕ್ಕಿ ನಿಮ್ಮ ಸ್ವಾತಂತ್ರ್ಯವನ್ನ ಬಯಸ್ತಾ ಇದೆ, ಆ ಕನ್ನಡಿ ನಿಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಹೇಳ್ತಾ ಇದೆ. ನೀವು ಆ ಭಾಷೆಯನ್ನ ಅರ್ಥ ಮಾಡಿಕೊಳ್ಳದಿದ್ರೆ ಹೊಸದಾಗಿ ಒಳ್ಳೆಯ ಕನಸುಗಳು ನಿಮ್ಮ ಕಣ್ಣಿಗೆ ಹೇಗೆ ತಾನೇ ಬೀಳಲು ಸಾಧ್ಯ? ಭಾಷೆ ಗೊತ್ತಿಲ್ಲದ ಊರಲ್ಲಿ ನಾವು ದಾರಿ ಕಳೆದುಕೊಳ್ತಾ ಇದ್ದೇವೆ ಅಷ್ಟೇ ಅಂತ ಹೇಳ್ತಾನೆ. ರಾಜನಿಗೆ ಆವಾಗ್ಲೇ ಅರ್ಥ ಆಗಿದ್ದು, ಕನಸುಗಳು ಕೇವಲ ಚಿತ್ರಗಳಲ್ಲ, ಅವು ನಮ್ಮ ಮನಸ್ಸಿನ ಆಳದ ಆಸೆಗಳ ಭಾಷೆ ಅಂತ. ಯಾವಾಗ ಅವನು ತನ್ನ ಕನಸುಗಳ ಅರ್ಥವನ್ನು ಅದರ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ನೋ, ಆಗ ಅವನಿಗೆ ತನ್ನ ಗುರಿ ಏನು, ತಾನು ಮುಂದೆ ಏನ್ ಮಾಡಬೇಕು ಅನ್ನೋ ಬ್ಯೂಟಿಫುಲ್ ಆದ ಕನಸುಗಳು ಸ್ಪಷ್ಟವಾಗಿ ಕಾಣಿಸೋದಕ್ಕೆ ಶುರು ಮಾಡಿದ್ವು. ಸೊ ಸ್ನೇಹಿತರೆ, ನಮ್ ಲೈಫು ಅಷ್ಟೇ ಅಲ್ವಾ? ನಮಗೆ ಏನ್ ಬೇಕು, ನಮ್ಮ ಪ್ಯಾಷನ್ ಏನು ಅಂತ ನಮ್ಮ ಮನಸ್ಸು ಕನಸುಗಳ ಮೂಲಕ ನಮಗೆ ಸಿಗ್ನಲ್ ಕೊಡ್ತಾ ಇರುತ್ತೆ. ಆ ಕನಸುಗಳ ಭಾಷೆಯನ್ನ, ಆ ಸಣ್ಣ ಸಣ್ಣ ಆಸೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಆದ್ರೆ ಮಾತ್ರ ಲೈಫ್ನಲ್ಲಿ ಮುಂದೆ ಯಾವ ಕನಸು ಕಾಣಬೇಕು, ಅದನ್ನ ಹೇಗೆ ನನಸು ಮಾಡಬೇಕು ಅನ್ನೋದನ್ನ ಏಕದಮ್ ಈಸಿ ಆಗುತ್ತೆ. ಸೊ ನಿಮ್ಮ ಮನಸ್ಸಿನ ಭಾಷೆಯನ್ನ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ನನ್ನೆಲ್ಲ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ವಯಸ್ಸು ಅನ್ನೋದು ಕೇವಲ ಒಂದು ನಂಬರ್ ಅಷ್ಟೇ ಅಲ್ವಾ? ಆದ್ರೆ ಆ ನಂಬರ್ ಹಿಂದೆ ಅಡಗಿರುವ ಕಥೆಗಳು ನಿಜಕ್ಕೂ ಅದ್ಭುತ ಅಂತಾನೆ ಹೇಳಬಹುದು. ಇವತ್ತು ಬೆಳಗ್ಗೆ ನಾವೆಲ್ಲರೂ ನಮ್ಮ ವಯಸ್ಸಿನ ಬಗ್ಗೆ ಒಮ್ಮೆ ಹೆಮ್ಮೆ ಪಡೋಣ. ವಯಸ್ಸು 20 ಇರುವಾಗ ಸ್ವದೇಶ ಮತ್ತು ವಿದೇಶ ಎರಡೂ ಒಂದೇ ಆಗಿರುತ್ತೆ. ನೀವು ಎಲ್ಲಿದ್ರೂ ಪರವಾಗಿಲ್ಲ, ಅಲ್ಲಿಗೆ ಹೊಂದಿಕೊಳ್ತೀರಾ ಅಲ್ವಾ? ಇನ್ನ ವಯಸ್ಸು 30 ಆದಾಗ ರಾತ್ರಿ ಮತ್ತು ಹಗಲು ಎರಡೂ ಒಂದೇ. ಅಂದ್ರೆ ಕೆಲವು ದಿನ ನಿದ್ದೆ ಇಲ್ಲ ಅಂತಂದ್ರೂ ಏನೂ ತೊಂದರೆ ಆಗೋದಿಲ್ಲ. ಇನ್ನ ವಯಸ್ಸು 40 ಆದಾಗ ಅತಿ ಹೆಚ್ಚು ಓದಿದವರು ಮತ್ತು ಅತಿ ಕಡಿಮೆ ಓದಿದವರು ಒಂದೇ. ಕಡಿಮೆ ಓದಿದವರು ಕೆಲವೊಂದ್ಸರಿ ಹೆಚ್ಚು ಸಂಪಾದಿಸ್ತಾರೆ. ಇನ್ನ ವಯಸ್ಸು 50 ಆದಾಗ ಸೌಂದರ್ಯ ಮತ್ತು ಕುರೂಪು ಒಂದೇ. ನೀವು ಎಷ್ಟೇ ಸುಂದರವಾಗಿದ್ದರೂ ಚರ್ಮ ನೆರಿಗೆ ಬೀಳುತ್ತೆ, ಅಲ್ಲಲ್ಲಿ ಕಪ್ಪಾಗುತ್ತೆ, ಮುಚ್ಚಿಡುವುದಕ್ಕೆ ಸಾಧ್ಯವಿಲ್ಲ ಅಲ್ವಾ? ಇನ್ನ ವಯಸ್ಸು 60 ಆದಾಗ ಎತ್ತರದ ಸ್ಥಾನ ಕೆಳಗಿನ ಸ್ಥಾನ ಒಂದೇ. ಅಧಿಕಾರಿಯು ನಿವೃತ್ತಿಗೊಂಡ ಮೇಲೆ ಗೌರವ ಕೊಡಲಾರ. ಇನ್ನ ವಯಸ್ಸು 70 ಆದಾಗ ದೊಡ್ಡ ಮನೆ ಮತ್ತು ಸಣ್ಣ ಮನೆ ಒಂದೇ. ಸಂದು ನೋವು ಚಲಿಸುವ ಕಷ್ಟ ಇದ್ದವರಿಗೆ ಸ್ವಲ್ಪ ಜಾಗ ಕೂರೋದಕ್ಕೆ ಸಿಕ್ಕರೆ ಸಾಕು. ಇನ್ನ ವಯಸ್ಸು 80 ಆದಾಗ ಹಣ ಇರುವುದು ಮತ್ತು ಹಣ ಇಲ್ಲದೇ ಇರುವುದು ಒಂದೇ. ನಿಮಗೆ ಹಣ ಖರ್ಚು ಮಾಡಬೇಕು ಅಂತನ್ಸಿದ್ರು ಎಲ್ಲಿ ಖರ್ಚು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಇನ್ನ ವಯಸ್ಸು 90 ಆದಾಗ ನಿದ್ದೆ ಮಾಡೋದು ಹಾಗೂ ಎಚ್ಚರದಿಂದಿರೋದು ಎರಡೂ ಒಂದೇ. ಎದ್ದ ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಜೀವನವನ್ನು ಹಗುರಾಗಿ ತಗೊಳ್ಳಿ ಸ್ನೇಹಿತರೆ, ಅಲ್ಲಿ ಭೇದಿಸಬೇಕಾದ ರಹಸ್ಯಗಳು ಇರೋದಿಲ್ಲ. ದೀರ್ಘಾವಧಿಯ ಜೀವನ ನೋಡಿದರೆ ನಾವೆಲ್ಲ ಒಂದೇ. ಆದ್ರಿಂದ ಎಲ್ಲ ಒತ್ತಡ ಆತಂಕಗಳನ್ನ ಮರೆತು ಜೀವನವನ್ನ ಆನಂದಿಸಿ, ಆಲ್ ಇಸ್ ವೆಲ್ ಅಂತ ಹೇಳ್ತಾ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ನಾನು ಒಂದು ಮೌಲ್ಯದ ಕಥೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ, ಕೇಳಿ. ಸ್ನೇಹಿತರೆ, ನಾವು ಎಷ್ಟೋ ಸಲ ಕೇಳ್ತಾ ಇರ್ತೀವಿ, ಏನಪ್ಪ ಅಂದ್ರೆ ನಾನು ತುಂಬಾ ಕಷ್ಟಪಡ್ತೀನಿ, ತುಂಬಾ ಕೆಲಸ ಮಾಡ್ತೀನಿ, ಆದ್ರೆ ರಿಸಲ್ಟ್ ಮಾತ್ರ ಬರ್ತಿಲ್ಲ ಅಂತ. ಯಾಕೆ ಹೀಗಾಗುತ್ತೆ? ಯಶಸ್ಸು ಸಿಗ್ಬೇಕಾದ್ರೆ ಬರೀ ಕಷ್ಟಪಟ್ರೆ ಸಾಕಾ, ಅಥವಾ ಅದಕ್ಕೇನಾದ್ರೂ ಸೀಕ್ರೆಟ್ ಇದೆಯಾ? ಅದಕ್ಕೆ ಉತ್ತರ ಈಗ ತಿಳಿಯೋಣ, ಬನ್ನಿ. ಸ್ವಾಮಿ ವಿವೇಕಾನಂದರು ಒಮ್ಮೆ ಅಮೆರಿಕದಲ್ಲಿದ್ದಾಗ ಅಲ್ಲಿನ ನದಿ ತೀರದಲ್ಲಿ ಕೆಲ ಹುಡುಗರು ಆಟ ಆಡ್ತಾ ಇದ್ದದನ್ನ ನೋಡ್ತಾರೆ. ಆ ಹುಡುಗರು ನದಿಯಲ್ಲಿ ತೇಲ್ತಾ ಇದ್ದ ಮೊಟ್ಟೆಯ ಓಡುಗಳಿಗೆ, ಅಂದ್ರೆ ಎಗ್ ಶೆಲ್ಸ್ ಅಂತ ಹೇಳ್ತೀವಲ್ಲ, ಸೊ ಅದನ್ನ ಗನ್ ಮೂಲಕ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸುಮಾರು 10-12 ಜನ ಹುಡುಗರು ಎಷ್ಟೇ ಪ್ರಯತ್ನ ಪಟ್ರು ಒಂದೇ ಒಂದು ಗುರಿ ಕೂಡ ಆ ಒಂದು ಎಗ್ ಶೆಲ್ಸಿಗೆ ತಗುಲೋದಿಲ್ಲ. ಇದನ್ನ ನೋಡ್ತಾ ಇದ್ದ ವಿವೇಕಾನಂದರು ನಗ್ತಾ ನಗ್ತಾ ಆ ಹುಡುಗರ ಹತ್ತಿರ ಹೋಗಿ, ನಾನು ಟ್ರೈ ಮಾಡಬಹುದಾ ಅಂತ ಕೇಳ್ತಾರೆ. ಗನ್ನನ್ನ ಕೈಗೆ ತಗೊಂಡ ವಿವೇಕಾನಂದರು ಬ್ಯಾಕ್ ಟು ಬ್ಯಾಕ್ 12 ಬಾರಿ ಶೂಟ್ ಮಾಡ್ತಾರೆ. ಆಶ್ಚರ್ಯ ಅಂತಂದ್ರೆ 12 ಬಾರಿ ಗುರಿ ಕರೆಕ್ಟ್ ಆಗಿ ಎಗ್ ಶೆಲ್ಸಿಗೆ ತಗಲುತ್ತೆ. ಆಗ ಇದನ್ನ ನೋಡಿ ಹುಡುಗರು ದಂಗಾಗಿ ಹೋಗ್ತಾರೆ. ಸರ್, ನೀವು ಮೊದಲೇ ಶೂಟಿಂಗ್ ಅಭ್ಯಾಸ ಮಾಡಿದ್ದೀರಾ, ಇದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಅದಕ್ಕೆ ವಿವೇಕಾನಂದರು ಹೇಳಿದ ಮಾತು ಅಜರಾಮರ ಅಂತಾನೆ ಹೇಳ್ಬೋದು. ನಾನು ಮೊದಲ ಬಾರಿ ಗನ್ ಹಿಡ್ದಿರೋದು, ನಾನು ಏನೇ ಕೆಲಸ ಮಾಡಿದ್ರು ನನ್ನ ಇಡೀ ಮನಸ್ಸನ್ನ ಅದರ ಮೇಲೆ ಕೇಂದ್ರೀಕರಿಸ್ತೀನಿ. ನೀವು ಗುರಿ ಇಡುವಾಗ ನಿಮ್ಮ ಅರ್ಧ ಮನಸ್ಸು ಮೊಟ್ಟೆಯ ಮೇಲಿತ್ತು, ಇನ್ನರ್ಧ ಮನಸ್ಸು ತಪ್ಪಿ ಹೋಗುತ್ತೇನೋ ಅನ್ನೋ ಭಯದಲ್ಲಿತ್ತು. ಆದರೆ ನಾನು ಶೂಟ್ ಮಾಡುವಾಗ ಆ ಕ್ಷಣದಲ್ಲಿ ನಾನು ಮತ್ತು ಆ ಗುರಿ ಬಿಟ್ಟು ಬೇರೇನೂ ಇರಲಿಲ್ಲ ಅಂತ ಹೇಳ್ತಾರೆ. ಸೊ ಸ್ನೇಹಿತರೆ, ಇವತ್ತಿನ ಮೆಸೇಜ್ ಏನ್ ಗೊತ್ತಾ? ನಾವು ಓದ್ತಾ ಇರ್ಲಿ ಅಥವಾ ಕೆಲಸ ಮಾಡ್ತಾ ಇರ್ಲಿ, ನಮ್ಮ ಯಶಸ್ಸು ನಿರ್ಧಾರ ಆಗೋದು ನಮ್ಮ ಏಕಾಗ್ರ

ಏಕಾಗ್ರತೆಯಿಂದ ಅಂದ್ರೆ ಕಾನ್ಸಂಟ್ರೇಷನ್ ಇಂದ. ಹತ್ತು ಕೆಲಸಗಳ ಮೇಲೆ ಕೈ ಹಾಕೋದ್ಕಿಂತ ಮಾಡೋ ಒಂದು ಕೆಲಸದ ಮೇಲೆ 100 to 100 ಗಮನ ಕೊಟ್ಟರೆ ಜಗತ್ತನ್ನೇ ಗೆಲ್ಬಹುದು. ಸೊ ಇವತ್ತಿನ ದಿನದ ನಿಮ್ಮ ಗುರಿ ಏನೇ ಇರಲಿ, ಅದರ ಮೇಲೆ ಫೋಕಸ್ ಇರಲಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಹಾಲು ಕುಡಿಯೋದನ್ನ ತಪ್ಪಿಸಿ. ಸರಿ, ಹಾಗಿದ್ರೆ ಈ ಒಂದು ದಿನವನ್ನ ಯಾಕೆ ಆಚರಿಸಲಾಗುತ್ತೆ ಅಂತ ನೀವು ಕೇಳಬಹುದು. ಎಸ್, ಇದಕ್ಕೂ ಒಂದು ಸಣ್ಣ ಇತಿಹಾಸ ಇದೆ ಸ್ನೇಹಿತರೆ. ಏನಪ್ಪ ಅಂದ್ರೆ, ಜುಲೈ 6, 1885 ಪ್ರಸಿದ್ಧ ವಿಜ್ಞಾನಿ ಲೂಯಿಸ್ ಪ್ಯಾಶ್ಚರ್ ಅವರು ರೇಬಿಸ್ ಕಾಯಿಲೆಗೆ ಮೊದಲ ಯಶಸ್ವಿ ಲಸಿಕೆಯನ್ನ ಕಂಡುಹಿಡಿದ್ರು. ಆ ದಿನದ ನೆನಪಿಗಾಗಿ ಪ್ರತಿಯೊಬ್ಬರಿಗೂ ಈ ರೋಗಗಳ ಬಗ್ಗೆ ಅರಿವು ಇರಲಿ ಅನ್ನೋ ಕಾರಣಕ್ಕೆ ಈ ದಿನವನ್ನ ಆಚರಿಸಲಾಗ್ತಾ ಇದೆ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ಲ, ಹಾಗೆ ರೋಗ ಬಂದ ಮೇಲೆ ಸಂಕಟ ಪಡೋದ್ಕಿಂತ ಬರದಂತೆ ತಡೆಯುವುದೇ ಬುದ್ಧಿವಂತಿಕೆ. ಪ್ರಾಣಿಗಳನ್ನ ಪ್ರೀತಿಸೋಣ, ಜೊತೆಗೆ ಆರೋಗ್ಯದ ಬಗ್ಗೆಯೂ ಕೂಡ ಜಾಗರೂಕರಾಗಿರೋಣ. ಏನಂತೀರಾ? ಸೊ ನಿಮ್ಮ ಮನೆಯ ಸಾಕು ಪ್ರಾಣಿಗಳಿಗೆ ಲಸಿಕೆ ಹಾಕ್ಸಿದ್ದೀರಾ ತಾನೆ? ಹಾಕ್ಸಿಲ್ಲ ಅಂದ್ರೆ ಇವತ್ತೇ ಆ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿ ಓದುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್, ಬೆಂಗಳೂರು. ಆತ್ಮಕಥೆ ಭಾಗ ಒಂದು, ಅಧ್ಯಾಯ ನಾಲ್ಕು, ಮುಂದುವರೆದ ಭಾಗ. ಕಸ್ತೂರಿಬಾ ನಿರಕ್ಷರಳೆಂದು ಮೇಲೆ ಹೇಳಿದನಷ್ಟೆ. ಆಕೆಗೆ ವಿದ್ಯೆಯನ್ನು ಹೇಳಿಕೊಡಬೇಕೆಂದು ನನಗೆ ಬಹಳ ಇಚ್ಛೆಯಿದ್ದರೂ ನನ್ನ ವಿಷಯ ವಾಸನೆ ಅದಕ್ಕೆಲ್ಲಿ ಅವಕಾಶ ಕೊಟ್ಟೀತು? ನಾನು ಆಕೆಗೆ ಒತ್ತಾಯದಿಂದ ರಾತ್ರಿಯ ಹೊತ್ತು ಮಾತ್ರ ಪಾಠ ಹೇಳಿಕೊಡಬಹುದಾಗಿತ್ತು. ತಂದೆ ತಾಯಿಯರ ಎದುರಿಗೆ ಪತ್ನಿಯೊಂದಿಗೆ ಮಾತನಾಡುವುದಿರಲಿ, ಆಕೆಯನ್ನು ಕಣ್ಣೆತ್ತಿ ನೋಡಲೂ ಸಹ ಸಾಧ್ಯವಿರಲಿಲ್ಲ. ಆ ಕಾಲದಲ್ಲಿ ಕಾಥೆವಾಡದಲ್ಲಿ ವಿಚಿತ್ರ, ಅರ್ಥಹೀನ, ಅನಾಗರಿಕ ಘೋಷಾ ಪದ್ಧತಿ ಇತ್ತು. ಈಗಲೂ ಬಹಳ ಮಟ್ಟಿಗೆ ಇದ್ದೇ ಇದೆ. ಈ ಕಾರಣಗಳಿಂದ ಹೆಂಡತಿಗೆ ಪಾಠ ಹೇಳಿಕೊಡಲು ನನಗೆ ಬಹಳ ಅಡಚಣೆಗಳಿದ್ದವು. ಈ ಕಾರಣದಿಂದ ನನ್ನ ಯೌವನದ ಕಾಲದಲ್ಲಿ ಕಸ್ತೂರಿಬಾಯಿಗೆ ಪಾಠ ಹೇಳಿಕೊಡಲು ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥವಾಯಿತೆಂದೇ ಹೇಳಬೇಕು. ನಾನು ಇಂದ್ರಿಯೋಪಭೋಗದ ನಿದ್ರೆಯಿಂದ ಜಾಗೃತನಾಗುವ ವೇಳೆಗೆ ಸಾರ್ವಜನಿಕ ಜೀವನದಲ್ಲಿ ಪದಾರ್ಪಣೆ ಮಾಡಿದ್ದುದರಿಂದ ನನಗೆ ವಿರಾಮವೇ ದೊರಕಲಿಲ್ಲ. ಶಿಕ್ಷಕರಿಂದ ಆಕೆಗೆ ಪಾಠ ಹೇಳಿಸಲು ಮಾಡಿದ ಪ್ರಯತ್ನಗಳೂ ವಿಫಲವಾದವು. ಇದರ ಫಲ ಕಸ್ತೂರಿಬಾಯಿಗೆ ಸಾಧಾರಣ ಗುಜರಾತಿ ಓದುವುದು ಬರೆಯುವುದರ ಹೊರತು ಹೆಚ್ಚು ವಿದ್ಯೆ ಬರಲಿಲ್ಲ. ನನ್ನ ಪ್ರೇಮ ವಿಷಯವಾಸನೆಯಿಂದ ಬಿಡುಗಡೆ ಹೊಂದಿದ್ದರೆ ಇಂದು ಆಕೆ ವಿದ್ಯಾವಂತೆಯಾಗಿರುತ್ತಿದ್ದಳು. ಆಗ ಕಲಿಯುವುದರಲ್ಲಿ ಅವಳಿಗಿದ್ದ ಅನಾಸ್ಥೆಯನ್ನು ನಾನು ಜಯಿಸಿರುತ್ತಿದ್ದೆ. ಈ ಜಗತ್ತಿನಲ್ಲಿ ಶುದ್ಧ ಪ್ರೇಮಕ್ಕೆ ಸಾಧ್ಯವಲ್ಲದುದು ಯಾವುದೂ ಇಲ್ಲವೆಂಬುದು ನನಗೆ ಗೊತ್ತು. ನಾನು ವಿಷಯಾಸಕ್ತನಾಗಿದ್ದರೂ ಅದರ ದುಷ್ಪರಿಣಾಮದಿಂದ ಮುಕ್ತನಾದುದಕ್ಕೆ ಒಂದು ಕಾರಣವನ್ನು ಹಿಂದೆಯೇ ಸೂಚಿಸಿದ್ದೆ. ಈ ಸಂಬಂಧದಲ್ಲಿ ಮತ್ತೊಂದು ಮಾತನ್ನೂ ಹೇಳತಕ್ಕದ್ದು ಉಚಿತವಾಗಿದೆ. ಯಾರ ಉದ್ದೇಶಗಳು ನಿಷ್ಕಲ್ಮಶವಾಗಿರುತ್ತವೆಯೋ ಅವರನ್ನು ಕೊನೆಗೆ ಪರಮೇಶ್ವರನೇ ರಕ್ಷಿಸುತ್ತಾನೆಂಬುದು ಅನೇಕ ದೃಷ್ಟಾಂತಗಳಿಂದ ನನಗೆ ನಂಬಿಕೆಯಾಗಿದೆ. ಹಿಂದೂ ಸಮಾಜದಲ್ಲಿ ಬಾಲ್ಯ ವಿವಾಹದ ಕ್ರೂರ ಪದ್ಧತಿ ಇರುವಂತೆ ಅದರ ಕೇಡನ್ನು ಕಡಿಮೆ ಮಾಡುವ ಮತ್ತೊಂದು ಪದ್ಧತಿಯೂ ಇದೆ. ನೂತನ ವಧೂವರರು ಹೆಚ್ಚು ಕಾಲ ಒಟ್ಟಿಗೆ ಇರಲು ತಂದೆ ತಾಯಿಗಳು ಅವಕಾಶ ಕೊಡುವುದಿಲ್ಲ. ಹೆಂಡತಿ ಅರ್ಧಕ್ಕಿಂತ ಹೆಚ್ಚು ಕಾಲವನ್ನು ತವರು ಮನೆಯಲ್ಲಿ ಕಳೆಯುತ್ತಾಳೆ. ನಮ್ಮ ವಿಷಯದಲ್ಲಿಯೂ ಹೀಗೆಯೇ ಆಯಿತು. ವಿವಾಹದ ತರುವಾಯ 5 ವರ್ಷಗಳಲ್ಲಿ, 13 ರಿಂದ 18, ನಾವು ಜತೆಯಾಗಿದ್ದ ಕಾಲ ಒಟ್ಟಿನಲ್ಲಿ 3 ವರ್ಷಕ್ಕಿಂತ ಹೆಚ್ಚಿಲ್ಲ. 6-8 ತಿಂಗಳು ನಾವು ಜತೆಗೂಡಿ ಇರುವುದರೊಳಗೆ ಕಸ್ತೂರಿಬಾಯಿಗೆ ತವರು ಮನೆಯಿಂದ ಕರೆ ಬರುತ್ತಿತ್ತು. ಹೀಗೆ ಅವಳನ್ನು ಕರೆದುಕೊಂಡು ಹೋಗುತ್ತಿದ್ದುದು ಆಗ ನನಗೆ ಬಹಳ ಅಪ್ರಿಯವಾಗಿತ್ತು. ಆದರೆ ಅದರಿಂದ ನಾವಿಬ್ಬರೂ ಬದುಕಿಕೊಂಡೆವು. ನನ್ನ 18ನೆಯ ವಯಸ್ಸಿನಲ್ಲಿ ನಾನು ಇಂಗ್ಲೆಂಡ್

0: ಅಲ್ಲಿಗೆ ಹೋದೆನು. ಅದರಿಂದ ನಮ್ಮಿಬ್ಬರಿಗೂ ಸತ್ಪರಿಣಾಮಕಾರಿಯಾದ ದೀರ್ಘ ವಿಯೋಗ ಉಂಟಾಯಿತು. ಇಂಗ್ಲೆಂಡಿನಿಂದ ಹಿಂತಿರುಗಿದ ಮೇಲೆಯೂ ನಾವು 6 ತಿಂಗಳುಗಳಿಗಿಂತ ಹೆಚ್ಚಾಗಿ ಒಟ್ಟಿಗೆ ಇರಲಿಲ್ಲ. ಏಕೆಂದರೆ ನಾನು ಬೊಂಬಾಯಿಗೂ ರಾಜಕೋಟೆಗೂ ಓಡಾಡುತ್ತಲೇ ಇರಬೇಕಾಗಿತ್ತು. ಇದಾದ ನಂತರ ದಕ್ಷಿಣ ಆಫ್ರಿಕಾದಿಂದ ನನಗೆ ಕರೆ ಬಂತು. ಆದರೆ ಆ ವೇಳೆಗೆ ವಿಷಯಾಸಕ್ತಿಯ ನಿದ್ರೆಯಿಂದ ನಾನು ಬಹಳ ಮಟ್ಟಿಗೆ ಎಚ್ಚೆತ್ತಿದ್ದೆನು. ಇಲ್ಲಿಗೆ ಭಾಗ 1 ಅಧ್ಯಾಯ 4 ಮುಗಿಯಿತು.
1: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
5: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
4: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
5: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
6: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
7: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ದಾವಣಗೆರೆ ಟೀಮ್ ಅಕಾಡೆಮಿ ಕಾಲೇಜಿನಲ್ಲಿ ಪ್ರಥಮ PUC ಓದ್ತಾ ಇರುವಂತಹ ಮೇಘನಾ TS ಮತ್ತು ದಾವಣಗೆರೆಯ ಶ್ರೀ ಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದ್ತಾ ಇರುವಂತಹ ಲಿಪಿಕಾ TS ಈ ಸಹೋದರಿಯರು ಬಸವಣ್ಣನವರ ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸ್ತಾರೆ, ಕೇಳೋಣ.
11: ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಬಸವಣ್ಣನವರ ವಚನವನ್ನು ಹೇಳುವ ಮೂಲಕ ಅದರ ಅರ್ಥವನ್ನು ವಿವರಿಸುತ್ತಿದ್ದೇವೆ.

0: ಈಗ ಈ ವಚನದ ಸಾರಾಂಶ. ಈ ವಚನದಲ್ಲಿ ಬಸವಣ್ಣನವರು ಮಾನವನ ಅಹಂಕಾರ, ಆಡಂಬರ ಮತ್ತು ಬಾಹ್ಯ ವೈಭವದ ವ್ಯರ್ಥತೆಯನ್ನು ತಿಳಿಸುತ್ತಾರೆ. ಆನೆ ಕುದುರೆ ಏರಿ ಸಂಚರಿಸುವುದು, ದುಬಾರಿ ಸುಗಂಧ ದ್ರವ್ಯಗಳನ್ನು ಬಳಸುವುದು, ಐಶ್ವರ್ಯವನ್ನು ಪ್ರದರ್ಶಿಸುವುದು, ಇವೆಲ್ಲವೂ ಹೊರಗಿನ ವೈಭವದ ಸಂಕೇತಗಳಾಗಿವೆ. ಆದರೆ ಮನಸ್ಸಿನಲ್ಲಿ ಸತ್ಯ, ವಿನಯ, ಪ್ರಾಮಾಣಿಕತೆ ಮತ್ತು ಮಾನವೀಯತೆ ಇಲ್ಲದಿದ್ದರೆ ಆ ವೈಭವಕ್ಕೆ ಯಾವುದೇ ಅರ್ಥವಿಲ್ಲ ಎಂದು ಬಸವಣ್ಣನವರು ಹೇಳುತ್ತಾರೆ. ಮಾನವನ ನಿಜವಾದ ಮೌಲ್ಯವು ಅವನ ಉಡುಪು, ಸಂಪತ್ತು ಅಥವಾ ಸ್ಥಾನ ಮಾನದಿಂದಲ್ಲ, ಅವನ ಒಳ್ಳೆಯ ಗುಣಗಳು ಮತ್ತು ಸತ್ಯನಿಷ್ಠ ಬದುಕಿನಲ್ಲಿ ಅಡಗಿದೆ. ಸತ್ಯದ ಮಾರ್ಗದಲ್ಲಿ ನಡೆಯುವವರನ್ನೇ ದೇವರು ಮೆಚ್ಚುತ್ತಾನೆ ಎಂಬುದು ಈ ವಚನದ ಸಂದೇಶವಾಗಿದೆ. ಪ್ರಸ್ತುತ ಕಾಲಕ್ಕೆ ಈ ವಚನ ತುಂಬಾ ಸೂಕ್ತವಾಗಿದೆ. ಇಂದಿನ ಸಮಾಜದಲ್ಲಿ ಅನೇಕರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಹಣ, ಐಶ್ವರ್ಯ, ಉಡುಪು, ವಾಹನ ಮತ್ತು ಜೀವನ ಶೈಲಿಯನ್ನು ಪ್ರದರ್ಶಿಸಲು ಹೆಚ್ಚು ಮಹತ್ವ ಕೊಡುತ್ತಾರೆ. ಆದರೆ ವ್ಯಕ್ತಿಯ ನಿಜವಾದ ಗೌರವವು ಅವನ ನಡತೆ, ಪ್ರಾಮಾಣಿಕತೆ, ಕರುಣೆ ಮತ್ತು ಮಾನವೀಯ ಮೌಲ್ಯಗಳಿಂದ ನಿರ್ಧಾರವಾಗುತ್ತದೆ. ಉನ್ನತ ಹುದ್ದೆ, ಹೆಚ್ಚು ಹಣ ಅಥವಾ ಜನಪ್ರಿಯತೆ ಹೊಂದಿದ್ದರೂ ಸತ್ಯ ಮತ್ತು ನೈತಿಕತೆಯನ್ನು ಪಾಲಿಸದಿದ್ದರೆ ಸಮಾಜದಲ್ಲಿ ಶಾಶ್ವತ ಗೌರವ ಸಿಗುವುದಿಲ್ಲ. ಆದ್ದರಿಂದ ಈ ವಚನವು ಇಂದಿನ ಕಾಲದಲ್ಲಿಯೂ ನಮಗೆ ಬಹಳ ಸೂಕ್ತವಾಗಿದೆ. ಆಡಂಬರಕ್ಕಿಂತ ಆದರ್ಶ ಜೀವನ ಮುಖ್ಯ ಎಂಬ ಪಾಠವನ್ನು ಈ ವಚನ ನಮಗೆ ತಿಳಿಸುತ್ತದೆ.
1: ಬಸವಣ್ಣನವರು ಈ ವಚನದಲ್ಲಿ ಆಡಂಬರ ಜೀವನಕ್ಕಿಂತ ಸರಳ ಜೀವನ, ಹಾಗೆ ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ಮಾನವೀಯ ಮೌಲ್ಯಗಳನ್ನ, ಮಾನವೀಯ ಗುಣಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಮೇಘನಾ ಮತ್ತು ಲಿಪಿಕಾ ಅವರು ಬಸವಣ್ಣನವರ ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸಿದ್ರು. ನಂತರದಲ್ಲಿ ಸಹ ಬಸವಣ್ಣನವರ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಟೀಮ್ ಅಕಾಡೆಮಿ ಕಾಲೇಜ್ ದಾವಣಗೆರೆ, ಈ ಕಾಲೇಜಿನಲ್ಲಿ ಪ್ರಥಮ PUC ಓದ್ತಾ ಇರುವಂತಹ ಮೇಘನಾ TS ಮತ್ತು ದಾವಣಗೆರೆಯ ಶ್ರೀ ಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದ್ತಾ ಇರುವಂತಹ ಲಿಪಿಕಾ TS ಈ ಸಹೋದರಿಯರು ಬಸವಣ್ಣನವರ ವಚನವನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸಿದ್ರು. ಬಸವಣ್ಣನವರು ತಮ್ಮ ವಚನದಲ್ಲಿ ಆಡಂಬರ ಜೀವನಕ್ಕಿಂತ ಜೀವನದಲ್ಲಿ ಸರಳತೆ, ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಳ್ಬೇಕು ಎಂಬ ವಿಚಾರದ ಕುರಿತಾದಂತಹ ವಚನವನ್ನ ಕೇಳಿದ್ವಿ. ಈಗ ಮತ್ತೊಂದು ವಚನವನ್ನ ಹಾಡ್ತಾರೆ, ಕೇಳೋಣ.

0: ಅಯ್ಯಾ,
1: ಜಾತಿ ಕುಲಕ್ಕಿಂತ ಮಾನವೀಯತೆಯೇ ಶ್ರೇಷ್ಠ ಎಂಬ ಸಂದೇಶವನ್ನು ಈ ವಚನ ಸಾರುತ್ತದೆ. ಈ ವಚನದಲ್ಲಿ ಬಸವಣ್ಣನವರು ಜಾತಿ ಕುಲದ ಹೆಸರಲ್ಲಿ ನಡೆಯುವ ಭೇದ ಭಾವವನ್ನು ಖಂಡಿಸುತ್ತಾರೆ. ಮನುಷ್ಯನ ಶ್ರೇಷ್ಠತೆಯನ್ನು ಅವನ ಜನ್ಮದಿಂದ ಅಥವಾ ಜಾತಿಯಿಂದ ಅಳೆಯಬಾರದು ಎಂದು ತಿಳಿಸಿದ್ದಾರೆ. ಇತರ ಜೀವಿಗಳಿಗೆ ಹಾನಿ ಮಾಡುವವನು, ಕೆಟ್ಟ ಆಚಾರ ವಿಚಾರಗಳನ್ನು ಪಾಲಿಸುವವನು ಎಷ್ಟೇ ಉನ್ನತ ಕುಲದಲ್ಲಿ ಹುಟ್ಟಿದ್ದರೂ ಅವನು ಶ್ರೇಷ್ಠನಾಗಲು ಸಾಧ್ಯವೇ ಇಲ್ಲ. ಅದರ ಬದಲು ಎಲ್ಲಾ ಜೀವಿಗಳಿಗೂ ಒಳಿತನ್ನೇ ಬಯಸುವ ದಯೆ, ಕರುಣೆ, ಪ್ರೀತಿ ಮತ್ತು ಮಾನವೀಯತೆಯನ್ನು ಹೊಂದಿರುವ ವ್ಯಕ್ತಿಯೇ ನಿಜವಾದ ಕುಲಜನು ಎಂದು ಬಸವಣ್ಣನವರು ಹೇಳುತ್ತಾರೆ. ಇಂದಿನ ಸಮಾಜದಲ್ಲಿ ಸಮಾನತೆ ಮತ್ತು ಸೋದರತ್ವವನ್ನು ಬೆಳೆಸಲು ಈ ವಚನ ಪ್ರೇರಣೆ ನೀಡುತ್ತದೆ. ಆದ್ದರಿಂದ ಈ ವಚನ ಪ್ರಸ್ತುತ ಕಾಲಕ್ಕೆ ಬಹಳ ಸೂಕ್ತವಾಗಿದೆ. ವ್ಯಕ್ತಿಯ ಮೌಲ್ಯವನ್ನು ಅವನ ಗುಣ ಮತ್ತು ಕರ್ಮಗಳಿಂದ ಅಳೆಯಬೇಕು ಎಂದು ತಿಳಿಸುತ್ತದೆ. ಆದ್ದರಿಂದ ಬಸವಣ್ಣನವರ ಈ ವಚನವು ಇಂದಿಗೂ ಅತ್ಯಂತ ಪ್ರಸ್ತುತವಾಗಿದೆ.
2: ಬಸವಣ್ಣನವರ ಮತ್ತೊಂದು ವಚನವನ್ನ ಕೂಡ ಕೇಳಿದ್ವಿ. ಅಂದ್ರೆ ಬಸವಣ್ಣನವರು ತಮ್ಮ ವಚನದಲ್ಲಿ ಜಾತೀಯತೆಯನ್ನು ಕಟುವಾಗಿ ಟೀಕಿಸಿದವರು. ಬಸವಣ್ಣನವರು ಸಮಾಜದಲ್ಲಿ ಮೇಲು ಕೀಳು ಎಂಬುದನ್ನ ಅವರ ಜಾತಿಯ ಆಧಾರದ ಮೇಲೆ ಅವರನ್ನ ಗುರುತಿಸಬಾರದು, ಅವ್ರು ಮಾಡುವಂತಹ ಕೆಲಸದಿಂದ ಇರ್ಬೋದು, ಒಳ್ಳೆಯ ಕಾರ್ಯದಿಂದ ಅವರನ್ನ ಗುರುತಿಸಬೇಕು ಅಂತ ಹೇಳಿದವರು ಬಸವಣ್ಣನವರು. ಇದೇ ವಿಚಾರವನ್ನ ಈ ವಚನದಲ್ಲೂ ಕೂಡ ತಿಳಿಬಹುದು. ಇದನ್ನ ಮೇಘನವರು ಇದರ ಅರ್ಥ ವಿವರಣೆಯನ್ನ ಮೇಘನವರು ತುಂಬಾ ಚೆನ್ನಾಗಿ ತಿಳಿಸಿಕೊಟ್ರು. ನಂತರದಲ್ಲಿ ಸಹ ಬಸವಣ್ಣನವರ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಟೀಮ್ ಅಕಾಡೆಮಿ ಕಾಲೇಜ್ ದಾವಣಗೆರೆ, ಈ ಕಾಲೇಜಿನಲ್ಲಿ ಪ್ರಥಮ PUC ಓದ್ತಾ ಇರುವಂತಹ ಮೇಘನಾ TS ಮತ್ತು ದಾವಣಗೆರೆಯ ಶ್ರೀ ಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದ್ತಾ ಇರುವಂತಹ ಲಿಪಿಕಾ TS ಈ ಸಹೋದರಿಯರು ಬಸವಣ್ಣನವರ ವಚನವನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸಿದ್ರು. ಬಸವಣ್ಣನವರು ತಮ್ಮ ವಚನದಲ್ಲಿ ಆಡಂಬರ ಜೀವನಕ್ಕಿಂತ ಜೀವನದಲ್ಲಿ ಸರಳತೆ, ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಳ್ಬೇಕು ಎಂಬ ವಿಚಾರದ ಕುರಿತಾದಂತಹ ವಚನವನ್ನ ಕೇಳಿದ್ವಿ. ಈಗ ಮತ್ತೊಂದು ವಚನವನ್ನ ಹಾಡ್ತಾರೆ, ಕೇಳೋಣ ಬನ್ನಿ.

0: ಈ ವಚನದಲ್ಲಿ ಬಸವಣ್ಣನವರು ಪ್ರತಿಯೊಂದು ಕಾರ್ಯಕ್ಕೂ ಒಂದು ಮೂಲ ಆಧಾರ ಇರುತ್ತದೆ ಎಂಬುದನ್ನು ತಿಳಿಸಿದ್ದಾರೆ. ಮಡಕೆಯನ್ನು ಮಾಡಲು ಮಣ್ಣು ಹೇಗೆ ಮುಖ್ಯವೋ, ಚಿನ್ನಾಭರಣಗಳನ್ನು ಮಾಡಲು ಚಿನ್ನ ಹೇಗೆ ಅಗತ್ಯವೋ, ಅದೇ ರೀತಿ ಶಿವನ ಮಾರ್ಗವನ್ನು ಅರಿತುಕೊಳ್ಳಲು ಗುರುಗಳ ಮಾರ್ಗದರ್ಶನ ತುಂಬಾ ಅಗತ್ಯ. ದೇವರನ್ನು ತಿಳಿದುಕೊಳ್ಳಲು ಮತ್ತು ಆತ್ಮಜ್ಞಾನವನ್ನು ಪಡೆಯಲು ಶರಣರ ಸತ್ಸಂಗ, ಅವರ ಅನುಭವ ಹಾಗೂ ಮಾರ್ಗದರ್ಶನ ಬಹಳ ಮುಖ್ಯವೆಂದು ಬಸವಣ್ಣನವರು ಹೇಳಿದ್ದಾರೆ. ಮಾನವನ ಜೀವನದಲ್ಲಿ ಒಳ್ಳೆಯವರ ಸಂಘವು ಜ್ಞಾನ, ಸತ್ಯ, ವಿನಯ ಮತ್ತು ಧರ್ಮದ ಕಡೆ ಕೊಂಡೊಯ್ಯುತ್ತದೆ. ಆದ್ದರಿಂದ ದೇವರ ಅನುಗ್ರಹವನ್ನು ಪಡೆಯಲು ಮೊದಲು ಶರಣರ ಸಂಘವನ್ನು ಹೊಂದಬೇಕು ಎಂಬ ಸಂದೇಶವನ್ನು ಈ ವಚನ ನಮಗೆ ನೀಡುತ್ತದೆ. ಇಂದಿನ ಜೀವನದಲ್ಲಿ ಯಶಸ್ಸಿಗೆ ಸರಿಯಾದ ಮಾರ್ಗದರ್ಶನ ತುಂಬಾ ಅಗತ್ಯ. ಒಳ್ಳೆಯ ಗುರುಗಳು ಮತ್ತು ಹಿರಿಯರ ಸಲಹೆಗಳು ನಮ್ಮನ್ನು ಉತ್ತಮ ವ್ಯಕ್ತಿಗಳನ್ನಾಗಿಸುತ್ತದೆ. ಸತ್ಸಂಗವು ಜ್ಞಾನ, ಸಂಸ್ಕಾರ ಮತ್ತು ಮೌಲ್ಯಗಳನ್ನು ಬೆಳೆಸುತ್ತದೆ. ಆದ್ದರಿಂದ ಒಳ್ಳೆಯವರ ಸಂಘವೇ ಯಶಸ್ಸು ಮತ್ತು ಸಾರ್ಥಕ ಜೀವನದ ಮೊದಲ ಹೆಜ್ಜೆಯಾಗಿದೆ. ಈ ಎಲ್ಲಾ ಸಂದೇಶಗಳನ್ನು ಹೊಂದಿರುವ ಈ ವಚನ ಪ್ರಸ್ತುತ ಕಾಲಕ್ಕೆ ಸೂಕ್ತವಾಗಿದೆ. ಧನ್ಯವಾದ.
1: ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಟೀಮ್ ಅಕಾಡೆಮಿ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ಓದ್ತಾ ಇರುವಂತಹ ಮೇಘನಾ ಟಿಎಸ್ ಮತ್ತು ಸಿದ್ದೇಶ್ವರ ಶಾಲೆಯಲ್ಲಿ ಓದ್ತಾ ಇರುವಂತಹ ಲಿಪಿಕಾ ಟಿಎಸ್ ಈ ಸಹೋದರಿಯರು ಭಾಗವಹಿಸಿ ಬಸವಣ್ಣನವರ ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸಿದ್ದಾರೆ. ಈ ಇಬ್ಬರು ಸಹೋದರಿಯರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: அம்மா, நீரு நீரு.
1: நம் ஃபேக்டரி முச்ச காரணனே நீரின் சமஸ்யே.
2: ರೀ ನೋಡ್ರಿ, ನಾಲ್ಕು ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ. ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
3: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
4: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
5: ನೀರೇ ಬರ್ತಿಲ್ಲ, ಅಯ್ಯೋ ರಾಮಾ.
6: ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
7: ಅಯ್ಯೋ, ಏನ್ ಮನುಷ್ಯರೋ ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರು ಇಡೋಲ್ಲ.
8: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೆ ಕಾಣಿಸ್ತಿಲ್ಲ.
9: ನೀರು ಜಗತ್ತಿನ ಅಮೂಲ್ಯ ವಸ್ತು. ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
4: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
10: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
11: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
10: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
11: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
10: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
11: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
10: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
11: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
10: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
12: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಅಳು ನಗು, ಅಳುವೇನು ನಗುವೇನು, ಹೃತ್ಕ ಪಾಟೋದ್ಘಾಟ, ಶಿಲೆಯ ನೀಂ ಕರಗದಿರಲ್ ಅರಳದಿರೇ ಮರಳೇಂ, ಒಳ ಜಗವ ಹೊರ ವಡಿಪ ಹೊರ ಜಗವ ನೊಳಕೊಳುವ ಸುಳುದಾರಿ ಅಳು ನಗುವು ಮಂಕುತಿಮ್ಮ. ಅಳುವೇನು ನಗುವೇನು, ಅಳೋದೇನು ನಗೋದೇನು, ಹೃತ್ ಕಪಾಟೋದ್ಘಾಟ, ಹೃತ್ ಕಪಾಟ ಉದ್ಘಾಟ, ಹೃದಯದ ಬಾಗಿಲನ್ನು ತೆರೆಯೋದು ಅಂತ. ಶಿಲೆಯ ನೀಂ ಕರಗದಿರಲ್, ನೀನು ಕರಗದೇ ಇರೋದಕ್ಕೆ ಶಿಲೆಯ ಕಲ್ಲ. ಅರಳದಿರೆ ಮರಳೇಂ, ಅರಳದೆ ಇರೋದಕ್ಕೆ ಹುಚ್ಚ. ಒಳ ಜಗವ ಹೊರ ವಡಿಪ, ಒಳಗಿನ ಜಗವನ್ನು ಹೊರಗೆ ಹಾಕುವ. ಹೊರ ಜಗವನ್ನೊಳಕೊಳ್ಳುವ, ಹೊರ ಜಗವನ್ನು ಒಳಗಡೆ ತಗೊಳ್ಳುವ. ಸುಳು ದಾರಿ ಅಳು ನಗುವು, ಸುಲಭದ ದಾರಿ ಅಳು ಮತ್ತು ನಗು ಆಗಿದೆ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಅಳುವೇನು ನಗುವೇನು, ಹೃತ್ಕ ಪಾಟೋದ್ಘಾಟ, ಶಿಲೆಯ ನೀಂ ಕರಗದಿರಲ್ ಅರಳದಿರೇ ಮರಳೇಂ, ಒಳ ಜಗವ ಹೊರ ಒಡಿಪ ಹೊರ ಜಗವನೊಳಕೊಳ್ಳುವ ಸುಳು ದಾರಿ ಅಳು ನಗುವು ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಅತ್ರು ಸರಿ ನಕ್ರು ಸರಿ, ಹೃದಯದ ಬಾಗಿಲ ಕದ ತೆರೆಯತ್ತೆ. ಕೂಗಿಗೆ ಕರಗದೆ ಇರೋದಕ್ಕೆ ನೀನು ಕಲ್ಲ, ಅರಳದೆ ಇರೋದಕ್ಕೆ ಮರುಳ, ಹುಚ್ಚ. ಈ ಅಳು ನಗುಗಳು ಅಂತರಂಗದಲ್ಲಿರೋದನ್ನ ಬಹಿರಂಗಕ್ಕೆ, ಬಹಿರಂಗದಲ್ಲಿರೋದನ್ನ ಅಂತರಂಗಕ್ಕೆ ಕೊಂಡೊಯ್ಯೋ ಸುಲಭ ಮಾರ್ಗ ಆಗಿದೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೌದಲ್ವಾ, ಪ್ರಪಂಚದಲ್ಲಿ ಬಹಳ ಮಧುರವಾದ ಆದರೆ ಯಾವತ್ತೂ ಪರಸ್ಪರ ಭೇಟಿಯಾಗದ ಜೋಡಿ ಅಂದರೆ ನಗು ಮತ್ತು ಅಳು. ಅವು ನಾಣ್ಯದ ಎರಡು ಮುಖಗಳಿದ್ದಾಗೆ. ಮನಸ್ಸಿನ ಕೋಟೆಯೊಳಗೆ ನಡೆದ ವ್ಯವಹಾರನ ಬಯಲು ಮಾಡುವಂಥ ಹೆಬ್ಬಾಗಿಲುಗಳಿವು. ಹೃದಯದಲ್ಲಿ ಸಂತಸದ ಬುಗ್ಗೆ ಚಿಮ್ಮಿದ್ರೆ ತಕ್ಷಣ ಮುಖದ ಮೇಲೆ ನಗು ಬರುತ್ತೆ. ಮನಸ್ಸಲ್ಲಿ ದುಃಖ ಮೊಳತ್ರೆ ಕಣ್ಣಲ್ಲಿ ನೀರು ಜಿನುಗತ್ತೆ, ಮಂದಹಾಸ ಮಾಯ ಆಗತ್ತೆ. ಅದಕ್ಕೆ ಈ ಕಗ್ಗ ಒಂದು ಸುಂದರ ಪದದ ಬಳಕೆ ಮಾಡ್ತಾ ಇದೆ, ಹೃತ್ ಕಪಾಟೋದ್ ಘಾಟ ಅಂತ. ಹೃದಯ ಅನ್ನೋ ಕಪಾಟಿನ ಬಾಗಿಲನ್ನು ತೆರೆಯೋದು ಅಂತ ಹಾಗೆ ಹೇಳಿದರೆ, ಜೀವನದ ಪ್ರತಿ ಕ್ಷಣದಲ್ಲೂ ಪರೀಕ್ಷೆಗೆ ಮುಖಾಮುಖಿಯಾಗೋ ದುಃಖ ಸುಖಗಳು ಎರಡೂ ದಕ್ಕತೆ. ದುಃಖಕ್ಕೆ ಕರಗದೇ ಇರೋದಕ್ಕೆ ನಾವೇನು ನಿರ್ಜೀವವಾದ ಶಿಲೆಯ? ಸಂತೋಷಕ್ಕೆ ಮನಸ್ಸು ಅರಳದೇ ಇರೋದಕ್ಕೆ ಸಾಧ್ಯನಾ? ನಾವು ಒಂದೇ ಸಮಯ ಎರಡೂ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ. ಒಂದು ಅಂತರಂಗದ ಮನೆ, ಮತ್ತೊಂದು ಹೊರಗಿರೋ ಪ್ರಪಂಚದ ಮನೆ. ಅಂತರಂಗದಲ್ಲಿ ಒಂದು ಸವಿಯಾದ ಹಿತವಾದ ಅನುಭವ ನಗುವಾಗಿ ಹೊಮ್ಮಿದ್ದು ಹೊರ ಪ್ರಪಂಚಕ್ಕೆ ಗೋಚರ ಆಗತ್ತೆ. ಹೊರಗಿನ ಪ್ರಪಂಚದಲ್ಲಿ ಕಂಡ ದುಃಖ ಒಳ ಪ್ರಪಂಚದಲ್ಲಿ ಕುದಿದು ಕಣ್ಣೀರು ಬರೆಸತ್ತೆ. ಹೀಗೆ ಈ ಅಳು ನಗುಗಳು ನಮ್ಮ ಒಳ ಜಗತ್ತನ್ನು ಹೊರಗೆ ತೋರ್ಪಡಿಸೋ ಮತ್ತು ಹೊರ ಜಗತ್ತಿನ ಸನ್ನಿವೇಶಗಳು ಅಂತರಂಗದ ಭಾವನೆಗಳಿಗೆ ಪ್ರಚೋದನೆ ನೀಡೋದಕ್ಕಾಗಿ ಇರೋ ಸುಲಭದ ದಾರಿಗಳು. ಈ ದಾರಿಗಳನ್ನು ನಾವೇ ಕಂಡುಕೊಳ್ಬೇಕು. ಮನೆ ಮುಂದೆ ತೋಟದಲ್ಲಿ ಹೂಗಳು ಇರಬೇಕು ಅಂದರೆ ಏನು ಮಾಡಬೇಕು? ರಾಶಿ ರಾಶಿ ಪ್ಲಾಸ್ಟಿಕ್ ಹೂಗಳನ್ನು ತಂದು ಜೋಡಿಸಿದ್ರೆ ಆಗುತ್ತಲ್ವಾ? ಇಲ್ಲ, ಅವು ಯಾವತ್ತೂ ನಮಗೆ ಸಂತೋಷನ ಕೊಡೋದಿಲ್ಲ. ಅದೇ ಮಣ್ಣು, ಗೊಬ್ಬರ, ನೀರು, ಬಿಸಿಲು ಸರಿಯಾಗಿ ಹದವಾಗಿರೋ ಹಾಗೆ ನೋಡಿ ಒಳ್ಳೆ ಗುಣಮಟ್ಟದ ಬೀಜನ ಹಾಕಿದ್ರೆ ಹೂಗಳು ತಾನೇ ಅರಳಿ ಮುದನ ಕೊಡುತ್ತೆ. ಹಾಗೆ ಮುಖದಲ್ಲಿ ಮಂದಹಾಸ ಕೂಡ ಒಂದು ಪರಿಣಾಮನೇ. ಸುಮ್ಮನೆ ನಗೋದಕ್ಕೆ ಹೊರಟ್ರೆ ಪೆದ್ದರ ಕಾಣ್ತೀವಿ. ಆನಂದ ಸಂತೋಷವೆಲ್ಲ ಸಾಧನೆಗಳಲ್ಲ, ಆಂತರ್ಯದ ಅನುಭವದ ಪರಿಣಾಮಗಳು. ಹಾಗಾಗಿ ಅಳು ನಗುಗಳು ಆಂತರ್ಯದ ಮತ್ತು ಹೊರ ಪ್ರಪಂಚದ ಸುಲಭವಾದ ಮತ್ತು ಖಚಿತವಾದ ಸೇತುವೆಗಳು. ಹೌದು ತಾನೆ, ಹೃದಯದ ಬಾಗಿಲನ್ನು ತೆಗೆದು ಇಟ್ಕೊಂಡವ್ರಿಗೆ ಹೊರ ಜಗತ್ತಿನ ಪರಿಚಯ ಆಗತ್ತೆ. ಹೊರ ಜಗತ್ತಲ್ಲಿರೋ ವಿಚಾರ, ವಿಷಾದ, ವಿನೋದ, ವಿಸ್ಮಯಗಳ, ಸುಖ, ದುಃಖ, ನೋವು, ನಲಿವಿನ ಭಾವಗಳ, ಸಂಪತ್ತಿನ ಅರಿವಾಗಿ ನಮ್ಮ ಹೃದಯವು ವಿಶಾಲವಾಗೋದಕ್ಕೆ ಗುಂಡಪ್ಪನವರು ಸುಳ್ಳು ದಾರಿ ಅಳು ನಗುವು ಅನ್ನೋ ಹಾಗೆ ಸುಲಭದ ದಾರಿಗಳಾಗತ್ತೆ. ವಿಡಂಬನೆ ಅಂದರೆ ನಾವು ನಮ್ಮ ಹೃದಯನ ಮುಚ್ಕೊಂಡು ಬಿಟ್ಟಿದ್ದೀವಿ. ಅದನ್ನು ಬರೀ ನಮ್ಮ ಸ್ವಾರ್ಥ ಸಾಧನೆಗೆ ಮಾತ್ರ ತೆಕ್ಕೊಳ್ತೀವಿ, ಪಡೆದುಕೊಳ್ಳೋದಕ್ಕೆ ಮಾತ್ರ ತೆರಿತೀವಿ, ಕೊಡೋದಕ್ಕಲ್ಲ. ಜಗತ್ತು ವಿಶಾಲವಾಗಿದೆ, ನಮ್ಮ ಹೃದಯವನ್ನು ಸಹ ವಿಶಾಲವಾಗಿಸಿಕೊಂಡ್ರೆ ಇಡೀ ಜಗತ್ತನ್ನೇ ಹೃದಯದಲ್ಲಿ ತುಂಬಿಕೊಳ್ಬಹುದು. ನನ್ನ ಹತ್ರ ಆಗೋದಿಲ್ಲ ಅಂದರೆ ಏನು ಮಾಡೋದು? ನಮ್ಮ ಹೃದಯಗಳು ಹೊರ ಪ್ರಪಂಚಕ್ಕೆ ಮಿಡಿಯುವಂಥ ಮೆತ್ತನೆಯ ಚೆಂಡುಗಳಾಗಬೇಕು, ಸ್ಪಂದನೆಯೇ ಇಲ್ಲದ ಕಲ್ಲಾಗಬಾರ್ದು. ಏನಂತೀರಾ? ನಿಮ್ಮ ಅಭಿಪ್ರಾಯನ ಕಳಿಸಿಕೊಡ್ಬಹುದು. ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.

0: ಸ್ಥಿತಿಯ ಗಾದೆ ಮಾತುಗಳು ಇದೆ ಅಂತ ದಿನೇಶ್ ಹೊಸನಗರ ಅವ್ರು ಹೇಳ್ತಾರೆ, ಕೇಳೋಣ ಬನ್ನಿ.
1: ಎಲ್ಲರಿಗೂ ನಮಸ್ಕಾರ, ನಾನು ದಿನೇಶ್ ಹೊಸನಗರ. ನಾನಿವತ್ತು ನಿಮ್ ಜೊತೆಗೆ ಗಾದೆಗಳ ಬಗ್ಗೆ, ಮಧು ಅದರಲ್ಲೂ ವಿಶೇಷವಾಗಿ ಮಳೆಯ ಗಾದೆಗಳ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಬಂದಿದ್ದೇನೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅನ್ನುವಂತ ಮಾತಿದೆ. ಯಾಕೆ ಈ ಮಾತು ತುಂಬಾ ಸತ್ಯ ಅಂತ ಹೇಳಿದ್ರೆ, ಇದು ಜನರ ತಲಾಂತರದಿಂದ ನಮ್ಮ ಜೀವನದ ಅನುಭವದ ಆಳದಿಂದ ಬಂದ ಮಾತುಗಳು. ಹಾಗಾಗದು ನಿಜವಾಗ್ಲೂ ವೇದಕ್ಕಿಂತಲೂ ಗಾದೆ ಹೆಚ್ಚು ಪರಿಣಾಮಕಾರಿ ಮತ್ತು ಹೆಚ್ಚು ಸತ್ಯ ಅನ್ನೋದನ್ನ ಅದು ಒತ್ತಿ ಹೇಳ್ತದೆ. ಹಾಗೆ ಮಳೆಗೂ ಸಹ ಅಷ್ಟೇ ವಿಶೇಷವಾದಂತ ಒಂದು ಗುಣ ಇದೆ. ಈ ಮಳೆ ಹನಿ ಇಲಿಯನ ಸ್ಪರ್ಶ ಆಗ್ತಾ ಇರುವಷ್ಟೊತ್ತಿಗೆ ಇಡೀ ಆ ಭಾಗದಲ್ಲಿ ಒಂದು ಜೀವ ಸಂಚಲನ ಸೃಷ್ಟಿ ಮಾಡುವ ಶಕ್ತಿ ಈ ಹನಿಗಿದೆ ಎನ್ನುವುದು ವಿಜ್ಞಾನ ಮಾತು. ಇದು ಎಷ್ಟು ಪರಿಣಾಮಕಾರಿ ಅಂದ್ರೆ, ಇಡೀ ಜೀವನ ಪದ್ಧತಿಯನ್ನೇ ಅದು ತನ್ನ ಆವರಣಕ್ಕೆ ತೆಗೆದುಕೊಳ್ಳುತ್ತೆ. ಇಡೀ ಜೀವ ಜಗತ್ತಿನಲ್ಲಿ ಮಳೆಗೆ ಅಂಥದ್ದೊಂದು ಪರಿಣಾಮಕಾರಿ ಮತ್ತು ಅತ್ಯಂತ ಪ್ರಾಮುಖ್ಯತೆಯ ಅಂಶವಾದ್ದರಿಂದ ಇದರ ಮೇಲೂ ಸಹ ಸಾಕಷ್ಟು ಗಾದೆಗಳಿದೆ. ಹಾಗಾಗಿ ಈ ಗಾದೆ ಮತ್ತೆ ಮಳೆಗೆ ಅವಿನಾಭಾವ ಸಂಬಂಧ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಮಳೆಯ ಮೇಲೆ ಅನೇಕ ಜೀವನಗಳು ಕಟ್ಟಿಕೊಳ್ಳುವಂತ ಕೆಲಸ ಇರೋದ್ರಿಂದ ಮಳೆಗಳ ಮೇಲೂ ಸಾಕಷ್ಟು ಗಾದೆಗಳಿದೆ. ಆ ಮಳೆಗಳಿಗೆ ನಮ್ಮ ಪೂರ್ವಜರು ಒಂದೊಂದು ನಕ್ಷತ್ರದ ಹೆಸರುಗಳನ್ನು ಇಟ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಮೊದಲ ಮಳೆ ಅಶ್ವಿನಿ ಮಳೆ. ಅಶ್ವಿನಿ ಮಳೆ ಬೇಕು ಅನ್ನೋದಕ್ಕಿಂತ ಬೇಡ ಅನ್ನೋದೇ ಹೆಚ್ಚಿದೆ. ಅದರ ಗಾದೆನೇ ಇದೆ, ಅಶ್ವಿನಿ ಮಳೆ ಬಂದ್ರೆ ಸಸ್ಯನಾಶಿನಿ ಅಂತ. ಅಶ್ವಿನಿ ಮಳೆ ಸಸ್ಯನಾಶಿನಿ ಅನ್ನುವಂತ ಗಾದೆ ಇದೆ. ಯಾಕೆ ಈ ತರ ಮಾತು ಬರುತ್ತೆ ಅಂತ ಹೇಳಿದ್ರೆ, ಇದು ಏಪ್ರಿಲ್ ಅಲ್ಲಿ ಬರುವಂತ ಮೊದಲ ಮಳೆ. ಆಗಾಗಲೇ ಸೆಕೆ ಜಾಸ್ತಿ ಇರುತ್ತೆ, ಇಡೀ ಭೂಮಿಯಲ್ಲಿ ಧಗೆ ಜಾಸ್ತಿ ಇರುತ್ತೆ. ಆ ಸಮಯದಲ್ಲಿ ಒಂದು ಮಳೆ ಬಂದು ಹೋಗ್ಬಿಡುತ್ತೆ ಇದು. ಹಾಗಾಗಿ ಇದ್ದ ನೀರು ಕಮ್ಮಿ ಆಗುತ್ತೆ. ಅದಕ್ಕೆ ಒಂದು ಜಾನಪದ ಕತೆ ಇದೆ. ಒಂದ್ಸರಿ ಈ ಭೂಮಿ ಮೇಲೆ ಧಗೆ ಜಾಸ್ತಿ ಆಗಿ ಜನರೆಲ್ಲ ವರ್ಣದೇವನ ಪ್ರಾರ್ಥನೆ ಮಾಡಲು ಸ್ಟಾರ್ಟ್ ಮಾಡಿದ್ರಂತೆ. ಆಗ ವರ್ಣದೇವ ಪಾಪ ಇವರ ಪ್ರಾರ್ಥನೆಗಳಿಗೆ ಇವರಿಗೆ ಮಳೆ ಕರೆಸಬೇಕು ಅಂತೇಳಿ ಅಶ್ವಿನಿ ಮಳೆಗೆ ಇನ್ನು ಭೂಲೋಕಕ್ಕೆ ಹೋಗಿ ಮಳೆ ಸುರಿಸ್ಬಾ. ಆಗ ಅಶ್ವಿನಿ ಮಳೆ ಯಾವುದೋ ಒಂದು ಔಷಧಿಯಲ್ಲಿ ಸಂಶೋಧನೆಯಲ್ಲಿ ತೊಡ್ಕೊಂಡಿದ್ದಂತೆ. ಇದಕ್ಕೊಂಥರ ಕಿರಿಕಿಯಾಗಿ ತುಂಬ ಸಿಟ್ಟಿಂದ ಬರ್ರ ಅಂತ ಹೋಗ್ಬೇಕಾದ್ರೆ ಉಪ್ಪು ಹಿಡ್ಕೊಂಡು ಹೋಗ್ಬಿಡ್ತಂತೆ. ಹಾಗಾಗಿ ಅಲ್ಲಿ ಮೊದಲು ಮಳೆಯಲ್ಲಿ ಉಪ್ಪಿನ ಮಳೆ ಆಗ್ಬಿಡ್ತಂತೆ. ಕಾಬಟ್ಟೆ ಸಾಮಾನ್ಯ ಮಾಡಿದ್ರೆ ಮಳೆ ಬರುವ ಆಸಿಡ್ ರೈನ್ ಅಂಶ ಇರ್ತದೆ. ಮಳೆ ಹೋಯ್ತು, ಭೂಮಿನ ಮುಟ್ಕೊಳ್ತು, ಮತ್ತಷ್ಟೇ ವೇಗವಾಗಿ ವಾಪಸ್ ಅಷ್ಟೇ ಹೊರಡ್ಬೇಕಾದ್ರೆ ಏನ್ ಮಾಡುತ್ತೆ ಹೇಳಿದ್ರೆ, ಇದು ಅಲ್ಲಿರೋ ಬಾವಿಯಲ್ಲಿ ಒಳಗಿರುವಂತ ಒಂದು ಹಿಂಡಿ ನೀರನ್ನ ತಗೊಂಡು ವಾಪಸ್ ಬರೋಕೆ ಅರ್ಶಿನ ಕಾಣಿಸ್ತಂತದಕ್ಕೆ ಅರ್ಶಿನ ಕಿತ್ಕೊಂಡು ಕೈ ಹಿಡ್ಕೊಂಡು ಹೊರಡ್ಬೇಕ್ರೆ ಅಡಕೆ ಅಡ್ಡ ಬಂದ್ಬಿಡ್ತಂತೆ. ಪಾಪ ಅಡಕೆನೆಲ್ಲ ಉದುರಿಸಿ ಬರ್ರ ಅಂತ ಹೊರಟು ವಾಪಸ್ ಬರ್ತದೆ. ಕಥೆನಲ್ಲಿ ಎಲ್ಲ ವಿಚಾರ ಗಮನಿಸಿದೆ ನೋಡಿ. ಇದು ಬಾವಿ ನೀರು ಆಲ್ರೆಡಿ ಕಮ್ಮಿ ಇದಿರುತ್ತೆ, ಮತ್ತೆ ಮೊದಲು ಮಳೆ ಬಂದ ತಕ್ಷಣ ಏನಾದ್ರು ಇದ್ದ ನೀರು ಬತ್ತೋಗ್ತದೆ. ಹಾಗಾಗಿ ಅಶ್ವಿನಿ ಮಳೆ ಬರೋದಕ್ಕಿಂತ ಬರದೇ ಇರೋದು ಒಳ್ಳೇದು. ಯಾಕೆ ತುಂಬಾ ಬರೋದಿಲ್ಲ, ಒಂದು ಮಳೆ ಬಂದು ಹೋಗ್ಬಿಡುತ್ತೆ ಅಷ್ಟೇ. ಆ ಮುಂದೆ ಮಳೆ ಬಂದು ಹೋದ ತಕ್ಷಣ ಮತ್ತಿಷ್ಟು ಧಗೆ ಜಾಸ್ತಿಯಾಗಿ ಬಾವಿ ನೀರು ಮತ್ತಿಷ್ಟು ಬತ್ತೋಗುತ್ತೆ. ಇದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಹಾಗೆ ಅಶ್ವಿನಿ ಮಳೆ ಬಂದ್ರೆ ಶಿಶುವಿಗೂ ಹಾಲಿಲ್ಲ ಅಂತ ಇನ್ನೊಂದು ಗಾದೆ ಇದೆ. ಅಂದ್ರೆ ಇರೋ ಮೇವುಗಳು ಚುಚೂರನ್ನು ಆಡ್ಕೊಂಡಿದ್ವು, ಅವು ಒಣಗೋಗ್ಬಿಡುತ್ತೆ. ಹಾಗಾಗಿ ದನಗಳಿಗೆ ಮೇವು ಇನ್ನೂ ಕಮ್ಮಿ ಆಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಅವು ಹಾಲು ಕೊಡೋದು ಕಮ್ಮಿ ಆಗುತ್ತೆ, ಮತ್ತೆ ನಮಗೂ ಸಹ ನೀರಿನ ಕೊರತೆ ಆಗುತ್ತೆ. ಹಂಗಾಗಿ ಮಗುವಿಗೆ ಒಂದು ಹಾಲು ಕೊಡುವಷ್ಟು ಹಾಲು ಸಹ ಕೊಡುವಷ್ಟು ನೀರಿನಂಶವೂ ಸಹ ಸಿಗದೆ ಹೋಗ್ಬೋದು ಅನ್ನುವ ಅರ್ಥದಲ್ಲಿ ಆ ಗಾದೆ ನಡೆದ. ಅದ್ರ ಜೊತೆಗೆ ಇನ್ನೊಂದು ಕತೆ ಹೇಳ್ತಾರೆ, ಅಶ್ವಿನಿ ಮಳೆ ಬಂದ್ರೆ ಅರ್ಶಿನಕ್ಕೆ ಮೇಲೂ ಅಡಕೆಗೆ ಬೀಳು ಅಂತ ಈ ಕತೆನಲ್ಲಿ ಅದು ಹೇಳ್ತದೆ. ಅಶ್ವಿನಿ ಮಳೆ ಬಂದ ತಕ್ಷಣ ಭೂಮಿ ಒಳಗಡೆ ಇರುವಂತ ಅರ್ಶಿನ ಮತ್ತೆ ಏಕದಮ್ ಮಳೆ ಬಂದಿದ್ರಿಂದ ಏನಾಗುತ್ತೆ, ಮೇಲಿನ ಅಂಶ ಹಸಿಯಾಗುತ್ತೆ, ಕೆಳಗಡೆ ಹೀಟ್ ಆಗುತ್ತೆ, ಆ ಸೆಕೆಗೆ ಮೊಳಕೆ ಪಟ್ಟಂತ ಹೊರಗೆ ಬರುತ್ತೆ. ಅದೇ ಅಡಿಕೆ ಹಿಂಗಾರ ಒಡೆದಿರುತ್ತೆ, ಇಲ್ಲೇ ಕಟ್ಟಿರುತ್ತೆ, ಅದ್ರ ಮೇಲೆ ಉಪ್ಪಿನಂಶದ ಬಿದ್ದಾಗ ಮತ್ತೆ ಕೆಳಭಾಗದಲ್ಲಿ ತುಂಬ ನೀರು ಬೇಕು ಅಡಿಕೆಗೆ, ನೀರಿನಂಶವು ಕಮ್ಮಿ ಆಗ್ಬಿಟ್ಟು ಇದ್ದ ಅಡಿಕೆಯ ಹಿಳ್ಳೆಗಳು ಸಹ ಉದುರೋಗ್ತದೆ. ಅಂದ್ರೆ ಒಂದು ಹದಕ್ಕೆ ಒಂದು ಹದ್ದಲ್ಲಿ ಇರುತ್ತೆ. ಈ ಮಳೆ ಬಂದು ತಂಪಾದ ತಕ್ಕಿಂತ ಹೆಚ್ಚಾಗಿ ಧಗೆ ಹುಟ್ಟೋದ್ರಿಂದ ಹೆಚ್ಚು ನಾಶ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದೆಲ್ಲವೂ ಸಹ ಅವರ ಅನುಭವದ ಮಾತುಗಳಾದ್ರಿಂದ ಮೊದಲ ಮಳೆಗೆ ಈ ತರದೊಂದು ಮಾತುಗಳು ಎಲ್ಲರಲ್ಲೂ ಇದೆ. ಧನ್ಯವಾದಗಳು. ಇದುವರೆಗೂ ಈ ಗಾದೆಗಳನ್ನು ಕೇಳಿದ ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು. ನಾಳೆ ಮತ್ತೊಂದು ಗಾದೆಯ ಮೂಲಕ, ಮಳೆ ಗಾದೆ ಮೂಲಕ ನಿಮ್ಮನ್ನು ಬರ್ತೇನೆ.
0: ಧನ್ಯವಾದಗಳು ಸರ್. ಅಶ್ವಿನಿ ಮಳೆಯ ಕುರಿತು ಇರುವಂತಹ ಗಾದೆ ಮಾತಿನ ಜೊತೆಗೆ ಪೂರಕವಾದಂತಹ ವಿಚಾರವನ್ನ ತಿಳಿಸಿಕೊಟ್ಟಂತಹ ದಿನೇಶ್ ಹೊಸನಗರ್ ಅವರಿಗೆ ಧನ್ಯವಾದಗಳು.
2: ಈಗ ನೀವು ಕೇಳಲಿದ್ದೀರಿ

0: ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
1: ಪೊನ್ನಜ್ಜಿ, ಇವತ್ತು ನಮ್ ದೇಶ ಕಾಯೋ ಸೈನಿಕರ ಬಗ್ಗೆ ಪಾಠ ಮಾಡಿದ್ರು.
2: ನಂಗೆ ಸೈನಿಕರು ಅಂದ್ರೆ ಬಹಳ ಇಷ್ಟ.
1: ನಾನು ಸೈನಿಕ ಆಗ್ಬೇಕು ಅಂತಿದ್ದೀನಿ.
3: ಆಹಾ ಹಾ ಹಾ, ಸೈನಿಕ ಆಗ್ತಾನಂತೆ. ಒಂದ್ ಜಿಳ್ಳೆ ನೋಡಿದ್ರೆ
4: ಹೆದ್ರಿ ತಕ ತಾಯಿ ಎಂದು ಕುಣಿಯುತ್ತಾನೆ.
1: ಜಿಳ್ಳೆ ಕಂಡ್ರೆ ಹೆದ್ರಿಕೆ, ಆದ್ರೆ ಶತ್ರುಗಳು ಬಂದ್ರೆ ಡಮ್ ಡಮ್ ಅನ್ಸ್ಬಿಡ್ತೀನಿ.
5: ಶತ್ರುಗಳನ್ನ ಆಮೇಲೆ ಡಮ್ ಡಮ್ ಅನ್ಸುಗುಂಡ. ಈಗ ನಾನು ಸೈನಿಕರ ಕುರಿತಾದ ಒಂದು ಘಟನೆಯನ್ನು ನಿಮಗೆ ಹೇಳ್ತೀನಿ. ಒಂದು ಕಪ್ ಟೀ ಅಂತ.
2: ಈ ಹೆಸರು ಯಾಕೋ ವಿಚಿತ್ರವಾಗಿದೆ.
1: ಚಿತ್ರ ಅಲ್ಲ, ತಮಾಷೆ ಆಗಿದೆ.
5: ಸರಿ ಸರಿ, ಹರಟೆ ಸಾಕು, ಈಗ ಕತೆ ಕೇಳೋಣ. ಮಕ್ಕಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶವನ್ನು ಸೈನಿಕರು ಉತ್ತರದ ಹಿಮಾಲಯದ ತಪ್ಪಲಲ್ಲಿದ್ದು ಕಾಯ್ತಾರೆ. ಅದೇ ರೀತಿ ಜಮ್ಮು ಮತ್ತು ಕಾಶ್ಮೀರದ ಕುಪ್ಪಾರ ಎನ್ನುವಲ್ಲಿ ಸೈನಿಕರ ಒಂದು ರೆಜಿಮೆಂಟ್ ಇತ್ತು. ಈ ಸೈನಿಕರನ್ನು ಅನೇಕ ತುಕುಡಿಗಳಾಗಿ ವಿಭಾಗ ಮಾಡ್ತಾರೆ. ಒಂದೊಂದು ತುಕುಡಿಗೆ ಒಂದಿಷ್ಟು ಕಾಲ ಒಂದೊಂದು ನಿಯಮಿತವಾದಂತಹ ಡ್ಯೂಟೀಸನ್ನು ಹಾಕ್ತಾರೆ. ಕೆಲವೊಂದು ಸಲ ಅವರು ಹಿಮಾಲಯಕ್ಕೆ ಹೋಗಬೇಕಾಗತ್ತೆ, ಇನ್ನು ಕೆಲವೊಂದು ಸಲ ಗಡಿಭಾಗದಲ್ಲಿ ಇದ್ದು ಕಾಯಬೇಕಾಗತ್ತೆ. ಈ ರೀತಿಯಾಗಿ ಬೇರೆ ಬೇರೆ ಆದಂತಹ ಡ್ಯೂಟೀಸು ಅವರಿಗಿರುತ್ತೆ. ಅದೇ ರೀತಿ ಒಂದು 15 ಜನರ ಸೈನಿಕರ ತುಕುಡಿ ಒಂದಿತ್ತು. ಅದಕ್ಕೊಬ್ಬ ಮೇಜರ್ ಇದ್ದ. ಅವರ ಮುಂದಿನ 3 ತಿಂಗಳ ಪೋಸ್ಟಿಂಗು ಹಿಮಾಲಯದಲ್ಲಿ ಆಗಿತ್ತು. ಅಲ್ಲಿಗೆ ಹೋಗಬೇಕಾದ್ರೆ ದಾರಿ ಮಧ್ಯದಲ್ಲಿ ಒಂದು ಮನ ಕಲುಕುವಂತಹ ಸಂಗತಿ ನಡೆಯುತ್ತೆ. ಆ ಸಂಗತಿಯನ್ನು ಇವತ್ತು ನಾನು ನಿಮಗೆ ಹೇಳೋಕ್ಕೆ ಹೊರಟಿದ್ದೀನಿ ಮಕ್ಕಳೇ. ಆ 15 ಜನರ ತುಕಡಿ ತಮ್ಮ ಪೋಸ್ಟಿಂಗ್ ಜಾಗ ಹಿಮಾಲಯಕ್ಕೆ ಹೋಗೋ ಎಲ್ಲ ತಯಾರಿನೂ ನಡೆಸಿದರು. ತರ ತರ ಅನ್ನೋ ಮೈ ನಡುಕು ಉಂಟು ಮಾಡುವಂತಹ ಚಳಿಗಾಲದ ಸಮಯ ಅದಾಗಿತ್ತು. ನಿರಂತರವಾಗಿ ಹಿಮಪಾತ ಆಗ್ತಾ ಇತ್ತು. ಆ ಚಳಿ, ಹಿಮಪಾತ ಆ ಸೈನಿಕರ ಪ್ರಯಾಣವನ್ನು ಬಹಳ ಕಷ್ಟಕರವಾಗಿ ಮಾಡಿತ್ತು. ಎಷ್ಟೇ ಕಷ್ಟ ಆದರೂ ಅವ್ರ ಮುಂದೆ ಸಾಗಲೇಬೇಕಿತ್ತು. ಹೀಗಿರಬೇಕಾದ್ರೆ ಅವರು ತಮ್ಮ ತಮ್ಮಲ್ಲೇ ಕಿಚಾಯಿಸ್ಕೊಳ್ತಾ ಆ ದುರ್ಗಮವಾದಂತಹ ಹಿಮದಲ್ಲಿ ನಡೀತಾ ಇದ್ರು. ಮಾತಿನ ನಡುವೆ ಈ ಚಳಿಯಲ್ಲಿ ತಮಗೆ ಒಂದು ಕಪ್ ಬಿಸಿ ಬಿಸಿ ಟೀನ ಯಾರಾದರೂ ಕೊಟ್ಟಿದ್ರೆ ಅಂತ ಆ ಸೈನಿಕರು ತಮ್ಮ ತಮ್ಮಲ್ಲೇ ಅಂದ್ಕೊಳ್ತಾ ಇದ್ರು. ಇಂತಹ ಕಠಿಣತರ ಮಾರ್ಗದಲ್ಲಿ, ನಿರ್ಜನ ಪ್ರದೇಶದಲ್ಲಿ ಅದು ಆಗಿ ಹೋಗೋವಂಥ ಮಾತಲ್ಲ ಅಂತ ತಿಳಿದಿದ್ರೂ ಕೂಡ ಎಲ್ಲರೂ ಮತ್ತೆ ಮತ್ತೆ ಬಿಸಿ ಬಿಸಿ ಟೀ ಇದ್ದಿದ್ರೆ, ಬಿಸಿ ಬಿಸಿ ಟೀ ಇದ್ದಿದ್ರೆ ಅಂತ ಬಿಸಿ ಟೀಯ ಜಪವನ್ನು ಮಾಡ್ತಾ ಮುಂದೆ ಹೋಗ್ತಾಯಿದ್ರು. ಹಾಗೆ 1 ಗಂಟೆಗಳ ಕಾಲ ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಆಗ ಅವರಿಗೆ ದೂರದಲ್ಲಿ ಒಂದು ಟೀ ಸ್ಟಾಲ್ ಕಾಣುತ್ತೆ. ಅದನ್ನು ಕಂಡಾಕ್ಷಣ ಅವರೆಲ್ಲರೂ ಅರೆ ಟೀ ಸ್ಟಾಲು ಅಂತ ಸಂಭ್ರಮದಿಂದ ಕುಣಿತಾ ವೇಗವಾಗಿ ಅದರತ್ತ ಹೆಜ್ಜೆ ಹಾಕ್ತಾರೆ. ಅದರ ಹತ್ತಿರ ಬಂದು ನೋಡ್ತಾರೆ, ದುರಾದೃಷ್ಟವಶಾತ್ ಆ ಸ್ಟಾಲಿನ ಬಾಗಿಲಿಗೆ ಬೀಗ ಹಾಕ್ಬಿಟ್ಟಿತ್ತು. ಓ, ನಮ್ಮೆಲ್ಲರ ದುರಾದೃಷ್ಟ, ಟೀ ಅಂಗಡಿ ಇದೆ ಆದರೆ ಯಜಮಾನನೇ ಇಲ್ಲ, ಅಂಗಡಿಗೆ ಬೀಗ ಹಾಕ್ಬಿಟ್ಟಿದೆಯಲ್ಲ ಅಂತ ಅವರೆಲ್ಲ ಪೆಚ್ಚುಮೋರೆ ಹಾಕ್ಕೊಳ್ತಾರೆ. ಟೀ ಅಂಗಡಿ ನೋಡಿ ಜೀವ ಬಂದಿದ್ದ ಎಲ್ಲರಿಗೂ ನಿರಾಶೆ ಆಗುತ್ತೆ. ಆದರೆ ಅವರೆಲ್ಲ ಸೈನಿಕರು, ಎಂಥ ಪರಿಸ್ಥಿತಿ ಬಂದರೂ ಅವರು ಎದುರಿಸ್ಬೇಕಾಗಿತ್ತು. ಅದನ್ನು ಅವರು ಕಲ್ತಿದ್ರು ಕೂಡ. ಆಗ ಮೇಜರು, ಇರಲಿ ಬಿಡಿ, ಇಲ್ಲೇ 1 ಗಂಟೆಗಳ ಕಾಲ ವಿಶ್ರಾಮವನ್ನು ತಗೊಳ್ಳೋಣ. ಇನ್ನು 3-4 ಗಂಟೆಗಳ ಪ್ರಯಾಣ ಅಷ್ಟೇ ಇರೋದು, ಅಷ್ಟೊತ್ತಿಗೆ ನಿಮಗೆ ಶಕ್ತಿ ಬರುತ್ತೆ ಅಂತ ಅವರನ್ನು ಹುರಿದುಂಬಿಸ್ತಾನೆ. ಆದರೆ ಒಂದು ಕಪ್ಪು ಟೀ ಆಸೆ ಸೈನಿಕರಲ್ಲಿ ಅದೆಷ್ಟು ಅದಮ್ಯವಾಗಿತ್ತಂದರೆ, ಅವರಲ್ಲಿ ಒಬ್ಬ ಸೈನಿಕ ಹೇಳ್ತಾನೆ, ನಾವು 15 ಮಂದಿ ಸೈನಿಕರಿದ್ದೀವಿ, ನಾವೇ ಸೇರಿ ಟೀ ಮಾಡ್ಬೋದು, ಅಂದರೆ ಟೀ ಅಂಗಡಿಯ ಬೀಗನ್ ಮಾತ್ರ ಒಡಿಬೇಕು ಅಷ್ಟೇ, ಯಾಕಂದರೆ ಸ್ಟಾಲ್ನಲ್ಲಿ ಯಾರೂ ಇಲ್ವಲ್ಲ ಅಂತ ಹೇಳ್ದ. ಮೇಜರ್ನಿಗೆ ಅವನ ಮಾತನ್ನು ಕೇಳಿ ಗೊಂದಲ ಆಯಿತು. ರಕ್ಷಣೆ ಮಾಡಬೇಕಾದ ಸೈನಿಕರೇ ಇಂತಹ ಅನೈತಿಕ ಕೆಲಸ ಮಾಡೋದೆ, ಇದು ಸರಿಯೇ ಅಂತ ಆತ ತನ್ನಲ್ಲೇ ಪ್ರಶ್ನೆ ಮಾಡಿಕೊಳ್ತಾನೆ. ಕೊನೆಗೆ ಸೋತು ಸುಣ್ಣಾದ ಸೈನಿಕರ ಸ್ಥಿತಿ, ಚಳಿಗಾಲದ ಕೊರತ ಇದೆಲ್ಲವನ್ನು ನೋಡಿ ಮೇಜರು ಬೀಗನ ಒಡೆಯೋಕ್ಕೆ ಒಪ್ಪಿಗೆಯನ್ನು ಕೊಡ್ತಾನೆ. ಸರಿ, ಟೀ ಸ್ಟಾಲ್ ಅಂಗಡಿಯ ಬೀಗವನ್ನು ಎಲ್ಲರೂ ಸೇರಿ ಒಡಿತಾರೆ. ಒಳಗೆ ಹೋಗಿ ನೋಡ್ತಾರೆ, ಟೀ ಮಾಡೋಕ್ಕೆ ಬೇಕಾದಂತಹ ಎಲ್ಲ ಸೌಕರ್ಯ ಪರಿಕರಗಳು ಅಲ್ಲಿದ್ವು. ಜೊತೆಗೆ ಬಿಸ್ಕತ್ತಿನ ಹಲವು ಪ್ಯಾಕೆಟ್ಗಳು ಕೂಡ ಇದ್ವು. ಸೈನಿಕರೆಲ್ಲ ಬಹಳ ಖುಷಿಯಿಂದ ಸಂಭ್ರಮಿಸಿ ಬಿಡ್ತಾರೆ. ಎಲ್ಲರೂ ಸೇರಿ ಟೀಯನ್ನು ಸಿದ್ಧ ಮಾಡ್ತಾರೆ. ಒಬ್ಬೊಬ್ಬರು ಎರಡೆರಡು ಮೂರು ಕಪ್ ಟೀಯನ್ನು ಕುಡಿತಾರೆ, ಬಿಸ್ಕತ್ತನ್ನು ತಿಂತಾರೆ. ಹೀಗೆ ಅವರು ಮುಂದಿನ 3-4 ಗಂಟೆಯ ಪ್ರಯಾಣಕ್ಕೆ ತಯಾರಾಗ್ತಾರೆ. ಇನ್ನೇನು ಪ್ರಯಾಣಕ್ಕೆ ಹೊರಡಬೇಕು ಅನ್ನುವಾಗ ಆ ಮೇಜರ್ ಯೋಚನೆ ಮಾಡ್ತಾನೆ, ನಾವು ಅಂಗಡಿಯ ಬೀಗನ ಒಡೆದಿದ್ದೀವಿ, ಟೀ ಪೌಡರು, ಹಾಲು, ಬಿಸ್ಕತ್ತುಗಳನ್ನು ಅಂಗಡಿಯ ಯಜಮಾನನ ಸಮ್ಮತಿ ಇಲ್ಲದೆ ಬಳಸಿದ್ದೀವಿ. ನಾವು ಹಾಗೆ ಮಾಡೋಕ್ಕೆ, ನಾವೇನು ಊಟ ಮಾಡೋಕ್ಕೆ ಬಂದ ಡಕಾಯಿತರಲ್ಲ, ಶಿಸ್ತಿನ ಸಿಪಾಯಿಗಳು ಅಂದ್ಕೊಂಡು ಆತ ಹಲವು ಸಾವಿರ ರೂಪಾಯಿಗಳ ನೋಟುಗಳನ್ನು ತನ್ನ ವ್ಯಾಲೆಟ್ನಿಂದ ಹೊರತೆಗೆದು ಗಲ್ಲಾ ಪೆಟ್ಟಿಗೆಯ ಮೇಲಿನ ಸಕ್ಕರೆ ಡಬ್ಬದ ಕೆಳಗೆ ಇಡ್ತಾನೆ. ಮಾಲೀಕ ಬಂದಾಗ ಅವನ ದೃಷ್ಟಿ ಆ ಹಣದ ಮೇಲೆ ಹೋಗಲಿ ಅನ್ನೋದು ಅವನ ಆಶಯ ಆಗಿತ್ತು. ತಪ್ಪಿತಸ್ಥ ಮನೋಭಾವನೆಯಲ್ಲಿದ್ದ ಮೇಜರ್ನಿಗೆ ಈಗ ಸ್ವಲ್ಪ ಮನಸ್ಸು ಹಗೂರ ಆಗತ್ತೆ. ಆಮೇಲೆ ಎಲ್ಲರೂ ಆ ಟೀ ಸ್ಟಾಲಿನ ಬಾಗಿಲನ್ನು ಸರಿಸಿ ಮುಂದೆ ನಡೀತಾರೆ. 3-4 ತಿಂಗಳು ಹೀಗೆ ಕಳೆದು ಹೋಗುತ್ತೆ. ಅವರ 3-4 ತಿಂಗಳ ಪೋಸ್ಟಿಂಗ್ ಅವಧಿ ಇತ್ತಲ್ಲ, ಅದು ಮುಗಿಯುತ್ತೆ. ಆ ಸೈನಿಕರ ತುಕಡಿಯಲ್ಲಿ ಯಾವುದೇ ಪ್ರಾಣಹಾನಿ ಆಗಿರಲಿಲ್ಲ, ಎಲ್ಲರೂ ತುಂಬ ಖುಷಿಯಲ್ಲಿದ್ದರು. ಇದೀಗ ಆ ತುಕಡಿ ಹಿಂದಿರುಗಿ ಇನ್ನೊಂದು ತುಕಡಿ ಅಲ್ಲಿಗೆ ಬಂದು ಕಾರ್ಯನಿರ್ವಹಿಸುವಂತಹ ಸಮಯ ಬಂದಿತ್ತು. ಮೇಜರು ತನ್ನ ಸೈನಿಕರ ತುಕಡಿಯ ಜೊತೆಗೆ ವಾಪಸ್ಸಾಗೋಕ್ಕೆ ಹೊರಟಿದ್ದ. ಹಾಗೆ ಬರ್ತಾ ಬರ್ತಾ ದಾರಿನಲ್ಲಿ ಅದೇ ಟೀ ಅಂಗಡಿ ಮತ್ತೆ ಸಿಗುತ್ತೆ ಅವರಿಗೆ. ಈ ಬಾರಿ ಟೀ ಸ್ಟಾಲು ತೆರೆದಿತ್ತು, ಮತ್ತು ಆ ಮಾಲೀಕ ಕೂಡ ಇದ್ದ. ಆ ಮಾಲೀಕ 15 ಜನರ ದಂಡನ್ನು ನೋಡಿ ತುಂಬ ಖುಷಿಪಟ್ಟ. ಈ ದಿನ ಒಳ್ಳೆ ವ್ಯಾಪಾರ ತನಗೆ ಅಂತ ಎಲ್ಲರಿಗೂ ಟೀ ಮಾಡಿಕೊಟ್ಟ, ಬಿಸ್ಕತ್ತನ್ನು ಕೊಟ್ಟ. ಸೈನಿಕರು ಕೂಡ ಟೀ ಕುಡಿದು ಬಿಸ್ಕತ್ ತಿಂದು ಅವನ ಜೊತೆ ಲೋಕಾಭಿರಾಮವಾಗಿ ಮಾತಿಗಿಳಿತಾರೆ. ಹೇಗಿದೆ ನಿನ್ನ ವ್ಯಾಪಾರ? ಯಾಕೆ ಇಂಥ ನಿರ್ಜನ ಪ್ರದೇಶದಲ್ಲಿ ಅಂಗಡಿ ಇಟ್ಟಿದ್ಯಾ? ನಿಮ್ಮ ಅನುಭವ ಏನು? ಎಂತೆಂಥ ಜನರು ಇಲ್ಲಿಗೆ ಬರ್ತಾರೆ ಅಂತ ಪ್ರಶ್ನೆಗಳ ಸುರಿಮಳೆಯನ್ನು ಹಾಕ್ತಾರೆ. ಮಾಲೀಕನ ಹತ್ರ ಕೂಡ ಹೇಳೋಕ್ಕೆ ಅಂತ ಹಲವಾರು ಕತೆಗಳಿದ್ವು. ಆತ ಅದನ್ನೆಲ್ಲ ಹೇಳ್ತಾ ಹೇಳ್ತಾ, ಇಂಥ ನಿರ್ಜನ ಪ್ರದೇಶದಲ್ಲಿ ನಾನು ಟೀ ಸ್ಟಾಲ್ ಇಟ್ಟಿರೋದ್ರಿಂದ ಎಷ್ಟೋ ಜನರಿಗೆ ಉಪಕಾರ ಆಗಿದೆ, ನಿಮ್ಮಂಥವರು ಬಂದು ಇಲ್ಲಿ ಟೀ ಕುಡಿತಾರೆ, ದೇವರು ನನ್ನ ಈ ಕೆಲಸಕ್ಕೆ ನನಗೆ ಸದಾ ಸಹಾಯ ಮಾಡ್ತಾನೆ, ಆ ದೇವರು ನನ್ನ ಜೊತೆ ಇದ್ದಾನೆ, ಕಷ್ಟಗಳು ಬರುತ್ತೆ ಹೋಗುತ್ತೆ, ಆದರೆ ನನ್ನ ದೇವರಿಂದ ಪ್ರತಿ ಬಾರಿನೂ ನಾನು ಆ ಕಷ್ಟಗಳಿಂದ ಪಾರಾಗ್ತೀನಿ ಅಂತ ಹೇಳ್ದ. ಅವನ ಭಾವುಕತೆಯನ್ನು ನೋಡಿ ಒಬ್ಬ ಸೈನಿಕ ಕೇಳ್ತಾನೆ, ಅಲ್ಲ, ಆ ದೇವರು ನಿನ್ನ ಜೊತೆ ಇದ್ದಿದ್ರೆ ನೀನಿವತ್ತು ಇಷ್ಟು ಬಡತನದಲ್ಲಿ ಯಾಕಿರ್ತಿದ್ದಿ ಅಂತ ಹೇಳ್ದ. ಅದಕ್ಕೆ ಆ ಮಾಲೀಕ, ಹಾಗೆ ಹೇಳಬೇಡಿ ಸ್ವಾಮಿ, ದೇವರಿದ್ದಾನೆ, ದೇವರಿದ್ದಾನೆ, ನನಗೆ ಅದರ ಸಾಕ್ಷಿ ಸಿಕ್ಕಿದೆ ಅಂತ ಬಲವಾಗಿ ಹೇಳ್ದ. ಏನದು ನಿನ್ನ ಸಾಕ್ಷಿ ಅಂತ ಆ ಸೈನಿಕ ಕೇಳಿದಾಗ, 3 ತಿಂಗಳ ಹಿಂದೆ ನನ್ನ ಮಗನನ್ನು ಉಗ್ರಗಾಮಿಗಳು ಕೆಲವೊಂದು ಮಾಹಿತಿ ಕೊಡು ಅಂತ ಕೇಳಿದರು, ಆದರೆ ಆತನ ಹತ್ರ ಯಾವುದೇ ಮಾಹಿತಿಗಳು ಇರಲಿಲ್ಲ, ಹಾಗಾಗಿ ಅವರೆಲ್ಲ ಸೇರಿ ಅವನನ್ನು ಚೆನ್ನಾಗಿ ಬಡಿದು ನಂತರ ಹೊರಟೋದ್ರು. ಅವನ ಸ್ಥಿತಿ ಬಹಳ ಗಂಭೀರವಾಗಿತ್ತು. ನಾನು ಅಂಗಡಿ ಮುಚ್ಚಿ ಮಗನನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದೆ. ಅಲ್ಲಿ ಅವನಿಗೆ ಔಷಧಿ ಕೊಡಿಸೋಕ್ಕೆ ನನ್ನ ಹತ್ರ ಬರೀ 20 ರೂಪಾಯಿ ಮಾತ್ರ ಇತ್ತು. ಮತ್ತು ಆ ಉಗ್ರಗಾಮಿಗಳ ಹೆದರಿಕೆಯಿಂದಾಗಿ ಯಾರೂ ನನಗೆ ಸಾಲ ಕೊಡೋಕ್ಕೆ ಮುಂದೆ ಬರಲಿಲ್ಲ. ಆಗ ನನ್ನ ಹತ್ರ ಯಾವುದೇ ಭರವಸೆ ಇರಲಿಲ್ಲ. ನಾನು ಪುನಃ ಅಂಗಡಿ ಹತ್ರ ಓಡಿ ಬಂದೆ. ಅಲ್ಲೇನಾದರೂ ಹಣ ಸಿಗ್ಬೋದು ಅಂತ ಎಲ್ಲ ತಡ್ಕಾಡಿದೆ. ಭಗವಂತನನ್ನು ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡಿದೆ. ನೀವು ನಂಬಲಿಕ್ಕಿಲ್ಲ, ಆ ದಿನ ನನಗೆ ಸಹಾಯ ಮಾಡೋಕ್ಕೆ ದೇವರು ನನ್ನ ಅಂಗಡಿಗೆ ಭೇಟಿ ಕೊಟ್ಟಿದ್ದ. ನಾನು ಆಸ್ಪತ್ರೆಯಿಂದ ಅಂಗಡಿಗೆ ಬಂದಾಗ ಬೇಗ ಒಡೆದಿತ್ತು, ನನಗೆ ತುಂಬ ಆಘಾತ ಆಯಿತು. ನನ್ನ ಹತ್ರ ಇದ್ದ ಒಂದೇ ಆಸರೆ ಅಂದರೆ ಈ ಅಂಗಡಿ, ಅದನ್ನು ಯಾರೋ ಲೂಟಿ ಮಾಡಿ ಎಲ್ಲನೂ ದೋಚ್ಕೊಂಡು ಹೋಗಿದ್ದಾರೆ ಅಂತ ನಾನು ತತ್ತರಿಸ್ಬಿಟ್ಟಿದ್ದೆ. ಒಳಗೆ ಬಂದು ನೋಡಿದಾಗ ಎಲ್ಲನೂ ಸುಸ್ಥಿತಿಯಲ್ಲೇ ಇತ್ತು. ಆಗ ನಾನು ನೋಡಿದೆ ಸಕ್ಕರೆ ಡಬ್ಬದ ಕೆಳಗೆ ದೇವರು ನನಗಾಗಿ ಹಲವು ಸಾವಿರ ರೂಪಾಯಿಗಳ ನೋಟುಗಳನ್ನು ಇಟ್ಟಿದ್ದ. ಸ್ವಾಮಿ, ಆ ಹಣ ಆ ದಿನ ನನ್ನ ಮಗನ ಜೀವವನ್ನು ಉಳಿಸ್ತು. ಆ ಹಣದಿಂದ ಮಗನಿಗೆ ಒಳ್ಳೆಯ ಚಿಕಿತ್ಸೆ ಕೊಡಿಸಿದೆ, ಅವನು ಬದುಕಿ ಉಳಿದಿದ್ದಾನೆ. ದೇವರು ಇದ್ದಾನೆ ಸ್ವಾಮಿ, ದೇವರು ಇದ್ದಾನೆ ಅಂತ ಹೇಳಿದಾಗ ಅವನ ಕಣ್ಣಲ್ಲಿ ನೀರು ತುಂಬಿ ಹರಿತಾ ಇತ್ತು. ದೇವ್ರ ಮೇಲಿನ ಅವನ ನಂಬಿಕೆ ಅವನ ಕಣ್ಣಲ್ಲಿ ಅಚಲವಾಗಿ ಕಾಣಿಸ್ತಾ ಇತ್ತು. ಆಗ 15 ಜನ ಸೈನಿಕರು ತಮ್ಮ ಮೇಜರ್ನತ್ತ ನೋಡ್ತಾರೆ. ಆ ದಿನ ಏನಾಯಿತು ಅಂತ ಹೇಳೋ ತವಕದಲ್ಲಿ ಅವರೆಲ್ಲ ಇದ್ದರು. ಆದರೆ ಮೇಜರ್ ಮಾತ್ರ ತನ್ನ ಕಣ್ಣಲ್ಲಿ ಸುಮ್ಮನಿರಿ ಅಂತ ಅವರಿಗೆ ಆದೇಶವನ್ನು ಕೊಟ್ಟ. ಟೀ ಕುಡಿದು ಬಿಲ್ಲನ್ನು ಪಾವತಿಸಿ ಮೇಜರು ಮತ್ತು ಉಳಿದವರೆಲ್ಲ ಹೊರಡ್ತಾರೆ. ಆಗ ಮೇಜರು ಆ ಮಾಲೀಕನನ್ನು ತಬ್ಬಿ ಹಿಡಿದು ಹೇಳ್ತಾನೆ, ಹೌದು ಬಾಬಾ ಹೌದು, ನಾನು ನಿನ್ನನ್ನು ನಂಬ್ತೀನಿ, ನೀನು ಸರಿಯಾಗಿ ಹೇಳಿದ್ಯ, ದೇವರಿದ್ದಾನೆ ದೇವರಿದ್ದಾನೆ ಅಂತ ಹೇಳ್ದ. ಕೊನೆಗೆ, ನೋಡಪ್ಪ ನಿನ್ನ ಟೀ ಬಹಳ ಸ್ವಾದಿಷ್ಟವಾಗಿತ್ತು ಅಂತ ಅಂದ. 15 ಸೈನಿಕರ ಕಣ್ಣುಗಳು ತಮ್ಮ ಮೇಜರಿನ ಕಣ್ಣಲ್ಲಿ ನೀರು ತುಂಬಿದ್ದನ್ನು ಆ ದಿನ ನೋಡ್ತಾರೆ. ಅದು ಅವರಿಗೆ ಅಪರೂಪದ ದೃಶ್ಯ ಆಗಿತ್ತು. ಸದಾ ಆದೇಶಗಳನ್ನು ಕಟುವಾಗಿ ನೀಡ್ತಾ ಇದ್ದ ಮೇಜರನ ಒಂದು ಮೃದು ಹೃದಯದ ಪರಿಚಯ ಅವರಿಗೆ ಆ ದಿನ ಗೋಚರ ಆಗುತ್ತೆ. ಮಕ್ಕಳೇ, ಇದೇನು ಮಕ್ಕಳೇ ಎಲ್ಲ ಗಪ್ ಚಿಪ್ ಕಡಲೆ ಕುಟುಂ, ಯಾರು ಒಂದು ಪ್ರಶ್ನೆ ಕೇಳಲಿಲ್ಲ ಇವತ್ತು?
1: ಅಜ್ಜಿ, ಕತೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು,
2: ಮುಂದೇನಾಗುತ್ತೆ ಅಂತ ಕಾಯ್ತಾ ಇದ್ವಿ,
1: ಅದಕ್ಕೆ ಪ್ರಶ್ನೆ ಕೇಳಲಿಲ್ಲ.
5: ಹೌದಾ, ಸರಿ ಸರಿ. ಈಗ ನೀತಿ ಕೇಳಿ. ಕರುಣೆ ಸತ್ಯದ ಮಾರ್ಗದಲ್ಲಿ ನಡೆಯುವವರು ದೇವರ ದೂತರಾಗಿ ಬಂದು ಸಹಾಯದ ಅವಶ್ಯಕತೆ ಇರೋರಿಗೆ ಸಹಾಯ ಹಸ್ತವನ್ನು ನೀಡ್ತಾರೆ. ಇವತ್ತಿನ ಪರಿಸ್ಥಿತಿಗೆ ಎಲ್ಲರೂ ದೇವರ ದೂತರಾಗಿ ಕೆಲಸ ಮಾಡಬೇಕಾಗತ್ತೆ. ನಾವೆಲ್ಲರೂ ಕರುಣೆ ದಯೆಯಿಂದ ಇತರರ ಜೊತೆಗೆ ವ್ಯವಹರಿಸಬೇಕಾಗತ್ತೆ. ಆಗ ನಾವು ದೇವರು ಕಳಿಸಿದ ದೂತರಾಗಿ ಮನುಕುಲದ ಉದ್ಧಾರವನ್ನು ಮಾಡುವ ಕೆಲಸ ಮಾಡ್ತೀವಿ. ಹಾಗಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡೋ ಚಿಕ್ಕ ಅವಕಾಶವನ್ನು ನಾವು ಕಳ್ಕೋಬಾರ್ದು. ಎಲ್ಲರೂ ಹಾಂ ಭಗವಂತ ಇದ್ದಾನೆ ಅಂತ ಆಗ ನಂಬ್ತಾರೆ.
0: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
6: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
8: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
7: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
8: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
7: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
8: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
7: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
8: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
7: ಹಂಗ ಅದ್ಯಾಕಂತೆ?
8: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
7: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡ್ ಅಂಗಡಿಗೆ ಹೋಯ್ತೀನಿ.
8: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
9: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
11: ಹೂನೆ, ರೆಡಿ ಆಗ್ತಾ ಇದೆ.
10: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
12: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
13: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ದಿನದ ವಿಶೇಷ ಕಾರ್ಯಕ್ರಮ. ಅತಿ ದೊಡ್ಡ ಪರಂಪರೆ ಸೃಷ್ಟಿಸಿದ ವಚನಕಾರರ ಸಂಪತ್ತನ್ನು ಫಗು ಹಳಕಟ್ಟಿ ನಮಗೆ ಕೊಟ್ಟಿದ್ದಾರೆ. ಆದರೆ ಈ ಸಂಪತ್ತನ್ನು ನಾವು ಹೇಗೆ ಬಳಸುತ್ತಿದ್ದೇವೆ ಎಂಬ ಬಗ್ಗೆ ಆತ್ಮವಿಮರ್ಶನೆ ಮಾಡಿಕೊಳ್ಳಬೇಕಿದೆ ಎಂದು ಹಿರಿಯ ಸಾಹಿತಿ ಬಸವರಾಜ್ ಸಾದಾರ ಹೇಳಿದ್ದಾರೆ. ವೆಂಕಟೇಶ್ ನಗರದ ಬಸವ ಕೇಂದ್ರದಲ್ಲಿ ಆಯೋಜಿಸಿದ್ದ ಫಗು ಹಳಕಟ್ಟಿ ಜನ್ಮದಿನಾಚರಣೆಯಲ್ಲಿ ಅವರು ವಿಶೇಷ ಉಪನ್ಯಾಸ ನೀಡಿದರು. ಕನ್ನಡ ನಾಡಿನ ಬೆಳಕು ಹೆಚ್ಚಿಸುವಲ್ಲಿ ವಚನಕಾರರ ಕೊಡುಗೆ ಅಪಾರವಾದದ್ದು. ಈ ಶರಣರ ವಚನಗಳ ಸಾರದಂತೆ ಹಳಕಟ್ಟಿಯವರು ಬದುಕಿ ಮಾದರಿಯಾಗಿದ್ದಾರೆ. ಶರಣ ಎಂಬ ಪದಕ್ಕೆ ಹಳಕಟ್ಟಿಯವರು ನಿಜವಾದ ಅರ್ಥ ತಂದು ಕೊಟ್ಟಿದ್ದಾರೆ ಎಂದರು. ವೈಯಕ್ತಿಕ ಜೀವವನ್ನು ತ್ಯಾಗ ಮಾಡಿ ವಚನೋದ್ಧಾರದ ಕಾರ್ಯವನ್ನು ಹಳಕಟ್ಟಿಯವರು ಕೈಗೊಂಡಿದ್ದಾರೆ. ಅದರ ಬಹುಭಾಗ ನಶಿಸಿ ಹೋಗುತ್ತಿತ್ತು. ವೈಯಕ್ತಿಕ ಬದುಕು ಹೇಗಿರಬೇಕು ಎಂದು ಮಾರ್ಗದರ್ಶನ ಮಾಡುವ ಧರ್ಮ ಸಂವಿಧಾನ ಇಂದಿನ ಅಗತ್ಯ ಎಂಬುವುದು ಅವರ ಆಶಯವಾಗಿತ್ತು ಎಂದರು. ವಚನ ವಿಶ್ವವಿದ್ಯಾಲಯ ಆಗಬೇಕು ಎಂಬ ಅಭಿಪ್ರಾಯ ಕೇಳಿ ಬರುತ್ತಿದೆ. ಆದರೆ ಇವತ್ತಿನ ಸಂಬಂಧಕ್ಕೆ ಅತ್ಯಗತ್ಯವಾಗಿ ಕಾಯಕ ವಿಶ್ವವಿದ್ಯಾಲಯ ಆರಂಭವಾಗಬೇಕಿದೆ.
5: ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ಧರ್ಮ ಇದ್ದರೆ ಅದು ವಚನ ಧರ್ಮ ಮಾತ್ರ. ಸ್ವತಂತ್ರ ವಿಚಾರಧಾರೆಗೆ ಮುಕ್ತ ಅವಕಾಶ ಕೊಟ್ಟಿದ್ದು ಶರಣ ಚಳವಳಿ ಎಂದು ವಿಶ್ಲೇಷಿಸಿದರು. ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಬಸವ ಕೇಂದ್ರದ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮೀಜಿ ಸಭ್ಯತೆ, ಸಂಸ್ಕೃತಿ, ಸದಾಚಾರ ಹೇಳಬೇಕಾದ ಶರಣ ತತ್ವದ ಮಾರ್ಗಿಗಳು. ಅನ್ಯರ ಅಸಭ್ಯ ಮಾತಿಗೆ ಪ್ರತಿಕ್ರಿಯೆ ನೀಡುವ ಅಗತ್ಯವಿಲ್ಲ. ಶರಣ ತತ್ವದ ಮಹತ್ವವನ್ನು ವಿವರಿಸುವ, ಎಲ್ಲೆಡೆ ತಲುಪಿಸುವ ಕಾರ್ಯವನ್ನು ಮಾಡಿದರೆ ಸಾಕು ಎಂದು ಹೇಳಿದರು. ಬಸವ ಕೇಂದ್ರದ ಅಧ್ಯಕ್ಷ ಬೆನಕಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಮಾಜಿ ಶಾಸಕರಾದ ಎಸ್ ರುದ್ರೇಗೌಡ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಎಚ್ ಎನ್ ಮಹಾರುದ್ರ ಮಾತನಾಡಿದರು. ಚನ್ನಬಸಪ್ಪ ನಿರೂಪಿಸಿ ಚಂದ್ರಶೇಖರ ತಲಗಿಹಾಳ್ ಸ್ವಾಗತಿಸಿದರು. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯು ಜುಲೈ 7 ಬೆಳಗ್ಗೆ 10 ಉದ್ಯೋಗಾಕಾಂಕ್ಷಿಗಳಿಗೆ ನೇರ ಸಂದರ್ಶನ ಹಮ್ಮಿಕೊಂಡಿದೆ. ಆದಿತ್ಯ ಬಿರ್ಲಾ ಕ್ಯಾಪಿಟಲ್, ಇಂಡಸಿನ್ ಬ್ಯಾಂಕ್ನಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಮತ್ತು ಯಾವುದೇ ಡಿಗ್ರಿ ಪೂರೈಸಿದ 18-35 ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದು. ಅಭ್ಯರ್ಥಿಗಳು ತಮ್ಮ ಬಯೋಡೇಟಾ, ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ 2 ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗಬೇಕು. ಮಾಹಿತಿಗೆ 9380663606 ಈ ನಂಬರಿಗೆ ಸಂಪರ್ಕಿಸಬಹುದು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳು ಆರ್ಥಿಕವಾಗಿ ಸದೃಢಗೊಂಡು ಸರ್ಕಾರ ಅಥವಾ ಯಾವುದೇ ಹಣಕಾಸು ಸಂಸ್ಥೆಗಳ ಆರ್ಥಿಕ ನೆರವಿಲ್ಲದೆ ಸ್ವತಂತ್ರವಾಗಿ ನಡೆಯುವಂತಾಗಬೇಕು ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಬಿಬಿ ಕಾವೇರಿ ಹೇಳಿದರು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಶನಿವಾರ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ಪ್ರಗತಿ, ಬರ ಪರಿಸ್ಥಿತಿ ಹಾಗೂ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಿ 2026 ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಮುಂಬರುವ ವರ್ಷಗಳಲ್ಲಿ ಸರ್ಕಾರದಿಂದ ಯಾವುದೇ ಅನುದಾನ ನಿರೀಕ್ಷಿಸದೆ ಖಾಲಿ ನಿವೇಶನ ಮತ್ತು ಕಟ್ಟಡಗಳ ಮೇಲಿನ ಆಸ್ತಿ ತೆರಿಗೆ, ಬಾಡಿಗೆ, ಇತರ ಶುಲ್ಕಗಳು, ಕರವಸೂಲಿ ಮುಂತಾದ ತೆರಿಗೆಗಳನ್ನು ಸಂಗ್ರಹಿಸಿ 100% ಸಾಧನೆ ಮಾಡುವಲ್ಲಿ ಸ್ಥಳೀಯ ಸಂಸ್ಥೆಗಳ ಮುಖ್ಯಾಧಿಕಾರಿಗಳು ವಿಶೇಷ ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. ಈ ಖಾತಾಗಳನ್ನು ಮಾಡುವಲ್ಲಿ ಸ್ಥಳೀಯ ಸಂಸ್ಥೆಗಳ ಪ್ರಗತಿ ಆಶಾದಾಯಕವಾಗಿಲ್ಲ. ನಿಗದಿಪಡಿಸಿದ ಕಾಲಮಿತಿಯೊಳಗೆ ಸಂಸ್ಥೆಗಳ ಮುಖ್ಯಸ್ಥರು ಸಲ್ಲದ ಕಾರಣ ಹೇಳದೆ ನಿರೀಕ್ಷಿತ ಯೋಜನೆಯ ಪ್ರಗತಿಗೆ ಶ್ರಮಿಸಬೇಕು. ಎ ಮತ್ತು ಬಿ ಖಾತಾಗಳನ್ನು ಗುರುತಿಸಿ ಅವುಗಳ ಮಾಲೀಕರಿಗೆ ದಾಖಲೆಗಳನ್ನು ಒದಗಿಸುವಲ್ಲಿ ವಿಶೇಷ ಗಮನ ಹರಿಸಬೇಕು. ಇದರಿಂದ ಸ್ಥಳೀಯ ಸಂಸ್ಥೆಗಳ ಆದಾಯ ಹೆಚ್ಚಳವಾಗುವುದು ಮಾತ್ರವಲ್ಲ, ಆಸ್ತಿಗಳ ಮಾಲೀಕರಿಗೆ ಅನುಕೂಲವೂ ಆಗಲಿದೆ ಎಂದರು. ಪ್ರತಿದಿನ ಸಂಗ್ರಹಿಸಲಾಗುತ್ತಿರುವ ಘನ ತ್ಯಾಜ್ಯವನ್ನು ಸಂಗ್ರಹಿಸಿ ಬೇರ್ಪಡಿಸಿ ಅದನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡುವಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಈ ವಿಷಯದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಸಲ್ಲದು. ಅದಕ್ಕಾಗಿ ಅನುಷ್ಠಾನದಲ್ಲಿರುವ ಯೋಜನೆಗಳನ್ನು ಸಕಾಲದಲ್ಲಿ ಪೂರ್ಣಗೊಳಿಸಬೇಕು. ಅಮೃತ ಯೋಜನೆಯಡಿ ಕೈಗೊಂಡ ರಸ್ತೆ, ಚರಂಡಿ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಸೂಚಿಸಿದರು. ಪೌರ ಕಾರ್ಮಿಕರಿಗಾಗಿ ನಿರ್ಮಿಸಲಾಗುತ್ತಿರುವ ಮನೆಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಅರ್ಹ ಫಲಾನುಭವಿಗಳಿಗೆ ಹಸ್ತಾಂತರಿಸಬೇಕು. ಜಿಲ್ಲೆಯ ಹಲವು ಸ್ಥಳಗಳಲ್ಲಿ ನಡೆಸಲಾಗುತ್ತಿರುವ ಇಂದಿರಾ ಕ್ಯಾಂಟೀನ್ಗಳನ್ನು ವ್ಯವಸ್ಥಿತವಾಗಿ ನಿರ್ವಹಿಸಬೇಕು. ಕ್ಯಾಂಟೀನ್ಗಳ ವ್ಯವಸ್ಥಿತ ಮೇಲ್ವಿಚಾರಣೆಗಾಗಿ ಅಧಿಕಾರಿಗಳನ್ನು ನಿಯೋಜಿಸಿ ಕಾಲಕಾಲಕ್ಕೆ ಅಲ್ಲಿನ ಉಪಹಾರದ ಗುಣಮಟ್ಟದ ಪರೀಕ್ಷೆಗಳನ್ನು ನಡೆಸುವಂತೆ ಹಾಗೂ ಕ್ಯಾಂಟೀನ್ಗಳಿಗೆ ಸಿಸಿ ಕ್ಯಾಮೆರಾ ಕಣ್ಗಾವಲುಗಳನ್ನು ಹಾಕುವಂತೆ ಸೂಚಿಸಿದರು. ಕೆರೆಗಳ ಅಭಿವೃದ್ಧಿ, ಉದ್ಯಾನಗಳಲ್ಲಿ ಹಸಿರೀಕರಣ ಮುಂತಾದ ಯೋಜನೆಗಳನ್ನು ಸಕಾಲದಲ್ಲಿ ಆರಂಭಿಸಿ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಬೇಕು. ಮುಂದಿನ ಕೆಲವು ದಶಕಗಳಲ್ಲಿ ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಕೈಗೊಳ್ಳಬಹುದಾದ ಕ್ರಮಗಳು ಹಾಗೂ ಬೆಳೆಯುತ್ತಿರುವ ನಗರದ ವೇಗಕ್ಕೆ ತಕ್ಕಂತೆ ಯೋಜನೆಗಳನ್ನು ರೂಪಿಸಬೇಕು. ಅಲ್ಲದೆ ವರ್ತುಲ ರಸ್ತೆಗಳ ನಿರ್ಮಾಣದ ಬಗ್ಗೆಯೂ ಯೋಜನೆ ರೂಪಿಸುವ ಅಗತ್ಯವಿದೆ ಎಂದು ಸಲಹೆ ನೀಡಿದ ಅವರು, ಜಿಲ್ಲೆಯ ತೀರ್ಥಹಳ್ಳಿ ಪಟ್ಟಣದಲ್ಲಿ ಸರಬರಾಜಾಗುತ್ತಿರುವ ಶುದ್ಧ ಕುಡಿಯುವ ನೀರು, ಅದರ ಬಳಕೆ ಮತ್ತೆ ನಿರ್ವಹಣೆ ಮಾದರಿ ಎನಿಸುವಂತಿದ್ದು, ಜಿಲ್ಲೆ ಎಲ್ಲ ಸ್ಥಳೀಯ ಸಂಸ್ಥೆಗಳು ಈ ಮಾದರಿಯನ್ನು ಅನುಸರಿಸಬೇಕು ಎಂದರು. ಜಿಲ್ಲಾ ಪಂಚಾಯತ್ ಸಿಇಒ ಎನ್ ಹೇಮಂತ್, ಎಸ್ಪಿ ಬಿ ನಿಖಿಲ್ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಮೈಸೂರಿನ ಕೇಂದ್ರೀಯ ಪೆಟ್ರೋಕೆಮಿಕಲ್ಸ್ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆ ಕೌಶಲ ಮತ್ತು ತಾಂತ್ರಿಕ ತರಬೇತಿ ಕೇಂದ್ರದಲ್ಲಿ ಡಿಪ್ಲೊಮಾ ಪ್ರವೇಶಕ್ಕೆ ಐಟಿಐ ಪಿಯುಸಿಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ಪ್ರವೇಶ ಪಡೆಯಲು ಅರ್ಜಿ ಆಹ್ವಾನಿಸಲಾಗಿದೆ. ಡಿಪ್ಲೊಮಾದ ಕೊನೆಯ ಸೆಮಿಸ್ಟರ್ನಲ್ಲಿ ಪ್ರತಿ ವಿದ್ಯಾರ್ಥಿಗೂ ಕ್ಯಾಂಪಸ್ ಆಯ್ಕೆ ಮೂಲಕ ಉದ್ಯೋಗ ದೊರಕಿಸಿಕೊಡಲಾಗುತ್ತದೆ. ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0821251632 ಅಥವಾ 8124489163 ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ದೇಶದ ಆರ್ಥಿಕ ಪ್ರಗತಿಗೆ ಸಹಕಾರಿ ಕ್ಷೇತ್ರದ ಕೊಡುಗೆ ಅಪಾರವಾಗಿದ್ದು ಗ್ರಾಮೀಣ ಆರ್ಥಿಕತೆಯ ಹಾಗೂ ರೈತರ ಬೆನ್ನೆಲುಬಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಪಟ್ಟಣದ ಬನಸಿರಿ ಸಭಾಂಗಣದಲ್ಲಿ ಶನಿವಾರ ರಾಜ್ಯ ಸಹಕಾರ ಮಹಾಮಂಡಲ, ಬಸವೇಶ್ವರ ಸಹಕಾರಿ ಒಕ್ಕೂಟ, ತಾಲೂಕು ಸಹಕಾರ ಭಾರತಿ, ಜಿಲ್ಲಾ ಸಹಕಾರ ಇಲಾಖೆ ಹಾಗೂ ತಾಲೂಕಿನ ವಿವಿಧ ಸಹಕಾರ ಸಂಘಗಳ ಆಶ್ರಯದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಸಹಕಾರಿ ದಿನದ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸಹಕಾರ ಕ್ಷೇತ್ರದ ಪ್ರತಿ ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿ ಸದಸ್ಯರ ಆರೋಗ್ಯ ರಕ್ಷಣೆ ಪ್ರಮುಖವಾಗಿದ್ದು ಕಾರ್ಯಕ್ರಮದಲ್ಲಿ ಉಚಿತ ತಪಾಸಣೆ ಹಾಗೂ ಸೂಕ್ತ ಆರೋಗ್ಯದ ಮಾಹಿತಿ ಒದಗಿಸುತ್ತಿರುವುದು ಶ್ಲಾಘನೀಯ ಎಂದರು. ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತ ಬಿಡಿ ಭೂಕಾಂತ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕೇಂದ್ರ ಸಹಕಾರ ಸಚಿವಾಲಯ ಸ್ಥಾಪನೆಯಾಗಿ 5 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಬಸವೇಶ್ವರ ಸಹಕಾರಿ ಒಕ್ಕೂಟದ ಅಧ್ಯಕ್ಷ ಪಿ ಪರಮೇಶ್ವರಪ್ಪ ಪ್ರಾಸ್ತಾವಿಕ ಮಾತನಾಡಿದರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಡಿಎಲ್ ಬಸವರಾಜ್, ಮ್ಯಾಮ್ಕೋಸ್ ನಿರ್ದೇಶಕ ಚನ್ನವೀರಪ್ಪ, ರಾಜ್ಯ ಮಹಿಳಾ ಸಹಕಾರಿ ಮಂಡಳ ಉಪಾಧ್ಯಕ್ಷೆ ಶಾಂತಲಾ ಭೂಕಾಂತ್, ಮುಖಂಡರಾದ ಸುಧೀರ್ ಮಾರವಳ್ಳಿ, ಶಶಿಧರ್ ಚುರ್ಚಿಗುಂಡಿ ಮತ್ತಿತರರು ಹಾಜರಿದ್ದರು. ಮುಂದಿನ ವಿವರ. ರಾಜ್ಯ ರಸ್ತೆ ಸಾರಿಗೆ ನಿಗಮವು 2026-27 ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿ ಉಚಿತ ರಿಯಾಯಿತಿ ಬಸ್ ಪಾಸ್ ವಿತರಣಾ ಕಾರ್ಯಕ್ರಮ ಆರಂಭಿಸಿದ್ದು, ನಿಗಮದ ವಾಹನಗಳಲ್ಲಿ ಪ್ರಯಾಣಿಸುವ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಜುಲೈ 12 ಉಚಿತ ಬಸ್ ಪಾಸ್ ವಿತರಿಸಲಾಗುತ್ತಿದೆ. ಈಗಾಗಲೇ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಶುಲ್ಕ ಪಡೆದು ವಿತರಿಸಲಾದ ಪಾಸ್ಗಳ ಸಂಪೂರ್ಣ ಶುಲ್ಕವನ್ನು ಅರ್ಜಿ ಸಲ್ಲಿಸಿದ 7 ದಿನಗಳೊಳಗಾಗಿ ವಿದ್ಯಾರ್ಥಿಗಳಿಗೆ ಮರುಪಾವತಿಸಲಾಗುವುದು ಎಂದು ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿ ತಿಳಿಸಿದ್ದಾರೆ. ಶುಲ್ಕ ಪಾವತಿಸಿ ಬಸ್ ಪಾಸ್ಗಳನ್ನು ಪಡೆದಿರುವ ವಿದ್ಯಾರ್ಥಿಗಳು ಶುಲ್ಕ ಮರುಪಾವತಿಗಾಗಿ ಸೇವಾ ಸಿಂಧು https://sevasindhuservices.karnataka.gov.in/buspassservices/portal ಒದಗಿಸಿರುವ ಲಿಂಕ್ ಮೂಲಕ ಮೊಬೈಲ್ ಸಂಖ್ಯೆ OTP ನಮೂದಿಸಿ ಅರ್ಜಿ ಸಲ್ಲಿಸಬೇಕು. ವಿದ್ಯಾರ್ಥಿಗಳು ಆಧಾರ್ ಆಧಾರಿತ ಇಕೆವೈಸಿ ಪೂರ್ಣಗೊಳಿಸಿರಬೇಕು. ತಮ್ಮ ಅಥವಾ ಪೋಷಕರ ಬ್ಯಾಂಕ್ ಖಾತೆ ವಿವರಗಳನ್ನು ತಂತ್ರಾಂಶದಲ್ಲಿ ನಮೂದಿಸಬೇಕು. ವಿದ್ಯಾರ್ಥಿಗಳು ಈ ಸಂಬಂಧ ಯಾವುದೇ ಕೌಂಟರ್ಗೆ ಭೇಟಿ ನೀಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
2: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
1: ನಿನ್ ಮಾತಿನ ಅರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
3: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ. ಹೆಲೋ ಗೆಳೆಯರೇ, ಗುಡ್ ಮಾರ್ನಿಂಗ್, ಶಿವೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆ ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ಪ್ರತಿ ಒಂದು ವಿಷಯಕ್ಕೆ ಕೂಡ ಒಂದು ಕಾರ್ಯಕ್ರಮ ಇರೋ ಹಾಗೇನೆ ನಮ್ಮ ಪರಿಸರಕ್ಕಾಗಿ ಒಂದು ಕಾರ್ಯಕ್ರಮ ಇದೆ, ಅದೇನೇ ಪರಿಸರ ಪರಿಚಯ. ಪರಿಸರದ ಬಗ್ಗೆ ಹೆಚ್ಚು ಮಾಹಿತಿಯನ್ನ ತಿಳ್ಕೊಳ್ಳೋಣ, ಹಾಗೆ ಇನ್ನಷ್ಟು ಕುತೂಹಲಕಾರಿ ವಿಷಯಗಳನ್ನ ಕೂಡ ತಿಳ್ಕೊಳ್ಳೋದು ಬಾಕಿ ಇದೆ. ಆಯ್ತಾ, ನಾವು ಪರಿಸರ ಅಂತ ಹೇಳುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಪ್ರಾಣಿ ಪಕ್ಷಿ ಸರೋವರಗಳು ಎಲ್ಲವೂ ಕೂಡ ಬರುತ್ತೆ. ಆದ್ರೆ ನದಿ ಪರಿಸರದ ಬಹುಮುಖ್ಯ ಪಾತ್ರವನ್ನ ವಹಿಸುತ್ತೆ. ನಮಗೆಲ್ರಿಗೂ ಕೂಡ ನೀರನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಅಲ್ವಾ? ಇದ್ರ ಬಗ್ಗೆ ಕವಿ ಒಂದು ಮಾತು ಹೇಳ್ತಾರೆ. ಮಳೆ ಹನಿಗಳ ಕವನ ಒಂದು ನಿಸರ್ಗ ಹೇಳಲೊರಟಿತು. ಹನಿ ಹನಿಗಳ ಪುಳಕದಿಂದ ದರೆಯ ದಮನಿ ಕುಣಿಯಿತು. ಕುಣಿದ ದಮನಿ ಕರಗುತ್ತಿರಲು ಜಲಪಾತಗಳೇ ಹರಿಯಿತು. ನದಿಯಾದರೆ ಒಂದೆಡೆ, ಇನ್ನೊಂದೆಡೆ ಮಂಜಾಗಿಯೇ ನಲಿಯಿತು. ಎಷ್ಟ್ ಚೆನ್ನಾಗಿದೆ ಅಲ್ವಾ? ಹೌದು, ಮಳೆ ಹನಿಯಿಂದ ಒಂದ್ ಕಡೆ ನದಿ ಆಗತ್ತೆ, ಇನ್ನೊಂದ್ ಕಡೆ ಮಂಜಾಗಿ ನಲಿಯುತ್ತೆ. ಆದ್ರೆ ನದಿ ಎಲ್ಲರ ಜೀವನದ ಜೀವನಾಡಿ ಅಂತಾನೆ ಹೇಳ್ಬೋದು. ನಮ್ಮೆಲ್ರಿಗೂ ಕೂಡ ನೀರನ್ನೋದು ಅಷ್ಟು ಅವಶ್ಯಕತೆ ಇದೆ. ಹಾಗಿದ್ಮೇಲೆ ನದಿ ಅಂದ್ರೆ ಏನು, ಇದ್ರ ಬಗ್ಗೆ ನಾವ್ ಯಾಕೆ ತಿಳ್ಕೋಬೇಕು ಅಂತೆಲ್ಲ ನೀವ್ ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾವು ತಿಳ್ಕೋಬೇಕು. ಅದಕ್ಕಾಗಿ ಇವತ್ತು ನಮ್ಮೊಟ್ಟಿಗೆ ಇತಿಹಾಸ ತಜ್ಞರಾಗಿರುವಂತಹ ಅಜಯ್ ಕುಮಾರ್ ಶರ್ಮಾ ಅವರಿದ್ದಾರೆ. ಅವರು ನದಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡೋಕೆ ತಯಾರಾಗಿದ್ದಾರೆ. ಹಾಗಿದ್ಮೇಲೆ ಸರ್ ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ? ಅಜಯ್ ಕುಮಾರ್ ಶರ್ಮಾ ಅವರೇ, ನಮಸ್ತೆ.
7: ನಮಸ್ಕಾರ.
6: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
7: ಧನ್ಯವಾದಗಳು
6: ಸರ್. ಮೊದಲನೇದಾಗಿ ನಿಮ್ಮ ಒಂದು ಕಿರು ಪರಿಚಯವನ್ನ ಮಾಡ್ಕೊಡ್ಬೋದಾ?
7: ಹಾಂ, ನೋಡಿ, ನಾನು ವೃತ್ತಿಯಲ್ಲಿ ಇಂಜಿನಿಯರ್, ಅಂದರೆ ಚಾರ್ಟರ್ಡ್ ಇಂಜಿನಿಯರ್ ಹಾಗೂ ವ್ಯಾಲ್ಯೂಯೇಟರ್, ಅಂದರೆ ಕನ್ನಡದಲ್ಲಿ ಮೌಲ್ಯಮಾಪಕ ಅಂತ ಹೇಳ್ತೀವಿ. ಅದೇ ರೀತಿ ನಾನು ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಡಿಗ್ರಿಗಳು ಮಾಡ್ಕೊಂಡು ನನ್ನನ್ನು ಇತಿಹಾಸ ತಜ್ಞನಂತೂ ಹೇಳ್ಬೋದು. ನಾನು ಸಾಕಷ್ಟು ಲೇಖನಗಳಿರ್ಬೋದು, ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದ ಪುಸ್ತಕಗಳನ್ನು ಸಹ ಬರೆದಿದ್ದೇನೆ. ಅದ್ರ ಜೊತೆಗೆ ಕೃಷಿಕನೂ ಸಹ ಹೌದು. ಸೊ ನನ್ನ ತೋಟ ಗದ್ದೆಗಳಲ್ಲಿ ಪ್ರತಿ ವಾರ ಎರಡು ದಿನ ಅದಕ್ಕೆ ಮೀಸಲಿಡ್ತೀನಿ, ಶನಿವಾರ ಭಾನುವಾರ. ಸೊ ಹೊಸ ಪ್ರಯೋಗಗಳು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಚಾರಣಿಗ ಅಂತ ಹೇಳ್ಬೋದು, ಹೊಸ ಗುಡ್ಡಗಳಿರ್ಬೋದು, ಗುಡ್ಡ ಕಾಡುಗಳು ಅಲ್ಲಿ ಸುತ್ತ ಒಂದು ಹವ್ಯಾಸ ಇದೆ. ಸೊ ಜಲಚರಗಳಿರ್ಬೋದು, ಜಲಪಾತಗಳಿರ್ಬೋದು, ಸೊ ಅವೆಲ್ಲ ಹುಡುಕೋ ಒಂದು ಹವ್ಯಾಸ ಇದೆ ನನಗೆ.
6: ಖಂಡಿತ ಸರ್. ಸೊ ಸಾಕಷ್ಟು ಮಾಹಿತಿನ ತಿಳ್ಕೊಂಡಿರೋರು ನಮ್ ಜೊತೆ ಇದೀರಾ ಅನ್ನುವಾಗ ನಮಗೆ ಖಂಡಿತವಾಗ್ಲೂ ಒಳ್ಳೆ ಮಾಹಿತಿ ಸಿಗುತ್ತಲ್ವಾ ಸರ್?
7: ಖಂಡಿತ, ನನ್ನ ಹತ್ರ ಏನಿದೆ ಅವೆಲ್ಲವನ್ನು ಇವತ್ತು ನಿಮ್ ಜೊತೆಗೆ ಹಂಚ್ಕೊತಾ ಇದ್ದೀನಿ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ಹೇಳ್ಬೇಕಾಗ್ತದೆ ನನಗೆ.
6: ನೀವು ನಮಗೆ ಇನ್ಫಾರ್ಮೇಶನ್ ಕೊಡ್ತಾರಕ್ಕೆ ತುಂಬಾ ಖುಷಿ ಇದೆ ಸರ್. ಮೊದಲನೇದಾಗಿ ನಿಮ್ಮ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಸರಿ, ಜಲ ಮೂಲಗಳು ಅಂತ ಹೇಳುವಾಗ ಸಾಕಷ್ಟು ಇದೆ ಸರ್, ಅದ್ರ ಬಗ್ಗೆ ಒಂದಿಷ್ಟು ವಿವರಣೆಯನ್ನ ನೀಡಬಹುದಾ?
7: ನೋಡಿ, ಜಲ ಮೂಲಗಳು ಅಂದಾಗ ಸೊ ವಾಟರ್ ಸೋರ್ಸಸ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ. ಸೊ ನಮಗೆ ಜಲ ಎಲ್ಲಿಂದ ಸಿಗ್ತದೆ ನಮಗೆ? ಸೊ ಒಂದು ಹರಿಯುವ ನದಿ ಇರ್ಬೋದು, ಹೊಳೆ ಇರ್ಬೋದು, ಅದೇ ರೀತಿ ಕೆರೆಗಳಿರ್ಬೋದು, ಕೆರೆ ಕಟ್ಟೆಗಳಿರ್ಬೋದು. ಸೊ ಇವುಗಳಿಂದ ನಮಗೆ ಇವೆಲ್ಲ ಜಲ ಮೂಲಗಳಂತೂ ಹೇಳ್ತೀವಿ ನಾವು. ಸೊ ನಮ್ಮಲ್ಲಿ ಅದರೊಳಗೂ ಶಿವಮೊಗ್ಗ, ಎಲ್ಲರಿಗೂ ಗೊತ್ತಿರೋ ಹಾಗೆ ಶಿವಮೊಗ್ಗ ಪಶ್ಚಿಮಘಟ್ಟ ಅಂದರೆ ಸಹ್ಯಾದ್ರಿ ಶ್ರೇಣಿ ಏನಿರ್ತೀವಿ. ಸೊ ಇದರ ಹೃದಯ ಭಾಗ ಅಂತ ಹೇಳ್ತೀವಿ. ಸೊ ಹೃದಯ ಭಾಗ ಹೇಗೆ ಅಂತ ಹೇಳಿದ್ರೆ, ಈ ಎಲ್ಲರಿಗೂ ಗೊತ್ತು, ಪಶ್ಚಿಮಘಟ್ಟ ಗುಜರಾತಿಂದ ಶುರುವಾಗಿ ಗೋವಾ, ಮಹಾರಾಷ್ಟ್ರ, ಗೋವಾ, ನಂತರದಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ಬರ್ತದೆ. ಸೊ ಮಧ್ಯದಲ್ಲಿರೋದು ಕರ್ನಾಟಕ. ಸೊ ಪಶ್ಚಿಮಘಟ್ಟಕ್ಕೆ ಕರ್ನಾಟಕ ಹೃದಯ. ಸೊ ಆ ಕರ್ನಾಟಕದಲ್ಲಿ ಹೃದಯ ಯಾವುದು ಅಂದರೆ ಶಿವಮೊಗ್ಗ. ಸೊ ನಮ್ಮ ಭಾರತದಲ್ಲಿ ಮೂರು ಪ್ರಮುಖವಾದ, ಒಂದು ಹಿಮಾಲಯ, ಪಶ್ಚಿಮ ಘಟ್ಟ ಮತ್ತು ಈಸ್ಟರ್ನ್ ಘಾಟ್ಸ್ ಅಂತ ಹೇಳ್ತೀವಿ. ಸೊ ಈ ಹಿಮಾಲಯಕ್ಕೆ ನಾವು ಹೋಲಿಕೆ ಮಾಡಿದಾಗ ಪಶ್ಚಿಮ ಘಟ್ಟ ಭಾಳ ಹಳೆಯದು. ಸೊ ಪಶ್ಚಿಮ ಘಟ್ಟ ಅಜ್ಜ ಅಂತ ಹೇಳಿದ್ರೆ ಹಿಮಾಲಯ ಏನಂದ್ರೆ ಸಣ್ಣ ಮಗು ಅಂತ ಹೇಳ್ಬೋದು. ಸೊ ನಮ್ಮಲ್ಲಿ ಭಾರತದಲ್ಲಿ ಅತಿ ಹೆಚ್ಚು, ಆಲ್ಮೋಸ್ಟ್ ಅತಿ ಹೆಚ್ಚಿನಕ್ಕಿಂತ ದ ಮೆಜಾರಿಟಿ ಆಫ್ ರಿವರ್ಸ್ ಹುಟ್ಟದಲ್ಲಿ ಅಂದ್ರೆ ಪಶ್ಚಿಮ ಘಟ್ಟ. ಸೊ ವಿಶೇಷವಾಗಿ ನಮ್ಮ ಪಶ್ಚಿಮ ಘಟ್ಟ ತಗೊಂಡಾಗ ನೀವು ಕೃಷ್ಣ ಇರ್ಬೋದು, ಕಾವೇರಿ ಇರ್ಬೋದು, ನಮ್ಮ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂಗೆ ಶರಾವತಿ ಇರ್ಬೋದು, ತುಂಗೆ ಭದ್ರಾ ಇರ್ಬೋದು. ಸೊ ಸಾಕಷ್ಟು ಈ ನದಿಗಳು ಹೊಳೆಗಳು ಎಲ್ಲ ಹುಟ್ಟಿದ್ದು ಪಶ್ಚಿಮ ಘಟ್ಟದಲ್ಲಿ. ಸೊ ಒಂದು ರೀತಿಯಲ್ಲಿ ಈ ಪಶ್ಚಿಮ ಘಟ್ಟ ಅಥವಾ ಸಹ್ಯಾದ್ರಿ ಏನು ನಮ್ಮ ಶಿವಮೊಗ್ಗದಲ್ಲಿ ಹಾದು ಹೋಗ್ತದೆ, ಇದು ನೀರಿನ ತೊಟ್ಟಿಲು ಅಂತ ತೊಟ್ಟಿಲು ಅಂತ ಹೇಳ್ಬೋದು. ಹಾಗಾಗಿ ಈ ನೀರಿನ ತೊಟ್ಟಿಲು ಏನಿದೆ ನಮ್ಮ ಶಿವಮೊಗ್ಗ ಸಾಕಷ್ಟು ನದಿ ಹೊಳೆಗಳಿಗೆ ತವರೂರು ಅಂತ ನಾವು ಹೇಳ್ಬೋದು.
8: ಅಂತ ಶಿವಮೊಗ್ಗದಲ್ಲಿ ನಾವಿರೋದು ನಾವೇ ಪುಣ್ಯ,
7: ನಮ್ಮ ಪುಣ್ಯ ನಿಜ.
8: ಸರ್, ನೀವೇ ಹೇಳ್ದಾಗೇನೆ ಪಶ್ಚಿಮ ಘಟ್ಟದ ಒಡಲಿನಲ್ಲಿ ಶಿವಮೊಗ್ಗ ಇರುವಂತದ್ದು, ಹಾಗೆ ಸಾಕಷ್ಟು ನದಿಗಳ ಉಗಮ ಸ್ಥಾನ ಕೂಡ ಈ ಒಂದು ಪಶ್ಚಿಮ ಘಟ್ಟಗಳೇ ಆಗಿದೆ. ಹಾಗಿದ್ರೆ ಕೇಳುಗರೆ, ನದಿ ಅಂದ್ರೆ ಏನು, ಇದರ ಅರ್ಥ ತಿಳ್ಕೋಬೇಕು ಅಂದ್ರೆ ಒಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ಆ ನಂತರದಲ್ಲಿ ನಮ್ಮ ಅಜಯ್ ಸರ್ ನದಿಯ ಬಗ್ಗೆ ಹೆಚ್ಚು ವಿವರಣೆಯನ್ನ ನೀಡ್ತಾರೆ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.82 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನದಿಗಳ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ ನದಿಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಕೊಡೋದಕ್ಕಾಗಿ ನಮ್ಮೊಟ್ಟಿಗೆ ಇತಿಹಾಸ ತಜ್ಞರಾಗಿರುವಂತಹ ಅಜಯ್ ಕುಮಾರ್ ಶರ್ಮಾ ಅವರಿದ್ದಾರೆ. ಅವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣವಾ? ಅಜಯ್ ಸರ್, ಈಗ ನನಗೆ ಒಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ ಆಯ್ತಾ. ನದಿ ಅಂದ್ರೆ ಏನು ಸರ್? ಅದ್ರ ಬಗ್ಗೆ ಮೊದಲು ವಿವರಣೆ ನೀಡಬಹುದಾ ಸರ್?
3: ನೋಡಿ, ನಾವು ಸಾಕಷ್ಟು ಜನ ಈಗ ಪೇಟೆಯಲ್ಲಿ ಏನಂತೀವಿ, ಎಲ್ಲದಕ್ಕೂ ನಾವು ನದಿ ಅಂತ ಹೇಳ್ತೀವಿ. ಇದು ತಪ್ಪು. ಆದರೆ ನೀವು ಈ ಹಳ್ಳಿ ಕಡೆ ಹೋದಾಗ ಅಥವಾ ರೈತರು ಯಾರೋ ನಿಮ್ಗೆ ಸಿಕ್ಕಿದಾಗ, ಸೊ ಅಲ್ಲಿಯವ್ರಿಗೆ ಕೇಳಿದಾಗ ಅವರು ಎಲ್ಲದಕ್ಕೂ ನದಿ ಅಂತ ಹೇಳಲ್ಲ. ಒಂದಿಷ್ಟಕ್ಕೆ ನದಿ ಅಂತ ಹೇಳ್ತಾರೆ, ಒಂದಿಷ್ಟಕ್ಕೆ ಹೊಳೆ ಅಂತಾರೆ, ಒಂದಿಷ್ಟಕ್ಕೆ ಹಳ್ಳ ಅಂತಾರೆ, ತೊರೆಗಳು ಅಂತಾರೆ, ತೋಡು ಅಂತಾರೆ. ಸೊ ಈ ನಮ್ಗಳಿಗೆ ಏನು ಡಿಫ್ರೆನ್ಸ್ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಏನಂದರೆ, ಇಂಗ್ಲೀಷಲ್ಲಿ ಅದನ್ನು ನಾವು ಹೇಳಬೇಕು ಅಂದರೆ ಎಲ್ಲದಕ್ಕೂ ನಾವು ರಿವರ್ ಅಂತ ಹೇಳ್ತೀವಿ. ಅದು ಸ್ಪೆಸಿಫಿಕ್ ಆಗಿ ಅಲ್ಲಿ ಅಲ್ಲೂ ಬೇರೆ ವರ್ಗಗಳಿದ್ದಾವೆ. ಅಲ್ಲಿ ರಿವರು, ರಿವರ್ಲೆಟ್ಟು, ಸ್ಟ್ರೀಮ್ಸ್ ಅಂತ ಇದೆ. ಸೊ ಇಲ್ಲಿ ನದಿ ಅಂದರೆ ಏನಂದರೆ 365 ದಿನಗಳು ಹರಿಯುವ ನೀರಿನ ಮೂಲ, 365 ಡೇಸು. ಮತ್ತು ಹೊಳೆನೂ ಅದೇ ಥರ ಆಗ್ತದೆ, 365 ಡೇಸ್. ವ್ಯತ್ಯಾಸ ಏನು ಅಂದರೆ, ನದಿ ಒಂಚೂರು ಅಗಲವಾಗಿರ್ತದೆ,

0: ನೀರು ಜಾಸ್ತಿ ಇರ್ತದೆ, ಹೊಳೆ ಕಡಿಮೆ ಇರ್ತದೆ. ಆದರೆ ಈ ಏನ್ ಡೆಫಿನಿಷನ್ ನಮ್ಮ ಹಿರಿಯವರು ಏನು ಕೊಟ್ಟು ಹೋಗಿದ್ರು ಅದು ಇವತ್ತಿನ ದಿನಕ್ಕೆ ಅನ್ವಯ ಆಗುವುದಿಲ್ಲ. ಉದಾಹರಣೆಗೆ ಕಾವೇರಿನ ಹಿಡ್ಕಲೆ. ಸೊ ಇವತ್ತು ನೀವು ತಮಿಳ್ನಾಡು ಅಂದರೆ ಈ ಕಾವೇರಿ ಹರಿದು ಏನು ನಮ್ಮ ಬೇ ಆಫ್ ಬೆಂಗಾಲಿಗೆ ಸೇರ್ತದೆ ತಮಿಳ್ನಾಡಲ್ಲಿ, ಸೊ ಈ ಅಣೆಕಟ್ಟಿಂದ ನಾವು ನೀರು ಬಿಡಲಿಲ್ಲ ಅಂದರೆ ಅಲ್ಲಿ ಎಷ್ಟೋ ದಿನ ಏನು ನೀರು ಹರಿತದೆ, ಕಾವೇರಿ ನೀರು ಹರಿಯುತ್ತದೆ, ಅದು ಡ್ರೈ ಇರ್ತದೆ. ಸೊ ಸಾಕಷ್ಟು ತಾವುಗಳು ವೀಡಿಯೋಗಳು ನೋಡಿರ್ಬೋದು ಏನಂದರೆ ಈ ಅಣೆಕಟ್ಟಿಂದ ನೀರು ಬಿಟ್ಟಾಗ ಆ ನೀರು ಅವ್ರ ಹಳ್ಳಿಗೆ ಬರಬೇಕಾರೆ, ನದಿ ಹರಿಬೇಕಾರೆ ಜನ ಎಲ್ಲ ಆ ನೀರಿನ ಏನು ಇದಿದೆ ಆ ಬ್ಯಾಂಕ್ ಮೇಲೆ ನಿಂತು ಅದಕ್ಕೆ ಪೂಜೆ ಮಾಡ್ತಾ ಇರ್ತಾರೆ. ಸೊ ಈಗ ನದಿ ಹೊಳೆ ಏನಿದೆ ಇದೇ, ಯಾಕಂದ್ರೆ ನಮ್ಮ ಮನುಷ್ಯ ಯಾತ್ರ ಆಗಿದ್ದಾನೆ, ಕಣ್ಕಂಡಲ್ಲೆಲ್ಲ ಅಣೆಕಟ್ಟು ಮಾಡಿ ನೀರನ್ನು ಹಿಡಿದಿಡ್ತಿದ್ದಾನೆ. ಸೊ ನೈಸರ್ಗಿಕವಾಗಿ ಏನು ಹರಿಬೇಕಿತ್ತು ಅದು ಹರಿತಾ ಇಲ್ಲ. ಸೊ ಇಲ್ಲಿ ನಮ್ಗೆ ಗೊತ್ತಾಗಿದ್ಬೇಕು ಏನಂದರೆ ನೈಸರ್ಗಿಕವಾಗಿ 365 ದಿನ ಏನು ಹರಿತದೆ, ಸೊ ಅದು ನದಿ ಹೊಳೆ. ಸೊ ದೊಡ್ಡದಾಗಿದ್ದಾಗ ಅದು ನದಿ ಆಗ್ತದೆ, ಉಳಿದು ಹೊಳೆ ಆಗ್ತದೆ. ಇನ್ನು ಈ ಮಳೆಗಾಲದಲ್ಲಿ ಅಂದರೆ ಈ ಮೇಯಿಂದ ನಮ್ಮಲ್ಲಿ ಶುರುವಾಯಿತು ಅಂದರೆ ಅಪ್ ಟು ಜನವರಿ ಫೆಬ್ರವರಿಗೆ ಏನು ನೀರು ಹರಿತದೆ, ಸೊ ಆದರೂ ಅದಕ್ಕೆ ನಾವು ಹಳ್ಳ ಅಂತ ಹೇಳ್ತೀವಿ, ತೋಡು ಅಂತೀವಿ, ನೀರಿನ ತೋಡು ಅಂತೀವಿ. ಸೊ ಅವೆಲ್ಲ ಕಡಿಮೆ ಕಡಿಮೆ ಇದು. ಸೊ ನಮಗೆ ಮೇಜರ್ ಇರೋದು ನದಿ ಮತ್ತು ಹೊಳೆ. ಸೊ ಇಂಗ್ಲೀಷಲ್ಲಿ ನಾವು ಅದಕ್ಕೆ ರಿವರ್ ಅಂತ ಹೇಳ್ತೀವಿ. ರಿವರ್ಲೆಟ್ ಅಂದರೆ ಹೊಳೆ ಆಗ್ತದೆ, ಈ ಹಳ್ಳ ಮತ್ತು ತೊರೆಗಳಿಗೆ ಸ್ಟ್ರೀಮ್ಸ್ ಅಂತ ಹೇಳ್ತಾರೆ.
1: ಸರ್, ಅದಕ್ಕೆ ಒಂದು ಚಿಕ್ಕ ಉದಾಹರಣೆ ಅಂದರೆ ಈಗ ನಮ್ಮ ಶಿವಮೊಗ್ಗದಲ್ಲಿ ಹೊಳೆ ತುಂಬಿದೆ ಅಂತಾರೋ, ಹೊಳೆ ಹರಿತಾ ಇದೆ ಅಂತಾರೋ ಹೇಳ್ತಾರೆ. ಆದರೆ ಅದನ್ನು ನಾವು ಅಫಿಷಿಯಲಿ ಹೇಳಬೇಕಾದ್ರೆ ತುಂಗಾ ನದಿ ಹರಿತಾ ಇದೆ ಅಂತ ಕರೀತಾರೆ. ಈ ಆಡು ಭಾಷೆ ಹಾಗೆ ಮತ್ತು ಗ್ರಾಂಥಿಕ ಭಾಷೆಯಲ್ಲಿ ಬದಲಾವಣೆ ಇರುತ್ತಾ ಅಥವಾ ಹೇಗೆ ಸರ್?
0: ಅಲ್ಲ ನೋಡಿ, ಈಗ ನೀವು ನದಿ ಹೆಸರು ಹೇಳಿದ್ರಿ ತುಂಗಾ ಅಂತಲೇ ಹೇಳಿದ್ರೆ, ನೋಡಿ ನಿಜ ಹೇಳಬೇಕು ಅಂದರೆ ನಮ್ಮಲ್ಲಿ ಈಗ ಶಾಸನೋಕ್ತವಾಗಿ ಅಂದರೆ ಸಾಕಷ್ಟು ಈ ನದಿಗಳಿಗೆ ಸಂಬಂಧಪಟ್ಟಂಗೆ ಶಾಸನಗಳಲ್ಲಿ ಉಲ್ಲೇಖ ಇದ್ದಾವೆ ಅಥವಾ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಈಗ ತುಂಗಾ ತುಂಗಾ ಭದ್ರ ಅಂತೀವಿ, ಇದನ್ನೇ ನಾವು ಉಚ್ಚಾರ ತಪ್ಪು ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಈ ಬ್ರಿಟಿಷರು ಇಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಬಂದಾಗ ಅವರು ಸಾಕಷ್ಟು ದಾಖಲೆಗಳನ್ನು ಮಾಡ್ತಾರೆ. ಸೊ ಅವರು ಅಂದರೆ ಸ್ವಾಭಾವಿಕವಾಗಿ ಅವರು ಆಂಗ್ಲ ಭಾಷೆಯಲ್ಲಿ ಬಂದಿರೋದ್ರಿಂದ ಸೊ ತುಂಗೆ ಇದು ಆ್ಯಕ್ಚುಲಿ ತುಂಗೆ, ಅದು ತುಂಗ ಅಲ್ಲ, ಭದ್ರ ಅಲ್ಲ. ಭದ್ರ ಅಂದರೆ ಗಂಡಾಗ್ತದೆ, ಭದ್ರೆ. ಸೊ ಎರಡು ಸೇರಿದ ಮೇಲೆ ತುಂಗೆ ಭದ್ರೆ. ಸೊ ನಾವು ಇಂಗ್ಲೀಷಲ್ಲಿ ಗಂಗಾ ಅಂತೀವಿ, ಗಂಗೆ ಅಂತ ಕರಿಬೇಕು. ಗಂಗೆ ಬಾರೆ ಅವೆಲ್ಲ ಕೇಳಿದ್ದೀವಿ ನೋಡಿ, ಗಂಗಾ ಬಾರೆ ಅಂತ ಹೇಳಲ್ಲ, ಗಂಗೆ ಬಾರೆ ಅಂತ. ಸೊ ತುಂಗೆ ಬೇರೆ ಭದ್ರೆ ಬೇರೆ, ತುಂಗೆ ಭದ್ರೆ ಎರಡು ಸೇರಿದ ಮೇಲೆ ತುಂಗೆ ಭದ್ರೆ ಆಗ್ತದೆ. ಅದನ್ನು ನಾವು ಕರಿತಿರೋದು ಏನಂದರೆ ತುಂಗಾ ಭದ್ರ ಅಂತೇಳಿ. ಈಗ ಉದಾಹರಣೆಗೆ ಶರಾವತಿ ಹತ್ರ ಒಂದು ಇತ್ತೀಚೆಗೆ ಒಂದು ಹೊಸ ಸೇತುವೆ ಉದ್ಘಾಟನೆ ಆಯಿತು, ಆ ಊರಿನ ಹೆಸರೇ ಹೊಳೆಬಾಗಿಲು ಅಂತೇಳಿ. ಇದು ಹೊಳೆಬಾಗಿಲಿಗೆ ಸಂಬಂಧಪಟ್ಟಂಗೆ ನಮ್ಮ ಹತ್ರ ಸಾಕಷ್ಟು ದಾಖಲಾತಿಗಳಿದ್ದಾವೆ. ಅಂದರೆ ಈ ಹಿಂದೆ ಇಕ್ಕೇರಿ ರಾಜಧಾನಿ ಆದಾಗ ಈ ಪೋರ್ಚುಗೀಸ್ ಇರ್ಬೋದು, ಆಂಗ್ಲದವ್ರು ಇರ್ಬೋದು, ಡಚ್ಚು, ಸೊ ಆ ಬಂದರಿನಲ್ಲಿ ಅಂದರೆ ಭಟ್ಕಲು ಹೊನ್ನಾವರ ಹತ್ರ ಬಂದರಲ್ಲಿ ಇಳ್ಕೊಂಡು ಇಕ್ಕೇರಿಗೆ ಹೋಗ್ಬೇಕಾದ್ರೆ ಈ ಹೊಳೆ ಬಾಗಿಲು ಮುಖಾಂತರನೇ ಹೋಗಬೇಕಿತ್ತು. ಹೊಳೆ ಬಾಗಿಲಿನ ಬಗ್ಗೆ ಅವರು ವರ್ಣನೆ ಮಾಡಿದ್ದಾರೆ. ಸೊ ಅಂದರೆ ಹೊಳೆ ಅಂದರೆ ಒಂದು ಸ್ವಲ್ಪ ಸಣ್ಣ ಪ್ರಮಾಣ ಅಂತ ಆಯ್ತು ನೋಡಿ, ಅದು ನದಿ ಅಂದರೆ ಹೆಚ್ಚು ದೊಡ್ಡದು,
1: ಸ್ವಲ್ಪ
0: ಚಿಕ್ಕದಾಗಿದೆ ಆ ಥರ. ಸೊ ಅದರೊಳಗೆ ಗೊತ್ತಾಗ್ತದೆ. ಆದರೆ ಒಂದಿಷ್ಟು ನಾವು ಉಚ್ಚಾರಗಳನ್ನು ತಪ್ಪಾಗಿ ಮಾಡ್ತಾ ಇದ್ವಿ. ಅದಕ್ಕೆ ಉದಾಹರಣೆ ತಾವೇ ಹೇಳ್ದಂಗೆ ತುಂಗೆ ಮತ್ತು ಭದ್ರೆ. ಸೊ ಇವತ್ತಿಂದ ಆದರೂ ನಾವು ಅದನ್ನು ತುಂಗೆ ಭದ್ರೆ ಅಂತ ಕರೆಯೋಣ. ಭದ್ರ ಅಂದರೆ ಗಂಡು, ಎಲ್ಲರಿಗೂ ಗೊತ್ತಿದೆ. ಸೊ ಅವು ಹೆಣ್ಣು, ಹಾಗಾಗಿ ತುಂಗೆ ಭದ್ರೆ, ತುಂಗೆ ಭದ್ರೆ ಎರಡು ಸೇರಿದ ಮೇಲೆ ತುಂಗೆ ಭದ್ರೆ ಅಂತ ಕರೆಯೋದು ಇವತ್ತಿಂದ ಆದರೂ ರೂಢಿ ಮಾಡ್ಕೊಳ್ಳೋಣ ಅಂತ.
1: ಖಂಡಿತ ಸರ್, ಈ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ ನದಿಗಳ ಹೆಸರನ್ನ ಸರಿಯಾಗಿ ಕರೆಯುವಂತ ಒಂದು ಅಭ್ಯಾಸವನ್ನ ಬೆಳೆಸ್ಕೋಬೇಕಾಗಿದೆ. ಈಗ ತುಂಗಾ ನದಿ ಅಲ್ಲ, ಅದು ತುಂಗೆ, ಭದ್ರ ಅಂದ್ರೆ ಹುಡುಗನ ಹೆಸರು, ಭದ್ರೆ ಅಂದ್ರೆ ಹುಡುಗಿ ಹೆಸರು, ಹಾಗಾಗಿ ತುಂಗೆ ಭದ್ರೆ ಅಂತ ಕರಿಬೇಕಾಗಿದೆ ಅಲ್ವಾ ಸರ್? ಓಕೆ, ಕೇಳ್ತಾ ಇದಿರಲ್ಲ ಸ್ನೇಹಿತರೆ, ತುಂಗಾ ನದಿಯನ್ನ ತುಂಗೆ ಅಂತ ಕರಿಬೇಕು, ಭದ್ರಾ ನದಿಯನ್ನ ಭದ್ರೆ ಅಂತ ಕರಿಬೇಕು. ಇನ್ಮೇಲಾದ್ರೂ ಈ ಒಂದು ರೂಢಿಯನ್ನ ಮಾಡ್ಕೊಳ್ಳೋಣ ಅಂತ ತಿಳಿಸ್ತಾ, ಹಾಗಿದ್ರೆ ಈ ನದಿಗಳ ಬಗ್ಗೆ ಮಾತಾಡೋಕೆ, ಅದರಲ್ಲೂ ನಮ್ಮ ತುಂಗಾ ನದಿಯ ಬಗ್ಗೆ ಮಾತಾಡೋಕೆ ಇನ್ನೊಂದಿಷ್ಟು ಕುತೂಹಲಕಾರಿ ವಿಷಯಗಳು ಕಾದಿದೆ. ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರೆಸೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ಸೊ ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಬ್ರೇಕ್ ನ ನಂತರ ನಿಮ್ಮೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನಾವು ನದಿಗಳ ಬಗ್ಗೆ ಮಾತಾಡ್ತಿದ್ವಿ. ಅದರಲ್ಲೂ ನಮ್ಮ ಶಿವಮೊಗ್ಗದಲ್ಲಿ ಹರಿಯುವಂತಹ ತುಂಗೆ ನದಿ ಬಗ್ಗೆ ಮಾಹಿತಿಯನ್ನ ತಿಳ್ಕೋಬೇಕು ಅಲ್ವಾ? ನಿಜವಾಗ್ಲು ಹಾಗಿದ್ರೆ ನಮ್ಮೊಟ್ಟಿಗೆ ಇವತ್ತು ಇತಿಹಾಸ ತಜ್ಞರಾಗಿರುವಂತಹ ಅಜಯ್ ಕುಮಾರ್ ಶರ್ಮಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಅಜಯ್ ಸರ್, ಈಗ ನೀವೇ ಕೇಳಿರ್ಬೋದು, ಗಂಗಾ ಸ್ನಾನ ತುಂಗಾ ಪಾನ ಅಂತ ಹೇಳ್ತಾರೆ, ಯಾಕಂದ್ರೆ ನಮ್ಮ ತುಂಗೆಯ ನೀರು ಅಷ್ಟು ಸಿಹಿಯಾಗಿರುತ್ತೆ ಅಂತ ಎಲ್ಲರೂ ಅನ್ಕೊಳ್ತಾರೆ. ಆದ್ರೆ ಯಾಕೆ ಸರ್ ನಮ್ಮ ತುಂಗೆ ನೀರು ಇಷ್ಟೊಂದು ಸಿಹಿಯಾಗಿರುತ್ತೆ? ಇದರ ಹಿಂದೆ ಏನ್ ಕಾರಣ ಇರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್?
3: ನೋಡಿ, ಇದಕ್ಕೆ ಸಾಕಷ್ಟು ಪುರಾಣದಲ್ಲಿ ಉಲ್ಲೇಖಗಳಿದ್ದಾವೆ. ಒಂದು ಉಲ್ಲೇಖ ಪ್ರಕಾರ ದುರ್ವಾಸಿ ಮುನಿ ಕ್ಷೇತ್ರಗಳು, ಈ ದುರ್ವಾಸಿ ಮುನಿಯರ ಒಂದು ಆಶ್ರಮ ಇತ್ತು. ಸೊ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಈ ಬೆಳಗ್ಗೆ ಈ ಹುಲ್ಲಿನ ಏನು ಅದನ್ನ ಗ್ರೈಂಡಿಂಗ್ ಮಾಡ್ತೀವಿ, ಆ ಥರ ಗ್ರೈಂಡಿಂಗ್ ಮಾಡ್ತಿಲ್ಲ, ಅದರ ರಸನ ಒಂದು ಮಡಿಕೆಯಲ್ಲಿ ಹಾಕೊಂಡು ಅವರು ಕುಡಿತಾ ಇದ್ರು. ಸೊ ಅದು ಬಹಳ ಸಿಹಿ ಇತ್ತಂತ ಅದು. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಅದಕ್ಕೆ ಸಿಹಿ ಆಗಿರೋದ್ರಿಂದ ಅದಕ್ಕೆ ಸಿಹಿ ಮೊಗ್ಗೆ ಅಂತ ಹೆಸರಿತ್ತು ಅಂತ ಹೇಳ್ತಾರೆ. ಈಗ ನಾವು ಶಿವಮೊಗ್ಗೆ ಅಂತೀವಿ, ಹಿಂದೆ ಸಿಹಿ ಮೊಗ್ಗೆ ಇತ್ತು. ಸೊ ಸಿಹಿ ಮೊಗ್ಗೆ ಅದನ್ನ ಶಿವನ ಮೊಗ ಅಂತಾನು ಮಾಡಿದವರಿದೆ, ಆದರೆ ಹಿಂದೆಲ್ಲ ಅದು ಪ್ರತೀತಿ ಇದ್ದಿದ್ದು ಸಿಹಿ ಮೊಗ್ಗೆ ಅಂತೇಳಿ. ಸೊ ಗಂಗಾ ಸ್ನಾನ ಎಲ್ಲರಿಗೂ ಗೊತ್ತಿದ್ದಂಗೆ ನಮ್ಮಲ್ಲಿ ನಮ್ಮ ದಕ್ಷಿಣ ಭಾರತ ಇರ್ಬೋದು, ಉತ್ತರ ಭಾರತದಲ್ಲಿ. ಸೊ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ನೀವು ಪಾಪ ಮಾಡಿದ್ದೆಲ್ಲ ಕಳೆದು ಹೋಗ್ತದೆ, ಪುಣ್ಯ ಸಿಗ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ತುಂಗೆ ಎಷ್ಟು ಪ್ರಸಿದ್ಧವಾಗಿತ್ತು ಅಂದರೆ, ತುಂಗೆಯ ನೀರು ಕುಡಿದ್ರೆ ಅಷ್ಟು ಸಿಹಿ ಇತ್ತು ಅಂತೇಳಿ. ಈ ಸಕ್ಕರೆ ಬೈಲು ಅಂತ ಹೇಳ್ತೀವಿ. ಸೊ ಅಲ್ಲಿ ಸಕ್ಕರೆ ಬೈಲು ತುಂಬ ಜನ ಹೇಳ್ತಾ ಇದ್ರು, ಅಲ್ಲಿ ಒಂದಿಷ್ಟು ಮರಗಳ ಇದ್ವು ಹಿಂದೆ, ಈಗಿಲ್ಲ. ಸೊ ಅದರಿಂದ ಸಕ್ಕರೆ ಥರದ ಪುಡಿಗಳು ಉದುರ್ತಾ ಇತ್ತು. ಹಾಗಾಗಿ ಆ ಭಾಗದಿಂದ ಮುಂದೆ ಅಂದರೆ ಸಕ್ಕರೆ ಬೈಲಿಂದ ಶಿವಮೊಗ್ಗದವರೆಗೆ ಆ ನೀರು ತುಂಬ ಸಿಹಿ ಇತ್ತು ಅಂತ ಹೇಳ್ತಿದ್ರು. ಅದೇ ಇದನ್ನ ಮತ್ತೆ ತುಂಗೆಭದ್ರೆಗೆ ಅನ್ವಯಿಸಲ್ಲ, ಇದು ಕೇವಲ ತುಂಗೆಗೆ. ಆ ತುಂಗೆಗೆ ಅದರೊಳಗೆ ವಿಶೇಷವಾಗಿ ಈ ಸಕ್ಕರೆ ಬೈಲಿಂದ ನಮ್ಮ ಏನು ಇವತ್ತು ಶಿವಮೊಗ್ಗ ಇದೆ, ಸೊ ಶಿವಮೊಗ್ಗವರೆಗೆ ಸಿಹಿ ಇತ್ತು ಅಂತ ಹೇಳ್ತಾರೆ. ಅದರೊಳಗೂ ವಿಶೇಷವಾಗಿ ಈ ದುರ್ವಾಸ ಮುನಿಗಳ ಕ್ಷೇತ್ರ ಏನಿದೆ, ಸೊ ಈ ಭಾಗದಲ್ಲಿ ತುಂಗೆಯ ನೀರು ಬಹಳ ಸಿಹಿ ಇರೋದ್ರಿಂದ ಇದು ಆಡು ಮಾತೆ ಬಂದಿದೆ, ಅಂದರೆ ಗಂಗಾ ಸ್ನಾನ ತುಂಗಾಪಾನ ಅಂತ. ಆದರೆ ಅದನ್ನು ನೆಚ್ಕೊಂಡು ಇವತ್ತು ನಾವು ಹೋಗಿ ತುಂಗೆ ನದಿ ನೀರು ಕುಡಿಲಿಕ್ಕಾಗಲ್ಲ, ಅದು ನಿಮಗೂ ಗೊತ್ತಿದೆ ಯಾಕೆ ಅಂತೇಳಿ. ಸೊ ಇದು ಬಹಳ ಇಂಪಾರ್ಟೆಂಟ್, ಅಂದರೆ ಅಷ್ಟು ಸಿಹಿ ಆಗಿತ್ತು ನೀರು ಅಂತೇಳಿ ಅಂತ. ಆದರೆ ಇದು ಭದ್ರಕ್ಕೆ ಅನ್ವಯಿಸಲ್ಲ, ಮತ್ತು ತುಂಗೆ ಭದ್ರೆಗೂ ಅನ್ವಯಿಸಲ್ಲ,
2: ತುಂಗೆ ಮಾತ್ರ ಅನ್ವಯಿಸ್ತದೆ. ಕೇಳ್ತಾ ಇದ್ರಲ್ಲ, ತುಂಗೆ ನೀರು ಯಾಕೆ ಅಷ್ಟು ಸಿಹಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಅಜಯ್ ಕುಮಾರ್ ಶರ್ಮಾ ಅವರು ಮಾಹಿತಿನ ಕೊಡ್ತಾ ಇದ್ರು. ಹಾಗಿದ್ರೆ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಈ ತುಂಗೆ ನದಿ ಹುಟ್ಟೋದು ಎಲ್ಲಿ, ಹೇಗೆ ಇಷ್ಟೊಂದು ಸಿಹಿಯಾಗಿತ್ತು, ಹಾಗೆ ಇದರ ಹೆಚ್ಚು ವಿಸ್ತರಣೆ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ನೀವು ಇದನ್ನೆಲ್ಲ ಕೇಳಬೇಕು ಅಂದ್ರೆ ಮುಂದಿನ ಕಾರ್ಯಕ್ರಮದವರೆಗೂ ಕಾಯಲೇಬೇಕು ಸರ್. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.
3: ಧನ್ಯವಾದಗಳು.
2: ಓಕೆ, ಕೇಳಿಸ್ಕೊಂಡಲ್ಲ ಕೇಳುಗರೆ, ನದಿಗಳ ಬಗ್ಗೆ ಸಾಕಷ್ಟು ಕುತೂಹಲಕಾರಿ ವಿಷಯಗಳನ್ನ ತಿಳ್ಕೊಂಡ್ರಿ ಅಲ್ವಾ? ಅದರಲ್ಲೂ ಇನ್ನು ನಮ್ಮ ಶಿವಮೊಗ್ಗದ ತುಂಗೆ ಯಾಕೆ ಇಷ್ಟು ಸಿಹಿಯಾಗಿ ಇರ್ತಾಳೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಹಂಚಿಕೊಂಡ್ರು. ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಶಿವಮೊಗ್ಗದಲ್ಲಿ ಹರಿಯುವಂತಹ ನದಿಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀವು ತಿಳ್ಕೊಳ್ತಾ ಹೋಗ್ಬೋದು. ಆದ್ರೆ ಪರಿಸರ ಪರಿಚಯ ಕಾರ್ಯಕ್ರಮವನ್ನ ಕೇಳಿದ್ರೆ ಮಾತ್ರ. ಹಾಗಿದ್ಮೇಲೆ ಇನ್ಮೇಲೆ ಕಾರ್ಯಕ್ರಮ ಕೇಳ್ತೀರಾ ಅಲ್ವಾ? ಖಂಡಿತವಾಗ್ಲೂ ಕೇಳಿ. ಸೊ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನಾ ಹೋಗ್ಬರ್ತೀನಿ. ಯಾವಾಗ್ಲೂ ಖುಷಿಯಾಗಿರಿ, ನಗ್ತಾ ಇರಿ, ಹಾಗೆ ಹ್ಯಾಪಿ ಆಗಿರಿ ಅಂತ ಹೇಳ್ತಾ, ಜೊತೆಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
4: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನದಿಂದ ನಮ್ಮ ರೇಡಿಯೋ ವಾಹಿನಿಯಲ್ಲಿ ಅತ್ಯಂತ ಜವಾಬ್ದಾರಿಯುತ ಹಾಗೂ ಪ್ರತಿಯೊಬ್ಬರ ಜೀವನಕ್ಕೂ ಅಗತ್ಯವಿರುವ ಒಂದು ಹೊಚ್ಚ ಹೊಸ ವಿಶೇಷ ಆರೋಗ್ಯ ಸರಣಿ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಅಂದಾಗೆ ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ಜಗತ್ತನ್ನು ಅತಿ ಹೆಚ್ಚಾಗಿ ಕಾಡ್ತಾ ಇರೋ, ಕೇಳಿದ ತಕ್ಷಣ ಜನರಲ್ಲಿ ಭೀತಿ ಮೂಡಿಸೋ ಕಾಯಿಲೆ ಅಂದರೆ ಅದು ಕ್ಯಾನ್ಸರ್. ಆದರೆ ಸರಿಯಾದ ಜಾಗೃತಿ, ಆರಂಭಿಕ ಪತ್ತೆ ಹಚ್ಚುವಿಕೆ ಮತ್ತು ಜಾಗತಿಕ ಮಟ್ಟದ ಚಿಕಿತ್ಸೆ ಸಿಕ್ಕರೆ ಕ್ಯಾನ್ಸರ್ ಅನ್ನು ಕೂಡ ಸಂಪೂರ್ಣವಾಗಿ ಗೆಲ್ಲಬಹುದು. ಕ್ಯಾನ್ಸರ್ ಚಿಕಿತ್ಸೆ ಅಂದ ತಕ್ಷಣ ಇನ್ಮುಂದೆ ಮಲೆನಾಡು ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳ ಜನತೆ ಬೆಂಗಳೂರು ಅಥವಾ ಮಂಗಳೂರಿನಂತಹ ಮೆಟ್ರೋ ಸಿಟಿಗಳಿಗೆ ಅಲೆಯುವ ಅಗತ್ಯವೇ ಇಲ್ಲ. ಯಾಕಪ್ಪ ಅಂದ್ರೆ, ಯಾವುದೇ ರೀತಿಯ ಜಟಿಲವಾದ ಕ್ಯಾನ್ಸರ್ ಸಮಸ್ಯೆ ಇರಲಿ, ಅದಕ್ಕೆ ದೇಶದ ಅತ್ಯುನ್ನತ ಮತ್ತು ಸಮಗ್ರವಾದ ಚಿಕಿತ್ಸೆ ನೀಡುವಲ್ಲಿ ನಮ್ಮ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇವತ್ತು ಮುಂಚೂಣಿಯಲ್ಲಿರುವ ಏಕೈಕ ಮತ್ತು ಸರ್ವಶ್ರೇಷ್ಠ ತಾಣವಾಗಿದೆ. ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯು ಇಡೀ ಮಲೆನಾಡು ಭಾಗದಲ್ಲೇ ಅತ್ಯಾಧುನಿಕ ರೇಡಿಯೇಷನ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ಕೀಮೋಥೆರಪಿ ಮತ್ತು ಅಡ್ವಾನ್ಸ್ಡ್ ಸರ್ಜಿಕಲ್ ಆಂಕಾಲಜಿಯನ್ನು ಒಂದೇ ಸೂರಿನಡಿ ತಂದಿರುವ ಒನ್ ಸ್ಟಾಪ್ ಡೆಸ್ಟಿನೇಷನ್ ಆಗಿದೆ. 15,000 ಕೀಮೋಥೆರಪಿ ಸೇವೆಗಳು, 2,000 ಪ್ರಮುಖ ಕ್ಯಾನ್ಸರ್ ಸರ್ಜರಿಗಳು ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ರೇಡಿಯೇಷನ್ ಥೆರಪಿಗಳನ್ನು ಯಶಸ್ವಿಯಾಗಿ ನಡೆಸಿ 1,000 ರೋಗಿಗಳಿಗೆ ಮರುಜೀವ ನೀಡಿರುವ ಹೆಮ್ಮೆ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಗಿದೆ. ಕ್ಯಾನ್ಸರ್ ಜಾಗೃತಿ ಸರಣಿಯ ಈ ಮೊದಲನೇ ಎಪಿಸೋಡ್ನಲ್ಲಿ ನಮಗೆ ಕಂಪ್ಲೀಟ್ ಆಗಿ ಗೈಡ್ ಮಾಡೋದಕ್ಕೆ, ಸಾರ್ವಜನಿಕರಲ್ಲಿರುವ ಮಿಥ್ಯಗಳು ಮತ್ತು ಸತ್ಯಗಳನ್ನು ಬಿಚ್ಚಿಡೋದಕ್ಕೆ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯ ಹಿರಿಯ ಕ್ಯಾನ್ಸರ್ ತಜ್ಞರು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಅವರೇ ಡಾಕ್ಟರ್ ನಮ್ರತಾ ಉಡುಪ, ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಮತ್ತು ಹಿರಿಯ ಕ್ಯಾನ್ಸರ್ ತಜ್ಞರು, ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆ, ಶಿವಮೊಗ್ಗ. ಅಂದಾಗೆ ಸ್ನೇಹಿತರೆ, ಇವತ್ತಿನ ನಮ್ಮ ಮೊದಲ ಎಪಿಸೋಡ್ ತುಂಬ ಸ್ಪೆಷಲ್. ಯಾಕಪ್ಪ ಅಂದರೆ, ನಾವು ದಿನನಿತ್ಯ ಬಳಸುವ ಮೊಬೈಲ್, ಪ್ಲಾಸ್ಟಿಕ್, ಮೈಕ್ರೋವೇವ್ ಓವನ್ ಹಾಗೂ ನಮ್ಮ ಆಹಾರ ಶೈಲಿಯಲ್ಲಿರುವ ಸಕ್ಕರೆ ನಿಜವಾಗಿಯೂ ಕ್ಯಾನ್ಸರ್ಕಾರಕವೇ? ಈ ಎಲ್ಲ ಗೊಂದಲಗಳಿಗೆ ಇವತ್ತು ನಾವು ವೈಜ್ಞಾನಿಕ ಉತ್ತರಗಳನ್ನು ಕಂಡುಕೊಳ್ಳಲಿದ್ದೇವೆ. ಈ ಎಲ್ಲ ಗೊಂದಲಗಳನ್ನು ಪರಿಹರಿಸಲಿಕ್ಕೆ ನಮ್ಮೊಟ್ಟಿಗೆ ಡಾಕ್ಟರ್ ನಮ್ರತಾ ಮೇಡಮ್ ಅವರಿದ್ದಾರೆ. ತಡ ಮಾಡೋದು ಬೇಡ, ಡಾಕ್ಟರ್ ನಮ್ರತಾ ಮೇಡಮ್ ಅವರನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ಸ್ಟುಡಿಯೋಗೆ ಹಾಗೂ ಇವತ್ತಿನ ಈ ಪ್ರಮುಖ ಕ್ಯಾನ್ಸರ್ ಜಾಗೃತಿ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮವನ್ನು ಶುರು ಮಾಡೋಣ. ಡಾಕ್ಟರ್ ನಮ್ರತಾ ಮೇಡಮ್ ನಮಸ್ತೆ.
6: ನಮಸ್ತೆ ಮೇಡಮ್.
5: ಡಾಕ್ಟರ್ ನಮ್ರತಾ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರಲ್ಲಿ ಅಂದರೆ ಜನರಲ್ಲಿ ಒಂದು ದೊಡ್ಡ ಭಯ ಇದೆ, ಸಕ್ಕರೆ ಕ್ಯಾನ್ಸರ್ಗೆ ಆಹಾರನ ಅಂತ. ಈ ಮಾತನ್ನ ಇತ್ತೀಚೆಗಂತೂ ಸಾಕಷ್ಟು ಕಡೆಗಳಲ್ಲಿ ಕೇಳ್ತಾ ಇದ್ದೀವಿ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಮೇಡಮ್? ಸಕ್ಕರೆ ಕ್ಯಾನ್ಸರ್ಗೆ ಆಹಾರನ ಹೇಗೆ ಮೇಡಮ್?
6: ಮೇಡಮ್, ಇದು ಸುಳ್ಳಂತಲೂ ಹೇಳೋಕ್ಕಾಗಲ್ಲ ಅಥವಾ ಪೂರ್ತಿ ಸತ್ಯ ಅಂತಲೂ ಹೇಳೋಕ್ಕಾಗಲ್ಲ. ಇದೊಂಥರ ಅರ್ಧ ಸತ್ಯ. ಕ್ಯಾನ್ಸರ್ ಕಣ ಗ್ಲೂಕೋಸನ್ನು ಖಂಡಿತ ಬಳಸುತ್ತೆ. ನಮ್ಮ ದೇಹದ ಪ್ರತಿ ಕಣ ಕೂಡ ಗ್ಲೂಕೋಸನ್ನು ಬಳಸುತ್ತೆ. ಆದರೆ ಈಗ ಸಕ್ಕರೆ ತಿನ್ನಲಿಲ್ಲ ಅಂದರೆ ಕ್ಯಾನ್ಸರ್ ಸತ್ತೋಗುತ್ತೆ ಅನ್ನೋ ಮಾತಾಗಲಿ, ಅಥವಾ ಸಕ್ಕರೆ ಕ್ಯಾನ್ಸರನ್ನು ಸಕ್ಕರೆ ತಿಂದರೆ ಕ್ಯಾನ್ಸರ್ ಫಾಸ್ಟಾಗಿ ಬೆಳೆಯುತ್ತೆ ಅನ್ನೋದಾಗಲಿ, ಇದು ನಿಜಾಂಶದಿಂದ ಬಹಳ ದೂರ. ಸಕ್ಕರೆ ನಿಲ್ಲಿಸಿದರೆ ಕ್ಯಾನ್ಸರ್ ಗುಣ ಆಗುತ್ತೆ ಅಂತ ನನ್ನ ಪ್ರತಿ ಪೇಷಂಟ್ಸು ಹೇಳ್ತಿರ್ತಾರೆ. ಎಷ್ಟೋ ಜನ ಬಿಟ್ಟು ಬಿಟ್ಟಿರ್ತಾರೆ ಸಕ್ಕರೆನ. ಸೊ ಅದ್ರ ವಿಷಯದ್ದೇ ಇವತ್ತು ಮಾತಾಡೋಕ್ಕೆ ಇಲ್ಲಿ ಬಂದಿದ್ದೀನಿ.
5: ಓಕೆ ಮೇಡಮ್, ಒಳ್ಳೆಯದು. ಅಂದರೆ ಈ ದಿನ ಈ ವಿಷಯದ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಂತಾಗತ್ತೆ ಜನರಲ್ಲಿ. ಓಕೆ ಮೇಡಮ್, ಹಾಗಾದರೆ ಮೇಡಮ್, ಈ ಮೊದಲು ಸಕ್ಕರೆ ಅನ್ನುವಂಥದ್ದು ಏನು ಅನ್ನೋದನ್ನು ತಿಳ್ಕೊಂಡ್ಬಿಡೋಣ.
6: ನಮ್ಮ ಆಹಾರದಲ್ಲಿ ಮುಖ್ಯವಾಗಿ ಇರುವಂತಹ ಸಕ್ಕರೆಗಳು ಯಾವ್ದ್ಯಾವುದು ಅಂದರೆ, ಈಗ ಗ್ಲೂಕೋಸ್ ಒಂದೇ ಸಕ್ಕರೆ ಅಲ್ಲ, ಗ್ಲೂಕೋಸ್ ರೂಪದಲ್ಲಿ ಇರಬಹುದು, ಫ್ರಕ್ಟೋಸ್ ಅಂತ ಹೇಳ್ತೀವಿ ಅದರಲ್ಲಿರಬಹುದು, ಸುಕ್ರೋಸ್ ಇರಬಹುದು, ಲ್ಯಾಕ್ಟೋಸ್ ಇರಬಹುದು, ಇವು ಪ್ರಮುಖವಾದ ಸಕ್ಕರೆ ಯೂನಿಟ್ಸು. ನಾವು ಮೊನೋಸೆಕ್ರೈಡ್ ಅಂತ ಕರಿತೀವಿ, ಗ್ಲೂಕೋಸು, ಗ್ಯಾಲೆಕ್ಟೋಸು, ಫ್ರಕ್ಟೋಸ್ ಇವು ಮೂರಕ್ಕೆ ಮೊನೋಸೆಕ್ರೈಡ್ ಅಥವಾ ಸಿಂಗಲ್ ಸರಳವಾದ ಶುಗರ್ ಅಂತ ಕರಿತೀವಿ ಇದನ್ನು. ಸೊ ಇನ್ನು ನೆಕ್ಸ್ಟು ಡೈಸ್ಯಾಕ್ರೈಡ್ ಅಂತ ಕರಿತೀವಿ, ಸುಕ್ರೋಸ್. ಸುಕ್ರೋಸ್ ಅಂದರೆ ಈಗ ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್ ಎರಡು ಯೂನಿಟ್ ಸೇರಿದರೆ ಫ್ರಕ್ಟೋಸ್ ಅನ್ನೋದು ಆಗುತ್ತೆ, ಸುಕ್ರೋಸ್ ಅನ್ನೋದು ಆಗುತ್ತೆ. ಹಾಗೆಯೇ ಲ್ಯಾಕ್ಟೋಸ್, ಅದು ಕೂಡ ಒಂದು ಡೈಸ್ಯಾಕ್ರೈಡು. ಸೊ ಇವು ಬೇರೆ ಬೇರೆ ರೀತಿಯ ಆಹಾರಗಳಲ್ಲಿ ನೈಸರ್ಗಿಕವಾಗಿ ಕೂಡ ಇರುತ್ತೆ. ಸೊ ಗ್ಲೂಕೋಸ್ ಒಂದೇ ಸಕ್ಕರೆ ಅಲ್ಲ. ಮತ್ತೆ ನಾವು ಏನು ನಾವು ಸಕ್ಕರೆ ಅಂತ ನಾವು ಈಗ ಟೇಬಲ್ ಮೇಲಿಡೋ ಶುಗರ್ಗೆ ಸಕ್ಕರೆ ಅಂತ ಕರಿತೀವೋ ಅದೊಂದೇ ರೀತಿಲಲ್ಲ. ದೇಹದ ಯಾವ ಆಹಾರ ನಾವು ಆಹಾರದಲ್ಲಿ ಯಾವ ಫುಡ್ ತಗೊಂಡ್ರು ಅದು ಬ್ರೇಕ್ ಡೌನ್ ಆಗಿ ಫೈನಲಿ ಗ್ಲೂಕೋಸ್ ಆಗುತ್ತೆ.
5: ಓಕೆ ಮೇಡಮ್, ಓಕೆ ಮೇಡಮ್. ಹಾಗಾದರೆ ಡಾಕ್ಟರ್ ನಮ್ರತಾ ಮೇಡಮ್, ಈ ಗ್ಲೂಕೋಸು, ಫ್ರಕ್ಟೋಸು, ಸುಕ್ರೋಸು ಮತ್ತು ಲ್ಯಾಕ್ಟೋಸ್ ಅಂತ ಹೇಳಿದ್ರಲ್ವಾ, ಈ ಪದಗಳು ಕೇಳೋಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ. ಹಾಗಾದರೆ ಇವು ಯಾವೆಲ್ಲ ಆಹಾರದಲ್ಲಿ ಸಿಗುತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ,
6: ಈಗ ನಾನು ಹೇಳಿದೆ ಗ್ಲೂಕೋಸ್ ಅನ್ನೋದು ಒಂಥರ ಫಂಡಮೆಂಟಲ್ ಯೂನಿಟ್, ಮೂಲಭೂತವಾದ ಯೂನಿಟ್. ಅದು ಹಣ್ಣುಗಳಲ್ಲಿರುತ್ತೆ ಅಥವಾ ನಾವು ಹೇಳೋ ಹಾಗೆ ಸಕ್ಕರೆಯಲ್ಲಿ ಕೂಡ ಇರುತ್ತೆ, ಮತ್ತು ತಿನ್ನೋ ಅಕ್ಕಿಲಿರುತ್ತೆ, ಎಲ್ಲದರಲ್ಲೂ ಇರುತ್ತೆ. ಫ್ರಕ್ಟೋಸ್ ಅನ್ನೋದು ಈ ಹಣ್ಣಲ್ಲಿ ನೋಡ್ತೀವಿ, ಮತ್ತು ಈ ಜೇನುತುಪ್ಪ ಅದರಲ್ಲೂ ನೋಡ್ತೀವಿ. ಈ ಸುಕ್ರೋಸ್ ಅಂತ ಏನು ಹೇಳ್ತೀವಿ ಟೇಬಲ್ ಶುಗರ್ ಸಕ್ಕರೆಯಲ್ಲಿ ನೋಡ್ತೀವಿ, ಮತ್ತು ಈ ಸಿಹಿ ತಿನಿಸುಗಳನ್ನು ನಾವು ತಿಂತೀವಲ್ಲ ಸ್ವೀಟ್ಸ್ ಎಲ್ಲ ಅದರಲ್ಲಿ ನೋಡ್ತೀವಿ. ಆಮೇಲೆ ಈ ತಂಪು ಪಾನೀಯಗಳಂತ ಏನು ಹೇಳ್ತೀವಿ ಅದರಲ್ಲೂ ಅದನ್ನೇ ನೋಡ್ತೀವಿ. ಲ್ಯಾಕ್ಟೋಸ್ ಅನ್ನೋದನ್ನು ನಾವು ಹಾಲಲ್ಲಿ ನೋಡ್ತೀವಿ. ಗ್ಲೂಕೋಸ್ ಮತ್ತು ಗ್ಯಾಲೆಕ್ಟೋಸ್ ಸೇರಿ ಲ್ಯಾಕ್ಟೋಸ್ ಅನ್ನೋದು ಆಗುತ್ತೆ.
5: ಓಕೆ ಓಕೆ, ಅಂದರೆ ನಾವು ಪ್ರತಿನಿತ್ಯ ಸೇವನೆ ಮಾಡುವಂಥ ಆಹಾರ ಪದಾರ್ಥಗಳಲ್ಲಿ ಇವೆಲ್ಲ ಇರುತ್ತೆ.
6: ಹೌದು ಹೌದು, ಇರುತ್ತೆ.
5: ಓಕೆ ಮೇಡಮ್, ಹಾಗಾದರೆ ನಮ್ರತಾ ಮೇಡಮ್, ಈಗ ನಾವು ಸಕ್ಕರೆ ತಿನ್ನೋದೇ ಬಿಟ್ಬಿಟ್ಟಿದ್ದೀವಪ್ಪ, ಸಕ್ಕರೆನೇ ತಿಂದೇ ಇದ್ದರೆ ದೇಹದಲ್ಲಿ ಸಕ್ಕರೆ ಇರೋದಿಲ್ವಾ? ಅಂತಹ ಸಮಯದಲ್ಲಿ ದೇಹದಲ್ಲಿ ಸಕ್ಕರೆ ಅಂಶ ಇರುತ್ತೋ ಇರಲ್ವಾ ಮೇಡಮ್?
6: ಈಗ ನಾವು ದಿನಾ ತಿನ್ನೋ ಶುಗರ್ ಏನಿದೆ ಅದಕ್ಕೆ ಆ್ಯಡೆಡ್ ಶುಗರ್, ನಾವು ಮೇಲೆ ಹಾಕೊಳ್ಳೋ ಶುಗರ್ ಅಂತೀವಿ, ಆಹಾರದಲ್ಲಿ ಕೂಡ ಶುಗರ್ ಇರುತ್ತೆ, ಅದು ಬ್ರೇಕ್ ಡೌನ್ ಆಗಿ ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ ನಾವು ಶುಗರ್ ತಿನ್ನಲಿಲ್ಲ ಅಂದರೆ ಶುಗರ್ ಬೇಕಲ್ಲ ಕಣಗಳಿಗೆ ಬದುಕೋಕ್ಕೆ, ಆವಾಗ ಬ್ರೇಕ್ ಡೌನ್ ಆಗುತ್ತೆ. ಈಗ ಲಿವರಲ್ಲಿ ಗ್ಲೈಕೋಜನ್ ಅಂತ ಸ್ಟೋರ್ ಆಗಿರುತ್ತೆ, ಮಸಲಲ್ಲಿ ಕೂಡ ಸ್ಟೋರ್ ಆಗಿರುತ್ತೆ. ಈಗ ಮಸಲ್ ಮಾಸ್ ಬ್ರೇಕ್ ಡೌನ್ ಆಗುವಂಥದ್ದು, ಲಿವರಲ್ಲಿರೋದು ಕನ್ವರ್ಟ್ ಆಗುವಂಥದ್ದು, ಅಥವಾ ಪ್ರೋಟೀನ್ ಮತ್ತು ಈ ಫ್ಯಾಟ್ ಏನಿರುತ್ತೆ ಅದು ಕೂಡ ಇದಾಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುವಂಥದ್ದು ನಡೆಯುತ್ತೆ. ಸೊ ಎಲ್ಲದೂ ಕನ್ವರ್ಟ್ ಆಗ್ಬೋದು ಅಲ್ಟಿಮೇಟ್ಲಿ.
5: ಓಕೆ ಮೇಡಮ್, ಎಲ್ಲದೂ ಕೂಡ ಕನ್ವರ್ಟ್ ಆಗ್ಬೋದು ಅನ್ನೋದನ್ನು ತಿಳಿಸಿದ್ರಿ. ಹಾಗಾದರೆ ಮೇಡಮ್, ದೇಹಕ್ಕೆ ಗ್ಲೂಕೋಸ್ ಯಾಕೆ ಬೇಕು, ಇದರ ಒಂದು ಅಗತ್ಯ ಎಷ್ಟಿರುತ್ತೆ? ಜೊತೆಗೆ ಇದರಿಂದ ದೇಹದಲ್ಲಿ ಶಕ್ತಿ ಹೇಗೆ ಉತ್ಪತ್ತಿ ಆಗುತ್ತೆ ಡಾಕ್ಟರ್ ನಮ್ರತಾ ಮೇಡಮ್?
6: ದೇಹಕ್ಕೆ ಗ್ಲೂಕೋಸ್ ಎಷ್ಟಾಗತ್ಯ ಅನ್ನೋ ಪ್ರಶ್ನೆ ಹೇಳಬೇಕು ಅಂದರೆ ಈ ATP ಅನ್ನೋದೊಂದ್ರ ಬಗ್ಗೆ ನಾವು ಹೇಳಬೇಕಾಗತ್ತೆ. ಈ ಅಡಿನೋಸಿನ್ ಟ್ರೈಫಾಸ್ಫೇಟ್ ಏನಿದೆ ಅದನ್ನ ನಾವು ಎನರ್ಜಿ ಕರೆನ್ಸಿ ಅಂತ ಕರಿತೀವಿ. ಈಗ ನಾವು ಹೇಗೆ ಈ ರೂಪಾಯಿ ನೋಟ್ಗಳಲ್ಲಿ ವ್ಯವಹರಿಸ್ತೀವಿ ಹಾಗೇನೆ ದೇಹದಲ್ಲಿ ATP ಎಕ್ಸ್ಚೇಂಜು ಮತ್ತು ATP ಪ್ರೊಡಕ್ಷನ್ನು ಇದೆಲ್ಲ ಆಗ್ತಾ ಇರುತ್ತೆ. ನಾವು ತಿನ್ನುವ ಗ್ಲೂಕೋಸಿಂದ ATP ಯೂನಿಟ್ಗಳು ಪ್ರೊಡ್ಯೂಸ್ ಆಗುತ್ತೆ. ಸೊ ಹೆಚ್ಚಿಗೆ ತಿಂದರೆ ಅದು ಗ್ಲೈಕೋಜನ್ ಆಗಿ ಸ್ಟೋರೇಜ್ ಆಗಿ ಇಟ್ಕೊಳತ್ತೆ. ಈಗ ಸ್ಟೋರೇಜ್ ಮೆಕ್ಯಾನಿಸಮು ನಾಳೆ ಫ್ಯೂಚರಲ್ಲಿ ಆಹಾರ ಸಿಕ್ಕಲಿಲ್ಲ ಅಂದರೆ ಅಥವಾ ಈಗ ನಾವು ಒಂದಿನ ಉಪವಾಸ ಮಾಡ್ತೀವಿ ಆವಾಗ ಬ್ರೇಕ್ ಡೌನ್ ಆಗುತ್ತೆ. ಅದರಿಂದ ಇನ್ನೂ ಹೆಚ್ಚಿಗೆ ತಿಂದ್ವಿ ಅಂದರೆ ಅದು ಕೊಬ್ಬಿನ ರೂಪದಲ್ಲಿ ಒಬೆಸಿಟಿ ಬೊಜ್ಜು ಅಂತ ಏನು ಹೇಳ್ತೀವಿ ಆ ಥರನೂ ಸ್ಟೋರ್ ಆಗುತ್ತೆ.
5: ಓಕೆ ಮೇಡಮ್, ಹಾಗಾದರೆ ಡಾಕ್ಟರ್ ನಮ್ರತಾ ಮೇಡಮ್, ಈ ಗ್ಲುಕೋಸು ದೇಹದಲ್ಲಿ ಶಕ್ತಿಯನ್ನು ಹೇಗೆ ಉತ್ಪತ್ತಿ ಮಾಡುತ್ತೆ?
6: ಇದೇ ಎನರ್ಜಿ ಕರೆನ್ಸಿನೇ ATP ಏನು ಪ್ರೊಡ್ಯೂಸ್ ಆಗುತ್ತೆ ಈ ಬ್ರೇಕ್ ಡೌನ್ ಆಗುವಾಗ ಅದೇ ನಮ್ಮ ಎನರ್ಜಿಯ ಇನ್ನೊಂದು ಫಾರ್ಮ್ ಅದು. ಅದಕ್ಕೆ ನಾವು ಅದನ್ನು ಎನರ್ಜಿ ಕರೆನ್ಸಿ ಅಂತ ಕರಿಬಹುದು.
5: ಹಾಗಾದರೆ ಡಾಕ್ಟರ್ ನಮ್ರತಾ ಮೇಡಮ್, ಈ ಕ್ಯಾನ್ಸರ್ ರೋಗಿಯು ಸಕ್ಕರೆಯನ್ನು ತಿನ್ನೋದು ಸಂಪೂರ್ಣವಾಗಿ ಬಿಟ್ಟರೆ ಏನಾಗುತ್ತೆ?
6: ಇದನ್ನು ಕೆಲವು ಪೇಷಂಟ್ಸ್ ನೇರವಾಗೂ ಕೇಳ್ತಾರೆ, ಇಂಡೈರೆಕ್ಟಾಗಿ ಎಷ್ಟೋ ಜನ ಪಾಲಿಸ್ತಾರೆ. ಏನೋ ಒಂದು ಭಾವನೆ ಅವರಲ್ಲಿ ಏನಿರುತ್ತೆ ಅಂತ ಹೇಳಿದರೆ, ಇವಾಗ ಸಕ್ಕರೆ ಬಿಟ್ಬಿಟ್ರೆ ಕ್ಯಾನ್ಸರ್ ಸೆಲ್ಸ್ ಎಲ್ಲ ಸ್ಟಾರ್ವ್ ಆಗಿಬಿಟ್ಟು ಅಂದರೆ ಉಪವಾಸ ಬಿದ್ದು ಸತ್ತು ಹೋಗ್ಬಿಡ್ತಾವೆ ಅಂತ. ಆ್ಯಕ್ಚುಲಿ ಅದು ಹಂಗಾಗೋದಿಲ್ಲ. ಸೊ ಅದು ಏನಾಗುತ್ತೆ ಅಂತ ಹೇಳಿದರೆ, ದೇಹ ಗ್ಲೂಕೋಸನ್ನು ಉತ್ಪಾದಿಸ್ತಲೇ ಇರುತ್ತೆ. ಒಂದು ಟಿಶ್ಯೂ ಬ್ರೇಕ್ ಡೌನ್ ಆಗಾದರೂ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹೀಗಿರುವಾಗ ಏನಾಗುತ್ತೆ, ಶುರುವಲ್ಲಿ ಸಕ್ಕರೆನ ಸಂಪೂರ್ಣವಾಗಿ ನಿಲ್ಲಿಸೋದ್ರಿಂದ, ಆಹಾರ ಬಿಡೋದಾಗಲಿ ಅಥವಾ ಆ್ಯಡೆಡ್ ಶುಗರ್ಸನ್ನು ಬಿಡೋದಾಗಲಿ ಮಾಡೋದ್ರಿಂದ ಬೊಜ್ಜು ಕಡಿಮೆ ಆಗುತ್ತೆ, ತೂಕ ಇಳಿಕೆ ಆಗುತ್ತೆ. ಆಮೇಲೆ ಈ ಸಾರ್ಕೋಪಿನಿಯಾ ಅಂದರೆ ಮಸಲ್ ಮಾಸ್ ಲಾಸ್ ಆಗುತ್ತೆ, ಈ ಸ್ನಾಯುಗಳಲ್ಲಿ ಕ್ಷಯ ಅಥವಾ ಇಳಿಕೆ ಕಾಣುತ್ತೆ, ಸುಸ್ತಾಗುವಂಥದ್ದಾಗತ್ತೆ. ಆಮೇಲೆ ಅಪೌಷ್ಟಿಕತೆ ಅಥವಾ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಶುರುವಾಗುತ್ತೆ. ಯಾಕೆಂದರೆ ನಾವು ಆಹಾರದಲ್ಲಿ ಬರೀ ಶುಗರ್ ಒಂದೇ ತೊಗೊಳೋದಿಲ್ಲ, ಶುಗರ್ ಜೊತೆಗೆ ಈ ಖನಿಜಾಂಶ ಮಿನರಲ್ಸನ್ನು ತೊಗೋತೀವಿ, ವಿಟಮಿನ್ಸನ್ನು ತೊಗೋತೀವಿ, ನಾರಿನಂಶಗಳು ತೊಗೋತೀವಿ, ನೀರು ತೊಗೋತೀವಿ, ಅದರಲ್ಲಿ ನೀರು ಕೂಡ ಇರುತ್ತೆ. ಸೊ ಎಲ್ಲದನ್ನು ಒಟ್ಟಿಗೆ ಬಿಟ್ಬಿಡ್ತಾರೆ. ಯಾಕಂದರೆ ಆ್ಯಡೆಡ್ ಶುಗರ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು, ಈ ಬೇರೆದು ಆಹಾರದಲ್ಲಿ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಆಗಬಾರ್ದು.
5: ಸ್ನೇಹಿತರ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
0: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
7: ರೇಡಿಯೋದಲ್ಲಿ ಕತೆನಾ?
0: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
5: ಮತ್ತೊಮ್ಮೆ ರೇಡಿಯೋ ಶಿವಮೊಗ್ಗದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಕ್ಯಾನ್ಸರ್ ಜಾಗೃತಿ ಸರಣಿ ಕಾರ್ಯಕ್ರಮ. ಈ ದಿನದ ಕ್ಯಾನ್ಸರ್ ಜಾಗೃತಿ ಸರಣಿ ಕಾರ್ಯಕ್ರಮದಲ್ಲಿ ಸಕ್ಕರೆ ಕ್ಯಾನ್ಸರ್ಗೆ ಆಹಾರವ ಅನ್ನುವಂತಹ ವಿಷಯದ ಬಗ್ಗೆ ವೈಜ್ಞಾನಿಕವಾಗಿ ಮಾಹಿತಿಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಆಗಿ, ಜೊತೆಗೆ ಹಿರಿಯ ಕ್ಯಾನ್ಸರ್ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ನಮ್ರತಾ ಉಡುಪ ಅವರಿದ್ದಾರೆ. ಈ ಸಕ್ಕರೆ ತಿಂದರೆ ಕ್ಯಾನ್ಸರ್ ಬರುತ್ತೋ ಇಲ್ವೋ ಅನ್ನುವಂತಹ ವಿಷಯವನ್ನು ತುಂಬ ಚೆನ್ನಾಗಿ ತಿಳಿಸಿದರು ಡಾಕ್ಟರ್ ನಮ್ರತಾ ಮೇಡಮ್ ಅವರು. ಅದರೊಟ್ಟಿಗೆ ಸಕ್ಕರೆ ಅಂದ್ರೇನು, ಈ ಸಕ್ಕರೆಯನ್ನು ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು, ಜೊತೆಗೆ ನಾವು ಪ್ರತಿನಿತ್ಯ ಸೇವನೆ ಮಾಡುವಂತಹ ಆಹಾರದಲ್ಲಿ ಯಾವ ಪ್ರಮಾಣದಲ್ಲಿ ಸಕ್ಕರೆ ಅಂಶ ಇರುತ್ತೆ, ಒಂದು ವೇಳೆ ನಾವು ಸಕ್ಕರೆ ಸೇವನೆ ಮಾಡದೇ ಇದ್ದರೂ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದರು. ಹಾಗೆ ನಮ್ಮ ದೇಹಕ್ಕೆ ಗ್ಲುಕೋಸ್ ಎಷ್ಟು ಅಗತ್ಯ, ದೇಹದಲ್ಲಿ ಶಕ್ತಿ ಹೇಗೆ, ಈ ಗ್ಲುಕೋಸಿಂದ ದೇಹದಲ್ಲಿ ಶಕ್ತಿ ಹೇಗೆ ಉತ್ಪತ್ತಿ ಆಗತ್ತೆ ಅನ್ನೋ ಒಂದು ವಿಷಯವನ್ನು ತಿಳ್ಕೊಂಡ್ವಿ ಡಾಕ್ಟರ್ ನಮ್ರತಾ ಮೇಡಮ್ ಅವರಿಂದ. ಹಾಗಾದರೆ ಸ್ನೇಹಿತರೆ, ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಡಾಕ್ಟರ್ ನಮ್ರತಾ ಮೇಡಮ್ ಅವರಿಂದ ತಿಳಿತಾ ಹೋಗೋಣ. ಡಾಕ್ಟರ್ ನಮ್ರತಾ ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಕಷ್ಟು ವಿಷಯಗಳನ್ನು ನಮ್ಮ ಪ್ರೀತಿಯ ಕೇಳುಗರಿಗೆ ತಿಳಿಸ್ತಾ ಇದ್ದೀರಿ ಮೇಡಮ್. ಇದೇ ವಿಷಯನ ಮುಂದುವರಿಸ್ಕೊಳ್ತಾ ಹೋದರೆ ಈ ಚಿಕಿತ್ಸೆ ವಿಷಯಕ್ಕೆ ಅಂತ ಬಂದಾಗ ಪೆಟ್ ಸ್ಕ್ಯಾನ್ ಅಂತ ಬರುತ್ತೆ ಮೇಡಮ್. ಈ ಪೆಟ್ ಸ್ಕ್ಯಾನ್ ಅಂದರೆ ಏನು? ಇದರಲ್ಲಿ ಈ ಸಕ್ಕರೆ ಅಂತಹ ಪದಾರ್ಥಗಳನ್ನು ಯಾವ ರೀತಿ ಬಳಸ್ತಾರೆ, ಇದಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿಯೋದಾದರೆ ಮೇಡಮ್ ಏನೆಲ್ಲ ಆಗಿರುತ್ತೆ?
6: ಹಾ, ಈ ಪೆಟ್ ಸ್ಕ್ಯಾನ್ ಅಲ್ಲಿ ಎಫ್ ಡಿ ಜಿ ಅಂತ ಒಂದು ರೇಡಿಯೋ ಟ್ರೇಸರ್ ಅನ್ನ ಬಳಸ್ತಾರೆ. ಎಫ್ ಡಿ ಜಿ ಅಂದ್ರೆ ಫ್ಲೂರೋ ಡಿಯಾಕ್ಸಿ ಗ್ಲೂಕೋಸ್ ಅಂತ. ಸೊ ಇದು ಗ್ಲೂಕೋಸ್ ಜೊತೆ ಫ್ಲೂ ಈ ರೇಡಿಯೋ ಟ್ರೇಸರ್ ಫ್ಲೂರಿನ್ ಅನ್ನೋದು ಲೇಬಲ್ ಆಗಿರುತ್ತೆ. ಸೊ ಅದು ಹೋಗಿ ಕ್ಯಾನ್ಸರ್ ಸೆಲ್ಗಳು ಏನು ಸಕ್ಕರೆ ಬಳಸ್ತಾ ಇರ್ತವೆ ಅದರೊಳಗಡೆ ಕೂತ್ಕೊಳ್ಳುತ್ತೆ. ಸೊ ಅದು ಗ್ಲೋ ಆಗುತ್ತೆ, ಸ್ಕ್ಯಾನ್ ಅಲ್ಲಿ ಬೆಳಕಿನ ತರ ಕಾಣಿಸುತ್ತೆ ಅದು. ಸೊ ಅದನ್ನ ಮಾಡುತ್ತೆ ಅನ್ನೋದೊಂದು ಬಿಟ್ಟರೆ, ಸಕ್ಕರೆ ತಿಂದ್ರೆ ಅದೆಲ್ಲ ಕ್ಯಾನ್ಸರೇ ತಗೊಂಡ್ಬಿಡುತ್ತೆ, ಅದು ಬೆಳೆದು ಬಿಡುತ್ತೆ, ಇದೆಲ್ಲದೂ ತಪ್ಪು ಕಲ್ಪನೆಗಳು. ಹೌದು ಹೌದು.
5: ಮೇಡಮ್, ಡಾಕ್ಟರ್ ನಮ್ರತಾ ಮೇಡಮ್ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದೀರಾ. ಇದೇ ವಿಷಯನ ಮುಂದುವರ್ಸ್ಕೊಳ್ತಾ ಹೋದ್ರೆ ಮೇಡಮ್, ಈಗ ಸಾಮಾನ್ಯವಾಗಿ ನಾವು ಸಕ್ಕರೆ ತಿನ್ನೋದಕ್ಕೂ ಈ ಆಹಾರದಲ್ಲಿ ಬೆರೆಸಿರುವಂತಹ ಸಕ್ಕರೆ ತಿನ್ನೋದಕ್ಕೂ ಏನಾದರೂ ವ್ಯತ್ಯಾಸವನ್ನ ಕಾಣ್ತೀವ ಮೇಡಮ್?
6: ಹೌದು, ಇದು ರಿಫೈನ್ಡ್ ಶುಗರ್. ನಾವು ಏನು ಆಹಾರದಲ್ಲಿ ನಾವು ತಗೋತೀವಿ ಸಕ್ಕರೆ ಅಂತ, ಸಕ್ಕರೆ ರೂಪದಲ್ಲಿ ನಾವು ಏನು ತಗೊಳ್ತೀವಿ ಅದು ರಿಫೈನ್ಡ್ ಶುಗರು. ನಾನು ಆಗಲೇ ಹೇಳ್ದಂಗೆ ಈ ಧಾನ್ಯಗಳು ಸೀರಿಯಲ್ಸಲ್ಲಿ, ಗ್ರೇನ್ಸಲ್ಲಿ, ಆಮೇಲೆ ಹಣ್ಣುಗಳಲ್ಲಿ, ಆಮೇಲೆ ಬೇಳೆಗಳಲ್ಲಿ, ಇದರೆಲ್ಲದರಲ್ಲೂ ಸಕ್ಕರೆ ಇದ್ದೇ ಇರುತ್ತೆ. ಬಟ್ ಅದರ ಜೊತೆಗೆ ಫೈಬರ್ಸ್, ಡೈಟ್ರಿ ಫೈಬರ್ಸ್ ಅಂತ ಇರ್ತವೆ, ಡೈಜೆಷನ್ಗೆ ಬೇಕಾಗಿರುವಂತಹ ಫೈಬರ್ಸು, ವಿಟಮಿನ್ಸ್ ಇರುತ್ತೆ. ನಮ್ಮ ದಿನನಿತ್ಯ ಜೀವನ ನಾವು ನಡೆಸೋಕ್ಕೆ ಎಲ್ಲದರಲ್ಲೂ ಎಲ್ಲ ಓವರ್ಆಲ್ ಹೆಲ್ತ್ಗೆ ಬೇಕಾಗಿರುವಂತಹ ವಿಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ. ಸೊ ಏನ್ ಡಿಫ್ರೆನ್ಸು ಅದಕ್ಕೂ ಬರೀ ಸಕ್ಕರೆಗೂ ಏನ್ ಡಿಫ್ರೆನ್ಸು ಅಂತ ಹೇಳಿದ್ರೆ, ದ ಸ್ಪೀಡ್ ಆಫ್ ಅಬ್ಸಾರ್ಬ್ಷನ್, ಈ ರೇಟು. ಈಗ ನಾವು ತಗೊಳ್ಳೋ ಶುಗರು, ಆಹಾರದಲ್ಲಿ ನಾವು ತಗೊಳ್ಳೋ ಶುಗರು ಡೈಜೆಷನ್ ಎಲ್ಲ ಆಗಕ್ಕೆ ಸಮಯ ತಗೊಂಡ್ಬಿಟ್ಟು ಆಮೇಲೆ ನಿಧಾನಕ್ಕೆ ರಕ್ತದಲ್ಲಿ ಗ್ಲೂಕೋಸ್ ಆಗಿ ಏರ್ತಾ ಹೋಗುತ್ತೆ. ಆದರೆ ಈ ಸಕ್ಕರೆ ತಗೊಂಡ್ರೆ ಒಂಚೂರು ಫಾಸ್ಟ್ ಆಗಿ ಹೋಗುತ್ತೆ. ಇದು ಬಿಟ್ಟರೆ ಮಹಾ ವ್ಯತ್ಯಾಸ ಏನೂ ಇಲ್ಲ.
5: ಓಕೆ ಓಕೆ. ಈಗ ಸಾಮಾನ್ಯವಾಗಿ ಮಕ್ಕಳಿಗೆ ತುಪ್ಪ ಸಕ್ಕರೆ ಜೊತೆ ತಿಂತಾ ಇರ್ತಾರೆ, ಬರೀ ಬಾಯಲ್ಲೇ ಸಕ್ಕರೆ ತಿಂತಿರ್ತಾರೆ ಬಟ್ಲಲ್ಲಿ ಹಾಕೊಂಡು. ಸೊ ಅದು ಡೈರೆಕ್ಟ್ ಆಗಿ ದೇಹಕ್ಕೆ ಸೇರುತ್ತೆ.
6: ಹೌದು ಹೌದು ಹೌದು ಹೌದು.
5: ಓಕೆ ಮೇಡಮ್, ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಡಾಕ್ಟರ್ ನಮ್ರತಾ ಮೇಡಮ್, ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನೋದು ಬರುತ್ತೆ. ಈ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೇನು, ಇದನ್ನ ಸಾಮಾನ್ಯ ಜನರು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಮೇಡಮ್? ಈ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನೋದನ್ನ
6: ಒಂದು ಆಹಾರ ಒಂದು ನಿಗದಿತ ಪ್ರಮಾಣದಲ್ಲಿ ತಕೊಂಡ್ರೆ ಎಷ್ಟು ಗ್ಲೂಕೋಸು ರಕ್ತದಲ್ಲಿ ಏರಿಕೆ ಆಗುತ್ತೆ ಅಂತ ತೋರಿಸೋ ಒಂದು ಮಾಪನ ಮಾನದಂಡ ಏನಿದೆ ಅದಕ್ಕೆ ನಾವು ಗ್ಲೈಸೀಮಿಕ್ ಇಂಡೆಕ್ಸ್ ಅಂತ ಕರಿತೀವಿ. ನಾನು ಆಗಲೇ ಹೇಳಿದಾಗೆ ಸ್ಪೀಡ್ ಕೂಡ, ರೇಟ್ ಆಫ್ ಅಬ್ಸಾರ್ಪ್ಷನ್, ಎಷ್ಟು ಫಾಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಕೂಡ ಇದರಲ್ಲಿ ಇನ್ಕಾರ್ಪೊರೇಟ್ ಆಗಿರುತ್ತೆ.
5: ಈಗ ಸಾಮಾನ್ಯ ಜನರು ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು
6: ಮ್ಯಾಮ್? ಇದು ಏನಂದ್ರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ನಾನು ಆಗಲೇ ಹೇಳಿದೆ. ಇದು ನಿಧಾನವಾಗಿ ಜೀರ್ಣ ಆಗುವಂತಹ ಕಾರ್ಬೋಹೈಡ್ರೇಟು. ಸೊ ಇದು ಯಾವ್ದ್ಯಾವ್ದ್ರಲ್ಲಿರುತ್ತೆ ಅಂತ ಹೇಳಿದರೆ, ಈ ಸಂಪೂರ್ಣ ಧಾನ್ಯಗಳು ಅಂತ ಏನು ನಾವು ಹೇಳ್ತೀವಿ, ರಾಗಿ, ಜೋಳ, ಓಟ್ಸು, ಈ ಬ್ರೌನ್ ರೈಸ್ ಅಂತ ಹೇಳ್ತೀವಲ್ಲ ಅದು, ಬೇಳೆಕಾಳು, ಸಿರಿಧಾನ್ಯ, ಇದೆಲ್ಲದೂ ಒಂಥರ ಪ್ಯಾಕೇಜ್ಡ್ ಯೂನಿಟ್ಟು. ಬರೀ ಶುಗರ್ ಇರೋದಿಲ್ಲ ಇದರಲ್ಲಿ, ಬೇರೆ ಎಲ್ಲ ಇರೋದ್ರಿಂದ ಡೈಜೆಷನ್ ಸ್ವಲ್ಪ ನಿಧಾನಕ್ಕಾಗತ್ತೆ. ನಿಧಾನಕ್ಕೆ ಗ್ರ್ಯಾಜುವಲಿ ಶುಗರ್, ಗ್ಲೂಕೋಸ್ ರಕ್ತದಲ್ಲಿ ಏರಿಕೆ ಆಗ್ತಾ ಹೋಗುತ್ತೆ. ಸೊ ಒಂದೇ ಸಲ ಏರೋದಿಲ್ಲ, ಸ್ಪೈಕ್ ಇರೋದಿಲ್ಲ. ಹೌದು ಹೌದು. ಸೊ ಅದರಿಂದ ತೊಂದರೆ ಆಗಲ್ಲ, ಈ ಸ್ಪೈಕ್ಸ್ ಅಲ್ಲೇನೆ ಪ್ರಾಬ್ಲಮ್ ಆಗೋದು ದೇಹದಲ್ಲಿ.
5: ಓಕೆ, ಮುಖ್ಯವಾಗಿ ಅಲ್ಲಿಂದಾನೇ ಪ್ರಾಬ್ಲಮ್.
6: ಹೌದು, ಅದಕ್ಕೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನ ಜಾಸ್ತಿ ಬಳಸಬೇಕು.
5: ಓಕೆ ಓಕೆ. ಎಸ್ ಮೇಡಮ್, ಅದೇ ವಿಷಯಕ್ಕೆ ಬಂದ್ರೆ ಈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೇನು?
6: ಅದೇ ನಾನು ಇವಾಗೆಲ್ಲ ಹೇಳಿದ್ನಲ್ಲ, ಈಗ ಇಂಡಿಯನ್ ಫುಡ್ ಇದೆಯಲ್ಲ, ಟ್ರೆಡಿಷನಲ್ ಇಂಡಿಯನ್ ಫುಡ್, ಅದು ಬಹಳ ಒಳ್ಳೆ ಫುಡ್.
5: ಓಕೆ,
6: ನಮ್ಮಲ್ಲಿ ನಾವು ರೊಟ್ಟಿ ತಿಂತೀವಿ, ಚಪಾತಿ ತಿಂತೀವಿ, ಆಮೇಲೆ ಪಲ್ಯಗಳು ತಿಂತೀವಿ, ಎಲ್ಲ ಬಂದ್ಬಿಡ್ತು ಅದರಲ್ಲಿ, ಕಾಳು ಬೇಳೆ ಎಲ್ಲದೂ ಬರುತ್ತೆ ಅದರಲ್ಲಿ, ಸೊಪ್ಪು ಇಂಥದ್ದೆಲ್ಲ ತಿಂತೀವಿ. ಸೊ ಮೇಲ್ ಸಕ್ಕರೆನ ಒಂಚೂರು ರೆಸ್ಟ್ರಿಕ್ಟ್ ಮಾಡಬೇಕು,
5: ಕಡಿಮೆ ಮಾಡಬೇಕು.
6: ಹೌದು.
5: ಈಗ ಈ ಡಯಟ್ ಮಾಡೋರು ಅಥವಾ ಈ ಶುಗರ್ ಪೇಷಂಟ್ಗಳು ಮುಖ್ಯವಾಗಿ ಶುಗರ್ ಅನ್ನೇ ಅವಾಯ್ಡ್ ಮಾಡ್ತಾರಲ್ಲ, ಇದೇ ವಿಷಯಕ್ಕೆ ಮೇಡಮ್?
6: ಇದೇ ವಿಷಯಕ್ಕೆ. ಹೌದೌದು.
5: ಓಕೆ ಓಕೆ ಡಾಕ್ಟರ್ ನಮ್ರತಾ ಮೇಡಮ್, ಹಾಗಾದ್ರೆ ಮೇಡಮ್ ಈ ಸಕ್ಕರೆ ಅನ್ನುವಂಥ ವಿಷಯಕ್ಕೆ ಬಂದಾಗ ಇದರಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸಗಳನ್ನ ಕಾಣ್ತೀವಿ. ಈ ಬಿಳಿ ಸಕ್ಕರೆ ಒಳ್ಳೆಯದ ಅಥವಾ ಕಂದು ಸಕ್ಕರೆ ಒಳ್ಳೆಯದ ಆರೋಗ್ಯಕ್ಕೆ ಅನ್ನುವಂತಹ ಡಿಸ್ಕಷನ್ ಕೂಡ ನಡೀತಾ ಇರುತ್ತೆ. ಈ ವಿಷಯಕ್ಕೆ ಮುಖ್ಯವಾಗಿ ಬಂದರೆ ಮೇಡಮ್, ಈ ಬಿಳಿ ಸಕ್ಕರೆಗೂ ಮತ್ತು ಕಂದು ಸಕ್ಕರೆ ನಡುವೆ ಯಾವೆಲ್ಲ ವ್ಯತ್ಯಾಸಗಳಿರುತ್ತೆ ಮೇಡಮ್? ಇದು ನಮ್ಮ ದೇಹಕ್ಕೆ ಎಷ್ಟು ಪರಿಣಾಮಕಾರಿ ಆಗುತ್ತೆ ಸೇವನೆ ಮಾಡೋದ್ರಲ್ಲಿ, ಯಾವ ರೀತಿಯೆಲ್ಲ ವ್ಯತ್ಯಾಸಗಳನ್ನ ಕಾಣ್ತೀವಿ?
6: ಈ ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ಮಹಾ ವ್ಯತ್ಯಾಸ ಏನಿಲ್ಲ. ಅದರಲ್ಲಿ ಸ್ವಲ್ಪ ಮೊಲಾಸಸ್ ಅಂತ ಒಂದು ಕಬ್ಬಿನ ಸಿರಪ್ ಕಾಂಪೊನೆಂಟು ಸ್ವಲ್ಪ ಜಾಸ್ತಿ ಇರುತ್ತೆ. ಈ ರಿಫೈನ್ಡ್ ಆಗಿ ಕ್ರಿಸ್ಟಲ್ಸ್ ಆಗಿ ಏನು ಶುಗರ್ ಬರುತ್ತೆ ಬಿಳಿ ಶುಗರು, ಅದನ್ನು ತೆಗೆದ ನಂತರ ಈ ಕಬ್ಬಿನ ಹಾಲು ಕುದಿಸುವಾಗ ಅದು ಸ್ವಲ್ಪ ಬ್ರೌನ್ ಕಲರ್ ಪಾರ್ಟು, ಈ ಕಂದು ಪಾರ್ಟ್ ಏನಿರುತ್ತೆ ಅದು ನಾವು ಬ್ರೌನ್ ಶುಗರ್ ಇದರಲ್ಲಿ ನೋಡ್ತೀವಿ. ಅದರಲ್ಲಿ ಬಣ್ಣ ಮತ್ತೆ ರುಚಿಲಿ ಒಂಚೂರು ವ್ಯತ್ಯಾಸ ಇರುತ್ತೆ ಅನ್ನೋದು ಬಿಟ್ಟರೆ ಆರೋಗ್ಯ ದೃಷ್ಟಿಯಿಂದ ಮಹಾ ವ್ಯತ್ಯಾಸ ಏನಿರೋದಿಲ್ಲ.
5: ಹಾಗೆ ಓಕೆ ಓಕೆ. ಹಾಗಾದ್ರೆ ಮೇಡಮ್ ಈ ಮೊಲಾಸಿಸ್ ಅಂದ್ರೆ ಏನು?
6: ಈ ಮೊಲಾಸಿಸ್ ಅದೇ ಈ ಸಕ್ಕರೆ ತಯಾರಿಕೆ ಟೈಮಲ್ಲಿ ಈ ಶುಗರ್ ಕೇನ್ ಈ ಕಬ್ಬನ್ನ ನಾವೇನು ಕುದಿಸ್ತೀವಿ, ಕಬ್ಬಿನ ನೀರನ್ನು ಏನು ಕುದಿಸ್ತೀವಿ, ಕಬ್ಬು ಮತ್ತೆ ಅದರ ನೀರನ್ನು ಕುದಿಸ್ತಾ ಲಾಸ್ಟಿಗೆ ಉಳಿಯುವಂತಹ ಈ ಡೀಪ್ ಬ್ರೌನ್ ಕಲರ್ ಲಿಕ್ವಿಡ್ ಏನಿದೆ ಸಿರಪ್ಪು, ಗಟ್ಟಿ ಸಿರಪ್ಪು, ಅದನ್ನು ನಾವು ಮೊಲಾಸಿಸ್ ಅಂತ ಕರಿತೀವಿ. ಅದರಲ್ಲಿ ಮಿನರಲ್ಸ್ ಕೂಡ ಇರುತ್ತೆ, ಕೆಲವು ಮಿನರಲ್ಸ್ ಕೂಡ ಇರುತ್ತೆ ಇನ್ ಅಡಿಷನ್ ವೈಟ್ ಶುಗರ್.
5: ಅಂದ್ರೆ ಅದು ಬೆಸ್ಟ್ ಅಂತನಾ ಸ್ವಲ್ಪ ಇದಕ್ಕೆ ಬಿಳಿ
6: ಅಂದ್ರೆ ಈ ಎಷ್ಟು ಶುಗರ್ ಏರುತ್ತೆ ದೇಹದಲ್ಲಿ, ಗ್ಲೂಕೋಸ್ ಎಷ್ಟು ಏರುತ್ತೆ, ಆಮೇಲೆ ಅದರಲ್ಲಿ ಕ್ಯಾಲೋರೀಸ್ ಎನರ್ಜಿ, ಈಗ ಬೊಜ್ಜಿಳಿಕೆಯಲ್ಲಿ ಕ್ಯಾಲೋರಿ ಕೌಂಟಿಂಗ್ ಅಂತೆಲ್ಲ ಮಾಡ್ತಾರೆ, ಇಷ್ಟೇ ಕ್ಯಾಲೋರಿ ತಿನ್ಬೇಕು, ಇಷ್ಟು ಕಟ್ ಡೌನ್ ಮಾಡಬೇಕು, ಇಷ್ಟು ಗ್ಯಾಪ್ ಬಿಡಬೇಕು ಎರಡು ಊಟದ ನಡುವೆ ಅಂತ ಎಲ್ಲ, ಅದರಲ್ಲೆಲ್ಲ ಅಂತ ವ್ಯತ್ಯಾಸ ಇರಲ್ಲ. ಕ್ಯಾಲೋರಿ ವ್ಯಾಲ್ಯೂ ಅಲ್ಲಾಗ್ಲಿ ಅಥವಾ ಎಷ್ಟು ಶುಗರ್ ಏರಿಕೆ ಆಗುತ್ತೆ ಬ್ಲಡ್ ಅಲ್ಲಿ, ನಾವೀಗ ಗ್ಲೂಕೋಸ್ ಟೆಸ್ಟ್ ಮಾಡಿಸ್ತೀವಿ, ಶುಗರ್ ಟೆಸ್ಟ್ ಮಾಡಿಸ್ಬೇಕು, ಮಾತ್ರೆ ತಗೋಬೇಕು, ಈ ತರ ಪರಿಸ್ಥಿತಿ ಇರುವಾಗ ಅದರಲ್ಲಿ ಏನಂತ ವ್ಯತ್ಯಾಸ ಆಗಲ್ಲ. ಇನ್ ಅಡಿಷನ್ ನಿಮ್ಗೊಂದು ಒಂದು ಮೂರ್ನಾಲ್ಕು ಮಿನರಲ್ಸ್ ಅಡಿಷನಲ್ ಸಿಕ್ಕಬಹುದು.
5: ಸರಿ ಮೇಡಮ್, ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಡಾಕ್ಟರ್ ನಮ್ರತ ಮೇಡಮ್, ಇತ್ತೀಚೆಗೆ ಈ ಸಕ್ಕರೆ ಬದಲಾಗಿ ಬೆಲ್ಲದ ಸೇವನೆ ಹೆಚ್ಚಾಗಿದೆ, ಟೀ ಅಥವಾ ಕಾಫಿಗೂ ಕೂಡ ಈಗ ಬೆಲ್ಲವನ್ನ ಉಪಯೋಗ ಮಾಡ್ತಾ ಇದ್ದಾರೆ, ಹಾಗಾದ್ರೆ ಈ ಬೆಲ್ಲ ಮತ್ತು ಸಕ್ಕರೆ ನಡುವೆ ಯಾವೆಲ್ಲ ವ್ಯತ್ಯಾಸಗಳಿವೆ ಮೇಡಮ್?
6: ಇದರಲ್ಲೂ ಅಷ್ಟೇ, ಈ ಕ್ಯಾಲೋರಿ ವ್ಯಾಲ್ಯೂಲಿ ಅಂತ ವ್ಯತ್ಯಾಸ ಆಗಲ್ಲ. ಇದು ಕಡಿಮೆ ಪ್ರಾಸೆಸ್ಡು, ಬೆಲ್ಲ ಅನ್ನೋದು ಕಡಿಮೆ ಪ್ರಾಸೆಸ್ಡು, ಶುಗರ್ ಅನ್ನೋದು ಹೆಚ್ಚಿಗೆ ಪ್ರಾಸೆಸ್ಡು. ಬೆಲ್ಲದಲ್ಲಿ ಈ ಕುದಿಸೋ ಟೈಮಲ್ಲಿ ಕೆಲವು ಖನಿಜಾಂಶಗಳು, ಐರನ್ನು, ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು ಇಂಥವು ಇರುತ್ತೆ, ಬಟ್ ಕ್ಯಾಲೋರಿ ಅಂತ ಮಹಾ ವ್ಯತ್ಯಾಸ ಇರೋದಿಲ್ಲ.
5: ಸರಿ ಮೇಡಮ್, ಹಾಗೆ ಡಾಕ್ಟರ್ ನಮ್ರತ ಮೇಡಮ್, ಈ ಬೆಲ್ಲದ ವಿಷಯಕ್ಕೆ ಅಂತ ಬಂದಾಗ ಸಾಮಾನ್ಯ ಬೆಲ್ಲಕ್ಕೂ ಹಾಗೆ ನಮ್ಮ ಮಲೆನಾಡಿನಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಜೋನಿ ಬೆಲ್ಲಕ್ಕೂ ಯಾವ ರೀತಿಯೆಲ್ಲ ವ್ಯತ್ಯಾಸಗಳನ್ನ ಕಾಣ್ತೀವಿ, ಹಾಗೆ ಅದರ ಸೇವನೆಯಲ್ಲೂ ಕೂಡ ಏನಾದರೂ ಸ್ಪೆಷಾಲಿಟಿ ಇದೆಯಾ?
6: ಇದು ಅಷ್ಟೇ, ಕಬ್ಬಿನ ರಸ ಕುದಿಸ್ತಾರೆ, ಲಾಸ್ಟಿಗೆ ಬರುವ ಸಿರಪ್ಪು ಒಂಥರ ಸಾಂಪ್ರದಾಯಿಕ ಸಿಹಿ ತಿಂಡಿ, ಐ ಮೀನ್ ದೋಸೆ ಜೊತೆಗೆ ಚಪಾತಿ ಜೊತೆಗೆಲ್ಲ ಮಕ್ಕಳುಗಳು ಹಾಕೊಂಡು ತಿಂತಾರೆ, ದೊಡ್ಡವರು ತಿಂತಾರೆ. ಇದು ಕಡಿಮೆ ಪ್ರಾಸೆಸ್ಡು, ಈ ಸಂಸ್ಕರಿತ ಆಹಾರ ಕಡಿಮೆ ಪ್ರಾಸೆಸ್ಡ್ ಫುಡ್ ಅಂತ ಹೇಳಬಹುದು, ಬಟ್ ಕ್ಯಾಲರಿ ವ್ಯಾಲ್ಯೂ ಕಡಿಮೆ ಏನು ಇರೋದಿಲ್ಲ. ಸೊ ಇದನ್ನು ಕೂಡ ಸ್ವಲ್ಪ ಮಿತವಾಗಿ ಬಳಸೋದೇ ಒಳ್ಳೆಯದು.
5: ಓಕೆ ಓಕೆ. ಹಾಗಾದರೆ ಮೇಡಮ್, ಈ ಸಕ್ಕರೆ ಬದಲಾಗಿ ಬೆಲ್ಲ ಬಳಸಿದರೆ ಬೆಸ್ಟ್?
6: ನಿಮಗೆ ಅಡಿಷ್ನಲ್ ಮಿನರಲ್ ಸಿಕ್ಕತ್ತೆ ಅದರಲ್ಲಿ, ನಾನಾಗಲೇ ಹೇಳಿದ ಹಾಗೆ ಐರನ್, ಕ್ಯಾಲ್ಸಿಯಂ, ಮೆಗ್ನೀಷಿಯಮ್ ಇದೆಲ್ಲ ಸಿಕ್ಕತ್ತೆ, ಕುದಿಸ್ತಾರೆ, ಮಿನರಲ್ ಸಿಕ್ಕತ್ತೆ. ಬೆಸ್ಟ್ ಅಂತ ಏನು ಹೇಳಕ್ಕೆ ಬರಲ್ಲ.
5: ಓಕೆ, ಫುಲ್ ಬೆಸ್ಟ್ ಅಂತ ಏನಿಲ್ಲ, ಸ್ವಲ್ಪ ಓಕೆ.
6: ಹೌದು,
5: ಸಕ್ಕರೆ ಹೋಲ್ಕೆ.
6: ಹೌದು ಹೌದು ಹೌದು ಹೌದು.
5: ಹಾಗೆ ಡಾಕ್ಟರ್ ನಮ್ರತ ಮೇಡಮ್, ಈ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಅಂತ ಕರಿತೀವಲ್ವಾ, ಕೃತಕ ಸಿಹಿ ಕಾರಕಗಳು ಅಂತ, ಇವು ಎಷ್ಟು ಸೇಫ್ ಅಂತ ಹೆಲ್ತಿಗೆ? ಫಾರ್ ಎಕ್ಸಾಂಪಲ್, ಈಗ ಶುಗರ್ ಇರೋ ಅಂಥವರೆಲ್ಲ ಈ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಅನ್ನು ತೆಗೆದುಕೊಳ್ತಾರೆ, ಇದು ಎಷ್ಟು ಆರೋಗ್ಯಕ್ಕೆ ಸುರಕ್ಷಿತ ಮೇಡಮ್?
6: ಈ ಶುಗರ್ ಪೇಷಂಟ್ಸ್ ಎಲ್ಲ ಬಳಸ್ತಾರೆ, ಈ ಆಸ್ಪಾರ್ಟೇಮು, ಸ್ಟೀವಿಯಾ ಈ ಥರ ಎಲ್ಲ ಹೆಸರಿಂದು, ಶುಗರ್ ಬದಲು ನಾನು ಅದನ್ನು ತಿಂದ್ಬಿಟ್ಟೆ ಸೊ ನನ್ನ ಗ್ಲೂಕೋಸೇ ಏರಲ್ಲ ಅಂತ ಅಂದ್ಕೊಂಡಿರ್ತಾರೆ, ಬಟ್ ಅದು ಸ್ಪೆಸಿಫೈಡ್ ಕ್ವಾಂಟಿಟೀಸು ಅದರಲ್ಲೇ ಮೆನ್ಷನ್ ಆಗಿರುತ್ತೆ, ಇಷ್ಟರಲ್ಲಿ ಯೂಸ್ ಮಾಡಿದರೆ ಓಕೆ ಸೇಫ್ಟಿ ಇದೆ ಅಂತ, ಸಾಮಾನ್ಯವಾಗಿ ಅದು ಸುರಕ್ಷಿತ ಅಂತ ನಾವು ಪರಿಗಣಿಸ್ಬೋದು.
5: ಸ್ವಲ್ಪ ಬೆಸ್ಟ್ ಅಂತೀರಾ ಅವರಿಗೆ. ಹಾಗಾದರೆ ಡಾಕ್ಟರ್ ನಮ್ರತ ಮೇಡಮ್, ಈ ಸಕ್ಕರೆ ಅಂಶ ನೇರವಾಗಿ ಕ್ಯಾನ್ಸರನ್ನು ಉಂಟು ಮಾಡೋದಿಲ್ಲ ಅಂದರೆ, ಅಂದರೆ ಈ ಸಕ್ಕರೆ ತಿನ್ನೋದ್ರಿಂದ ಡೈರೆಕ್ಟಾಗಿ ಕ್ಯಾನ್ಸರ್ ಬರೋದಿಲ್ಲ ಅಂತ ಅಂದರೆ, ಈ ಅತಿಯಾದ ಸಕ್ಕರೆ ಸೇವನೆ ಬಗ್ಗೆ ಯಾಕೆ ಆಗಾಗ ಎಚ್ಚರಿಕೆ ನೀಡ್ತಾರೆ, ಸಕ್ಕರೆ ತಿನ್ನಬಾರ್ದು ತಿನ್ನಬಾರ್ದು ಅಂತ?
6: ಇದು ಇದು ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇದರಲ್ಲಿ ತುಂಬಾ ಸಕ್ಕರೆ ತಿನ್ನೋದ್ರಿಂದ ಬೊಜ್ಜು ಬರುತ್ತೆ, ಡಯಾಬಿಟೀಸ್ ಬರಬಹುದು, ಆಮೇಲೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಈಗ ಒಂದು ಇನ್ಸುಲಿನ್ ಅಂದ್ರೆ ಏನು, ಈಗ ಹೊರಗಡೆ ಇರೋ ಗ್ಲೂಕೋಸು ಸೆಲ್ಸ್ ಒಳಗಡೆ ಹೋಗೋದಕ್ಕೆ ಬೇಕಾಗಿರೋ ಒಂದು ಗೇಟ್ ಕೀಪರ್ ತರ ಇನ್ಸುಲಿನ್, ಆ ಇನ್ಸುಲಿನ್ ಓಪನ್ ಮಾಡಿ ಒಳಗಡೆ ಕಳಿಸುತ್ತೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ಆ ಶುಗರ್ ಅನ್ನ ಒಳಗಡೆ ಕಳ್ಸಕ್ಕೆ ಎಷ್ಟು ಇನ್ಸುಲಿನ್ ಬೇಕೋ ಅದಕ್ಕಿಂತ ಹೆಚ್ಚಿಗೆ ಇನ್ಸುಲಿನ್ ಬೇಕಾಗುವಂಥದ್ದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಹೇಳಿದ ಮಾತು ಕೇಳಲ್ಲ ಗ್ಲೂಕೋಸ್ ಒಳಗಡೆ ಹೋಗೋದಕ್ಕೆ, ಆ ಥರ ಸ್ಥಿತಿ ಉಂಟಾಗುತ್ತೆ. ಮತ್ತೆ ಫ್ಯಾಟಿ ಲಿವರು, ಲಿವರಲ್ಲಿ ಫ್ಯಾಟ್ ಡೆಪಾಸಿಟ್ಸ್ ಆಗುವಂಥದ್ದು, ಇದನ್ನು ಪದೇ ಪದೇ ಶುಗರ್ ತಿನ್ನೋದು, ಕೆಲವರು ತುಂಬ ಅಭ್ಯಾಸ ಮಾಡ್ಕೊಂಬಿಟ್ಟಿರ್ತಾರೆ ತುಂಬ ವರ್ಷ,
5: ಪ್ರತಿದಿನ
6: ಎಲ್ಲದಕ್ಕೂ ಶುಗರ್, ಮೇಲ್ ಶುಗರ್ ಹಾಕೊಳ್ಳೋಂಥದ್ದು ಇದನ್ನು ಮಾಡಿರ್ತಾರೆ. ಸೊ ಈ ಸ್ಥಿತಿಗಳಲ್ಲಿ ಕೆಲವು ಸ್ಥಿತಿಗಳು, ಈಗ ಬೊಜ್ಜಿದ್ರೆ ಕ್ಯಾನ್ಸರ್ ಬರ್ಬೋದು, ತುಂಬ ಡಯಾಬಿಟೀಸು ಅನ್ಕಂಟ್ರೋಲ್ಡ್ ಎಲ್ಲ ಇತ್ತು, ಇನ್ಸುಲಿನ್ ರೆಸಿಸ್ಟೆನ್ಸ್ ಇತ್ತು, ಅದರಿಂದ ಕ್ಯಾನ್ಸರ್ ಬರಬಹುದು. ಫ್ಯಾಟಿ ಲಿವರ್ ತುಂಬಾ ಹೆಚ್ಚಾಗ್ಬಿಟ್ಟು ಸ್ಟಿಯಟೋಸಿಸ್ ಅಂತ ಆಗುತ್ತೆ, ಹೆಪಟೈಟಿಸ್ ಅಂತ ಆಗುತ್ತೆ, ಸಿರೋಸಿಸ್ ಅಂತ ಆಗುತ್ತೆ. ಈ ಕಂಡೀಷನ್ ಇಂದ ನಾಳೆ ಕ್ಯಾನ್ಸರ್ ಬರಬಹುದು ಅನ್ನೋದು ಬಿಟ್ರೆ ನೇರವಾಗಿ ಶುಗರ್ ಇಂದ ಅಂತ ಹೇಳಕ್ ಬರಲ್ಲ,
5: ಚಾನ್ಸಸ್ ತುಂಬಾ ಕಡಿಮೆ.
6: ಹೌದೌದು.
5: ಹಾಗಾದ್ರೆ ಡಾಕ್ಟರ್ ನಮ್ರತಾ ಮೇಡಮ್, ಈ ಕ್ಯಾನ್ಸರ್ ರೋಗಿಗಳು ದಿನಕ್ಕೆ ಎಷ್ಟು ಪ್ರಮಾಣದಲ್ಲಿ ಸಕ್ಕರೆಯನ್ನ ಸೇವನೆ ಮಾಡಬೇಕಾಗತ್ತೆ?
6: ಇದನ್ನ ಇನ್ನೂ ಪ್ರಶ್ನೆನ ಸಿಂಪ್ಲಿಫೈ ಮಾಡೋದಾದ್ರೆ, ಕ್ಯಾನ್ಸರ್ ರೋಗಿಗೆ ಶುಗರ್ ಡಯಾಬಿಟೀಸ್ ಇತ್ತ ಡಯಾಬಿಟೀಸ್ ಇಲ್ವಾ ಅಂತ ಮಾತಾಡ್ಬೇಕಾಗತ್ತೆ. ಈಗ ಡಯಾಬಿಟೀಸ್ ಇರೋರು ಅವ್ರ ಡಯಾಬಿಟಾಲಜಿಸ್ಟ್ ಫಿಸಿಷಿಯನ್ಸ್ ಇದು ಅಡ್ವೈಸ್ ತಗೊಳ್ಬೇಕಾಗತ್ತೆ. ಈಗ ಡಯಾಬಿಟೀಸ್ ಇಲ್ಲದೆ ಕ್ಯಾನ್ಸರ್ ಬರುತ್ತಲ್ಲ ಅಂಥವ್ರಿಗೆ ಹೇಳೋದಾದ್ರೆ, ಕ್ಯಾನ್ಸರ್ ಕಡಿಮೆ ಮಾಡೋದಕ್ಕೋಸ್ಕರ ಶುಗರ್ ಬಿಡಿ ಅನ್ನೋ ಅಡ್ವೈಸ್ ಸರಿಯಲ್ಲ. ಇನ್ಫ್ಯಾಕ್ಟ್ ಈ WHO ಗೈಡ್ಲೈನ್ಸ್ ಇದೆ, ವಿಶ್ವ ಆರೋಗ್ಯ ಸಂಸ್ಥೆ ಗೈಡ್ಲೈನ್ಸ್ ಇದೆ, 5-10% ನಾವೇನ್ ಕ್ಯಾಲೋರೀಸ್ ಪ್ರತಿ ದಿವಸ ನಾವು ಕನ್ಸ್ಯೂಮ್ ಮಾಡಬೇಕು ಅದರ 5-10% ಮಾತ್ರ ಇದು ಲಿಮಿಟ್ಟು, ಅಷ್ಟಕ್ಕಿಂತ ಕಡಿಮೆ ಮಾತ್ರ ಆ್ಯಡೆಡ್ ಶುಗರ್ಸ್ ಇಂದ ನಾವು ತಗೋಬೇಕು. ಆ್ಯಡೆಡ್ ಶುಗರ್ ಅಂದ್ರೆ ನಿಮ್ಮ ಟೇಬಲ್ ಮೇಲಿರೋ ಶುಗರ್ ಇಂದ ನೀವು ಹಾಕೊಳ್ಳುವಂತಹ ಇದು ಶುಗರ್.
5: ಓಕೆ ಮೇಡಮ್, ಆ್ಯಡೆಡ್ ಶುಗರ್ ಅಂತ ಹೇಳಿದ್ರೆ, ಹಾಗಾದ್ರೆ ಈ ಆ್ಯಡೆಡ್ ಶುಗರ್ ಅಂದ್ರೇನು? ಇದು ಸಾಮಾನ್ಯವಾಗಿರುವಂತಹ ಫ್ರೂಟ್ಗಳಿಗಿಂತ ಯಾವ ರೀತಿ ಭಿನ್ನವಾಗಿರುತ್ತೆ? ಈ ಸಾಕಷ್ಟು ಫ್ರೂಟ್ಗಳಲ್ಲಿ ಶುಗರ್ ಅಂಶ ಇದ್ದೇ ಇರುತ್ತೆ, ಈ ಆ್ಯಡೆಡ್ ಶುಗರ್ಗೂ ಇದಕ್ಕೂ ಯಾವ ರೀತಿಯಲ್ಲಿ ನಾವು ಭಿನ್ನತೆಯನ್ನು ಕಾಣ್ಬೋದು?
6: ಮೇಡಮ್, ಇದು ಆ್ಯಡೆಡ್ ಶುಗರ್ ಅಂದ್ರೆ ಈಗ ನಾವು ಕಾಫಿಗೆ ತಗೋತೀವಿ, ಟೀ ತಗೋತೀವಿ, ಆಮೇಲೆ ಈ ಏನೋ ಒಂದು ಶರ್ಬತ್ ಮಾಡ್ಕೋತೀವಿ, ತಂಪು ಪಾನೀಯಗಳು ಮಾಡ್ಕೋತೀವಿ, ಅಥವಾ ಏನೋ ಮನೇಲಿ ಸ್ವೀಟ್ಸ್ ಮಾಡ್ತೀವಿ, ಅವಾಗೆಲ್ಲ ಶುಗರ್ ಬಳಕೆ ಮಾಡ್ತೀವಿ. ಕೆಲವರು ಈ ಸಾರು ಸಾಂಬಾರು ಅದಕ್ಕೂ ಸಕ್ಕರೆ ಹಾಕೋ ಮೇಲೆ ಸಕ್ಕರೆ ಹಾಕೋಳೋ ಅಭ್ಯಾಸ ಇರುತ್ತೆ ಅವರಿಗೆ. ಸೊ ಈ ಆ್ಯಡೆಡ್ ಶುಗರ್ ಅಂತ ಅದಕ್ಕೆ ನಾವು ಆ್ಯಡೆಡ್ ಶುಗರ್ ಅನ್ನೋದು. ಈಗ ಶುಗರ್ ಅಥವಾ ಗ್ಲೂಕೋಸ್ ಅನ್ನೋದು ಪ್ರತಿ ಆಹಾರದಲ್ಲೂ ಕೂಡ ಇದೆ. ಸೊ ನಾನಾಗ್ಲೇ ಹೇಳಿದೆ 5-10% ಅಂತ. ಈಗ ಮಾಮೂಲಿ ಕ್ಯಾಲರಿ ಇಂಟೇಕ್ 1 ಪರ್ಸನ್ಗೆ ಒಂದು ಅಬೌಟ್ 2,000 kcal ಅಂತ ಇಟ್ಕೊಳ್ಳೋಣ, 2,000 kcal ಅಂತ ಹೇಳಿದ್ರೆ ಅದ್ರದ್ದು 10% ಅಂತ ಹೇಳಿದ್ರೆ ನಿಮ್ಗೆ 200 ಆಗುತ್ತೆ, ಅಥವಾ 5% ಅಂದ್ರೆ 100 kcal ಮಾತ್ರ ನಮ್ಗೆ ಶುಗರ್ ಇಂದ ಬರ್ಬೇಕಂತೆ ಒಂದ್ ದಿವಸಕ್ಕೆ. ಈಗ 1 gram ಶುಗರ್ 4 kcal ಕೊಡುತ್ತೆ, 1 teaspoon ಅಂತ ಹೇಳಿದ್ರೆ 4 gram ಬರುತ್ತೆ. ನಿಮಗೆ ಒಂದು 5-6 ಚಮಚ ಆ್ಯಡೆಡ್ ಶುಗರ್ ಹಾಕೊಳ್ಳೋಕೆ ಅನುಮತಿ ಇದೆ, ಅಥವಾ 10% ಅಂತ ತಗೊಂಡ್ರೆ 10-12. ಈಗ ಒಂದ್ ದಿವಸದಲ್ಲಿ ನೀವೇ ಲೆಕ್ಕ ಹಾಕೊಳ್ಳಿ, ಒಂದು ಲೋಟ ಟೀಗೆ ನೀವು ಪ್ರಾಯಶಃ 1 ಚಮಚ ಹಾಕೋತೀರಾ, ಸಾಯಂಕಾಲ ಒಂದು ಲೋಟ ಕುಡಿದ್ರೆ ಮತ್ತೊಂದು ಚಮಚ ಹಾಕೋತೀರಾ. ಈಗ 5-6 ಚಮಚ ಆಗ್ಬೇಕು ಅಂದ್ರೆ ನೀವು ಎಷ್ಟೆಷ್ಟು ತಗೊಂಡಿರ್ಬೇಕು ಮೇಲ್ ಶುಗರ್ ಅಂತ ನೀವೇ ಲೆಕ್ಕ ಹಾಕೊಳ್ಳಿ. ಸೊ ತುಂಬಾ ಶುಗರ್ ಕಂಟ್ರೋಲ್ ಚೆನ್ನಾಗಿದೆ ಅಂದ್ರೆ up to 10% ಒಂದು 10 ಚಮಚ ಸಣ್ಣದು ಟೀ ಚಮಚ 4 gram ಮತ್ತೆ ಚಮಚದ ಸೈಜು ಮ್ಯಾಟರ್ ಆಗುತ್ತೆ.
5: ಅದೇ,
6: ಸೊ ಒಂದು 5-6 ಚಮಚಕ್ಕೆ ತೊಂದರೆ ಇಲ್ಲ.
5: ಓಕೆ ಡಾಕ್ಟರ್ ನಮ್ರತಾ ಮೇಡಮ್, ಸಾಕಷ್ಟು ವಿಷಯಗಳನ್ನ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದೀರಿ ಮೇಡಮ್ ನಮ್ಮ ಪ್ರೀತಿಯ ಕೇಳುಗರಿಗೆ. ಕೊನೆಯದಾಗಿ ಮೇಡಮ್, ಈ ಸಕ್ಕರೆ ಮತ್ತು ಕ್ಯಾನ್ಸರ್ ಬಗ್ಗೆ ಪ್ರತಿಯೊಬ್ಬರು ಕೂಡ ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ವಿಷಯಕ್ಕೆ ಬಂದ್ರೆ ನಿಮ್ಮ ಒಂದು ಸಲಹೆಗಳು ತುಂಬಾನೇ ಮುಖ್ಯ ಆಗುತ್ತೆ. ಯಾವೆಲ್ಲ ಅಂಶಗಳನ್ನ ಮುಖ್ಯವಾಗಿ ಇಲ್ಲಿ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕಾಗತ್ತೆ ಮೇಡಮ್?
6: ಇದು ಮಿಸ್ಕನ್ಸೆಪ್ಷನ್ ಅಂದ್ರೆ ತಪ್ಪು ಕಲ್ಪನೆ ಏನಂತ ಹೇಳಿದ್ರೆ, ಶುಗರ್ ತಿಂತಿದ್ರು ಕ್ಯಾನ್ಸರ್ ಬಂದ್ಬಿಡ್ತು, ಅಥವಾ ಸಕ್ಕರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಟೈಮಲ್ಲಿ ತುಂಬಾ ಸಕ್ಕರೆ ತಗೊಂಡ್ಬಿಟ್ರು ಅದಕ್ಕೆ ಟ್ರೀಟ್ಮೆಂಟ್ ವರ್ಕ್ ಆಗ್ಲಿಲ್ಲ, ಅಥವಾ ಕ್ಯಾನ್ಸರ್ ಹೆಚ್ಚಾಗ್ಬಿಡ್ತು, ಇವೆಲ್ಲ ತಪ್ಪು ಕಲ್ಪನೆಗಳು. ಬರೀ ಶುಗರ್ ಇಂದ ನೇರವಾಗಿ ಕ್ಯಾನ್ಸರ್ ಬರೋದಿಲ್ಲ. ಶುಗರ್ ಕನ್ಸಂಪ್ಷನ್ ಮಿತಿ ಮೀರಿ, ನಾನಾಗ್ಲೇ ಏನ್ ಹೇಳಿದೆ, ಇಷ್ಟು ಅಮೌಂಟ್ಗಿಂತ ಹೆಚ್ಚಿಗೆ ಶುಗರ್ ತಗೊಳ್ಳೋದ್ರಿಂದ ಕೆಲವು ಹೆಲ್ತ್ ಕಂಡೀಷನ್ಸ್ ಉತ್ಪತ್ತಿ ಆಗುತ್ತೆ ದೇಹದಲ್ಲಿ ತನ್ಮುಖೇನ. ಆವಾಗ್ಲೂ ಅದನ್ನ ಏನು ಕಂಟ್ರೋಲಿಗೆ ತಗೊಳ್ಳಿಲ್ಲ ಹೆಲ್ತ್ ಕಂಡೀಷನ್ಸ್ ಅನ್ನ ಅಂತ ಹೇಳಿದ್ರೆ ಅದರಿಂದ ನಾಳೆ ಕ್ಯಾನ್ಸರ್ ಆಗಿ ಫ್ಯೂಚರ್ ಕನ್ವರ್ಟ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಸಕ್ಕರೆನ ಒಂದು ಭಯ ಪಡಿಸೋ ವಸ್ತುವಾಗಿ ಪ್ರೊಜೆಕ್ಟ್ ಮಾಡೋದು ತಪ್ಪು. ಸಕ್ಕರೆ ಕೂಡ ಬೇಕು, ದೇಹಕ್ಕೂ ಬೇಕು. ಆಮೇಲೆ ಸಕ್ಕರೆ ಅಂದ್ರೆ ಬರೀ ನಾವು ತಿನ್ನೋ ಸಕ್ಕರೆ ಒಂದೇ ಅಲ್ಲ, ನಮ್ಮ ಆಹಾರದಲ್ಲೂ ಯಾವ ಯೂನಿಟು ಆ ಸಕ್ಕರೆಯಾಗೇ ಕನ್ವರ್ಟ್ ಆಗತ್ತೆ. ನಮ್ಗೆ ಏನ್ ತಿನ್ಬೇಕು ನಾವು ಅಂತ ಹೇಳಿದ್ರೆ ಸಮತೋಲನ ಆಹಾರ, ಸಮತೋಲಿತ ಆಹಾರ ತಿನ್ಬೇಕು. ಬ್ಯಾಲೆನ್ಸ್ಡ್ ಫುಡ್ ಅಂತ ಏನ್ ಕರಿತೀವಿ ಅದರಲ್ಲಿ ಪ್ರೋಟೀನು, ಫ್ಯಾಟು, ಕಾರ್ಬೋಹೈಡ್ರೇಟು ಎಲ್ಲವೂ ಇರಬೇಕಾಗತ್ತೆ. ಸೊ ತರಕಾರಿ ತಿನ್ಬೇಕು, ಹಣ್ಣು ತಿನ್ಬೇಕು, ಧಾನ್ಯಗಳು ತಿನ್ಬೇಕು, ಆಮೇಲೆ ಎಕ್ಸಸೈಸ್ ಮಾಡ್ಬೇಕು ರೆಗ್ಯುಲರ್ ಆಗಿ, ನಿಯಮಿತ ವ್ಯಾಯಾಮ ಮಾಡ್ಬೇಕು, ಆಮೇಲೆ ಆರೋಗ್ಯಕರವಾದ ತೂಕನ ಮೇಂಟೈನ್ ಮಾಡ್ಬೇಕು, ತುಂಬಾ ಬೊಜ್ಜಾಗಕ್ ಬಿಡಬಾರದು. ಸಕ್ಕರೆ ತಿಂದೇ ಬೊಜ್ಜು ಬರ್ಸ್ಕೊಳ್ಳೋರು ಕೆಲವರು ಇದ್ದಾರೆ, ಅವ್ರಿಗೆ ಈ ಮಾತನ್ನ ಆಗತ್ತೆ ತುಂಬಾನೇ. ಸೊ ಸಕ್ಕರೆ ಬಗ್ಗೆ ಭಯ ಆತಂಕ ಅನ್ನೋದು ಇಟ್ಕೋಬಾರದು, ಅರಿವಿರ್ಬೇಕು ಅಷ್ಟೇ.
5: ಖಂಡಿತ ಮೇಡಮ್, ನಮ್ಮ ಒಂದು ದಿನನಿತ್ಯದ ಚಟುವಟಿಕೆ ಯಾವ ರೀತಿ ಇರಬೇಕು, ನಮ್ಮ ಒಂದು ಗುಡ್ ಅಂದ್ರೆ ಒಳ್ಳೆಯ ಜೀವನ ಶೈಲಿಯನ್ನ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿದ್ರಿ ಡಾಕ್ಟರ್ ನಮ್ರತಾ ಮೇಡಮ್. ಹಾಗೆ ಕೊನೆಯದಾಗಿ ನಿಮ್ಮ ಒಂದು ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯಲ್ಲಿ ಯಾವೆಲ್ಲ ರೀತಿಯ ಚಿಕಿತ್ಸೆಗಳ ಸೌಲಭ್ಯಗಳು ಸಿಗುತ್ತೆ ಮೇಡಮ್?
6: ಅದೇ ಕ್ಯಾನ್ಸರ್ ಎಲ್ಲ ರೀತಿಯ ಚಿಕಿತ್ಸೆ ಕೂಡ ನಡೆಯುತ್ತೆ ಇಲ್ಲಿ. ಕ್ಯಾನ್ಸರ್ ಕೀಮೋಥೆರಪಿ ನಡೆಯುತ್ತೆ, ಇಮ್ಯುನೋಥೆರಪಿ ನಡೆಯುತ್ತೆ, ಟಾರ್ಗೆಟೆಡ್ ಥೆರಪಿ ನಡೆಯುತ್ತೆ, ಎಲ್ಲ ಸ್ಟೇಜ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ನಡೆಯುತ್ತೆ, ಸರ್ಜರಿ ನಡೆಯುತ್ತೆ, ರೇಡಿಯೇಷನ್ ಚಿಕಿತ್ಸೆ ವರ್ಲ್ಡ್ ಕ್ಲಾಸ್ ರೇಡಿಯೇಷನ್ ಮೆಷಿನ್ಸ್ ಕೂಡ ಇದ್ದಾವೆ, ಆಮೇಲೆ ಪೆಟ್ ಸ್ಕ್ಯಾನ್ ನಡೆಯುತ್ತೆ, ಆಮೇಲೆ ರೇಡಿಯೋ ಐಡಿನ್ ಟ್ರೀಟ್ಮೆಂಟ್ ಕೂಡ ನಡೆಯುತ್ತೆ. ಸೊ ಎಲ್ಲ ಎಲ್ಲ ಟ್ರೀಟ್ಮೆಂಟು ನಡೀತಾ ಇದೆ. ಆಮೇಲೆ ಪೇಯ್ನ್ ರಿಲೀಫು, ಏನೂ ಆಗದೆ ಇರೋ ಮಾಡೋಕ್ಕಾಗಲ್ಲ ಅನ್ನುವ ಟರ್ಮಿನಲಿ ಇಲ್ಲಿ ಪೇಷಂಟ್ಸ್ಗೆ ಪ್ಯಾಲಿಯೇಟಿವ್ ಕೇರ್ ಅಂತ ಏನು ಹೇಳ್ತೀವಿ ಅದು ಕೂಡ ದೊರಕುತ್ತೆ.
5: ಓಕೆ ಮೇಡಮ್,
6: ಯಾವುದ್ರ ಬಗ್ಗೆನೂ ಅತಿಯಾದ ಭಯ ತಪ್ಪು.
5: ಕರೆಕ್ಟ್ ಮೇಡಮ್, ಎಸ್ ಮೇಡಮ್. ಓಕೆ ಮೇಡಮ್, ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು ಡಾಕ್ಟರ್ ನಮ್ರತ ಮೇಡಮ್.
6: ಈ ರೇಡಿಯೋ ಶಿವಮೊಗ್ಗಕ್ಕೆ ನಾನು ಅಭಿನಂದನೆಗಳು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಥ್ಯಾಂಕ್ ಯು ಮೇಡಮ್. ಮಹಾಲಕ್ಷ್ಮಿ ಮೇಡಮ್,
5: ನಮಸ್ತೆ.
6: ನಮಸ್ತೆ.
5: ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ಎಂದಿನಂತೆ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಅಂಕಿಅಂಶಗಳ ಪ್ರಕಾರ ಬೆಂಗಳೂರಿನ ಜನಸಂಖ್ಯೆ ಸುಮಾರು 1.6 ಕೋಟಿ ಇದೆ. ಅಂದಾಗೆ ಸ್ನೇಹಿತರೆ, ಬೆಂಗಳೂರಿನಲ್ಲಿ 50%ಕ್ಕಿಂತ ಹೆಚ್ಚು ಜನರು ಹೊರಗಿನಿಂದ ಬಂದಂಥವರು. ಅಂದಾಗೆ 16 ಭಾಷೆಗಳ ಜನ, 16 ಸಂಸ್ಕೃತಿಗಳ ಜನ ನೆಲೆಸಿದ್ದಾರೆ ಬೆಂಗಳೂರಲ್ಲಿ. 16 ಜನಾಂಗಗಳ ಜನರು ಕೂಡ ಬೆಂಗಳೂರಲ್ಲಿ ಇದ್ದಾರೆ. ಈ ಕಾರಣಕ್ಕಾಗೆ ಬೆಂಗಳೂರು ಪುಟ್ಟ ಭೂಮಿ ಥರ ಕಾಣಿಸುತ್ತೆ. ಮಿನಿ ಅರ್ತ್ ಅಂದರೆ ತಪ್ಪಾಗಲಾರ್ದು. ಕಾಸ್ಮೋಪಾಲಿಟನ್ ಸಿಟಿ ಆಗಿಬಿಟ್ಟಿದೆ ಬೆಂಗಳೂರು. ಅಂದಾಗೆ ಸ್ನೇಹಿತರೆ, ಈ ವಿಷಯ ನಿಮಗೆ ಗೊತ್ತಿರಲಿ. ಕರ್ನಾಟಕಕ್ಕೆ 35%ರಷ್ಟು GDP ಕೊಡ್ತಾ ಇರುವಂತಹ ಊರು ಅದು ಬೆಂಗಳೂರು. ಬೆಂಗಳೂರಿನ GDP ಎಷ್ಟಿದೆ ಅಂದರೆ 2021 ಡೇಟಾ ಪ್ರಕಾರವೇ $85 billion ಇದೆ. ಅಂದರೆ ಸ್ನೇಹಿತರೆ, 7,00,000 ಕೋಟಿ ರೂಪಾಯಿ ಇದೆ. ಹಾಗೆ ಸುಮ್ಮನೆ ಲೆಕ್ಕಾಚಾರಕ್ಕೆ ಸ್ನೇಹಿತರೆ, ಬೆಂಗಳೂರು ಒಂದು ದೇಶ ಅಂತ ಪರಿಗಣಿಸ್ಬಿಟ್ರೆ 67ನೇ ಅತಿ ದೊಡ್ಡ ಆರ್ಥಿಕತೆ ಆಗತ್ತೆ ಬೆಂಗಳೂರು ನಗರ. ಏಷ್ಯಾದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರೋ ಊರು ಅಂದರೆ ಅದು ಬೆಂಗಳೂರು. ಅಂದಾಗೆ ಸ್ನೇಹಿತರೆ, ಬೆಂಗಳೂರನ್ನ IT ಸಿಟಿ, ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಕೂಡ ಕರೆಯಲಾಗತ್ತೆ. ದೇಶದ ಬಲಿಷ್ಠ ಕುದುರೆಯಾಗಿ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಬೆಂಗಳೂರು. ಅಂದಾಗೆ ಸ್ನೇಹಿತರೆ, ಬೆಂಗಳೂರಂತಹ ಸಿಟಿ ನಮ್ಗಿಲ್ವಲ್ಲ ಅಂತ ಸಾಕಷ್ಟು ಹೊರ ರಾಜ್ಯದ ಜನರು ಹೇಳ್ತಾ ಇರ್ತಾರೆ ಕೂಡ. ಅಂದಾಗೆ ಸ್ನೇಹಿತರೆ, ಇಂತಹ ಬೃಹತ್ ಮನೆಗೆ, ಬೃಹತ್ ಸಿಟಿಗೆ, ಬೃಹತ್ ಉದ್ಯೋಗದಾತನಿಗೆ ಅಡಿಪಾಯ ಹಾಕಿದ್ದು ಈ ಮಿನಿ ಅರ್ತನ್ನ, ಈ ಪುಟ್ಟ ಜಗತ್ತನ್ನು ಕಟ್ಟಿದ್ದು ಅದೊಬ್ಬ ನಾಯಕ ಸ್ನೇಹಿತರೆ. ಆ ಒಬ್ಬ ಮಹಾನಾಯಕ ಇದಕ್ಕೆ ಕಾರಣ. ಅವರ ಹೆಸರೇ ನಾಡಪ್ರಭು ಕೆಂಪೇಗೌಡರು. ಅಂದಾಗೆ ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಕೆಂಪೇಗೌಡರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಕೆಂಪೇಗೌಡರು ಅಥವಾ ಯಲಹಂಕದ ನಾಡಿನ ಪಾಳೆಗಾರರಂತ ಕರೆಸಿಕೊಳ್ಳುವಂತಹ ಕೆಂಪೇಗೌಡರನ್ನು ಕೇವಲ ಬೆಂಗಳೂರಿನ ಜನತೆ ಮಾತ್ರ ಅಲ್ಲ, ಇಡೀ ನಾಡಿನ ಜನರೇ ನೆನಪು ಮಾಡಿಕೊಳ್ಳುವಂತಹ ಮಹಾನ್ ಧೀಮಂತ ನಾಯಕ ಕೆಂಪೇಗೌಡರು. ಈ ವ್ಯಕ್ತಿ ಬಗ್ಗೆ, ಈ ವ್ಯಕ್ತಿತ್ವದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅಂದಾಗೆ ಈ ಮಹಾನ್ ವ್ಯಕ್ತಿತ್ವದ ಬಗ್ಗೆ, ವ್ಯಕ್ತಿಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ಅಂದಾಗೆ ಸ್ನೇಹಿತರೆ, ಈ ಕೆಂಪೇಗೌಡರು ಅಂದರೆ ಯಾರಿವರು? ಇಂತಹ ಮಹಾನ್ ಬೃಹತ್ ಬೆಂಗಳೂರನ್ನು ಯಾಕೆ ಇವರು ಕಟ್ಟಿದ್ರು? ಇದಕ್ಕೆ ಮುಖ್ಯ ಕಾರಣ ಏನು? ಆ ಕಾಲಘಟ್ಟ ಹೇಗಿತ್ತು? ಆ ಸಮಯ ಹೇಗಿತ್ತು? ಇವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತಿಳಿಯೋದಾದರೆ, ಕೆಂಪೇಗೌಡರ ಜನನ ಮತ್ತು ಬಾಲ್ಯದ ಬಗ್ಗೆ ತಿಳಿಯೋದಾದರೆ, 1510 ಜೂನ್ 27 ತಾರೀಕು ನಾಡಪ್ರಭು ಕೆಂಪ ನಂಜೇಗೌಡ ಹಾಗೂ ಲಿಂಗಾಂಬೆ ದಂಪತಿಗಳಿಗೆ ಯಲಹಂಕದಲ್ಲಿ ಜನಿಸಿದಂಥವರು ನಾಡಪ್ರಭು ಕೆಂಪೇಗೌಡರವರು. ಕುಲದೇವರುಗಳಾದ ಕೆಂಪಮ್ಮ ಹಾಗೂ ಭೈರವ ದೇವರ ಅನುಗ್ರಹದಿಂದ ಜನಿಸಿದ ಕಾರಣ ಇವರಿಗೆ ಈ ಹೆಸರು ಬಂತು ಅನ್ನುವಂತಹ ಕಾರಣ ಕೂಡ ಇದೆ. ಇದೇ ಕಾರಣಕ್ಕೆ ಸ್ನೇಹಿತರೆ, ಇವರಿಗೆ ಕೆಂಪ, ಕೆಂಪಯ್ಯ, ಕೆಂಪಣ್ಣ ಎಂಬ ಹೆಸರಿನಿಂದ ಕೂಡ ಆರಂಭದಲ್ಲಿ ಕರೀತಾ ಇದ್ರು ಇವರ ತಂದೆ ತಾಯಿಗಳು. ಅಂದಾಗೆ ಪ್ರಜೆಗಳು ಕೂಡ ಇವರನ್ನ ಚಿಕ್ಕರಾಯ, ಕೆಂಪರಾಯ ಅಂತ ಕೂಡ ಕರಿತಾ ಇದ್ರು. 1509 ಸಿಂಹಾಸನವೇರಿದಂತಹ ಶ್ರೀಕೃಷ್ಣ ದೇವರಾಯರು ಸಾಕಷ್ಟು ಯುದ್ಧಗಳಲ್ಲಿ ಜಯಗಳಿಸಿದ ಕಾರಣ 1515 ರಾಜಧಾನಿ ಹಂಪಿಯಲ್ಲಿ ಪ್ರಥಮ ಬಾರಿಗೆ ವಿಜಯದಶಮಿ ಉತ್ಸವವನ್ನು ಆರಂಭಿಸ್ತಾರೆ. ಅಲ್ಲಿಗೆ ಕೆಂಪ ನಂಜೇಗೌಡರ ಜೊತೆ ಬಾಲಕ ಕೆಂಪೇಗೌಡರು ಕೂಡ ಬಂದಿರ್ತಾರೆ. ಆಗ ಅವರಿಗೆ 5 ಸ್ನೇಹಿತರೆ. ಕೆಂಪ ನಂಜೇಗೌಡರು ಕೂಡ ಅಸಾಮಾನ್ಯ ವೀರರಾಗಿರ್ತಾರೆ. ವಿಜಯನಗರದ ಪ್ರತಿ ಯುದ್ಧಗಳಲ್ಲಿ ಕೂಡ ಅವರು ಪಾಲ್ಗೊಂಡು ಹೋರಾಡ್ತಾ ಇರ್ತಾರೆ. ವಿಜಯನಗರ ಮತ್ತು ಶ್ರೀಕೃಷ್ಣ ದೇವರಾಯರಿಗೆ ನಿಷ್ಠರಾಗಿರ್ತಾರೆ ಕೆಂಪ ನಂಜೇಗೌಡರವರು. ಈ ಅದ್ಭುತ ಸಮಾರಂಭಕ್ಕೆ ತಂದೆಯವರ ಜೊತೆ ಹೋಗಿದ್ದಂತಹ ಬಾಲಕ ಕೆಂಪೇಗೌಡರವರು. ಆಗ ಅವರ ವಯಸ್ಸು ನಾನಾಗಲೇ ಹೇಳಿದಾಗೆ 5 ಸ್ನೇಹಿತರೆ. ಮುಂದೆ ಸ್ನೇಹಿತರೆ, ಕೆಂಪೇಗೌಡರು ಗುರುಕುಲಕ್ಕೆ ಸೇರಿ ರಾಮಾಯಣ ಮಹಾಭಾರತದ ಕಥೆಗಳನ್ನು ಓದ್ತಾರೆ. ಇದರೊಟ್ಟಿಗೆ ಕತ್ತಿ ವರಸೆ, ಕುದುರೆ ಸವಾರಿ, ಮಲ್ಲಕಾಳಗ, ರಾಜನೀತಿ, ಈ ರೀತಿಯಲ್ಲಿ ಸಾಕಷ್ಟು ವಿದ್ಯೆಗಳನ್ನು ಪಡೀತಾರೆ, ಸಾಕಷ್ಟು ಪರಿಣಿತಿಯನ್ನು ಕೂಡ ಪಡೀತಾರೆ. ತದನಂತರ ಪ್ರೌಢಾವಸ್ಥೆಗೆ ಬಂದಾಗ ಲೋಕ ಸಂಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಒಂದಿಷ್ಟು ಜ್ಞಾನ ಸಂಪಾದನೆಗೋಸ್ಕರ ಲೋಕ ಸಂಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ ಕೆಂಪೇಗೌಡರವರು. ಹೀಗೆ ಒಂದು ಬಾರಿ ವಿಜಯದಶಮಿ ಎಂದು ಪಾಲ್ಗೊಂಡಾಗ ಅಲ್ಲಿ ಮಲ್ಲಯುದ್ಧ ನಡೀತಾ ಇರುತ್ತೆ. ಆಗ ಆ ಮಲ್ಲಯುದ್ಧದಲ್ಲಿ ಇವರು ಕೂಡ ಭಾಗವಹಿಸ್ತಾರೆ. ಅಲ್ಲಿ ತಿರುಮಲ ಆರ್ಯನನ್ನು ಸೋಲಿಸ್ತಾರೆ. ಅಂತಹ ಸಮಯದಲ್ಲಿ ಶ್ರೀಕೃಷ್ಣ ದೇವರಾಯರ ಮೆಚ್ಚುಗೆಯನ್ನು ಪಡೀತಾರೆ ಕೆಂಪೇಗೌಡರವರು. ಹಾಗೆ ಮುಂದುವರಿತ ಇವರ ತಂದೆ ಕೆಂಪ ನಂಜೇಗೌಡರವರು ಯುದ್ಧಕ್ಕೆ ಹೋದಾಗಲೆಲ್ಲ ನಾಡಪ್ರಭು ಕೆಂಪೇಗೌಡರನ್ನು ಕೂಡ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ವಿಷಯ ಸ್ನೇಹಿತರೆ, ಕೆಂಪ ನಂಜೇಗೌಡರವರು ರಾಜರಿಗೆ ರಾಜನಿಷ್ಠೆಗೆ ಎಷ್ಟು ಹೆಸರುವಾಸಿಯಾಗಿದ್ರು ಅನ್ನೋದು ಗೊತ್ತಾಗುತ್ತೆ. ನೋಡಿ, ಮಗನನ್ನು ಕೂಡ ಒಡೆಯರಿಗೋಸ್ಕರ ಯುದ್ಧಕ್ಕೆ ಕರ್ಕೊಂಡು ಹೋಗುವಷ್ಟು ನಿಷ್ಠರಾಗಿದ್ರು. ಹೀಗೆ ಯುದ್ಧ ಮತ್ತು ಸ್ಪರ್ಧೆಗಳಲ್ಲಿ ಹೆಸರನ್ನು ಪಡೆಯುತ್ತಾ ಇದ್ದಂತಹ ಕೆಂಪೇಗೌಡರಿಗೆ ಮುಂದೆ ಯಲಹಂಕವನ್ನು ನೋಡಿಕೊಳ್ಳುವಂತಹ ಯಲಹಂಕದ ಜವಾಬ್ದಾರಿ ಕೆಂಪೇಗೌಡರ ಮೇಲೆ ಬರುತ್ತೆ. ಜೊತೆಗೆ 1528 ಸೋದರ ಮಾವನ ಮಗಳಾದ ಚೆನ್ನಾಂಬೆಯವರೊಡನೆ

0: ಅಥವಾ ಚೆನ್ನಮ್ಮ ಅವರೊಡನೆ ಮದುವೆ ಕೂಡ ಆಗುತ್ತೆ. ಇದೇ ಸಂದರ್ಭದಲ್ಲಿ ಅವರಿಗೆ ಯುವರಾಜ ಅಂತ ಪಟ್ಟಾಭಿಷೇಕವನ್ನು ಕೂಡ ಮಾಡಲಾಗುತ್ತೆ. ಈ ಸಮಾರಂಭಕ್ಕೆ, ಈ ಸುಂದರ ಸಮಾರಂಭಕ್ಕೆ, ಅಂದರೆ ಇವರಿಗೆ ಪಟ್ಟಾಭಿಷೇಕವನ್ನು ಮಾಡುವಂತಹ ಈ ಸುಂದರ ಸಮಾರಂಭಕ್ಕೆ ಚನ್ನಪಟ್ಟಣ, ಶಿರಾ, ಸೋಲೂರು, ಕೆಳದಿ, ಚಿತ್ರದುರ್ಗ ಇನ್ನೂ ಸಾಕಷ್ಟು ಸಂಸ್ಥಾನಗಳ ಪಾಳೆಗಾರರು ಕೂಡ ಆಗಮಿಸಿ ಶುಭ ಕೋರ್ತಾರೆ ಅನ್ನುವಂತಹ ಇತಿಹಾಸ ಕೂಡ ಇದೆ. ಹೀಗೆ ಕೆಂಪೇಗೌಡರವರಿಗೆ ಸಂಪೂರ್ಣ ರಾಜ್ಯದ ಜವಾಬ್ದಾರಿ ಬರುತ್ತೆ. 1531 ನಾಡ ಪ್ರಭುಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಕೆಂಪೇಗೌಡರವರು. ಇವರಿಗೆ ಜವಾಬ್ದಾರಿ ಬಂದ ನಂತರ, ಪಟ್ಟಾಭಿಷೇಕ ಆದ ನಂತರ ಆ ಪರಿಸ್ಥಿತಿಗಳನ್ನು ಯಾವ ರೀತಿ ಎದುರಿಸ್ತಾ ಹೋದರು, ಬಂದಂತಹ ಚಾಲೆಂಜಸ್ನ ಯಾವ ರೀತಿ ಫೇಸ್ ಮಾಡ್ತಾ ಹೋದರು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೆ. ಪಟ್ಟಾಭಿಷೇಕದ ನಂತರ ಸಂಪೂರ್ಣ ಜವಾಬ್ದಾರಿ ಕೆಂಪೇಗೌಡರ ಮೇಲಿರುತ್ತೆ. ಅಂತಹ ಸಮಯದಲ್ಲಿ ಸಾಕಷ್ಟು ಸವಾಲುಗಳು ಕೂಡ ಇವರಿಗೆ ಎದುರಾಗ್ತವೆ. ಅಂತಹ ಸವಾಲುಗಳನ್ನು ಎದುರಿಸ್ತಾ ಯಾವ ರೀತಿ ಇವರು ಆಡಳಿತವನ್ನು ನಡೆಸ್ತಾರೆ, ಅಂತಹ ಮಹಾನಗರವನ್ನು ಯಾವ ರೀತಿ ಇವರು ಕಟ್ಟಲಿಕ್ಕೆ ಶುರು ಮಾಡ್ತಾರೆ, ಜೊತೆಗೆ ಇವರ ಒಂದು ಆಡಳಿತದ ವೈಖರಿ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ ಸ್ನೇಹಿತರೆ. ಅಂದಾಗೆ ಸ್ನೇಹಿತರೆ, ಕೆಂಪೇಗೌಡರವರು ಅಧಿಕಾರಕ್ಕೆ ಬಂದಂತಹ ಸಮಯದಲ್ಲಿ ತುಂಬಾ ಚಾಲೆಂಜಸ್ನ ಫೇಸ್ ಮಾಡಿದರು. ತುಂಬಾ ಕಠಿಣವಾಗಿತ್ತು ಆ ಸಂದರ್ಭ. ಒಂದು ಕಡೆ ಅಕ್ಕಪಕ್ಕದ ರಾಜರಿಗೆ, ಯಲಹಂಕದ ರಾಜರಿಗೆ ಸಿಗುವಂತಹ ಮರ್ಯಾದೆ ಗೌರವ ನೋಡಿ ಅಸೂಯೆ ಆಗ್ತಾ ಇರತ್ತೆ. ಅಂದರೆ ಹೊಟ್ಟೆ ಕಿಚ್ಚನ ಪಡ್ತಾ ಇರ್ತಾರೆ, ಜಲಸ್ ಆಗ್ತಾ ಇರತ್ತೆ. ಅಂತಹ ಸಮಯದಲ್ಲಿ ವಿಜಯನಗರದ ಮೇಲೆ ಬಹುಮನಿ ಸುಲ್ತಾನರ ಕಣ್ಬೀಳತ್ತೆ. ಶ್ರೀಕೃಷ್ಣ ದೇವರಾಯರ ಅನುಪಸ್ಥಿತಿಯಲ್ಲಿ ಅಲ್ಲಿಯ ಒಂದು ಆಡಳಿತ ಆಚೆ ಈಚೆ ಆಗ್ತಾ ಇರತ್ತೆ. ಅಂದರೆ ಒಂದಿಷ್ಟು ತಳ್ಳಣ, ಭಯ ಹುಟ್ಟಿಸುವಂತಹ ಸ್ಥಿತಿ ನಿರ್ಮಾಣವಾಗಿರುತ್ತೆ. ಅಂತಹ ಸಮಯದಲ್ಲಿ ತಂದೆಯ ತರನೇ ಕೆಂಪೇಗೌಡರು ಕೂಡ ನಿಷ್ಠ ಸಾಮಂತರಾಗಿ ಮುಂದುವರಿತಾರೆ. ಸಾಕಷ್ಟು ಯುದ್ಧಗಳಲ್ಲಿ ಫೈಟ್ ಮಾಡ್ತಾ ವಿಜಯನಗರದ ಪತಾಕೆಯನ್ನು ಹಾರಿಸ್ಲಿಕ್ಕೆ ಶುರು ಮಾಡ್ತಾರೆ, ಕೈ ಜೋಡಿಸ್ತಾರೆ ಕೆಂಪೇಗೌಡರವರು. ಇನ್ನು ಸ್ನೇಹಿತರೆ, ಬೆಂಗಳೂರಿನ ನಿರ್ಮಾಣದ ವಿಷಯಕ್ಕೆ ಅಂತ ಬಂದಾಗ, ಬೆಂಗಳೂರು ಇಷ್ಟು ಬೃಹತ್ತಾಗಿ ಬೆಳೀತಾ ಇದೆ, ಬೆಳೆದಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಕೆಂಪೇಗೌಡರವರು. ಬೇರೆ ದೇಶಕ್ಕೆ ಹೋಲಿಸ್ಕೊಂಡ್ರೆ ಇಲ್ಲಿ ಕೂಡ ಉತ್ಕೃಷ್ಟವಾದ ಜೀವನ ನಡೆಸಬಹುದು ಅನ್ನೋ ಒಂದು ವಿಷಯಕ್ಕೆ ಬಂದರೆ ಅದು ಬೆಂಗಳೂರು ಸ್ನೇಹಿತರೆ. ಇದಕ್ಕೂ ಕೂಡ ತುಂಬ ದೊಡ್ಡ ಇತಿಹಾಸ ಇದೆ. ಈ ನಗರದ ನಿರ್ಮಾಣ ಇದೆ ಅಲ್ಲ ಸ್ನೇಹಿತರೆ, ಬೆಂಗಳೂರಿನ ನಗರದ ನಿರ್ಮಾಣ ಅಷ್ಟು ಸುಲಭವಾಗಿರಲಿಲ್ಲ. ಅದರ ಹಿಂದೆ ಕೆಂಪೇಗೌಡರವರ ಅವಿರತವಾದ ಶ್ರಮ ಮತ್ತು ಕನಸಿದೆ. ಬಾಲ್ಯದಿಂದಲೂ ವಿಜಯನಗರದ ವೈಭವವನ್ನು ಕಂಡು ಬೆಳೆದಂತಹ ಕೆಂಪೇಗೌಡರು ಅದೇ ರೀತಿ ನಮ್ಮಲ್ಲೂ ಕೂಡ ಒಂದು ನಗರ ಇರಬೇಕು ಅನ್ನುವಂತಹ ಆಸೆಯನ್ನು ಪಡ್ತಾರೆ ಕೆಂಪೇಗೌಡರವರು. ಇದೇ ವಿಷಯಕ್ಕೆ ತಕ್ಕಂತೆ ಸಾಕಷ್ಟು ಬಾರಿ ಹಂಪೆಗೆ ಭೇಟಿ ಕೊಟ್ಟು ಅಲ್ಲಿನ ವಿಷಯಗಳನ್ನು ತಿಳ್ಕೊಂಡು ಬರ್ತಾರೆ, ಜೊತೆಗೆ ಅಲ್ಲಿ ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಂಡು ಬರ್ತಾರೆ ಕೆಂಪೇಗೌಡರವರು. ಇದೇ ಸಮಯದಲ್ಲಿ ಸ್ನೇಹಿತರೆ, ಹೊಸ ನಗರವನ್ನು ಕಟ್ಟಲಿಕ್ಕೆ ಕೆಂಪೇಗೌಡರವರು ಆರಂಭಿಕ ಹೆಜ್ಜೆಗಳನ್ನು ಇಡಲಿಕ್ಕೆ ಶುರು ಮಾಡ್ತಾರೆ. ಹೇಗೂ ನಗರವನ್ನು ಕಟ್ಟಬೇಕು ಅನ್ನೋ ಒಂದು ಮಹದಾಸೆ ಇರುತ್ತೆ. ಈ ನಗರವನ್ನು ಕಟ್ಟಲಿಕ್ಕೆ ಮಂತ್ರಿ ವೀರಣ್ಣ ಮತ್ತು ಅವರ ಒಂದು ಸಹಚರರೊಂದಿಗೆ ಯಲಹಂಕದಿಂದ ಜಾಗವನ್ನು ಹುಡ್ಕೊಳ್ತಾ ಬರ್ತಾರೆ. ಯಲಹಂಕದಿಂದ ಸುಮಾರು 10 ಮೈಲಿ ದೂರ ಬಂದಾಗ ಅವರಿಗೆ ಒಂದು ಕಾಡು ಎದುರಾಗತ್ತೆ. ಕತೆಗಳ ಪ್ರಕಾರ, ಇತಿಹಾಸದ ಪ್ರಕಾರ, ಕೆಂಪೇಗೌಡರು ಆ ಕಾಡಿನಲ್ಲಿ, ಅಂದರೆ ಆ ಜಾಗದಲ್ಲಿ ಒಂದು ಪುಟ್ಟದಾದ ಮೊಲವನ್ನು ನೋಡ್ತಾರಂತೆ. ಆಗ ಆ ಪುಟ್ಟ ಮೊಲ ತನ್ನನ್ನ ತಿನ್ಲಿಕ್ಕೆ ಬರ್ತಾ ಇದ್ದಂತಹ ಬೇಟೆ ನಾಯಿಯೊಂದನ್ನೇ ಓಡಿಸ್ಕೊಂಡು ಹೋಗ್ತಾ ಇದ್ದಂತಹ ದೃಶ್ಯವನ್ನ ನೋಡ್ತಾರಂತೆ ಕೆಂಪೇಗೌಡರವರು. ಅಂತಹ ಸಮಯದಲ್ಲಿ ಈ ಸ್ಥಳ ಅಂತಿಂತಹ ಸ್ಥಳ ಅಲ್ಲ, ಈ ಸ್ಥಳದಲ್ಲಿ ಏನೋ ಒಂದು ಶಕ್ತಿ ಅಡಗಿದೆ ಅನ್ನುವಂತಹ ಲೆಕ್ಕಾಚಾರ ಮಾಡಿ ಇದೇ ಸ್ಥಳ ಸೂಕ್ತವಾದ ಸ್ಥಳ ನಗರ ಕಟ್ಟಲಿಕ್ಕೆ ಅಂತ ಅಲ್ಲಿಂದಲೇ ಅಡಿಪಾಯವನ್ನು ಶುರು ಮಾಡ್ತಾರೆ ಕೆಂಪೇಗೌಡರವರು. ಇದೇ ಜಾಗದಲ್ಲಿ ಮೈದುಂಬಿ ಹರಿತಾ ಇದ್ದಂತಹ ಅರ್ಕಾವತಿ ನದಿ ಕೂಡ ಇರೋದ್ರಿಂದ, ನದಿ ಕೂಡ ಇರುವಂತಹ ಕಾರಣ ಇಲ್ಲಿ ನಗರ ನಿರ್ಮಾಣ ಮಾಡಲಿಕ್ಕೆ ಯಾವುದೇ ರೀತಿಯ ಅಡೆತಡೆ ಇಲ್ಲ ಅಂತ ಕೂಡ ಯೋಚನೆ ಮಾಡ್ತಾರೆ. ಇದೇ ಸಮಯದಲ್ಲಿ ಜ್ಯೋತಿಷಿಗಳನ್ನು, ಪಂಡಿತರನ್ನು, ಭೂಗರ್ಭ ನೀರಾವರಿ ತಜ್ಞರನ್ನು, ವಾಸ್ತುಶಿಲ್ಪಿಗಳನ್ನು ಎಲ್ಲರನ್ನು ಕೂಡ ಕರೆತರ್ತಾರೆ ಈ ಸ್ಥಳಕ್ಕೆ, ಸ್ಥಳವನ್ನು ಪರಿಶೀಲಿಸ್ತಾರೆ ಕೂಡ. ಯಾಕಪ್ಪ ಅಂದರೆ ಒಂದು ನಗರವನ್ನು ಕಟ್ಟೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಈ ಎಲ್ಲ ಕೆಲಸ ಮಾಡಿದ ನಂತರ ಅಂತಿಮ ತೀರ್ಮಾನಕ್ಕಾಗಿ ವಿಜಯನಗರದ ಅರಸರಾದ ಅಚ್ಯುತ ರಾಯರನ್ನು ಭೇಟಿ ಮಾಡ್ತಾರೆ. ಅಂತಹ ಸಮಯದಲ್ಲಿ ಅಚ್ಯುತ ರಾಯರನ್ನು ಭೇಟಿ ಮಾಡಿ ಈ ರೀತಿಯಲ್ಲಿ ಒಂದು ನಗರವನ್ನು ಕಟ್ತಾ ಇದ್ದೀವಿ ಅಂತ ಹೇಳಿದಾಗ ಅವರು ಕೂಡ ಅದಕ್ಕೆ ಶುಭ ಕೋರ್ತಾರೆ. ಅಂದರೆ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದೀರಿ, ಮಾಡಿ ಅಂತ ಒಂದು ಉತ್ತಮವಾದ ಭರವಸೆಯನ್ನು ಕೊಡ್ತಾರೆ ಅಚ್ಯುತ ರಾಯರು. ಅಂತಹ ಸಮಯದಲ್ಲಿ 1532 ಹಳೆಯ ಬೆಂಗಳೂರು ಸೇರಿದಂತೆ ವರ್ತೂರು, ಬೇಗೂರು, ಹಲಸೂರು, ಕೆಂಗೇರಿ, ತಲಗಟ್ಟಪುರ, ಜಿಗಣಿ, ಕನ್ನಲ್ಲಿ, ಕುಂಬಳಗೋಡು, ಬಾಣಾವರ ಮತ್ತು ಹೆಸರುಘಟ್ಟ ಈ ಎಲ್ಲ ಸ್ಥಳಗಳು ಕೂಡ ಯಲಹಂಕದ ರಾಜರ ಕಂದಾಯ ಸುಪರ್ದಿಗೆ ಬಂದಿರುತ್ತೆ. ನಗರಕ್ಕೆ ಬೇಕಾದಂತಹ, ಅಂದರೆ ನಗರ ನಿರ್ಮಾಣಕ್ಕೆ ಬೇಕಾದಂತಹ ವಸ್ತುಗಳನ್ನೆಲ್ಲ ಖರೀದಿ ಮಾಡ್ತಾರೆ, ವಸ್ತುಗಳನ್ನೆಲ್ಲ ತರಿಸ್ತಾರೆ. ಸಾಕಷ್ಟು ಕಾರ್ಮಿಕರು ಸ್ವಯಂ ಪ್ರೇರಿತರಾಗಿ ನಗರ ನಿರ್ಮಾಣಕ್ಕೆ ಮುಂದೆ ಬರ್ತಾರೆ. ಕೆಂಪೇಗೌಡರ ದೂರದೃಷ್ಟಿ ಹೇಗಿತ್ತು ಅಂದರೆ, ನಾವು ನಿರ್ಮಾಣ ಮಾಡುವಂತಹ ಒಂದು ಪ್ರದೇಶದಲ್ಲಿ ಕೋಟೆ, ಪೇಟೆ, ಗುಡಿ, ಕೆರೆ ಮತ್ತು ಉದ್ಯಾನ ಈ ಎಲ್ಲವೂ ಕೂಡ ಒಂದು ನಗರದಲ್ಲಿ ಮುಖ್ಯವಾಗಿರಬೇಕು ಅನ್ನುವಂತಹ ಒಂದು ಯೋಜನೆಯನ್ನು ಮಾಡಿದರು ಕೆಂಪೇಗೌಡರವರು. ನೀಲಿ ನಕ್ಷೆ ಕೂಡ ತಯಾರು ಮಾಡಿದರು, ಇದ್ರ ಬಗ್ಗೆ ಎಲ್ಲರೊಟ್ಟಿಗೂ ಮಾತಾಡಿದ್ರು ಕೂಡ. ಈಗಿನ ಚಿಕ್ಕಪೇಟೆ ದೊಡ್ಡಪೇಟೆ ಸಂಧಿಸುವಂತಹ ಸ್ಥಳದಲ್ಲಿ 4 ನೇಗಿಲನ್ನು ಕಟ್ಟಿ ಬಿಡ್ತಾರೆ ಸ್ನೇಹಿತರೆ. ಆ ಎತ್ತುಗಳು ಎಲ್ಲಿ ನಿಲ್ತವೋ ಅದೇ ಈ ಊರಿನ ಗಡಿ ಅಂತ ಹೇಳ್ತಾರೆ ಕೂಡ. ಪಶ್ಚಿಮಕ್ಕೆ ಹರಳೆಪೇಟೆ, ಉತ್ತರಕ್ಕೆ ಯಲಹಂಕ, ದಕ್ಷಿಣದಲ್ಲಿ ಆನೆಕಲ್ ತನಕ ಎತ್ತುಗಳು ಹೋಗಿ ನಿಲ್ತವೆ. ಅಲ್ಲಿ ಕಲ್ಲುಗಳನ್ನು ಕೂಡ ಇಡಲಾಗತ್ತೆ. 4 ದಿಕ್ಕಿಗೂ ಕೂಡ 4 ಮಹಾನ್ ದ್ವಾರಗಳನ್ನು ಹಾಕಲಾಗತ್ತೆ. ಇದರೊಟ್ಟಿಗೆ 5 ಕಿರಿದಾರಿಗಳನ್ನು ಕೂಡ ನಿರ್ಮಾಣ ಮಾಡಲಾಗತ್ತೆ. ಮತ್ತೂರು ಬಾಗಿಲು, ಸರ್ಜಾಪುರ ಬಾಗಿಲು, ಕೆಂಗೇರಿ ಬಾಗಿಲು, ಯಶವಂತಪುರ ಬಾಗಿಲು, ಕನಕಪುರ ಬಾಗಿಲು ಅಂತ ಮಾಡಲಾಗತ್ತೆ. ಸೊ ಇನ್ನೂ ಒಂದು ಮುಖ್ಯ ವಿಚಾರ ಏನಪ್ಪ ಅಂದರೆ ಸ್ನೇಹಿತರೆ, ಇದೇ ಸಂದರ್ಭದಲ್ಲಿ ಸ್ನೇಹಿತರೆ, ದಕ್ಷಿಣದ ಹೆಬ್ಬಾಗಿಲು ಎಷ್ಟೇ ಬಾರಿ ಕಟ್ಟಿದ್ರೂ ಮತ್ತೆ ಮತ್ತೆ ಕುಸಿದು ಕುಸಿದು ಬೀಳ್ತಾ ಇರತ್ತೆ. ಅಂತಹ ಸಮಯದಲ್ಲಿ ತುಂಬು ಗರ್ಭಿಣಿಯ ಬಲಿ ಕೊಟ್ಟರೆ ಈ ಬಾಗಿಲು ಸರಿಯಾಗಿ ನಿಲ್ಲತ್ತೆ ಅನ್ನುವಂತಹ ಮಾಹಿತಿಯನ್ನು ಒಬ್ರು ಜ್ಯೋತಿಷಿ ಹೇಳ್ತಾರಂತೆ. ಅಂತಹ ಸಮಯದಲ್ಲಿ ಪ್ರಜೆಗಳನ್ನು ಬಲಿ ಕೊಡಲಿಕ್ಕೆ ಒಪ್ಪದೇ ಇದ್ದಂತಹ ಕೆಂಪೇಗೌಡರು ಒಂದು ಅತಂತ್ರ ಸ್ಥಿತಿಗೆ ತಲುಪ್ತಾರೆ, ತುಂಬ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾರೆ. ನಗರವನ್ನು ಸುಂದರವಾಗಿ ಕಟ್ಟಬೇಕು, ಇದರೊಟ್ಟಿಗೆ ಪ್ರಜೆಗಳನ್ನು ಕೂಡ ತುಂಬ ಖುಷಿ ಖುಷಿಯಾಗಿ ನೋಡ್ಕೊಳ್ಬೇಕು ಅನ್ನೋ ಒಂದು ಇಚ್ಛೆ ಕೂಡ ಅವರಲ್ಲಿರುತ್ತೆ. ಅಂತಹ ಸಮಯದಲ್ಲಿ ಒಂದು ಅಚ್ಚರಿ ನಡೆಯುತ್ತೆ ಸ್ನೇಹಿತರೆ. ಕೆಂಪೇಗೌಡರ ಸೊಸೆ ಲಕ್ಷ್ಮಿ ಅವರು ತುಂಬು ಗರ್ಭಿಣಿ ಆಗಿರ್ತಾರೆ, ಅವರೇ ಬಂದು ಅವರ ಪ್ರಾಣವನ್ನು ಅರ್ಪಿಸ್ಕೊಳ್ತಾರಂತೆ. ಈಗ ಆ ವಿಷಯವನ್ನು ಪ್ರಸ್ತುತಪಡಿಸಿದರೆ ತುಂಬಾ ವಿಚಿತ್ರ ಅನಿಸುತ್ತೆ, ಆದರೆ ನಾವೀಗ ಹೇಳ್ತಾ ಇರುವಂತಹ ವಿಷಯ 500 ವರ್ಷಗಳ ಹಿಂದಿನದು. ಆಗ ಅಲ್ಲಿಯ ಒಂದು ಪರಿಸ್ಥಿತಿ ಹೇಗಿತ್ತು ಅಂತ ನಮಗೆ ಊಹೆ ಮಾಡ್ಕೊಳ್ಲಿಕ್ಕೂ ಸ್ವಲ್ಪ ಕಷ್ಟ ಆಗತ್ತೆ. ಈ ರೀತಿ ಆಗಿತ್ತು ಅನ್ನೋ ಒಂದು ಇತಿಹಾಸ ಕೂಡ ಇದೆ. ಇಷ್ಟೆಲ್ಲ ಕಷ್ಟಪಟ್ಟು ಬೆಂಗಳೂರಿನ ಒಂದು ನಿರ್ಮಾಣ ಮುಂದುವರಿಯುತ್ತೆ. ನೀರಿನ ಸಮಸ್ಯೆ ಎಲ್ಲೂ ಆಗಬಾರ್ದು ಅಂತ ಬೆಂಗಳೂರಿನ ಸುತ್ತಮುತ್ತ ಕೆರೆಗಳ ನಿರ್ಮಾಣ ಮಾಡ್ತಾರೆ. ಕೆಂಪಾಂಬುದಿ ಕೆರೆ, ಧರ್ಮಹಂಬುದಿ ಕೆರೆ, ಸಂಪಂಗಿ ರಾಮನ ಕೆರೆ, ಚೆನ್ನಮ್ಮನ ಕೆರೆ, ಕಾರಂಜಿ ಕೆರೆ, ಹಲಸೂರು ಕೆರೆ, ಕೆಂಪಾಪುರ ಅಗ್ರಹಾರ ಕೆರೆ, ಸಿದ್ದಿಕಟ್ಟೆ ಕೆರೆ, ಗಿಡ್ಡಪ್ಪನ ಕೆರೆ, ಜೊತೆಗೆ ಬೆಣ್ಣೆ ಹೊನ್ನಮ್ಮನ ಕೆರೆ, ಹೀಗೆ ಸಾಕಷ್ಟು ಕೆರೆಗಳ ನಿರ್ಮಾಣ ಕೂಡ ಆಗುತ್ತೆ. ಇದರೊಟ್ಟಿಗೆ ಬೆಂಗಳೂರಿನಲ್ಲಿ ದೊಡ್ಡ ಕೋಟೆ ಕಟ್ಟಿ ನಾಲ್ಕು ದಿಕ್ಕಿಗೂ ಉದ್ಯಾನವನಗಳನ್ನು ನಿರ್ಮಾಣ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅನೇಕ ದೇಗುಲಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಸ್ನೇಹಿತರೆ, ಇವತ್ತು ಬೆಂಗಳೂರಿನಲ್ಲಿ ಸಾಕಷ್ಟು ವಲಸಿಗರೇ ಜಾಸ್ತಿ ಅಂತ ಹೇಳ್ತಾರೆ. ಅಂದಾಗೆ ಸ್ನೇಹಿತರೆ, ಕೆಂಪೇಗೌಡರು ಈ ಊರನ್ನು ನಿರ್ಮಾಣ ಮಾಡುವಾಗ ಆ ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ರು. ವಲಸಿಗರನ್ನು ಕೂಡ ಮೈಂಡಲ್ಲಿಟ್ಕೊಂಡು ನಗರವನ್ನು ನಿರ್ಮಾಣ ಮಾಡಿದ್ರು. ಎಲ್ಲ ರೀತಿಯ ಸಮುದಾಯದವರಿಗೂ ಕೂಡ ಪೇಟೆಯನ್ನು ಕಟ್ಟಿದ್ರು. ಅರಳಿಪೇಟೆ, ಅಕ್ಕಿಪೇಟೆ, ಕುಂಬಾರ್ ಪೇಟೆ, ಗಾಣಿಗರ್ ಪೇಟೆ, ಮಡಿವಾಳರ ಪೇಟೆ, ಹೂವಾಡಿಗರ ಪೇಟೆ, ಮಂಡಿಪೇಟೆ, ಅಂಚೆಪೇಟೆ, ಬಳೆಪೇಟೆ, ಹೀಗೆ ಸಮುದಾಯಗಳಿಗೊಂದು ಪೇಟೆ ನಿರ್ಮಾಣ ಮಾಡ್ತಾರೆ ಕೆಂಪೇಗೌಡರವರು. ಜೊತೆಗೆ ಹೊರಗಿನಿಂದ ಬಂದಂತಹ ಜನರಿಗೆ ದಣಿವಾಗಬಾರ್ದು ಅನ್ನೋ ಒಂದು ವಿಷಯಕ್ಕೆ ಸಾಕಷ್ಟು ಮರಗಳನ್ನು ಕೂಡ ನಡೆಸ್ತಾರೆ ಕೆಂಪೇಗೌಡರವರು. ಈಗ ಬೆಂಗಳೂರು ಸ್ನೇಹಿತರೆ ಎಲ್ಲರನ್ನ ಕೂಡ ಕೈ ಮಾಡಿ ಬರಮಾಡ್ಕೊಳ್ತಾ ಇದೆ. ಇದರೊಟ್ಟಿಗೆ ಸ್ನೇಹಿತರೆ, ಕೆಂಪೇಗೌಡರು ಕೂಡ ಎಲ್ಲರನ್ನ ಕೂಡ ಒಗ್ಗೂಡಿಸ್ಕೊಂಡು ಅಧಿಕಾರವನ್ನು ನಡೆಸ್ತಾ ಇದ್ರು. ಯಾರ ಜೊತೆಗೂ ಕೂಡ ಒತ್ತಾಯ ಪೂರ್ವಕವಾಗಿ ಆಡಳಿತವನ್ನು ನಡೆಸಿದಂಥವರಲ್ಲ ಕೆಂಪೇಗೌಡರವರು. ಜನಪ್ರಿಯ ನಾಯಕರಾಗಿದ್ದರು ಕೆಂಪೇಗೌಡರವರು. ಇವರ ಒಂದು ಆಸ್ಥಾನದಲ್ಲಿ 8 ಜನ ಮಂತ್ರಿಗಳಿದ್ರು. ಯಾವುದೇ ಸ್ಥಳದಲ್ಲಿ ಏನಾದರೂ ತೊಂದರೆ ಆದರೆ, ಏನಾದರೂ ಸಮಸ್ಯೆ ಇದ್ದರೆ ಆ ಊರಿನ ಹಿರಿಯರೊಂದಿಗೆ ಮಾತಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ರು ಕೆಂಪೇಗೌಡರವರು. ಜೊತೆಗೆ ಇತರ ಭಾಗಗಳಲ್ಲಿ, ಅಂದರೆ ಬೆಂಗಳೂರಿನ ಕೋಟೆ, ಮಾಗಡಿ ಕೋಟೆ, ಸಾವನದುರ್ಗ ಕೋಟೆ, ನೆಲಪಟ್ಟಣ ಕೋಟೆ, ಪುತ್ರಿದುರ್ಗದ 7 ಸುತ್ತಿನ ಕೋಟೆ, ಹುಲಿಯೂರು ದುರ್ಗದ ಕೋಟೆ, ಕೂದೂರಿನ ಭೈರವನ ದುರ್ಗದ ಕೋಟೆ, ರಾಮನಗರದ ರಾಮದುರ್ಗ ಕೋಟೆ, ಈ ಎಲ್ಲ ಕೋಟೆಗಳನ್ನು ಅಂದಿನ ಬೆಂಗಳೂರಿನ ಹೊರವಲಯದಲ್ಲಿ ನಿರ್ಮಾಣ ಮಾಡಿದ್ರು. ಕೆಂಪೇಗೌಡರವರು ಭೈರವನ ನಾಣ್ಯವನ್ನು ಟಂಕಿಸಿದರೆಂಬ ಆರೋಪದ ಮೇಲೆ ಅಕ್ಕಪಕ್ಕದ ಸಾಮಂತರು ರಾಜರು ಕುತಂತ್ರ ಮಾಡಿ ಇವರನ್ನು ಸೆರೆಮನೆಗೆ ಕಳಿಸ್ತಾರೆ ಸ್ನೇಹಿತರೆ. ಸುಮಾರು 5 ವರ್ಷಗಳ ಕಾಲ ವಿಜಯನಗರದ ಆಡಳಿತ ಆನೆಗೊಂದಿಯ ಸೆರೆಮನೆಯಲ್ಲಿ ಇವರನ್ನು ಬಂದಿಯಾಗಿಸಿಟ್ಟಿರುತ್ತೆ. ಅನಂತರ ಬಿಡುಗಡೆ ಮಾಡಲಾಗುತ್ತೆ. ನಂತರ ತಾಳಿಕೋಟೆಯ ಯುದ್ಧದಲ್ಲಿ ಕೆಂಪೇಗೌಡರು ಜೊತೆಗೆ ಅವರ ಮಕ್ಕಳು ಕೂಡ ಯುದ್ಧದಲ್ಲಿ ಭಾಗವಹಿಸ್ತಾರೆ. ಈ ಸಮಯದಲ್ಲಿ ಕೆಂಪೇಗೌಡರವರು ಯುದ್ಧದಲ್ಲಿ ಅವರ ಬಂಧುಗಳನ್ನು, ಸೈನಿಕರನ್ನು, ಸಾಕಷ್ಟು ಜನರನ್ನು ಕಳ್ಕೊಳ್ತಾರೆ. ಇದು ಕೆಂಪೇಗೌಡರ ಮನಸ್ಸಿನಲ್ಲಿ ಅಳಿಸಲಾಗದ ನೋವುಂಟು ಮಾಡುತ್ತೆ ಕೂಡ. ಹೀಗೆ ವಿಜಯನಗರದ ದಾಳಿಯ ನಂತರ ನಮ್ಮ ಮೇಲೂ ಕೂಡ ದಾಳಿ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಸಾಕಷ್ಟು ಕೋಟೆ ಕೊತ್ತಲಗಳನ್ನು ನಿರ್ಮಾಣ ಮಾಡ್ತಾರೆ ಕೆಂಪೇಗೌಡರವರು. ಮುಂದೊಂದು ದಿನ ಸ್ನೇಹಿತರೆ, ಕುಣಿಗಲ್ನಿಂದ ಬರುವಾಗ ಮಾಗಡಿಗೆ ಸಮೀಪದ ಕೆಂಪಾಪುರ ಎಂಬ ಸ್ಥಳದಲ್ಲಿ ಮರಣಿಸ್ತಾರೆ ಕೆಂಪೇಗೌಡರವರು. ಇವರ ಸಾವಿನ ಬಗ್ಗೆ ಸಾಕಷ್ಟು ಕನ್ಫ್ಯೂಸ್ ಕೂಡ ಇದೆ ಸ್ನೇಹಿತರೆ. ಕೆಲವರು ಸಂಘರ್ಷದಲ್ಲಿ ಅಸುನೀಗಿದ್ರು ಅಂದರೆ, ಇನ್ನು ಕೆಲವರು ಅನಾರೋಗ್ಯದಿಂದ ಇವರು ಮರಣವನ್ನಪ್ಪಿದ್ರು ಅಂತ ಹೇಳ್ತಾರೆ. ಆದರೆ ಶಾಸನದಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡಿ ಐಕ್ಯವಾದ ಸ್ಥಳ ಅಂತ ಬರೆದಿದ್ದಾರೆ ಕೂಡ. ಆದರೆ ಈ ವಿವಾದಕ್ಕೆ ಎಲ್ಲರೂ ಒಪ್ಪುವಂಥ ಸ್ಪಷ್ಟ ನಿಲುವುಗಳಿಲ್ಲ, ಸ್ಪಷ್ಟ ಉತ್ತರ ಕೂಡ ಇಲ್ಲ. ಆದರೆ ಅವರು ಮಡಿದ ಸ್ಥಳದಲ್ಲೇ ಅವರ ಪುತ್ರ ಇಮ್ಮಡಿ ಕೆಂಪೇಗೌಡರು ಅವರ ಸ್ಮರಣಾರ್ಥ ವೀರ ಸಮಾಧಿ ಗೋಪುರವನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಇದನ್ನು 2015 ಪತ್ತೆ ಮಾಡಿ ಈಗ ಇದು ಸ್ಮಾರಕ ಸ್ಥಳವಾಗಿ ನಿರ್ಮಾಣಗೊಂಡಿದೆ. ಸ್ನೇಹಿತರೆ, ಇದಾಗಿತ್ತು ಕೆಂಪೇಗೌಡರ ಒಂದು ಜೀವನ ಚರಿತ್ರೆಯ ಬಗ್ಗೆ ತಿಳಿಸಿಕೊಡುವಂತಹ ವಿಶೇಷ ಕಾರ್ಯಕ್ರಮ. ಈ ಮಹಾನ್ ನಾಯಕನಿಗೆ ಎಷ್ಟು ಗೌರವ ಸಲ್ಲಿಸಿದ್ರು ಕಡಿಮೆನೆ ಅಂತ ಹೇಳ್ತಾ, ಇವರ ಒಂದು ಶಕ್ತಿ, ಇವರ ಒಂದು ಬುದ್ಧಿವಂತಿಕೆ, ಇವರ ಒಂದು ಜಾಣ್ತನ, ಇವರ ಒಂದು ಧೈರ್ಯ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಆಗಲಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಮಗ, ಅದೇ ಕೆಲಸ, ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
4: ಓಕೆ,
5: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
4: ಓಕೆ,
6: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
7: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೋ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
8: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
9: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
11: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ,
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
11: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
10: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
12: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
13: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
6: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೇ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
14: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
15: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನವ ಬಾನುಲಿ ಇದು. ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಮೈ ಡಿಯರ್ ಲಿಸ್ನರ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ಟಿಫಿನ್ ಆಯ್ತಾ ಅಥವಾ ಏನ್ ಸಮಾಚಾರ? ಮಲೆನಾಡಲ್ಲಿ ಮಳೆ ಅಂತೂ ಶುರುವಾಗಿದೆ, ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಆ ಮಳೆಯೊಂದಿಗೆ ನಮ್ಮ ಜೀವನ ಕೂಡ ನಡೆಸಬೇಕಾಗಿದೆ. ಸೊ ಮಳೆ ಬಂದಿದ್ದು ಖುಷಿ ಆಯ್ತಾ? ಹೇಗೆ ಇಷ್ಟು ದಿನ ವೆಯ್ಟ್ ಮಾಡ್ತಿದ್ವಿ ಮಳೆ ಬರಲಪ್ಪ, ಮಳೆಗಾಲದಲ್ಲಿ ಮಳೆ ಇಲ್ಲ ಅಂದ್ರೆ ಮಜಾ ಇಲ್ಲ ಅಂತ. ಆದ್ರೆ ಈಗ ಮಳೆ ಸಿಕ್ಕಾಪಟ್ಟೆನೆ ಬರ್ತಾ ಇದೆ. ಖುಷಿ ವಿಷಯ ಏನಪ್ಪ ಅಂದ್ರೆ ನಮ್ಮ ಶಿವಮೊಗ್ಗದ ಡ್ಯಾಮ್ ಕೂಡ ತುಂಬಿದೆ. ಗಾದ್ನೂರು ಡ್ಯಾಮು ಫುಲ್ ಆಗಿ ನೀರು ಕೂಡ ಬಿಟ್ಟಿದ್ದಾರೆ. ಸೊ ಇದು ಖುಷಿ ಪಡೋ ವಿಷಯ ಕೂಡ ಹೌದು. ಹೀಗೆ ಮಳೆ ಚೆನ್ನಾಗಿ ಬಂತು ಅಂದ್ರೆ ಬೆಳೆ ಕೂಡ ಚೆನ್ನಾಗಾಗತ್ತೆ. ನಮ್ಮ ರೈತರು ಖುಷಿಯಾಗಿರ್ತಾರೆ, ನಮ್ಮ ರೈತರು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ ಅಲ್ವಾ? ಹಾಗಿದ್ಮೇಲೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಕೇಳುಕರೆ, ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ನಿಮ್ಮೆಲ್ಲರ ನೆಚ್ಚಿನ ಟಾಪಿಕ್ ಕೂಡ ತಗೊಬಂದಿದ್ದೀನಿ. ಎಲ್ಲರೂ ಹೇಳ್ತಾ ಇದ್ರು ಮೇಡಮ್ ಅಂತ್ಯಾಕ್ಷರಿ ತಗೊಬನ್ನಿ ಮೇಡಮ್, ನಂಗೆ ತುಂಬಾ ಇಷ್ಟ, ಹಾಡನ್ನ ಹಾಡಬೇಕು, ಕೊನೆಗೊಳ್ಳುವಂತಹ ಅಕ್ಷರದಿಂದ ಮತ್ತೊಂದು ಹಾಡು ಹಾಡೋದಕ್ಕೆ ಮಜಾ ಅಂತ. ಅದಕ್ಕಾಗಿನೇ ಇವತ್ತು ಅಂತ್ಯಾಕ್ಷರಿ ಒಂದು ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ. ಏನಿಲ್ಲ, ಒಬ್ಬೊಬ್ಬರಿಗೆ ಎರಡೆರಡು ಹಾಡುವಂಥ ಅವಕಾಶ ಇದೆ. ಆದರೆ ಒಂದು ಟ್ವಿಸ್ಟ್ ಏನಪ್ಪ ಅಂದರೆ, ನಾನು ಸ್ಟಾಪ್ ಅಂತ ಹೇಳಿದಾಗ ನೀವು ನಿಲ್ಲಿಸಬೇಕು, ಅಲ್ಲಿ ಯಾವ ಅಕ್ಷರ ಕೊನೆಗೊಳ್ಳುತ್ತೋ ಆ ಅಕ್ಷರದಿಂದ ಮತ್ತೊಂದು ಗೀತೆಯನ್ನು ಮುಂದುವರಿಸಬೇಕು, ಸರಿನಾ? ಸೊ ಇವತ್ತು July 6, ಸೋಮವಾರ ಕೂಡ ಬಂದಿದೆ, ವಾರದ ಮೊದಲ ದಿನ. ಎಲ್ಲರೂ ಜೋಶಲ್ಲಿ, ಖುಷಿಯಲ್ಲಿ, ಖುಷಿ ಖುಷಿಯಾಗಿ ಹಾಡನ್ನು ಹಾಡಿ, ಓಕೆನಾ? ಆ ಥರ ಗೀತೆಯನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಿ. ಸರಿ, ವಾರದ ಮೊದಲನೇ ದಿನ ಖುಷಿಯಾಗಿದ್ರೆ ವಾರ ಪೂರ್ತಿ ಖುಷಿಯಾಗಿರ್ಬೋದು, ಏನಂತೀರಾ? ಹಾಗೆ ಮೇಲೆ ಕಾರ್ಯಕ್ರಮ ಶುರು ಮಾಡೋಣವಾ? ಸೊ ನಮ್ಮ ಸಂಖ್ಯೆ 9686096279, ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಮಾತನಾಡಬಹುದು, ಆದರೆ ಕಂಡೀಷನ್ ಅಪ್ಲೈ. ನಮ್ಮದು ಎರಡೇ ಎರಡು ಕಂಡೀಷನ್. ಏನಪ್ಪ ಅಂದ್ರೆ, ಕರೆ ಮಾಡುವಾಗ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಹಾಗೆ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆ ಮಾಡಿ. ಈ ಕಂಡೀಷನ್ಸ್ಗೆ ನಿಮಗೆ ಒಪ್ಪಿಗೆ ಇದ್ರೆ ನೀವು ಕರೆಯನ್ನು ಮಾಡಬಹುದು. ಹಾಗಿದ್ರೆ ಇವತ್ತಿನ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆಯನ್ನು ಮಾಡ್ತಿದ್ದಾರೆ ಕೇಳೋಣವಾ? ಹಲೋ ಹಲೋ
16: ಹಲೋ, ಗುಡ್ ಮಾರ್ನಿಂಗ್, ನಮಸ್ತೆ, ಶುಭೋದಯ.
15: ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ಹೇಗಿದ್ದೀರಾ ಅಂತ ಕೇಳಿದೆ.
16: ಆರಾಮಿದ್ದೀವಪ್ಪ, ನೀವು?
15: ನಾವು ಸೂಪರ್ ಆಗಿದ್ದೀವಿ. ಲಕ್ಕಿ ಲಕ್ಕಿ ಆಗ್ಬಿಟ್ಟಿದ್ದೀರಾ ನೀವು, ವಾರದ ಮೊದಲ ಇದೆ.
16: ಕೆಲಸ ಬೇಗ ಮುಗಿಸ್ಕೊಳ್ಬಹುದು ಅಂತ.
15: ಹೌದು. ಮತ್ತೆ ಏನ್ ಟಿಫನ್?
16: ತಿಂಡಿ ಇವತ್ತು ಗೊಜ್ಜು ಅವಲಕ್ಕಿ. ನಮ್ಮ
15: ಗೊಜ್ಜು ಅವಲಕ್ಕಿ. ನಮ್ದು ಇವತ್ತು ದೋಸೆ.
16: ದೋಸೆ, ಓಕೆ.
15: ಮ್ಯಾಮ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಗಿದೆ ಅಲ್ವಾ? ನಿಮಗೆ ಯಾವ ಅಕ್ಷರ ಕೊಡೋಣ ಅಂದ್ರೆ, ಮೊದಲನೇದಾಗಿ ಸಾರಿ ಗ ಮ ಪ ದ ನಿ ಸಾ ಸಾ ಇಂದ ಹಾಡಿ. ನಾನ್ ಸ್ಟಾಪ್ ಅಂದಾಗ ಸ್ಟಾಪ್ ಅನ್ಬೇಕು, ಓಕೆನಾ? ಸಾ ಅಕ್ಷರದಿಂದ ಹಾಡನ್ನ ಹಾಡಿ, ನಾನ್ ಸ್ಟಾಪ್ ಅಂತ ಅಂದಾಗ ಹಾ ನಿಲ್ಲಿಸ್ಬೇಕು. ಅಲ್ಲ, ಸಾ ಸಾ ಸಾವಿರ ಸಾ. ಹೌದು,
16: ಸಾವಿರ ಸಾ. ಹಾ,
15: ಹಾಡಿ ಹಾಡಿ.

0: ಓಕೆ, ಲಾಯಿಂದ ಈಗ ಮತ್ತೊಂದು ಗೀತೆ ಹಾಡಿ.
1: ಲಾಲಿ ಲಾಲಿ ಸುಕುಮಾರ, ಲಾಲಿ ಮುಂದು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುಂದು ಬಂಗಾರ, ಅಮ್ಮನ ಬಾಳಿನ ನೆಮ್ಮದಿಗೆ ತಂದ ನೀನೇ ಆಧಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುಂದು ಬಂಗಾರ.
0: ಸ್ಟಾಪ್ ಸ್ಟಾಪ್. ಓಕೆ, ನೆಕ್ಸ್ಟ್ ಕಾಲರ್ಗೆ ಹೇಳಿದ್ರೆ ಅಕ್ಷರ ಕೊಡೋಣವಾ? ಥ್ಯಾಂಕ್ ಯು ಮಮ್ಮ ಕರೆ ಮಾಡಿದ್ದಕ್ಕೆ. ಓಕೆ, ಎಸ್, ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ. ಯಾರು ಯಾವ ಗೀತೆ ಹಾಡ್ದ ಕೇಳುವ? ಹಲೋ ಹಲೋ. ಓಕೆ, ಕರೆ ಕಟ್ ಆಯ್ತು. ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ,
2: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
0: ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್ ಸರ್, ಹೇಗಿದ್ದೀರಾ?
2: ಫೈನ್ ಮೇಡಮ್, ಒಳ್ಳೆ ಮಳೆ ಬರ್ತಾ ಇದೆ, ಸಂತೋಷ ಅನ್ನಿಸ್ತಿದೆ, ನೀರ್ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ.
0: ಅದೇ
2: ಖುಷಿ ಆಗ್ತಾ ಇದೆ ಮೇಡಮ್. ನೋಡಿ, ರಾತ್ರಿ ಏನಾದ್ರೂ ಇರ್ಲಿ, ಮಳೆ ಬರ್ತಿದ್ಯಲ್ಲ ಅನ್ನೋದೇ ಒಂದ್ ದೊಡ್ಡ ಸಂತೋಷ.
0: ನಿಜ ನಿಜ
2: ಮೇಡಮ್. ತಿಂಡಿ ಆಯ್ತಾ?
0: ತಿಂಡಿ ಆಯ್ತು ಸರ್, ದೋಸೆ ತಿನ್ಕೊ ಬಂದೆ. ನೀವು?
2: ನಂದು ಇವತ್ತು ಚಿತ್ರಾನ್ನ, ಚಿತ್ರಾನ್ನ, ಚಿತ್ರ ಚಿತ್ರ ಚಿತ್ರಾನ್ನ,
0: ಫಿಗರ್ ರೈಸ್ ತಿನ್ಕೊ ಬಂದ.
2: ಹೌದು ಮೇಡಮ್, ಹೌದೌದು.
0: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ್ಯಕ್ಷರಿ ಆಟವನ್ನ ಆಡಿಸ್ತಾ ಇದೆ, ಅದ್ರಲ್ಲಿ ನಿಮಗೆ ಈಗ ಸಿಗ್ತಾ ಇರುವಂತ ಅಕ್ಷರ ರಾ.
2: ಯಾವ್ದು ಮೇಡಮ್?
0: ರಾ
2: ರಾ ಅಲ್ವಾ ಮೇಡಮ್?
0: ಹೌದು ಸರ್.
2: ರಾನಲ್ಲಿ ಹೇಳ್ಬೇಕಲ್ವಾ?
0: ರಾನಡೆ ಅವರೇ, ರಾನಲ್ಲೇ ಹಾಡಿ.
2: ಹೌದಾ ಮೇಡಮ್? ಆಯ್ತು ಮೇಡಮ್.
0: ಸರ್

0: ಇಷ್ಟ ಬರ್ತಾ ಇದೆ ಜಾ ಮೇಡಮ್.
1: ಜಾ ಜಾ ಇಂದ ಮತ್ತೊಂದು ಗೀತೆ.
0: ಹೌದಾ ಮೇಡಮ್? ಜಲ್ಲಲ್ಲ ಜಲ್ಲಲ್ಲ ಜಲಧಾರೆ, ಓ ಜಲ್ಲಲ್ಲ ಜಲ್ಲಲ್ಲ ಜಲಧಾರೆ, ಅಷ್ಟೇ ನೆನಪು ಬರ್ತಾ ಇದೆ. ಹಾಡಿದೆಯಲ್ಲ
1: ಮೇಡಮ್, ರಾ ಮುಂದೆ ಬೇರೆ ಬರ್ತಿಲ್ವಾ?
0: ರಾನೇ ಬಂತು ನೋಡಿ, ಮತ್ತೆ
1: ಮತ್ತೆ ರಾನೇ ಬಂತಲ್ವಾ?
0: ಹೌದು ಮೇಡಮ್.
1: ನೆಕ್ಸ್ಟ್ ಕಾಲರ್ಗೆ ರಾ ಅಕ್ಷರನೇ ಕೊಡೋಣವಾ?
0: ಆಯ್ತು ಮೇಡಮ್, ಆಯ್ತು.
1: ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ. ಎಸ್, ಬ್ರಹ್ಮಾನಂದ ನಾಯ್ಡ್ ಅವರು ಕರೆ ಮಾಡಿದ್ರು, ನೆಕ್ಸ್ಟ್ ಕಾಲರ್ಗೆ ಕೂಡ ರಾ ಅಕ್ಷರವನ್ನೇ ಕೊಡ್ತಾ ಇದಾರೆ. ಹಾಗಿದ್ರೆ ನೆಕ್ಸ್ಟ್ ಕಾಲರ್ ಯಾರು, ರಾ ಅಕ್ಷರದಿಂದ ಯಾವ ಗೀತೆಯನ್ನ ಹಾಡ್ತಾರೆ ಕೇಳೋಣ. ಹಲೋ.
2: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ, ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್ ಮೇಡಮ್.
1: ಸರಿ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ಸೊ ಈಗ ರಾ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡಿ ಸರ್. ರಾ ಅಕ್ಷರದಿಂದ ಪರಶುರಾಮ, ರಾಮ ಅನ್ನೋ ರಾ ಅಕ್ಷರದಿಂದ ಹಾಡನ್ನ ಹಾಡಿ ಸರ್.
2: ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ, ಅಷ್ಟೇ ಬರ್ತೆ.
1: ಕೇಳವ ಮುಂದೆ ಹಾಡವ ಬರ್ತಾ ಇಲ್ವಾ? ನೀಲಿ ಬಾನಿನೂರಿಗೆ ಬೆಳ್ಳಿ ದೀಪ ನೀನವ. ಮತ್ತೆ ವಾಯಿಂದ ಇನ್ನೊಂದು ಹಾಡನ್ನ ಹಾಡಿ. ಹೌದು, ಹಾಡಿ.
2: ವಾಸಂತಿ ವಾಸಂತಿ ನನ್ನಡೆ ತೋಟಕ್ಕೆ
1: ಬರ್ತೀಯ, ಜೊತೆಯಲ್ಲಿ ಬರ್ತೀಯ. ಓಕೆ, ಯಾವ ಅಕ್ಷರ ಕೊಡ್ತಿದ್ರೆ ಹಾಗಿದ್ರೆ? ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ. ಓಕೆ, ಪರಶುರಾಮ್ ಅವ್ರು ಕರೆ ಮಾಡಿ ನೆಕ್ಸ್ಟ್ ಕಾಲರ್ಗೆ ಯಾವ ಅಕ್ಷರ ಕೊಡ್ತಾ ಇದಾರೆ. ಸೊ ನೆಕ್ಸ್ಟ್ ಕಾಲರ್, ಹಲೋ. ಹಲೋ, ಕರೆ ಕಟ್ಟಾಯ್ತು, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ.
3: ಹಲೋ
1: ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್, ಅರ್ಪಿತಾ ಮೇಡಮ್ ಅಲ್ವಾ?
1: ಅರ್ಪಿತಾ ಮೇಡಮೇ ಮಾತಾಡ್ತಿರೋದು.
3: ಅನಂತರಾಜ ಮೇಡಮ್, ಗೊರ್ಲಡ್ಕು ಹಿರಿಯರ್ ತಾಲೂಕು ಚಿತ್ರದುರ್ಗ ಜಿಲ್ಲೆ.
1: ಓಕೆ ಅನಂತರಾಜ ಸರ್, ತಿಂಡಿ ಆಯ್ತಾ?
3: ಹಾ ಆಯ್ತು ಮೇಡಮ್.
1: ಏನ್ ತಿಂಡಿ
3: ಇವತ್ತು? ಏನ ತಿಂಡಿ ಮೇಡಮ್, ತಿಂದಿದ್ದೆ ಮರ್ತಾ
1: ಬಿಡ್ತೀನಿ. ಮರ್ಕೊಂಡ್ರೆ ಹೇಳಿ ಸರ್. ನೆನಪಾಗೋಯ್ತಂತು ಇಂತು. ಸೊ ಉಪ್ಪಿಟ್ಟು ತಿನ್ಕೊಂಡ್
3: ಸ್ವಲ್ಪ ಕಡಿಮೆ ಕೇಳ್ತಾ ಇದೆ ಮೇಡಮ್.
1: ಇಲ್ಲ ಸರ್, ಮೇ ಬಿ ನೆಟ್ವರ್ಕ್ ಇಶ್ಯೂ ಇರಬೇಕು. ಈಗ ಸರಿಯಾಗಿ ಕೇಳಿಸ್ತಿದ್ಯಾ? ಓಕೆ ಅನಂತರಾಜ್ ಅವರೇ, ಈಗ ನಿಮ್ಗೆ ಯಾವ ಅಕ್ಷರವನ್ನ ಕೊಡ್ತಾ ಇದೀನಿ, ಯಾವ ಅಕ್ಷರದಿಂದ ಒಂದು ಸೊಗಸಾದ ಗೀತೆಯನ್ನ ಹಾಡಿ ಸರ್. ಹೌದು.
3: ಯಾರು ನೀನು ಸುಂದರ ಚೆಲ್ಲುವೆ, ಒಬ್ಬಳೆ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ. ಅದಷ್ಟೇ ಮೇಡಮ್,
1: ಕಾದಿರುವೆ. ವಾಯಿಂದ ಮತ್ತೊಂದು ಗೀತೆ.
3: ವಾಯಿಂದಲ?
1: ಹೌದು.
3: ಒಂದನೆ ಒಂದನೆ ಸಾವಿರ ಒಂದನೆ ನಾನೇ ತೋರಿದ ಚೆಲುವಿನ ಬಂಗಾರಿಗೆ ಒಲವಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ.
1: ನಿಮಗೂ ಕೂಡ ವಂದನೆ ಕರೆ ಮಾಡಿದಕ್ಕೆ.
3: ನಿಮಗೂ ಕೂಡ ವಂದನೆಗಳು ಮೇಡಮ್.
1: ನೆಕ್ಸ್ಟ್ ಕಾಲರ್ಗೆ ನಾ ಅಕ್ಷರ ಕೊಡೋಣ ಹಾಗಿದ್ರೆ.
3: ಓಕೆ ಮೇಡಮ್,
1: ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
3: ಥ್ಯಾಂಕ್ ಯು ಮೇಡಮ್.
1: ಓಕೆ, ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ.
4: ಹಲೋ,
1: ನಮಸ್ತೆ, ಗುಡ್ ಮಾರ್ನಿಂಗ್.
4: ನಮಸ್ಕಾರ ಮೇಡಮ್,
1: ಹೇಗಿದ್ದೀರಾ ಸರ್?
4: ಆರಾಮಿದ್ದೀನಿ ಮೇಡಮ್.
1: ಆರಾಮಿದ್ದೀರಾ? ಆಯ್ತಾ ತಿಂಡಿ?
4: ಇಲ್ಲ ಮೇಡಮ್, ತಿಂಡಿ ಆಗಿಲ್ಲ.
1: ತಿಂಡಿ ಆಗಿಲ್ಲ. ಓಕೆ, ನಿಮ್ ಕಡೆ ಮಳೆ ಹೇಗಿದೆ ಸರ್?
4: ಮಳೆ ಪರವಾಗಿಲ್ಲ ಮೇಡಮ್, ಒಂದು ವಾರದಿಂದ ಬಿಟ್ಟಿಲ್ಲ ಮೇಡಮ್.
1: ಓಕೆ, ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
4: ಗೊತ್ತಾಯ್ತು ಮೇಡಮ್. ಅಂತ ಸರಿ,
1: ನಿಮ್ಗೆ ನಾ ಅಕ್ಷರ ಸಿಕ್ಕಿದೆ, ನಾ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡಿ ಸರ್. ನಾ? ಹೌದು.
4: ನನ್ನ ಪ್ರೀತಿ ದೇವಿ ನಿಮಗೆ ಕ್ಷೀರಾಭಿಷೇಕ, ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ. ಕಾಬಂತ್ ಮೇಡಮ್.
1: ಓಕೆ, ಈಗ ಕಾಯಿಂದ ಮತ್ತೊಂದು ಗೀತೆ.
4: ಕಂದಂತ ಕಂಡಂಗ ಹೇಳಿದ್ರೆ ನೀವೆಲ್ಲ ಕೆಂದಂತ ಕೋಪ ಮಾಡಬೇಡಿ, ಇದ್ದಿದ್ದ ಇದ್ದಂಗ ಹೇಳಿದ್ರೆ ನೀವೆಲ್ಲ ಎದ್ದಂದು ಎದಿಗೆ ಒದಿಬೇಡಿ, ಯಾವ್ದಾದ ದಾರಿಗೆ ಹೋಗ್ಬೇಡಿ, ಮರ್ಯಾದೆಯನ್ನು ನೀಡ್ಬೇಡಿ, ಯಾವ್ದಾದ ದಾರಿಗೆ ಹೋಗ್ಬೇಡಿ, ಮರ್ಯಾದೆಯನ್ನು ನೀಡ್ಬೇಡಿ.
1: ನೋಡೋಣ, ಮೊದಲು ಡಾ ಅಲ್ಲಿ ಕೊಡೋಣ, ಡಾಲ್ ಸಾಂಗ್ಸ್ ಕೂಡ
4: ಇದೆ.
1: ಗೊತ್ತಾಗಿಲ್ಲ ಅಂದ್ರೆ ಡಾ ಕೊಡೋಣ. ಓಕೆನಾ?
4: ಹಲೋ ಮೇಡಮ್, ಇನ್ನೊಂದು ಮೇಡಮ್
1: ಹೇಳಿ ಸರ್.
4: ಇವತ್ತು ನಿಜವಾದ ಯೋಗೀಶ್ ಅವರ ಜನ್ಮದಿನ ಇದೆ, ಹಾಗೆ ನಿಖಿತಾ ತುಕ್ರಾಲ್ ಅವರ ಜನ್ಮದಿನ ಮೇಡಮ್. ಇಬ್ಬರಿಗೂ ಶುಭಾಶಯಗಳು ಮೇಡಮ್.
1: ಥ್ಯಾಂಕ್ ಯು ಸರ್.
4: ಓಕೆ
1: ಎಸ್ ಮಹೇಶ್ ಅವ್ರು ಕರೆ ಮಾಡಿದ್ರು, ಹಾಗೆ ಮುಂದಿನ ಕರೆ ಸಿದ್ಧವಾಗಿದೆ. ಯಾರು ಕೇಳುವ? ಹಲೋ
5: ಹಲೋ
1: ಹಲೋ, ಗುಡ್ ಮಾರ್ನಿಂಗ್.
5: ಇಂತ ವಾತಾವರಣ ಅಂತೀರಾ?
1: ವಾತಾವರಣ
5: ತುಂಬಾ ದಿನ ಆಗಿತ್ತು ಅಂತ್ಯಕ್ಷರಿ ಕಾರ್ಯಕ್ರಮ ಕೇಳಿದೆ ಮಾಡಿದೆ, ಒಳ್ಳೆ ಇದನ್ನ ತಂದಿದ್ದೀರಾ.
1: ಅಭಿಮಾನಿಗಳ ಒತ್ತಾಯದ ಮೇರೆಗೆ ಅಂತ್ಯಕ್ಷರಿ ಟಾಪಿಕ್ ನ ಮತ್ತೆ ತಗೊಬಂದಿದ್ದೀನಿ.
5: ಸಂತೋಷ.
1: ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಗಿದೆ.
5: ಅಕ್ಷರ ಅನ್ಸುತ್ತಲ್ವಾ?
1: ಏನ್ ಹೇಳಿ?
5: ಡಾಕ್ಷರ ಅನ್ಸುತ್ತೆ.
1: ಡಾ ಅಕ್ಷರ ಸಿಕ್ಕಿದೆ. ಹಾಗೆ ನೀವು ತಿಂಡಿ ತಿಂದ್ರ ಇಲ್ಲೋ?
5: ಓ ತಿಂಡಿ ತಿನ್ಕುತ್ತಪ್ಪ.
1: ತಿಂಡಿ ಏನ್ ಮಾಡಿದ್ರಿ?
5: ಮೆಂತ್ಯ ಬಾತು.
1: ಮೆಂತ್ಯ ಬಾತು, ಸೂಪರ್. ಹಾಗಿದ್ರೆ ಅದೇ ಖುಷಿಗೆ ಡಾ ಅಕ್ಷರದಿಂದ ಒಂದು ಗೀತೆ ಬರ್ಲಿ.
5: Dance, dance, Raja dance, dance, dance, Raja dance. Nene mama, tai tambi, yindu bandi. Nima sanga, haru chanda, nodi harasu yennani. Dance, dance, Raja dance. Sa.
1: Sa ina matandu, gite.
5: Satshaki, haru satshaki. Kumidu, talakke kumidu. ನಲಿದು ಮೇಲಕ್ಕೆ ಕುಣಿದು ನಿಂತಿ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ.
1: ಸೂಪರ್. ಸೊ ನೆಕ್ಸ್ಟ್ ಕಾಲರ್ ಗೆ ಕಾ ಅಕ್ಷರ ಕೊಡ್ತಿದ್ದೀರಾ?
5: ಹೌದೌದು.
1: ಥ್ಯಾಂಕ್ ಯು ಶುಭ ಮ್ಯಾಮ್ ಕರೆ ಮಾಡಿದಕ್ಕೆ.
5: ಧನ್ಯವಾದಗಳು.
1: ಓಕೆ ಎಸ್ ಶುಭ ಮ್ಯಾಮ್ ಖುಷಿ ಖುಷಿಯಿಂದಾನೆ ಗೀತೆಗಳನ್ನ ಹಾಡಿದ್ರು, ಹಾಗೆ ನೆಕ್ಸ್ಟ್ ಕಾಲರ್ ಗೆ ಕಾ ಅಕ್ಷರ ಕೊಡ್ತಾ ಇದಾರೆ. ಯಾರು ಯಾವ ಗೀತೆಯನ್ನ ಹಾಡ್ತಾರೆ ಕೇಳುವ? ಹಲೋ ಹಲೋ
6: ಹಲೋ
1: ನಮಸ್ತೆ, ಗುಡ್ ಮಾರ್ನಿಂಗ್.
6: ನಮಸ್ತೆ ಅರ್ಪಿತಾ, ಬಿಂದಾಸ್ ಮಾರ್ನಿಂಗ್. ನಮ್ಮ ಕೇಳಿದ ಮಿತ್ರರಿಗೂ ಮತ್ತು ಎಫ್ಎಂ ಬಾನಿಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಅರ್ಪಿತಾ.
1: ಎಲ್ಲರ ಪರವಾಗಿ ನಿಮಗೂ ಕೂಡ ವೆರಿ ಗುಡ್ ಮಾರ್ನಿಂಗ್. ತಿಂಡಿ ಆಯ್ತಾ ಮ್ಯಾಮ್?
6: ಥ್ಯಾಂಕ್ ಯು. ತಿಂಡಿ ತಿನ್ಬೇಕು, ಚಪಾತಿ ಬೀಟ್ರೂಟ್ ಪಲ್ಯ ಮೂಲಂಗಿ ಇಲ್ಲ ಪಚಡಿ.
1: ಓಕೆ. ಸೊ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಗಿದೆಯಾ?
6: ಗೊತ್ತಾಯ್ತು ಅರ್ಪಿತಾ.
1: ಸೊ ನಿಮ್ಗೆ ಈಗ ಕಾ ಅಕ್ಷರ ಸಿಕ್ಕಿದೆ, ಕಾ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡಿ ಮ್ಯಾಮ್.
6: ಕಾ ಅಲ್ಲ?
1: ಹೌದು.
6: ಕಂಬದ ನಾಲಿನ ಗೊಂಬೆಯೇ ನಂಬಲೇನೆ ನಿನ್ನ ನಗೆಯನ್ನ, ಬಿತ್ತಿಯ ನಾಲಿನ ಚಿತ್ತಾರವೇ ಚಿತ್ತ ಗೊತ್ತ.

0: ಅಲ್ಲ, ನಮಗೆ ಅಕ್ಷರ ಕೊಡಿ ಅಂದ್ರೆ ನೀವೇನಿದು ಏನ್ ಕೊಡ್ತಾ ಇದೀರಾ? ಯಾರೇ ನೀನು ಸುಂದರ ಚೆಲುವೆ ಅಂತ ತಗೊಳ್ಳೋಣ. ಓಕೆ, ವಾ ಅಕ್ಷರ ಕೊಡು. ಓಕೆ, ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಅರ್ಪಿತಾ.
0: ಓಕೆ, ನೆಕ್ಸ್ಟ್ ಕಾಲರ್ ನಡೆಯಿದರೆ ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ. ಹಲೋ ಹಲೋ
2: ಹಲೋ,
0: ನಮಸ್ತೆ.
2: ನಮಸ್ತೆ, ತನುಜಾ ರವಿ ಬೊಮ್ಮಕಟ್ಟೆಯಿಂದ.
0: ತನುಜಾ ಮೇಡಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ.
0: ಚೆನ್ನಾಗಿದ್ದೀರಾ? ಆಯ್ತಾ ತಿಂಡಿ?
2: ಹಾ ಆಯ್ತು, ಚಪಾತಿ ಮಾಡಿದ್ದೆ.
0: ಚಪಾತಿ ಮಾಡಿದ್ರಿ, ತಿಂದಿದ್ದಾಗಿದೆ. ಎಷ್ಟು ಚಪಾತಿ ತಿಂದ್ರಿ?
2: ಒಂದ್ ಎರಡ್ ತಿಂತೀನಿ ಅಷ್ಟೇ, ಜಾಸ್ತಿ ತಿನ್ನಕ್ ಆಗಲ್ಲ.
0: ಶಾಕ್, ಎರಡ್ ತಿಂದ್ರು ಸಾಕು ಮ್ಯಾಮ್. ಓಕೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಹಾ, ಅದೇ ಅಂತಾಕ್ಷರಿ ಅಂತ ಬರ್ತೀರಿ.
0: ಹೌದು, ಈಗ ನಿಮಗೆ ವಾ ಅಕ್ಷರ ಸಿಕ್ಕಿದೆ, ವಾ ಅಕ್ಷರದಿಂದ ಗೀತೆಯನ್ನ ಹಾಡಬೇಕು.
2: ವಾ,
0: ಹೌದು.
2: ವಸಂತ ಮಾಸ ಬಂದಾಗ ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು,
0: ಮಂಗಳವಾದ್ಯ
2: ಮೊಳಗಲೇಬೇಕು.
0: ಓಕೆ, ಕಾಯಿಂದ ಮತ್ತೊಂದು ಗೀತೆ ಬರ್ಲಿ. ತುಂಬಾ ಹಾಡಿದೆ ಕನ್ನಡ ಅಂತ ನೆನ್ಸ್ಕೊಳ್ಳಿ, ಸಿಕ್ಕಾಪಟ್ಟೆ ಹಾಡು ನೆನ್ಪಾಗತ್ತೆ. ಬೇಗ.
2: ಕಾವೇರಿ ಕೊಡಗಿನ ಕಾವೇರಿ, ಸೊಬಗಿನ ವೈಯಾರಿ ಕೊಡಗಿನ ಕಾವೇರಿ, ಕಾವೇರಿ ಸೊಬಗಿನ ವೈಯಾರಿ.
0: ಓಕೆ, ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಕಾಲರ್ಗೆ ರಾಕ್ಷರ ಕೊಡೋಣ ಆಗಿದ್ರೆ.
2: ಆಯ್ತು ಮೇಡಮ್, ಥ್ಯಾಂಕ್ ಯು,
0: ಥ್ಯಾಂಕ್ ಯು. ಓಕೆ, ತನುಜಾ ಮ್ಯಾಮ್ ಕರೆ ಮಾಡಿ ರಾಕ್ಷರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾಲರ್ ಕೇಳುವ. ಹಲೋ ಹಲೋ,
3: ಗುಡ್ ಮಾರ್ನಿಂಗ್ ಅರ್ಪಿತಾ.
0: ವೆರಿ ಗುಡ್ ಮಾರ್ನಿಂಗ್ ಮ್ಯಾಮ್.
3: ಚೆನ್ನಾಗಿದ್ದೀರಾ?
0: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
3: ನಾನು ಚೆನ್ನಾಗಿದ್ದೀನಿ.
0: ಓಕೆ, ಆಯ್ತಾ ಟಿಫನ್?
3: ಟಿಫನ್ ಇವಾಗ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ.
0: ಅಂದ್ರೆ ತಿಂಡಿ ಇನ್ನು ಪ್ರಿಪೇರ್ ಮಾಡಿಲ್ವಾ?
3: ಜರ್ನಿ ಇದೀನಲ್ವಾ, ಹೋಟೆಲ್ ಅಲ್ಲಿ ಏನ್ ತಿನ್ಬೇಕು ಅಂತ ಯೋಚನೆ ಮಾಡ್ತೀನಿ.
0: ಓ ಹಂಗೆ ಹಂಗೆ, ಯಾವ ಕಡೆ ಪಯಣ?
3: ಶಿವಮೊಗ್ಗ ಕಡೆ ಬರ್ತಾ ಇದ್ದೀನಿ.
0: ಶಿವಮೊಗ್ಗ ಕಡೆ. ಓಕೆ ಓಕೆ ಮ್ಯಾಮ್. ಸೊ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಗಿದ್ಯಾ?
3: ಸೂಪರ್ ಟಾಪಿಕ್ ತಗೊಂಡಿರೋ, ತುಂಬಾ ದಿನಗಳ ನಂತರ ಅಂತ್ಯಾಕ್ಷರಿ, ಎಲ್ಲ ಕೇಳುಗರಿಗೆ ಇಷ್ಟವಾದ ಕಾರ್ಯಕ್ರಮ ಇದು.
0: ಖಂಡಿತ ಖಂಡಿತ. ಹಾಗಿದ್ರೆ ಈಗ ನಿಮಗೆ ರಾ ಅಕ್ಷರ ಸಿಕ್ಕಿದೆ ಮ್ಯಾಮ್.
3: ರಾನಾ?
0: ಹೌದು.
3: ರವಿ ನೀನು ಆಗಸದಿಂದ ಮಳೆಯಾಗಿ ಹೋಗ ಮರೆಯಾಗಿ ಹೋಗದೆ ನೀನು ಬಾಳಲ್ಲಿ ಕತ್ತಲೆ ತುಂಬಿ ನೀಡಲು
0: ನೋಡಲು. ಲಾಯಿಂದ ಮತ್ತೊಂದು ಗೀತೆ.
3: ಲಾಲಿ ಲಾಲಿ ಲಾಲಿ ಲಾಲಿ ಶ್ರೀ ಚಕ್ರ

0: ಓಕೆ, ಸೊ ನೆಕ್ಸ್ಟ್ ಕಲರ್ಗೆ ಲಾ ಅಕ್ಷರ ಕೊಡ್ತಾ ಇದೀರಾ ಹಾಗಿದ್ರೆ?
1: ಹಾ ಖಂಡಿತ.
0: ಓಕೆ ನೋಡೋಣ ಅವರು ಲಾ ಇದೆ ಯಾವ ಗೀತೆನ ಹಾಡ್ತಾರೆ ಅಂತ. ಎನಿವೇ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಅರ್ಪಿತಾ.
0: ಓಕೆ ಎಸ್, ಕುಸುಮಾ ಮ್ಯಾಮ್ ಕರೆ ಮಾಡಿದ್ರು ಅಂಡ್ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್ ಮೇಡಮ್,
0: ಹೇಗಿದ್ದೀರಾ ಮೇಡಮ್?
2: ಆರಾಮ.
0: ಆರಾಮಿದ್ದೀರಾ? ತಿಂಡಿ ಆಯ್ತಾ?
2: ಹಾ, ತಿಂಡಿ ಇಲ್ಲ, ಆಗ್ಬಿಟ್ಟಿತ್ತು, ಪೂಜೆ ಆಯ್ತು.
0: ಪೂಜೆ ಆಗಿದೆ, ತಿಂಡಿಗೆ ವೇಟ್ ಮಾಡ್ತಿದ್ದೀರಾ. ಓಕೆ, ಈಗ ನಿಮಗೆ ಲಾ ಅಕ್ಷರ ಸಿಕ್ಕಿದೆ ಮ್ಯಾಮ್, ಲಾ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡಿ.
2: ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ಬಾಳಿನ ಚಿಂತೆಯಲ್ಲಿ ಬೀಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು.
0: ಹೆದರಬಾರದು, ಹೌದಾ? ಪ್ರೀತಿ ಮಾಡಿದ್ರೆ ಜಗ ಹೆದರಬಾರ್ದ?
2: ಹೆದರಬಾರ್ದು.
0: ಸೂಪರ್, ಹಾಗಿದ್ರೆ ದಾಕ್ಷದಿಂದ ಮತ್ತೊಂದು ಗೀತೆ ಹಾಡಿ ಮ್ಯಾಮ್.
2: ದೂರದಿಂದ ಬಂದಂತ ಸುಂದರಾಂಗ ಜಾಣ, ನೋಟದಲ್ಲೇ ನೋಟದಲ್ಲೇ ಸೂರ್ಯಗೊಂಡ ಅಂತರಂಗ ಪ್ರಾಣ, ಈತ ನಂತರಾಳ ಹೇಗೋ ರೀತಿ ನೀತಿ ಹೇಗೋ, ನಾಕಾನೆ ನಾಕಾನೆ ನನ್ನ ದೇವರಾಣೆ, ಬಾಲಾರಿ ಇವ ಭಾರಿ ಮುಜುಗಾರ, ಬಾಲಾರಿ ಇವ ತೀರ ಮೋಸಗಾರ, ಆಹ ಆಹ ಆಹ. ದೂರದಿಂದ ಬಂದಂತ ಸುಂದರಾಂಗ ಜಾಣ.
0: ಸೂಪರ್ ಜಾಣ, ನಾ ಅಕ್ಷರ ತಗೊಳ್ಳೋಣ ಹಾಗಿದ್ರೆ.
2: ಹಾ, ನಾವ್ ಇಲ್ಲ ಅಂದ್ರೆ ನಾ ಬರ್ಬಹುದು.
0: ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ
0: ಓಕೆ, ಸೊ ನಾಗರತ್ನ ಅವರು ಕರೆ ಮಾಡಿದ್ರು, ಒಳ್ಳೆ ಗೀತೆಯನ್ನ ಹಾಡಿದ್ರು, ಎರಡು ಗೀತೆಗಳು ಕೂಡ ಸೂಪರ್ ಸಾಂಗ್ ಸೆಲೆಕ್ಷನ್ ಮಾಡ್ಕೊಂಡಿದ್ರು. ಹಾಗಿದ್ರೆ ಅಂತ್ಯಾಕ್ಷರಿ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ, ನಾನು ನಿಮಗಾಗಿ ಇಲ್ಲೇ ಕಾಯ್ತಾ ಇರ್ತೀನಿ. ನೀವು ಕೇಳ್ತಾ ಇರೋದು ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಗ್ರಾಹಕರೇ ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
7: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
6: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ ಐಎಂಆರ್ಟಿ, ಐಜಿಆರ್ಟಿ, ಎಸ್ಆರ್ಎಸ್, ಎಸ್ಬಿಆರ್ಟಿ ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686668 09 99. ಅಥವಾ 7090777555 ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಸೊ ಕೇಳುಗರೆ, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಪ್ರೀತಿಯ ಕೇಳುಗರಿಗಾಗಿ ಅಂತ್ಯಾಕ್ಷರಿ ಆಟವನ್ನ ತೆಗೆದುಕೊಂಡು ಬಂದಿದ್ದೀನಿ. ಸೊ ಕರೆ ಮಾಡಿದಂತಹ ಕೇಳುಗರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಟದಲ್ಲಿ ಪಾಲ್ಗೊಳ್ತಾ ಇದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬೇಕು ಅಂದ್ರೆ ನಮ್ಮ ಸಂಖ್ಯೆ 9686096229 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕರೆ ಮಾಡಿ ಅಂತ ತಿಳಿಸ್ತಾ, ಲಾಸ್ಟ್ ಕಲರ್ ನಾಗರತ್ನ ಅವ್ರು ಕರೆ ಮಾಡಿ ನಾ ಅಕ್ಷರವನ್ನ ಕೊಟ್ಟಿದ್ರು. ಹಾಗಿದ್ರೆ ಇವತ್ತು ಈಗ ನಾ ಅಕ್ಷರದಿಂದ ಯಾವ ಗೀತೆಯನ್ನ ಹಾಡ್ತಾರೆ ಕೇಳೋಣವಾ? ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಹಲೋ
9: ಹಲೋ
0: ಹಲೋ, ನಮಸ್ತೆ.
9: ನಮಸ್ತೆ ಮೇಡಮ್,
0: ಹೇಗಿದ್ದೀರಾ ಮೇಡಮ್?
9: ಆರಾಮಿದ್ದೀವಿ, ನೀವು?
0: ನಾನು ಕೂಡ ಆರಾಮಿದ್ದೀನಿ. ತಿಂಡಿ ಆಯ್ತಾ?
9: ಇಲ್ಲ ಮೇಡಮ್, ಮಾಡ್ಬೇಕು.
0: ಏನ್ ಟಿಫನ್ನು?
9: ಚಪಾತಿ, ಹಾಗಲಕಾಯಿ ಪಲ್ಯ ಮೇಡಮ್.
0: ಮೇಡಮ್, ಎಲ್ಲಿಂದ ಕರೆ ಮಾಡ್ತಿರೋದು ನೀವು?
9: ಹೊಳಲ್ಕೆರೆ.
0: ಹೊಳಲ್ಕೆರೆ ನಮ್ಮೊಟ್ಟಿಗೆ ಫಸ್ಟ್ ಟೈಮ್ ಮಾತಾಡ್ತಿರೋದ ಅಂತ?
9: ಇಲ್ಲ ಮೇಡಮ್, ಒಂದ್ಸಲ ಮಗಳು ಮಾಡಿದ್ಲು, ಇನ್ನೊಂದ್ಸಲ ನಾನ್ ಮಾಡಿದ್ದೆ, ಇದು ಮೂರನೇ ಸಲ.
0: ಸೂಪರ್ ಸೂಪರ್ ಮ್ಯಾಮ್. ಸೊ ಕಾರ್ಯಕ್ರಮದ ವಿಷಯ ಗೊತ್ತಾಗಿದೆಯಾ?
9: ಹಾ ಮೇಡಮ್, ಅಂತ್ಯಾಕ್ಷರಿ ರೌಂಡ್.
0: ಅಂತ್ಯಾಕ್ಷರಿ. ಸೊ ಈಗ ನಿಮಗೆ ಸಿಗ್ತಾ ಇರುವಂತ ಅಕ್ಷರ ನಾ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡಿ ಮ್ಯಾಮ್.
9: ನನ್ನವಳು ನನ್ನವಳು ಮುಟ್ಟಿದರೆ ಮುನುಗುವಳು, ಮುಟ್ಟದೆ ಮಾತಾಡೆಯ
0: ಮುದ್ದಾಡಲೆ. ಆಯ್ತಾ?
9: ಆಯ್ತು ಮೇಡಮ್.
0: ಅದು ಮುಟ್ಟದೆ ಮುದ್ದಾಡಲೆ ಅಂತ ಇರೋದು. ಆಯ್ತಾ? ಲಾ ಅಕ್ಷರ ಬರುತ್ತೆ, ನೆಕ್ಸ್ಟ್ ಲಾ ಇಂದ ಒಂದು ಹಾಡು ಹೇಳಿ.
9: ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ.
0: ಓಕೆ, ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದಕ್ಕೆ. ನೆಕ್ಸ್ಟ್ ಕಾಲರ್ಗೆ ರಾಕ್ಷರ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಓಕೆ, ಎಸ್, ಮಂಗಳ ಅವ್ರು ಕರೆ ಮಾಡಿದ್ರು. ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ
10: ಹಲೋ,
0: ನಮಸ್ತೆ.
10: ನಮಸ್ತೆ ಅಮ್ಮ,
0: ಹೇಗಿದ್ದೀರಾ?
10: ಚೆನ್ನಾಗಿದ್ದೀನಪ್ಪ. ತಿಂಡಿ ಆಯ್ತಾ ಅಮ್ಮ?
0: ತಿಂಡಿ ಆಯ್ತು. ನಿಮ್ದು?
10: ಆಯ್ತಪ್ಪ. ಇವತ್ತು ವಂಗಿ ಬಾತು.
0: ವಂಗಿ ಬಾತ್?
10: ನೀವೇನ್ ತಿಂದಮ್ಮ?
0: ದೋಸೆ. ಪಾರ್ಸಲ್ ಮಾಡ್ತೀನಿ. ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
10: ಗೊತ್ತಾಯ್ತಾ? ಅಂತ್ಯಾಕ್ಷರ ಅಕ್ಷರದ ಅಕ್ಷರ ನನ್ಗೇನ್ ಬಂದಿದೆ ಅಕ್ಷರ?
0: ನಿಮಗೆ ರಾ ಅಕ್ಷರ ಸಿಕ್ಕಿದೆ.
10: ರಾನಾ?
0: ಹೌದು.
10: ಉಪಾಯಿತ ನೋಡಿ ಬಂತು ಅದು ತನ್ನಂತೆ, ನಾವಾಡಬೇಕೆಂದಿತು. ರೂಪಾಯಿತ ನೋಡಿ ಬಂತು, ನೆನೆಸುದುದೆಲ್ಲ ನಿಮಿಷದೆ ಬಂದು, ನಾ ಮುಂದು ತಾ ಮುಂದು ಎಂದು.
0: ಸ್ಟಾಪ್ ಮಾಡಿ ಈಗ. ಆ ಅಕ್ಷರದಿಂದ ಮತ್ತೊಂದು ಗೀತೆಯನ್ನ ಹಾಡಿ.
10: ಆನಾ?
0: ಹೌದು.
10: ಅರಳುತ್ತಿದೆ ಮೋಡ ಹೃದಯದಲ್ಲಿ ವೇಗ, ಅದ ಬರ್ತಾ ಇದೆ ಅಂತೆ ಅಮ್ಮ.

0: Amma, amma.
1: Stop. Okay, ga next caller ke marks tara kodan va.
0: ಮಾನ
1: ನೆಕ್ಸ್ಟ್ ಕಾಲರ್ಗೆ ಮಾರ್ಕ್ಸ್ ತರ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
0: ನಿಮಗೂ ತುಂಬಾ ಸಂತೋಷ ಕಣಮ್ಮ.
1: ಓಕೆ, ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಕಾಲರ್ ಅಡಿದ್ದಾರೆ, ಯಾರು ಕೇಳುವ? ಹಲೋ,
2: ಹಲೋ, ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್.
2: ರಾಮಾ?
1: ರಾನೇ, ರಾ ಅಲ್ಲ, ಮಾ ಅಕ್ಷರ ಸಿಕ್ಕಿದೆ.
2: ಅಲ್ಲ, ಆರಾಮ ಅಂದೆ.
1: ಆರಾಮನಾ? ಓ, ಆರಾಮ.
2: ಆರಾಮಿದ್ದೀರಾ ಅಂತ ಕೇಳಿದೆ.
1: ಆರಾಮಿದ್ದೀನಿ. ತಿಂಡಿ ಆಯ್ತಾ?
2: ತಿಂಡಿ ಆಯ್ತು.
1: ಏನ್ ತಿಂಡಿ?
2: ತಾಳಿಪಿಟ್ಟು.
1: ತಾಳಿಪಟ್ಟು ಎಷ್ಟು ತಿಂದ್ರಿ?
2: ಎರಡೇ
1: ತಿಂದಿದ್ದೆ. ಸಾಕಾಯ್ತಾ? ಬಿಸಿ ಬಿಸಿ ತಾಳಿಪಟ್ಟು ನಮ್ಗೊಂದೆರಡು ಕಳ್ಸಿದ್ರೆ ಚೆನ್ನಾಗಿತ್ತಾ ಈ ಮಳೆಗಾಲಕ್ಕೆ ಅಂತ. ಸೂಪರ್ ಸೂಪರ್ ಮೀನಮ್ಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ್ಯಕ್ಷರಿ ಆಟ ನಿಮಗೆ ಸಿಗ್ತಾ ಇದೆ. ಮಾ ಅಕ್ಷರ. ಹೌದು.
2: ಮೂಲ

0: ಓಕೆ
1: ಹೇಳು. ಲಾ ಹೇಳಿ ಮತ್ತೆ ಈಗ.
0: ಅಯ್ಯೋ ಲಾನ
1: ಹೌದು, ಲಾಲಿ ಲಾಲಿ ಸುಕುಮಾರ ಹೇಳಂಗಿಲ್ಲ
0: ಹೇಳಾಯ್ತಲ್ಲ. ಎಂದರೆ ಯಾರು

0: ಯಾವ ಅಕ್ಷರ? ನೆಕ್ಸ್ಟ್ ಕಲರ್ಗೆ ನಾ ಅಕ್ಷರ ಕೊಡೋಣ. ಥ್ಯಾಂಕ್ ಯು ಮೀನಮ್ಮ ಕರೆ ಮಾಡಿದಕ್ಕೆ. ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಇಲ್ಲಿಂದ ಕರೆ ಮಾಡಿದಾರೆ ಕೇಳುವ? ಹಲೋ,
1: ಹಲೋ, ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
0: ನಮಸ್ತೆ ಸರ್, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೇಡಮ್, ನಿಮ್ಗು
0: ಹೇಗಿದ್ದೀರಾ ಸರ್? ನಾನು ಕೂಡ ಆರಾಮಿದ್ದೀನಿ. ಆಯ್ತಾ ತಿಂಡಿ?
1: ತಿಂಡಿ ಆಯ್ತು ಮೇಡಮ್, ಚಪಾತಿ ಜವಳಿಕಾಯಿ ಪಲ್ಯ.
0: ಚಪಾತಿ ಜವಳಿಕಾಯಿ ಪಲ್ಯ. ಸರಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಆಟವನ್ನು ಆಡಿಸ್ತಾ ಇದ್ದೆ. ಸೊ ನಿಮಗೆ ಈಗ ಸಿಕ್ಕಿರುವಂತ ಅಕ್ಷರ ನಾ. ಹೌದು,
1: ನನ್ನ ಮುದ್ದು ತಾರೇ ನಗು ತಲಿ ಬಾರೇ, ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ. ನನ್ನ ಮುದ್ದು ತಾರೆ ನಗು ತಲಿ ಬಾರೆ, ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ. ನನ್ನ ಮುದ್ದು ತಾರೆ ನಗು ತಲಿ ಬಾರೆ.
0: ನಿಲ್ಸಕ್ ಆಗ್ತಿಲ್ವಾ ಹಾಡನ್ನ?
1: ಇಲ್ಲ ಇಲ್ಲ ಮೇಡಮ್. ಇಲ್ಲ,
0: ಅಕ್ಷರದಿಂದ ಮತ್ತೊಂದು ಗೀತೆಯನ್ನ ಹಾಡಿ.
1: ರುಕ್ಕಮ್ಮ ನೂರು ನೂರು ಏರಿ ತಂದೆ, ರುಕ್ಕಮ್ಮ ನೂರರಲ್ಲೂ ನಮ್ಮ ಊರೇ ಊರಮ್ಮ. ಹೇ ರುಕ್ಕಮ್ಮ, ಹೇ ರುಕ್ಕಮ್ಮ, ಹೇ ರುಕ್ಕಮ್ಮ ನಮ್ಮ ಊರು ಊರಮ್ಮ. ಹೇ ರುಕ್ಕಮ್ಮ ನಮ್ಮ ನಾಡೆ ನಾಡಮ್ಮ. ನಾನು ಹುಟ್ಟಿದ ಈ ಊರು ಮಾತು ಕಲಿಸಿದ ತವರೂರು, ಜೀವ ನೀಡು ಅಂದರು ನೀಡುವೆನ. ಏ ರುಕ್ಕಮ್ಮ ನಮ್ಮ ಊರ್.
0: ಸರ್, ಎರಡು ಗೀತೆ ಕೂಡ ತುಂಬಾ ಚೆನ್ನಾಗಿ ಹಾಡಿದ್ರಿ, ಒಳ್ಳೆ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಎಸ್, ಸತೀಶ್ ಸರ್ ಕರೆ ಮಾಡಿ, ಸೊಗಸಾದ ಗೀತೆಗಳನ್ನ ಹಾಡಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ಗೆ ಮಾ ಅಕ್ಷರ ಕೊಟ್ಟಿದ್ದಾರೆ. ಯಾರು ಕರೆ ಮಾಡಿದಾರೆ ಕೇಳುವ? ಹಲೋ
2: ಹಲೋ, ನಮಸ್ತೆ ಅರ್ಪಿತಾ.
0: ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್.
2: ವೆರಿ ಗುಡ್ ಮಾರ್ನಿಂಗ್. ಮನೆ ಮಗಳು ಅರ್ಪಿತಾ ಅವರಿಗೆ ಸುಪ್ರಭಾತ.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಮನೆ ಮಗಳ ಕಡೆಯಿಂದ ನಿಮಗೂ ಕೂಡ ಆತ್ಮೀಯ ಅಭಿನಂದನೆಗಳು.
2: ಓಕೆ, ಥ್ಯಾಂಕ್ ಯು.
0: ತಿಂಡಿ ಆಯ್ತಾ?
2: ಆಯ್ತಮ್ಮ, ಚಪಾತಿನು ಹೆಸರು ಕಾಳು ಮತ್ ಹೆಸರು ಬೇಳೆ ಮತ್ತು ಇದು ಸೋರೆಕಾಯಿ
0: ತರಕಾರಿ ಪಲ್ಯ.
2: ಆಯ್ತಾ,
0: ಮಾಡಿದ್ರಿ. ಓಕೆ ಮೀನಮ್ಮ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಆಟ.
2: ಹ್ಮ್, ಸಿಗುತ್ತೆ
0: ನಿಮ್ಗೆ. ಮಾ ಅಕ್ಷರ ಸಿಗ್ತಾ ಇದೆ.
2: ಮಾ ಬಂದಿದೆಯಾ?
0: ಹೌದು.

0: ಅನುಬಂಧ.
1: ಸೂಪರ್, ಸ್ಟಾಪ್ ಸ್ಟಾಪ್. ಅನುಬಂಧ ದಾಯಿಂದ ಮತ್ತೊಂದು ಗೀತೆ.
0: ದಾದಿಂದ ದೂರ ದೂರ ಅಲ್ಲ ನೀ ನನ್ನ ದೇವರೇ, ದೂರ ದೂರ ಅಲ್ಲ ನೀ ನನ್ನ ದೇವರೇ, ಸಂಭ್ರಮಶೀಲ ಸಡಲಿ ಪಜಾಲ ಕೂಡಲು ಏಕೆ ಛಲ, ಪ್ರೇಮ ಗಂಗೆ ಅಲ್ಲೂ ಏಕೆ ಮಡಿ ಮೈಲಿಗೆ, ಒಲವಿದು ಎಲ್ಲೇ ಇರುವುದು ನಲ್ಲೇ ನಲ್ಲೇ.
1: ಇಲ್ಲ ಇಲ್ಲ, ನಾನ್ ಸ್ಟಾಪ್ ಹೇಳ್ಬೇಕು, ನೀವು ಆಡ್ತಾ
0: ಇರುವುದು ನಲ್ಲೇ ಸಲ್ಲದು ಈ ಕಾತರ, ದೂರ ದೂರ ಅಲ್ಲೇ ನಿಲ್ಲಿ ನನ್ನ ದೇವರೇ.
1: ಸ್ಟಾಪ್ ಸ್ಟಾಪ್, ನಾನು ಬೇರೆ ಅಕ್ಷರ ಬರುತ್ತೇನೋ ಅಂತ ವೈಟ್ ಮಾಡ್ತಿದ್ದೆ, ಮತ್ತೆ ರಾ ಅಕ್ಷರ ಬಂತು.
0: ಹೌದು, ಮತ್ತೆ ರಾನೆ ಬಂದೆ.
1: ಓಕೆ, ನೆಕ್ಸ್ಟ್ ಕಲರ್ಗೆ ರಾ ಅಕ್ಷರ ಕೊಡೋಣ ಹಾಗಿದ್ರೆ.
0: ಥ್ಯಾಂಕ್
1: ಯು ಬಿನಾ ಮ್ಯಾಮ್, ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು.
1: ಓಕೆ, ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್ ಸರ್.
2: ಸಿಕ್ಕಾಪಟ್ಟೆ ಗಾಳಿ ಮಳೆ ಮೇಡಮ್,
1: ನಮ್ ಕಡೆನು ಮಳೆ ಬರ್ತಿದೆ.
2: ಗಾಳಿ ಬರಬಾರ್ದು ಮೇಡಮ್, ಬೇಡ್ಕೊಳ್ಳಿ.
1: ಆಯ್ತಾಯ್ತು, ಬೇಡ್ಕೊಳ್ತೀನಿ.
2: ಹಲೋ,
1: ಹಾ ಸರ್, ಬೇಡ್ಕೊಳ್ತೀನಿ, ಕೇಳಿಸ್ತಾ ಇದೆಯಾ?
2: ಮಳೆ ಬರ್ಲಿ, ಗಾಳಿ ಬೇಡ.
1: ಆಯ್ತು ಸರ್, ಮಳೆ ಇರ್ಲಿ ಗಾಳಿ ಬೇಡ ಅಂತ ಹೇಳ್ತಿದ್ದೀರಾ?
2: ಯಾವ್ದು ಹೇಳಿ?
1: ಅದೇ, ಮಳೆ ಬರ್ಲಿ ಗಾಳಿ ಬೇಡ ಅಂತ ಹೇಳ್ತಿದ್ದೀರಾ?
2: ಗಾಳಿ ನಮ್ಮ ಮನೆ ಹತ್ರ ಎಲ್ಲ ಗಿಡ ಮರ ಎಲ್ಲ ಜಾಸ್ತಿ ಇದೆ, ನಮ್ದಲ್ಲ ಬೇರೆಯವ್ರದ್ದು, ಅವರು ತೆಗೀರಿ ಅಂತ ತೆಗೆಯುದಿಲ್ಲ.
1: ಓಕೆ ಸರ್, ಈಗ ಅವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಹಾ, ಇದು ಅಂತ್ಯಾಕ್ಷರಿ.
1: ಅಂತ್ಯಾಕ್ಷರಿ ಆಟದಲ್ಲಿ ನಿಮಗೆ ಸಿಗ್ತಾ ಇದೆ ರಾ ಅಕ್ಷರ ಸರ್.
2: ಹಾ
1: ಹೌದು,
2: ಯಾವ್ದು ಹೇಳಿ?
1: ರಾ ಅಕ್ಷರ.
2: ರಾನಾ?
1: ರಮೇಶ ರಾ.
2: ರಾ ಅಲ್ಲ.
1: ಹೌದು.
2: ರಾಘವು ಅನುರಾಘವು ಯೋಗವು ಶುಭಯೋಗವು, ಬಯಸದೆ ಬಂದಿದೆ ಹರುಷವ ತಂದಿದೆ.
1: ತಂದಿದೆ ಆಗಿದೆ ಅಲ್ವಾ? ದಾಯಿಂದ ಮತ್ತೊಂದು ಗೀತೆ ಹಾಡಿ.
2: ಒಲವ ನೀಡಿದೆ
1: ಸರ್. ನೆಕ್ಸ್ಟ್ ಸಾಂಗ್ ಹಾಡ್ಬೇಕು ದಾಯಿಂದ.
2: ದಾನಾ?
1: ಹೌದು.
2: ದೇವರ ಗುಡಿಯಲ್ಲಿ ಗಂಟೆಯ ನಾದವ ಕೇಳಿದೆಯ, ವೇದವ ಮಂತ್ರವ ವಾದ್ಯವ ಮೊಳಗಿದೆ ಕೇಳಿದೆಯ, ನೀ ಜೊತೆ ಇರಲು ಎಂದು ನಾಗ.
1: ಓಕೆ, ಸ್ಟಾಪ್ ಮಾಡಿ. ಜೊತೆಯಲ್ಲಿ ಎಂದು ಅಂತ ಅನ್ನೋಕೆ ದಾ ಅಕ್ಷರ ತಗೊಳ್ತೀನಿ. ಓಕೆನಾ? ಥ್ಯಾಂಕ್ ಯು ಸರ್, ಕರೆ ಮಾಡಿದಕ್ಕೆ.
2: ಓಕೆ ಮೇಡಮ್.
1: ಓಕೆ, ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ ಸರ್,
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
1: ಓಕೆ ಸುಬ್ರಹ್ಮಣ್ಯ ಜಯಂತ್ ಅವರೇ, ತಿಂಡಿ ಆಯ್ತಾ?
3: ತಿಂಡಿ ಮಾಡ್ಕೋಗಿದೆ ಮೇಡಮ್, ಸ್ವಲ್ಪ ಮನೆ ರೇಷನ್ ತರಕ್ಕೆ, ಹಂಗಾಗಿ ಇವಾಗ ಮಾಡ್ಬೇಕು ಮೇಡಮ್.
1: ಓಕೆ ಓಕೆ, ಬೇಗ ಮಾಡಿ. ಓಕೆನಾ?
3: ಸರಿ ಮೇಡಮ್.
1: ನಿಮಗಾಗಿ ಇವತ್ತು ದಾ ಅಕ್ಷರ ಸಿಗ್ತಾ ಇದೆ, ದಾ ಅಕ್ಷರದಿಂದ ಗೀತೆಯನ್ನು ಹಾಡಿ ಸರ್.
3: ಯಾವ್ದು ಮೇಡಮ್?
1: ದಾ ದಾ
3: ದಾನಾ ಮೇಡಮ್. ಸರಿ ಮೇಡಮ್.
0: ದೂರ ದೂರ ದೂರ ದೂರ ಎರಡು ತೀರ ನಡುವೆ ನೆನಪು, ಅದೇನು ಖುಷಿಯೋ ನಿನಗೆ ಪ್ರೀತಿಲಿ ಕೆಡಕು ತರಲು. ದೂರ ದೂರ.
1: ಓಕೆ, ರಾಯಿಂದ ಮತ್ತೊಂದು ಗೀತೆ ಬರ್ಲಿ.
0: ರಾಮಕೃಷ್ಣ ಗಾಂಧಿ ಬುದ್ಧ ಹುಟ್ಟಿದಂತ ದೇಶವೆಂದು ಸಂತೋಷದಿ ಹೇಳುವೆ, ಬಾಯಿಯಲ್ಲಿ ರಾಮನಾಮ ನಂಬಿದಾಗ ಪಂಗನಾಮ ಹಾಕುತ್ತ ನಿಬಾಳುವೆ, ನ್ಯಾಯವು ಎಲ್ಲಿದೆ ಧರ್ಮವು ಎಲ್ಲಿದೆ ಹೇಳಿ. ರಾಮಕೃಷ್ಣ ಗಾಂಧಿ ಬುದ್ಧ
1: ಹುಟ್ಟಿದಂತ ಗಾಂಧಿ ಬುದ್ಧ ಮತ್ತೆ ದಾಕ್ಷರಕ್ಕೆ ಸ್ಟಾಪ್ ಆಗಿದೆ, ನೆಕ್ಸ್ಟ್ ಕಾಲರ್ಗೆ ದಾಕ್ಷರನೇ ಕೊಡೋಣ. ಓಕೆನಾ?
3: ಓಕೆ ಮೇಡಮ್,
1: ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
3: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಎಸ್, ಸುಬ್ರಹ್ಮಣ್ಯ ಜಯಂತ್ ಅವ್ರು ಕರೆ ಮಾಡಿದ್ರು. ನೆಕ್ಸ್ಟ್ ಕಾಲರ್. ಹಲೋ ಹಲೋ
4: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ರೀ ಸರ, ಕರೆ ಮಾಡಿ ಇಲ್ರಿ, ಕಳ್ದ ಹೋಗ್ತೀರಾ?
4: ಅದು ಸರಿ, ಕೆಲಸ ಆಗಿತ್ತು ಮೇಡಮ್, ಮತ್ತ ಇದು ಮಾಡಿದ್ರಿ, ಕೆಲಸ ನೋಡಿ ಮೇಡಮ್. ಆರಾಮದಿರಿ ಮೇಡಮ್?
1: ನಾನ್ ಚಲೋ ಇದ್ದೀನ್ರಿ, ನೀವ್ ಹೇಗಿದ್ದೀರಿ?
4: ನಾವು ಎಲ್ಲ ಆರಾಮಾಗಿದ್ದೇವ್ರಿ ಮೇಡಮ್, ಕಾರ್ಯಕ್ರಮ ಸೂಪರ್ ಆಗಿ ಮೂಡ್ ಬರತ್ತೆ, ಕಾರ್ಯಕ್ರಮ ಕೇಳಕತ್ತೇವ್ರಿ ಮೇಡಮ್.
1: ಓಕೆ, ಹಾಗಿದ್ರೆ ಅದೇ ಖುಷಿ, ಈಗ ದಾಕ್ಷರದಿನ ಒಂದು ಗೀತೆಯನ್ನ ಹಾಡಿ ಸರ್.
4: ದಾರಿ ಮೇಡಮ್?
1: ಹೌದ್ರಿ ಸರ್.
4: ದಾರಿ ಕಾಣದಾಗ ಹಾಡ್ರೇನು ಮೇಡಮ್?
1: ಹಾಡಿ ಹಾಡಿ
4: ಹಾಡ್ತಿ ನೋಡ್ರಿ ಮೇಡಮ್. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರಿಯನೇ, ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಯಾರಿಗ್ಯಾರು ಸೇರಿಸುವೆಯೋ ಯಾರು ಬಲ್ಲರು, ಯಾರು ನಗಿಸಿ ಅಳಿಸುವೆರು ಯಾರು ಬಲ್ಲರು, ದಾರಿ ಕಾಣದಾಗಿದೆ ರಾಘವೇಂದ್ರನೇ.
1: ಇಲ್ಲ ಇಲ್ಲ, ನಾನ್ ಸ್ಟಾಪ್ ಅಂದಾಗ ನೀವು ಸ್ಟಾಪ್ ಮಾಡ್ಬೇಕು. ಯಾರು ಬಲ್ಲರು ಅಂತಿತ್ತು ಅಲ್ವಾ, ರಾಕ್ಷಸನ ಮತ್ತೊಂದು ಗೀತೆಯನ್ನ ಹಾಡಿ. ಹೌದು,
4: ಹಾಡ್ತೀನಿ ನೋಡಿ ಮೇಡಮ. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ, ಕವಿ ಕಲ್ಪನೆ ಕಾಣುವ ಚಲುವಿನ ಜಾಲವೋ, ಉಯ್ಯಾಲೆಯ ಆಡಿ ನಲಿವ.

0: ಶಾನಲ್ಲಿ ಸ್ವಲ್ಪ ಕಡಿಮೆ ಇದೆಯಾ ಅಂತ
1: ಇದೇ ಯೋಚನೆ ಮಾಡಿ ಸ್ವಲ್ಪ. ಗೊತ್ತಾಗ್ತಿಲ್ವಾ ಶಾ ಇಂದ ಸಾ ಇಂದನೆ ಹಾಡಿ
0: ಸಾ.
1: ಹ್ಮ್ ಸಾ ತಗೊಳ್ಳಿ.
0: ಸರಿ ಸಾ ಸಂತೋಷ ಆಗುತ್ತಲ್ವ ಮೇಡಮ್ ಸಾ
1: ಆಗತ್ತ
0: ಸಂತೋಷ. ಅಹ ಅಹ ಸಂಗೀತ ರಸಮಯ ಸಂತೋಷ ಸುಖಮಯ ಸಂಗೀತ ಹೊಸ ಹೊಸ ಭಾವ ತುಂಬಿ ನಸುನಗೆ ಹುಮ್ಮಿಚ್ಚಿ ಮೈ ತುಂಬಿದೆ. ನಾನ್ ದೇ ಕೊಡ್ತೀನಿ ಮೇಡಮ್ ದಾ ದಾ ಕೊಡ್ತೀನಿ ಮೇಡಮ್
1: ದಾ. ಮತ್ತೆ ಹಾಡಿ ಎರಡೆರಡು ಹಾಡಾಡ್ಬೇಕು ಒಬ್ಬೊಬ್ರು.
0: ಧರಣಿಗೆ ಗಿರಿ ಬಾರದೆ ಗಿರಿಗೆ ಮರ

0: ಹೆತ್ತ ತಾಯಿಗೆ ಮಗಳು ಬಾರವೇ. ವಾಕ್ ಕೊಡ್ತೀನಿ ಮೇಡಮ್. ವಾ
1: ಸೂಪರ್. ಹಾಗಿದ್ರೆ ನೆಕ್ಸ್ಟ್ ಕಾಲರ್ ಗೆ ವಾಕ್ ಶುರು ಕೊಡ್ತಿದ್ದೀರಾ?
0: ಹಾ, ವಾಕ್ ಕೊಡ್ತಿದ್ದೀನಿ.
1: ಥ್ಯಾಂಕ್ ಯು ಪ್ರೇಮಕ್ಕ ಕರೆ ಮಾಡಿದ್ದಕ್ಕೆ.
0: ಹಾ, ಧನ್ಯವಾದಗಳು.
1: ಓಕೆ, ಎಸ್, ಪ್ರೇಮ ಅವ್ರು ಕರೆ ಮಾಡಿದ್ರು, ವಾಕ್ಷರವನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಕಾಲರ್ ಗೆ. ಆದ್ರೆ ನೆಕ್ಸ್ಟ್ ಕಾಲರ್ ನ ಮಾತಾಡ್ಸೋಕು ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತಗೊಳ್ಳೋ ಸಮಯ ಬಂದಿದೆ. ಲೆಟ್ಸ್ ಟೇಕ್ ಒನ್ ಮೋರ್ ಬ್ರೇಕ್. ನೀವು ಕೇಳ್ತಾ ಇರೋದು ಬೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಬೇಂದಾಸ್ ನಡೆಸ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಸೊ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟುಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: எஸ் வெல்கம் பேக். நிக்கேல் தாதிரா ரேடியோ சிவமுக 90.8 FM சமுதாய வானொலி பரவசிக்காகி பவிஷ்யக்காகி நம்ம வானொலி இது பிந்தாஸ் மார்னிங் கார்யக்ரம நடத்தா நானு நிம ஆர் ஜே அர்ப்பிதா. சோ சூப்பர் ஆகிரோ சாங் நான் கேள்கோ வந்திரி அல்வா? ஹவுது, பல்லவி அனுப்பல்லவி சினிமாத கீதே ஜொதைக்கு ಈ ಒಂದು ಹಾಡಿನಲ್ಲಿ ಅನಿಲ್ ಕಪೂರ್ ಅವರು ಹಾಗೆ ಕಿರಣ ಅವರು ಅಭಿನಯಿಸಿದ್ದಾರೆ. ಇನ್ನು ಇಳಿಯರಾಜ ಅವರ ಸಂಗೀತ ಇರುವಾಗ ಸಾಂಗ್ಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಖಂಡಿತವಾಗ್ಲೂ. ಹಾಗೆ ಎಸ್ ಜಾನಕಿ ಅಮ್ಮ ಅವರು, ಎಸ್ ಪಿ ಬಿ ಅವರು ಒಟ್ಟಿಗೆ ಹಾಡಿದರೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಇದೆ ಅಂದ್ರೆ ಆ ಒಂದು ಗೀತೆ ಸೊಗಸಾಗಿನೇ ಇರುತ್ತೆ. ಇನ್ನು ಹೇಗಿರುವಾಗ ಕಾರ್ಯಕ್ರಮ ಮುಂದುವರೆಸೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಆಟವನ್ನ ಆಡಿಸ್ತಾ ಇದೆ. ಸೊ ನಮ್ಮ ಲಾಸ್ಟ್ ಕಾಲರ್ ನೆಕ್ಸ್ಟ್ ಕಾಲರ್ಗೆ ಒಂದು ಮಾ ಅಕ್ಷರವನ್ನ ಕೊಟ್ಟಿದ್ರು. ಹಾಗಿದ್ರೆ ಮಾ ಅಕ್ಷರದಿಂದ ಯಾರು ಯಾವ ಗೀತೆಯನ್ನ ಹಾಡ್ತಾರೆ ಕೇಳುವ? ಹಲೋ, ಹಲೋ,
1: ನಮಸ್ತೆ ಅರ್ಪಿತಾ ಮೇಡಮ್ ಅವರಿಗೆ.
0: ನಮಸ್ತೆ ಸರ್, ಹೇಗಿದ್ದೀರಾ?
1: ನಾವು ಆರಾಮಾಗಿದ್ದೀವಿ, ನೀವು ಹೇಗಿದ್ದೀರಿ?
0: ನಾನು ಕೂಡ ಆರಾಮಾಗಿದ್ದೀನಿ ಸರ್.
1: ತಿಂಡಿ ತಿಂದ್ರಾ?
0: ತಿಂಡಿ ಆಯ್ತು. ನಿಮ್ದು?
1: ಆಯ್ತು ಮೇಡಮ್.
0: ಏನ್ ತಿಂಡಿ ಇವತ್ತು?
1: ನಮ್ದು ಇವತ್ತು ಸಾವಿಗೆ ಉಪ್ಪಿಟ್ಟು. ನಿಮ್ದು?
0: ನಮ್ದು ಇವತ್ತು ದೋಸೆ.
1: ನುಡಿಲಲ್ಲಿ ಮಗುವಾಗಿ ನಾನು, ಮಮತೆಯ ಸೆಲೆಯಾಗಿ ನೀನು, ಇರುವಾಗ ಬಾಳೆಲ್ಲ ಜೀನು, ಕನಸೆಲ್ಲ ನನಸಾಗದಿ.

0: ಸೆಲ್ಲ ಹುಸಿಯಾಗಿದ್ದೀನಿ. ಧನ್ಯವಾದ ಮೇಡಮ್.
1: ಇನ್ನ ಒಂದ್ ಗೀತೆ ಹಾಡ್ಬೇಕು ಸರ್.
0: ಹೌದಾ?
1: ಜೇನು ಆಯ್ತಲ್ವಾ, ಈಗ ನಾಲ್ಕು ಶ್ರುತಿಯಿಂದ ಮತ್ತೊಂದು ಗೀತೆಯನ್ನ ಹಾಡಿ.
0: ನಾನಾ?
1: ಹೌದು.
0: ನನ್ನಿದೆಯ ಮಾತೆಲ್ಲ ನೀನಾಗಬೇಕು.

0: ಬೇಕು ಆನುಡಿಯ ದನಿಯಾಗಿ ನಾಡಬೇಕು
1: ಹಾಡಬೇಕು ಅಲ್ವಾ. ನೆಕ್ಸ್ಟ್ ಕಾಲರ್ ಗೆ ಕಾಕ್ಷರ ಕೊಡೋಣ. ಓಕೆನಾ?
0: ಓಕೆ,
1: ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ. ಓಕೆ, ನಮ್ಮ ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ ಹಲೋ
2: ಹಲೋ
1: ಸರ್, ನಮಸ್ತೆ, ಗುಡ್ ಮಾರ್ನಿಂಗ್.
2: ಹಲೋ, ನಮಸ್ಕಾರಗಳು. ಪಟಾಕಿ ಆರ್ ಜೆ ಅರ್ಪಿತಾ ಮಾನ್ಗೆ.
1: ಥ್ಯಾಂಕ್ ಯು ಸರ್, ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ?
2: ನಾವು ಸೂಪರ್ ಕಣ್ರಿ.
1: ಸೂಪರ್ ಆಗಿದ್ದೀರೇನ್ರಿ?
2: ನೀವ್ ಆಗಿದ್ದೀರಾ?
1: ನಾವು ಸಾಕಾಗಿದ್ದೀವ್ರಿ.
2: ಹೌದು
1: ಬಿಡಿ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಆಟದಲ್ಲಿ ನಿಮಗೆ ಸಿಗ್ತಾ ಇರುವಂತಹ ಅಕ್ಷರ ಕಾ ಅಕ್ಷರ ಸರ್. ಹೌದು,
2: ಕಾ ಬಂತಲ್ಲ.
1: ಹೌದು, ಕಾ ಇಂದ ಒಂದು ಸೊಗಸಾದ ಗೀತೆ.
2: ಸಣ್ಣ ಪ್ರಯತ್ನ ಪಡು.
1: ಹಾಡಿ ಹಾಡಿ ಸರ್.
2: ಕಣ್ಣು ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುರಿಗೆ ನಿನ್ನು ನನಗೆ ನನಗೆ ತರ ತರ ಹೊಸ ತರ ಗುಲಬಿನ ಅವಸರ.
1: ಸ್ಟಾಪ್ ಇದೆ ಅವಸರ. ರಾಯಿಂದ ಮತ್ತೊಂದು ಗೀತೆಯನ್ನ ಹಾಡಿ ಸರ್. ಹೌದು, ವಾಯ್ಸ್ ಬೇಕಾಗ್ತಿದೆ ಬೇಗ.
2: ರವಿಗಿಂತ ಶಶಿಗಿಂತ ನೀನ ಚೆಲುವು, ನಿನಗಿಂತ ಯಾರು ಚೆಲುವು, ದಡದಡಿ ನೀಡಲಿ ಸಾಗಿಂತ ಶಶಿಯ ಚೆಲುವು, ಶಶಿಗಿಂತ ನೀನ ಚೆಲುವು, ನಿನಗಿಂತ ಇಲ್ಲ ಚೆಲುವು, ದಡದ ನೀಡಲಿ ಸಾಗಮ ಪಾಪ.
1: ಸೊ ನೆಕ್ಸ್ಟ್ ಕಾಲರ್ ಗೆ ಪಾಸ್ ಕೊರೋನಾ ಸರ್ ಆಗಿದ್ರೆ. ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ. ಸತೀಶ್ ಸರ್ ಕರೆ ಮಾಡಿ ನೆಕ್ಸ್ಟ್ ಕಾಲರ್ ಗೆ ಪಾಕ್ಷರ ಕೊಡ್ತಾ ಇದಾರೆ. ಹಾಗಿದ್ರೆ ನೆಕ್ಸ್ಟ್ ಕಾಲರ್ ಯಾವ ಸಾಂಗ್ ಹಾಡ್ತಾರೆ ಕೇಳುವ? ಹಲೋ, ರೇಡಿಯೋ ವಾಲ್ಯೂಮ್ ನ ಕಡಿಮೆ ಮಾಡಿ. ಹಲೋ, ಮಾಡಿ ಆಯ್ತಾ?
3: ಎಲ್ಲಿಸೋಣ ಪ್ರೀತಿಯಂಚೋಣ ಆನಂದ ಪಡೆಯೋಣ, ಬನ್ನಿ ಪ್ರೇಮದ ಸ್ವಾಮಿಯೋಣ.
1: ಓಕೆ, ಈಗ ನಾಯಿಂದ ಮತ್ತೊಂದು ಗೀತೆಯಿಂದ ಹಾಡಿ. ಹಲೋ, ಓಕೆ ಸರ್, ಕೇಳಿಸ್ತಾ ಇದೆಯಾ?
3: ಕೇಳಿಸ್ತಾ ಇದೆಯಾ? ಕೈಯೇ
1: ನಾ ಅಕ್ಷರದಿಂದ ಮತ್ತೊಂದು ಗೀತೆಯನ್ನು ಹಾಡಿ ಸರ್.
3: ನನ್ನವಳು ನನ್ನವಳು ಮೆಟ್ಟಿದಳು ನಲಗುವಳು, ಮುಟ್ಟದೆಯೇ ಮುತ್ತಾಗಲೇ ಆಡಿದರೆ ನಲಿಯುವಳು, ಓಡಿದರೆ ಓಡುವಳು, ಮುಟ್ಟದೆಯೇ ಮುದ್ದಾಡಲೆ.
1: ಓಕೆ, ಸೊ ನೆಕ್ಸ್ಟ್ ಕಾಲರ್ಗೆ ಲಾಕ್ಷರ ಕೊಡ್ತೀನಿ. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಓಕೆ, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ? ಹಲೋ, ಓಕೆ ಕರೆ ಕಟ್ಟಾಯ್ತು, ಮತ್ತೊಂದು ಕರೆ. ಹಲೋ
4: ಹಲೋ
1: ಹಲೋ, ನಮಸ್ತೆ.
4: ನಮಸ್ತೆ ಅರ್ಪಿತಾ.
1: ಗುಡ್ ಮಾರ್ನಿಂಗ್ ಮ್ಯಾಮ್.
4: ಗುಡ್ ಮಾರ್ನಿಂಗ್, ತುಂಬಾ ದಿನ ಆಯ್ತು ವಾಯ್ಸ್ ಕೇಳದೆ.
1: ಹೌದು ಹೌದು.
4: ಹೇಗಿದ್ದೀರಿ, ಆರಾಮಿದ್ದೀರಾ?
1: ನಾನ್ ತುಂಬಾ ಚೆನ್ನಾಗಿದ್ದೀನಿ ಮ್ಯಾಮ್, ನೀವ್ ಹೇಗಿದ್ದೀರಾ?
4: ನಾನು ತುಂಬಾ ಚೆನ್ನಾಗಿದ್ದೀನಿ.
1: ಏ ಸೂಪರ್, ಕೇಳೋಕೆ ಖುಷಿ ಆಗುತ್ತೆ ನೋಡಿ, ತುಂಬಾ ಚೆನ್ನಾಗಿದ್ದೀವಿ ಅಂತ ಅಲ್ವಾ?
4: ಅಲ್ವಾ, ಏ ನಾವ್ ಯಾವಾಗ್ಲೂ ಸೂಪರ್ ಆಗಿದೀವಿ ಅಂತ ಅನ್ಕೋಬೇಕು.
1: ಹೌದು, ಮತ್ತೆ
4: ಮಾಮೂಲಿ ಕಂಡ್ರಿ ಅಂದ್ರೆ ಮತ್ತಲ್ಲೇ ಹೋಗ್ಬಿಡುತ್ತೆ, ಚೆನ್ನಾಗಿದೀವಿ ಅಂತ ಹೇಳ್ಬೇಕು.
1: ಖಂಡಿತ ಖಂಡಿತ ಮ್ಯಾಮ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಲಾ ಅಕ್ಷರ ಸಿಗ್ತಾ ಇದೆ ಮ್ಯಾಮ್,
4: ಯಾವ್ದಾರ ಹೇಳ್ಬೋದಾ? ಅಥವಾ
1: ಲಾ ಅಕ್ಷರದಿಂದ ಹಾಡಿ.
4: ಲವ್ ಮಿಯರ್ ಹೇಟ್ ಮೀ, ಕಿಸ್ ಮಿಯರ್ ಕಿಲ್ ಮೀ, ಓಡೋಡಿ ಪ್ಲೀಸ್ ಟು ಕಮ್ ಟು
1: ಮತ್ತೆ ಲಾನೇ ಸಿಕ್ತಲ್ಲ,
4: ಮತ್ತೆ ಲಾ ಸಿಕ್ತು. ಬೇಕಾದಷ್ಟು ಆಡಿದೆ ಬಿಡಿ, ಈಗ ಮತ್ತಂಗೆ ಹೇಳ್ಬೇಕಾ?
1: ಎರಡೆರಡು
4: ಸುಕುಮಾರ
1: ಸಾಂಗ್ ಬೇಡ, ತುಂಬಾ ಜನ ಹಾಡಿದ್ದಾರೆ.
4: ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು, ಇನ್ನು ನೀನು ಮುಂದೆ ಇಟ್ಟು, ಶೋಭಾ ಶೋಭಾ.
1: ನಿಮ್ಮ ಹೆಸರು? ಸೂಪರ್ ನೋಡಿ ಶೋಭಾ ಅಂತ ನಿಮ್ಮ ಹೆಸರು
5: ಬಂತು. ಈಗ ಮತ್ತೆ ಬಾ ಹೇಳ್ಬೇಕಿಲ್ಲ,
1: ನೆಕ್ಸ್ಟ್ ಕಾಲರ್ ಗೆ ಬಾ ಅಕ್ಷರ ಕೊಡೋಣ. ಓಕೆ
5: ಶೋಭಾ
1: ಮ್ಯಾಮ್ ಕರೆ
5: ಮಾಡಿದ್ದಕ್ಕೆ.
1: ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ ಯಾರು ಕೇಳುವ? ಹಲೋ,
6: ಹಲೋ,
1: ನಮಸ್ತೆ, ಗುಡ್ ಮಾರ್ನಿಂಗ್.
6: ಗುಡ್ ಮಾರ್ನಿಂಗ್ ಮೇಡಮ್,
1: ಹೇಗಿದ್ದೀರಾ ಮೇಡಮ್? ಹಲೋ,
6: ಕೇಳಿಸ್ತಿದೆ ಕೇಳಿಸ್ತಿದೆ,
1: ಹೇಗಿದ್ದೀರಾ ಅಂತ ಕೇಳಿದೆ.
6: ಆರಾಮಿದ್ದೀರಾ?
1: ಓಕೆ ಮ್ಯಾಮ್, ನಿಮ್ಗೆ ಈಗ ಬಾ ಅಕ್ಷರ ಸಿಕ್ಕಿದೆ, ಬಾ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡಿ ಮ್ಯಾಮ್. ಬಾ ಬಾ
6: ಬಾ.
1: ಹಾ ಹೌದು, ಎಂತಾಗ್ತಿಲ್ವಾ
6: ಮೇಡಮ್,
1: ತುಂಬಾ ಅಕ್ಷರ ಇದೆ.
6: ಓ ಭಗವಂತ.
1: ಹಾ, ಓ ಭಗವಂತ ಅಲ್ಲ, ಬರೀ ಭಗವಂತ ಹೇಳ್ಬೇಕು, ಬಾ ಅಂತ ಹೇಳ್ಬೇಕು. ಗೊತ್ತಾಗ್ತಿಲ್ವಾ? ನೆಕ್ಸ್ಟ್ ಕಾಲರ್ ಗೆ ಕೊಡೋಣ ಹಾಗಿದ್ರೆ. ನೆಕ್ಸ್ಟ್ ಕಾಲರ್ ಗೆ ಬಾ ಅಕ್ಷರ ಕೊಡ್ತೀನಿ, ಯಾವ ಗೀತೆ ಹಾಡ್ತಾರೆ ಕೇಳುವ. ಅಂಡ್ ನೆಕ್ಸ್ಟ್ ಕಾಲರ್ ಹೇಳಿದರೆ ಯಾರು, ಎಲ್ಲಿಂದ ಕರೆ ಮಾಡ್ತೀಯಾರು ಕೇಳುವ. ಓಕೆ, ಕಟ್ ಆಯ್ತು. ಸೊ ಲಾಸ್ಟ್ ಕಾಲರ್ ಒಬ್ರು ಕರೆ ಮಾಡ್ತಿದ್ದಾರೆ, ಯಾರು ಇಲ್ಲಿಂದ ಕರೆ ಮಾಡ್ತಿದ್ರು ಕೇಳುವ. ಹಲೋ,
7: ನಮಸ್ತೆ ಮೇಡಮ್.
1: ನಮಸ್ತೆ ಮೇಡಮ್, ತಿಂಡಿ ಆಯ್ತಾ?
7: ತಿಂಡಿ ಆಯ್ತು ರೀ, ಕಾಲ್ ಸಿಗ್ಲಿಲ್ಲ, ಈಗ ಲಾಸ್ಟ್ ಕಾಲ್ ಬಂತು ಹೇಳ್ರಿ.
1: ಲಾಸ್ಟ್ ಕಾಲರ್ ಆಗಿದ್ರೆ ಸೊ ನಿಮ್ಗೆ ಬಾ ಅಕ್ಷರ ಸಿಗ್ತಿದೆ, ಬಾ ಅಕ್ಷರದ ಒಂದು ಗೀತೆಯನ್ನ ಹಾಡಿ.
7: ಬರಿ.
1: ಹಾ ಹೌದು, ಬಾ.
7: ಬಣ್ಣ ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನಿನಕ್ಕರೆ ಹಸಿರು ಉಲ್ಲಾಸದ ಉಸಿರು, ನಿರಾಶೆಯ ಚಿಲುಮೆಯ ಬಣ್ಣ ಬಣ್ಣ. ಸರಿ,
1: ಬಣ್ಣ. ನಾಯಿಂದ ಮತ್ತೊಂದು ಗೀತೆ.
7: ನಾನಿರುವುದು ನಿಮಗಾಗಿ, ನಾಡಿರುವುದು ನಿಮಗಾಗಿ, ಒಂದೇ ನಾಡಿನ ಎಲ್ಲ ಸೋದರ ಹೋಯ್ತು, ಎಲ್ಲ ಹೋಯ್ತು ಸೋದರ ಅಂತೆ ನಾವೆಲ್ಲ,
1: ನಾವಿರುವುದು ನಿಮಗಾಗಿ. ಸೊ ಗಾ ಅಕ್ಷರಕ್ಕೆ ಕೊನೆಗೊಳ್ತು ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕರೆ ಮಾಡಿದಕ್ಕೆ.
7: ಓಕೆ ಮೇಡಮ್, ನಮಸ್ತೆ.
1: ನಮಸ್ತೆ. ಸೊ ಸೌಮ್ಯ ಮ್ಯಾಮ್ ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡಿದ್ರು, ಹಾಗೆ ಅವರು ಗಾ ಅಕ್ಷರನ ಕೊಟ್ಟಿದ್ದಾರೆ. ಸೊ ನಾನು ಕೂಡ ಈಗ ಗಾ ಅಕ್ಷರದ ಒಂದು ಎರಡು ಸಾಲು ಗೀತೆಯನ್ನು ಹಾಡಿ ಕಾರ್ಯಕ್ರಮವನ್ನು ಮುಗಿಸೋಣ ಅಂತ. ಗಾ ಇಂದ

0: ದಿರದ ಮನಸಲಿ ನಿನ್ನ ಆಗಮನ ಈ ದಿನ ನೀಡುವ ಮುನ್ನ ನಾನೇ ಆಮಂತ್ರಣ ಗಗನವೇವಾಗಿ.
1: ಓಕೆ, ಸೊ ಇದರೊಂದಿಗೆ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಇವತ್ತು ಕರೆ ಮಾಡಿದಂಥ ಪ್ರೀತಿಯ ಕೇಳುಗರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ನನಗಂತೂ ಕಾರ್ಯಕ್ರಮ ತುಂಬ ಖುಷಿ ಕೊಡ್ತು. ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ಹಾಗೆ ಮಳೆ ಸ್ಟಾರ್ಟ್ ಆಗಿದೆ, ಎಲ್ಲರೂ ಕೂಡ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಹೆಚ್ಚಿಗೆನೆ ವಹಿಸಿ. ಓಕೆನಾ? ಆಚೆ ಓಡಾಡುವಾಗ ಜರ್ಕಿನ್ ಹಾಕೊಂಡು ಛತ್ರಿ ಇಟ್ಕೊಂಡು ಓಡಾಡಿ. ಹಾಗೆ ಮಕ್ಕಳು ಮರಿ ಎಲ್ಲ ಓಡಾಡ್ತಿರ್ತಾರೆ, ಗಾಡಿಲಿ ಓಡಿಸೋರು ಗಾಡಿ ಓಡಿಸೋರು ಸ್ವಲ್ಪ ಗಮನದಿಂದ ಗಾಡಿಯನ್ನು ಓಡಿಸಿ. ಓಕೆನಾ? ಹಾಗಿದ್ಮೇಲೆ ಇವತ್ತು ಯಾರೆಲ್ಲ ಜನ್ಮದಿನವನ್ನು ಆಚರಿಸ್ಕೊಳ್ತಿದ್ರು ನಿಮ್ಮೆಲ್ಲರಿಗೂ ಹ್ಯಾಪಿ ಬರ್ಡೇ. ಯಾರೆಲ್ಲ ಆನಿವರ್ಸರಿ ಆಚರಿಸ್ಕೊಳ್ತಿದ್ರು ಅವ್ರಿಗೂ ಹ್ಯಾಪಿ ಆನಿವರ್ಸರಿ. ಯಾರೆಲ್ಲ ಶುಭ ಕಾರ್ಯವನ್ನು ಮಾಡ್ತಿದ್ರು ಎಲ್ರಿಗೂ ಒಳ್ಳೇದಾಗಲಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜಿ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೆ ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
4: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
3: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
4: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವ ಕೇಳುತ್ತ ಕೇಳುತ್ತ ಕಲಿಯಿರಿ.
5: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
6: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
5: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
6: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986759661. ಸಂಖ್ಯೆ ಮತ್ತೊಮ್ಮೆ 9986759661.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೇಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನು ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೆಯೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನು ಬರೆಯೋದಕ್ಕೆ, ಕಥೆಯನ್ನು ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನು ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ. ಯಾವುದೋ ಒಂದು ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ. ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ. ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: Never ever did I think I'd fall in love. I'm wacky, oh yeah.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನೀಗ ನಿಮಗಾಗಿ ಹೇಳ್ತಾ ಇರುವಂತಹ ಕಥೆಯ ಶೀರ್ಷಿಕೆ ಏನಪ್ಪಾ ಅಂತ ಹೇಳಿದ್ರೆ, ಮಂದಾಕಿನಿ ಎಂಬ ವಿಷಕನ್ಯೆಯು ಹಾಗೂ ಚಾಣಾಕ್ಷನೆಂಬ ಮಂತ್ರಿಯು ಅಂತ ಹೇಳಿ ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ. ವಿಹಾರ ಎಂಬ ರಾಜ್ಯ, ಚಂದ್ರನಗರಿ ಅದರ ರಾಜಧಾನಿ. ಆ ಸುಂದರ ರಾಜ್ಯದ ಅರಸು ಚಿತ್ರಸೇನ, ದಕ್ಷ ಬಲಿಷ್ಠ ನ್ಯಾಯಪರ ರಾಜ. ಮಹಾರಾಜ ವಿಷ್ಣುಸೇನನ ದತ್ತು ಪುತ್ರ ಚಿತ್ರಸೇನ. ವಿಷ್ಣುಸೇನರ ಹೆಸರಿಗೆ ಕಳಂಕ ಬರದಂತೆ ಬಹಳ ಚೆನ್ನಾಗಿ ಆಡಳಿತ ನಡೆಸುತ್ತಿದ್ರು. ಆ ರಾಜ್ಯದ ಮಂತ್ರಿ ಚಾಣಾಕ್ಷ ಚಿತ್ರಸೇನರ ಯಶಸ್ಸಿನಲ್ಲಿ ಚಾಣಾಕ್ಷರ ಪಾಲು ಇತ್ತು. ಚಿತ್ರಸೇನ ಹಾಗೂ ಚಾಣಾಕ್ಷರ ಸಂಬಂಧ ಬಹಳ ಅನ್ಯೋನ್ಯವಾಗಿತ್ತು. ಚಿತ್ರಸೇನರ ದಾಯಾದಿ ಅಮೃತ್ಯಸೇನ, ಅವನೊಬ್ಬ ಗೋಮುಖ ವ್ಯಾಘ್ರ. ರಾಜನ ಯಶಸ್ಸನ್ನು ಕಂಡು ಮನದಲ್ಲಿಯೇ ಕತ್ತಿ ಮಸಿಯುತ್ತಿದ್ದ. ರಾಜನ ಅಂತ್ಯದೊಂದಿಗೆ ತಾನೇ ರಾಜನಾಗಬೇಕೆಂಬ ಕನಸನ್ನ ಕಾಣುತ್ತಿದ್ದ. ಆ ಹುಡುಕಾಟದಲ್ಲಿದ್ದಾಗಲೇ ಅವರಿಗೆ ಸಿಕ್ಕಿದ್ದು ಮಂದಾಕಿನಿ ಎಂಬ ವಿಷಕನ್ಯೆ. ಅಪ್ರತಿಮ ರೂಪವತಿ, ನೀಲಿ ಕಂಗಳ ಚೆಲುವೆ, ಒಮ್ಮೆ ನೋಡಿದ್ರೆ ಮೋಡಿಗೊಳಗಾಗುವ ರೂಪ. ರಾಜ ಚಿತ್ರಸೇನನ ಅತ್ಯಂತ ಒಪ್ಪಂದ ಮಾಡಿಕೊಂಡು ಮಂದಾಕಿನಿ ಚಂದ್ರನಗರಿ ಸೇರಿದಳು. ಕೆಲವು ದಿನ ಚಂದ್ರನಗರಿಯಲ್ಲಿ ಸಾಮಾನ್ಯ ಪ್ರಜೆಯಂತೆ ಕಾಲ ಕಳೆದ ಮಂದಾಕಿನಿ ನಂತರ ರಾಜನ ನರ್ತಕಿಯಾಗಿ ಸೇರಿಕೊಂಡಳು. ಅಪ್ರತಿಮ ರೂಪವತಿ ರಾಜನ ಗಮನ ಸೆಳೆಯುವುದು ತಡವಾಗಲಿಲ್ಲ. ಮಂದಾಕಿನಿಯನ್ನ ಏಕಾಂತದಲ್ಲಿ ಭೇಟಿ ಮಾಡುವ ಇಂಗಿತವನ್ನ ವ್ಯಕ್ತಪಡಿಸಿದ ರಾಜ ಆಕೆಗೆ ಸಂದೇಶ ಕಳುಹಿಸಿದ. ಈ ಅವಕಾಶಕ್ಕಾಗಿಯೇ ಕಾಯುತ್ತಿದ್ದ ಮಂದಾಕಿನಿ ತನ್ನ ಒಪ್ಪಿಗೆಯನ್ನ ಸೂಚಿಸಿದಳು. ಮೊದಲೇ ಚಂದದ ಮಂದಾಕಿನಿ ಅತ್ಯಂತ ಶ್ರದ್ಧೆಯಿಂದ ತನ್ನನ್ನ ಅಲಂಕರಿಸಿಕೊಂಡಳು. ಆಹಾ, ಆಕೆಯ ಸೌಂದರ್ಯವನ್ನ ಕಂಡ ಕನ್ನಡಿಯೇ ಹೆಮ್ಮೆ ಪಡುತ್ತಿತ್ತು. ಗಮ್ಮೆನ್ನುವ ಸುಗಂಧವನ್ನ ಪಸರಿಸುತ್ತಾ ರಾಜನ ಕೊಠಡಿಯನ್ನ ಪ್ರವೇಶಿಸಿದಳು ಮಂದಾಕಿನಿ. ಮೊದಲೇ ರೂಪವತಿ, ಇಂದಂತೂ ಚಂದದ ಅಲಂಕಾರದಿಂದ ಆಕೆಯ ರೂಪ ಇಮ್ಮಡಿಕೊಂಡಿತ್ತು. ಮಂದಾಕಿನಿಯ ಆಗಮದಿಂದ ಹರ್ಷಿತನಾದ ರಾಜ ಆಕೆಯ ಸಮೀಪ ನಡೆದ. ಹತ್ತಿರಕ್ಕೆ ಬಂದ ರಾಜನನ್ನ ಗಮನಿಸಿದ ಮಂದಾಕಿನಿ ಸ್ವಲ್ಪ ಗಾಬರಿಯಾದಳು. ಮತ್ತೊಮ್ಮೆ ರಾಜನನ್ನ ಸೂಕ್ಷ್ಮವಾಗಿ ಗಮನಿಸಿದಳು. ಹೌದೇ ಹೌದು, ಇದು ನನ್ನ ಕತ್ತಿನಲ್ಲಿರುವ ಪದಕವನ್ನೇ ಹೋಲುತ್ತಿದೆ. ಹಾಗಾದರೆ ಚಿತ್ರಸೇನ ನನ್ನ ಸಹೋದರನೇ. ನನ್ನಿಂದ ಎಂಥ ಅನರ್ಥವಾಗುತ್ತಿತ್ತು. ಅಬ್ಬಾ ದೇವರೇ, ಈ ಅನರ್ಥವನ್ನ ನಿಲ್ಲಿಸಿದೆ ಎಂದು ಮನದಲ್ಲೇ ಎಂದುಕೊಂಡು ಮಂದಾಕಿನಿ ಕ್ಷಣವೂ ನಿಲ್ಲದೆ ರಾಜನ ಕೊಠಡಿಯನ್ನು ಬಿಟ್ಟು ಹೊರಗೆ ಓಡಿದಳು. ಮಂದಾಕಿನಿಯನ್ನ ಸೇರಲು ಕಾತುರನಾಗಿದ್ದ ರಾಜನಿಗೆ ಮಂದಾಕಿನಿಯ ಈ ನಡೆ ಆಘಾತವನ್ನುಂಟು ಮಾಡಿತ್ತು. ಸೈನಿಕರನ್ನ ಕರೆದು ಆಕೆಯನ್ನ ಪುನಃ ಬರಹೇಳಲು ಅವನಿಗೆ ತೋಚಲಿಲ್ಲ. ರಾಜನ ಕೊಠಡಿಯಿಂದ ಹೊರಟ ಮಂದಾಕಿನಿ ತಲುಪಿದ್ದು ಅಮೃತ್ಯಸೇನನ ಮನೆಯನ್ನ. ಗೆಳೆಯರೊಂದಿಗೆ ಸುರಪಾನದಲ್ಲಿ ಮಗ್ನನಾಗಿದ್ದ ಅಮೃತ್ಯಸೇನ ಮಂದಾಕಿನಿಯ ಆಗಮನವನ್ನ ಗಮನಿಸಲಿಲ್ಲ. ಅಮೃತ್ಯಸೇನನ ದಾಸಿಯನ್ನ ಕರೆದು ಮಂದಾಕಿನಿ ಆಕೆ, ನಿಮ್ಮ ಕೆಲಸ ಮುಗಿದಿದೆ, ಆ ಸಂತೋಷಕ್ಕಾಗಿ ನನ್ನ ಕಡೆಯಿಂದ ಮದ್ಯ ಎಂಬ ಸಂದೇಶದೊಂದಿಗೆ ಮದ್ಯದ ಲೋಟವನ್ನ ನೀಡಿದಳು ಹಾಗೂ ಸಂದೇಶವನ್ನ ಅಮೃತ್ಯಸೇನರಿಗೆ ತಲುಪಿಸಲು ಹೇಳಿದಳು. ದಾಸಿ ಸುಲೋಚನಳಿಂದ ಸಂದೇಶ ಪಡೆದ ಅಮೃತ್ಯಸೇನರಿಗೆ ಸಂತೋಷವಾಯಿತು. ಮಂದಾಕಿನಿಯನ್ನ ಕಳುಹಿಸಿದ ಮದ್ಯವನ್ನ ಸೇವಿಸುತ್ತಾ ಆನಂದದ ಸಾಗರದಲ್ಲಿ ತೇಲಿದರು. ಮಂದಾಕಿನಿ ವರ್ತನೆಯನ್ನ ಕುರಿತು ಆಲೋಚಿಸುತ್ತಿದ್ದ ರಾಜನಿಗೆ ಇನ್ನೊಂದು ಆಘಾತ ಕಾದಿತ್ತು. ಮುಂಜಾನೆಯೇ ಅಮೃತ್ಯಸೇನರ ಮರಣದ ಸುದ್ದಿ ಬಂತು.
3: ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇದ್ದಂತಹ ಕಥೆ, ಮಂದಾಕಿನಿ ಎಂಬ ವಿಷಕನ್ಯೆಯು ಹಾಗೂ ಚಾಣಾಕ್ಷನೆಂಬ ಮಂತ್ರಿಯು ಅನ್ನುವುದಾಗಿ. ಹಾಗಿದ್ರೆ ಕಥೆ ಮುಂದೇನಾಗುತ್ತೆ, ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ರಾಜನ್, ಏನೋ ಚಿಂತೆಯಲ್ಲಿರುವಂತಿದೆ, ನಾನು ಏನಾದರೂ ಸಹಾಯ ಮಾಡಬಹುದೇ ಎಂದ ಮಂತ್ರಿ. ಅಮೃತ್ಯಸೇನನ್ನ ಯಾರು ಕೊಂದರು? ಈ ಕೊಲೆ ಯಾರು ಏಕೆ ಮಾಡಿರಬಹುದು? ಕಾರಣ ವಿಷಪ್ರಾಶನವಂತೆ ಎಂದ ರಾಜ. ಚಿಂತೆ ಬೇಡ, ಅವನೊಬ್ಬ ಹಿತಶತ್ರು, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಎಂದು ತಿಳಿಯಿರಿ. ಆದರೂ ತನಿಖೆ ನಡೆಸೋಣ, ನಿಶ್ಚಿಂತರಾಗಿರಿ ಎಂದ ಚಾಣಾಕ್ಷ. ಮಂತ್ರಿಗಳೇ, ನಿಮ್ಮಲ್ಲಿ ಇನ್ನೊಂದು ವಿಷಯವನ್ನ ಅರುಹಬೇಕು, ಹೇಗೆ ಹೇಳಬೇಕು ತಿಳಿಯುತ್ತಿಲ್ಲ ಎಂದರು ಚಿತ್ರಸೇನರು. ರಾಜನ್, ನನ್ನಲ್ಲೇನು ಮುಚ್ಚುಮರೆ, ನಿಮ್ಮ ಮನಸ್ಸನ್ನ ನಮ್ಮಲ್ಲಿ ತೆರೆದಿಡಿ ಎಂದ ಚಾಣಾಕ್ಷ. ನೀವು ಮಂತ್ರಿಗಳಷ್ಟೇ ಅಲ್ಲ, ನನ್ನ ಆಪ್ತ ಸ್ನೇಹಿತರೂ ಹೌದು ಎನ್ನುತ್ತಾ ರಾಜ ಹಿಂದಿನ ದಿನ ಮಂದಾಕಿನಿ ಹಾಗೂ ತನ್ನ ನಡುವೆ ನಡೆದ ಎಲ್ಲಾ ವಿಚಾರವನ್ನು ಚಾಣಾಕ್ಷರಿಗೆ ಹೇಳಿದ್ರು. ಈ ವಿಷಯವನ್ನೇ ನಿಮ್ಮಲ್ಲಿ ಅರುಹಲು ಬಂದದ್ದು. ಈ ಮಂದಾಕಿನಿ ಒಬ್ಬ ವಿಷಕನ್ಯೆ, ನಿಮ್ಮ ಕೊಲೆಯ ಸಂಚು ನಡೆಸಲು ಅಮೃತ್ಯಸೇನರು ಅವಳನ್ನ ನೇಮಿಸಿದ್ದರು ಎಂದರು ಮಂತ್ರಿ. ಏನು, ಮಂದಾಕಿನಿ ಒಬ್ಬ ವಿಷಕನ್ಯೆ? ಅಮೃತ್ಯ ನನ್ನ ಕೊಲೆಯ ಸಂಚು ನಡೆಸಿದ್ದಾನೆಯೇ? ಮತ್ತೆ ಅವಳು ಏಕಾಏಕಿ ಹೊರ ನಡೆದಿದ್ದೇಕೆ ಎಂದರು ರಾಜ. ರಾಜನ್, ನಾನು ಕೆಲವು ದಿನಗಳಿಂದ ಎಲ್ಲಾ ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇನೆ. ನೀವು ಮಂದಾಕಿನಿಯ ಸೌಂದರ್ಯಕ್ಕೆ ಮನಸೋತಿದ್ದೀರಿ, ಆಕೆಯನ್ನ ಏಕಾಂತದಲ್ಲಿ ಭೇಟಿಯಾಗುವ ಇಚ್ಛೆಯಲ್ಲಿದ್ದೀರಿ. ಹಾಗಾಗಿ ಆಗಲೇ ವಿಷಯ ತಿಳಿಸಿದರೆ ಸಮಂಜಸವೆಲ್ಲವೆಂದು ಅರಿತೆ. ನಿಮ್ಮ ಪ್ರಾಣ ರಕ್ಷಣೆ ನಮ್ಮ ಜವಾಬ್ದಾರಿ. ಕೆಲವು ದಿನಗಳ ಹಿಂದೆ ನಾನು ನಿಮಗೊಂದು ಪದಕ ನೀಡಿದ್ದೇನಲ್ಲ, ಅದರಿಂದಲೇ ನಿಮ್ಮ ಪ್ರಾಣ ಉಳಿದದ್ದು ಎಂದ ಮಂತ್ರಿ. ಏನು, ಪದಕದಿಂದ ಪ್ರಾಣ ಉಳಿಯಿತೆ? ಅರ್ಥವಾಗುವಂತೆ ತಿಳಿಸಿ ಎಂದ ರಾಜ. ರಾಜ, ಮಂದಾಕಿನಿಯ ಸೋದರನೊಬ್ಬ ಸಣ್ಣ ವಯಸ್ಸಿನಲ್ಲಿ ಮನೆಯಿಂದ ಕಾಣೆಯಾಗಿದ್ದ. ಅವಳ ತಾಯಿ ಸಾಯುವ ಮೊದಲು ಮಂದಾಕಿನಿಗೆ ನಿನ್ನ ಅಣ್ಣನ ಕತ್ತಿನಲ್ಲಿ ನಿನ್ನಲ್ಲಿ ಇರುವಂತಹ ಪದಕ ಇದೆ ಎಂದು ತಿಳಿಸಿದ್ದಳು. ಸಹೋದರನ ಹುಡುಕಾಟದಲ್ಲಿದ್ದ ಮಂದಾಕಿನಿಗೆ ನಿಮ್ಮ ಕತ್ತಿನಲ್ಲಿ ಅವಳ ಕತ್ತಿನಲ್ಲಿ ಇದ್ದಂತೆಯೇ ಪದಕವೇ ಕಾಣಿಸಿತು. ಅದನ್ನ ಕಂಡು ದಿಗ್ಭ್ರಮೆಗೊಂಡ ಅವಳು ನನ್ನಿಂದ ಎಂಥ ಪ್ರಮಾದವಾಯಿತು ಎಂದು ತಿಳಿದು ಗಾಬರಿಗೊಂಡಳು. ಈ ಎಲ್ಲದಕ್ಕೂ ಕಾರಣಕರ್ತನಾಗಿದ್ದ ಅಮೃತ್ಯಸೇನನ ಮೇಲೆ ದ್ವೇಷ ತೀರಿಸಿಕೊಳ್ಳಲು ಆತನಿಗೆ ವಿಷಪ್ರಾಶನ ಮಾಡಿ ಕೊಂತಳು. ನಂತರ ಈ ರಾಜ್ಯವನ್ನ ಬಿಟ್ಟು ಹೊರಟು ಹೋದಳು ಎಂದರು ಚಾಣಾಕ್ಷ. ಏನು, ಮಂದಾಕಿನಿ ನನ್ನ ಸೋದರಿಯೇ, ಅವಳೇ ಅಮೃತ್ಯನನ್ನ ಕೊಲೆ ಮಾಡಿದ್ದಾಳೆಯೇ? ನೀವು ಈ ವಿಷಯವನ್ನ ನನಗೆ ಮೊದಲೇ ತಿಳಿಸಬಹುದಿತ್ತಲ್ಲವೇ, ಎಂಥ ಪ್ರಮಾದವಾಗುತ್ತಿತ್ತು ಎಂದ ರಾಜ. ಚಿಂತೆ ಬೇಡ ರಾಜನ್, ಆಕೆ ನಿಮ್ಮ ಸಹೋದರಿಯಲ್ಲ. ಅವಳ ಹಿನ್ನೆಲೆಯನ್ನ ಅರಿತಿದ್ದ ನಾನು ನಿಮ್ಮ ಪ್ರಾಣ ರಕ್ಷಣೆಗಾಗಿ ಉಪಾಯವೊಂದನ್ನ ಯೋಚಿಸಿದೆ. ಆಕೆಯ ಕತ್ತಿನಲ್ಲಿದ್ದಂತಹ ಪದಕವನ್ನೇ ನಿಮಗೆ ಮಾಡಿಸಿಕೊಟ್ಟೆ. ಅವಳ ಅಣ್ಣನ ವಯಸ್ಸು ಹಾಗೂ ನಿಮ್ಮ ವಯಸ್ಸು ಹೆಚ್ಚು ಕಡಿಮೆ ಒಂದೇ. ನೀವು ದತ್ತು ಪುತ್ರರೆಂದು ಕೂಡ ಅವಳಿಗೆ ತಿಳಿದಿತ್ತು. ಪದಕದ ಜೊತೆ ಈ ಎಲ್ಲಾ ವಿಷಯಗಳು ತಾಳೆಯಾಗಿದ್ದರಿಂದ ನೀವೇ ಅವಳ ಅಣ್ಣ ಎಂದು ತಿಳಿದಳು ಎಂದ ಚಾಣಾಕ್ಷ. ಭಲೆ ಭಲೆ ಚಾಣಾಕ್ಷರೇ, ಮೆಚ್ಚಿದ ನಿಮ್ಮ ಬುದ್ಧಿವಂತಿಕೆಯನ್ನ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆದಿರಿ, ನಮ್ಮ ಪ್ರಾಣವೂ ಉಳಿಯಿತು, ಶತ್ರುವಿನ ಪ್ರಾಣವೂ ಹೋಯಿತು ಎಂದರು ರಾಜ ಮೆಚ್ಚುಗೆಯಿಂದ. ಒಂದು ಅದ್ಭುತವಾಗಿರುವಂತಹ ಕಥೆ ಇದಾಗಿತ್ತಲ್ವಾ ಸ್ನೇಹಿತರೆ? ಹಾಗೆ ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9628769680969627 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಎನ್ನುರು ಪ್ರಿಯನಗೆ ಶೀನ ಫೈಗಿದ್ರಾಮ್, ಎನ್ನುರು ಪ್ರಿಯನಗೆ ಶೀನ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449864798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
4: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common

ಎಲ್ಲರಿಗೂ ನಮಸ್ಕಾರ. ನಾನು ಭಾರತದ ಸಂವಿಧಾನ ರಚನಾ ಸಭೆಯ ನಡವಳಿಗಳಿಗೆ ಸಂಬಂಧಿಸಿದ ಹಾಗೆ ಕೆಲವು ಆಯ್ದ ಭಾಗಗಳನ್ನು ಓದಲಿಕ್ಕಿದ್ದೇನೆ. 1946 ಡಿಸೆಂಬರ್ 13 ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ರಾಜ್ಯಾಂಗ ಸಭೆಯ ಧ್ಯೇಯೋದ್ದೇಶಗಳ ಕುರಿತು ನಿರ್ಣಯವನ್ನು ಮಂಡಿಸುತ್ತಾರೆ. ಡಿಸೆಂಬರ್ 17 ಅಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅನಿರೀಕ್ಷಿತವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ತಮ್ಮ ಅಭಿಪ್ರಾಯವನ್ನು ಹೇಳಬೇಕು ಅಂತ ಆಹ್ವಾನಿಸುತ್ತಾರೆ. ಇಡೀ ಸದನವು ಗಂಭೀರವಾಗಿ ಗಮನವಿಟ್ಟು ಅವರ ಭಾಷಣವನ್ನು ಆಲಿಸುತ್ತದೆ. ನಾನು ಮೊದಲಿಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಂಡಿಸಿರುವ ನಿರ್ಣಯದ ಭಾಗವನ್ನು ಓದಿ ನಂತರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಕ್ರಿಯೆಯನ್ನ ಓದ್ತೇನೆ. ಮೊದಲಿಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮಾತುಗಳು. ಮೊದಲನೆಯದಾಗಿ, ಈ ಸಂವಿಧಾನ ರಚನಾ ಸಭೆಯು ಭಾರತವನ್ನು ಒಂದು ಸ್ವತಂತ್ರ ಸಾರ್ವಭೌಮ ಗಣರಾಜ್ಯವೆಂದು ಘೋಷಿಸಲು ಮತ್ತು ಭಾವಿ ಆಡಳಿತಕ್ಕಾಗಿ ಒಂದು ಸಂವಿಧಾನವನ್ನು ರಚಿಸಲು ದೃಢವಾದ ಮತ್ತು ವಿಧ್ಯುಕ್ತವಾದ ಘೋಷಣೆಯನ್ನು ಮಾಡುತ್ತದೆ. ಎರಡನೆಯದಾಗಿ, ಅದರಲ್ಲಿ ಈಗ ಬ್ರಿಟಿಷ್ ಇಂಡಿಯಾದಲ್ಲಿ ಒಳಗೊಂಡಿರುವ ಪ್ರದೇಶಗಳು, ಈಗ ಭಾರತದ ರಾಜ್ಯವಾಗಿರುವ ಪ್ರದೇಶಗಳು ಮತ್ತು ಬ್ರಿಟಿಷ್ ಇಂಡಿಯಾದ ಹೊರಗಿರುವ ಭಾರತದ ಇತರ ಭಾಗಗಳು ಮತ್ತು ಸ್ವತಂತ್ರ ಸಾರ್ವಭೌಮ ಭಾರತದಲ್ಲಿ ಘಟಕವಾಗಿ ಸೇರಲು ಇಚ್ಛಿಸುವ ರಾಜ್ಯಗಳು ಮತ್ತು ಅಂತಹ ಇತರ ಪ್ರದೇಶಗಳು, ಇಂತಹವುಗಳೆಲ್ಲ ಸೇರಿ ಒಂದು ಒಕ್ಕೂಟವಾಗಬೇಕು ಮತ್ತು ಅದರಲ್ಲಿ ಸದರಿ ಪ್ರದೇಶಗಳು ತಮ್ಮ ಪ್ರಸ್ತುತ ಸರಹದ್ದುಗಳಲ್ಲಿರಲಿ ಅಥವಾ ಸಂವಿಧಾನ ರಚನಾ ಸಭೆಯು ನಿರ್ಧರಿಸಬಹುದಾದ ಅಂತಹ ಇತರ ಸರಹದ್ದುಗಳಿರಲಿ ಮತ್ತು ಅನಂತರ ಸಂವಿಧಾನದ ಕಾನೂನಿನ ಪ್ರಕಾರ ಸ್ವಯಮಾಧಿಕಾರದ ಘಟಕಗಳ ಸ್ಥಾನಮಾನವನ್ನು ಪಡೆಯುತ್ತವೆ ಮತ್ತು ಉಳಿಸಿಕೊಳ್ಳುತ್ತವೆ. ಅದರ ಜೊತೆಯಲ್ಲಿ ಉಳಿಕೆ ಅಧಿಕಾರವನ್ನು ಪಡೆಯುತ್ತವೆ ಮತ್ತು ಸರ್ಕಾರ ಹಾಗೂ ಆಡಳಿತದ ಎಲ್ಲ ಅಧಿಕಾರಗಳು ಮತ್ತು ಕಾರ್ಯಭಾರಗಳನ್ನು ಚಲಾಯಿಸುತ್ತವೆ. ಇದರಲ್ಲಿ ಹೊರತುಪಡಿಸಿದ ಸಂಗತಿ ಎಂದರೆ, ಒಕ್ಕೂಟಕ್ಕೆ ವಹಿಸಲಾದ ಅಥವಾ ಹಂಚಲಾದ ಅಂತಹ ಅಧಿಕಾರಗಳು ಮತ್ತು ಕಾರ್ಯಭಾರಗಳು ಅಥವಾ ಒಕ್ಕೂಟದಲ್ಲಿ ಅಂತರ್ಗತವಾಗಿರುವ ಅಥವಾ ಸೂಚಿತವಾಗಿರುವ ಅಥವಾ ಅದರಿಂದ ಉದ್ಭವಿಸುವ ಅಧಿಕಾರಗಳು ಮತ್ತು ಕಾರ್ಯಭಾರಗಳು ಮತ್ತು ಅದರಲ್ಲಿ ಸಾರ್ವಭೌಮ ಸ್ವತಂತ್ರ ಭಾರತದ ಅದರ ಅಂಗಭಾಗಗಳ ಮತ್ತು ಸರ್ಕಾರದ ಅವಯವಗಳ ಎಲ್ಲ ಅಧಿಕಾರ ಮತ್ತು ವಿಧಾಯಕ ಶಕ್ತಿಯು ಜನರಿಂದ ನಿಷ್ಪನ್ನವಾಗುತ್ತವೆ ಮತ್ತು ಐದನೆಯದಾಗಿ, ಅದರಲ್ಲಿ ಭಾರತದ ಎಲ್ಲ ಜನರಿಗೆ ಕಾನೂನು ಮತ್ತು ಸಾರ್ವಜನಿಕ ನೈತಿಕತೆಗೆ ಒಳಪಟ್ಟು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ಸ್ಥಾನಮಾನ, ಅವಕಾಶ ಮತ್ತು ಕಾನೂನಿನ ಮುಂದೆ ಸಮಾನತೆ, ಆಲೋಚನೆ, ಅಭಿವ್ಯಕ್ತಿ, ನಂಬಿಕೆ, ಆರಾಧನೆಯ ಧರ್ಮಶ್ರದ್ಧೆ, ವೃತ್ತಿ, ಸಮಾನ ಉದ್ದೇಶಕ್ಕಾಗಿ ಜತೆಗೂಡುವಿಕೆ ಮತ್ತು ಕ್ರಿಯೆಯನ್ನು ಖಾತರಿಗೊಳಿಸುವುದು ಮತ್ತು ದೊರಕಿಸಿಕೊಡುವುದು ಮತ್ತು ಆರನೆಯದಾಗಿ, ಅದರಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ಬುಡಕಟ್ಟು ಪ್ರದೇಶದವರು ಮತ್ತು ದಲಿತ ವರ್ಗದವರು ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಸೂಕ್ತವಾದ ರಕ್ಷಣೆಯನ್ನು ಒದಗಿಸಬೇಕು ಮತ್ತು ಆ ಮೂಲಕ ನಾಗರಿಕ ರಾಷ್ಟ್ರಗಳ ನ್ಯಾಯ ಮತ್ತು ಕಾನೂನುಗಳ ಪ್ರಕಾರ ಗಣರಾಜ್ಯದ ಪ್ರದೇಶ ಮತ್ತು ನೆಲ, ಸಮುದ್ರ ಮತ್ತು ಆಕಾಶದಲ್ಲಿ ಅದರ ಸಾರ್ವಭೌಮ ಹಕ್ಕುಗಳ ಸಮಗ್ರತೆಯನ್ನು ಪಾಲಿಸಿಕೊಂಡು ಬರಬೇಕು ಮತ್ತು ಈ ಪುರಾತನ ದೇಶವು ಜಗತ್ತಿನಲ್ಲಿ ತನ್ನ ನ್ಯಾಯಸಮ್ಮತವಾದ ಮತ್ತು ಗೌರವಾನ್ವಿತವಾದ ಸ್ಥಾನವನ್ನು ಗಳಿಸಬೇಕು ಮತ್ತು ಜಗತ್ತಿನ ಶಾಂತಿ ಹಾಗೂ ಮನುಕುಲದ ಕ್ಷೇಮಾಭಿವೃದ್ಧಿಯ ಪ್ರವರ್ತನೆಗಾಗಿ ತನ್ನ ಪೂರ್ಣ ಹಾಗೂ ಮನಃಪೂರ್ವಕವಾದ ಕೊಡುಗೆಯನ್ನು ನೀಡಬೇಕು. ಮಾನ್ಯರೇ, ಇದು ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನದ 5ನೇ ದಿನ. ಇಲ್ಲಿಯವರೆಗೆ ನಾವು ಕೆಲವು ಅಗತ್ಯವಾದ, ತಾತ್ಕಾಲಿಕವಾದ ಮತ್ತು ಕಾರ್ಯವಿಧಾನಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು ಶ್ರಮಿಸಿದ್ದೇವೆ. ನಾವು ಕೆಲಸ ಮಾಡಲು ಒಂದು ಮುಕ್ತವಾದ ಕ್ಷೇತ್ರವು ತೆರೆದುಕೊಂಡಿದೆ. ನಾವು ನೆಲವನ್ನು ಸಿದ್ಧಗೊಳಿಸಬೇಕು. ಅದನ್ನು ಈ ಕೆಲವು ದಿನಗಳಿಂದ ನಾವು ಮಾಡುತ್ತಿದ್ದೇವೆ. ನಾವು ಮಾಡಬೇಕಾದದ್ದು ಇನ್ನೂ ಬಹಳ ಇದೆ. ನಾವು ನಮ್ಮ ವಿಧಾನಗಳ ನಿಯಮಗಳನ್ನು ಅನುಮೋದಿಸಬೇಕು ಮತ್ತು ನಿಜವಾದ ಹೆಜ್ಜೆಯನ್ನು ಮುಂದಿಡುವ ಮೊದಲು ಸಮಿತಿಗಳು ಮುಂತಾದವುಗಳನ್ನು ನೇಮಿಸಬೇಕು.
ನಿಜವಾದ ಕೆಲಸವೆಂದರೆ ಈ ಸಂವಿಧಾನ ರಚನಾ ಸಭೆಯ ಕಾರ್ಯ. ಅದೆಂದರೆ ರಾಷ್ಟ್ರದ ಕನಸು ಮತ್ತು ಮಹತ್ವಾಕಾಂಕ್ಷೆಗೆ ಮುದ್ರಿತ ಮತ್ತು ಲಿಖಿತ ಶಬ್ದಗಳ ಆಕಾರವನ್ನು ಕೊಡುವ ಮಹಾನ್ ಸಾಹಸ. ಆದರೆ ಈಗಲೂ ಕೂಡ ಈ ಹಂತದಲ್ಲಿ ನಮಗೆ, ಈ ಸಭೆಯ ಕಡೆಗೆ ನೋಡುತ್ತಿರುವವರಿಗೆ, ನಮ್ಮ ಕಡೆಗೆ ನೋಡುತ್ತಿರುವ ಈ ದೇಶದ ಲಕ್ಷಾಂತರ ಜನರಿಗೆ ಮತ್ತು ವಿಶಾಲ ಜಗತ್ತಿಗೆ ನಾವು ಏನು ಮಾಡಬಹುದು, ಏನನ್ನು ಸಾಧಿಸಲು ನಾವು ಉದ್ದೇಶಿಸಿದ್ದೇವೆ, ನಾವು ಎತ್ತ ಕಡೆ ಸಾಗಿದ್ದೇವೆ ಎಂಬ ಬಗೆಗೆ ಏನಾದರೊಂದು ಸೂಚನೆಯನ್ನು ನಾವು ಕೊಡಬೇಕಾದದ್ದು ಖಂಡಿತವಾಗಿಯೂ ಅಪೇಕ್ಷಣೀಯ. ಈ ಉದ್ದೇಶದಿಂದ ನಾನು ಈ ಸದನದ ಮುಂದೆ ಈ ನಿರ್ಣಯವನ್ನು ಮಂಡಿಸುತ್ತಿದ್ದೇನೆ. ಇದು ಒಂದು ನಿರ್ಣಯ, ಆದರೂ ಒಂದು ನಿರ್ಣಯಕ್ಕಿಂತಲೂ ತೀರಾ ಏನೋ ಒಂದು ಹೆಚ್ಚಿನದಾಗಿದೆ. ಇದು ಒಂದು ಘೋಷಣೆ, ಇದು ಒಂದು ದೃಢವಾದ ನಿರ್ಧಾರ, ಅದು ಒಂದು ಪ್ರತಿಜ್ಞಾವಚನ ಮತ್ತು ಒಂದು ವಾಗ್ದಾನ. ಇದು ನಮಗೆಲ್ಲರಿಗೂ ಒಂದು ಸಮರ್ಪಣೆ ಎಂದು ನಾನು ಭಾವಿಸುತ್ತೇನೆ. ನಾನು ಆಶಿಸುವುದೇನೆಂದರೆ, ಗೌರವಯುತವಾಗಿ ನಾನು ಹೇಳಬಹುದಾದುದೆಂದರೆ, ಈ ಸದನವು ಈ ನಿರ್ಣಯವನ್ನು ಸಂಕುಚಿತವಾದ ಕಾನೂನಿನ ಪದಗಳೆಂಬ ಭಾವನೆಯಿಂದ ಪರಿಗಣಿಸಬಾರದು. ಬದಲಿಗೆ ಈ ನಿರ್ಣಯದ ಹಿಂದಿರುವ ಮನೋಭಾವನೆಯನ್ನು ನೋಡಬೇಕು.

ಈ ಮನೋಭಾವನೆಯಿಂದ ನಾನು ಈ ನಿರ್ಣಯವನ್ನು ಈ ಸದನದ ಮುಂದೆ ಮಂಡಿಸುವ ಸಾಹಸ ಮಾಡಿದ್ದೇನೆ ಮತ್ತು ಅದೇ ಮನೋಭಾವದಿಂದ ಈ ಸದನವು ಅದನ್ನು ಸ್ವೀಕರಿಸುತ್ತದೆ. ಇವುಗಳು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮಾತುಗಳು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮುಂದೆ ಮಾತನಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಈ ನಿರ್ಣಯವನ್ನು ಕುರಿತು ಮಾತನಾಡಲು ನನ್ನನ್ನು ಕರೆದಿದ್ದಕ್ಕೆ ನಾನು ದಿಟವಾಗಿಯೂ ನಿಮಗೆ ಕೃತಜ್ಞನಾಗಿದ್ದೇನೆ. ಆದರೆ ನಿಮ್ಮ ಆಹ್ವಾನವು ನನ್ನ ಪಾಲಿಗೆ ಒಂದು ಅಚ್ಚರಿಯಾಗಿ ಬಂದಿದೆ ಎನ್ನುವುದನ್ನು ನಾನು ಒಪ್ಪಿಕೊಳ್ಳಬೇಕು. ನನಗಿಂತ ಮುಂದೆ ಸುಮಾರು 20 ಅಥವಾ 22 ಮಂದಿ ಇದ್ದಾರೆ ಎಂದುಕೊಂಡಿದ್ದೆ. ಒಂದು ಪಕ್ಷ ನನ್ನ ಸರದಿ ಬಂದಿದ್ದೇ ಆದರೆ ನಾಳೆ ಬಂದಿತು ಎಂದುಕೊಂಡಿದ್ದೆ. ಅದನ್ನೇ ನಾನು ಇಷ್ಟಪಡುತ್ತಿದ್ದೆ, ಏಕೆಂದರೆ ಇಂದು ನಾನು ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಬಂದಿದ್ದೇನೆ. ಈ ಬಗೆಯ ಸಂದರ್ಭದಲ್ಲಿ ಒಂದು ಪೂರ್ಣ ಪ್ರಮಾಣದ ಹೇಳಿಕೆಯನ್ನು ನೀಡಲು ನಾನು ಉದ್ದೇಶಿಸಿದ್ದರಿಂದ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಬರಲು ನಾನು ಇಷ್ಟಪಡುತ್ತಿದ್ದೆ. ಅಲ್ಲದೆ ನೀವು 10 ನಿಮಿಷಗಳ ಮಿತಿಯನ್ನು ನಿಗದಿಪಡಿಸಿದ್ದೀರಿ. ಈ ಪರಿಮಿತಿಗಳ ನಡುವೆ ನಮ್ಮ ಮುಂದಿರುವ ಈ ನಿರ್ಣಯಕ್ಕೆ ನಾನು ಹೇಗೆ ನ್ಯಾಯ ಸಲ್ಲಿಸಬಲ್ಲೇನೋ ನನಗೆ ತಿಳಿಯದು. ಹೇಗಾದರೂ ಈ ವಿಚಾರವಾಗಿ ನನ್ನ ಆಲೋಚನೆಗಳೇನು ಎನ್ನುವುದನ್ನು ಸಾಧ್ಯವಾದ ಮಟ್ಟಿಗೂ ಕೆಲವೇ ಮಾತುಗಳಲ್ಲಿ ಹೇಳಲು ಯತ್ನ ಮೀರಿ ಪ್ರಯತ್ನಿಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ನಿನ್ನೆಯಿಂದಲೂ ನಡೆಯುತ್ತಿರುವ ಚರ್ಚೆಯ ಬೆಳಕಿನಲ್ಲಿ ಈ ನಿರ್ಣಯವು 2 ಭಾಗಗಳಾಗಿ ವಿಭಜನೆಗೊಳ್ಳುತ್ತದೆ ಎನ್ನುವುದು ಸುಸ್ಪಷ್ಟ. ಒಂದು ಭಾಗ ವಿವಾದಾತ್ಮಕ, ಇನ್ನೊಂದು ಭಾಗ ಅವಿವಾದಾತ್ಮಕ. ಅವಿವಾದಾತ್ಮಕವಾದ ಭಾಗವು ಈ ನಿರ್ಣಯದ ಖಂಡಿಕೆ 5 ರಿಂದ 7 ರವರೆಗೆ ಇದೆ. ಈ ಖಂಡಿಕೆಗಳು ಈ ದೇಶದ ಭಾವಿ ಸಂವಿಧಾನದ ಉದ್ದೇಶಗಳನ್ನು ಪ್ರತಿಪಾದಿಸಿವೆ. ಪ್ರಖ್ಯಾತ ಸಮಾಜವಾದಿಯಾದ ಪಂಡಿತ್ ಜವಾಹರ್ಲಾಲ್ ನೆಹರು ಅಂತಹವರಿಂದ ಬಂದ ಈ ನಿರ್ಣಯವು ಅವಿವಾದಾತ್ಮಕವಾದುದಾದರೂ ನನ್ನ ಮನಸ್ಸಿಗೆ ಬಹಳ ನಿರಾಶಾದಾಯಕವಾಗಿದೆ ಎನ್ನುವುದನ್ನು ನಾನು ಒಪ್ಪಿಕೊಳ್ಳಬೇಕು. ನಿರ್ಣಯದ ಆ ಭಾಗದಲ್ಲಿ ಮಾಡಿದ್ದಕ್ಕಿಂತ ಇನ್ನೂ ಮುಂದೆ ಅವರು ಹೋಗುತ್ತಾರೆ ಎಂದು ನಾನು ನಿರೀಕ್ಷಿಸಿದ್ದಿರಬೇಕು. ಇತಿಹಾಸದ ಒಬ್ಬ ವಿದ್ಯಾರ್ಥಿಯಾಗಿ ನಿರ್ಣಯದ ಈ ಭಾಗವನ್ನು ಅಡಕಗೊಳಿಸಬೇಕಾದ ಅಗತ್ಯವಿರಲಿಲ್ಲ ಎಂದು ನಾನು ಭಾವಿಸಿದ್ದಿರಬೇಕು. ನಿರ್ಣಯದ ಆ ಭಾಗವನ್ನ ಓದಿದಾಗ ಫ್ರೆಂಚ್ ಸಂವಿಧಾನ ರಚನಾ ಸಭೆಯಲ್ಲಿ ಘೋಷಿಸಲಾದ ಮಾನವ ಹಕ್ಕುಗಳ ಘೋಷಣೆಯಲ್ಲಿ ಒಂದರ ನೆನಪು ನಮಗಾಗುತ್ತದೆ. ಹೆಚ್ಚು ಕಡಿಮೆ 450 ವರ್ಷಗಳ ಕಳೆದ ಅನಂತರ ಮಾನವನ ಹಕ್ಕುಗಳ ಘೋಷಣೆ ಮತ್ತು ಅದರಲ್ಲಿ ಅಳವಡಿಸಲಾದ ತತ್ವಗಳು ನಮ್ಮ ಮನೋಧರ್ಮದ ಅವಿಭಾಜ್ಯ ಅಂಗಗಳಾಗಿವೆ. ಜಗತ್ತಿನ ಪ್ರತಿಯೊಂದು ನಾಗರಿಕ ಪ್ರದೇಶದಲ್ಲೂ ಅವು ಆಧುನಿಕ ಮಾನವನ ಮನೋಧರ್ಮದ ಅವಿಭಾಜ್ಯ ಅಂಗಗಳಾಗಿವೆ ಎಂದಷ್ಟೇ ನಾನು ಹೇಳುತ್ತಿಲ್ಲ. ತೀರ ಸಂಪ್ರದಾಯ ನಿಷ್ಠವಾದ ತನ್ನ ಚಿಂತನಾ ಕ್ರಮದಲ್ಲಿ ಮತ್ತು ಸಾಮಾಜಿಕ ಸಂರಚನೆಯಲ್ಲಿ ತೀರ ಪ್ರಾಚೀನವಾದ ನಮ್ಮ ದೇಶದಲ್ಲಿಯೂ ಕೂಡ ಅದರ ನ್ಯಾಯಸಮ್ಮತತೆಯನ್ನು ನಿರಾಕರಿಸುವವರು ಯಾರನ್ನೂ ನಾವು ನೋಡಲಾರೆವು. ಈ ನಿರ್ಣಯ ಮಾಡಿರುವಂತೆ ಅದನ್ನು ಈಗ ಪುನರುಚ್ಚರಿಸುವುದೆಂದರೆ ಸಂಕ್ಷಿಪ್ತವಾಗಿ ಶುದ್ಧಾಂಗ ಪಾಂಡಿತ್ಯ ಪ್ರದರ್ಶನವೇ ಸರಿ. ಈ ತತ್ವಗಳು ನಮ್ಮ ದೃಷ್ಟಿಕೋನದ ಮೌನವಾದ ನಿರ್ದುಷ್ಟ ಆಧಾರವಾಕ್ಯವಾಗಿದೆ. ಆದ್ದರಿಂದ ನಮ್ಮ ಸಿದ್ಧಾಂತದ ಒಂದು ಭಾಗವಾಗಿ ಅದನ್ನು ಘೋಷಿಸುವುದು ಅನಗತ್ಯವಾಗಿದೆ. ಈ ನಿರ್ಣಯವು ಇತರೆ ಕೆಲವು ಲೋಪಗಳಿಂದಲೂ ನರಳುತ್ತಿದೆ. ನಿರ್ಣಯದ ಈ ಭಾಗವು ಕೆಲವು ಹಕ್ಕುಗಳನ್ನು ನಿರೂಪಿಸುತ್ತದೆಯಾದರೂ ಪರಿಹಾರಗಳನ್ನು ಕುರಿತು ಏನನ್ನೂ ನುಡಿಯುವುದಿಲ್ಲ. ನಮಗೆಲ್ಲರಿಗೂ ತಿಳಿದಿರುವ ಸಂಗತಿ ಎಂದರೆ ಪರಿಹಾರಗಳನ್ನು ಒದಗಿಸದಿದ್ದರೆ ಹಕ್ಕುಗಳಿಗೆ ಏನೂ ಬೆಲೆಯೇ ಇರುವುದಿಲ್ಲ. ಹಕ್ಕುಗಳ ಉಲ್ಲಂಘನೆಯಾದಾಗ ಈ ಪರಿಹಾರಗಳ ಮೂಲಕ ಜನರು ತಮಗಾದ ಅನ್ಯಾಯವನ್ನು ಸರಿಪಡಿಸಿಕೊಳ್ಳಲು ಕೋರಬಹುದು. ಪರಿಹಾರಗಳು ಇಲ್ಲಿ ಸಂಪೂರ್ಣವಾಗಿ ಗೈರು ಹಾಜರಾಗಿರುವುದನ್ನು ನಾನು ನೋಡುತ್ತಿದ್ದೇನೆ. ಸಾಮಾನ್ಯ ಸೂತ್ರವಾದ ಕಾನೂನಿನ ಕ್ರಮಬದ್ಧವಾದ ಪ್ರಕ್ರಿಯೆ ಇಲ್ಲದೆ ಯಾವ ಮನುಷ್ಯನ ಜೀವ, ಸ್ವಾತಂತ್ರ್ಯ ಮತ್ತು ಸ್ವತ್ತನ್ನು ತೆಗೆದುಕೊಳ್ಳುವಂತಿಲ್ಲ ಎನ್ನುವುದಕ್ಕೆ ಕೂಡ ಈ ನಿರ್ಣಯದಲ್ಲಿ ಸ್ಥಾನ ದೊರೆತಿಲ್ಲ. ಈ ಮೂಲಭೂತ ಉಪಕ್ರಮ ಕೂಡ ಕಾನೂನು ಮತ್ತು ನೀತಿಜ್ಞನಿಗೆ ಬದ್ಧವಾಗಿ ರಚಿತವಾಗುತ್ತದೆ. ನಿಸ್ಸಂಶಯವಾಗಿ ಯಾವುದು ಕಾನೂನು, ಯಾವುದು ನೈತಿಕತೆ ಎನ್ನುವುದನ್ನು ಆಯಾ ದಿನದ ಕಾರ್ಯಾಂಗವು ನಿರ್ಧರಿಸುತ್ತದೆ. ಒಂದು ಕಾರ್ಯಾಂಗವು ಒಂದು ದೃಷ್ಟಿಯಿಂದ ನೋಡಿದರೆ ಇನ್ನೊಂದು

ಕಾರ್ಯಾಂಗವು ಇನ್ನೊಂದು ದೃಷ್ಟಿಯಿಂದ ನೋಡಬಹುದು. ಈ ವಿಷಯವನ್ನು ಆಯಾ ಕಾಲದ ಕಾರ್ಯಾಂಗಕ್ಕೆ ಬಿಟ್ಟರೆ ಮೂಲಭೂತ ಹಕ್ಕುಗಳ ಪರಿಸ್ಥಿತಿ ಮೂಲಭೂತ ಹಕ್ಕುಗಳ ಪರಿಸ್ಥಿತಿ ಏನಾಗುತ್ತದೋ ಎಂದು ಕರಾರುವಾಕ್ಕಾಗಿ ನಮಗೆ ತಿಳಿಯುವುದಿಲ್ಲ. ಮಾನ್ಯರೇ, ಇಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯವನ್ನು ಕುರಿತಂತೆ ಹೇಳುವ ಕೆಲವು ಉಪಬಂಧಗಳಿವೆ. ಈ ನಿರ್ಣಯದ ಹಿನ್ನೆಲೆಯಲ್ಲಿ ಒಂದು ವಾಸ್ತವಿಕತೆ ಮತ್ತು ಪ್ರಾಮಾಣಿಕತೆ ಇದ್ದರೆ ನಾನು ಕೆಲವು ಉಪಬಂಧಗಳನ್ನು ನಿರೀಕ್ಷಿಸುತ್ತಿದ್ದೆ. ಆ ಮೂಲಕ ಸರ್ಕಾರವು ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯವನ್ನು ಒಂದು ವಾಸ್ತವಿಕತೆಯನ್ನಾಗಿ ಮಾಡುವುದು ಸಾಧ್ಯವಾಗುತ್ತಿತ್ತು. ಆ ದೃಷ್ಟಿಕೋನದಿಂದ ಈ ನಿರ್ಣಯವು ಅತ್ಯಂತ ಖಚಿತವಾದ ಪರಿಭಾಷೆಯಲ್ಲಿ ಏನನ್ನು ಹೇಳಬೇಕೆಂದು ನಿರೀಕ್ಷಿಸುತ್ತಿದ್ದೇನೆಂದರೆ, ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಇರಬೇಕೆಂದಿದ್ದರೆ ಕೈಗಾರಿಕೆಯ ರಾಷ್ಟ್ರೀಕರಣ ಮತ್ತು ಜಮೀನುಗಳ ರಾಷ್ಟ್ರೀಕರಣ ಇರಬೇಕು. ಭಾವಿ ಸರ್ಕಾರವು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ನ್ಯಾಯವನ್ನು ಸಲ್ಲಿಸಬೇಕೆಂದು ನಂಬಿದ್ದರೆ ಅದರ ಆರ್ಥಿಕತೆಯು ಸಮಾಜವಾದಿ ಸಿದ್ಧಾಂತದ ಆರ್ಥಿಕತೆಯಾಗಿಲ್ಲದಿದ್ದರೆ ಅದು ಹೇಗೆ ಸಾಧ್ಯವಾಗುತ್ತದೆ ಎಂದು ನನಗೂ ಅರ್ಥವಾಗುತ್ತಿಲ್ಲ. ಆದ್ದರಿಂದ ವೈಯಕ್ತಿಕವಾಗಿ ಈ ಪ್ರಸ್ತಾವಗಳ ಖಚಿತ ನಿರೂಪಣೆಯ ಬಗೆಗೆ ನನ್ನದೇನೂ ಆಕ್ಷೇಪವಿಲ್ಲದಿದ್ರೂ ನನ್ನ ಮನಸ್ಸಿಗೆ ಈ ನಿರ್ಣಯವು ಕೆಲಮಟ್ಟಿಗೆ ನಿರಾಶಾದಾಯಕವಾಗಿದೆ. ಹೇಗಾದರೂ ಈ ಕೆಲವು ಅಭಿಪ್ರಾಯಗಳೊಡನೆ ಈ ವಿಷಯವನ್ನು ಅದು ಇರುವ ರೀತಿಯಲ್ಲೇ ಬಿಡಲು ನಾನು ಸಿದ್ಧನಿದ್ದೇನೆ. ಮುಂದುವರಿದ ಭಾಗವನ್ನ ಮುಂದಿನ ಸಂಚಿಕೆಗಳಲ್ಲಿ ಓದಲಿದ್ದೇನೆ. ಧನ್ಯವಾದಗಳು.

ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮುಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ನಿಜವಾಗಿ ನೋಡೋದಾದರೆ, ನಿಜವಾಗಿ ಹೇಳೋದಾದರೆ, ಅನ್ನವೇ ದೇವರು. ಯಾಕಪ್ಪ ಅಂದರೆ, ಊಟ ಮಾಡಲಿಕ್ಕೆ ಅನ್ನ ಇಲ್ಲದೇ ಇದ್ದರೆ ಜಗತ್ತಿನ ಆಟವೇ ನಡೆಯೋದಿಲ್ಲ. ಈ ಮಾತಿಗೆ ಹೇಳಿರುವಂಥದ್ದು ಸರ್ವಜ್ಞ ಅವರು. ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ? ಅನ್ನವಿರುವ ಪ್ರಾಣವೀ, ಅನ್ನವಿರುವ ತನಕ ಪ್ರಾಣವೀ, ಜಗದೊಳೆ ಅನ್ನವೇ ದೈವ ಸರ್ವಜ್ಞ ಅಂತ. ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ. ಖಂಡಿತವಾಗ್ಲೂ ನಾವು ಆರೋಗ್ಯದಿಂದಿರಬೇಕು ಅಂದರೆ, ಪ್ರತಿದಿನ ನಾವು ದೈಹಿಕವಾಗಿ ಮಾನಸಿಕವಾಗಿ ಸರಿಯಾಗಿ ಇರಬೇಕು ಅಂದರೆ, ಅನ್ನವೆಂಬ ಪ್ರಾಣ ನಮ್ಮ ದೇಹದೊಳಗಿದ್ರೆ ಮಾತ್ರ ನಮ್ಮ ಒಂದು ಆಟ ಕೂಡ ನಡೆಯುತ್ತೆ. ಇದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುತ್ತೆ. ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ ಇವರು, ಏನಪ್ಪ ಅಂದರೆ, ಒಂದು ರಾತ್ರಿ ಕೂಳು ತಪ್ಪಿದರೆ ಏನಾಗತ್ತೆ ಗೊತ್ತೇ ಅಂತ ಹೇಳ್ತಾರೆ. ಇಲ್ಲಿ ಕೂಳು ಅಂದರೆ ಅನ್ನ ಅಥವಾ ಊಟ ಅನ್ನುವಂತಹ ಅರ್ಥ ಕೂಡ ಬರುತ್ತೆ. ಅಬ್ಬಬ್ಬ ಅಂದರೆ ಒಂದು ರಾತ್ರಿ ಊಟ ಇಲ್ಲಾಂದರೆ ಏನಾಗತ್ತೆ? ಸುಸ್ತಾಗತ್ತೆ, ಸರಿಯಾಗಿ ಕಣ್ಣು ಕಾಣಿಸೋದಿಲ್ಲ, ಹಾಗೆ ಸರಿಯಾಗಿ ಕಿವಿನೂ ಕೇಳಿಸೋದಿಲ್ಲ, ಹಾಗೆ ಸರಿಯಾಗಿ ನಡೆಯೋಕ್ಕೂ ಆಗಲ್ಲ. ಅದರೊಟ್ಟಿಗೆ ನಿಶಕ್ತಿ, ಸುಸ್ತು ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಒಂದು ದಿನ ರಾತ್ರಿ ಊಟ ಸರಿಯಾಗಿ, ನಿದ್ದೆ ಇಲ್ಲ ಅಂದರೆ ಇದರಲ್ಲೇ ಗೊತ್ತಾಗತ್ತೆ ನಾವು ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ತೆಗೆದುಕೊಳ್ಬೇಕು ಅಂತ. ಸೊ ಈ ಊಟ ಇದ್ರೇ ನಮ್ಮ ಪ್ರತಿನಿತ್ಯದ ಚಟುವಟಿಕೆಗಳು ಕೂಡ ಸರಾಗವಾಗಿ ನಡೀಲಿಕ್ಕೆ ಸರಿಯಾಗಿ ಮಾರ್ಗ ತೋರಿಸುತ್ತೆ ಅಲ್ವಾ? ಆದರೆ ಊಟ ಅಂದ ತಕ್ಷಣ ತಟ್ಟಂತ ನೆನಪಾಗೋದು ಇತ್ತೀಚೆಗೆ ಬಂದಂತಹ ಸಾಕಷ್ಟು ವೆರೈಟಿ ರೀತಿಯ ಫುಡ್ಗಳು. ಆ ರೀತಿಯ ಫುಡ್ಗಳು ತಿಂದಾಗ ಊಟ ಅಂತ ಅನಿಸ್ಕೊಳ್ಳುತ್ತೆ ಆ ಕ್ಷಣಕ್ಕೆ ಮಾತ್ರ. ಆದರೆ ನಮಗೆ ಬೇಕಾಗಿರುವಂತಹ, ನಮ್ಮ ದೇಹಕ್ಕೆ ಅವಶ್ಯಕವಾಗಿರುವಂತಹ ಪೌಷ್ಟಿಕಾಂಶಗಳು ಅದರಲ್ಲಿ ಸಿಗುತ್ತೋ ಇಲ್ವೋ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಅಂತಹ ಆಹಾರ ಸೇವನೆ ಮಾಡಿದಾಗ ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರಲಿಕ್ಕೆ ಸಹಾಯ ಆಗುತ್ತೆ. ಸೊ ಅಂತಹ ಆಹಾರ ಯಾವೆಲ್ಲ ಒಂದು ಪದಾರ್ಥಗಳಲ್ಲಿ ಸಿಗುತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ, ಈ ಸೊಪ್ಪುಗಳು, ಹಣ್ಣುಗಳು, ತರಕಾರಿ, ಸೊ ಈ ರೀತಿಯ ಒಂದು ಫುಡ್ಗಳಲ್ಲಿ ಹೆಚ್ಚಾಗಿ ನಮಗೆ ಬೇಕಾದಂತಹ ಪೌಷ್ಟಿಕಾಂಶ, ಪೋಷಕಾಂಶ ಇವೆಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಅಂತಹ ಪದಾರ್ಥಗಳಿಗೆ ಬಂದರೆ ಈ ಸೊಪ್ಪುಗಳು ಕೂಡ ಸಾಕಷ್ಟು ರೀತಿಯಲ್ಲಿ ಆರೋಗ್ಯಕ್ಕೆ ಉಪಯೋಗಕರ ಸ್ನೇಹಿತರೆ. ಈ ಮಾತನ್ನು ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಕೂಡ. ಈ ಸೊಪ್ಪುಗಳಲ್ಲಿ ವಿಟಮಿನ್, ಕಬ್ಬಿಣಾಂಶ, ಕ್ಯಾಲ್ಶಿಯಂ ಮತ್ತು ನಾರಿನಾಂಶಗಳು ಹೆಚ್ಚಾಗಿರುತ್ತೆ. ಜೊತೆಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ರಕ್ತಹೀನತೆಯನ್ನು ತಡೆಯುತ್ತೆ, ತೂಕ ಇಳಿಸಲಿಕ್ಕೆ ಕೂಡ ಸಹಾಯ ಮಾಡ್ತವೆ. ಸೊ ಇಷ್ಟೆಲ್ಲ ಸಹಾಯ ಆಗುತ್ತೆ ಸೊಪ್ಪುಗಳ ಸೇವನೆಯಿಂದ. ಅದರಲ್ಲೂ ಈ ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಅರವೆ ಸೊಪ್ಪು, ಬಸಳೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸೊ ಇನ್ನೂ ಸಾಕಷ್ಟು ಸೊಪ್ಪುಗಳು ಇವೆ ಸ್ನೇಹಿತರೆ. ನಮಗೆ ಹೆಚ್ಚಾಗಿ ಈ ಮಾರ್ಕೆಟಲ್ಲಿ ಸಿಗುವಂಥದ್ದು ಈ ಸೊಪ್ಪುಗಳು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಅರವೆ ಸೊಪ್ಪು, ಬಸಳೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಇವೆಲ್ಲವೂ ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ. ಇನ್ನೂ ಬೇರೆ ಬೇರೆ ರೀತಿಯ ಸೊಪ್ಪುಗಳು ಸಿಗ್ತವೆ, ಬಟ್ ಇದೇ ಅಂತ ನಮಗೆ ಕನ್ಫರ್ಮ್ ಆಗಿ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಸೊಪ್ಪುಗಳಿಂದ ಮಾಡಬಹುದಾದಂತಹ ಚಟ್ನಿ ಪುಡಿಗಳ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಸೊ ಸಾಮಾನ್ಯವಾಗಿ ಕರಿಬೇವಿನ ಚಟ್ನಿ ಪುಡಿ, ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು ತಿಂದಿರ್ತೀರಿ. ಈ ದಿನ ದಂಟಿನ ಸೊಪ್ಪಿನ ಚಟ್ನಿ ಪುಡಿ ಮತ್ತು ಮೆಂತೆ ಸೊಪ್ಪಿನ ಚಟ್ನಿ ಪುಡಿ ಬಗ್ಗೆ ತಿಳಿಸ್ಕೊಡ್ತೀನಿ. ಮೆಂತೆ ಸೊಪ್ಪು ತಿನ್ನಲಿಕ್ಕೆ ಖುಷಿಯಾಗತ್ತೆ. ಸೊ ಹಾಗಾದರೆ ಈ ದಿನ ದಂಟಿನ ಸೊಪ್ಪಿನ ಚಟ್ನಿ ಪುಡಿ ಮತ್ತು ಮೆಂತೆ ಸೊಪ್ಪಿನ ಚಟ್ನಿ ಪುಡಿ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ಆ ಎರಡೂ ರೆಸಿಪಿಗಳ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ದಂಟಿನ ಸೊಪ್ಪಿನ ಚಟ್ನಿ ಪುಡಿ ಮತ್ತು ಮೆಂತೆ ಸೊಪ್ಪಿನ ಚಟ್ನಿ ಪುಡಿ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ನಾನಾಗಲೇ ಹೇಳಿದಾಗೆ ಸ್ನೇಹಿತರೆ, ಈ ಸೊಪ್ಪಿನಲ್ಲಿ ವಿಟಮಿನ್, ಕಬ್ಬಿಣಾಂಶ, ಕ್ಯಾಲ್ಶಿಯಂ ಮತ್ತು ನಾರಿನಾಂಶಗಳು ಹೆಚ್ಚಾಗಿ ಸಿಗುತ್ತೆ. ನಮ್ಮ ದಿನನಿತ್ಯದ ಆಹಾರದಲ್ಲಿ ಸೊಪ್ಪನ್ನು ಬಳಸೋದು ಆರೋಗ್ಯದ ದೃಷ್ಟಿಯಿಂದ ಉತ್ತಮ. ಆದರೆ ಪ್ರತಿನಿತ್ಯ ಅಡುಗೆಯಲ್ಲಿ ಬಳಸುವುದು ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಯಾಕಪ್ಪ ಅಂದರೆ, ಪ್ರತಿದಿನ ಒಂದೇ ಥರ ಸೊಪ್ಪು ಸಾಂಬಾರು ತಿಂದು ತಿಂದು ಬೇಸರ ಕೂಡ ಆಗುತ್ತೆ. ಪ್ರತಿದಿನ ಊಟದಲ್ಲಿ ಸೊಪ್ಪೆ ಇದ್ದರೆ ಅದು ತಿನ್ನಲಿಕ್ಕೂ ಕೂಡ ಬೇಸರ ಆಗುತ್ತೆ. ಸೊ ಅಂತಹ ಸಮಯದಲ್ಲಿ ಈ ಸೊಪ್ಪಿನ ಚಟ್ನಿ ಪುಡಿಗಳನ್ನು ಕೂಡ ಮಾಡಿಟ್ಕೊಳ್ಬೋದು. ಬೇರೆ ಬೇರೆ ಸಾಂಬಾರುಗಳ ಜೊತೆ ಅಥವಾ ರೊಟ್ಟಿ ಜೊತೆ, ಪರೋಟ ಜೊತೆ, ಚಪಾತಿ ಜೊತೆ, ಈ ಅನ್ನ ತಿಳಿಸಾರು ಜೊತೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಈ ಚಟ್ನಿ ಪುಡಿಗಳು. ಎಮರ್ಜೆನ್ಸಿಗೆ ಈ ಪಲ್ಯಗಳನ್ನು ಮಾಡ್ಕೊಳ್ಳೋಕ್ಕೆ ಆಗದೇ ಇದ್ದಾಗ ಅಥವಾ ಸಾಂಬಾರ್ ಮಾಡ್ಕೊಳ್ಳದೆ ಇದ್ದಾಗ ಚಪಾತಿ ರೊಟ್ಟಿಗೂ ಸೈ, ಜೊತೆಗೆ ಬಿಸಿ ಅನ್ನ ತುಪ್ಪ ಈ ರೀತಿಯ ಚಟ್ನಿ ಪುಡಿಗಳಿದ್ರೆ ಬಿಸಿ ಅನ್ನ ತುಪ್ಪದ ಜೊತೆ ಕಲಸ್ಕೊಂಡು ತಿನ್ನಲಿಕ್ಕೂ ಸೈ, ರುಚಿ ಮತ್ತು ಶಕ್ತಿಯನ್ನು ಕೂಡ ಕೊಡ್ತವೆ. ಸೊ ಹಾಗಾದರೆ ತಡ ಮಾಡೋದು ಬೇಡ. ಈ ದಂಟಿನ ಸೊಪ್ಪಿನ ಚಟ್ನಿ ಪುಡಿ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಈ ದಂಟಿನ ಸೊಪ್ಪಿನ ಚಟ್ನಿ ಪುಡಿಗೆ ಬೇಕಾಗುವಂತಹ ಸಾಮಗ್ರಿಗಳು: ಕಡಲೆಬೇಳೆ 1/2 ಕೆಜಿ, ಉದ್ದಿನಬೇಳೆ 1/2 ಕೆಜಿ, ಒಣ ಕೊಬ್ಬರಿ ತುರಿ 1 ಬಟ್ಲು, ಉಪ್ಪು, ಬ್ಯಾಡಗಿ ಮೆಣಸಿನಕಾಯಿ, ಹಾಗೆ 10-11 ದಂಟಿನ ಸೊಪ್ಪಿನ ಕಟ್ಟು. ಕಟ್ಟುಗಳು ಕೂಡ ಕೆಲವೊಂದು ಸ್ಥಳಗಳ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ನಮ್ಮ ಕಡೆ ಈ ದಂಟಿನ ಅಂದರೆ ಈ ಸೊಪ್ಪಿನ ಕಟ್ಟುಗಳು ಚಿಕ್ಕ ಚಿಕ್ಕದಾಗಿರುತ್ತೆ. ಅದೇ ಬೆಂಗಳೂರು ಮೈಸೂರು ಸೈಡ್ ಹೋದರೆ ಒಂದೊಂದು ಕಟ್ಟು ದೊಡ್ಡಕ್ಕೆ ಅಂದರೆ ದಪ್ಪ ದಪ್ಪ ಇರುತ್ತೆ. ಒಂದೊಂದು ಕಟ್ಟಿಗೆ 50 ರೂಪಾಯಿ ಹೇಳ್ತಾರೆ. ನಮ್ಮ ಕಡೆ 10 ರೂಪಾಯಿಗೆ 2, 10 ರೂಪಾಯಿಗೆ 3 ಆ ರೀತಿ ಮಾರ್ತಾರೆ. ಸೊ ಸ್ಥಳದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಚಟ್ನಿ ಪುಡಿ ಮಾಡ್ಕೊಳ್ಳಿಕ್ಕೆ ಸೊಪ್ಪನ್ನು ನೀವು ಬಳಸ್ಕೊಳ್ಬೋದು. ಅದರಲ್ಲೂ ಸೊಪ್ಪನ್ನು ಬಳಸೋರಿಗೆ ಗೊತ್ತಿರುತ್ತೆ ಯಾವ್ಯಾವ ಸೊಪ್ಪು ಯಾವ ರೀತಿ ಇರುತ್ತೆ ಅಂತ, ಅಲ್ವಾ? ಸೊ ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ದಂಟಿನ ಸೊಪ್ಪಿನ ಚಟ್ನಿ ಪುಡಿ ಮಾಡ್ಕೊಳ್ಳಿಕ್ಕೆ. ಕಡಲೆಬೇಳೆ, ಉದ್ದಿನಬೇಳೆ, ಒಣ ಕೊಬ್ಬರಿ, ಉಪ್ಪು, ಬ್ಯಾಡಗಿ ಮೆಣಸು, ಜೊತೆಗೆ ಸೊಪ್ಪು. ಇನ್ನು ಮಾಡುವಂತಹ ಕ್ರಮ ಹೇಗಪ್ಪ ಅಂದರೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಗೋಲ್ಡನ್ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಜೊತೆಗೆ ಈ ದಂಟಿನ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಕೊಳ್ಬೇಕು. ಅದರಲ್ಲಿ ಕಸ ಕಡ್ಡಿ ಅದು ಇದೆಲ್ಲ ಇರುತ್ತಲ್ವ, ಅದೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಸಣ್ಣಕ್ಕೆ ಹೆಚ್ಕೊಳ್ಬೇಕು. ಹೆಚ್ಕೊಂಡಾದಮೇಲೆ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ಗರಿ ಗರಿಯಾಗಿ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿಕೊಂಡು ಒಂದು ತಟ್ಟೆಲಿ ಎತ್ತಿಟ್ಕೊಳ್ಳಿ. ಹೇಗೂ ಬೇಳೆಯನ್ನು ಕೂಡ ಫ್ರೈ ಮಾಡ್ಕೊಂಡಿರ್ತೀರ, ಕಡಲೆಬೇಳೆ ಉದ್ದಿನಬೇಳೆಯನ್ನು, ಅದೇ ಬಾಣಲೆಗೆ ಮೆಣಸಿನಕಾಯಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಅದರೊಟ್ಟಿಗೆ ಕೊಬ್ಬರಿ ತುರಿನೂ ಒಂದು ಸ್ವಲ್ಪ ಬಾಡಿಸ್ಕೊಂಡ್ರೆ ಆಯಿತು, ಗರಿ ಗರಿ ಆಗುತ್ತೆ. ಸೊ ನಂತರ ಈ ಎಲ್ಲ ಮಿಶ್ರಣಗಳನ್ನು ಮಿಕ್ಸಿಗೆ ಹಾಕಿ ರವೆ ರವೆ ಥರ ಪುಡಿ ಮಾಡಿಕೊಂಡ್ರೆ ದಂಟಿನ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಗುತ್ತೆ. ಸೊ ತುಂಬಾ ಈಸಿ. ಆದರೆ ಆ ಸೊಪ್ಪನ್ನು ತಂದು ತೊಳೆದು ನೀರು ಹೋಗೋ ಥರ ಸೋಸ್ಕೊಂಡು ಆ ಸೋಸಿದಂತಹ ಸೊಪ್ಪನ್ನು ಮತ್ತೆ ಫ್ರೈ ಮಾಡಿಕೊಂಡು ಅಲ್ಲಿ ಸ್ವಲ್ಪ ನಿಮಗೆ ಕೆಲಸ ಹಿಡಿಯುತ್ತೆ. ಅದು ಬಿಟ್ಟರೆ ಈ ಕಡಲೆಬೇಳೆ, ಉದ್ದಿನಬೇಳೆ, ಒಣ ಕೊಬ್ಬರಿ, ಬ್ಯಾಡಗಿ ಮೆಣಸು ಇದೆಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ಹೆಚ್ಚಾಗಿ ಟೈಮ್ ಬೇಕಾಗಿರಲ್ಲ. ಏನೇ ಹೇಳಿ, ಈ ಅಡುಗೆಗಳನ್ನು ಮಾಡೋದು ಈಸಿ, ಸುಲಭ. ಆದರೆ ಆಮೇಲೆ ಅಡುಗೆ ಮನೆಯನ್ನು ಕ್ಲೀನ್ ಮಾಡೋದಿದೆ ಅಲ್ಲ, ಅದೇ ಒಂದು ಸ್ವಲ್ಪ ಬೇಸರ ತರಿಸುತ್ತೆ ನಮ್ಮ ಹೆಣ್ಮಕ್ಳಿಗೆ. ಫಾರ್ ಎಕ್ಸಾಂಪಲ್, ಈಗ ರೊಟ್ಟಿ ಚಪಾತಿ ಮಾಡಿದಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಆ ಸ್ಟವು, ಕಟ್ಟೆ, ಅದು ಇದು ಅಂತ. ಅದೇ ಈ ಚಿತ್ರಾನ್ನ ಉಪ್ಪಿಟ್ಟು ಅವಲಕ್ಕಿ ಮಾಡಿದಾಗ ಅಷ್ಟೇ ಕೆಲಸ ಹಿಡಿಯಲ್ಲ. ಆದರೆ ಹೆಚ್ಚಾಗಿ ಇಷ್ಟಪಡೋರು ಈ ರೊಟ್ಟಿ ಚಪಾತಿ ಆ ರೀತಿಯ ಒಂದು ತಿಂಡಿಗಳನ್ನೇ. ಎನಿವೆ ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟಪಟ್ಟು ಮಾಡಿದಾಗ ಖುಷಿಯಿಂದ ತಿಂತಾರಲ್ವಾ, ಆ ಖುಷಿಯಲ್ಲೇ ಆ ಕಷ್ಟ ಎಲ್ಲ ಹೊರಟೋಗತ್ತೆ, ಏನಂತೀರಿ ಅಲ್ವಾ? ಸೊ ಈ ರೀತಿಯಲ್ಲಿ ದಂಟಿನ ಸೊಪ್ಪಿನ ಚಟ್ನಿ ಪುಡಿಯನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ. ಸೊ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನನಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮತ್ತೊಂದು ಇದೇ ರೀತಿಯಲ್ಲಿ ಮೆಂತೆ ಸೊಪ್ಪಿನ ಚಟ್ನಿ ಪುಡಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ಹಾಗಾದರೆ ಆ ಚಟ್ನಿ ಪುಡಿ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸೊಪ್ಪಿನ ಚಟ್ನಿ ಪುಡಿಗಳ ಬಗ್ಗೆ ತಿಳಿಸ್ತಾ ಇದ್ದೆ. ಅದರಲ್ಲೂ ದಂಟಿನ ಸೊಪ್ಪಿನ ಚಟ್ನಿ ಪುಡಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ತುಂಬಾ ಸಿಂಪಲಾಗಿ ಈ ಕಡಲೆಬೇಳೆ, ಉದ್ದಿನ ಬೇಳೆ, ಒಣಕೊಬ್ಬರಿ ಜೊತೆಗೆ ಉಪ್ಪು, ಬ್ಯಾಡಗಿ ಮೆಣಸು, ಹಾಗೆ ದಂಟಿನ ಸೊಪ್ಪು ಇದ್ದರೆ ಚಟ್ನಿ ಪುಡಿ ರೆಡಿ ಆಗುತ್ತೆ. ಹಾಗೆ ಮಾಡುವ ವಿಧಾನದ ಬಗ್ಗೆ ಕೂಡ ತಿಳಿಸ್ದೆ. ಇನ್ನು ಮೆಂತ್ಯ ಸೊಪ್ಪಿನ ವಿಷಯಕ್ಕೆ ಅಂತ ಬಂದರೆ ಅದ್ರ ಬಗ್ಗೆ ಹೇಳೋದೇ ಬೇಡ ಸ್ನೇಹಿತರೆ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅನ್ನೋದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಮೆಂತ್ಯ ಕಾಳಿರ್ಬೋದು, ಮೆಂತ್ಯ ಸೊಪ್ಪಿರ್ಬೋದು, ಕೆಲವ್ರಿಗೆ ಈ ಸೊಪ್ಪು ಇಷ್ಟ ಆಗತ್ತೆ, ಇನ್ನು ಕೆಲವ್ರಿಗೆ ಇಷ್ಟ ಆಗಲ್ಲ. ಯಾಕಪ್ಪ ಅಂತೀರಾ? ಇದು ಒಂದು ಸ್ವಲ್ಪ ಕಹಿ ಬರುತ್ತೆ, ಸ್ವಲ್ಪ ಒಗುರು ಬರುತ್ತೆ ಅಂತ ಕೆಲವ್ರು ಇಷ್ಟನೇ ಪಡೋದಿಲ್ಲ. ಆದರೆ ಸ್ನೇಹಿತರೆ, ಈ ಮೆಂತ್ಯ ಸೊಪ್ಪಿಗೆ ಮಡಕೆ ಕಾಳು, ಹೆಸರು ಕಾಳು, ತೊಗರಿಬೇಳೆ ಇದೆ, ಈ ಎಲ್ಲ ಕಾಳುಗಳನ್ನು ಮಿಶ್ರಣ ಮಾಡಿ ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಮಾತ್ರ ಈ ಮೆಂತ್ಯ ಸೊಪ್ಪಿನಿಂದ ಕೂಡ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಬೋದು ಅನ್ನೋದನ್ನು ನಾನು ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ದಿನ ಮೆಂತ್ಯ ಸೊಪ್ಪಿನ ಚಟ್ನಿ ಪುಡಿ ಬಗ್ಗೆ ತಿಳಿಯೋಣ. ಸಹಜವಾಗಿ ನಾನ್ ವೆಜ್ ಪ್ರಿಯರು ಈ ಚಟ್ನಿ ಪುಡಿಗಳನ್ನೆಲ್ಲ ಇಷ್ಟಪಡಲ್ಲ. ಈ ಮೀನಿನ ಫ್ರೈ, ಚಿಕನ್ ಫ್ರೈ, ಹಾಗೆ ಮೊಟ್ಟೆ ಫ್ರೈ, ಮೊಟ್ಟೆ ಆಮ್ಲೆಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅವರು. ಇನ್ನು ವೆಜ್ ಪ್ರಿಯರು, ವೆಜ್ ತಿನ್ನೋರಿಗೆ ಈ ಚಟ್ನಿ ಪುಡಿಗಳೆಲ್ಲ ಇಷ್ಟ ಆಗತ್ತೆ. ಇನ್ನು ಕೆಲವರಿಗೆ ನಮಗೆ ಯಾವುದಾದ್ರೇನು, ವೆಜ್ ಆದ್ರೇನು ನಾನ್ ವೆಜ್ ಆದ್ರೇನು, ಒಟ್ಟು ರುಚಿಯಾಗಿರ್ಬೇಕಪ್ಪ ಅಷ್ಟು ಸಾಕು ಅನ್ನೋರು ಸಾಕಷ್ಟು ಜನ ಇದ್ದಾರೆ. ಏನೇ ಆಗಲಿ ಸ್ನೇಹಿತರೆ, ಕೆಲವೊಂದು ವಿಷಯಗಳಲ್ಲಿ, ಕೆಲವೊಂದು ಪದಾರ್ಥಗಳಲ್ಲಿ ರುಚಿ ಅನ್ನೋದಕ್ಕಿಂತ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಅನ್ನೋದು ಕೂಡ ನೋಡಬೇಕಾಗತ್ತೆ. ಅಂತಹ ತರಕಾರಿಗಳಲ್ಲಿ ಈ ಕರಿಬೇವಿರ್ಬೋದು, ಮೂಲಂಗಿ ಇರ್ಬೋದು, ಮೆಂತೆ ಇರ್ಬೋದು, ಜೊತೆಗೆ ಹಾಗಲಕಾಯಿ ಇರ್ಬೋದು, ಇವೆಲ್ಲವೂ ಸ್ವಲ್ಪ ಏನಪ್ಪ ಅಂದರೆ ಅದರಕ್ಕೆ ಕಹಿ, ಉದರಕ್ಕೆ ಸಿಹಿ ಕೊಡುವಂತಹ ಆಹಾರ ಪದಾರ್ಥಗಳಾಗಿವೆ ಅಲ್ವಾ? ಕೆಲವೊಂದು ಆಹಾರ ಪದಾರ್ಥಗಳಿವೆ, ಅದರಕ್ಕೆ ಸಿಹಿ, ಉದರಕ್ಕೆ ಕಹಿ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಇದೇ ಟ್ರೆಂಡನ್ನು ನಾವು ನೋಡ್ತಾ ಇದ್ದೀವಿ. ಬಾಯಿಗೆ ಎಷ್ಟು ರುಚಿ ಕೊಡ್ತಾವೋ, ಬಾಯಿಗೆ ಎಷ್ಟು ಸಿಹಿ ಕೊಡುತ್ತೋ, ಬಾಯಿಗೆ ಎಷ್ಟು ಖುಷಿ ಕೊಡುತ್ತೋ, ಅವೆಲ್ಲವೂ ಹೊಟ್ಟೆಗೆ ಕಹಿನೇ ಅಲ್ವಾ? ಎನಿವೆ, ಊಟದ ವಿಷಯಕ್ಕೆ ಅಂತ ಬಂದಾಗ ಅವರವರ ಒಂದು ಆಯ್ಕೆ, ಅವರವರ ಒಂದು ಏನಂತೀರ ಖುಷಿ, ಅದು ಅವ್ರಿಗೆ ಬಿಟ್ಟಿದ್ದು ಅಲ್ವಾ? ಸೊ ಹಾಗಾದರೆ ತಡ ಮಾಡೋದು ಬೇಡ. ಈ ಮೆಂತ್ಯ ಸೊಪ್ಪಿನ ಚಟ್ನಿ ಪುಡಿ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಸ್ನೇಹಿತರೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಕೊಬ್ಬರಿ ತುರಿ, ಉಪ್ಪು, ಬ್ಯಾಡಗಿ ಮೆಣಸು, ಸ್ವಲ್ಪ ಬೆಲ್ಲದ ಪುಡಿ ಬೇಕಾಗತ್ತೆ. ಜೊತೆಗೆ ಮುಖ್ಯವಾಗಿ ಮೆಂತ್ಯ ಸೊಪ್ಪಿನ ಕಟ್ಟು. ಕಟ್ಟಿನ ಬಗ್ಗೆ ನಾನು ಆಗಲೇ ಹೇಳಿದ್ದೀನಿ, ಒಂದೊಂದು ಭಾಗದಲ್ಲಿ ಈ ಕಟ್ಟುಗಳ ಗಾತ್ರ ಒಂದೊಂದು ರೀತಿ ಇರುತ್ತೆ. ನಾನು ಆಗಲೇ ಹೇಳಿದಾಗೆ ಬೆಂಗಳೂರು ಕಡೆಯೆಲ್ಲ 50 ರೂಪಾಯಿಗೆ ಒಂದು ಕಟ್ಟು, ಅಂದರೆ ಕಟ್ಟು ತುಂಬ ಚೆನ್ನಾಗಿರುತ್ತೆ, ದೊಡ್ಡಕ್ಕಿರುತ್ತೆ. ಅದರಲ್ಲೂ ನಾಟಿ ಸೊಪ್ಪು, ಹೈಬ್ರಿಡ್ ಸೊಪ್ಪು ಅಂತ ಬೇರೆ ಬೇರೆ ಇರುತ್ತೆ. ಸೊ ಸೊಪ್ಪಿನ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಇಲ್ಲಿ ರೇಟು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಟ್ನಿ ಪುಡಿ ಮಾಡ್ಕೊಳ್ಳಿಕ್ಕೆ ಮೆಂತ್ಯ ಸೊಪ್ಪನ್ನು ತೆಗೆದುಕೊಳ್ಳಿ. ಹಾಗೆ ನಾನು ಆಗಲೇ ಹೇಳಿದಾಗೆ ಅದೇ ಸಾಮಗ್ರಿಗಳು, ಆದರೆ ಇಲ್ಲಿ ಒಂದು ಆ್ಯಡ್ ಮಾಡ್ಕೊಂಡಿದ್ದೀವಿ, ಏನಪ್ಪ ಅಂದರೆ ಬೆಲ್ಲ. ನಾನು ಆಗಲೇ ಹೇಳಿದಾಗೆ ಸ್ನೇಹಿತರೆ, ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಅಲ್ವಾ, ಅದಕ್ಕೆ ಬೆಲ್ಲವನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಆದರೆ ಬೆಲ್ಲ ಬೇಡವೇ ಬೇಡ ಅನ್ನೋರು ಕೂಡ ಹಾಗೆ ಮಾಡ್ಕೊಳ್ಬೋದು, ಬೆಲ್ಲ ಬೇಕೇ ಬೇಕು ಅಂತ ಏನಿಲ್ಲ, ಇದು ಒಂದು ರೀತಿಯ ಆಪ್ಷನಲ್. ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಮೆಂತ್ಯ ಸೊಪ್ಪಿನ ಚಟ್ನಿ ಪುಡಿಯನ್ನು ಮಾಡ್ಕೊಳ್ಳಿಕ್ಕೆ. ಇನ್ನು ಮಾಡಿಕೊಳ್ಳುವಂತಹ ವಿಧಾನಕ್ಕೆ ಬಂದರೆ ಸೇಮ್ ಪ್ರೊಸೀಜರೇ ಆಗಿರುತ್ತೆ. ದಂಟಿನ ಸೊಪ್ಪಿನ ಚಟ್ನಿ ಪುಡಿಗೆ ಯಾವ ರೀತಿಯೆಲ್ಲ ನಾವು ಫ್ರೈ ಮಾಡ್ಕೊಂಡಿರ್ತೀವೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಮೆಣಸಿನಕಾಯಿ ಜೊತೆಗೆ ಕೊಬ್ಬರಿ ತುರಿಯನ್ನು, ಎಲ್ಲ ಸಾಮಗ್ರಿಗಳನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು, ಡ್ರೈಯಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಮೆಂತ್ಯ ಸೊಪ್ಪನ್ನು, ಈ ಮೆಂತ್ಯ ಸೊಪ್ಪನ್ನ ದಂಟನ್ನು ತೆಗೆದು ಬರೀ ಸೊಪ್ಪನ್ನು ಮಾತ್ರ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ಸೊಪ್ಪನ್ನು ತೆಗೆದುಕೊಂಡು ತೊಳೆದು ಚೆನ್ನಾಗಿ ಸೋಸ್ಕೊಂಡಾದಮೇಲೆ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡ್ಕೊಂಡಾದಮೇಲೆ ಈ ಎಲ್ಲ ಸಾಮಗ್ರಿಗಳನ್ನು ಸೇರಿಸಿ, ಅಂದರೆ ಫ್ರೈ ಮಾಡಿಟ್ಕೊಂಡಿರ್ತೀರಲ್ವ ಕಡಲೆಬೇಳೆ, ಉದ್ದಿನಬೇಳೆ, ಒಣಕೊಬ್ಬರಿ, ಉಪ್ಪು, ಬ್ಯಾಡಗಿ ಮೆಣಸು ಇವೆಲ್ಲವನ್ನು, ಈ ಎಲ್ಲ ಸಾಮಗ್ರಿಗಳನ್ನು ಸೊಪ್ಪಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲವನ್ನು ಸೇರಿಸಿ ಮಿಕ್ಸಿ ಮಾಡಿದರೆ ತರಿತರಿಯಾಗಿ ಮೆಂತ್ಯ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಗುತ್ತೆ. ಇದನ್ನು ಚಪಾತಿ ಜೊತೆ, ದೋಸೆ ಜೊತೆ, ರೊಟ್ಟಿ ಜೊತೆ ತಿನ್ಬೋದು. ಬಿಸಿ ಬಿಸಿ ಅನ್ನ, ತುಪ್ಪದ ಒಟ್ಟಿಗೆ ಚಟ್ನಿ ಪುಡಿನ ಕಲ್ಸ್ಕೊಂಡು ತಿಂದರೆ ಅದು ಕೂಡ ಒಂದು ರೀತಿಯಲ್ಲಿ ಸ್ಪೆಷಲ್ ಖುಷಿ ಕೊಡತ್ತೆ. ಎಸ್ ನಿಮಗೆ ಕಹಿ ಅನಿಸಿದ್ರೆ ಅದೇ ಬೆಲ್ಲವನ್ನು ಸೇರಿಸ್ಕೊಂಡ್ರೆ ಅಲ್ಲಿಗೆ ಬ್ಯಾಲೆನ್ಸ್ಡ್ ಆಗುತ್ತೆ. ಸೊ ಹಾಗಾದರೆ ಆರೋಗ್ಯಯುತವಾದ ಸೊಪ್ಪುಗಳ ಚಟ್ನಿ ಪುಡಿಯನ್ನು ನೀವು ಮಾಡ್ಕೊಳ್ಳಿ. ಹೇಗಿತ್ತು ಟೇಸ್ಟು, ಯಾವ ರೀತಿ ಬಂತು ಅಂತ ನನಗೂ ಕೂಡ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈ ದಿನ ತಿಳಿಸ್ಕೊಟ್ಟಂತಹ ಈ ದಂಟಿನ ಸೊಪ್ಪಿನ ಚಟ್ನಿ ಪುಡಿ ಮತ್ತು ಮೆಂತೆ ಸೊಪ್ಪಿನ ಚಟ್ನಿ ಪುಡಿ ರೆಸಿಪಿಗಳ ವಿಷಯ ನಿಮಗೆ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ಅಡುಗೆಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
4: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
3: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
4: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
3: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
5: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
3: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
6: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
7: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
8: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
9: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
10: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
11: ಪ್ರಿಯ ವಿದ್ಯುತ್ ಗ್ರಾಹಕರೇ, ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
12: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
13: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
14: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗ ತಾಲೂಕಿನ ಹೊಳಲೂರಿನ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಿಂದ ಫೋಟೋಗ್ರಾಫಿ, ವಿಡಿಯೋಗ್ರಾಫಿ, ಅಣಬೆ ಬೇಸಾಯ, ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಉಚಿತ ತರಬೇತಿ ಹಮ್ಮಿಕೊಂಡಿದ್ದು ಆಸಕ್ತ ನಿರುದ್ಯೋಗಿ ಯುವಕ ಯುವತಿಯರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18-49 ವರ್ಷ ವಯೋಮಿತಿಯೊಳಗಿರಬೇಕು. ಕನಿಷ್ಠ 8ನೇ ತರಗತಿ ಉತ್ತೀರ್ಣರಾಗಿರಬೇಕು. ಗ್ರಾಮೀಣ ಭಾಗದ ಬಿಪಿಎಲ್ ಕಾರ್ಡ್ ಹೊಂದಿದ್ದು ಉಚಿತ ತರಬೇತಿ ಪಡೆದ ನಂತರ ಸ್ವ ಉದ್ಯೋಗ ಪ್ರಾರಂಭ ಮಾಡುವವರಾಗಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ. ತರಬೇತಿ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ 31 ದಿನಗಳ ಅವಧಿಯ ಕೋರ್ಸ್ ಆಗಿದ್ದು ಜುಲೈ 6ರಿಂದ ಆರಂಭವಾಗಲಿದೆ. ಅಣಬೆ ಬೇಸಾಯ ಕೋರ್ಸ್ 12 ದಿನಗಳದ್ದಾಗಿದ್ದು ಜುಲೈ 27ರಿಂದ ಹಾಗೂ ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ಕೋರ್ಸ್ 35 ದಿನಗಳ ಅವಧಿಯದ್ದಾಗಿದ್ದು ಜುಲೈ 29ರಿಂದ ಆರಂಭವಾಗಲಿದೆ. ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ, ಹೊನ್ನಾಳಿ ರಸ್ತೆ, ಹೊಳಲೂರು 577216 ಅಥವಾ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9481955271 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಸಂಸ್ಥೆ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ಅಂಡ್ ಸ್ಟಡೀಸ್ ಕಾಲೇಜಿನಿಂದ ಪ್ರೇರಣಾ ಕನ್ವೆನ್ಷನ್ ಹಾಲ್ನಲ್ಲಿ ಗುರುವಾರ ಎಐ ಮತ್ತು ಶಿಕ್ಷಣ ಭವಿಷ್ಯ ಕುರಿತು ಉಪನ್ಯಾಸ ಹಮ್ಮಿಕೊಳ್ಳಲಾಗಿತ್ತು. ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ಬೆಂಗಳೂರಿನ ಕಾಮನ್ವೆಲ್ತ್ ಬ್ಯಾಂಕ್ನ ಅಸೋಸಿಯೇಟ್ ಡೈರೆಕ್ಟರ್ ಜಿಆರ್ ಸುನಿಲ್ ಕೃತಕ ಬುದ್ಧಿಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಉಂಟು ಮಾಡುತ್ತಿರುವ ಮಹತ್ವದ ಬದಲಾವಣೆಗಳು, ಡಿಜಿಟಲ್ ಕಲಿಕೆಯ ಬೆಳವಣಿಗೆ, ವೈಯಕ್ತಿಕ ಕಲಿಕೆಯ ಅವಕಾಶಗಳು, ಭವಿಷ್ಯದ ಉದ್ಯೋಗ ಸಾಧ್ಯತೆಗಳ ಕುರಿತು ಮಾಹಿತಿ ನೀಡಿದರು. ಉಪನ್ಯಾಸದ ನಂತರ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಸಂವಾದ ನಡೆಸಿದರು. ಪ್ರಾಂಶುಪಾಲ ಡಾ ಜಿಎಂ ಸುದರ್ಶನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ರವಿಕುಮಾರ್ ಪ್ರಾರ್ಥಿಸಿ ಸಹಾಯಕ ಪ್ರಾಧ್ಯಾಪಕ ಎಸ್ ಅಭಿಷೇಕ್ ನಿರೂಪಿಸಿದರು. ಮುಂದಿನ ವಿವರ. ಮಲೆನಾಡು ಭಾಗದಲ್ಲಿ ಅಡಿಕೆ ಬಾಧಿಸುತ್ತಿರುವ ನಾನಾ ರೋಗಗಳ ಬಗ್ಗೆ ಸರಿಯಾದ ಪರಿಹಾರೋಪಾಯ ಕಂಡುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ದುಸ್ತರವಾಗಲಿದೆ ಎಂದು ಕರ್ನಾಟಕ ರಾಜ್ಯ ಅಡಿಕೆ ಸಹಕಾರಿ ಸಂಘಗಳ ಸಹಕಾರ ಮಂಡಳ ಶಿವಮೊಗ್ಗದ ಉಪಾಧ್ಯಕ್ಷ ಕೆಎ ಸೂರ್ಯನಾರಾಯಣ ಖಂಡಿಕ ಅಭಿಪ್ರಾಯಪಟ್ಟರು. ಅವರು ಅಡಿಕೆ ಸಮಸ್ಯೆಗಳ ಸಮಗ್ರ ಅಧ್ಯಯನ ಸಂಶೋಧನೆ ಮತ್ತು ಪರಿಹಾರಾನ್ವೇಷಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪ್ರಯೋಗ ಸಂಸ್ಥೆ ಸಹಯೋಗದಲ್ಲಿ ಮಲೆನಾಡಿನ ಸುಮಾರು 300 ರೋಗಬಾಧಿತ ತೋಟಗಳಿಗೆ ತೆರೆದ ಅಧ್ಯಯನ ನಡೆಸಿದೆ. ಬೆಳೆಗಾರರು ಸರಿಯಾದ ಸಮಯದಲ್ಲಿ ತಮ್ಮ ಜಮೀನಿನ ಮಣ್ಣು ಮತ್ತು ನೀರನ್ನು ಪರಿಶೀಲಿಸಿ ಅಗತ್ಯ ಔಷಧೋಪಚಾರ ನಡೆಸಬೇಕು ಎಂದರು. ಅಡಿಕೆ ಪರಿಷ್ಕರಣಾ ಮತ್ತು ಮಾರಾಟ ಸಹಕಾರಿ ಸಂಘದ ಅಧ್ಯಕ್ಷ ಇಂದೂಧರಗೌಡ ಮಾತನಾಡಿ, ಅಡಿಕೆಗೆ ತಗಲಿರುವ ರೋಗ ನಿವಾರಣೆಗಾಗಿ ಸಂಶೋಧನೆ ಮತ್ತು ಪರಿಹಾರ ಕಾರ್ಯಕ್ಕೆ ನಮ್ಮ ಸಂಸ್ಥೆಯಿಂದ ಎಲ್ಲಾ ಸಹಕಾರ ಮತ್ತು ನೆರವನ್ನ ನೀಡಲಾಗುವುದು ಎಂದು ತಿಳಿಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಭಾನುವಾರ ಹಮ್ಮಿಕೊಂಡಿದ್ದ ಸೈಕಲ್ ಜಾಥಾಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್, ಜಿಲ್ಲಾ ರಕ್ಷಣಾಧಿಕಾರಿ ಬಿ ನಿಖಿಲ್, ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್, ಸ್ವೀಪ್ ಅಧಿಕಾರಿ ನವೀದ್ ಚಾಲನೆ ನೀಡಿದರು. ಜಿಲ್ಲಾ ರಕ್ಷಣಾಧಿಕಾರಿ ಬಿ ನಿಖಿಲ್ ಮಾತನಾಡಿ, ದೇಶದ ಪ್ರತಿ ನಾಗರಿಕನು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು. ಚುನಾವಣೆ ಹತ್ತಿರ ಬಂದಾಗ ತನ್ನ ಹೆಸರು ಮತಪಡೆ

ಸ್ಟಿಕ್ಕರ್ ಅಂಟಿಸಿ ಮತ್ತೆ ಯಾವ ದಿನಾಂಕದಂದು ಬರುತ್ತೇವೆ ಎಂದು ಬರೆದಿರುತ್ತಾರೆ. ಮನೆಯಲ್ಲಿನ ಎಲ್ಲಾ ಸದಸ್ಯರ ಮಾಹಿತಿಯನ್ನ ಹಿರಿಯ ಸದಸ್ಯರು ನೀಡಬಹುದು. ಎನ್ಯುಮರೇಷನ್ ಫಾರಂ ಅನ್ನ ಡಿಜಿಟಲೀಕರಣ ಮಾಡುವ ಕಾರಣ ಅದನ್ನ ಮಡಚಬಾರದು ಎಂದು ತಿಳಿಸಿದರು. ಸ್ವೀಪ್ ಅಧಿಕಾರಿ ನವೀದ್ ಮಾತನಾಡಿ, ಆನ್ಲೈನ್ನಲ್ಲಿಯೂ ಎಸ್ಐಆರ್ ಫಾರಂ ತುಂಬಬಹುದು, ಆದರೆ 2002 ಮತಪಟ್ಟಿಯಲ್ಲಿ ಇದ್ದ ಹೆಸರಿನಂತೆಯೇ ಈಗಿನ ಗುರುತಿನ ಚೀಟಿಯಲ್ಲೂ ಹೆಸರು ಒಂದೇ ಆಗಿರಬೇಕು. ಆಧಾರ್ ಕಾರ್ಡ್ನಲ್ಲಿಯೂ ಹೆಸರು ಒಂದೇ ಆಗಿರಬೇಕು, ಜೊತೆಗೆ ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಎಂದರು. ಸಿಪಿಒ ಹನುಮನಾಯಕ್ ಸ್ವಾಗತಿಸಿ ನವೀದ್ ವಂದಿಸಿದರು. ಅನ್ನಪೂರ್ಣ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸೈಕಲ್ ಸವಾರರು ಭಾಗವಹಿಸಿದ್ದರು. ಮುಂದಿನ ವಿವರ. ಸಹಕಾರ ಕ್ಷೇತ್ರ ಎಲ್ಲಾ ರೀತಿಯ ಕಾರ್ಯಗಳನ್ನು ಮಾಡುವ ಜನಸಾಮಾನ್ಯರಿಗೆ ಅನುಕೂಲವಾಗುವ ಸೌಲಭ್ಯ ಕಲ್ಪಿಸುತ್ತದೆ ಎಂದು ಜಿಲ್ಲಾ ಸಹಕಾರ ಯೂನಿಯನ್ನ ಅಧ್ಯಕ್ಷ ಸಿ ಹನುಮಂತಪ್ಪ ತಿಳಿಸಿದರು. ರಾಜ್ಯ ಸಹಕಾರಿ ಮಂಡಳಿ, ಜಿಲ್ಲಾ ಸಹಕಾರ ಯೂನಿಯನ್ ಹಾಗೂ ಸಹಕಾರ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ವಿನೋಬನಗರ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಆವರಣದಲ್ಲಿ ಶುಕ್ರವಾರ ಆಯೋಜಿಸಿದ್ದ ಸ್ವಚ್ಛತಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ಪೂರ್ಣವಾದ ಹಿನ್ನೆಲೆಯಲ್ಲಿ ಜೂನ್ 26 ಜುಲೈ 6 ಜಿಲ್ಲೆಯ ವಿವಿಧೆಡೆ ಸಹಕಾರ ಸಪ್ತಾಹ ಆಚರಿಸಲಾಗುತ್ತಿದೆ ಎಂದರು. ಸಹಕಾರ ಡಿಪ್ಲೊಮೋ 6 ತರಬೇತಿಯಾಗಿದ್ದು, ಸಹಕಾರ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಉದ್ಯೋಗಿಗಳಿಗೆ ಅನುಕೂಲವಾಗುವ ಉದ್ದೇಶದಿಂದ ದೂರ ಶಿಕ್ಷಣ ತರಬೇತಿ ಪ್ರಾರಂಭಿಸಲಾಗಿದೆ. ಯುವಕರು ಹೆಚ್ಚಿನ ತರಬೇತಿ ಪಡೆದುಕೊಂಡು ಸಹಕಾರ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶವನ್ನ ಪಡೆಯಬೇಕು ಎಂದು ತಿಳಿಸಿದರು. ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ನಿರ್ದೇಶಕ ದಿನೇಶ್ ಬುಳ್ಳಾಪುರ, ಜಿಲ್ಲಾ ಸಹಕಾರ ಯೂನಿಯನ್ನ ನಿರ್ದೇಶಕ ನರಸಿಂಹ ಗಂಧದ ಮನೆ ಇದ್ದರು. ಅನಿತಾ ಪ್ರಾರ್ಥಿಸಿ ಸಹಕಾರ ಯೂನಿಯನ್ ಸಿಇಒ ಹೆಚ್ ಯಶವಂತ್ ಕುಮಾರ್ ಸ್ವಾಗತಿಸಿ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಉಪನ್ಯಾಸಕಿ ಕೆ ಸೌಮ್ಯ ನಿರೂಪಿಸಿದರು. ಎಂಯು ಶ್ರೀಕಾಂತ್ ವಂದಿಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಗ್ರಾಮಾಂತರ ಭಾಗಗಳಲ್ಲಿ ಹಾಳಾಗಿರುವ ಬಹುಪಾಲು ರಸ್ತೆಗಳ ದುರಸ್ತಿಗೆ ಹಾಗೂ ನೂತನ ರಸ್ತೆಗಳ ನಿರ್ಮಾಣಕ್ಕೆ ಮೊದಲ ಆದ್ಯತೆ ನೀಡಲಾಗುತ್ತಿದೆ ಎಂದು ಶಾಸಕಿ ಶಾರದಾ ಪುರ್ಯ ನಾಯಕ್ ಹೇಳಿದರು. ಕುಂಸಿ ಸಮೀಪದ ಮಂಡಘಟ್ಟ ಸಿಂಗನಹಳ್ಳಿ ರಸ್ತೆ ಹಾಗೂ ಮಲೆಶಂಕರ ದೇವಸ್ಥಾನಕ್ಕೆ ನೂತನ ಸಿಸಿ ರಸ್ತೆಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಗ್ರಾಮಾಂತರ ಭಾಗಗಳ ರಸ್ತೆಗಳು ಈಗಾಗಲೇ ಜನರ ಓಡಾಟಕ್ಕೆ ಯೋಗ್ಯವಿಲ್ಲದಂತಾಗಿದೆ. ಆದರೆ ರಸ್ತೆಗಳ ಅಭಿವೃದ್ಧಿಗೆ ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರದ ಅನುದಾನ ಕೊರತೆ ಉಂಟಾಗಿದ್ದು ಅಗತ್ಯಕ್ಕೆ ಅನುಗುಣವಾಗಿ ರಸ್ತೆಗಳ ಅಭಿವೃದ್ಧಿ ಮಾಡಲಾಗುತ್ತಿದೆ ಎಂದರು. ಮಂಡಘಟ್ಟ ಸಿಂಗನಹಳ್ಳಿ ರಸ್ತೆಗೆ ಭೂಮಿ ಪೂಜೆ ನೆರವೇರಿಸಿದ ಅವರು ಚೆನ್ನಮನೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಶಾಲೆಯ ಅಭಿವೃದ್ಧಿಯನ್ನು ಪರಿಶೀಲಿಸಿ ಶಾಲೆಯಲ್ಲಿನ ಬಿಸಿಯೂಟ ಸವಿದರು. ನಂತರ ಊರಿನ ಬಸವೇಶ್ವರ ದೇವಸ್ಥಾನಕ್ಕೆ ತೆರಳಿ ದೇವಾಲಯದ ಕಾಮಗಾರಿಗಳನ್ನು ವೀಕ್ಷಿಸಿದರು. ಮುಂದಿನ ವಿವರ. ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳು ಹಾಗೂ ಪರಿಶಿಷ್ಟ ಜಾತಿ ಪಂಗಡಗಳ ಜನರ ಆರ್ಥಿಕ ಸಬಲೀಕರಣಕ್ಕಾಗಿ ವಿವಿಧ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುತ್ತಿದೆ ಎಂದು ಸಾಗರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿಆರ್ ಜಯಂತ್ ಹೇಳಿದರು. ಸಾಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸಮಾಜ ಕಲ್ಯಾಣ ಇಲಾಖೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆಯಡಿ 14 ಫಲಾನುಭವಿಗಳಿಗೆ ಮೊದಲ ಹಂತದಲ್ಲಿ ಪಂಪ್ಸೆಟ್ಗಳನ್ನು ವಿತರಿಸಿ ಮಾತನಾಡಿದರು. ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದ್ದು ಸಣ್ಣ ರೈತರು ಯೋಜನೆಗಳ ಸದುಪಯೋಗ ಪಡೆದು ಕೃಷಿ ಅಭಿವೃದ್ಧಿಯೊಂದಿಗೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು. ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ 600 ಹೆಚ್ಚು ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆಯ ಸೌಲಭ್ಯ ಒದಗಿಸಲಾಗಿದೆ. ಸಾಗರ ತಾಲೂಕಿನ ಅರ್ಹ ಫಲಾನುಭವಿಗಳು ಯೋಜನೆಯಿಂದ ವಂಚಿತರಾಗದಂತೆ ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದರು. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ರಾಘವೇಂದ್ರ ಮತ್ತು ಸುರೇಶ್ ಬಾಬು, ಗಣಪತಿ ಮಂಡಗಲೆ, ದಿನೇಶ್ ಚಂದ್ರಪ್ಪ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಭದ್ರಾವತಿ ಕ್ಷೇತ್ರದಲ್ಲಿ 10,000 ವಿವಿಧ ಸಾಮಾಜಿಕ ಭದ್ರತಾ ಪಿಂಚಣಿಗಳು ಸ್ಥಗಿತಗೊಂಡಿರುವುದು ಖಂಡನೀಯ. ತಾಲೂಕು ಆಡಳಿತ ಕೂಡಲೇ ಸೌಲಭ್ಯಗಳ ಮರುಮಂಜೂರು ನೀಡಬೇಕೆಂದು ಶಾಸಕ ಭೂಸೇನಾ ನಿಗಮದ ಅಧ್ಯಕ್ಷ ಬಿಕೆ ಸಂಗಮೇಶ್ವರ್ ಹೇಳಿದರು. ಅವರು ಹಳೆನಗರದ ಕನಕ ಮಂಟಪ ಮೈದಾನದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಬಿಎಸ್ ಗಣೇಶ್ ನೇತೃತ್ವದಲ್ಲಿ ಕುಂದುಕೊರತೆಗಳ ನಿವಾರಣೆ ಬೃಹತ್ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರದ ಸಾಮಾಜಿಕ ಭದ್ರತಾ ಪಿಂಚಣಿಗಳ ಪೂರೈಕೆಯಲ್ಲಿ ಉಂಟಾಗಿರುವ ಸಮಸ್ಯೆಗಳ ನಿವಾರಿಸಲು ಕುಂದುಕೊರತೆ ನಿವಾರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸೌಲಭ್ಯ ಸ್ಥಗಿತಗೊಂಡ ಅರ್ಹ ಫಲಾನುಭವಿಗಳಿಗೆ ಇನ್ನು 3 ಮನೆ ಬಾಗಿಲಿಗೆ ಮಂಜೂರು ಪತ್ರ ತಲುಪಿಸಲಾಗುವುದು. ಪಿಂಚಣಿ ವಂಚಿತರು ದಲ್ಲಾಳಿಗಳ ಮೊರೆ ಹೋಗದೆ ನೇರವಾಗಿ ಅರ್ಜಿ ಸಲ್ಲಿಸಬೇಕು ಎಂದರು. ಮುಂದಿನ ವಿವರ. ಸೊರಬದಲ್ಲಿ ಶನಿವಾರ ಹಾಗೂ ಭಾನುವಾರ ಉತ್ತಮ ಮಳೆಯಾಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಗಾಳಿ ಮಳೆಯಿಂದ ಮರಗಳು, ವಿದ್ಯುತ್ ಕಂಬಗಳು ಧರೆಗುಳಿದು ಸಂಚಾರಕ್ಕೆ ಸಂಚಕಾರವಾಗಿದೆ. ಸೊರಬ 60 mm, ಉಳವಿ 47.2, ಕುಪ್ಪೆ 46.6, ಬೆನ್ನೂರು 54.6, ಕುಪ್ಪಗಡ್ಡೆ 40.8, ನೆಲ್ಲೂರು 58, ಜಡೆ 38.6, ಚಂದ್ರಗುತ್ತಿ 56.2 mm ಮಳೆಯಾಗಿದೆ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟು ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಾ?

0: ಇದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
1: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
1: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಮೇಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
1: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
8: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.

0: ಜಾಣ. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳುವಿರಿ, ಧರೆಯೇ ಒಣಗಿತೆಂದ ಮೇಲೇನು, ಪ್ಲಾಸ್ಟಿಕ್ ಪುರಾಣ 26, ಆಯ್ಕೆಯ ಬದುಕು, ಬೀಗಲ್ ಸಾಹಸಯಾನ ಸಂಚಿಕೆ 194, ಮತ್ತು ವಾರದ ವಿಜ್ಞಾನಿ ಸ್ಟೀಫನ್ ಜೆ ಗೌಡ್. ಧರೆಗೆ ಒಣಗಿ ತಿಂದ ಮೇಲೆ ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ಎಲ್ರಿಗೂ ಗೊತ್ತಿರುವಂತದ್ದೇ. ಇದರ ಫಲವಾಗಿ ತಮಿಳುನಾಡಿಗೆ ನೀರು ಬಿಡಬೇಕೋ ಬೇಡವೋ ಅನ್ನುವ ಚರ್ಚೆ ಆರಂಭವಾಗಿದೆ, ಪ್ರತಿಭಟನೆಗಳು ಶುರುವಾಗಿವೆ. ಕಳೆದ 120 ವರ್ಷಗಳಲ್ಲಿ ಯಾವುದೇ ಆಗಸ್ಟ್ ತಿಂಗಳಲ್ಲಿ ಇಷ್ಟು ಕಡಿಮೆ ಮಳೆ ಬಿದ್ದಿರಲಿಲ್ಲ ಅನ್ನೋದು ಕೂಡ ನಮಗೆ ಗೊತ್ತಾಗಿದೆ. ಹಾಗೆ ಜುಲೈ ತಿಂಗಳಲ್ಲಿ ಒಂದು ವಾರ ಎಲ್ಲ ಹಗಲುಗಳು ಕೂಡ ಈ ಹಿಂದೆ ಹಲವಾರು 100 ವರ್ಷಗಳಿಂದ ಬಿಸಿ ಆಗದೇ ಇದ್ದಷ್ಟು ಬಿಸಿಯಾಗಿತ್ತು ಅನ್ನೋದು ಕೂಡ ದಾಖಲೆಯಾಗಿದೆ. ಭೂಮಿ ಬಿಸಿ ಏರ್ತಾ ಇದೆ, ಹೀಗೆ ವಾಯುಗುಣ ಬದಲಾಗ್ತಾ ಇದೆ, ಅದರಿಂದಾಗಿ ಈ ಎಲ್ಲ ಅನಾಹುತಗಳು ಆಗ್ತಾ ಇವೆ ಅನ್ನೋದು ಒಂದು ವಾದ. ಭೂಮಿ ಬಿಸಿ ಏರಿದ್ರೆ ಕೇವಲ ಮಳೆ ಆಗು ಹೋಗುಗಳನ್ನಷ್ಟೇ ಅದು ಬದಲಿಸೋದಿಲ್ಲ, ಕೊಳವೆ ಬಾವಿಗಳನ್ನು ಕೂಡ ಅದು ಬಾಧಿಸುತ್ತೆ ಅಂತನ್ನುವ ಸುದ್ದಿ ಬಂದಿದೆ. ಕೊಳವೆ ಬಾವಿಗಳಿಂದಲೇ ನೀರಾವರಿ ನಡೆಸುತ್ತಿರುವ ಪ್ರದೇಶಗಳು ಮುಂದೆ ಅಂತರ್ಜಲದ ಅಭೂತಪೂರ್ವ ಕೊರತೆಯನ್ನು ಎದುರಿಸಬೇಕಾಗುತ್ತೆ ಅಂತ ಮಿಶಿಗನ್ ವಿಶ್ವವಿದ್ಯಾನಿಲಯದ ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿ ವಿಭಾಗದ ಮೆಹಾ ಜೈನ್ ಮತ್ತು ಸಂಗಡಿಗರು ಸೈನ್ಸ್ ಅಡ್ವಾನ್ಸಸ್ ಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ. ವಾಯುಗುಣದ ಬದಲಾವಣೆಯಿಂದ ಅಂತರ್ಜಲದಲ್ಲಿ ಕೊರತೆ ಉಂಟಾಗಬಹುದು. ಅದು ಇಂತಹ ನೀರಾವರಿಯನ್ನೇ ಅವಲಂಬಿಸಿರುವಂತಹ ಪ್ರದೇಶಗಳಲ್ಲಿನ ಕೃಷಿ ಇಳುವರಿಯನ್ನ ಹೆಚ್ಚು ಕಡಿಮೆ ಮುಕ್ಕಾಲ ಭಾಗ ಕಡಿಮೆ ಮಾಡಿಬಿಡಬಹುದು ಎಂದು ಇವರು ಎಚ್ಚರಿಸಿದ್ದಾರೆ. ಈ ಎಚ್ಚರಿಕೆ ಭಾರತಕ್ಕೆ ವಿಶೇಷವಾಗಿ ನೀಡಲಾಗಿದೆ. ಭಾರತಕ್ಕೆ ಯಾಕೆ ಅಂತಂದ್ರೆ, ನಾವು ಇಡೀ ಪ್ರಪಂಚದಲ್ಲಿ ಅಂತರ್ಜಲವನ್ನ ಅತಿ ಹೆಚ್ಚಾಗಿ ಬಳಸುವ ಜನ. 2 ವರ್ಷಗಳ ಹಿಂದೆ ಭಾರತ ಒಟ್ಟು 240 ಕೋಟಿ ಲೀಟರ್ಗಳಷ್ಟು ಅಂತರ್ಜಲವನ್ನ ಬಸದಿತ್ತು. ನದಿ ಕೊಳಗಳು ಮುಂಗಾರು ಮಳೆಗಳು ತಂದ ನೀರು ಅಲ್ಲದೆ ನಾವು ಬಳಸಿದಂತಹ ಪ್ರಮಾಣದ ನೀರು ಇದು. ಅಂದರೆ ಪ್ರತಿ ವರ್ಷ ಪ್ರತಿಯೊಬ್ಬ ಭಾರತೀಯನು ಕೂಡ ಏನಿಲ್ಲ ಅಂದ್ರೂ ಭೂಮಿಯ ಅಡಿಯಿಂದ 2.5 ಲೀಟರ್ ನೀರನ್ನು ಮಗದು ಚೆಲ್ಲಿದ ಹಾಗೆ ಅಂತ ಇಟ್ಕೊಳ್ಳಿ. ಇಷ್ಟು ಪ್ರಮಾಣದ ಅಂತರ್ಜಲವನ್ನ ಬೇರೆ ಯಾವ ದೇಶವೂ ಬಳಸುತ್ತಿಲ್ಲ ಅನ್ನೋದು ವಾಸ್ತವ. ಜೊತೆಗೆ ಈ ನೀರಿನ ಬಹುತೇಕ ಪ್ರಮಾಣ ಕೃಷಿಗೆ ಬಳಕೆಯಾಗುತ್ತಿದೆ ಅನ್ನೋದು ಕೂಡ ಕಟು ಸತ್ಯ. ಭಾರತದಲ್ಲಿ ನೀರಾವರಿಯಿಂದ ಬೆಳೆಯುವ ಬೆಳೆಗಳಲ್ಲಿ 60%-ರಷ್ಟನ್ನ ಅಂತರ್ಜಲವನ್ನ ಬಳಸಿಯೇ ಬೆಳೆಯುತ್ತಿದ್ದಾರೆ. ಅಂದಮೇಲೆ ಅಂತರ್ಜಲ ಕುಸಿದರೆ ಕಂಟಕ ಗ್ಯಾರಂಟಿ ಅಷ್ಟೇ. ಆದರೆ ಎಷ್ಟು ಅಂತರ್ಜಲ ಕುಸಿಯಬಹುದು, ಹಾಗೆ ಕುಸಿದರೆ ಕೃಷಿಗೆ ಏನಾಗಬಹುದು, ಈ ಎಲ್ಲಾ ಲೆಕ್ಕಾಚಾರಗಳನ್ನ ಸ್ಪಷ್ಟವಾಗಿ ಯಾರು ಮಾಡಿರಲಿಲ್ಲ. ಅದನ್ನ ಮೆಹಾ ಜೈನ್ ತಂಡ ಮಾಡಿದ್ದಾರೆ. ಕಾರಣ ಇಷ್ಟೇ, ಪ್ರಪಂಚದ ಒಟ್ಟಾರೆ ಆಹಾರ ಬೆಳೆಯ 10%-ರಲ್ಲೊಂದಷ್ಟು ಭಾಗದಷ್ಟನ್ನ ಭಾರತ ಬೆಳೆಯುತ್ತೆ. ಇದರಲ್ಲಿ ಬಹುತೇಕ ಅಂತರ್ಜಲವನ್ನು ಬಳಸಿಕೊಂಡೇ ನಾವು ಇದನ್ನು ಬೆಳೀತಿದ್ದೇವೆ. ಅಂತರ್ಜಲ ಕುಸಿದರೆ ಈ ಆಹಾರೋತ್ಪಾದನೆಗೂ ಏಟು ಬೀಳೋದು ಖಂಡಿತ. ಆದರೆ ಎಷ್ಟು ಏಟು ಬೀಳಬಹುದು, ಇದನ್ನು ಲೆಕ್ಕ ಹಾಕೋದಕ್ಕೆ ಮೆಹಾ ಜೈನ್ ತಂಡ ಭಾರತದಲ್ಲಿ ಹಿಂಗಾರಿನಲ್ಲಿ ಬೆಳೆಗಳನ್ನ ಕೃಷಿ ಮಾಡುವಂತಹ ಭೂಮಿಯ ವಿಸ್ತೀರ್ಣವನ್ನ ಲೆಕ್ಕ ಹಾಕಿದ್ರು. ಉಪಗ್ರಹಗಳು ತೆಗೆದ ಚಿತ್ರಗಳ ಮೂಲಕ 1 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೃಷಿ ಭೂಮಿ ಎಷ್ಟಿದೆ ಅನ್ನೋದನ್ನ ಗಣಿಸುವುದು ಈಗ ಸುಲಭ. ಹಿಂಗಾರಿನ ಕೃಷಿ ಮಾಹಿತಿ ಯಾಕೆ ತಗೊಂಡ್ರು ಅಂದ್ರೆ, ಮುಂಗಾರಿನಲ್ಲಿ ಬೆಳೆಯುವ ಬಹುತೇಕ ಬೆಳೆಗಳು ಮಳೆ ಆಧಾರಿತ ಇಲ್ಲವೇ ನದಿ ಅಣೆಕಟ್ಟುಗಳ ನೀರಿನಿಂದ ನೀರಾವರಿ ಆಗುತ್ತವೆ. ಈ ಸಮಯದಲ್ಲಿ ಕೇವಲ ಅಂತರ್ಜಲವನ್ನು ಬಳಸಿ ಬೆಳೆಯನ್ನು ಬೆಳೆಯುವ ಸಾಧ್ಯತೆ ಹೆಚ್ಚು. ಇಂಥ ಕಡೆಗಳಲ್ಲಿ ಬಿತ್ತನೆಯಾಗುವ ಭೂಮಿಯ ಪ್ರಮಾಣ ಕೂಡ ಹೆಚ್ಚು ಕಡಿಮೆ ಒಂದೇ ತೆರನಾಗಿ ಇರುತ್ತೆ. ಮುಂಗಾರಿನಲ್ಲಿ ಹಾಗಲ್ಲ, ಮಳೆಗೆ ತಕ್ಕಂತೆ ಬಿತ್ತನೆ ಮಾಡೋದ್ರಿಂದ ಬಿತ್ತನೆಯಾದ ಭೂಮಿಯ ಪ್ರಮಾಣದಲ್ಲಿ ಸಾಕಷ್ಟು ಏರುಪೇರುಗಳು ಕಂಡು ಬರುತ್ತವೆ ಅಂತಾರೆ ಮೆಹಾ ಜೈನ್. ಇದರ ಅರ್ಥ ಇಷ್ಟೇ, ಹಿಂಗಾರಿನ ಚಳಿಗಾಲದಲ್ಲಿ ಕೃಷಿ ಮಾಡುವಂತಹ ಪಂಜಾಬ್, ಉತ್ತರ ಪ್ರದೇಶದ ಗಂಗಾ ನದಿ ನೀರಾವರಿ ಪ್ರದೇಶಗಳಲ್ಲಿ ಇಳುವರಿಯ ಪ್ರಮಾಣದಲ್ಲಿ ವ್ಯತ್ಯಾಸಗಳು ಬಹಳ ಕಡಿಮೆ ಕಂಡು ಬರ್ತವೆ. ಆದರೆ ಮುಂಗಾರು ಮಳೆಯನ್ನು ಆಧರಿಸಿರುವಂತಹ ನೀರಾವರಿ ಇರುವಂತಹ ದಕ್ಷಿಣ ಭಾರತದಲ್ಲಿ ಇಳುವರಿ ಕೃಷಿಗೆ ತಡುವ ಭೂಮಿಯ ಪ್ರಮಾಣಗಳಲ್ಲಿ ಮಳೆಗೆ ತಕ್ಕಂತೆ ಏರುಪೇರಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ, ಹಿಂಗಾರಿನಲ್ಲಿ ಕೃಷಿ ಮಾಡುವಂತಹ ಪ್ರದೇಶಗಳು ಬಹುತೇಕ ಕೊಳವೆ ಬಾವಿಯಲ್ಲಿರುವ ನೀರನ್ನ ಬಳಸ್ತವೆ. ಇದು ಆತಂಕದ ವಿಷಯ ಅನ್ನತ್ತೆ ಮೆಹಾ ಜೈನ್ ತಂಡ. ಏಕೆಂದರೆ ಅತಿ ಹೆಚ್ಚು ಅಂತರ್ಜಲವನ್ನು ಬಳಸುವಂತಹ ಭಾರತ ಅಂತರ್ಜಲ ಮಟ್ಟದಲ್ಲಿ ಅತಿ ಹೆಚ್ಚು ಕುಸಿತವನ್ನು ಕಂಡ ರಾಷ್ಟ್ರ ಅಂತಾನೂ ಕೂಡ ಕುಖ್ಯಾತಿ ಪಡೆದಿದೆ. 2 ವರ್ಷಗಳ ಹಿಂದೆ ನಡೆದ ಅಧ್ಯಯನವೊಂದು ಉತ್ತರ ಭಾರತದ ಗಂಗಾ ಜಲಾನಯನ ಪ್ರದೇಶದಲ್ಲಿರುವಂತಹ ಅಂತರ್ಜಲ ಆತಂಕ ಪಡುವಷ್ಟು ಕುಸಿದಿದೆ ಅಂತ ಹೇಳಿತ್ತು. ಇದಕ್ಕೆ ಅದರ ಅತಿ ಬಳಕೆ ಒಂದು ಕಡೆ ಕಾರಣ ಆದರೆ ಇನ್ನೊಂದು ಕಡೆ ಮರುಪೂರಣದ ಕೊರತೆಯೂ ಸೇರಿಕೊಳ್ಳುತ್ತದೆ. ಬೆಂಗಳೂರಿನಲ್ಲಂತೂ ಮರುಪೂರಣ ಆಗುವ ನೀರಿಗಿಂತಲೂ 4 ಪಟ್ಟು ಹೆಚ್ಚು ಅಂತರ್ಜಲವನ್ನು ನಾವು ಹೊರತೆಗೆತ್ತಿದ್ದೇವೆ ಅಂತ ಇನ್ನೊಂದು ವರದಿ ಹೇಳಿದೆ. ಇತ್ತೀಚೆಗೆ ಕೋಲಾರ, ದೊಡ್ಡಬಳ್ಳಾಪುರ ಮೊದಲಾದ ಜಿಲ್ಲೆಗಳಲ್ಲಿ ಅಂತರ್ಜಲದ ಮಟ್ಟ ಕುಸಿದು ಕೊಳವೆ ಬಾವಿಗಳ ನೀರಿನಲ್ಲಿ ಬಳಸೋದಕ್ಕೆ ಯೋಗ್ಯ ಅನ್ನೋದಕ್ಕಿಂತ 200 ಪಟ್ಟು ಹೆಚ್ಚು ಯುರೇನಿಯಂ ಲೋಹ ಇದೆ ಅನ್ನೋದು ವರದಿಯಾಗಿದೆ. ಅಂತರ್ಜಲ ಕುಸಿತ, ಈ ರೀತಿಯ ಜಲಮಾಲಿನ್ಯ, ಇದರ ಜೊತೆಗೆ ಬೆಳೆಗಳ ಇಳುವರಿಯೂ ಕುಸಿಯಬಹುದು ಅನ್ನುವ ಆತಂಕವನ್ನ ಮೇಹಾ ಜೈನ ಅಧ್ಯಯನ ಮುಂದಿಟ್ಟಿದೆ. ಒಂದು ವೇಳೆ ಅಂತರ್ಜಲದ ಮಟ್ಟ ಕಡಿಮೆ ಆದರೆ ಕೃಷಿ ಭೂಮಿಗಳಲ್ಲಿನ ಇಳುವರಿ ಎಷ್ಟಿರಬಹುದು ಅಂತ ಇವರು ಅಂದಾಜಿಸಿದ್ದಾರೆ. ಇವತ್ತಿನ ಮಟ್ಟದಲ್ಲಿಯೇ ಅಂತರ್ಜಲದ ಕುಸಿತ ಹೀಗೆ ಮುಂದುವರಿತಾ ಹೋಯಿತು ಅಂತಂದ್ರೆ ಆಗ ಭಾರತದಾದ್ಯಂತ ಒಟ್ಟಾರೆ ಕೃಷಿ ಬಿತ್ತನೆಯ ಪ್ರಮಾಣ 20% ಅಂದರೆ 5/1 ಕಡಿಮೆ ಆಗಬಹುದು ಅನ್ನೋದು ಇವರ ಅಂದಾಜು. ಕೊಳವೆ ಬಾವಿಗಳನ್ನೇ ಆಶ್ರಯಿಸುವ ಪ್ರದೇಶಗಳಲ್ಲಿ ಅಂತರ್ಜಲ ಕುಸಿದಾಗ ಇಳುವರಿ ಅರ್ಧಕ್ಕಿಂತ ಕಡಿಮೆ ಆಗಿ ಬಿಡಬಹುದು ಅನ್ನೋದು ಕೂಡ ಇವರ ಲೆಕ್ಕಾಚಾರ ಆಗಿದೆ. ಇದು ಅಂದಾಜಷ್ಟೇ ತಾನೆ ಅನ್ನಬೇಡಿ. ಈ ಕುಸಿತ ಆಗೋದು ಭಾರತದಲ್ಲಿ ಧಾನ್ಯಗಳನ್ನು ಅತಿ ಹೆಚ್ಚು ಬೆಳೆಯುವ ನೈಋತ್ಯ ಭಾರತ ಹಾಗೂ ಮಧ್ಯ ಭಾರತದಲ್ಲಿ, ಯಾಕಂದ್ರೆ ಇಲ್ಲಿ ಚಳಿಗಾಲದ ಬೆಳೆಗಳು ಹೆಚ್ಚು, ಹಾಗೆ ಕೊಳವೆ ಬಾವಿಗಳ ನೀರಾವರಿಯೂ ಅಧಿಕ. ಕೇವಲ ಕೊಳವೆ ಬಾವಿಗಳನ್ನೇ ಆಧರಿಸಿರುವಂತಹ ಪ್ರದೇಶಗಳಲ್ಲಿ ಅಂತರ್ಜಲ ದೊರಕದೇ ಹೋದರೆ ಬಹಳಷ್ಟು ಕೃಷಿಕರು ಉಳುಮೆಯನ್ನೇ ಕೈಬಿಡಬಹುದು ಅನ್ನೋದು ಕೂಡ ಇವರ ತರ್ಕ. ಏಕೆಂದರೆ ಇಂಥ ಪ್ರದೇಶದಲ್ಲಿ 10% ಅತಿ ಸಣ್ಣ ರೈತರು, ಅತಿ ಆಳಕ್ಕೆ ಕೊಳವೆ ಬಾವಿಯನ್ನು ತೋಡಿ ನೀರನ್ನು ಪಡೆಯೋದು ಇಂಥವರಿಗೆ ದುಬಾರಿ ಅನಿಸುತ್ತೆ. ಹಾಗಾದರೆ ಮುಂದೆ ನದಿಗಳಿಂದ ನೀರಾವರಿ ಮಾಡಿದರೆ ಆಗೋದಿಲ್ವಾ? ರಾಜಸ್ಥಾನ, ಗುಜರಾತ್ನಲ್ಲಿ ಮಾಡ್ತಿರೋ ಹಾಗೆ ಅಂದ್ರ ಚಳಿಗಾಲದ ಕೃಷಿಗೆ ನೀರಾವರಿಯಿಂದ ಎಷ್ಟೇ ನೀರನ್ನು ಒದಗಿಸಿದ್ರೂ ಕೂಡ ಈಗಿರುವಂತಹ ಬೆಳೆಯ ಪ್ರಮಾಣದಲ್ಲಿ ಇಳುವರಿಯನ್ನ ಪಡೆಯೋದಕ್ಕಾಗಲ್ಲ. ಹಾಗಾಗಿ ಅಂತರ್ಜಲವನ್ನ ಆದಷ್ಟು ಜಾಗ್ರತೆಯಿಂದ ಬಳಸೋದು, ಅದಕ್ಕಾಗಿ ಹನಿ ಅಥವಾ ಡ್ರಿಪ್ ನೀರಾವರಿಯಂತಹ ತಂತ್ರಗಳನ್ನ ಬಳಸಬೇಕಾಗುತ್ತೆ ಅಂತಾರೆ ಜೈನ್. ಹಾಗಿದ್ರೂ ಹವಾಮಾನ ಬದಲಾವಣೆ ಆದಾಗ ಪ್ರತಿ ವರ್ಷವೂ ಮಳೆಯ ಪ್ರಮಾಣ ಬದಲಾಗಬಹುದು, ಬಿಸಿಲಿನ ಕಾಟ ಹೆಚ್ಚಬಹುದು. ಈಗ ನಾವು ನಿರೀಕ್ಷಿಸಿದ ಹಾಗೆ ಬಿಸಿಲಾಗಲಿ ಮಳೆಯಾಗಲಿ ಬರಲಿಕ್ಕಿಲ್ಲ. ಆಗೆಲ್ಲ ಕೊಳವೆ ಬಾವಿಯನ್ನೇ ನಂಬಿಕೊಂಡವರ ಪಾಡು ಏನಾಗುತ್ತೋ ಗೊತ್ತಿಲ್ಲ ಅಂತಾರೆ ಮೇಹಾ ಜೈನ್. ಇದು ಅಂತರ್ಜಲದ ಕೊರತೆ ನಮಗೆ ಮುಂದೆ ತರಲಿರುವ ಆತಂಕದ ಸುದ್ದಿ. ನಿಮಗ್ ಗೊತ್ತಾ, ಯುರೋಪಿನಲ್ಲಿ ದೊರೆಯುವಂತಹ 2 ದುಂಬಿಗಳಿಗೆ ಹಿಟ್ಲರ್ನ ಹೆಸರು ಇಟ್ಟಿದ್ದಾರೆ. ಹಿಟ್ಲರ್ನ ಜನಪ್ರಿಯತೆ ಮೇರುಮಟ್ಟದಲ್ಲಿ ಇದ್ದಾಗ ನಾಟ್ಸಿ ಸರ್ಕಾರದ ಬೆಂಬಲಿಗರಾದಂತಹ ಕೆಲವು ವಿಜ್ಞಾನಿಗಳು ಈ ದುಂಬಿಗಳನ್ನು ಪತ್ತೆ ಮಾಡಿದ್ರಂತೆ. ಹಿಟ್ಲರ್ನ ನೆನಪಿನಲ್ಲಿ ಅವಕ್ಕೆ ಹೆಸರಿಟ್ಟಿದ್ರಂತೆ, ರೋಸ್ಲಿಂಗಿಯಾ ಹಿಟ್ಲೇರಿ ಮತ್ತೆ ಅನಾಪ್ಥಾಲ್ಮಸ್ ಹಿಟ್ಲೇರಿ ಅಂತ ಈ ದುಂಬಿಗಳನ್ನು ವಿಜ್ಞಾನಿಗಳು ಕರೀತಾರೆ.
1: ಪ್ಲಾಸ್ಟಿಕ್ ಪುರಾಣ 26, ಆಯ್ಕೆಯ ಬದುಕು. ಯಾರು ಹಿತವರು ನಿನಗೆ ಈ ಮೂವರೊಳಗೆ, ನಾರಿಯೋ ದಾರುಣಿಯೋ ಬಲು ಘನದ ಸಿರಿಯೋ ಅಂತ 1000 ವರ್ಷಗಳ ಹಿಂದೆ ಪುರಂದರದಾಸರು ಕೇಳಿದ ಪ್ರಶ್ನೆ ಇಂದಿಗೂ ಪ್ರಸ್ತುತ. ಆದ್ರೆ ಇದೇ ಹಾಡನ್ನ ನಾವು ಇಂದು ಅಲ್ಪ ಸ್ವಲ್ಪ ಬದಲಾವಣೆಯೊಂದಿಗೆ ಹಾಡಬೇಕಾಗಿದೆ. ಯಾರು ಹಿತವರು ನಿನಗೆ ಈ ಮೂವರೊಳಗೆ, ನಾರೋ ದರೆಯೋ ಬಲು ಘನದ ಕಸವೋ ಎನ್ನಬೇಕಾಗಿದೆ. ಪ್ಲಾಸ್ಟಿಕ್ಕು ಕಳೆದ 100 ವರ್ಷಗಳಲ್ಲಿ ಅಷ್ಟೊಂದು ಬದಲಾವಣೆಯನ್ನ ನಮ್ಮಲ್ಲಿ ತಂದಿದೆ. ಪ್ಲಾಸ್ಟಿಕ್ಕು ಬಳಸಬೇಕೋ ಬೇಡವೋ, ಭೂಮಿಗೆ ಅಪಾಯವಾಗ್ತದೆ ಅಂತಾರಲ್ಲ, ಅದನ್ನ ತಡೆಯುವುದು ಹೇಗೆ? ಪೆಡಂಭೂತವಾಗಿ ಬೆಳೀತಾ ಇರುವ ಪ್ಲಾಸ್ಟಿಕ್ಕು ಹಾಗೂ ಮುನ್ಸಿಪಲ್ ಕಸದ ಸಮಸ್ಯೆ ಪರಿಹರಿಸುವುದು ಹೇಗೆ? ಈ ಎಲ್ಲ ಪ್ರಶ್ನೆಗಳು ಒಂದಕ್ಕೊಂದು ನೇರವಾಗಿ ಸಂಬಂಧಿಸಿದಂತವು. ಅದೇ ಸಮಸ್ಯೆ, ಈ ಮೂವರಲ್ಲಿ ಯಾವುದನ್ನು ಆಯ್ದುಕೊಳ್ಳಬೇಕು? ಪ್ಲಾಸ್ಟಿಕ್ಕು ಬೇಡವೇ ಬೇಡ ಎಂದು ಹೇಳಲು ಸಾಧ್ಯವಿಲ್ಲ. ವೈಯಕ್ತಿಕವಾಗಿ ಅದರ ಬಳಕೆಯನ್ನ ನಾವು ಬೇಡ ಎಂದರೂ ಅದರ ಉತ್ಪಾದನೆಯನ್ನ ತಡೆಯಲು ಸಾಧ್ಯವಿಲ್ಲ. ಇದಕ್ಕೆ ಕಾರಣ ಹಲವಾರು. ಮೊದಲನೆಯದಾಗಿ, ಪ್ಲಾಸ್ಟಿಕ್ನಷ್ಟು ಸರ್ವೋಪಯೋಗಿ ವಸ್ತು ಇನ್ನೊಂದಿಲ್ಲ. ಉದಾಹರಣೆಗೆ, ಡಬ್ಬಿ ಬೇಕೆ? ಮುಟ್ಟಿದರೆ ಕಿವಿ ಮುಚ್ಚಿಕೊಳ್ಳುವಂತೆ ಸದ್ದು ಮಾಡುವ ಲೋಹದ ಬದಲಿಗೆ ಸದ್ದೇ ಮಾಡದ ಪ್ಲಾಸ್ಟಿಕ್ಕು ಪ್ರಿಯವೆನಿಸುವುದು ಸಹಜ. ಬೆಲೆಯೂ ಕಡಿಮೆ ಎನ್ನುವುದು ಇನ್ನೊಂದು ಕಾರಣ. ಇವೆರಡರ ಹೊರತಾಗಿ ಇರುವ ಮತ್ತೊಂದು ವಸ್ತು ಎಂದರೆ ಮಣ್ಣು, ಮಡಕೆ, ಕುಡಿಕೆಗಳು. ಆದರೆ ಅವನ್ನು ತಯಾರಿಸಲು ಯೋಗ್ಯವಾದ ಮಣ್ಣಿಗೆ ಈಗ ಕೊರತೆ ಉಂಟಾಗಿದೆ. ಸೂರು ಕಟ್ಟಲು ಇಟ್ಟಿಗೆ, ಹೆಂಚು ಬದಲಿಗೆ ಬೂದಿಯ ಸಿಮೆಂಟಿನ ಇಟ್ಟಿಗೆಗಳನ್ನು ಬಳಸಲು ಆರಂಭಿಸಿದ್ದೇವೆ. ಹೀಗಿರುವಾಗ ಮರಳಿ ಮಣ್ಣಿನ ಪಾತ್ರೆಗಳನ್ನು ಉಪಯೋಗಿಸುವುದು ಎಂದ್ರೆ ಕೇವಲ ಫ್ಯಾಷನ್ಗೆ ಎಂದಷ್ಟೇ ಆಗಿಬಿಡ್ತದೆ. ಇನ್ನು ಪರಿಸರದ ವಿಷಯಕ್ಕೆ ಬಂದ್ರೆ ಸಾಮಾನ್ಯವಾಗಿ ಪರಿಸರದ ಮೇಲೆ ಯಾವುದೇ ವಸ್ತು ಚಟುವಟಿಕೆಯ ಪ್ರಭಾವವನ್ನು ಅಳೆಯಲು ಇತ್ತೀಚೆಗೆ ಕಾರ್ಬನ್ ಫುಟ್ ಪ್ರಿಂಟ್ ಎಂಬ ಮಾನಕದಿಂದ ಅಳೆಯುತ್ತೇವೆ. ಇದು ಬೇರೇನಲ್ಲ, ಆಯಾ ಚಟುವಟಿಕೆ ಈ ಭೂಮಿಯ ಮೇಲಿರುವ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣವನ್ನ ಎಷ್ಟು ಮಟ್ಟಿಗೆ ಹೆಚ್ಚಿಸುತ್ತದೆ ಎನ್ನುವುದರ ಅಂದಾಜು. ಉದಾಹರಣೆಗೆ, ಮನೆಯಲ್ಲಿ ಉಪಯೋಗಿಸುವ ಸ್ಟೀಲ್ ಅಥವಾ ಉಕ್ಕಿನ ಪಾತ್ರೆ ನಮ್ಮ ಮನೆಯ ಹೊಸ್ತಿಲು ದಾಟುವುದಕ್ಕೂ ಮುನ್ನ ಹಲವಾರು ಬಗೆಯಲ್ಲಿ ರೂಪಾಂತರಗೊಂಡಿರುತ್ತದೆ. ಮೊದಲಿಗೆ ಗಣಿಗಳಲ್ಲಿ ಅದಿರನ್ನ ಅಗೆದು ತೆಗೆಯಬೇಕು. ಇದಕ್ಕೆ ಬಳಸುವ ಯಂತ್ರಗಳು ಇಂಧನವನ್ನ ಬಳಸುತ್ತವಷ್ಟೇ, ಅದು ಕಾರ್ಬನ್ ಲೆಕ್ಕದಲ್ಲಿ ಸೇರ್ತದೆ. ಅನಂತರ ಆ ಅದಿರನ್ನು ಉಕ್ಕು ಮಾಡುವ ಕುಲುಮೆಗೆ ಸಾಗಿಸಬೇಕು. ಸಾಗಾಟಕ್ಕೆ ಬಳಸುವ ಇಂಧನದ ಖರ್ಚೂ ಸೇರ್ತದೆ. ಕುಲುಮೆಯಲ್ಲಿ ಅದಿರನ್ನ ಶೋಧಿಸಿ ಕಬ್ಬಿಣವನ್ನ ರಾಸಾಯನಿಕ ವಿಧಾನಗಳಿಂದ ಪ್ರತ್ಯೇಕಿಸಬೇಕು, ಇದಕ್ಕೂ ಇಂಧನ ಬೇಕು. ಅನಂತರ ಕಬ್ಬಿಣ ಅಥವಾ ಕಬ್ಬಿಣದ ಆಕ್ಸೈಡ್ ಅನ್ನು ಕುಲುಮೆಯಲ್ಲಿ ಕರಗಿಸಬೇಕು. ಇಲ್ಲಿಯೂ ಬೆಂಕಿ ಹಚ್ಚಿಯೇ ಹಚ್ಚುತ್ತೇವೆ ಅಥವಾ ವಿದ್ಯುತ್ ಬಳಸುತ್ತೇವೆ. ಅವುಗಳಿಗಾಗಿಯೂ ಒಂದಷ್ಟು ಕಾರ್ಬನ್ ಲೆಕ್ಕ ಸೇರಿಸಲೇಬೇಕು. ಉಕ್ಕು ಸಿದ್ಧವಾದ ಮೇಲೆ ಅದನ್ನ ಹಾಳೆ ಇಲ್ಲವೇ ತಂತಿಗಳನ್ನಾಗಿ ಪರಿವರ್ತಿಸಲು ಇಂಧನ ಬೇಕು. ಹೀಗೆ ನಾವು ಬಳಸುವ ಎಲ್ಲ ಇಂಧನವನ್ನು ಗಣಿಸಿದ್ರೆ 1 ಕಿಲೋ ಉಕ್ಕು ತಯಾರಿಸುವಾಗ ನಾವು ಏನಿಲ್ಲವೆಂದರೂ 1.5 ರಿಂದ 1.75 ಕಿಲೋ ಕಾರ್ಬನ್ ಹುಟ್ಟಿಸುತ್ತೇವೆ. ಇದು ಉಕ್ಕಿನ ತಯಾರಿಕೆಯ ಕಾರ್ಬನ್ ಫುಟ್ ಪ್ರಿಂಟ್. ಪ್ಲಾಸ್ಟಿಕ್ನ ಕತೆ ಬೇರೆಯಲ್ಲ. ಪ್ರತಿ ಕಿಲೋ ಪ್ಲಾಸ್ಟಿಕ್ ಅನ್ನ ತಯಾರಿಸುವಾಗ ಏನಿಲ್ಲವೆಂದರೂ 1 ಕಿಲೋ 600 ಗ್ರಾಂನಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಗಾಳಿಗೆ ಸೇರಿಸುತ್ತೇವೆ. ಅಂದ್ರೆ ಅರ್ಥ ಇಷ್ಟೇ, ಪ್ಲಾಸ್ಟಿಕ್ನ ಬದಲಿಗೆ ಲೋಹ ಅಥವಾ ಲೋಹದ ಬದಲಿಗೆ ಪ್ಲಾಸ್ಟಿಕ್ ಅನ್ನ ಬಳಸಿದ್ರೆ ಕಾರ್ಬನ್ ಫುಟ್ ಪ್ರಿಂಟ್ ಕಡಿಮೆ ಆಗಬಹುದು ಎನ್ನುವುದು ಒಂದು ಭ್ರಮೆ. ಆದ್ರೆ ಸಮಸ್ಯೆ ಇದಷ್ಟೇ ಅಲ್ಲವಲ್ಲ. ಪ್ಲಾಸ್ಟಿಕ್ ಕಸವಾಗಿ ಕಣ್ಣಿಗೆ ರಾಚುವಷ್ಟು ಉಕ್ಕು ರಾಚುವುದೂ ಇಲ್ಲ. ನೀರು ಗಾಳಿಯನ್ನು ಮಲಿನಗೊಳಿಸುವುದೂ ಇಲ್ಲ ಎನ್ನುವುದು ಇನ್ನೊಂದು ವಾದ. ಸ್ವಲ್ಪ ಮಟ್ಟಿಗೆ ಇದು ನಿಜವೇ. ಆದರೆ ಪ್ಲಾಸ್ಟಿಕ್ ಕಂಪನಿಗಳು ತಾವು ತಯಾರಿಸುವಂತಹ ತ್ಯಾಜ್ಯವನ್ನು ಸಂಸ್ಕರಿಸುವುದು ಸುಲಭ, ಉಕ್ಕಿನ ಕಾರ್ಖಾನೆಗಳ ತ್ಯಾಜ್ಯವನ್ನು ಸಂಸ್ಕರಿಸುವುದು ಕಷ್ಟ. ಈ ಕೆಲಸದಲ್ಲಿ ಪ್ಲಾಸ್ಟಿಕ್ನ ಕಾರ್ಬನ್ ಫುಟ್ ಪ್ರಿಂಟ್ ಉಕ್ಕಿನ ಕಾರ್ಖಾನೆಗಳದ್ದಕ್ಕಿಂತಲೂ ಕಡಿಮೆ ಎಂದು ವಾದಿಸುತ್ತವೆ. ಹಾಗೆಯೇ ಉಕ್ಕನ್ನ ರೀಸೈಕಲ್ ಮಾಡುವ ವಿಧಾನಗಳು ಸುಲಭ, ಪ್ಲಾಸ್ಟಿಕ್ನದ್ದು ಜಟಿಲ ಎನ್ನುವುದು ಸತ್ಯ. ಈ ಲೆಕ್ಕಾಚಾರಗಳು ಏನೇ ಇರಲಿ, ವೈಯಕ್ತಿಕವಾಗಿ ಯಾವ ವಸ್ತು ಅಗ್ಗವೋ ಸುಲಭವಾಗಿ ಕೈಗೆಟಕುವಂತೆ ದೊರೆಯುತ್ತದೆಯೋ ಅನುಕೂಲಿಯೋ ಅದನ್ನೇ ಜನರು ಬಳಸುವುದು ವಾಡಿಕೆ. ಈ ದೃಷ್ಟಿಯಿಂದ ಪ್ಲಾಸ್ಟಿಕ್ನದ್ದೇ ಮೇಲುಗೈ ಎನ್ನಬಹುದು. ಹಾಗಿದ್ರೆ ನಾವೇನ್ ಮಾಡಬೇಕು? ಎಷ್ಟು ಸಾಧ್ಯವೋ ಅಷ್ಟು ಪ್ಲಾಸ್ಟಿಕ್ ಬಳಸುವುದನ್ನ ಕಡಿಮೆ ಮಾಡಬಹುದು. ಅಲ್ಲಿ ಇಲ್ಲಿಂದ ಹೆಕ್ಕಿದ್ದ ಕೆಲವು ಸಲಹೆಗಳು ಇಲ್ಲಿವೆ. ಪ್ಲಾಸ್ಟಿಕ್ ಮನೆಗೆ ತಂದ ಮೇಲೆ ಅದನ್ನ ಬಿಸಾಡುವ ಮುನ್ನ ಒಂದು ಕ್ಷಣ ಯೋಚಿಸಿ. ಒಣ ವಸ್ತುಗಳನ್ನ ಪ್ಯಾಕ್ ಮಾಡಿ ತಂದಿದ್ರೆ ಆ ಪ್ಲಾಸ್ಟಿಕ್ ಅನ್ನ ಪ್ರತ್ಯೇಕವಾಗಿ ಒಂದು ಡಬ್ಬಿಯಲ್ಲಿಯೋ ಚೀಲದಲ್ಲಿಯೋ ಇಟ್ಟು ಆಗಾಗ್ಗೆ ರದ್ದಿಯವನಿಗೆ ಕೊಡುವುದು ಒಳ್ಳೆಯದು. ಪೇಪರ್ ಅನ್ನ ಸೇರಿಸಿಟ್ಟು ರದ್ದಿಯವನಿಗೆ ಮಾರುವುದಿಲ್ಲವೇ ಹಾಗೆ? ಆದ್ರೆ ಪ್ಲಾಸ್ಟಿಕ್ಗೆ ರದ್ದಿಯವ ಹಣ ಕೊಡದಿರಬಹುದು, ಅದು ನಮಗೆ ನಷ್ಟವೇ ಸರಿ. ಆದ್ರೆ ಕನಿಷ್ಠ ಮುನ್ಸಿಪಲ್ ಕಸ ಕೊಂಡು ಹೋಗುವವರಿಗೆ ನೀಡಿದ್ರೆ ಅದರ ಮರುಬಳಕೆ ಸಾಧ್ಯವಾಗ್ತದೆ. ಇದು ನಾವೆಲ್ಲರೂ ಮಾಡಬಹುದಾದ ಕೆಲಸ, ಜೊತೆಗೆ ಅತ್ಯಂತ ಪ್ರಭಾವಿಯೂ ಹೌದು. ಏಕೆಂದರೆ ಪ್ಲಾಸ್ಟಿಕ್ನ ಬಳಕೆಯಲ್ಲಿ ಒಮ್ಮೆ ಬಳಸಿ ಬಿಸಾಡುವಂತಹ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳ ಪ್ರಮಾಣ ಅತಿ ಹೆಚ್ಚು. ನಾವು ಬಳಸುವ ಪ್ಲಾಸ್ಟಿಕ್ನ 60% ಹೀಗೆ ಬಿಸಾಡಲ್ಪಡ್ತೇವೆ. ಅವನ್ನು ಮರುಬಳಕೆ ಮಾಡಬೇಕೆಂದ್ರೆ ಮರುಬಳಕೆಯ ವೆಚ್ಚ ಕಡಿಮೆ ಆಗಬಹುದು. ನಾವು ಬಳಸಿದಂತಹ ಪ್ಲಾಸ್ಟಿಕ್ ಅನ್ನ ಸಂಗ್ರಹಿಸಿ ಬಿಸಾಡುವ ವಿಧಾನಗಳು ಇದನ್ನು ಸ್ವಲ್ಪ ಕಡಿಮೆ ಮಾಡಬಲ್ಲವು. ಉದಾಹರಣೆಗೆ, ಒಣ ಧಾನ್ಯಗಳನ್ನ ಪ್ಯಾಕ್ ಮಾಡಿದ ಪ್ಲಾಸ್ಟಿಕ್ ಚೀಲಗಳನ್ನ ಹಾಗೆ ಒಂದೆಡೆ ಇಡಬಹುದು. ತಿಂಡಿ ತಿನಿಸುಗಳನ್ನ ಪ್ಯಾಕ್ ಮಾಡಿ ತಂದ ಪ್ಲಾಸ್ಟಿಕ್ ಅನ್ನು ತೊಳೆದು ಒಣಗಿಸಿ ಆನಂತರ ಸಂಗ್ರಹಿಸುವುದು ಉಚಿತ. ಸ್ವಲ್ಪ ಶ್ರಮವಾಗ್ತದೆ, ಆದರೆ ಸರ್ವೇ ಜನಾಃ ಸುಖಿನೋಭವಂತು ಎನ್ನುವ ಮಾತಿನಲ್ಲಿ ವಿಶ್ವಾಸ ಇರುವವರಾದ್ರೆ ಹೀಗೆ ಮಾಡಲು ಕಷ್ಟವೇನಿಲ್ಲ. ಮನೆಯಿಂದ ಹೊರಗೆ ಹೋಗುವಾಗ ಕೈಚೀಲ ಕೊಂಡೊಯ್ಯುವುದು ಉಚಿತ. ಇದರಿಂದ ಪ್ಲಾಸ್ಟಿಕ್ ಚೀಲವನ್ನ ಅಂಗಡಿಯಿಂದ ತರುವುದು ತಪ್ಪುತ್ತದೆ. ಉದಾಹರಣೆಗೆ, ವಸ್ತುಗಳನ್ನ ಕೊಳ್ಳುವುದೇ ಆಗಿದ್ರೆ ಈಗಾಗಲೇ ಮನೆಯಲ್ಲಿ ಬಳಸಿದ್ದ ಪ್ಲಾಸ್ಟಿಕ್ ಚೀಲಗಳನ್ನ ಕೊಂಡೊಯ್ದು ಪ್ರತಿಯೊಂದನ್ನು ಪ್ರತ್ಯೇಕವಾಗಿ ಪ್ಯಾಕ್ ಮಾಡಿ ತರಬಹುದು. ತರಕಾರಿ ತರಲು ಹೋಗುವಾಗ ಹೀಗೆ ಮಾಡುವುದು ಉಚಿತ. ಇದು ಕೂಡ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡುತ್ತದೆ. ನೀರಿನ ಬಾಟಲಿಗಳು ಪ್ಲಾಸ್ಟಿಕ್ ತ್ಯಾಜ್ಯಗಳಲ್ಲಿ ಅತಿ ಪ್ರಮುಖವಾದಂತವು. ಇವನ್ನು ಆದಷ್ಟು ಬಳಸುವುದನ್ನ ಕಡಿಮೆ ಮಾಡಬಹುದು. ಇದಕ್ಕಾಗಿ ಮನೆಯಿಂದಲೇ ನೀರನ್ನ ಕೊಂಡೊಯ್ಯಬಹುದು, ಅಥವಾ ಅದು ಹೊರೆ ಎನಿಸಿದ್ರೆ ಒಂದು ಪ್ಲಾಸ್ಟಿಕ್ ಕಪ್ ಅನ್ನು ಬಾಟಲಿಯನ್ನೋ ಜೊತೆಯಲ್ಲಿಯೇ ಕೊಂಡೊಯ್ದು ನೀರು ಕುಡಿಯಲು ಅದನ್ನು ಬಳಸುವುದು ಒಳ್ಳೆಯದು. ಮದುವೆ ಮನೆಯಲ್ಲಿ ಪ್ಲಾಸ್ಟಿಕ್ ಬಾಟಲಿ ಕೊಟ್ಟರೆ ಊಟವನ್ನೇ ಮಾಡದೆ ಬರುವ ನನ್ನ ಮಿತ್ರರೊಬ್ಬರಿದ್ದಾರೆ. ನಾವು ಹಾಗೆ ಮಾಡಬೇಕಿಲ್ಲ, ಆದ್ರೆ ಆ ಬಾಟಲಿಯನ್ನ ವಾಪಸ್ ಕೊಟ್ಟು ನಾವೇ ಜೊತೆಯಲ್ಲೇ ಇಟ್ಟುಕೊಂಡ ಲೋಟೆಯಲ್ಲಿ ನೀರು ಕೊಡುವಂತೆ ಕೇಳೋದು ಉತ್ತಮ. ಪ್ಲಾಸ್ಟಿಕ್ ಬಳಸಬೇಡಿ ಎನ್ನುವ ಸಂದೇಶವನ್ನು ಕೊಟ್ಟಂತೆ ಆಗ್ತದೆ. ನಾರು, ದರೆ, ಘನ ತ್ಯಾಜ್ಯಗಳೆಲ್ಲ ಸಮಸ್ಯೆಗಳು ಉತ್ತರ ಹೇಳಿದಂತೆಯೂ ಆಗ್ತದೆ. ಏನಂತೀರಿ?
2: ಬೀಗಲ್ ಸಾಹಸಯಾನ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಕೈಗೊಂಡಿದ್ದಾಗ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ, ಸಂಚಿಕೆ 194. ಅತಿಯಾದ ಸ್ವಾರ್ಥ ಅತಿ ಕ್ರೌರ್ಯದಿಂದ ದೂರವಿಡುತ್ತದೆ ಎಂದು ವಾದಿಸುವವರಿದ್ದಾರೆ. ನಮ್ಮ ಸ್ವಾರ್ಥ ಸಾಕು ಪ್ರಾಣಿಗಳನ್ನು ರಕ್ಷಿಸಿರುವುದು ಗೊತ್ತಲ್ಲ. ಜೀತದಾಳುಗಳು ತರುವಷ್ಟು ಸಿಟ್ಟನ್ನು ಬಹುಶಃ ಅವು ತಮ್ಮ ಒಡೆಯರಿಗೆ ತರಲಿಕ್ಕಿಲ್ಲ. ಸುಪ್ರಸಿದ್ಧ ಹಂಬೋಲ್ಟ್ ಸದುದ್ದೇಶದಿಂದ ಉದಾಹರಣೆಗಳ ಸಹಿತ ವಿರೋಧಿಸಿದಂತಹ ವಾದವಿದು. ಜೀತದಾಳುಗಳ ಸ್ಥಿತಿಯನ್ನು ನಮ್ಮ ರಾಷ್ಟ್ರದ ಬಡಜನರ ಜೊತೆಗೆ ಹೋಲಿಸಿ ಜೀತ ಪದ್ಧತಿಯನ್ನು ಒಪ್ಪಿಸುವ ಪ್ರಯತ್ನಗಳೂ ನಡೆದಿದ್ದುಂಟು. ನಮ್ಮ ದೇಶದ ಬಡವರ ಸಂಕಟ ನಿಸರ್ಗದಿಂದಲ್ಲದೆ ನಮ್ಮ ಸಂಸ್ಥೆಗಳಿಂದಾಗಿದ್ದರೆ ಅದು ಅತಿ ದೊಡ್ಡ ಪಾಪ. ಇದಕ್ಕೂ ಜೀತ ಪದ್ಧತಿಗೂ ಸಂಬಂಧವೇನೋ ನಾನರಿಯೆ. ಬೆರಳ ಮೇಲೆ ಮೊಳೆ ಹೊಡೆಯುವುದರಿಂದಾಗಿ ಇನ್ನೊಂದು ದೇಶದಲ್ಲಿರುವ ಜನರಿಗೆ ಸೋಂಕುಂಟಾಗಿದೆ ಎಂದು ಹೇಳುವುದು ಎಷ್ಟು ಸರಿ? ಯಜಮಾನರನ್ನು ಮೃದು ಮನಸ್ಸಿನಿಂದ ಕಾಣುತ್ತಾ ಜೀತದಾಳುಗಳ ಬಗ್ಗೆ ಕಲ್ಲು ಹೃದಯ ಬಿಟ್ಟುಕೊಂಡಿರುವವರು ಜೀತದಾಳುಗಳ ಸ್ಥಾನದಲ್ಲಿ ತಾವಿದ್ದಿದ್ದರೆ ಏನಾಗುತ್ತಿತ್ತೆಂದು ಒಮ್ಮೆಯೂ ಊಹಿಸಿಕೊಂಡಿರಲಿಕ್ಕಿಲ್ಲ. ಎಂಥ ದುರದೃಷ್ಟ ಅಲ್ಲವೇ! ಬದಲಾವಣೆಯ ಆಸೆಯೇ ಇಲ್ಲ. ನಿಸರ್ಗ ನಿಮ್ಮದೇ ಕುಟುಂಬ ಎಂದು ಹೆಸರಿಸುವ ನಿಮ್ಮ ಮಡದಿ ಮಕ್ಕಳನ್ನೇ ನಿಮ್ಮಿಂದ ದೂರ ಮಾಡಿ ಪ್ರಾಣಿಗಳಂತೆ ಅತಿ ಹೆಚ್ಚು ಹಣ ಕೊಡುವವನಿಗೆ ಮಾರುವಂತಹ ಪರಿಸ್ಥಿತಿ ಸದಾ ಎದುರಾಗುವುದನ್ನು ಒಮ್ಮೆ ಊಹಿಸಿಕೊಳ್ಳಿ. ಆ ಜೀತದಾಳುಗಳ ಪರಿಸ್ಥಿತಿ ಹೇಗಿರಬೇಕು? ಇಂತಹ ಕೆಲಸವನ್ನೆಲ್ಲ ತಮ್ಮ ನೆರೆಹೊರೆಯವರನ್ನು ಪ್ರೀತಿಸುತ್ತೇವೆ, ದೇವರನ್ನು ನಂಬುವ, ಅವನ ಅಣತಿಯೇ ಈ ಭೂಮಿಯ ಮೇಲೆ ನಡೆಯುತ್ತದೆ ಎನ್ನುವವರಿಂದಲೇ ನಡೆಯುತ್ತದೆ. ಇದು ನಮ್ಮ ರಕ್ತವನ್ನು ಕುದಿಸಿದರೂ ನಾವು ಇಂಗ್ಲಿಷರು ಹಾಗೂ ಸ್ವಾತಂತ್ರ್ಯದ ಬಗ್ಗೆ ದೊಡ್ಡ ದೊಡ್ಡ ಮಾತನಾಡುವ ನಮ್ಮವರೇ ಆದ ಅಮೆರಿಕನ್ನರು ಕೂಡ ಇಂತಹ ಅಪರಾಧಿಗಳು ಎನ್ನುವುದನ್ನು ನೆನೆಸಿಕೊಂಡೇ ಹೃದಯ ನಡುಗುತ್ತದೆ. ಆದರೆ ಇಂಗ್ಲಿಷರು ಬೇರೆ ಯಾವುದೇ ರಾಷ್ಟ್ರಕ್ಕಿಂತಲೂ ಈ ಪಾಪವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಸ್ವಲ್ಪ ಜಾಸ್ತಿಯೇ ಉದಾರಿಗಳಾಗಿದ್ದೇವೆ ಎನ್ನುವುದು ಕೊಂಚ ಸಮಾಧಾನ ತರುತ್ತದೆ. ಆಗಸ್ಟ್ ತಿಂಗಳ ಕೊನೆಯ ದಿನ ನಾವು ಕೇಪ್ ಡೇವರ್ಡೆ ದ್ವೀಪ ಸಮೂಹದ ಪ್ರಾಯ ಬಂದರಿನಲ್ಲಿ ಎರಡನೆಯ ಬಾರಿಗೆ ಲಂಗರು ಹಾಕಿದೆವು. ಅಲ್ಲಿಂದ ಮುಂದೆ ಅಜೋರೀಸ್ಗೆ ಪಯಣಿಸಿದ ನಾವು ಅಲ್ಲಿ 6 ದಿನ ತಂಗಿದ್ದೆವು. ಅಕ್ಟೋಬರ್ 2 ತಾರೀಖು ನಾವು ಇಂಗ್ಲೆಂಡಿನ ತೀರವನ್ನು ಮುಟ್ಟಿದೆವು. ಫಾಲ್ಮೌತಿನಲ್ಲಿ ನಾನು ಹೆಚ್ಚು ಕಡಿಮೆ 5 ವರ್ಷಗಳ ಕಾಲ ನನ್ನ ಮನೆಯಂತೆ ಇದ್ದ ಪುಟ್ಟ ನೌಕೆ ಬೀಗಲ್ ಅನ್ನು ತೊರೆದು ನಡೆದೆ. ನಮ್ಮ ಸಾಗರಯಾನ ಹೀಗೆ ಕೊನೆ ಮುಟ್ಟಿತು. ನಾನೀಗ ಈ ಪ್ರಪಂಚ ಪರ್ಯಟನದಿಂದ ಆದ ಲಾಭ ನಷ್ಟಗಳು ಸುಖ ದುಃಖಗಳ ಬಗ್ಗೆ ಚುಟುಕಾಗಿ ಇನ್ನೊಮ್ಮೆ ನೆನಪಿಸಿಕೊಳ್ಳುವೆ. ಇಂತಹ ದೀರ್ಘವಾದ ಸಾಗರಯಾನವನ್ನು ಮಾಡುವ ಮೊದಲು ಯಾರಾದರೂ ನನ್ನ ಸಲಹೆ ಕೇಳಲು ಬಂದರೆ ಅಂತಹವರಿಗೆ ಯಾವುದಾದರೂ ವಿಷಯದ ಮೇಲೆ ವಿಶೇಷ ಆಸಕ್ತಿ ಇದೆಯೋ ಇಲ್ಲವೋ ಎನ್ನುವುದನ್ನು ಅವಲಂಬಿಸಿ ನಾನು ಉತ್ತರ ಕೊಡುವೆ. ಏಕೆಂದರೆ ಈ ಮೂಲಕ ಅರಿವು ಹೆಚ್ಚಿಸಿಕೊಳ್ಳಬಹುದು. ಹಲವು ಬಗೆಯ ಮಾನವ ಸಮುದಾಯಗಳನ್ನು, ವಿವಿಧ ದೇಶಗಳನ್ನು ನಾವು ನೋಡಬಹುದು. ನಿಜವಾದರೂ ಆಗ ದೊರೆಯುವ ಖುಷಿ, ಅದಕ್ಕಾಗಿ ನಾವು ಎದುರಿಸಬೇಕಾದ ಅಪಾಯಗಳಿಗೆ ತಕ್ಕಂತೆ ಖಂಡಿತವಾಗಿಯೂ ಇರುವುದಿಲ್ಲ. ಆದ್ದರಿಂದ ನಾವು ಅದೆಷ್ಟೇ ದೂರದ ಬೆಟ್ಟ ಎನ್ನಿಸಿದರೂ ಇದರಿಂದ ಏನಾದರೂ ಲಾಭವಾಗುತ್ತದೆ ಎಂದು ಆಶಿಸಬೇಕಷ್ಟೆ. ಆ ಲಾಭದಿಂದ ಏನಾದರೂ ಒಳ್ಳೆಯಾಗದಾಗುತ್ತದೆ ಎಂದು ನಂಬಬೇಕು. ಇಂತಹ ಪ್ರವಾಸಗಳಿಂದ ನಾವು ಕಳೆದುಕೊಳ್ಳುವಂಥವು ಕೆಲವು ಎದ್ದು ತೋರುವಂಥವು. ಉದಾಹರಣೆಗೆ ಹಳೆಯ ಗೆಳೆಯರ ಒಡನಾಟ ಅಥವಾ ನಮಗೆ ಅತಿ ಪ್ರಿಯವಾದಂತಹ ಜಾಗಗಳ ಜೊತೆಗೆ ಕೂಡಿಕೊಂಡಿರುವ ನೆನಪುಗಳನ್ನು ಕಳೆದುಕೊಳ್ಳುವುದು. ಕೆಲವೊಮ್ಮೆ ಇಂತಹ ನಷ್ಟಗಳನ್ನು ಬಹು ದಿನಗಳಿಂದ ಕಾಯುತ್ತಿದ್ದ ತವರಿಗೆ ಮರಳುವ ಅನಂತವಾದ ಖುಷಿ ಪರಿಹರಿಸಿಬಿಡುತ್ತದೆ. ಕವಿಗಳು ಹೇಳುವಂತೆ ಬದುಕು ಒಂದು ಕನಸೆಂದಾದರೆ ಸುದೀರ್ಘ ಸಮುದ್ರಯಾನದಲ್ಲಿ ಇವು ಸುದೀರ್ಘ ರಾತ್ರಿಗಳನ್ನು ಕಳೆಯಲು ಅನುವಾಗುವಂಥವು. ಆರಂಭದಲ್ಲಿ ಹಾಗನ್ನಿಸದೇ ಇರುವ ಇತರೆ ನಷ್ಟಗಳು ಕಾಲಾಂತರದಲ್ಲಿ ಭಾರಿ ಎನಿಸತೊಡಗುತ್ತವೆ. ವ್ಯಕ್ತಿಗತವಾದಂತಹ ಕೆಲವು ಸುಖಗಳು, ಕುಟುಂಬದ ಸಹವಾಸ, ಸಂಗೀತ ಮೊದಲಾದ ಸುಖಗಳು ದೊರಕದೇ ಹೋಗಬಹುದು. ಇಂತಹ ಸಣ್ಣ ಪುಟ್ಟ ಸುಖಗಳ ಬಗ್ಗೆಯೇ ಮಾತನಾಡುತ್ತಿದ್ದೇವೆಂದರೆ ಸಮುದ್ರಯಾನದಿಂದ ಉಂಟಾದ ಅತೀವ ಯಾತನೆ ಈಗ ಕೊನೆಗೊಳ್ಳುತ್ತಿದೆ ಎನ್ನುವ ಖುಷಿಯಿಂದಷ್ಟೇ. ಅಪಘಾತಗಳು ತರುವ ಯಾತನೆ ಇದಲ್ಲ. ಕಳೆದ 60 ವರ್ಷಗಳಷ್ಟು ಕಡಿಮೆ ಅವಧಿಯಲ್ಲಿ ದೀರ್ಘ ಸಮುದ್ರಯಾನಕ್ಕೆ ಬೇಕಾದಂತಹ ವ್ಯವಸ್ಥೆಗಳಲ್ಲಿ ಅದ್ಭುತವೆನಿಸುವ ಬದಲಾವಣೆಗಳಾಗಿವೆ. ಮನೆಯನ್ನು ತೊರೆದು ವಿಶ್ವ ಪರ್ಯಟನೆಗೆಂದು ಹೊರಟ ಮೊದಲ ನಾವಿಕ ಕ್ಯಾಪ್ಟನ್ ಕುಕ್ ಉದಾಹರಣೆಗಳಾಗಿವೆ. ಅಮೆರಿಕದಂತಹ ದೂರದ ನಾಡಿನ ಇಡೀ ಕರಾವಳಿ ಕೈಬೀಸಿ ಕರೆಯುತ್ತಿದೆ. ಆಸ್ಟ್ರೇಲಿಯಾ ಬೆಳೆಯುತ್ತಿರುವ ರಾಜಧಾನಿಯಾಗಿದೆ. ಹಡಗು ಮುರಿದೋ ಮುಳುಗಿಯೋ ಶಾಂತ ಸಾಗರದಲ್ಲಿ ಬಿದ್ದ ನಾವಿಕ ಕ್ಯಾಪ್ಟನ್ ಕುಕ್ ಸಮಯದಲ್ಲಿ ಬಿದ್ದವನಿಗಿಂತ ಎಷ್ಟರ ಮಟ್ಟಿಗೆ ಅದೃಷ್ಟವಂತನಿರಬಹುದು? ಏಕೆಂದರೆ ಕುಕ್ ಪಯಣದ ನಂತರ ಭೂಮಿಯ ಇನ್ನೊಂದರ್ಧ ನಾಗರಿಕ ಪ್ರಪಂಚಕ್ಕೆ ಸೇರ್ಪಡೆಯಾಗಿಬಿಟ್ಟಿದೆ. ಕಡಲ ಬೇನೆಯ ಸಂಕಟವೇ ಹೆಚ್ಚು ಎನ್ನುವವರು ಸ್ವಲ್ಪ ತಾಳ್ಮೆ ಕಲಿಯಬೇಕು. ಇದು ನನ್ನ ಅನುಭವ. ಹಾಗೆಂದು ಕಡಲ ಬೇನೆ ಒಂದು ವಾರದಲ್ಲಿ ಗುಣವಾಗುವ ನೆಗಡಿಯಲ್ಲ. ಅದೇ ವೇಳೆ ನೌಕಾಯಾನದ ತಂತ್ರಗಳಿಂದ ಖುಷಿ ಪಡೆಯುವುದಾದರೆ ಸಾಗರಯಾನ ಆತನಿಗೆ ರುಚಿಸಿತು. ಹಾಗೆಯೇ ಸುದೀರ್ಘವಾದ ಸಾಗರಯಾನದ ವೇಳೆ ಬಂದರಿನಲ್ಲಿ ಕಳೆಯುವ ದಿನಗಳಿಗಿಂತಲೂ ಸಾಗರದಲ್ಲಿ ನೀರಿನಲ್ಲಿಯೇ ಕಳೆಯುವ ಅವಧಿ ಎಷ್ಟು ಅಗಾಧ ಎನ್ನುವುದರ ಸ್ಪಷ್ಟ ಅರಿವು ಇರುವುದು ಒಳ್ಳೆಯದು. ಅನಂತವಾದ ಸಾಗರದ ವೈಭವವಾದರೂ ಏನೆಂತೀರಿ? ಅರೇಬಿಯನ್ನರು ಹೇಳುವ ಹಾಗೆ ಅದು ಬರೇ ನೀರಿನ ಮರುಭೂಮಿ. ಅಲ್ಲಲ್ಲಿ ಒಂದಿಷ್ಟು ಸಂತಸದ ನೋಟಗಳು ಕಾಣಿಸಬಹುದು. ಕಡುಗಪ್ಪು ಸಾಗರದ ಮೇಲೆ ನಿಚ್ಚಳವಾದ ರಾತ್ರಿ ಆಕಾಶದಲ್ಲಿ ತಿಂಗಳ ಬೆಳಕಿನಲ್ಲಿ ಸುಳಿಗಾಳಿಯಿಂದ ಉಬ್ಬಿಕೊಂಡ ಹಡಗಿನ ಬಿಳಿ ಹಾಯಿ, ಕಿವಿಗಿಟ್ಟುವ ನಿಶ್ಶಬ್ದ, ಉಜ್ಜಿ ಹೊಳಪುಗೊಳಿಸಿದ ಕನ್ನಡಿಯಂತೆ ಹೊಳೆಯುವ ನೀರು, ಸಂಪೂರ್ಣ ನಿಶ್ಶಬ್ದದ ನಡುವೆ ಆಗಾಗ್ಗೆ ಪಟಪಟಗುಟ್ಟುವ ಹಾಯಿಯ ಸದ್ದು ಖುಷಿ ತರುವ ನೋಟವೇ ಸರಿ. ಬಿರುಗಾಳಿ ಎದ್ದಾಗ ಕಾಣುವ ಕಮಾನಿನಂತಹ ದೊಡ್ಡ ಪರ್ವತದಂತಹ ತೆರೆ ನೋಡಲು ಅದ್ಭುತ. ಆದರೆ ತೀರದ ಮೇಲೆ ತೊನೆಯುವ ಮರಗಳು, ಕಿರುಚುತ್ತಾ ಹಾರುವ ಹಕ್ಕಿಗಳು, ಕಡುಗಪ್ಪು ನೆರಳಿನ ನಡು ನಡುವೆ ಹೊಳೆಯುವ ಬಿಸಿಲು, ತೀರದತ್ತ ಬಿರುಸಿನಿಂದ ಧಾವಿಸಿ ಬರುವ ಅಲೆಗಳು, ಇವೆಲ್ಲವೂ ನೋಡಲು ಇನ್ನೂ ಚೆನ್ನವಾದರೂ ಪ್ರಕೃತಿಯ ಶಕ್ತಿಗಳೆಲ್ಲವೂ ಬಿಡುಬೀಸಾಗಿ ತರುವ ಸಂಕಟವನ್ನು ಸೂಚಿಸುತ್ತವೆ. ಸಮುದ್ರದ ನಟ್ಟ ನಡುವೆ ಬಿರುಗಾಳಿ ಎದ್ದಾಗ ಆಲ್ಬಟ್ರಾಸ್ ಮತ್ತು ಪೆಟ್ರಲ್ ಹಕ್ಕಿಗಳು ಬಿರುಗಾಳಿಯೇ ತಮ್ಮ ನೆಲೆಯೋ ಎಂಬಂತೆ ಹಾರಾಡುತ್ತವೆ. ನೀರು ತನಗಿತ್ತ ಕಾರ್ಯವೇ ಅದೇನೋ ಎನ್ನುವಂತೆ ಮೇಲುಬ್ಬಿ ಇಳಿಯುತ್ತದೆ. ತಾನು ದಾಳಿ ಮಾಡಲು ಆ ಒಂಟಿ ಹಡಗು ಹಾಗೂ ಅದರ ನಿವಾಸಿಗಳೇ ಗುರಿಯಾಗಿರುವಂತೆ ನಡೆದುಕೊಳ್ಳುತ್ತದೆ. ಆದರೆ ಹೀಗೆ ಹವೆಯಿಂದ ಬಾಧಿತವಾದ ತೀರದಲ್ಲಿನ ನೋಟವೇ ಬೇರೆ. ಅಲ್ಲಿ ಆ ಕಾಡು ಖುಷಿಗಿಂತಲೂ ಅಪಾಯದ ಭಯವೇ ಮನಸ್ಸನ್ನು ಆವರಿಸಿಬಿಡುತ್ತದೆ.
0: ವಾರದ ವಿಜ್ಞಾನಿ, ವಿಜ್ಞಾನಿ ಅಲ್ಲದ ವಿಜ್ಞಾನಿ ಸ್ಟೀಫನ್ ಜೆ ಗೋಲ್ಡ್. ಸ್ವತಃ ಸಂಶೋಧನೆಯಿಂದ ಸಾಧನೆ ಮಾಡದಿದ್ರೂ ಕೂಡ ವಿಜ್ಞಾನ ಲೋಕದಲ್ಲಿ ಶಾಶ್ವತವಾಗಿ ಹೆಸರು ಗಳಿಸಿದಂತಹ ಅಮೆರಿಕನ್ ಜೀವಿ ವಿಜ್ಞಾನಿ ಸ್ಟೀಫನ್ ಜೆ ಗೋಲ್ಡ್. ಜೀವಿಗಳ ಇರುವಿಗೆ ಸೃಷ್ಟಿಯ ಕಾರಣ ವಿಕಾಸ ಅಲ್ಲ ಎನ್ನುವ ಹಲವು ಅಮೆರಿಕನ್ನರ ವಾದಗಳನ್ನು ಬಲವಾಗಿ ವಿರೋಧಿಸಿದವ ಈತ. ವಿಕಾಸವಾದದ ಕುರಿತು ಹಲವಾರು ಪುಸ್ತಕಗಳನ್ನು ಬರೆದು ಅದನ್ನು ಜನಪ್ರಿಯಗೊಳಿಸಿದ ವಿಜ್ಞಾನ ಲೇಖಕ. ಈತ ಹುಟ್ಟಿದ್ದು September 10, 1941 ಇಸವಿಯಲ್ಲಿ. ಅಮೆರಿಕೆ ನ್ಯೂಯಾರ್ಕ್ ಪಟ್ಟಣದಲ್ಲಿ ಜನಿಸಿದ ಸ್ಟೀಫನ್ ಜೆ ಗೋಲ್ಡ್ಗೆ ಬಾಲ್ಯದಿಂದಲೇ ಜೀವಿ ವಿಕಾಸದತ್ತ ಒಲವಿತ್ತಂತೆ. 5 ವರ್ಷದವನಾಗಿದ್ದಾಗ ಈತ ಒಮ್ಮೆ ನ್ಯೂಯಾರ್ಕಿನ ಅಮೆರಿಕನ್ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದಂತೆ ಅಲ್ಲಿದ್ದ ಬೃಹತ್ ಗಾತ್ರದ ಡೈನೋಸಾರ್ನ ಅಸ್ಥಿ ಪಂಜರದಿಂದ ಬೆರಗಾಗಿದ್ದ. ಅಂದಿನಿಂದಲೂ ಈ ವಿಷಯಗಳನ್ನು ಹೆಚ್ಚೆಚ್ಚು ತಿಳಿದುಕೊಳ್ಳಲು ಗಮನಹರಿಸಿದ್ದ. ಭೂವಿಜ್ಞಾನದಲ್ಲಿ ಪದವಿ ಪಡೆದು ಅದೇ ವಸ್ತು ಸಂಗ್ರಹಾಲಯದಲ್ಲಿ ಸ್ವಲ್ಪ ಕಾಲ ತರಬೇತಿಯನ್ನು ಪಡೆದ. ಆಮೇಲೆ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಸ್ನಾತಕ ಪದವಿಯನ್ನು ಪಡೆದು ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಭೂವಿಜ್ಞಾನ ಪ್ರಾಧ್ಯಾಪಕನಾದ. ಭೂವಿಜ್ಞಾನ, ವಿಕಾಸ ಹಾಗೂ ವಿಜ್ಞಾನದ ಚರಿತ್ರೆ ಇವನ ಪ್ರಿಯವಾದ ವಿಷಯಗಳಾಗಿದ್ದು ಡಾಕ್ಟರೇಟಿಗೆ ಅಂತ ಈತ ಸುಪ್ರಸಿದ್ಧ ಬರ್ಮುಡಾ ದ್ವೀಪದಲ್ಲಿನ ಬಸವನ ಹುಳುಗಳ ಬಗ್ಗೆ ಅಧ್ಯಯನ ಮಾಡಿದ್ದ. ಇವುಗಳ ವಿಕಾಸ ಇವನ ಶೈಕ್ಷಣಿಕ ಅಧ್ಯಯನದ ವಿಷಯ ಆಗಿತ್ತು. ಆದರೆ ಮಾನವನ ವಿಕಾಸ ಹಾಗೂ ಜೀವಿ ವಿಕಾಸ ಪ್ರವೃತ್ತಿಗಳಾಗಿದ್ದುವು. ಈ ವಿಷಯಗಳನ್ನು ಕುರಿತು ಪಾಠ ಮಾಡೋದಲ್ಲದೆ ಜನಪ್ರಿಯ ಭಾಷಣಗಳನ್ನೂ ನೀಡುತ್ತಿದ್ದ. ಇವುಗಳ ಬಗ್ಗೆ ಬಹಳಷ್ಟು ಪುಸ್ತಕಗಳನ್ನು ಈತ ಬರೆದಿದ್ದಾನೆ. ಬರ್ಮುಡಾದಲ್ಲಿ ಬಸವನ ಹುಳುಗಳ ವಿಕಾಸವನ್ನು ಅಧ್ಯಯನ ಮಾಡುತ್ತಿದ್ದಾಗ ಗೋಲ್ಡ್ ಒಂದು ವಿಚಿತ್ರ ವಿದ್ಯಮಾನವನ್ನು ಗಮನಿಸಿದ್ದ. ಬಸವನ ಹುಳುಗಳ ದೇಹ ಸ್ವರೂಪದಲ್ಲಿ ಆದಂತಹ ಬದಲಾವಣೆಗಳು ಒಮ್ಮೊಮ್ಮೆ ಹಾಗೆ ಬಹಳಷ್ಟು ಕಾಲ ಸ್ಥಿರವಾಗಿದ್ದು ಸ್ವಲ್ಪ ಕಾಲ ಕಳೆದ ಮೇಲೆ ಇದ್ದಕ್ಕಿದ್ದ ಹಾಗೆ ಬದಲಾಗ್ತಾ ಇದ್ವು. ಅಂದ್ರೆ ಬರವಣಿಗೆ ನಡುವೆ ಸ್ವಲ್ಪ ಕಾಲ ಯೋಚನೆ ಮಾಡುತ್ತಾ ಬರೆಯೋದನ್ನ ನಿಲ್ಲಿಸಿ ಆಮೇಲೆ ತಟಕ್ಕನೆ ಇನ್ನಷ್ಟು ವೇಗವಾಗಿ ಬರೆಯೋದಿಲ್ವೇ ಹಾಗೆ. ಆದ್ದರಿಂದಲೇ ಈ ವಿದ್ಯಮಾನವನ್ನ ಈತ ಪಂಕ್ಚುವೇಟೆಡ್ ಈಕ್ವಿಲಿಬ್ರಿಯಂ ಅರ್ಥಾತ್ ಕುಂಟು ವಿಕಾಸ ಅಂತ ಕರೆದ. ವಿಕಾಸದ ಹಾದಿಯಲ್ಲಿ ಅಲ್ಲಲ್ಲಿ ಎಲ್ಲ ಬಗೆಯ ಸ್ವರೂಪಗಳು ಅಲ್ಪಕಾಲವಾದರೂ ಸಮತೋಲವನ್ನು ಕಾಯ್ದುಕೊಂಡಿರುತ್ತವೆ. ಅನಂತರ ಯಾವುದಾದರೂ ಕೆಲವು ಮಾತ್ರ ಮೇಲುಗೈ ಸಾಧಿಸಿ ಉಳಿಯುತ್ತವೆ, ಉಳಿದವು ಅಳಿಯುತ್ತವೆ ಅನ್ನೋದು ಈ ತರ್ಕ. ಡಾರ್ವಿನ್ನನ ವಾದಕ್ಕೆ ತಕ್ಕಂತೆ ಈ ಬಗೆಯ ವಿಕಾಸ ಹೊಂದುತ್ತದೆ ಎಂದು ಈತ ಇತರೆ ಜೀವಿಗಳ ಅದರಲ್ಲಿಯೂ ಕೋಟ್ಯಂತರ ವರ್ಷಗಳ ಹಿಂದೆ ಬದುಕಿದ್ದ ಟ್ರೈಲೋಬೈಟ್ ಪಳೆಯುಳಿಕೆಗಳಲ್ಲಿಯೂ ಇಂಥ ವಿರಾಮದ ಗಳಿಗೆಗಳು ಇದೆ ಅಂತ ತೋರಿಸಿದ್ದ. ಆಗ ಜೀವಿಗಳಲ್ಲಿ ಇರುವಂತಹ ಜೀನ್ಗಳು ಬದುಕಿ ಉಳಿಯುವ ಸಾಮರ್ಥ್ಯದಿಂದಾಗಿ ವಿಕಾಸ ಆಗುತ್ತದೆ ಅನ್ನುವಂತ ಒಂದು ವಾದ ಇತ್ತು. ಇದನ್ನ ಸೆಲ್ಫಿಶ್ ಜೀನ್ ಅಥವಾ ಸ್ವಾರ್ಥಿ ಜೀನ್ ಅಂತ ಹೇಳುತ್ತಿದ್ದರು. ಈ ಸ್ವಾರ್ಥಿ ಜೀನ್ ತತ್ವಕ್ಕೆ ಪಂಕ್ಚುಯೇಟೆಡ್ ಈಕ್ವಿಲಿಬ್ರಿಯಂ ತದ್ವಿರುದ್ಧ ಅನಿಸಿತ್ತು. 20ನೇ ಶತಮಾನದಲ್ಲಿ ವಿಕಾಸವಾದದಲ್ಲಿನ ಅತಿ ಹೆಚ್ಚು ಚರ್ಚೆಯಾದ ವಿವಾದ ಇದಾಯಿತು. ಗೋಲ್ಡ್ನ ಕೊಡುಗೆ ವಿಕಾಸವಾದವನ್ನು ಜನಪ್ರಿಯಗೊಳಿಸುವುದರಲ್ಲಿ ಬಹಳ ಮಹತ್ವದ್ದು. ಅಮೆರಿಕದಲ್ಲಿ ವಿಕಾಸವಾದವನ್ನು ಶಾಲೆಯಲ್ಲಿ ಕಲಿಸಬಾರದು ಅಂತ ಹಲವು ಧಾರ್ಮಿಕ ಪಂಗಡಗಳು ದಾವೆ ಹೂಡಿತ್ತು. ಜೀವಿಗಳಲ್ಲಿ ಕಾಣುವ ವ್ಯತ್ಯಾಸಗಳನ್ನು ವಿಕಾಸವಾದವಷ್ಟೇ ಅಲ್ಲ, ವಿಶಿಷ್ಟವಾಗಿ ಅವು ಸೃಷ್ಟಿಯಾಗುವೆ ಎಂಬ ತರ್ಕದಿಂದಲೂ ನಿರೂಪಿಸಬಹುದು. ಆದ್ದರಿಂದ ಧಾರ್ಮಿಕವಾಗಿ ಹೇಳುವ ತತ್ವಗಳನ್ನು ಬೋಧಿಸಬೇಕು ಅನ್ನುವುದು ಈ ವಾದ. ಕೋರ್ಟು ಇದರ ವಿರುದ್ಧ ತೀರ್ಪು ಕೊಟ್ಟಿದ್ರೂ ಕೂಡ ಜನತೆಯಲ್ಲಿ ಜಾಗೃತಿಯನ್ನು ಮೂಡಿಸುವುದು ಅಗತ್ಯವಿತ್ತು. ಅದನ್ನ ಮಾಡುವುದರಲ್ಲಿ ಗೋಲ್ಡ್ ಮಹತ್ತರ ಪಾತ್ರವನ್ನು ವಹಿಸಿದ್ದ. ಗೋಲ್ಡ್ ಸಾಯುವುದಕ್ಕೆ ಕೆಲವು ತಿಂಗಳುಗಳ ಹಿಂದೆ ದಿ ಸ್ಟ್ರಕ್ಚರ್ ಆಫ್ ಎವಲ್ಯೂಷನರಿ ಥಿಯರೀಸ್ ಅಂದರೆ ವಿಕಾಸವಾದದ ಸಿದ್ಧಾಂತಗಳ ಸ್ವರೂಪ ಅನ್ನುವಂತಹ ಒಂದು ಬೃಹತ್ ಗ್ರಂಥವನ್ನ ಪ್ರಕಟಿಸಿದ. ಇದುವರೆಗೂ ವಿಕಾಸವಾದದಲ್ಲಿ ಮಂಡಿಸಲಾಗಿರುವ ಎಲ್ಲ ಸಿದ್ಧಾಂತಗಳ ಏಳುಬೀಳುಗಳನ್ನ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ವಿವರಿಸುತ್ತದೆ. ಅಂತಹ ವಿಕಾಸವಾದದ ವಿಶಿಷ್ಟ ವಿದ್ಯಾರ್ಥಿ ಸ್ಟೀಫನ್ ಜೆ ಗೋಲ್ಡ್ ಹುಟ್ಟಿದ ದಿನ ಇವತ್ತು. ಇದು ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣ ಧ್ವನಿ ಶ್ರೀಮತಿ ಭಾರತಿ, ಶ್ರೀಮತಿ ತೇಜಸ್ವಿನಿ ರಾಜೇಶ್ ಹಾಗೂ ಶ್ರೀ ಕೊಳ್ಳೇಗಾಲ ಶರ್ಮ. ಜಾಣ ಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನು ಯಾರ ಜೊತೆಗೆ ಬೇಕಾದರೂ ಹಂಚಿಕೊಳ್ಳಬಹುದು. ಜಾಣ ಸುದ್ದಿಗೆ ಸಲಹೆ, ಸಂದೇಹ, ಪ್ರಶ್ನೆಗಳನ್ನು ಕಳಿಸುವುದಿದ್ದರೆ 9886640328 ಈ ನಂಬರಿಗೆ ವಾಟ್ಸ್ಆಪ್ ಮಾಡಿ ಇಲ್ಲವೇ ಕರೆ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
4: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
5: 445ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಲ್ಟ್ರಾಸೌಂಡ್, ಕನ್ನಡದಲ್ಲಿ ಶ್ರವಣಾತೀತ ಧ್ವನಿ ಅಥವಾ ಕಿವಿಗಳಿಗೆ ಕೇಳಿಸಿದ ಧ್ವನಿ. ಅಧಿಕ ಆವೃತ್ತಿಯ ಧ್ವನಿ ತರಂಗಗಳು ಸೆಕೆಂಡಿಗೆ 20,000ಕ್ಕಿಂತಲೂ ಹೆಚ್ಚಿನ ಆವೃತ್ತಿ ಇರುವ ಧ್ವನಿ ತರಂಗಗಳೇ ಶ್ರವಣಾತೀತ ತರಂಗಗಳು ಅಥವಾ ಶ್ರವಣಾತೀತ ಧ್ವನಿ. ಇವು ಮಾನವರ ಗರಿಷ್ಠ ಶ್ರವಣ ಮಿತಿಯನ್ನು ಮೀರಿದ ಧ್ವನಿ ತರಂಗಗಳು. ಹೀಗಾಗಿ ಮಾನವರಿಗೆ ಈ ಧ್ವನಿಯು ಕೇಳಿಸದು. ಶ್ರವಣಾತೀತ ಧ್ವನಿಯನ್ನು ಸಾಮಾನ್ಯವಾಗಿ ಅಧಿಕ ಆವೃತ್ತಿ ವಿದ್ಯುತ್ ಕ್ಷೇತ್ರ ಅಥವಾ ಕಾಂತಕ್ಷೇತ್ರಗಳಿಂದ ಪಡೆಯಬಹುದು. ಉದಾಹರಣೆಗೆ, ವಿದ್ಯುತ್ ಕಾಂತ ಕ್ಷೇತ್ರದ ಪ್ರಭಾವದಲ್ಲಿ ಕಬ್ಬಿಣ, ನಿಕ್ಕಲ್ ಮುಂತಾದ ಕಾಂತೀಯ ಲೋಹಗಳು ಅತಿ ಕ್ಷಿಪ್ರವಾಗಿ ಹಿಗ್ಗುತ್ತವೆ ಹಾಗೂ ಕುಗ್ಗುತ್ತವೆ. ಇದರಿಂದ ಕಂಪನಗಳು ಉಂಟಾಗುತ್ತವೆ. ಅಧಿಕ ಆವೃತ್ತಿ ಇರುವ ಶ್ರವಣಾತೀತ ಧ್ವನಿ ಉಂಟಾಗುತ್ತದೆ. ಶ್ರವಣಾತೀತ ತರಂಗಗಳ ಆವೃತ್ತಿ ಅಧಿಕವಾಗಿರುವುದರಿಂದ ಅವುಗಳ ಶಕ್ತಿಯು ಅಧಿಕವಾಗಿರುತ್ತದೆ. ಹೀಗಾಗಿ ಶ್ರವಣಾತೀತ ತರಂಗಗಳನ್ನು ಕೈಗಾರಿಕೆ ಹಾಗೂ ವೈದ್ಯಕೀಯದಲ್ಲಿ ಬಳಸುತ್ತಾರೆ. ಲೋಹಗಳಲ್ಲಿ ರಂಧ್ರಗಳನ್ನು ಕೊರೆಯುವುದು, ಪ್ಲಾಸ್ಟಿಕ್ಗಳನ್ನು ಮತ್ತು ತಂತಿಗಳನ್ನು ಬೆಸೆಯುವುದು, ದ್ರಾವಣಗಳನ್ನು ವೇಗವಾಗಿ ಮಿಶ್ರ ಮಾಡುವುದು, ಲೋಹಗಳಲ್ಲಿ ಸೀಳುಗಳನ್ನು ಗುರುತಿಸುವುದು ಇತ್ಯಾದಿ ಕೈಗಾರಿಕಾ ಕ್ರಿಯೆಗಳಲ್ಲಿ ಶ್ರವಣಾತೀತ ತರಂಗಗಳನ್ನು ಬಳಸುವುದಿದೆ. ಮಾನವರಲ್ಲಿ ರೋಗವನ್ನು ಪತ್ತೆ ಹಚ್ಚಲು, ಗಾಯಗಳಿಗೆ ಚಿಕಿತ್ಸೆ ಮಾಡಲು, ಗರ್ಭದಲ್ಲಿರುವ ಶಿಶುವಿನ ಆರೋಗ್ಯವನ್ನು ತಿಳಿಯಲು, ನೋವಿಲ್ಲದಂತೆ ದಂತ ಚಿಕಿತ್ಸೆ ಮಾಡಲು ಶ್ರವಣಾತೀತ ತರಂಗಗಳನ್ನು ಬಳಸುತ್ತಾರೆ. ಶ್ರವಣಾತೀತ ತರಂಗಗಳಿಂದ ಮಾನವರಿಗೆ ಅಪಾಯವೂ ಇದೆ. ತಲೆ ಸುತ್ತು, ಬಳಕೆ, ಉಬ್ಬಳಿಕೆ, ಅರೆನಿದ್ರೆ ಮುಂತಾದವುಗಳು ಶ್ರವಣಾತೀತ ತರಂಗಗಳಿಂದುಂಟಾಗುವ ಆರೋಗ್ಯ ಸಮಸ್ಯೆಗಳು. ಶರೀರವು ನೇರವಾಗಿ ಶ್ರವಣಾತೀತ ತರಂಗಗಳಿಗೆ ತುತ್ತಾದರೆ ಶರೀರದ ಭಾಗಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ಅಲ್ಲದೆ ಕೆಲವು ಊತಕಗಳು ಅಂದರೆ ಟಿಶ್ಯೂಸ್ಗಳು ನಾಶವಾಗುವ ಸಾಧ್ಯತೆಯೂ ಇದೆ. ಅಲ್ಟ್ರಾ ವೈಲೆಟ್ ರೇಡಿಯೇಷನ್, ನೇರಳಾತೀತ ವಿಕಿರಣ ಕನ್ನಡದಲ್ಲಿ, ಮಾನವರ ಕಣ್ಣಿಗೆ ಗೋಚರವಾಗದ ಹ್ರಸ್ವ ತರಂಗಾಂತರದ ವಿದ್ಯುತ್ಕಾಂತೀಯ ವಿಕಿರಣ. ಇದರ ತರಂಗಾಂತರ 10 nanometer, 0.01 nanometer ನಿಂದ 390 nanometer, 0.39 nanometer ವರೆಗಿದೆ. ಸೌರ ವಿಕಿರಣದಲ್ಲಿ ಸುಮಾರು 9% ನೇರಳಾತೀತ ವಿಕಿರಣವಿದೆ. 1801 ಜರ್ಮನಿಯ ಜೋನಾಥನ್ ವಿಲ್ಹೆಲ್ಮ್ ರಿಟ್ಟರ್ ಎಂಬ ವಿಜ್ಞಾನಿ ಈ ವಿಕಿರಣವನ್ನು ಕಂಡುಹಿಡಿದರು. ಪ್ರತಿಫಲನ ರಿಫ್ಲೆಕ್ಷನ್, ವಕ್ರೀಕರಣ ರಿಫ್ರಾಕ್ಷನ್, ವಿವರ್ತನೆ ಡಿಫ್ರಾಕ್ಷನ್, ವ್ಯತೀಕರಣ ಇಂಟರ್ಫರೆನ್ಸ್ದಂತಹ ತರಂಗ ಗುಣಗಳನ್ನು ನೇರಳಾತೀತ ವಿಕಿರಣಗಳು ಪ್ರದರ್ಶಿಸುತ್ತವೆ. ನೇರಳಾತೀತ ವಿಕಿರಣವನ್ನು 3 ತರಂಗ ವ್ಯಾಪ್ತಿಗಳಲ್ಲಿ ವಿಂಗಡಿಸಿದ್ದಾರೆ. ಅಲ್ಟ್ರಾವಯೊಲೆಟ್ ರೇಸ್ ಎ 320 390 ನಾನೋಮೀಟರ್ಗಳು, ಅಲ್ಟ್ರಾವಯೊಲೆಟ್ ಬಿ 280 ನಾನೋಮೀಟರ್ಗಳು, ಅಲ್ಟ್ರಾವಯೊಲೆಟ್ ಸಿ 280ಕ್ಕಿಂತ ಕಡಿಮೆ ಇರುವ ನಾನೋಮೀಟರ್ಗಳು. ನೇರಳಾತೀತ ತರಂಗಗಳು ಜೀವಿಗಳಿಗೆ ಅಪಾಯಕಾರಿ. ವಿಶೇಷವಾಗಿ ಅಲ್ಟ್ರಾವಯೊಲೆಟ್ ರೇಸ್ ಬಿ ಮತ್ತು ಅಲ್ಟ್ರಾವಯೊಲೆಟ್ ರೇಸ್ ಸಿ 180 ನ್ಯಾನೋಮೀಟರ್ಗಳಲ್ಲಿ ವಿಕಿರಣಗಳು ಮಾನವರಲ್ಲಿ ಚರ್ಮದ ಕ್ಯಾನ್ಸರ್ನಂತಹ ಗಂಭೀರ ಪರಿಣಾಮಗಳನ್ನು ಉಂಟು ಮಾಡುತ್ತವೆ. ಸೌರ ವಿಕಿರಣಕ್ಕೆ ಮೈಯೊಡ್ಡಿದಾಗ ಚರ್ಮದಲ್ಲಿರುವ ಮೆಲನಿನ್ ವರ್ಣದ್ರವ್ಯವು ನೇರಳಾತೀತ ವಿಕಿರಣವನ್ನು ಹೀರಿಕೊಳ್ಳುತ್ತದೆ. ಇದರಿಂದ ಚರ್ಮ ಕಂದು ಬಣ್ಣಕ್ಕೆ ತಿರುಗುತ್ತದೆ. ದೀರ್ಘಕಾಲ ನೇರಳಾತೀತ ವಿಕಿರಣಕ್ಕೆ ಮೈಯೊಡ್ಡಿಕೊಂಡಾಗ ವಿಶೇಷವಾಗಿ ಬಿಳುಪು ಚರ್ಮವಿರುವವರಿಗೆ ಚರ್ಮದ ಕ್ಯಾನ್ಸರ್ ಬರಬಹುದು. ಭಾರತೀಯರಿಗೆ ಕಡಿಮೆ, ಏಕೆಂದರೆ ಅವರ ಚರ್ಮವು ಬಿಳುಪಿರುವುದಿಲ್ಲ, ಕಪ್ಪಾಗಿರುತ್ತದೆ. ಕ್ವಾಟ್ಸ್ ಫ್ಲೋರೈಟ್ ಎಂಬ ರಾಸಾಯನಿಕಗಳು ನೇರಳಾತೀತ ತರಂಗಗಳಿಗೆ ಪಾರಕ. ಅಲ್ಟ್ರಾವಯೊಲೆಟ್ ರೇಸ್ ಬಿ ಮತ್ತು ಸಿ ತರಂಗಾಂತರಗಳನ್ನು ಪ್ಲಾಸ್ಟಿಕ್ ಹೀರಿಕೊಳ್ಳುತ್ತದೆ. ಇದರಿಂದ ಪ್ಲಾಸ್ಟಿಕ್ ಹಾಳಾಗುತ್ತದೆ. ನೇರಳಾತೀತ ವಿಕಿರಣವು ಛಾಯಾಚಿತ್ರದ ಫಿಲ್ಮ್ಗಳನ್ನು ನಾಶಪಡಿಸುತ್ತದೆ. ಬಿಸಿಲಿಗೆ ಹರವಿದ ಬಟ್ಟೆಯ ಬಣ್ಣ ಮಾಸುವುದು ನೇರಳಾತೀತ ವಿಕಿರಣದ ಪರಿಣಾಮವೇ ಸರಿ. ಆದ್ದರಿಂದ ಬಟ್ಟೆಗಳನ್ನು ನೇರವಾಗಿ ಬಿಸಿಲಿನಲ್ಲಿ ಒಣಗಿಸದೆ ನೆರಳಿನಲ್ಲಿ ಒಣಗಿಸುವುದರಿಂದ ಬಟ್ಟೆಯ ಬಣ್ಣವು ಮಾಸುವುದಿಲ್ಲ. ಸೌರ ಬೆಳಕಿನಲ್ಲಿರುವ ನೇರಳಾತೀತ ವಿಕಿರಣವನ್ನು ವಾತಾವರಣದ ಸ್ಟ್ರಾಟೋಗೋಳ ಅಥವಾ ಸ್ತರ ವಲಯದಲ್ಲಿರುವ ಓಜೋನ್ ಪದರವು ಹೀರುತ್ತದೆ. ವಿಶೇಷವಾಗಿ ಅಪಾಯಕಾರಿ ಅಲ್ಟ್ರಾವಯೊಲೆಟ್ ರೇಸ್ ಬಿ ಮತ್ತು ಸಿ ತರಂಗಗಳನ್ನು ಓಜೋನ್ ಪದರವು ಹೀರಿ ಅದನ್ನು ರಾಸಾಯನಿಕ ಶಕ್ತಿಯಾಗಿ ಹಾಗೂ ಉಷ್ಣವಾಗಿ ಪರಿವರ್ತಿಸುತ್ತದೆ. ಇದರಿಂದಲೇ ವಾತಾವರಣದ ಉಷ್ಣತೆಯು ಹೆಚ್ಚಾಗುವುದು. ಸ್ಟ್ರಾಟೋಗೋಳದ ಓಜೋನ್ ಪದರವು ಕ್ಷೀಣಿಸಿದರೆ ನೇರಳಾತೀತ ತರಂಗಗಳು ಭೂಮೇಲ್ಮೈ ತಲುಪುತ್ತವೆ. ಇದು ಅಪಾಯಕಾರಿ. ಕ್ಲೋರೋಫ್ಲೋರೋಕಾರ್ಬನ್ಗಳು ಈ ಓಜೋನ್ ಪದರವನ್ನು ನಾಶಪಡಿಸುತ್ತಿವೆ. ಇದು ಭೂಮಿಯ ಜೀವಿಗಳಿಗೆ ಅತ್ಯಂತ ಅಪಾಯಕಾರಿ. ನೇರಳಾತೀತ ತರಂಗಗಳಿಂದ ಹಲವು ಉಪಯೋಗಗಳು ಇವೆ. ಮಾನವರ ಚರ್ಮದಲ್ಲಿರುವ ಎಗ್ರೋಸ್ಟ್ರಾಲ್ ಎಂಬ ರಾಸಾಯನಿಕದೊಂದಿಗೆ ನೇರಳಾತೀತ ಕಣಗಳು ವರ್ತಿಸಿ ವಿಟಮಿನ್ ಡಿ ಅನ್ನು ಉತ್ಪಾದಿಸಲು ಸಹಾಯ ಮಾಡುತ್ತವೆ. ಆದರೆ ಮಟಮಟ ಮಧ್ಯಾಹ್ನದ ಬಿಸಿಲು ಇದಕ್ಕೆ ವಿರುದ್ಧವಾಗಿದೆ. ಹಾಗಾಗಿ ಬೆಳಗಿನ ಜಾವದ ಬಿಸಿಲಿನಲ್ಲಿ ವಿಟಮಿನ್ ಡಿ ದೇಹದಲ್ಲಿ ಉತ್ಪತ್ತಿಯಾಗುತ್ತದೆ. ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಸಾಮರ್ಥ್ಯ ಇರುವ ನೇರಳಾತೀತ ವಿಕಿರಣವನ್ನು ಸೋಂಕು ನಿವಾರಣೆಗಾಗಿ ಆಸ್ಪತ್ರೆ, ಸಂಶೋಧನಾಲಯ ಮುಂತಾದ ಕಡೆ ಬಳಸುತ್ತಾರೆ. ನೀರನ್ನು ಬ್ಯಾಕ್ಟೀರಿಯಾಗಳಿಂದ ಮುಕ್ತಗೊಳಿಸಲು ನೇರಳಾತೀತ ವಿಕಿರಣವನ್ನು ಬಳಸುವ ತಂತ್ರಜ್ಞಾನ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಆದರೆ ಭಾರತದಲ್ಲಿ ಈ ತಂತ್ರಜ್ಞಾನವನ್ನು ಉಪಯೋಗಿಸುವುದಿಲ್ಲ. ಅದರ ಬದಲಾಗಿ ಕ್ಲೋರಿನನ್ನು ಉಪಯೋಗಿಸಿ ಅದರಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಸಾಯಿಸುತ್ತಾರೆ. ಇದು ಮುಂದುವರಿದ ದೇಶಗಳಲ್ಲಿ ಕ್ಲೋರಿನ್ಗೆ ಬದಲಾಗಿ ಈ ಅಲ್ಟ್ರಾವಯೊಲೆಟ್ ರೇಸ್ ಅಥವಾ ನೇರಳಾತೀತ ವಿಕಿರಣವನ್ನು ಬಳಸುತ್ತಾರೆ. ಪಾದರಸ ಆವಿ ದೀಪ ಮರ್ಕ್ಯುರಿ ವೇಪರ್ ಲ್ಯಾಂಪ್ನಿಂದ ನೇರಳಾತೀತ ವಿಕಿರಣವನ್ನು ಕೃತಕವಾಗಿ ಉತ್ಪಾದಿಸಬಹುದು. ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪಾದರಸದ ದೀಪ ಮರ್ಕ್ಯುರಿ ಬಲ್ಬ್ಸ್ಗಳ ಉಪಯೋಗ ಕಡಿಮೆಯಾಗಿದೆ. ಇಲ್ಲವೆಂದರೆ ಅದರಿಂದ ಬರುವ ನೇರಳಾತೀತ ವಿಕಿರಣವು ಮಾನವರಿಗಷ್ಟೇ ಅಲ್ಲದೆ ಜೀವಿಗಳಿಗೆ ಮಾರಕವಾಗಿದೆ. ನೇರಳಾತೀತ ತರಂಗಗಳು ಕೆಲವು ರಾಸಾಯನಿಕಗಳ ಮೇಲೆ ಬಿದ್ದಾಗ ಆ ರಾಸಾಯನಿಕಗಳು ಪ್ರಬಲ ದೀಪ್ತಿಯನ್ನು ಸ್ಫುರಿಸುತ್ತವೆ. ಉದಾಹರಣೆಗೆ ಸತುವಿನ ಸಲ್ಫೈಡ್ ದ್ಯುತಿವಿದ್ಯುತ್ ಪರಿಣಾಮದ ತತ್ವವನ್ನು ಆಧರಿಸಿ ರಚಿಸಿರುವ ಎಚ್ಚರಿಕೆ ಗಂಟೆಯಲ್ಲಿ ನೇರಳಾತೀತ ವಿಕಿರಣವನ್ನು ಬಳಸುತ್ತಾರೆ. ಕೆಲವು ಉಪಗ್ರಹಗಳಲ್ಲಿ ನೇರಳಾತೀತ ತರಂಗಗಳನ್ನು ಉಪಯೋಗಿಸಿ ಖಗೋಳಕ್ಕೆ ಸಂಬಂಧಿಸಿದ ಅಂಕಿಅಂಶಗಳನ್ನು ದಾಖಲಿಸುವ ವ್ಯವಸ್ಥೆಯೂ ಇದೆ. ಜೀವಿಗಳ ಜೀವಕೋಶಗಳನ್ನು ತೂರಿ ಕ್ರೋಮೋಸೋಮ್ಸ್ಗಳನ್ನು ತುಂಡರಿಸುವ ಸಾಮರ್ಥ್ಯ ನೇರಳಾತೀತ ವಿಕಿರಣಗಳಿಂದ ಜೀನ್ಸ್ಗಳಲ್ಲಿ ವಿಕೃತಿಯನ್ನು ಪ್ರಚೋದಿಸಲು ಈ ವಿಕಿರಣಗಳನ್ನು ಬಳಸಬಹುದಾಗಿದೆ. ಅನ್ಅವೈಲಬಲ್ ವಾಟರ್ ಕನ್ನಡದಲ್ಲಿ ಲಭ್ಯವಿಲ್ಲದ ಜಲ, ಮಣ್ಣಿನಲ್ಲಿರುವ ಆದರೆ ಸಸ್ಯಗಳಿಗೆ ಲಭ್ಯವಾಗದ ನೀರು. ಮಣ್ಣಿನ ಕಣಗಳು ಈ ನೀರನ್ನು 15 ಬಾರ್ಗಳಿಗಿಂತ ಹೆಚ್ಚಿನ ಕರ್ಷಣೆ ಟೆನ್ಷನ್ಗಳಲ್ಲಿ ಹಿಡಿದಿಡುತ್ತವೆ. ನೀರಿನ ಈ ಪ್ರಮಾಣಕ್ಕೆ ಬಾಡುವಿಕೆ ಸಹಾಂಕ ಎನ್ನುತ್ತಾರೆ. ಸಸ್ಯ ಬೇರುಗಳು ಈ ನೀರನ್ನು ವೇಗವಾಗಿ ಹೀರಲು ಸಾಧ್ಯವಿಲ್ಲ. ಹೀಗಾಗಿ ಸಸ್ಯಗಳಿಗೆ ಸಾಕಷ್ಟು ನೀರು ದೊರಕದೆ ಅವು ಒಣಗಲು ಪ್ರಾರಂಭಿಸುತ್ತವೆ. ಅಂಡರ್ಫ್ಲೋ ಕನ್ನಡದಲ್ಲಿ ಕೆಳ ಹರಿವು. ಜಲಶಾಸ್ತ್ರದ ಪ್ರಕಾರ ನೇರ ಮಣ್ಣಿನಲ್ಲಿ ಹರಿಯುವ ನದಿಯ ಕೆಳಗೆ ಸಮಾಂತರದಲ್ಲಿ ಹರಿಯುವ ಅಂತರ್ಜಲ. ನುರುಜು ಕಲ್ಲುಗಳುಳ್ಳ ನೆರೆ ಮಣ್ಣಿನಲ್ಲಿ ನದಿಯ ಕೆಳಗೆ ಹರಿಯುವ ಅಂತರ್ಜಲವು ಕೆಲವೊಮ್ಮೆ ನದಿಯ ನೀರನ್ನು ಸೇರಿಕೊಂಡು ನದಿಯ ಹರಿವಿನ ಮಹತ್ವದ ಭಾಗವಾಗಿ ಬಿಡುವುದು ಉಂಟು. ಎರಡನೇ ಅರ್ಥ ದ್ರವ್ಯತ್ಯಾಜ್ಯ ಸಂಸ್ಕರಣದಲ್ಲಿ ಸಂಸ್ಕರಣ ತೊಟ್ಟಿಗಳ ತಳಭಾಗದಿಂದ ದ್ರವ ತ್ಯಾಜ್ಯವು ಹರಿವು. ಉದಾಹರಣೆಗೆ ದ್ವಿತೀಯಕ ಅವಸಾಧನ ಸೆಡಿಮೆಂಟೇಷನ್ ತೊಟ್ಟಿಯಿಂದ ಹೊರಹರಿಯುವ ರಾಡಿ. ಅಂಡರ್ ಟೌ ಕೆಳ ಸೆಳೆತ ಕನ್ನಡದಲ್ಲಿ ಸಾಗರ ವಿಜ್ಞಾನದಲ್ಲಿ ಸಮುದ್ರದ ಮೇಲ್ಮೈ ಕೆಳಗೆ ಹರಿಯುವ ಪ್ರವಾಹ. ಇದು ಸಾಮಾನ್ಯವಾಗಿ ಮೇಲ್ಮೈ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಸಮುದ್ರದ ಅಲೆಗಳು ತೀರಕ್ಕೆ ಅಪ್ಪಳಿಸಿದಾಗ ಕೆಳೆಸೆಳೆತವು ಅಲೆಯ ನೀರನ್ನು ಹಿಂದಕ್ಕೆ ಎಳೆಯುತ್ತದೆ. ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಏಕಕೋಶ ಜೀವಿ ಕನ್ನಡದಲ್ಲಿ ಒಂದೇ ಕೋಶವುಳ್ಳ ಜೀವಿ. ಉದಾಹರಣೆಗೆ ಪ್ರೋಟೋಜೋಪೆಕ್ ಬ್ಯಾಕ್ಟೀರಿಯಾ ಕೆಲವು ಪಾಚಿಗಳು. ಏಕಕೋಶ ಜೀವಿಗಳು ಆದಿಮ ಜೀವಿಗಳೆಂದು ಪರಿಗಣಿಸಲ್ಪಟ್ಟಿವೆ. ಸೂಕ್ಷ್ಮ ಜೀವಿಗಳಾದ ಇವು ರೋಮಕಗಳು, ಕಶಾಂಕಗಳು, ಮಿಥ್ಯಪಾದಗಳು ಮುಂತಾದ ಅಂಗಕಗಳನ್ನು ಚಲಿಸುತ್ತವೆ. ಮಣ್ಣು, ಸಸ್ಯಗಳು, ಪ್ರಾಣಿಗಳು, ನೀರು, ಗಾಳಿ, ಹೀಗೆ ಇವು ಕಂಡುಬರದ ಸ್ಥಳವಿಲ್ಲ. ಬಿಸಿ ನೀರಿನ ಬುಗ್ಗೆಗಳಲ್ಲಿಯೂ ಇವು ವಾಸಿಸುತ್ತವೆ. ಕೋಶ ವಿಭಜನೆ, ಅಲೈಂಗಿಕ ವಿಧಾನದಿಂದ ವೇಗವಾಗಿ ಸಂತಾನವನ್ನು ಬೆಳೆಸುವ ಈ ಜೀವಿಗಳು ಪ್ರಪಂಚದಲ್ಲಿ ವಿಸ್ತೃತವಾಗಿ ಹಂಚಿಹೋಗಿವೆ. ಕೆಲವು ಲೈಂಗಿಕವಾಗಿ ಸಂತಾನ ಉತ್ಪತ್ತಿ ಮಾಡುತ್ತವೆ. ಏಕಕೋಶ ಜೀವಿಗಳು ಸ್ವತಂತ್ರ ಜೀವಿಗಳಾಗಿರಬಹುದು, ಇಲ್ಲವೇ ಪರಾವಲಂಬಿಗಳಾಗಿರಬಹುದು. ಕೆಲವು ಏಕಕೋಶ ಜೀವಿಗಳು ಆಹಾರವನ್ನು ದ್ಯುತಿ ಸಂಶ್ಲೇಷಣೆಯಿಂದ ಸ್ವಯಂ

0: ಕಾಲಕ್ಕಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
1: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 38ನೆಯ ಪದ್ಯ. ಇದು ಭೀಮನ ಯೌವನವನ್ನು ವರ್ಣಿಸುವ ಪದ್ಯ. ಆ ಪದ್ಯ ಹೀಗಿದೆ. ಕುಳಗಿರಿಯಂ ಸರೋಜ ನಿಲಯಂ ಮನುಜಾಕೃತಿಯಾಗಿ ಮಾಡಿದಂತೆ ಒಳಂ ಎನಿಪಂ ತುಟಪ್ಪ ಹೊಸ ಬಣ್ಣದೊಳೊಂದಿದ ಪಾರಿಜಾತ ಮಗ್ಗಳ ಮೆಸದಂತೊಪ್ಪುವಂತೆ ತಳಿರಿಂ ಮುಗುಳಿಂ ನವ ಯೌವನಂ ಮನೊಂಗುಳೆ ಕರಮಪಿದಂ ದಶ ಸಹಸ್ರ ಮದೇಭ ಬಳ ಉರುಕೋದರಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಕುಳಗಿರಿಯಂ ಸರೋಜ ನಿಲಯಂ ಮನುಜ ಆಕೃತಿಯಾಗಿ ಮಾಡಿದಂತೆ ಒಳಂ ಎನಿಪ ಅಂತುಟಪ್ಪ ಹೊಸ ಬಣ್ಣದೊಳು ಹೊಂದಿದ ಪಾರಿಜಾತಂ ಅಗ್ಗಳಂ ಎಸೆದೊಪ್ಪುವಂತೆ ತಳಿರಿಂ ಮುಗುಳಿಂ ನವಯೌವನಂ ಮನಂಗೊಳೆ ಕರಂ ಒಪ್ಪಿದಂ ದಶಸಹಸ್ರ ಮದೇ ಬಳಂ ಉರುಕೋದರಂ. ದಶಸಹಸ್ರ ಮದೇವ ಬಳಂ ಉರುಕೋದರಂ. ಸಾವಿರ ಮದಿಸಿದ ಆನೆಗಳ ದಶಸಹಸ್ರ, 10,000 ಮದಿಸಿದ ಮದೇಭ ಮದಿಸಿದ ಆನೆಗಳ ಬಳಂ ಬಲವುಳ್ಳವನು ಯಾರು? ಉರುಕೋದರಂ ಭೀಮಸೇನ. 10,000 ಮದಿಸಿದ ಆನೆಗಳ ಬಲವುಳ್ಳವನಾದಂತಹ ಉರುಕೋದರ ಭೀಮಸೇನ. ಅಂದರೆ ಉರುಕ ಅಂದರೆ ತೋಳ, ತೋಳದ ಹಾಗೆಯೇ ಹೊಟ್ಟೆ ಇರುವವನು ಅಂತ ಅದರ ಅರ್ಥ. ಮತ್ತೆ ಮತ್ತೆ ತಿನ್ನುತ್ತಲೇ ಇರುವವನು ಎನ್ನುವಂಥ ಅರ್ಥದಲ್ಲಿ ಉರುಕೋದರ ಎನ್ನುವುದು ಭೀಮಸೇನನಿಗೆ ಬಂದ ಹೆಸರು. ಇಂತಹ ಭೀಮಸೇನ ಹೇಗೆ ಬೆಳೆದ, ಆತನಿಗೆ ಯೌವನ ಹೇಗೆ ಪ್ರಾಪ್ತಿಯಾಯಿತು, ಅಥವಾ ಯೌವನ ಪ್ರಾಪ್ತಿಯಾಗುವ ಕಾಲಕ್ಕೆ ಭೀಮಸೇನನ ವಿಜೃಂಭಣೆ ಹೇಗಿತ್ತು ಎನ್ನುವುದಕ್ಕೆ ಈ ಪದ್ಯ ಸಾಕ್ಷಿ. ಆ ಪದ್ಯದಲ್ಲಿ ಬರುವ ಹಾಗೆ ಕುಳಗಿರಿಯಂ ಸರೋಜ ನಿಲಯಂ, ಶ್ರೇಷ್ಠವಾದಂತಹ ಪರ್ವತಗಳನ್ನು, ನಾನು ಆವಾಗಲೇ ಹೇಳಿದೆ ಹಿಮಾಲಯವೇ ಮೊದಲಾದ ಹಿಮಾಲಯ ಮಾಲ್ಯವಂತ ಮೊದಲಾದ ಪರ್ವತಗಳನ್ನು ಕುಳಗಿರಿಯಂ ಸರೋಜ ನಿಲಯಂ ಮನುಜಾಕೃತಿಯಾಗಿ ಮಾಡಿದಂತೆ. ಕುಲಗಿರಿಗಳನ್ನೇ ಕಡೆದು ಬ್ರಹ್ಮನು, ಸರೋಜ ನಿಲಯಂ ಅಂದರೆ ಬ್ರಹ್ಮ, ಸರೋಜವನ್ನು ಅಂದರೆ ತಾವರೆಯನ್ನು ಮನೆಯಾಗಿ ಮಾಡಿದವನು, ತಾವರೆಯನ್ನು ಪೀಠವಾಗಿ ಉಳ್ಳವನು ಬ್ರಹ್ಮ. ಕುಲಪರ್ವತಗಳನ್ನು ಮನುಷ್ಯ ರೂಪಕ್ಕೆ ತಂದನೋ ಎನ್ನುವ ಹಾಗೆ ಕುಳಗಿರಿಯಂ ಸರೋಜ ನಿಲಯಂ ಮನುಜಾಕೃತಿಯಾಗಿ ಮಾಡಿದಂ, ಅಥವಾ ಸರೋಜ ನಿಲಯಂ ಕುಳಗಿರಿಯಂ ಮನುಜಾಕೃತಿಯಾಗಿ ಮಾಡಿದಂತೆ. ಕುಲಪರ್ವತಗಳನ್ನು ಬ್ರಹ್ಮನು ಮನುಜನ ಆಕೃತಿಯ ಹಾಗೆ ಮಾಡಿದನು ಎನ್ನುವ ಹಾಗೆ ಮಾಡಿದಂತೆ ಒಳಂ, ಮಾಡಿದ ಹಾಗೆ ಒಳಂ ಅಂದರೆ ಇದ್ದಾನೆ ಎನ್ನುವಂಥ ಅರ್ಥ. ಈಗಲೂ ಕೂಡ ದಕ್ಷಿಣ ಕನ್ನಡದ ಗೌಡರ ಮಾತಾಡುವಂಥ ಕನ್ನಡದಲ್ಲಿ ಒಳನ್ ಒಳನೋ ಅಂತಂದರೆ ಇದ್ದಾನೆಯೋ, ಅವು ಒಳನೋ ಅಂತಂದರೆ ಅದೇ ಅರ್ಥ, ಅವರು ಇದ್ದಾರೆಯೋ ಎನ್ನುವಂಥ ಅರ್ಥ. ಹೀಗೆ ಒಳನ್ ಎನ್ನುವಂಥ ಪದ ಕನ್ನಡದಲ್ಲಿ ಪ್ರಯೋಗ ಆಗ್ತದೆ. ಮಾಡಿದಂತೆ ಒಳನ್ ಎನಿಸುವ, ಒಳನ್ ಎನಿಪ ಎನಿಸುವ, ಅಂತುಟಪ್ಪ ಹೊಸ ಬಣ್ಣದೊಳು ಹೊಂದಿದ ಕುಲಗಿರಿಗಳನ್ನು ಮನುಜಾಕೃತಿಗೆ ಬ್ರಹ್ಮನು ತಂದಿದ್ದಾನೋ ಎನ್ನುವ ರೀತಿಯಲ್ಲಿ ಇರುವ ಹೊಸ ಬಣ್ಣದೊಳು, ಹೊಸ ಬಣ್ಣದಲ್ಲಿ ಹೊಂದಿದ ಒಪ್ಪಿದ ಹೇಗಿತ್ತದು? ಪಾರಿಜಾತಂ ಅಗ್ಗಳಂ ಎಸೆದಂತೊಪ್ಪುವಂತೆ ತಳಿರಿಂ ಮುಗುಳಿಂ ಚಿಗುರು ಮತ್ತು ಮೊಗ್ಗುಗಳಿಂದ ಪಾರಿಜಾತವು ವಿಶೇಷವಾಗಿ ಕಾಣುವ ಹಾಗೆ, ಅಂದರೆ ಪಾರಿಜಾತ ವೃಕ್ಷವು ವಿಶೇಷವಾಗಿ ಕಾಣುವ ಹಾಗೆ ನವಯೌವನಂ ಮನಂಗೊಳೆ ಕರಂ ಒಪ್ಪಿದಂ, ಹೊಸದಾದ ಯೌವನ ವಿಶೇಷವಾಗಿ ಕಂಡುಬರಲು ಕರಂ ಒಪ್ಪಿದಂ, ವಿಶೇಷವಾಗಿ ಭೀಮಸೇನ ಕಂಡುಬಂದ. 10,000 ಆನೆಯ ಬಲವುಳ್ಳವನಾಗಿ ಆತ ಬೆಳೆದ.
0: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಪ್ರಪೋಸಿಷನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ ಬರುವಂತಹ ಪದಗಳು ಯಾವುದೆಲ್ಲ ಹೇಳಿ ನೋಡೋಣ. on, at, into, in, off, to, by, with, besides, beside.

0: ಬಿಟ್ವೀನ್, ಅಮಾಂಗ್, ಓವರ್ ಈ ತರ ಪದಗಳನ್ನು ಬಳಸಿ ವಾಕ್ಯ ಮಾಡಬೇಕಾಗತ್ತೆ. ತುಂಬಾ ಕಡೆ ನಮಗೆ ಕನ್ಫ್ಯೂಸ್ ಆಗೋದಿದೆ, ಎಲ್ಲಿ ಯಾವ ಪದ ಬಳಸಬೇಕು ಅಂತಾನೂ ಹೇಳಿದೆ. ಒಂದಷ್ಟು ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ, ಆಗ ನಿಮಗೆ ಅರ್ಥ ಆಗಬಹುದು. ಪುಸ್ತಕ ಪೆಟ್ಟಿಗೆ ಮೇಲಿದೆ, ಏನಂತ ಹೇಳ್ತೀವಿ? ಇನ್ ದ ಬಾಕ್ಸ್ ಅಂತೀವ, ಆನ್ ದ ಬಾಕ್ಸ್ ಅಂತೀವ? ದ ಬುಕ್ ಈಸ್ ಆನ್ ದ ಬಾಕ್ಸ್, ಪೆಟ್ಟಿಗೆ ಮೇಲಿದೆ ಅಲ್ವಾ? ದ ಬುಕ್ ಈಸ್ ಆನ್ ದ ಬಾಕ್ಸ್. ಕಂಪ್ಯೂಟರ್ ಮೇಜಿನ ಮೇಲಿದೆ, ಇನ್ ದ ಟೇಬಲ್ ಆರ್ ಆನ್ ದ ಟೇಬಲ್, ಎಟ್ ದ ಟೇಬಲ್, ಏನು ಹೇಳ್ತೀರಾ? ಕಂಪ್ಯೂಟರ್ ಮೇಜಿನ ಮೇಲಿದೆ, ದ ಕಂಪ್ಯೂಟರ್ ಈಸ್ ಆನ್ ದ ಟೇಬಲ್, ದ ಕಂಪ್ಯೂಟರ್ ಈಸ್ ಆನ್ ದ ಟೇಬಲ್. ಗುಮಾಸ್ತ ತನ್ನ ಸೀಟಲ್ಲಿ ಕೂತ್ಕೊಂಡಿದ್ದಾನೆ, ಗುಮಾಸ್ತ ಅಂದರೆ ಕ್ಲರ್ಕ್, ಅವನು ತನ್ನ ಸೀಟಲ್ಲಿ ಕೂತಿದ್ದಾನೆ. ಇನ್ ದ ಸೀಟ್ ಅಂತೀರಾ, ಆನ್ ದ ಸೀಟ್ ಅಂತೀರಾ, ಏನು ಹೇಳ್ತೀರಾ? ಯೋಚನೆ ಮಾಡಿ ನೋಡೋಣ. ಗುಮಾಸ್ತ ತನ್ನ ಸೀಟಲ್ಲಿ ಕೂತ್ಕೊಂಡಿದ್ದಾನೆ, ದ ಕ್ಲರ್ಕ್ ಈಸ್ ಆಟ್ ದ ಸೀಟ್ ಅಂತ ಹೇಳಬೇಕು, ದ ಕ್ಲರ್ಕ್ ಈಸ್ ಆಟ್ ದ ಸೀಟ್. ಬಾಗಿಲ ಮೇಲೆ ಹಸಿರು ಬಣ್ಣ ಇದೆ, ಏನಂತ ಹೇಳ್ತೀರಾ? ಬಾಗಿಲ ಮೇಲೆ, ಇನ್ ದ ಡೋರ್, ಆನ್ ದ ಡೋರ್, ಎಟ್ ದ ಡೋರ್, ಎಬೋ ದ ಡೋರ್, ಏನು ಹೇಳ್ತೀರಾ? ಬಾಗಿಲ ಮೇಲೆ ಹಸಿರು ಬಣ್ಣ ಇದೆ, ದರ್ ಈಸ್ ಗ್ರೀನ್ ಪೇಂಟ್ ಆನ್ ದ ಡೋರ್, ದರ್ ಈಸ್ ಗ್ರೀನ್ ಪೇಂಟ್ ಆನ್ ದ ಡೋರ್. ತಂದೆಯವರು ಬಾಗಿಲಲ್ಲೇ ನಿಂತ್ಕೊಂಡಿದ್ದಾರೆ, ತಂದೆಯವರು ಬಾಗಿಲಲ್ಲೇ ನಿಂತಿದ್ದಾರೆ. ಫಾದರ್ ಈಸ್ ಸ್ಟ್ಯಾಂಡಿಂಗ್ ಎಟ್ ದ ಡೋರ್, ಫಾದರ್ ಈಸ್ ಸ್ಟ್ಯಾಂಡಿಂಗ್ ಎಟ್ ದ ಡೋರ್. ನಿನ್ನ ಮನೆಯಲ್ಲಿ ನೋಡ್ತೀನಿ, ಐ ವಿಲ್ ಸೀ ಯು ಎಟ್ ಹೋಮ್, ಮನೆ ಅಂದಾಗ ಆಟ್ ಅಂತ ಬಂತು, ನಿನ್ನನ್ನು ಮನೆಯಲ್ಲೇ ನೋಡ್ತೀನಿ, ಐ ವಿಲ್ ಸೀ ಯು ಆಟ್ ಹೋಮ್. ಸ್ನೇಹ ರೂಮ್ ಒಳಗಡೆ ಬರ್ತಿದ್ದಾಳೆ, ಸ್ನೇಹ ರೂಮ್ ಒಳಗೆ ಬರ್ತಿದ್ದಾಳೆ ಅನ್ನೋದಕ್ಕೆ ಸ್ನೇಹ ಈಸ್ ಕಮಿಂಗ್ ಇನ್ ಟು ದ ರೂಮ್, ಸ್ನೇಹ ಈಸ್ ಕಮಿಂಗ್ ಇನ್ ಟು ದ ರೂಮ್. ರಿಷಬ್ ಮತ್ತು ರಿಚಾ ಇಬ್ಬರು ಕೋಣೆ ಒಳಗಿದ್ದಾರೆ, ರಿಷಬ್ ಆ್ಯಂಡ್ ರಿಚಾ ಬೋತ್ ಆರ್ ಇನ್ ದ ರೂಮ್, ರಿಷಬ್ ಆ್ಯಂಡ್ ರಿಚಾ ಬೋತ್ ಆರ್ ಇನ್ ದ ರೂಮ್. ನಾನು ಈ ಲೋಟದೊಳಗಡೆ ಇನ್ನಷ್ಟು ನೀರು ಸುರಿತೀನಿ, ಐ ವಿಲ್ ಪೋರ್ ಸಮ್ ವಾಟರ್ ಇನ್ ಟು ದ ಗ್ಲಾಸ್, ಇನ್ ಟು, ಐ ವಿಲ್ ಪೋರ್ ಸಮ್ ಮೋರ್ ವಾಟರ್ ಇನ್ ಟು ದ ಗ್ಲಾಸ್ ಅಂತ ಹೇಳಬೇಕು. ಏನು ಪಾಠ ಕಲಿತಾ ಇದ್ದೀವಿ ನಾವು ಇವತ್ತಿನ ಸಂಚಿಕೆಯಲ್ಲಿ? ಪ್ರಪೋಸಿಷನ್ ಬಗ್ಗೆ. ಜನ ನದಿಲಿ ಸ್ನಾನ ಮಾಡ್ತಾರೆ, ಪೀಪಲ್ ಬಾತ್ ಡ್ಯಾಶ್ ದ ರಿವರ್. ಹೇಳಿ ನೋಡೋಣ, ಡ್ಯಾಶಲ್ಲಿ ನೀವು ಪ್ರಪೋಸಿಷನ್ನ ಹಾಕಬೇಕು. ಜನ ನದಿಯಲ್ಲಿ ಸ್ನಾನ ಮಾಡ್ತಾರೆ, ಪೀಪಲ್ ಬಾತ್ ಡ್ಯಾಶ್ ಇನ್ ದ ರಿವರ್. ಏನು ಹೇಳಿದ್ರಿ? ಇನ್ ದ ರಿವರ್, ಕರೆಕ್ಟ್. ನಾವು ಬೆಂಚಿನ ಮೇಲೆ ಕೂತ್ಕೊಳ್ತೀವಿ, ಆದರೆ ಅಪ್ಪ ಆರಾಮ್ ಕುರ್ಚಿಯಲ್ಲಿ ಕೂತ್ಕೊಳ್ತಾರೆ. ನಾವೇನೋ ಬೆಂಚಿನ ಮೇಲೆ ಕೂರ್ತೀವಿ, ಆದರೆ ಅಪ್ಪ ಆರಾಮ ಕುರ್ಚಿಯಲ್ಲಿ ಕೂರ್ತಾರೆ. ಸೆಂಟೆನ್ಸ್ ಹೇಳ್ತೀನಿ, ಆದರೆ ಪ್ರಪೋಸಿಷನ್ ನೀವೇ ಟ್ರೈ ಮಾಡಬೇಕು. ವಿಸಿಟ್ ಡ್ಯಾಶ್ ದ ಬೆಂಚ್, ಬಟ್ ಫಾದರ್ ಸಿಟ್ಸ್ ಡ್ಯಾಶ್ ದ ಆರ್ಮ್ ಚೇರ್. ಏನೆಲ್ಲ ಬಳಸಿದ್ರಿ? ವಿಸಿಟ್ ಡ್ಯಾಶ್ ದ ಬೆಂಚ್ ಆನ್ ದ ಬೆಂಚ್, ಬಟ್ ಫಾದರ್ ಸಿಟ್ಸ್ ಇನ್ ದ ಆರ್ಮ್ ಚೇರ್, ಸಿಟ್ಸ್ ಇನ್ ದ ಆರ್ಮ್ ಚೇರ್, ಇನ್ ಅನ್ನೋ ಪದ ಇಲ್ಲಿ ಬಂತು. ನಿನ್ನ ಟೇಬಲ್ ಹತ್ರ ಯಾಕೆ ಕೂತ್ಕೊಳ್ಳೋದಿಲ್ಲ? ವೈ ಡೋಂಟ್ ಯು ಸಿಟ್ ಡ್ಯಾಶ್ ದ ಟೇಬಲ್, ಟೇಬಲ್ ಹತ್ರ, ಟೇಬಲ್ ಬಳಿ, ನೀನು ಟೇಬಲ್ ಬಳಿ ಯಾಕೆ ಕೂರೋದಿಲ್ಲ? ವೈ ಡೋಂಟ್ ಯು ಸಿಟ್ ಡ್ಯಾಶ್ ದ ಟೇಬಲ್, ಏನು ಹೇಳ್ತೀರಾ? ಆಟ್ ದ ಟೇಬಲ್, ವೈ ಡೋಂಟ್ ಯು ಸಿಟ್ ಆಟ್ ದ ಟೇಬಲ್. ಅವರು ತಮ್ಮ ಮನೆಯೊಳಗೆ ಹೋದರು, ಹಿ ವೆಂಟ್ ಡ್ಯಾಶ್ ಹಿಸ್ ಹೌಸ್, ಅವರು ತಮ್ಮ ಮನೆಯೊಳಗೆ ಹೋದರು, ಹಿ ವೆಂಟ್ ಡ್ಯಾಶ್ ಹಿಸ್ ಹೌಸ್, ಏನಂತ ಹಾಕ್ತೀರಾ? ಇಂಟು ಹಿಸ್ ಹೌಸ್, ಹಿ ವೆಂಟ್ ಇಂಟು ಹಿಸ್ ಹೌಸ್. ಪತ್ರನ ಕೊರಿಯರಲ್ಲಿ ಕಳಿಸಿದ್ವಿ, ದ ಲೆಟರ್ ವಾಸ್ ಸೆಂಟ್ ಡ್ಯಾಶ್ ಕೊರಿಯರ್, ಏನು ಹೇಳ್ತೀರಾ? ಡ್ಯಾಶ್ ಕೊರಿಯರ್ ಹಿಂದೆ ಏನು, ಯಾವ ಪ್ರಪೋಸಿಷನನ್ನು ಬಳಸ್ತೀರಾ? ಬಾಯ್, ದ ಲೆಟರ್ ವಾಸ್ ಸೆಂಟ್ ಬೈ ಕೊರಿಯರ್, ಪತ್ರನ ಕೊರಿಯರಲ್ಲಿ ಕಳಿಸಲಾಯಿತು ಅನ್ನೋದಕ್ಕೆ ದ ಲೆಟರ್ ವಾಸ್ ಸೆಂಟ್ ಬೈ ಕೊರಿಯರ್. ದಯವಿಟ್ಟು ಇದನ್ನು ಹಿಂದಿಯಿಂದ ಇಂಗ್ಲೀಷ್ಗೆ ಭಾಷಾಂತರ ಮಾಡಿ. ಪ್ಲೀಸ್ ಟ್ರಾನ್ಸ್ಲೇಟ್ ದಿಸ್ ಫ್ರಾಮ್ ಹಿಂದಿ ಡ್ಯಾಶ್ ಇಂಗ್ಲೀಷ್, ಯಾವ ಪ್ರಪೋಸಿಷನ್ ಹಾಕ್ತೀರಾ ಅನ್ನೋದನ್ನು ನೀವು ಹೇಳಬೇಕೀಗ. ಪ್ಲೀಸ್ ಟ್ರಾನ್ಸ್ಲೇಟ್ ದಿಸ್ ಫ್ರಾಮ್ ಹಿಂದಿ ಡ್ಯಾಶ್ ಇಂಗ್ಲೀಷ್. ಇಂಟು ಹಿಂದಿ ಇಂಟು ಇಂಗ್ಲೀಷ್. ಪ್ಲೀಸ್ ಟ್ರಾನ್ಸ್ಲೇಟ್ ದಿಸ್ ಫ್ರಮ್ ಹಿಂದಿ ಇಂಟು ಇಂಗ್ಲೀಷ್. ಹಿಮಾಚಲ ಪ್ರದೇಶ ಉತ್ತರ ಭಾರತದಲ್ಲಿದೆ. ಹಿಮಾಚಲ ಪ್ರದೇಶ್ ಈಸ್ ಡ್ಯಾಶ್ ನಾರ್ದನ್ ಇಂಡಿಯಾ. ಡ್ಯಾಶ್ ನಾರ್ದನ್ ಇಂಡಿಯಾ ಏನು ಹೇಳ್ತೀರಾ? ಇನ್ ನಾರ್ದನ್ ಇಂಡಿಯಾ. ಹಿಮಾಚಲ್ ಪ್ರದೇಶ್ ಈಸ್ ಇನ್ ನಾರ್ದರ್ನ್ ಇಂಡಿಯಾ. ನೇಪಾಳ ಭಾರತದ ಉತ್ತರದಲ್ಲಿ ಇದೆ. ನೇಪಾಳ್ ಈಸ್ ಟು ದ ನಾರ್ತ್ ಆಫ್ ಇಂಡಿಯಾ. ನೇಪಾಳ್ ಈಸ್ ಟು ದ ನಾರ್ತ್ ಆಫ್ ಇಂಡಿಯಾ. ಇಲ್ಲಿ ಟೂ ಪ್ರಪೋಸಿಷನ್ನ ಬಳಸಿದ್ದೀವಿ, ಟಿ ಒ ಟು. ಒಬ್ಬ ವ್ಯಕ್ತಿಯನ್ನ ಅವನ ಬಟ್ಟೆಯಿಂದ ಅಳಿಯೋದಿಕ್ಕೆ ಹೋಗಬಾರ್ದು. ಈ ಸೆಂಟೆನ್ಸ್ನಂತೂ ಬೇಕಷ್ಟು ಸಲ ಬಳಸ್ತೀವಲ್ವಾ? ಡೋಂಟ್ ಜಡ್ಜ್ ಅ ಪರ್ಸನ್ ಬೈ ಹಿಸ್ ಕ್ಲಾತ್ಸ್. ಬೈ ಅನ್ನೋ ಪ್ರಪೋಸಿಷನ್ ಇಲ್ಲಿ ಬಳಸಿದ್ವಿ. ಡೋಂಟ್ ಜಡ್ಜ್ ಅ ಪರ್ಸನ್ ಬೈ ಹಿಸ್ ಕ್ಲಾತ್ಸ್. ಒಬ್ಬ ವ್ಯಕ್ತಿಯನ್ನ ಅವನ ಬಟ್ಟೆಯಿಂದ ಅಳಿಯೋದಕ್ಕೆ ಹೋಗಬಾರ್ದು. ನಾನು ಆ ಬಾಟಲ್ ಒಳಗಡೆ, ಬಾಟಲ್ಗೆ ಏನು ಹೇಳ್ತೀವಿ ಕನ್ನಡದಲ್ಲಿ ನೋಡಿ, ಎಷ್ಟೊಂದು ಇಂಗ್ಲೀಷ್ ಪದ ಅಡಾಪ್ಟ್ ಮಾಡ್ಕೊಂಡಿರ್ತೀವಿ ಅಂತ ಹೇಳ್ದೆ ಅಲ್ಲ, ಅದಕ್ಕೆ ಕನ್ನಡದ ಪದ ಶೀಶೆ. ನಾನು ಶೀಶೆಯಲ್ಲಿ ಹಾಲನ್ನು ತುಂಬಿದೆ. ಐ ಫಿಲ್ಡ್ ದ ಬಾಟಲ್ ಡ್ಯಾಶ್ ಮಿಲ್ಕ್. ಹೇಳಿ ನೋಡೋಣ, ಐ ಫಿಲ್ಡ್ ದ ಬಾಟಲ್ ಡ್ಯಾಶ್ ಮಿಲ್ಕ್. ಯಾವ ಪ್ರಪೋಸಿಷನ್ ಬಳಸಿದ್ರಿ? ವಿತ್ ಮಿಲ್ಕ್. ಐ ಫಿಲ್ಡ್ ದ ಬಾಟಲ್ ವಿತ್ ಮಿಲ್ಕ್. ಹುಲಿ ಬೇಟೆಗಾರನಿಂದ ಕೊಲ್ಲಲ್ಪಟ್ಟು. ದ ಟೈಗರ್ ವಾಸ್ ಕಿಲ್ಡ್ ಡ್ಯಾಶ್ ದ ಹಂಟರ್. ಯಾವ ಪ್ರಪೋಸಿಷನು? ಬೈ. ದ ಟೈಗರ್ ವಾಸ್ ಕಿಲ್ಡ್ ಬೈ ದಿ ಹಂಟರ್. ಅವನು ನನ್ನ ತಮ್ಮನ ಹತ್ರ ನಿಂತ್ಕೊಂಡ. ಹಿ ಸ್ಟೂಡ್ ಬಿಸೈಡ್ ಹಿಸ್ ಬ್ರದರ್. ಬಿಸೈಡ್ ಅನ್ನೋ ಪ್ರಪೋಸಿಷನ್ ಬಳಸಿದ್ವಿ. ಹಿ ಸ್ಟೂಡ್ ಬಿಸೈಡ್ ಹಿಸ್ ಬ್ರದರ್. ಅವನು ನನ್ನ ತಮ್ಮನ ಬಳಿ ನಿಂತ್ಕೊಂಡ. ಹಾಕಿ ಅಷ್ಟೇ ಅಲ್ಲ, ನಾನು ಫುಟ್ಬಾಲ್ ಕೂಡ ಆಡ್ತೀನಿ. ಐ ಪ್ಲೇ ಫುಟ್ಬಾಲ್ ಡ್ಯಾಶ್ ಹಾಕಿ ಬಿಸೈಡ್ಸ್. ಬಿಸೈಡ್ಸ್ ಅನ್ನೋ ಪ್ರಪೋಸಿಷನ್. ಐ ಪ್ಲೇ ಫುಟ್ಬಾಲ್ ಬಿಸೈಡ್ಸ್ ಹಾಕಿ. ಈ ಸಿಹಿ ತಿಂಡಿನ ಕೀರ್ತಿ ಮತ್ತು ಸೌರಭ್ಗೆ ಕೂಡ ಹಂಚಿಬಿಡು. ಡಿವೈಡ್ ದ ಸ್ವೀಟ್ಸ್ ಬಿಟ್ವೀನ್ ಕೀರ್ತಿ ಆ್ಯಂಡ್ ಸೌರಭ್. ಬಿಟ್ವೀನ್ ಅನ್ನೋ ಪ್ರಪೋಸಿಷನ್ ಅನ್ನೋ ಬಳಕೆ ಆಯ್ತಿಲ್ಲಿ. ಡಿವೈಡ್ ದ ಸ್ವೀಟ್ಸ್ ಬಿಟ್ವೀನ್ ಕೀರ್ತಿ ಆ್ಯಂಡ್ ಸೌರಭ್. ಶಿಮ್ಲಾ ಬೆಟ್ಟಗಳ ಮಧ್ಯದಲ್ಲಿದೆ. ಶಿಮ್ಲಾ ಈಸ್ ಸಿಚುಯೇಟೆಡ್ ಅಮಾಂಗ್ಸ್ಟ್ ದಿ ಮೌಂಟೇನ್ಸ್. ಅಮಾಂಗ್ಸ್ಟ್ ಇದೆಯಲ್ಲ, ಅದು ಪ್ರಿಪೋಸಿಷನ್ ಇಲ್ಲಿ. ಶಿಮ್ಲಾ ಈಸ್ ಸಿಚುಯೇಟೆಡ್ ಅಮಾಂಗ್ಸ್ಟ್ ದ ಮೌಂಟೇನ್ಸ್. ಅವನು ನಿಯಮವಂತ ವ್ಯಕ್ತಿ. ನಿಯಮ ಅಂದರೆ ಏನಂತಾನೆ ಗೊತ್ತಾಗಿರ್ಲಿಕ್ಕಿಲ್ಲ ಒಂದಷ್ಟು ಜನಕ್ಕೆ, ಯಾಕೆಂದರೆ ಅವನು ಒಳ್ಳೆ ಪ್ರಿನ್ಸಿಪಲ್ ಇಟ್ಕೊಂಡಿದ್ದಾನಪ್ಪ ಅಂತ ಹೇಳ್ತೀವಲ್ಲ ಆ ಪದ. ಅವನು ನಿಯಮವಂತ ವ್ಯಕ್ತಿ. ಹೀ ಈಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಇಲ್ಲಿ ಯಾವುದು ಪ್ರಪೋಸಿಷನ್ ಬಳಕೆ ಆಯಿತು ಹುಡುಕಿ ಹೇಳಿ ನೋಡೋಣ. ಹೀ ಈಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಯಾವ ಪ್ರಪೋಸ್ ಎಲ್ಲಿ ಬಳಕೆ ಆಯಿತು? ಬಳಕೆ ಮಾಡಿಲ್ವಾ? ಹಾಗೆ ಅನ್ನಿಸ್ತಿದೆಯಾ? ಓ ಎಫ್ ಆಫ್ ಇದೆಯಲ್ಲ, ಅದುವೇ ಪ್ರಿಪೋಸಿಷನ್. ಹೀ ಈಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಯಮುನಾ ನದಿ ಮೇಲೆ ಒಂದು ಸೇತುವೆ ಇದೆ. ದೇರ್ ಇಸ್ ಅ ಬ್ರಿಡ್ಜ್ ಓವರ್ ದ ಯಮುನಾ ರಿವರ್. ಓವರ್ ಅನ್ನೋ ಪ್ರಪೋಸಿಷನ್ ನ ಬಳಕೆ ಆಯ್ತಿಲ್ಲಿ. ದೇರ್ ಇಸ್ ಅ ಬ್ರಿಡ್ಜ್ ಓವರ್ ದ ಯಮುನಾ ರಿವರ್. ಚೆಂಡನ್ನ ಗೋಡೆ ಮೇಲೆ ಎಸಿ. ಥ್ರೋ ದ ಬಾಲ್ ಓವರ್ ದ ವಾಲ್. ಥ್ರೋ ದ ಬಾಲ್ ಓವರ್ ದ ವಾಲ್. ಓವರ್ ಅನ್ನೋ ಪದ ಬಳಕೆ ಆಯಿತು. ಚೆಂಡನ್ನ ಗೋಡೆ ಮೇಲೆ ಎಸಿ ಅನ್ನೋದಕ್ಕೆ ಓವರ್. ಪಕ್ಷಿಗಳು ಸೇತುವೆ ಮೇಲೆ ಹಾರ್ತಾ ಇದೆ. ಬರ್ಡ್ಸ್ ಆರ್ ಫ್ಲೈಯಿಂಗ್ ಓವರ್ ದ ಬ್ರಿಡ್ಜ್. ಸೇತುವೆ ಮೇಲೆ ಅನ್ನೋದಕ್ಕೆ ಓವರ್. ಓವರ್ ಅನ್ನೋ ಪದದ ಬಳಕೆ ಆಯಿತು. ಇದುವೇ ಪ್ರಪೋಸಿಷನ್. ದೋಣಿಗಳು ಸೇತುವೆ ಕೆಳಗಿದೆ. ಬೋಟ್ಸ್ ಆರ್ ಅಂಡರ್ ದ ಬ್ರಿಡ್ಜ್. ಅಂಡರ್ ಅನ್ನೋ ಪ್ರಪೋಸಿಷನ್ನ ಬಳಕೆ ಆಯಿತು. ಬೋಟ್ಸ್ ಆರ್ ಅಂಡರ್ ದ ಬ್ರಿಡ್ಜ್. ರಾಜ್ ಮತ್ತು ವಿಕಾಸ್ನ ಮಧ್ಯದಲ್ಲಿ ಅಮರ್ ನಿಂತ್ಕೊಂಡಿದ್ದಾನೆ. ಅಮರ್ ಇಸ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ರಾಜ್ ಆ್ಯಂಡ್ ವಿಕಾಸ್. ರಾಜ್ ಮತ್ತು ವಿಕಾಸ್ ಮಧ್ಯೆ ನಿಂತಿದ್ದಾನೆ. ಬಿಟ್ವೀನ್ ಇದು ಪ್ರಪೋಸಿಷನ್. ರಾಮನು ಸೀತೆಯ ಮುಂದೆಯೂ, ಸೀತೆ ರಾಮನ ಹಿಂದೆ ನಿಂತ್ಕೊಂಡಿದ್ದಾಳೆ. ರಾಮ್ ಇಸ್ ಇನ್ ಫ್ರಂಟ್ ಆಫ್ ಸೀತಾ. ಸೀತಾ ಇಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಹಿಮ್. ಇಲ್ಲಿ ಎರಡು ಪ್ರಪೋಸಿಷನ್ನ ಬಳಕೆ ಆಯಿತು. ಯಾವುದು ಅಂತ ಕಂಡುಹಿಡಿದು ಹೇಳಿ ನೋಡೋಣ. ರಾಮ್ ಇಸ್ ಇನ್ ಫ್ರಂಟ್ ಆಫ್ ಸೀತಾ. ಸೀತಾ ಇಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಹಿಮ್. ಇನ್ ಫ್ರಂಟ್ ಆಫ್ ಇದು ಪ್ರಪೋಸಿಷನ್, ಅಲ್ಲಿ ಬಿಹೈಂಡ್ ಅದು ಪ್ರಪೋಸಿಷನ್. ನಾವು ಗೊಂದಲದಲ್ಲಿದ್ದೀವಿ, ಹಣ ನನ್ನ ಜೇಬಲ್ಲಿದೆ, ಬೆಸ್ತರು ಸಮುದ್ರದಲ್ಲಿದ್ದಾರೆ, ಒಳಗೆ ಯಾರಿದ್ದಾರೆ, ಬಾ ಬಾ ಬಾ, ಎಷ್ಟು ದೊಡ್ಡ ವಾಕ್ಯ ಹೇಳ್ಬಿಟ್ರಲ್ಲ, ಹಿಂಗೆ ಅಂತ ಕನ್ಫ್ಯೂಸ್ ಆಗ್ತಿದ್ದೀರಾ? ಅದೇ ನೋಡಿ ವಾಕ್ಯ, ನಾವು ಗೊಂದಲದಲ್ಲಿದ್ದೀವಿ, ವಿ ಆರ್ ಇನ್ ಕನ್ಫ್ಯೂಷನ್, ಇನ್ ಅನ್ನೋದೇ ಪ್ರಿಪೋಸಿಷನ್. ಹಣ ನನ್ನ ಜೇಬಲ್ಲಿದೆ, ದ ಮನಿ ಈಸ್ ಇನ್ ಮೈ ಪಾಕೆಟ್, ಇನ್. ಬೆಸ್ತರು ಸಮುದ್ರದಲ್ಲಿದ್ದಾರೆ, ಫಿಶರ್ಮನ್ ಆರ್ ಇನ್ ದ ಸೀ, ಇಲ್ಲಿ ಇನ್. ಒಳಗೆ ಯಾರಿದ್ದಾರೆ, ಹೂ ಇಸ್ ಇನ್ ಸೈಡ್, ಇನ್ ಸೈಡ್ ಅನ್ನೋ ಪ್ರಿಪೋಸಿಷನ್ ಬಳಕೆ ಆಯಿತು. ಈಗ ನಿಮ್ಗೆಲ್ಲ ಅರ್ಥ ಆಗಿರ್ಬೇಕು, ಆಟ್, ಆನ್, ಇನ್, ವಿತ್, ಬೈ ಈ ತರ ಪ್ರಿಪೋಸಿಷನ್ಗಳನ್ನು ಬಳಸಿದಾಗ ಅವು ಸ್ಥಾನ ಸೂಚಕ, ಕಾಲ ಸೂಚಕ ಶಬ್ದಗಳ ರೂಪದಲ್ಲಿ ಬಳಕೆಗೆ ಬರುತ್ತೆ. ಆನ್ ಮತ್ತೆ ಆಟ್ ಅಂದ್ರೆ ಮೇಲೆ ಮತ್ತೆ ಅಲ್ಲಿ ಅಂತ ಅರ್ಥ, ಬೈ ಮತ್ತೆ ವಿತ್ ಅಂದ್ರೆ ಜೊತೆಗೆ ಅಂತ ಅರ್ಥ. ಈ ಎರಡೂ ಶಬ್ದಗಳ ಅರ್ಥದಲ್ಲಿ ವ್ಯತ್ಯಾಸ ಇದೆ. ಆನ್ ದ ಟೇಬಲ್ ಅಂದ್ರೆ ಟೇಬಲ್ ಮೇಲೆ ಅಂತ ಅರ್ಥ, ಆಟ್ ದ ಟೇಬಲ್ ಅಂದ್ರೆ ಟೇಬಲ್ ಹತ್ರ ಅಂತ ಅರ್ಥ, ಬೈ ಅಂದ್ರೆ ಇದರಿಂದ ಅರ್ಥ ಆಗತ್ತೆ, ವಿತ್ ಅಂದ್ರೆ ಅದ್ರ ಜೊತೆಯಲ್ಲಿ ಇದೆ ಅಂತ ಅರ್ಥ, ಬಿಟ್ವೀನ್ ಅಂದ್ರೆ ಇಬ್ರು ವ್ಯಕ್ತಿ ಅಥವಾ ವಸ್ತುಗಳ ಮಧ್ಯ ಅಂತ ಆಯ್ತು. ಇಬ್ಬರಿಗಿಂತ ಹೆಚ್ಚು ಜನ ಇದ್ರೆ ಅಕಸ್ಮಾತ್ ಅಲ್ಲಿ ಅಮೌಂಗ್ ಅಂತ ಬಳಸ್ತೀವಿ. ಆಗ್ಲೇ ನಾನು ಹೇಳಿದೆ, ರೂಪಾ ಈಸ್ ಗೋಯಿಂಗ್ ಇನ್ ಹರ್ ರೂಮ್, ಇದು ತಪ್ಪಾಗತ್ತೆ. ರೂಪಾ ಈಸ್ ಗೋಯಿಂಗ್ ಇನ್ ಟು ಹರ್ ರೂಮ್ ಅನ್ನೋದು ಸರಿಯಾಗತ್ತೆ. ಎರಡು ರೂಮ್ನ ಒಳಗಡೆ ಹೋದ್ಲು ಅನ್ನೋ ಅರ್ಥನೇ ಕೊಡುತ್ತೆ, ಆದ್ರೆ ಕೋಣೆಲ್ ಓಡಾಡೋದು ಅನ್ನೋ ಅರ್ಥ ಸರಿಯಲ್ಲ. ಹಾಗಾಗಿ ಇಂಟು ಅನ್ನೋ ಶಬ್ದನ ಈ ವಾಕ್ಯದಲ್ಲಿ ಬಳಸಲಾಗಿದೆ. ಇನ್ ಅನ್ನೋ ಶಬ್ದನ ಕೋಣೆ ಒಳಗೆ ಯಾವುದೋ ಕೆಲಸ ಮಾಡ್ತಿದ್ದಾಳೆ ಅನ್ನೋ ಅರ್ಥದಲ್ಲಿ ಬಳಸಬಹುದು. ಈಗ ರೂಪ ತನ್ನ ಕೋಣೆಯೊಳಗಿದ್ದಾಳೆ, ರೂಪ ಈಸ್ ಇನ್ ಹರ್ ರೂಮ್, ಇದು ಸರಿಯಾಗತ್ತೆ. ರೂಪ ತನ್ನ ಕೋಣೆಯಲ್ಲಿ ನಿದ್ರೆ ಮಾಡ್ತಿದ್ದಾಳೆ, ರೂಪ ಈಸ್ ಸ್ಲೀಪಿಂಗ್ ಇನ್ ಹರ್ ರೂಮ್. ಇಲ್ಲಿ ಎಲ್ಲ ನೋಡಿ ಇನ್ ಅನ್ನೋ ಪದನೇ ಬಳಕೆ ಆಯಿತು, ಆದರೆ ರೂಪ ತನ್ನ ರೂಮಿಗೆ ಹೋಗ್ತಿದ್ದಾಳೆ ಅಂದಾಗ ರೂಪ ಈಸ್ ಗೋಯಿಂಗ್ ಇನ್ ಟು ಹರ್ ರೂಮ್ ಅಂತ ಹೇಳಬೇಕಾಗತ್ತೆ. ಹಾಗಾಗಿ ಪ್ರಿಪೋಸಿಷನ್ನ ಬಳಕೆ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಬೇಕಾದ್ದು ನಿಮ್ಗೆ ಇಷ್ಟೊತ್ತಲ್ಲಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಹೇಳಕ್ಕೆ ಇನ್ನೂ ಬೇಕಷ್ಟಿದೆ, ಕಲಿಯೋದಕ್ಕೂ ತುಂಬ ಇದೆ, ಆದರೆ ಮುಂದಿನ ಸಂಚಿಕೆವರೆಗೆ ನಾವು ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮುಕ್ಕಣಕ್ಕ ಹೊಸ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
4: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವೆರಿ ಸಾರಿ ಲಾಲಿ, ತುಂಬ ವರ್ಕ್ ಇದ್ದರಿಂದ ಇನ್ ಟೈಮ್ ಬರೋದಕ್ಕೆ ಸಾಧ್ಯ ಆಗಲಿಲ್ಲ.
1: Oh, my God.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಕಾರಣ ಸದು ಬರಿವ ಸಂಭ್ರಮದ ನೆಪವೋ ರಾಮನ ಅವತಾರ ರಘುಕುಲ ಸೋಮನ.

ಮಾತ್ರ ವರಗುರು ವಿಶ್ವಾಮಿತ್ರ ಅಭಯ ಅಸಲ್ಯಗೆ ನೀಡುವ ಪಾತ್ರ ಅಭಯ ಅಸಲ್ಯಗೆ ನೀಡುವ ಪಾತ್ರ ಹರಿಶುಭ ಹರಿಶುಭ ಗಾತ್ರ ರಾಮನ ಅವತಾರ ರಘುಕುಲ ಸೋಮ.

ಮಾತನು ಚರ ಕನಸಿನ ಸುಖಗೋ ಪುರವೋ ಮುರಿಯುವುದು ಮುಕಿಲ ನಗರದಲ್ಲಿ ರಾಮನ ಅವತಾರ ಪ್ರಭುಕುಲ ಸೋಮನ ಅವತಾರ.

0: ಭಕ್ತಾಗ್ರೇಜರ ಆಗಲಿ ನೀ ಕಥೆಯ ಮರ ಬೆರೆಯಲಿ ನೀವು ಬಸ ಕವಿತಾರ ಪರಗತಿ ಬಯಕೆಯ ಸಂಗಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ
1: ಸಿಂಚನ ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
2: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
1: ರೇಡಿಯೋದಲ್ಲಿ ಕತೆನಾ?
2: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಬಯಲು ಶೌಚ ಮುಕ್ತ, ಪ್ಲಾಸ್ಟಿಕ್ ಮುಕ್ತ, ಕಸ ಮುಕ್ತ ವಾತಾವರಣವನ್ನ ನಿರ್ಮಿಸೋಣ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ RJ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಕಾಫಿ ವಿತ್ RJ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಎಸ್, ಈ ದಿನದ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ಎಸ್, ಸ್ನೇಹಿತರೆ, ಒಂದು ದೇಶದ ಪ್ರಗತಿಗೆ ಕೇವಲ ನಗರಗಳು ಮಾತ್ರ ಇಲ್ಲಿ ಕಾರಣವಾಗಲ್ಲ, ಗ್ರಾಮಗಳ ಅಭಿವೃದ್ಧಿ ಕೂಡ ಮುಖ್ಯವಾಗಿ ಕಾರಣವಾಗುತ್ತೆ. ಗ್ರಾಮ ಉಳಿದರೆ ಮಾತ್ರ ದೇಶ ಉಳಿಯುತ್ತೆ ಅನ್ನೋ ಒಂದು ಮಾತಿದೆ. ಗ್ರಾಮ ಬೆಳೆದರೆ ಮಾತ್ರ ದೇಶ ಬೆಳೆಯುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಗ್ರಾಮಗಳು ಚೆನ್ನಾಗಿದ್ದಾಗ, ಗ್ರಾಮಗಳಿಗೆ ಎಲ್ಲ ಫೆಸಿಲಿಟಿ ಬಂದಾಗ ಮಾತ್ರ ನಗರಗಳ ಒಂದು ಉದ್ಧಾರ, ಜೀರ್ಣೋದ್ಧಾರ ಕೂಡ ಮುಖ್ಯವಾಗಿ ಆಗತ್ತೆ. ಸೊ ಇದೇ ವಿಷಯಕ್ಕೆ ಅಂತ ಬಂದರೆ ಸ್ನೇಹಿತರೆ, ಈ ದಿನ ವಿಶ್ವ ಗ್ರಾಮೀಣ ಅಭಿವೃದ್ಧಿ ದಿನ. ಗ್ರಾಮಗಳು ಚೆನ್ನಾಗಿದ್ದರೆ ಮಾತ್ರ ನಗರಗಳು, ದೇಶ ಒಂದು ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಅನ್ನೋದನ್ನು ಹೇಳಿದೆ. ಸೊ ಅಂದಾಗೆ ಸ್ನೇಹಿತರೆ, ಈ ಗ್ರಾಮೀಣ ವಿಷಯಕ್ಕೆ ಬಂದರೆ, ಗ್ರಾಮದ ವಿಷಯಕ್ಕೆ ಬಂದರೆ, ಆಗಿನ ಗ್ರಾಮಕ್ಕೂ ಈಗಿನ ಗ್ರಾಮಕ್ಕೂ ಸಾಕಷ್ಟು ವ್ಯತ್ಯಾಸಗಳನ್ನ ಕಾಣ್ತಾ ಇದ್ದೀವಿ. ನೀವು ಯಾವ ರೀತಿಯೆಲ್ಲ ವ್ಯತ್ಯಾಸಗಳನ್ನ ಕಾಣ್ತಾ ಇದ್ದೀರಾ, ಹಾಗೆ ನಿಮಗೆ ಒಂದು ಗ್ರಾಮ ಇಷ್ಟನ ಅಥವಾ ನಗರಗಳು ಇಷ್ಟನ, ಅಂದರೆ ಹಳ್ಳಿಯ ಒಂದು ವಾತಾವರಣ, ಹಳ್ಳಿಯ ಜೀವನ ಇಷ್ಟನ, ನಗರದ ಜೀವನ ಇಷ್ಟನ, ಮತ್ತು ಗ್ರಾಮಾಭಿವೃದ್ಧಿಗೆ ನಿಮ್ಮ ಒಂದು ಸಲಹೆಗಳೇನು ಅನ್ನೋದ್ರ ಬಗ್ಗೆ ಈ ದಿನ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ನೀವು ನನ್ನೊಟ್ಟಿಗೆ ಮಾತಾಡ್ಬೋದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಈ ದಿನ ಈ ಗ್ರಾಮೀಣ ಅಭಿವೃದ್ಧಿ ಅಂದ್ರೇನು, ಈ ಗ್ರಾಮಾಭಿವೃದ್ಧಿ ಯಾಕೆ ಆಗಬೇಕು ಅನ್ನೋ ಒಂದು ವಿಷಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಡಾಕ್ಟರ್ LK ಶ್ರೀಪತಿ ಸರ್ ಅವರಿದ್ದಾರೆ. ಇವರು ಪರಿಸರವಾದಿಗಳು ಮತ್ತು ಸಂದರ್ಶಕ ಪ್ರಾಧ್ಯಾಪಕರು, IIT ಧಾರವಾಡದವರು. ಸೊ ಇವರೊಂದಿಗೆ ಒಂದಿಷ್ಟು ವಿಷಯಗಳನ್ನು ತಿಳಿಯೋಣ ಸ್ನೇಹಿತರೆ, ತದನಂತರ ನಿಮ್ಮ ಕರೆಗಳನ್ನು ಸ್ವೀಕಾರ ಮಾಡ್ತೀನಿ. ಸರ್ ನಮಸ್ತೆ.
7: ನಮಸ್ತೆ
1: ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಇವತ್ತೊಂದು ವಿಶೇಷವಾಗಿರುವಂತಹ ದಿನ, ವಿಶ್ವ ಗ್ರಾಮೀಣಾಭಿವೃದ್ಧಿ ದಿನ ಸರ್. ಸೊ ಇದ್ರ ಬಗ್ಗೆ ಅಂದ್ರೆ, ಈ ಗ್ರಾಮೀಣ ಅಭಿವೃದ್ಧಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಬಂದ್ರೆ ಸರ್. ಸರ್, ನಿಮ್ಮ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಿದೆ. ಒಂದ್ ಸ್ವಲ್ಪ ಒಂದ್ ಸಿಗ್ನಲ್ ಇರೋ ಪ್ಲೇಸ್ ಬಂದ್ರೆ ಚೆನ್ನಾಗಿರುತ್ತೆ ಸರ್.
7: ಸಿಗ್ನಲ್ ಇದು ಸಿಮ್ ಇದೆ,
1: ಓಕೆ, ಇವಾಗ ಮಾತಾಡಿ ಸರ್. ಸರ್, ಇವಾಗ ಕೇಳಿಸ್ತಾ ಇದೆ.
7: ಇವತ್ತು ವಿಶ್ವ ಗ್ರಾಮಾಭಿವೃದ್ಧಿ ದಿನ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವ ಗ್ರಾಮಾಭಿವೃದ್ಧಿ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗತ್ತೆ.
1: ಕರೆಕ್ಟ್ ಸರ್.
7: ಬಹಳ ಮುಖ್ಯವಾಗಿ ಯಾವುದೇ ದೇಶದಲ್ಲಿ ನಗರಗಳು ಇರುತ್ತೆ. ನಗರಗಳು ಅಂತಂದ್ರೆ ಅವುಗಳ ಜನಸಂಖ್ಯೆ ಜಾಸ್ತಿ ಇರುತ್ತೆ, ವ್ಯವಸ್ಥೆಗಳಿರ್ತಾವೆ, ಕೆಲವು ಅನುಕೂಲತೆಗಳಿರ್ತಾವೆ, ಆಮೇಲೆ ಗ್ರಾಮೀಣ ಪ್ರದೇಶ ಇರುತ್ತೆ.
1: ಹೌದು.
7: ಈ ಗ್ರಾಮಗಳು ಮತ್ತೆ ನಗರಗಳು, ಇವುಗಳಿಗಿರೋ ವ್ಯತ್ಯಾಸ ನಮಗೆಲ್ಲ ಗೊತ್ತಿದೆ. ನಮ್ಮ ದೇಶದಲ್ಲಂತೂ ಇದು ಬಹಳ ಎದ್ದು ಕಾಣುತ್ತೆ. ಈಗ ಸಂಪರ್ಕ ವ್ಯವಸ್ಥೆ ಇರೋದಿಲ್ಲ, ಸಾರಿಗೆ ವ್ಯವಸ್ಥೆ ಇರೋದಿಲ್ಲ, ಆರೋಗ್ಯ ವ್ಯವಸ್ಥೆ ಇರಲ್ಲ, ಸರಿಯಾದ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇರಲ್ಲ. ಹೀಗೆ ಬೇಕಾದಷ್ಟು ವ್ಯತ್ಯಾಸಗಳು ನಗರಕ್ಕೆ ಮತ್ತೆ ಗ್ರಾಮಕ್ಕೆ ಬರುತ್ತೆ. ಈ ಗ್ರಾಮಾಭಿವೃದ್ಧಿ ಅಂತಂದ್ರೆ ಸ್ಥಳೀಯರಿಗೆ ಅಂದ್ರೆ ಅಲ್ಲಿ ವಾಸ ಮಾಡುವಂತ ಜನಗಳಿಗೆ ಏನೇನು ಸೌಕರ್ಯಗಳನ್ನ ಅಲ್ಲಿ ಕೊಡಬೇಕಾಗುತ್ತೆ, ಅದರ ಬಗ್ಗೆ ಅವರಿಗೆ ಉದ್ಯೋಗ ಇರಬಹುದು, ಶಿಕ್ಷಣ ಇರಬಹುದು, ಆರೋಗ್ಯ ಇರಬಹುದು, ನೈರ್ಮಲ್ಯ ಅಂದ್ರೆ ಸ್ವಚ್ಛತೆ ಇರಬಹುದು, ಹೀಗೆ ಎಲ್ಲ ಅನುಕೂಲಗಳು ಸಾರಿಗೆ, ಇವುಗಳನ್ನ ನಾವು ಗ್ರಾಮೀಣ ಪ್ರದೇಶಕ್ಕೆ ಒತ್ತು ಕೊಟ್ಟು ನೀಡಿದಾಗ ಅಲ್ಲಿಯ ಜನಗಳಿಗೆ ನೆಮ್ಮದಿಯ ಬದುಕು ಒಂದು ಸಿಗುತ್ತೆ, ಮತ್ತೆ ಅವರು ಸಹಜವಾಗಿ ನಗರ ಪ್ರದೇಶಕ್ಕೆ ವಲಸೆ ಹೋಗುವುದು ಕಡಿಮೆ ಆಗುತ್ತೆ. ಆ ದಿಕ್ಕಿನಲ್ಲಿ ಈ ಗ್ರಾಮಾಭಿವೃದ್ಧಿ ಬಹಳ ಮುಖ್ಯ ಆಗುತ್ತೆ.
1: ಕರೆಕ್ಟ್ ಸರ್.
7: ಇನ್ನೊಂದು ದೃಷ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ನಮ್ಮ ಬದುಕಿಗೆ ಆಧಾರವಾದಂತಹ ಆಹಾರ ನಗರಗಳಲ್ಲಿ ಬೆಳೆಯಲ್ಲ. ನಗರಗಳಲ್ಲಿ ಏನಿದ್ರು ಹಳ್ಳಿ ಪ್ರದೇಶಗಳಲ್ಲಿ ಬೆಳೆದಂತ ಆಹಾರವನ್ನ, ಅದು ತರಕಾರಿ ಇರ್ಬೋದು, ಬೇರೆ ಯಾವುದೇ ತರದ ಆಹಾರಗಳಿರ್ಬೋದು, ಅಲ್ಲಿ ಬೆಳೆದಿದ್ದನ್ನ ಇಲ್ಲಿ ತಂದು ಮಾರಾಟ ಮಾಡುವಂತ ವ್ಯವಸ್ಥೆ ನಗರಗಳಲ್ಲಿ ಇರುತ್ತೆ.
1: ನಿಜ.
7: ಆದ್ರೆ ಬೆಳೆಯುವ ಜಾಗ ಏನಿದೆ ಅದು ಗ್ರಾಮೀಣ ಪ್ರದೇಶದಲ್ಲಿ.
1: ಹೌದು.
7: ಹಾಗಾಗಿ ಆ ದೃಷ್ಟಿಯಿಂದನೂ ಸಹ ಗ್ರಾಮ್ಯಾಭಿವೃದ್ಧಿ ಬಹಳ ಮುಖ್ಯ ಆಗುತ್ತೆ.
1: ಬೇಕೇ ಬೇಕು.
7: ಹಾ
1: ಹೌದು ಸರ್.
7: ಸೊ ಇನ್ನೊಂದು ತಾತ್ವಿಕವಾಗಿ ಯೋಚನೆ ಮಾಡೋದಾದ್ರೆ ನಿಮಗೆ ಸುಮಾರು 1950 ಆ ದಶಕಗಳಲ್ಲಿ ಒಂದು ಅದ್ಭುತವಾದ ಪುಸ್ತಕ ಹೊರಬಂತು. ಅದನ್ನ ಶುಮಾಕರ್ ಅನ್ನೋರು ಬರೆದಿದ್ರು. ಅದು ಇಂಗ್ಲಿಷ್ ಭಾಷೆನಲ್ಲಿ ಬರೆದಿದ್ರು. ಇವರು ಮೂಲತಃ ಜರ್ಮನಿಯವರು, ಇಂಗ್ಲೆಂಡ್ ನಲ್ಲಿ ವಾಸ ಮಾಡ್ತಾ ಇದ್ರು. ಅವರು ಹಲವಾರು ಉದ್ಯೋಗಗಳನ್ನ ಮಾಡಿದ್ದಾರೆ. ಅವರು ಎಜುಕೇಶನಿಸ್ಟ್ ಆಗಿದ್ರು, ಮತ್ತೆ ಇಂಡಸ್ಟ್ರಿಯಲಿಸ್ಟ್ ಆಗಿದ್ರು, ಮತ್ತೆ ಲೇಖಕರು. ಹೌದು. ಅವರು ಸ್ಮಾಲ್ ಇಸ್ ಬ್ಯೂಟಿಫುಲ್ ಅಂತ ಒಂದು ಸಣ್ಣ ಪುಸ್ತಕ ಬರೆದಿದ್ದಾರೆ, ಟೈಟ್ಲಿಗೆ ಹೊಂದುವಂತದ್ದು. ಅದರಲ್ಲಿ ಅವರು ಮಹಾತ್ಮ ಗಾಂಧಿಯವರಿಂದ ಇನ್ಫ್ಲೂಯೆನ್ಸ್ ಆದಂತ ವ್ಯಕ್ತಿ. ಅವರು ಅದರಲ್ಲಿ ಯಾವುದೇ ವ್ಯವಸ್ಥೆ ಚಿಕ್ಕದಾಗಿದ್ರೆ ಅದು ಸುಂದರವಾಗಿರುತ್ತೆ, ಅಂದ್ರೆ ಅದು ಪ್ರಕೃತಿಗೆ ಹತ್ತಿರವಾಗಿರುತ್ತೆ ಮತ್ತೆ ಸುಸ್ಥಿರವಾಗಿರುತ್ತೆ ಅನ್ನೋದನ್ನ ಅವರು ಪ್ರತಿಪಾದಿಸ್ತಾರೆ. ಅದು ಈವನ್ ಔದ್ಯೋಗಿಕ ಕ್ಷೇತ್ರ ಇರಬಹುದು, ಉತ್ಪಾದನಾ ಕ್ಷೇತ್ರ ಇರಬಹುದು, ಸಾರಿಗೆ ಇರಬಹುದು, ಶಿಕ್ಷಣ ಇರಬಹುದು, ನೈರ್ಮಲ್ಯ, ಎಲ್ಲಾ ವಿಷಯಗಳನ್ನ ತಗೊಂಡ್ರು ಸಹ ಘಟಕ ಒಂದು ವ್ಯವಸ್ಥೆ ಚಿಕ್ಕದಾದಷ್ಟು ಅದು ಸುಸ್ಥಿರ ಆಗಿರುತ್ತೆ ಅನ್ನೋದನ್ನ ಅವ್ರು ಪ್ರತಿಪಾದಿಸ್ತಾರೆ ಉದಾಹರಣೆಗಳ ಸಮೇತ. ಆ ದಿಕ್ಕಿನಲ್ಲಿ ನೋಡೋದಾದ್ರೆ ನಗರಗಳಿಗೆ ಮತ್ತು ಗ್ರಾಮೀಣ ಪ್ರದೇಶಗಳಿಗಿರುವಂತ ವ್ಯತ್ಯಾಸ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಗರಗಳು ಅಂತಂದ್ರೆ ನೀವು 1,00,000, 2,00,000, 10,00,000 ಅಥವಾ ಬೆಂಗಳೂರು ಅಂತ ನಗರ ತಗೊಂಡ್ರೆ ಕೋಟಿ, ಅಷ್ಟು ಜನಸಂಖ್ಯೆ ಬಹಳ ಕಡಿಮೆ ಜಾಗದಲ್ಲಿ ವಾಸ ಮಾಡುವಂತ ಒಂದು ವ್ಯವಸ್ಥೆ. ಗ್ರಾಮೀಣ ಪ್ರದೇಶ ಅಂತಂದ್ರೆ ಅದು 1,000 ಇರ್ಬೋದು, ಕೆಲವು ತುಂಬಾ ಸಣ್ಣ ಹಳ್ಳಿಗಳು 500 ಜನಸಂಖ್ಯೆ ಇರುವಂತ ಹಳ್ಳಿಗಳು ಇದೆ. ಮಲೆನಾಡಿಗೆ ಹೋದ್ರೆ ಒಂದೊಂದು ಮನೇನೆ ಒಂದು ಹಳ್ಳಿಯ ಹೆಸರನ್ನ ಪಡೆದಿರುತ್ತೆ. ಬಹಳ ಅಂದ್ರೆ 5,000 ಅಥವಾ 8,000, 10,000 ಜನಸಂಖ್ಯೆ ಇರುವಂತದನ್ನ ನಾವು ಹಳ್ಳಿ ಅಂತ ಗುರುತಿಸ್ತೀವಿ. ಈ ಚಿಕ್ಕ ಒಂದು ಏನು ಘಟಕ ಇದೆ, ಇದು ಹೆಚ್ಚು ಸುಸ್ಥಿರ ಅನ್ನೋದನ್ನ ಈ ಪುಸ್ತಕದಲ್ಲಿ ಪ್ರತಿಪಾದಿಸ್ತಾರೆ. ಹಾಗಾಗಿ ನಾವು ಹಳ್ಳಿಗಳ ಮಹತ್ವ ಇದರಲ್ಲಿ ಗೊತ್ತಾಗುತ್ತೆ. ನಮ್ಮ ಒಟ್ಟಾರೆಯಾಗಿ ಸುಸ್ಥಿರವಾದ ಜೀವನ ಏನಿದೆ, ಅದು ನಮ್ಮ ಆಹಾರ, ನೀರು, ಇಂಧನ, ಸಾರಿಗೆ, ಶಿಕ್ಷಣ, ಯಾವುದನ್ನ ಇವೆಲ್ಲವುದನ್ನು ತಗೊಂಡಾಗ ಯಾವ ಘಟಕ ಸುಸ್ಥಿರ ಅನ್ನೋದನ್ನ ನೋಡಿದಾಗ ಅದು ಗ್ರಾಮೀಣ ಪ್ರದೇಶ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಭಾರತಕ್ಕೆ ಸೀಮಿತವಾಗಿ ಹೇಳೋದಾದ್ರೆ ನಮ್ದು ಬಹಳ ಹಿಂದಿಂದನು ನಾವು ಪುಸ್ತಕಗಳಲ್ಲಿ ಓದ್ತೀವಿ ಭಾರತ ಹಳ್ಳಿಗಳ ದೇಶ. ನಮ್ಮ ಒಟ್ಟು ಜನಸಂಖ್ಯೆನಲ್ಲಿ ಬಹುಶಃ ಸ್ವತಂತ್ರ ಪೂರ್ವದಲ್ಲಿ ಅಥವಾ ಸ್ವತಂತ್ರ ಬಂದಾಗ ಸುಮಾರು ಒಂದು 70% ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರು, ಒಂದು 30% ಜನ ನಗರ ಪ್ರದೇಶದಲ್ಲಿದ್ರು. ಆಮೇಲೆ ಅದು ಕ್ರಮೇಣವಾಗಿ ವಲಸೆ ಕಾರಣಗಳಿಂದ ಈಗ ಸುಮಾರು ಈಗಲೂ ಸಹ 60% ಜನಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲಿದೆ, 40% ನಗರ ಪ್ರದೇಶದಲ್ಲಿದೆ. ಗಾಂಧೀಜಿ ಅವರು ಆ ಒಂದು ಮಾತನ್ನ ಹೇಳ್ತಾ ಇದ್ರು, ಗ್ರಾಮ ಸ್ವರಾಜ್ ಅನ್ನೋ ಒಂದು ಇದನ್ನ ಸಿದ್ಧಾಂತವನ್ನ ಅವ್ರು ಮುಂದಿಟ್ಟಿದ್ರು. ಏನು ಅಂದ್ರೆ ಸ್ವತಂತ್ರ ಅನ್ನೋದು ರಾಜಕೀಯ ಸ್ವತಂತ್ರ ಅಲ್ಲ, ನಮ್ಮ ದೇಶಕ್ಕೆ ನಿಜವಾದ ಸ್ವತಂತ್ರ ಯಾವಾಗ ಬರುತ್ತೆ ಅಂದ್ರೆ ಗ್ರಾಮ ಸ್ವರಾಜ್ಯ, ಗ್ರಾಮಗಳಿಗೆ ಸ್ವತಂತ್ರ ಬಂದಾಗ ಅದು ಸ್ವರಾಜ್ಯ ಆಗುತ್ತೆ.
8: ಖಂಡಿತ,
7: ಅದು ಗ್ರಾಮ ಸ್ವರಾಜ್ಯ ಅನ್ನೋ ಒಂದು ಬಹಳ ದೊಡ್ಡ ಒಂದು ಸಿದ್ಧಾಂತ ಅದು. ಅದರಲ್ಲಿ ಅವ್ರು ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂದ್ರೆ ಪ್ರತಿ ಹಳ್ಳಿನೂ ತನ್ನಷ್ಟಕ್ಕೆ ತಾನು ಸ್ವಾವಲಂಬಿ ಆಗ್ಬೇಕು.
8: ಕರೆಕ್ಟ್.
7: ಅಂದ್ರೆ ಆ ಹಳ್ಳಿನಲ್ಲಿ ವಾಸ ಮಾಡುವಂತ ಜನರಿಗೆ ಉದ್ಯೋಗ, ವಸತಿ, ನೀರು, ಆಹಾರ ಎಲ್ಲಾ ವ್ಯವಸ್ಥೆಗಳು ಸಹ ಅದೇ ಗ್ರಾಮದಲ್ಲಿ ಸಿಗೋ ಹಾಗೆ ಆಗ್ಬೇಕು.
8: ಒಟ್ಟಾರೆ ಮೂಲಭೂತ,
7: ಹೌದು, ಒಟ್ಟಾರಿಯಾಗಿ ಹಾಗಿದ್ದಾಗ ಮಾತ್ರ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಹಾಗೆ ಅಂತ ಒಂದು ವ್ಯವಸ್ಥೆ ಅಂತ ನಾವು ಹೋಗ್ಬೇಕು. ಯಾವುದು ಸಹ ನಗರ ಕೇಂದ್ರೀಕೃತ ಆಗಬಾರದು ಅನ್ನೋದನ್ನ ಅವರು ಗ್ರಾಮ ಸ್ವರಾಜ್ ಅನ್ನೋ ಸಿದ್ಧಾಂತದಲ್ಲಿ ಗಾಂಧೀಜಿಯವರು ಹೇಳಿದ್ದಾರೆ. ಇದು ಇವತ್ತಿನ ನಮ್ಮ ಜಾಗತಿಕ ಏನು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರವಾಗಿಯೂ ಸಹ ಈ ವ್ಯವಸ್ಥೆ ನಮಗೆ ಬೇಕು ಅಂತ ಅನ್ಸುತ್ತೆ.
8: ಕರೆಕ್ಟ್ ಸರ್.
7: ಯಾಕೆ ಉದಾಹರಣೆ ತಗೊಳ್ಳೋಣ, ಈಗ ಒಂದು ದೊಡ್ಡ ನಗರ ಎರಡನ್ನ ನಾವು ಹೋಲಿಕೆ ಮಾಡೋದಾದ್ರೆ ಒಂದು ಒಂದು ಕೋಟಿ ಜನ ಇರುವಂತ ಬೆಂಗಳೂರು ಅಥವಾ ಡೆಲ್ಲಿ ಇರಬಹುದು, ಈ ತರ ದೊಡ್ಡ ನಗರಗಳನ್ನ ತಗೊಳ್ಳೋಣ, ಒಂದು ಸಣ್ಣ ಹಳ್ಳಿ ತಗೊಳ್ಳೋಣ. ಈಗ ಈ ದೊಡ್ಡ ನಗರ ಒಂದೇ ಕೆಲವೇ ಜಾಗದಲ್ಲಿ ಅಂದ್ರೆ ಕೆಲವೇ ಹೆಕ್ಟೇರ್ ಪ್ರದೇಶದಲ್ಲಿ ಕೋಟ್ಯಾಂತರ ಜನ ವಾಸ ಮಾಡೋದ್ರಿಂದ ಅವರಿಗೆ ಬೇಕಾದಂತ ಇಂಧನ ಹೊರಗಡೆಯಿಂದ ಬರ್ಬೇಕಾಗತ್ತೆ.
8: ಹೌದು.
7: ಅವರಿಗೆ ಬೇಕಾದಂತ ನೀರು ಹೊರಗಡೆಯಿಂದ ಬರ್ಬೇಕಾಗತ್ತೆ. ಅವರಿಗೆ ಬೇಕಾದಂತ ಆಹಾರ, ಹಾಲು, ತರಕಾರಿ ಎಲ್ಲಾ ದಿನಬಳಕೆ ಅವಶ್ಯಕ ವಸ್ತುಗಳು ಸಹ ದೂರದ ಪ್ರದೇಶಗಳಿಂದ ಅಲ್ಲಿಗೆ ಬರಬೇಕಾಗತ್ತೆ. ಈ ಸಾಗಾಣಿಕೆ ಇದೆಯಲ್ಲ, ಎಲ್ಲೋ ಬೆಳೆದಿದ್ದನ್ನ ಎಲ್ಲೋ ತಗೊಂಡೋಗಿ ಬಳಸುವಂತದ್ದು, ಇದು ನಮ್ಮ ದೇಶದ ಮೇಲೆ ಮತ್ತೆ ಇಡೀ ನಮ್ಮ ವಿಶ್ವದ ಮೇಲೆ ದೊಡ್ಡ ಒಂದು ಹೊರೆಯನ್ನ ಹೊರಸುತ್ತೆ. ಅದಕ್ಕೆ ಈಗ ತಾಪಮಾನ ಏರಿಕೆ ಅನ್ನೋದನ್ನ ನಾವ್ ಯಾಕೆ ಮಾತಾಡ್ತಾ ಇದೀವಿ ಅಂದ್ರೆ ನಗರದಲ್ಲಿ ಜನದಟ್ಟಣೆಯಿಂದ ಅದಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳು ಸಹ ಹೊರಗಡೆಯಿಂದ ಅಲ್ಲಿ ಬರ್ಬೇಕಾಗೋದ್ರಿಂದ ಸಾಗಾಣಿಕೆ ಇಂಧನ ಇರಬಹುದು, ಅಲ್ಲಿ ಬಳಸುವವರ ಇಂಧನ ಇರಬಹುದು, ಅದು ಅತಿ ಜಾಸ್ತಿ ಆಗೋದ್ರಿಂದ ಈ ವಿಶ್ವದಲ್ಲಿ ಇಂತಹ ಸಮಸ್ಯೆಗಳು ಬಂದಿದೆ. ಇನ್ನೊಂದು ಬಹಳ ಮುಖ್ಯವಾದ್ದು ಅಂತಂದ್ರೆ ನೈರ್ಮಲ್ಯೀಕರಣ ಅಥವಾ ತ್ಯಾಜ್ಯ ವಿಲೇವಾರಿ. ಈಗ ಹಳ್ಳಿಗಳಲ್ಲಿ ಏನಾಗ್ತದೆ, ನಮ್ಮ ಮನೆ ಹಿಂದ್ಗಡೆ ತಿಪ್ಪೆ ಇರುತ್ತೆ, ನಾವು ಮನೆಯಲ್ಲಿ ಬಂದಂತ ತ್ಯಾಜ್ಯವನ್ನ ಹಿಂದ್ಗಡೆ ತಿಪ್ಪೆಗೆ ಹಾಕ್ತಿವಿ, ಅದು ಗೊಬ್ಬರ ಆಗಿ ನಮ್ಮದೇ ಒಂದು ಹೊಲಗಳಲ್ಲಿ ಗದ್ದೆಗಳಲ್ಲಿ ವಿಲೇವಾರಿ ಆಗುತ್ತೆ. ಇದು ಸುಸ್ಥಿರವಾದ ಒಂದು
8: ವ್ಯವಸ್ಥೆ.
7: ಈಗ ನಗರಗಳಲ್ಲಿ ಅಲ್ಲೂ ಸಹ ಜನ ಇರೋದ್ರಿಂದ ತ್ಯಾಜ್ಯ ಸಾಕಷ್ಟು ಪ್ರಮಾಣದಲ್ಲಿ ಸೃಷ್ಟಿಯಾಗುತ್ತೆ. ಆದ್ರೆ ಆ ತ್ಯಾಜ್ಯವನ್ನ ಹಳ್ಳಿಯ ಜಮೀನಿಗೆ ತಲುಪಿಸೋದ್ ಯಾರು?
8: ಹೌದಲ್ವಾ,
7: ತಲುಪಿಸೋಕ್ ವ್ಯವಸ್ಥೆ ಆಗೋಕ್ ಸಾಧ್ಯನೇ ಇಲ್ಲ.
8: ಹೌದು, ಕಷ್ಟ.
7: ಈಗ ಬೆಂಗಳೂರಂತ ನಗರ 60 ಕಿಲೋಮೀಟರ್ ಸುತ್ತಳತೆ ವ್ಯಾಸ ಇರುವಂತ ಒಂದು ನಗರದಲ್ಲಿ ಎಲ್ಲೋ ಊರ್ ಮಧ್ಯದಲ್ಲಿ ಸೃಷ್ಟಿಯಾಗೋ ತ್ಯಾಜ್ಯವನ್ನ ಅದು ಯಾವ್ದೋ ಹಳ್ಳಿಗೆ ತಗೊಂಡೋಗಿ ತಲುಪಿಸುವಂತ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ತ್ಯಾಜ್ಯ ಅದು ಗೊಬ್ಬರ ಆಗೋದು ಬೇಕು ಅಂದ್ರೆ ಹಳ್ಳಿಗೆ ಹೋಗಿ ಗೊಬ್ಬರ ಆಗ್ಬೇಕು.
8: ಹೌದು.
7: ಆದ್ರೆ ಈ ದೊಡ್ಡ ವ್ಯವಸ್ಥೆನಲ್ಲಿ ಅಂದ್ರೆ ದೊಡ್ಡ ನಗರಗಳಲ್ಲಿ ಇದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದು ನಗರದಲ್ಲೂ ಸಮಸ್ಯೆ, ಹಳ್ಳಿಗಳಿಗೆ ಬೇಕಾದಂತ ಗೊಬ್ಬರದ ಅಭಾವನೂ ಒಂದು ಸಮಸ್ಯೆ ಆಗುತ್ತೆ. ನೋಡಿ, ಒಂದು ಹಳ್ಳಿನಲ್ಲಿ ಬೆಳೆದಂತ ತರಕಾರಿನ ನೀವು ದೊಡ್ಡ ನಗರಕ್ಕೆ ತಗೊಂಡು ಹೋದ್ರೆ ಆ ಹಳ್ಳಿನ ಮಣ್ಣು ಅದರಲ್ಲಿರೋ ಸಾರನ್ನ ನಾವು ತರಕಾರಿ ರೂಪದಲ್ಲಿ ನೋಡ್ತೀವಿ. ಅಂದ್ರೆ ಆ ಭೂಮಿಯ ಸಾರವನ್ನ ಹೀರಿ ಬೆಳೆದಂತ ತರಕಾರಿ ನಗರಕ್ಕೆ ಹೋಗುತ್ತೆ. ನಗರದಲ್ಲಿ ಅದನ್ನ ಬಳಸಿ ಅದು ಉಳಿದಿದ್ದನ್ನ ತ್ಯಾಜ್ಯ ಮತ್ತೆ ನಮ್ಮ ಭೂಮಿಗೆ ಹಳ್ಳಿಯ ಜಮೀನಿಗೆ ಬಂದ್ರೆ ಚಕ್ರ ಪೂರ್ತಿ ಆಗುತ್ತೆ.
8: ಕರೆಕ್ಟ್. ಹೌದು.
7: ಇಲ್ದೆ ಇದ್ರೆ ಏನಾಗುತ್ತೆ, ಹಳ್ಳಿಯ ಜಮೀನಿನ ಸಾರ, ಮಣ್ಣಿನ ಸಾರ ನಗರಕ್ಕೆ ಹೋಗಿ ಅಲ್ಲಿ ತ್ಯಾಜ್ಯ ಆಗಿ ಅದು ಸಮಸ್ಯೆಯನ್ನ ಉಂಟು ಮಾಡುತ್ತೆ.
8: ನಿಜ.
7: ಹಾಗಾಗಿ ಇಲ್ಲಿ ಭೂಮಿಯ ಫಲವತ್ತತೆ ಕಡಿಮೆ ಆಯ್ತು, ನಗರದಲ್ಲಿ ತ್ಯಾಜ್ಯ ಸಮಸ್ಯೆ
8: ಜಾಸ್ತಿ ಆಗ್ತಾ ಹೋಗುತ್ತೆ.
7: ಇದಕ್ಕೆ ಯಾಕೆ ಹೀಗಾಗುತ್ತೆ ಅಂತಂದ್ರೆ ಈ ನಗರೀಕರಣ. ಹಾಗಾಗಿ ಹಳ್ಳಿಯ ಸುಧಾರಣೆಗೆ ನಾವು ಒತ್ತುವನ್ನು ಕೊಡಬೇಕು. ಇದನ್ನ ಗಾಂಧೀಜಿಯವರು ಬಹಳ ಹೇಳಿದ್ರು. ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಆಡಳಿತ ವ್ಯವಸ್ಥೆನಲ್ಲೂ ಇದೆ. ಉದಾಹರಣೆಗೆ ಕರ್ನಾಟಕ ರಾಜ್ಯ ತಗೊಳ್ಳೋದಾದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ ಅಂತ ಒಂದು ಇಲಾಖೆನೇ ಇದೆ, ಅದಕ್ಕೊಬ್ಬರು ಮಂತ್ರಿಗಳು ಸಹ ಇರ್ತಾರೆ. ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ನೋಡಿದ್ರೆ ರೂರಲ್ ಡೆವಲಪ್ಮೆಂಟ್, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ ಇಲಾಖೆನೇ ಇದೆ, ಮಿನಿಸ್ಟ್ರಿ ಇದೆ, ಸಚಿವಾಲಯ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈಗಿನ ಸಚಿವರಾಗಿದ್ದಾರೆ. ಅದಕ್ಕೆ ಹಾ, ಅದರಲ್ಲಿ ಈ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಯೋಜನೆಗಳು ಬರುತ್ತೆ. ಇದು ಇದು ಗ್ರಾಮೀಣಾಭಿವೃದ್ಧಿ ಯಾಕೆ ಬೇಕು ಅನ್ನೋದ್ರದ್ದು ಮಹತ್ವವನ್ನ ಹೇಳುತ್ತೆ.
8: ಓಕೆ ಸರ್, ಓಕೆ, ಅಷ್ಟು ವಿಷಯಗಳನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಡಾಕ್ಟರ್ ಎಲ್ ಕೆ ಶ್ರೀಪತಿ ಸರ್. ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು ಸರ್.
7: ನಮಸ್ಕಾರ.
8: ನಮಸ್ತೆ.
7: ನಮಸ್ತೆ.
8: ನಮಸ್ತೆ. ಎಸ್ ಸ್ನೇಹಿತರೆ, ಗ್ರಾಮೀಣಾಭಿವೃದ್ಧಿ ಯಾಕೆ ಆಗ್ಬೇಕು, ಆದ್ರೆ ಏನೆಲ್ಲ ಆಗತ್ತೆ, ಯಾವೆಲ್ಲ ಅನುಕೂಲಗಳು ಆಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರು ಡಾಕ್ಟರ್ ಶ್ರೀಪತಿ ಸರ್ ಅವರು. ಎಸ್, ನೀವು ಕೂಡ ಕರೆ ಮಾಡಿ ಈ ಗ್ರಾಮೀಣ ಅಭಿವೃದ್ಧಿಯ ಬಗ್ಗೆ ಮಾತಾಡ್ಬೋದು ಸ್ನೇಹಿತರೆ. ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686092799 ಈ ಸಂಖ್ಯೆಗೆ ಕರೆ ಮಾಡಿ. ಗ್ರಾಮೀಣ ಅಭಿವೃದ್ಧಿ ಆಗಬೇಕು ಅಂದರೆ ನಿಮ್ಮ ಒಂದು ಸಲಹೆಗಳು ಕೂಡ ತುಂಬಾ ಮುಖ್ಯ ಆಗತ್ತೆ. ಯಾಕೆ ಯಾಕೆ ಆಗ್ಬೇಕು, ಆಗಿನ ಒಂದು ಗ್ರಾಮಕ್ಕೂ ಈಗಿನ ಒಂದು ಗ್ರಾಮಕ್ಕೂ ಯಾವೆಲ್ಲ ವ್ಯತ್ಯಾಸಗಳನ್ನ ನೀವು ಕಾಣ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಮಾತಾಡ್ಬೋದು. ಫಸ್ಟ್ ಕರೆ ಯಾರು, ಎಲ್ಲಿಂದ ಅಂತ ಮಾತಾಡೋಣ. ನಮಸ್ತೆ
7: ಮೇಡಮ್. ನಮಸ್ತೆ.
8: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಿ?
7: ಆರಾಮಿದ್ದೀನಿ ಮೇಡಮ್.
8: ಸರ್ ಸರ್ ಕೆಲಸ ಎಲ್ಲ ಹೇಗ್ ನಡೀತಾ ಇದೆ?
7: ನಡೀತಾ ಇದೆ ಮೇಡಮ್, ನಡೀತಾ ಇದೆ. ಮಳೆ ಇಲ್ಲ, ಬೇರೆ ಕಡೆ ಎಲ್ಲ ಇಲ್ಲ, ನಮ್ಮ ಹಾಸನ ಜಿಲ್ಲೆಯಲ್ಲೆಲ್ಲ ಮಳೆ ಆಗ್ತಾ ಇದೆ ಅಂತಾರೆ, ನಮಗೆ ಇಲ್ಲ ಇಲ್ಲಿ.
8: ಓಕೆ, ಅಂದ್ರೆ ನಿಮ್ದು ಯಾವ ಗ್ರಾಮ ಬರುತ್ತೆ ಸರ್?
7: ಅರಸೀಕೆರೆ. ಅರಸೀಕೆರೆ ಬುಮ್ಮನಹಳ್ಳಿ.
8: ಬುಮ್ಮನಹಳ್ಳಿ ಅಲ್ವಾ? ಓಕೆ ಓಕೆ ಓಕೆ.
7: ಹೌದೌದು.
8: ಓಕೆ, ನಮ್ ಕಡೆ ಶಿವಮೊಗ್ಗದಿಂದ ನಿನ್ನೆಯಿಂದ ಒಂದ್ ಸ್ವಲ್ಪ ಮಳೆ ಆಗ್ತಾ ಇದೆ ಸರ್.
7: ಹೌದೌದು, ಕೇಳ್ತಾ ಇದೀವಿ ಮೇಡಮ್ ಎಲ್ಲ. ನಮ್ಮ ಸ್ನೇಹಿತರು ಅದೇ ಸಂಗಪ್ಪ ಅವರೆಲ್ಲ ನಮ್ಮಲ್ಲಿ ಚೆನ್ನಾಗಿ ಮಳೆ ಆಗ್ತಾ ಇದೆ ಅಂತ ಹೇಳ್ತಾರೆ, ನಮ್ಗೆ ಈ ಭಾಗದಲ್ಲಿ ಇಲ್ಲ.
8: ನಿಮ್ಮ ಕಡೆ ನಿಧಾನಕ್ಕೆ ಬರತ್ತೆ ಅನ್ಕೊಳ್ತೀನಿ.
7: ಬರ್ಲಿ ಬರ್ಲಿ
8: ಸರ್. ಇವತ್ತು ವಿಶ್ವ ಗ್ರಾಮೀಣ ಅಭಿವೃದ್ಧಿ ದಿನ ಸರ್.
7: ಖಂಡಿತ ಖಂಡಿತ, ಗಾಂಧೀಜಿ ಅವರ ಕನಸು ಕೂಡ ಅದೇ ಇತ್ತಲ್ಲ ಮೇಡಮ್. ಗಾಂಧೀಜಿ ಅವರು ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರು ಅಂತ ಅವರು. ಹಳ್ಳಿಗರು ತುಂಬಾ ಶಾಂತ ಸ್ವಭಾವದವರು, ಪ್ರಾಮಾಣಿಕರು, ಅವರ ಸ್ನೇಹವನ್ನ ಬೆಳೆಸ್ಕೊಳ್ಳಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ರು ಮೇಡಮ್ ಅವರು. ಮತ್ತೆ ಹಳ್ಳಿಗಳಿಂದ ಕೂಡಿರೋ ದೇಶ ನಮ್ದು, ಹಳ್ಳಿ ಉದ್ಧಾರ ಆದ್ರೆ ರಾಷ್ಟ್ರ ಉದ್ಧಾರ ಆಗುತ್ತೆ ಅಂತ. ಹಾಗಾಗಿ ಇದಾವ ಮೇಡಮ್, ಇತ್ತೀಚೆಗೆ ಸಾಕಷ್ಟು ಯೋಜನೆಗಳನ್ನ ತಗೊಂಬಂದಿದ್ದಾರೆ. ಮಹಾತ್ಮ ಗಾಂಧಿ ನರೇಗಾ ಇರ್ಬೋದು, ಆಮೇಲೆ ಗ್ರಾಮ ಸಡಕ್ ಕಾರ್ಯಕ್ರಮ ಇರ್ಬೋದು, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಸಾಕಷ್ಟು ಯೋಜನೆಗಳನ್ನ ತಗೊಂಡು ಹಳ್ಳಿಗಳನ್ನ ಸ್ವಲ್ಪ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ ಮೇಡಮ್. ಹಾಗೆ ಇನ್ನ ಹಳ್ಳಿ ಅಂತಂದ್ರೆ, ನೀವು ಹಳ್ಳಿನ ಯಾಕೆ ಇಷ್ಟಪಡ್ತೀವಿ ಅಂತಂದ್ರೆ ಮೇಡಮ್, ಇಲ್ಲಿ ಮುಕ್ತವಾದಂತ ಒಂದು ಈ ವಾತಾವರಣ ಇದೆಯಲ್ಲ, ಈ ಪರಿಸರ, ಈ ವಾತಾವರಣ ಮತ್ತೆಲ್ಲೂ ಸಿಗ್ಲಾರ್ದು, ನಮ್ಮ ಪೊಲ್ಯೂಷನ್ ಇರೋದಿಲ್ಲ ಇಲ್ಲಿ. ಹಾಗಾಗಿ ಅಂತ ಅದ್ಭುತವಾದಂತ ವಾತಾವರಣ, ಮತ್ತೆ ಇಲ್ಲಿ ನಮಗೆ ಬೇಕಾದಂತದ್ದು ನಾವೇ ಬೆಳಕೊಳ್ತೀವಿ ಮೇಡಮ್. ಏನ್ ಬೇಕು ಅದೆಲ್ಲ ಈಗ ಇನ್ನು ಮುಂದುವರೆದು ನಾವು ಆರೋಗ್ಯದ ದೃಷ್ಟಿಯಿಂದ ಪ್ರಗತಿಪರ ಕೃಷಿಕರು ಯೋಚನೆ ಮಾಡೋದಾದ್ರೆ, ಅವರು ರಾಸಾಯನಿಕ ಮುಕ್ತವಾಗಿರ್ತಕ್ಕಂತ ತರಕಾರಿಗಳು ಮತ್ತೆ ಬೆಳೆಯನ್ನು ಬೆಳಕೊಂಡ್ರೆ ಅವ್ರ ಆರೋಗ್ಯ ಇನ್ನೂ ಕೂಡ ಚೆನ್ನಾಗಿ ಕಾಪಾಡ್ಕೊಳ್ಬಹುದು ಈ ದೃಷ್ಟಿಯಿಂದ. ಆಮೇಲೆ ಇಲ್ಲಿ ನೋಡಿ, ಈಗ ಸಾಮಾನ್ಯವಾಗಿ ಎಲ್ಲಾ ಕಡೆ ಅಷ್ಟೇ, ಹಳ್ಳಿಗಳಲ್ಲಿ ಉತ್ಪನ್ನ ಆದಂತ ಹಾಲು ಮತ್ತೆ ಈ ಕೃಷಿ ಉತ್ಪನ್ನಗಳೇ ಪಟ್ಟಣಕ್ಕೆ ಹೋಗಿ ಅಲ್ಲಿ ಮಾರಾಟ ಆಗಿ ಅವರು ತೆಗೆದುಕೊಳ್ತಕ್ಕಂತದ್ದು.
8: ಹೌದು ಹೌದು ಹೌದು.
7: ಹಾಗಾಗಿ ನಗರದವರು ಹಳ್ಳಿಗರಿಗೆ ಋಣಿ ಆಗಿರ್ಲೇಬೇಕು ಮೇಡಮ್. ಹಾಗಾಗಿ ಅವರು ಏನು ಹಳ್ಳಿಯಿಂದ ತೆಗೆದುಕೊಂಡಂತ ಉತ್ಪನ್ನಗಳನ್ನ ಅವರು ಸ್ವೀಕರಿಸಿ ಅವರು ಬರುತ್ತಾ ಇದಾರೆ, ಹಳ್ಳಿಗಳ ಮೇಲೆ ಒಂದ್ ಸ್ವಲ್ಪ ಕೃಪಾದೃಷ್ಟಿ ತೋರಿಸಬೇಕಾಗತ್ತೆ.
8: ನಿಜ ನಿಜ ನಿಜ.
7: ಏನು ಸಮಸ್ಯೆಗಳಿದಾವೆ ಅಂತಕ್ಕೆಲ್ಲ ಪರಿಹಾರ ಕೊಡೋದು ಇಲ್ಲಿ ಸಾಕಷ್ಟು ಆಗಿದೆ ನೋಡಿ. ನಾವು ಮೇಡಮ್, ನಾವು ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಇಲ್ಲಿ ಒಂದು ಆಸ್ಪತ್ರೆ ಇರ್ಲಿಲ್ಲ, ಬ್ಯಾಂಕ್ ಇರ್ಲಿಲ್ಲ, ಅಲ್ಲಿನ ಡೈರಿನೂ ಇರ್ಲಿಲ್ಲ, ಏನಲ್ಲೇ ಇರ್ಲಿಲ್ಲ. ಇತ್ತೀಚೆಗೆ ಎಲ್ಲ ಪ್ರಗತಿಪರವಾಗಿ ಇವೆಲ್ಲ ಆಗಿದೆ ಮೇಡಮ್. ಆಸ್ಪತ್ರೆ ಇದೆ, ಲೈಬ್ರರಿ ಇದೆ.
8: ಆಗ ನೀವು ನೋಡಿದ್ದ ಗ್ರಾಮಕ್ಕೂ ಈಗ ನೋಡೋ ಗ್ರಾಮಕ್ಕೂ ತುಂಬಾನೇ ವ್ಯತ್ಯಾಸ ಕಾಣ್ತಾ ಇದ್ದೀರಿ.
7: ತುಂಬಾನೇ ವ್ಯತ್ಯಾಸ ಇದೆ. ಇವತ್ತು ನೋಡಿ ಲೈಬ್ರರಿ ಇದೆ ಮೇಡಮ್, ನೀವು ಅಲ್ಲಿ ಹೋಗಿ ಒಂದ್ ಗಂಟೆ ನಾವು ಎಲ್ಲ ಪುಸ್ತಕಗಳನ್ನ ನೋಡಿ ಕಣ್ಣಾಡಿಸ್ಬೋದು ಅಂದ್ರೆ ಹೋಗ್ಬೋದು, ಎಲ್ಲ ಪುಸ್ತಕಗಳು ಇದಾವ ಅಲ್ಲಿ.
8: ಸೂಪರ್.
7: ಆಮೇಲೆ ನಿಮ್ಗೆ ನಾವು ಏನು ಹಸು ಕಟ್ಟಿಲ್ಲ, ಹಾಲ್ ಬೇಕು ಅಂದ್ರೆ ಡೈರಿ ಇದೆ, ಡೈರಿ ಹೋಗಿ ಹಾಲ್ ತೆಗೆದುಕೊಂಡ್ಬರ್ಬೋದು, ಬ್ಯಾಂಕ್ ಇದೆ. ಹೀಗಾಗಿ ಸಾಕಷ್ಟು ಪ್ರಗತಿ ಆಗಿದೆ, ಆಗ್ಬೇಕು ಮೇಡಮ್. ಇಲ್ಲಿ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಸಬಲರಾದ್ರೆ ಅದು ಖಂಡಿತ ಈ ಏನು ಗ್ರಾಮ ಸ್ವರಾಜ್ಯದ ಕಲ್ಪನೆ ಕನಸಿತ್ತು ಅದು ನನಸಾದಂತೆ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
8: ನಿಜ ಸರ್, ನಿಜ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸರ್.
7: ಧನ್ಯವಾದಗಳು ಮೇಡಮ್.
8: ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ, ಓಕೆ, ಕರೆ ಕಟ್ ಆಯ್ತು. ಎಸ್, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ಕಾರ.
9: ಹಲೋ.
8: ನಮಸ್ಕಾರ.
9: ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ?
8: ಆರಾಮ್ ಸರ್, ನೀವ್ ಹೇಗಿದ್ದೀರಿ?
9: ನಾನು ಸಾಧಾರಣ, ನಿಮ್ಗಳ ದಯದಿಂದ ಚೆನ್ನಾಗಿದ್ದೀನಿ.
8: ಓಕೆ, ಒಳ್ಳೇದು.
9: ನಿಮ್ಮೆಲ್ಲಾರ ದಯದಿಂದ ನಾನು ಚೆನ್ನಾಗಿದ್ದೀನಿ.
8: ಒಳ್ಳೇದು ಸರ್, ಆರಾಮಾಗಿರಿ, ಯಾವಾಗ್ಲೂ ಖುಷಿಯಾಗಿರಿ. ಸರ್, ವಿಷಯ ಕೇಳೋದಕ್ಕಿಂತ ಮುಂಚೆ ನಿಮ್ ಪರಿಚಯ ಮಾಡ್ಕೋಬಿಡಿ.
9: ನನ್ನ ಹೆಸರು ಸಿ ಟಿ ಚಂದ್ರಶೇಖರ್, ಜೌಡನಹಳ್ಳಿ, ಉಡನಸುರ ತಾಲೂಕು, ಹಾಸನ ಜಿಲ್ಲೆ, 573-211. ನಮ್ಮೆಲ್ಲ ಬಾನುಲಿ ಸೋದರಿ ಸೋದರಿಯರಿಗೆ ನನ್ನ ನಮಸ್ಕಾರಗಳು, ನಿಮಗೂ ಸೇರಿ.
8: ಓಕೆ ಸರ್, ಓಕೆ ಸರ್. ನೀವು ಆಗಿನ ಗ್ರಾಮಕ್ಕೂ ಈಗಿನ ಗ್ರಾಮಕ್ಕೂ ಯಾವೆಲ್ಲ ವ್ಯತ್ಯಾಸಗಳನ್ನ ಕಾಣ್ತಾ ಇದ್ದೀರಾ ನಿಮ್ಮ
9: ಗ್ರಾಮಗಳ ಹಳ್ಳಿಗಳು? ಆಗಿನ ಗ್ರಾಮ ಒಂಥರ ಇಲ್ಲ, ಸಮೃದ್ಧಿ ಆಗಿತ್ತು ಮೇಡಮ್. ಈಗ
8: ಅವಾಗ
9: ಚೆನ್ನಾಗಿತ್ತು ಅಂದ್ರೆ, ಯಾಕೆಂದ್ರೆ ಆಹಾರ ಅವಾಗ ಏನಾಗುತ್ತೆ ಅಂದ್ರೆ, ಅವಾಗ ಆಹಾರದಲ್ಲಿ ಏನು ಕಲಬೆರಕೆ ಇರಲಿಲ್ಲ. ಅವಾಗ ಎಲ್ಲ ಸಾವಯವ ರೀತಿ ಬೆಳೀತಿದ್ರು, ಈಗ ಕೆಮಿಕಲ್ ಗೊಬ್ಬರಗಳು ಹಾಕ್ತಿರಲಿಲ್ಲ.
8: ಆಹಾರ ಬಿಟ್ಟು ಮೂಲಭೂತ ಸೌಕರ್ಯಗಳೆಲ್ಲ ಆಗ್ಲೂ ಇತ್ತು, ಈಗ್ಲೂ ಇತ್ತು, ಏನು ವ್ಯತ್ಯಾಸ ಕಾಣ್ತಾ ಇಲ್ಲ ನೀವು?
9: ಇಲ್ಲ, ಮೂಲಭೂತ ಸೌಕರ್ಯ ಅವಾಗ ಹಳ್ಳಿಯಲ್ಲಿ ಕಡಿಮೆ ಇತ್ತು. ಅವಾಗ ಕಡಿಮೆ ಇತ್ತು ಅಂದ್ರೆ ನಮ್ಮೂರ್ 76ನೇ ಬಸ್ ಬಂದಿದ್ದು ನಮ್ಮೂರ್ಗೆ.
8: ಓಕೆ,
9: ಅಲ್ಲಿವರೆಗೂ ಬಸ್ ಇಲ್ಲ, ಕಾಡು ಮಧ್ಯೆ ಇತ್ತು, ಎಲ್ಲಿ ಎತ್ತ ಹೋದ್ರೆ 3 ಕಿಲೋಮೀಟರ್ ನಡ್ಕೊಂಡು ಬರಬೇಕಾಯ್ತು.
8: ಎತ್ತಿನ ಗಾಡಿ ಅವಲಂಬನೆ ಮಾಡಿದ್ರ?
9: ಎತ್ತಿನ ಗಾಡಿ ಇತ್ತು, ಇಲ್ಲ ನಡ್ಕೊಂಡು ಬರಬೇಕಾಯ್ತು,
8: ನಡ್ಕೊಂಡು ಹೋಗ್ತಾ ಇತ್ತು.
9: ಮಧ್ಯಲ್ಲಿ ಕಾಡು ಇತ್ತು, ಒಬ್ಬೊಬ್ಬ ಬರ್ಬೇಕಾದ್ರೆ ಭಯ ಆಗೋದು, ಅದ್ರ ಮಧ್ಯಲಿಗೆ ಚಿರತೆ ಇರೋವು. ಈಗ ಸ್ವಲ್ಪ ಕಾಡು ಕಮ್ಮಿ ಆಯ್ತು, ಎಲ್ಲ ನಾಗರಿಕತೆ ಬೆಳೆಯುತ್ತೆ, ಎಲ್ಲ ಇದಾಯ್ತು. ಜನಕ್ಕೆ ಎಷ್ಟು ಜಮೀನು ಸಾಲ್ತಾ ಇಲ್ಲ ಅಂತಾಗಿದೆ.
8: ಓಕೆ,
9: ಮೂಲಭೂತ ಸೌಕರ್ಯಕ್ಕಿಂತ ಹೆಚ್ಚಾಗಿ ಆರೋಗ್ಯ ಚೆನ್ನಾಗಿತ್ತು.
8: ಆರೋಗ್ಯ ಚೆನ್ನಾಗಿದೆ ಗ್ರಾಮಗಳಲ್ಲಿ,
9: ಆಗಿನ ಕಾಲದಲ್ಲಿ ಆರೋಗ್ಯ ಚೆನ್ನಾಗಿತ್ತು.
8: ಓಕೆ,
9: ಈ ತರ ದಿಢೀರ್ ಕಾಯಿಲೆಗಳು ಅಷ್ಟೇ ಬರ್ತಿರಲ್ಲ, ಅಲ್ಲಿ ಚಳಿಗಾಲ ಅಂದ್ರೆ ಬರ್ತಿರಲ್ಲ, ಎಲ್ಲ ಬಂದ್ರು ಗುಡಗಾರ ಇದು ಗುಡಗಾರ ತಿನ್ನೋರು ರೊಟ್ಟಿ ತಿನ್ಬಿಡೋರು, ಚಳಿಗಾರ ಎಲ್ಲ ಹೋಗ್ಬಿಡವು.
8: ಅಂದ್ರೆ ಶುಗರ್
9: ಅಜ್ಜಿದ್ರಲ್ಲ, ಅವರು ಅಜ್ಜಿದ್ರ ಅಂತ ವೈದ್ಯರು ಇದ್ದಂಗೆ
8: ಕುಟುಂಬಕ್ಕೆ.
9: ಕುಟುಂಬಕ್ಕೆ ವೈದ್ಯರು ಇದ್ದಂಗೆ, ಅವ್ರೇನ್ ಗೊತ್ತಾ, ಅವರು ಅವರು ಅವರ ಅನುಭವದ ಆಧಾರದ ಮೇಲೆ ಇದ್ ಮಾಡೋರು. ಅವಾಗ ಮುಕ್ಕಾಲು 90% ಕಾಯಿಲೆಗಳು ಹೋಗ ಮೇಡಮ್. ಆಸ್ಪತ್ರೆಗಳು ಕಡಿಮೆ ಇದ್ದ, ಅಲ್ಲಿಂದ ದೂರ ದೂರ ತಾಲೂಕು ಆಸ್ಪತ್ರೆಗಳು ಬರೋದಿದ್ದು, ಹೆಚ್ಚಿಗೆ ಆಸ್ಪತ್ರೆಗಳು ಇರಲಿಲ್ಲ. ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಇಲ್ಲಂಗೆ ಆಟೋ ಏನ್ ಇರಲ್ಲ, ಬರೀ ಗಾಡಿ ಕಟ್ಕೊಂಡು ಹೋಗ್ಬೇಕಾಯ್ತು, ಎತ್ತಿನ ಗಾಡಿ, ಮರದ ಗಾಡಿ. ಅವಾಗ
8: ಸೂಪರ್ ಸರ್.
9: ಆಮೇಲೆ ಟೈರ್ ಗಾಡಿ ಬಂದು, ಆಮೇಲೆ ಈಗ ಮನೆಗೊಂದ್ ಎರಡು ಬೈಕ್ ಆಗಬೇಕು. ಈಗ
8: ಹೌದೌದು,
9: ಈಗ ಎಲ್ಲಾ ಜಾಸ್ತಿ ಆಗಿದೆ, ಕಾಯಿಲೆನೂ ಜಾಸ್ತಿ ಆಗಿದೆ.
8: ಹಾಗಂತೀರಾ?
9: ಏನಾಗಿದೆ ಅಂದ್ರೆ ಅನುಕೂಲ ಜಾಸ್ತಿ ಆಗಿದೆ, ಬೇಕಾದಷ್ಟು ಕಾಯಿಲೆಗಳಾಗಿದೆ. ಜ್ವರದಲ್ಲ 56 ಜ್ವರ ಇದೆ ಈಗ.
8: ಓಕೆ ಓಕೆ ಸರ್.
9: ಬರೀ ಮಾಮೂಲಿ ಜ್ವರ ಜ್ವರಕ್ಕೆಲ್ಲ 56 ಇದೆ, ಕೆಲವು ಡಾಕ್ಟರ್ಗಳಿಗೆ ಗೊತ್ತಾಗಲ್ಲ, ಆ ಜ್ವರಗಳು ಹೋಗ್ಬೇಕಾದ್ರೆ ವಾರಗಟ್ಟಲೆ ಆಗುತ್ತೆ.
8: ಓಕೆ ಸರ್, ಕರೆ ಮಾಡಿದಕ್ಕೆ ಧನ್ಯವಾದಗಳು ಸರ್.
9: ಬೋರ್ ಆಯ್ತಾ ಬರ ನಿಮ್ಗೆ?
8: ಅರೆ ಸರ್, ಪಾಪ ಬೇರೆಯವರು ಮಾತಾಡ್ಬೇಕಲ್ಲ.
9: ಅಲ್ಲ ಮಾತಾಡ್ಲ, ಅಲ್ಲ ಆಗಿರಲಿಲ್ಲ. ಈಗ ಹಿಂದ ಕಾಲದಲ್ಲಿ ಆಗಿತ್ತು ಪೊಸಿಷನ್, ಎಂದ್ರೆ ಆರೋಗ್ಯ ಚೆನ್ನಾಗಿತ್ತು.
8: ನಿಜ ನಿಜ, ನೀವ್ ಹೇಳಿದ್ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ.
9: ಆತರ ಬೇಜಾರಲ್ಲ, ನಾನು ಕೇಳಿದ್ರೆ ಜನಗಳೆಲ್ಲ ಮಾಡಿ ಭಾಗವಹಿಸ್ತದೆ, ನಮ್ಗೆ ಎಲ್ಲ ಭಾಗವಹಿಸಿದ್ರೆ ಇಷ್ಟ. ನಾನು ನಮ್ಮ ಸ್ನೇಹಿತರಿಗೆಲ್ಲ ನಂಬರ್ ಕೊಟ್ಟಿರೋದೇ ಅದಕ್ಕೆ
8: ಭಾಗವಹಿಸ್ತಾನೆ. ಕರೆಕ್ಟ್ ಸರ್. ಓಕೆ, ಧನ್ಯವಾದಗಳು ಸರ್, ಥ್ಯಾಂಕ್ ಯು.
9: ಧನ್ಯವಾದಗಳು ಮೇಡಮ್.
8: ಎಸ್ ಸರ್, ಎಸ್ ಸರ್. ಓಕೆ, ಸ್ನೇಹಿತರ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ನಾನು ಮತ್ತೆ ಕಾಫಿ ವಿತ್ ಅರ್ಜೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಮಹಾಲಕ್ಷ್ಮಿ ಸ್ವೀಟ್ಸ್.
2: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
13: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
13: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
13: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
13: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
12: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
8: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ವಿಶ್ವ ಗ್ರಾಮೀಣ ಅಭಿವೃದ್ಧಿ ದಿನದ ಪ್ರಯುಕ್ತವಾಗಿ ಗ್ರಾಮಗಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಮಾತಾಡ್ತಾ ಇದ್ವಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ಕೂಡ ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ರು. ಸೊ ಮತ್ತೊಂದು ಕರೆ ರೆಡಿ ಇದೆ. ಕರೆಯನ್ನು ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಸಂಖ್ಯೆಯನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 9686-09-26279 ಈ ಸಂಖ್ಯೆಗೆ ಕರೆ ಮಾಡಿ ಈ ವಿಷಯದ ಕುರಿತು ನೀವು ಕೂಡ ಮಾತಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
14: ನಮಸ್ಕಾರ ಮೇಡಮ್, ನಾನು ಬ್ರಹ್ಮನಂದ ವಿದ್ಯಾನಗರ.
8: ಸರ್ ನಮಸ್ತೆ. ರಾನಡೆ ಸರ್,
14: ಮೇಡಮ್ ಇವತ್ತು ಏನು ಟಾಪಿಕ್?
8: ವಿಶ್ವ ಗ್ರಾಮೀಣ ಅಭಿವೃದ್ಧಿ ದಿನ ಸರ್, ಆಗಿನ ಒಂದು ಗ್ರಾಮಗಳಿಗೂ ಈಗಿನ ಒಂದು ಗ್ರಾಮಗಳಿಗೂ ಯಾವೆಲ್ಲ ವ್ಯತ್ಯಾಸಗಳನ್ನ ಕಾಣಿಸ್ತಾ ಇದ್ದೀರಾ?
14: ಮೇಡಮ್ ನಿಜವಾಗ್ಲೂ ಒಳ್ಳೆ ಟಾಪಿಕ್ ತಂದಿದ್ದೀರಾ. ನಮ್ಮ ಪ್ರಜಾಪ್ರಭುತ್ವದ ಅಥವಾ ನಮ್ಮ ಅಭಿವೃದ್ಧಿಯ ಮೂಲ ಬೇರು ಗ್ರಾಮ ಪಂಚಾಯತಿಗಳು ಅಥವಾ ಗ್ರಾಮಗಳು ಅಂತ ಹೇಳ್ಬೋದು. ಗಾಂಧೀಜಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ಗ್ರಾಮಗಳು ಉದ್ಧಾರ ಆದ್ರೆ ಮಾತ್ರ ನಗರ, ದೇಶ, ಪಟ್ಟಣ ಎಲ್ಲ ಉದ್ಧಾರ ಆಗತ್ತೆ ಅಂತ. ಹಾಗಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಸ್ವತಂತ್ರ ನಂತರ ತರಲಾಯ್ತು. ಅಂದ್ರೆ ಅಧಿಕಾರ ವಿಕೇಂದ್ರೀಕರಣ, ಅಂದ್ರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರದಿಂದ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಈ ತರ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿ ಮತ್ತೆ ಹೆಚ್ಚು ಹೆಚ್ಚು ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಅಥವಾ ಸ್ಥಳೀಯರು ಎಲೆಕ್ಷನ್ ಮೂಲಕ ಎಲೆಕ್ಟ್ ಆಗಿ ಜನಪ್ರತಿನಿಧಿಗಳಾಗಿ ಬಂದು ಕಾರ್ಯನಿರ್ವಹಿಸತಕ್ಕಂತ ವ್ಯವಸ್ಥೆ ಮಾಡಲಾಯ್ತು. ಅದರಲ್ಲೂ ನಮ್ಮ ಅಬ್ದುಲ್ ನಜೀರ್ ಸಾಬ್ ಅಂತ ಮಾಜಿ ಸಚಿವರು ಇದ್ರಲ್ಲ, ಅವರನ್ನು ಇದು ಈ ಪಂಚಾಯತಿಯ ಒಂದು ಪಿತಾಮಹ ಅಂತಾನೆ ಹೇಳ್ತಾರೆ. ಅಂದ್ರೆ ಈ ಗ್ರಾಮ ಸ್ವರಾಜ್ಯ ವ್ಯವಸ್ಥೆಯನ್ನ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಕರ್ನಾಟಕದಲ್ಲಿ ತಂದ್ರಲ್ಲ, ಅವರನ್ನ ಪಿತಾಮಹ ಅಂತ ಹೇಳ್ತಾರೆ. ನಾವು ಈಗ ನಾವು ಚಿಕ್ಕವರಿದ್ದಾಗ ಪಂಚಾಯತಿಗೂ ಇವಾಗೂ ತುಂಬಾ ವ್ಯತ್ಯಾಸ ಆಗಿದೆ, ಹಳ್ಳಿಗಳಲ್ಲೆಲ್ಲ ಅಬ್ಸರ್ವ್ ಮಾಡ್ತೀವಿ. ಅಂತೆ ಸುಮ್ಮನೆ ನಾಲ್ಕಾದಷ್ಟು ಪಂಚಾಯತಿ ಇರ್ತಿತ್ತು, ಈಗ ಪಂಚಾಯತಿ ಮೂಲಕ ಅನೇಕ ಸೌಲಭ್ಯಗಳು ಎಲ್ಲ ಇಮಿಡಿಯೇಟ್ ಆಗಿ ಸಿಗ್ತವೆ. ಆಮೇಲೆ ಪ್ರತಿಯೊಬ್ಬರು ಎಲ್ಲ ಪಟ್ಟಣಕ್ಕೆ ಹೋಗಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂತ ಗ್ರಾಮ ಪಂಚಾಯತಿಗಳು ಹೋಗ್ಬಿಟ್ಟು ಅಲ್ಲಿ ಅವರ ಒಂದು ಕೆಲಸಗಳನ್ನ ಮಾಡ್ಕೊಡ್ತಾರೆ. ಮತ್ತೆ ಇತ್ತೀಚೆಗೆ ಇದು ಏನಂದ್ರೆ ಡಿಜಿಟಲೀಕರಣ ಅಂತಲ್ಲ, ಡಿಜಿಟಲೀಕರಣ ಅದು ಅದಾಗಿರೋದ್ರಿಂದ ಇನ್ನು ಕೆಲಸಗಳೆಲ್ಲ ಬೇಗ ಬೇಗ ಆಗ್ತಾ ಇದಾವೆ. ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಇತ್ತೀಚೆಗೆ ಕೆಲಸನೂ ಕೂಡ ತುಂಬಾ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ ಅಭಿವೃದ್ಧಿಯ ಮಟ್ಟ ಇನ್ನು ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು.
8: ನೀವು ಕಂಡಂತೆ ಆಗಿನ ಒಂದು ಗ್ರಾಮಕ್ಕೂ ಈಗಿನ ಒಂದು ಗ್ರಾಮಕ್ಕೆ ಯಾವೆಲ್ಲ ವ್ಯತ್ಯಾಸಗಳನ್ನ ಕಾಣ್ತಾ ಇದ್ದೀರಿ ಮುಖ್ಯವಾಗಿ?
14: ನಿಜವಾಗ್ಲೂ ಮೇಡಮ್, ಮುಂಚೆ ಎಲ್ಲ ಏನಾಗ್ತಿತ್ತು ಅಂದ್ರೆ ಗ್ರಾಮ ಪಂಚಾಯತಿ ವ್ಯವಸ್ಥೆ ಇತ್ತಲ್ಲ, ಅವಾಗ ಊರಿನ ಹೆಡ್ ಪಟೇಲ್ರು ಅಂತ ಇರ್ತಿದ್ರು. ಈಗ ನಂತರ ಬದಲಾವಣೆ ಮಾಡಿ ಕಾನ್ ತಿದ್ದುಪಡಿ ತಂದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಈಗ ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತ ಮಾಡ್ತಾರೆ, ಆಮೇಲೆ ಎಲೆಕ್ಟೆಡ್ ಸದಸ್ಯರು ಮಾಡ್ತಾರೆ ಎಲೆಕ್ಷನ್ ಮೂಲಕ. ಆಮೇಲೆ ಮೊದ್ಲೆಲ್ಲ ಒಂದು ಸಣ್ಣ ಬಿಲ್ಡಿಂಗ್ ಅಲ್ಲಿ ನಡೀತಾ ಇತ್ತು, ಇತ್ತೀಚೆಗೆಲ್ಲ ಸ್ವಂತ ಬಿಲ್ಡಿಂಗ್ ಗಳಾಗಿದ್ದಾವೆ ಹಳ್ಳಿಗಳಲ್ಲಿ. ಆಮೇಲೆ ಎಲ್ಲ ಈಗ ಟ್ರೈನೋಡ್ ಅಂದ್ರೆ ರೀಸೆಂಟ್ ಎಲ್ಲ ಹೊಸಬ್ರನ್ನ ನೇಮಕ ಮಾಡ್ಕೊಂತಿದ್ದಾರೆ, ಅಲ್ಲಿ ಕಂಪ್ಯೂಟರ್ ಮೂಲಕ ವರ್ಕ್ ನಡೀತಾ ಇದೆ. ಆದ್ರೆ ನಮ್ಮ ಒಂದು ಜನಸಂಖ್ಯೆಗೆ ನಮ್ಮ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಇನ್ನಷ್ಟು ಅದು ಪಂಚಾಯತ್ ರಾಜ್ ವ್ಯವಸ್ಥೆ ಬಲಗಳಬೇಕು. ಆದ್ರೆ ಒಂದು ಕಂಡಿದ್ದೇನಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಮೂರು ವ್ಯವಸ್ಥೆ ಇದೆ, ಅಲ್ಲೇನಾಗತ್ತೆ ಸ್ವಲ್ಪ ಕೆಲಸ ಡಿಲೇ ಆಗತ್ತೆ ಅಂತ ನನಗ ಅನ್ಸುತ್ತೆ. ಹಾಗಾಗಿ ಜಿಲ್ಲಾ ಪಂಚಾಯತಿ ತಾಲೂಕ್
8: ಸರಾನಡೆ ಸರ್ ಕರೆ ಮಾಡಿ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಸಲಹೆಗಳನ್ನು ಕೂಡ ತಿಳಿಸಿದ್ರು. ಹಾಗೆ ಮತ್ತೊಂದು ಕರೆಯನ್ನ ಸ್ವೀಕಾರ ಮಾಡೋಣ. ನಮಸ್ತೆ. ಓಕೆ, ಕರೆ ಕಟ್ ಆಯ್ತು. ಎಸ್ ಸ್ನೇಹಿತರೆ, ನೀವು ಕೂಡ ಒಂದು ಸಿಗ್ನಲ್ ಇರುವಂತಹ ಪ್ಲೇಸಿಗೆ ಬಂದು ಕರೆ ಮಾಡಿದ್ರೆ ನೀಟಾಗಿ ಸರಿಯಾಗಿ ಮಾತಾಡ್ಬೋದು, ಹಾಗೆ ನಿಮ್ಮ ಧ್ವನಿ ಕೂಡ ತುಂಬ ಚೆನ್ನಾಗಿ ಕೇಳಿಸುತ್ತೆ ಸ್ಪಷ್ಟವಾಗಿ ಅಂತ ಹೇಳ್ತಾ ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
15: ನಮಸ್ತೆ.
8: ಹಲೋ. ನಮಸ್ತೆ ಪ್ರೇಮ ಮೇಡಮ್, ಸಿಗ್ನಲ್ ಇರೋ ಪ್ಲೇಸಿಗೆ ಬನ್ನಿ. ಓಕೆನಾ? ಓಕೆನಾ? ನೀಟ ಕೇಳ್ತಾ ಇದೆ. ಓಕೆ ಎಸ್ ಪ್ರೇಮ ಮೇಡಮ್. ಹಲೋ
15: ಹೇಳಿ ಮೇಡಮ್.
8: ಓಕೆ ಕೇಳ್ತಾ ಇದೆ ಅಲ್ವಾ? ಓಕೆ ಓಕೆ ಓಕೆ ಎಸ್ ಪ್ರೇಮ ಮೇಡಮ್, ವಿಶ್ವ ಗ್ರಾಮೀಣಾಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಗೆ ಒಂದು ಗ್ರಾಮೀಣ ಒಂದು ಗ್ರಾಮ ಜೀವನ ಇಷ್ಟನಾ ಅಥವಾ ನಗರ ಜೀವನ ಇಷ್ಟನಾ, ಹೇಗೆ ಅಂತ?
15: ಮುಂಚೆ ನಾವೆಲ್ಲ ಗ್ರಾಮದಲ್ಲೇ ಇದ್ದಿದ್ದು ಮೇಡಮ್, ನಮ್ಗೆ ಅದು ಇಷ್ಟ ಆಗಿತ್ತು. ಅದು ಅಂದ್ರೆ ಆ ಟೈಮಲ್ಲಿ ಸೌಲಭ್ಯ ನೀವ್ ಹೇಳಿದ್ರೆ ಸ್ವಲ್ಪ ಕಡಿಮೆ ಇತ್ತು ಮೇಡಮ್. ಸೌಲಭ್ಯ ಇಲ್ಲ ಅಂತಂದ್ರು ಅದು ಖುಷಿ ಜೀವನನೇ ಆಗಿತ್ತು ನಮಗಾಗ. ಟೀಚಿಂಗ್ ಹಾಸ್ಪಿಟಿಗೆ ಬಂದಿದ್ದು ಮೇಡಮ್. ಈಗ ಅಂದ್ರೆ ವ್ಯತ್ಯಾಸ ಏನಂದ್ರೆ, ಆಗ ಒಬ್ರು ಮನೇಲಿ ಒಂದು ಬೈಕ್ ಇರೋದೇ ಒಂದ್ ಕಷ್ಟ ಆಗ್ತಿತ್ತು ನಮ್ ಸಿಟಿ ಅದು ಗ್ರಾಮದಲ್ಲಿ. ಕಾರ್ ಅಂತೂ ಇರ್ಲಿಲ್ಲ ಬಿಡಿ ಮೇಡಮ್. ಏನಾದ್ರೂ ಯಾರ್ಗಾರು ಆರೋಗ್ಯ ಸರಿ ಇಲ್ಲ ಅಂದ್ರೆ ಸಿಟಿಯಿಂದ ಹೋಗಿ ಬಾಡಿಗೆ ಮಾಡ್ಕೊಂಡು ಬಂದು ಕರ್ಕೊಂಡು ಹೋಗೋರು ಮೇಡಮ್. ಮಾತಾಡಿದ್ದು ಮೇಲೆ ಪ್ರತಿ ಮನೇಲಿ ಗಾಡಿ ಗೆಲ್ಲಿಸ್ತಿದ್ದು. ಅಂದ್ರೆ ಜೀವನ ಪ್ರೀತಿ ವಿಶ್ವಾಸ, ಒಬ್ರಿಗೊಬ್ರು ಏನೇ ಕಷ್ಟ ಬಂದ್ರು ಒಂದ್ ಮನೆಗೆ ಹೋಗಿ ಸಹಾಯ ಮಾಡೋದಾಗ್ಲಿ ಇಂಥದೆಲ್ಲ ತುಂಬಾ ಇತ್ತು ಮೇಡಮ್. ಆಗ ಹಾಗಾಗಿ ಅದ್ ಜೀವನ ಚೆನ್ನಾಗಿತ್ತು. ಏನೇ ಇಲ್ಲ ಅಂದ್ರು ಮನಸ್ಸಿಗೆ ಎಲ್ರೂ ನೆಮ್ಮದಿದ್ರು. ಒಂದು ಆರೋಗ್ಯ ಇದರಲ್ಲಾಗ್ಲಿ ಒಂದು, ಯಾಕೆಂದ್ರೆ ತನ್ನ ತರಕಾರಿಗಳು ಬೆಳ್ಕೊಳ್ಳೋದು, ಪ್ರತಿಯೊಂದ್ರಲ್ಲಿ ಎಲ್ಲ ಬೆಳೆದು ತಿನ್ನೋದು, ಇನ್ನು ಪ್ರತಿಯೊಬ್ಬರಿಗೆ ಹುಂಚದಾಗ್ಲಿ ಒಂದ್ ಮನೇಲಿ ಬೆಳೆದಾಗ ನಾಲ್ಕ್ ಮನೆಗೆ ಕೊಡ್ತಿದ್ರು ಮೇಡಮ್. ಮತ್ತೆ ವಯಸ್ಸಾದವ್ರಿಗೆ ಸಹಾಯ ಮಾಡೋ ವಿಚಾರದಲ್ಲೂ
8: ಅಷ್ಟೇ.
15: ಹಾಗಾಗಿ ಎಲ್ಲ ಚೆನ್ನಾಗಿತ್ತು ಮೇಡಮ್. ಅದುವೇ ಇದು ಬೇರೆ ಇದ್ರಲ್ಲೆಲ್ಲ ಕಡಿಮೆ ಇದ್ರು, ನಿಮ್ಮದ್ದೇ ಇದ್ರಲ್ಲೆಲ್ಲ ಚೆನ್ನಾಗಿತ್ತು. ಅದ್ ಇತ್ತೀಚೆಗೆ ಎಲ್ಲ ತುಂಬಾ ಬದಲಾವಣೆ. ಯಾವ ಹಳ್ಳಿನೂ ಇವತ್ತು ಎಲ್ಲರ ಮನೆಯಲ್ಲೂ ಕಾರ್ ಆಗ್ಲಿ ಬೈಕ್ ಆಗ್ಲಿ ಪ್ರತಿಯೊಂದು ಇದೆ ಮೇಡಮ್. ರೋಡ್ ಎಲ್ಲ ಚೆನ್ನಾಗಿದೆ, ಈಗ ಕುಡಿಯೋ ನೀರಾಗ್ಲಿ
8: ಇದೆ, ಕರೆಂಟ್ ಇದೆ,
15: ಕರೆಂಟ್ ಇದೆ, ಹಾಲಿನ ಡೈರಿ ಇದೆ, ಫಿಲ್ಟು ಈ ಯಾವ್ದಿದ ಸೌಲಭ್ಯನೂ ಸಹ ಅಡ್ಗೆ ಮಾಡಲ್ಲ ಮೇಡಮ್. ಈಗ ಯಾವ್ದೇ ಗ್ರಾಮೀಣ ಇದ್ರಲ್ಲಾದ್ರೂ ಎಲ್ಲರ ಮನೆಯಲ್ಲೂ ಗ್ಯಾಸಿಗೆ ಎಲ್ಲ ಸೌಕರ್ಯ ಇದೆ. ಹಾಗಾಗಿ ಈಗ ಸಿಟಿಗೂ ಒಳ್ಳೆ ವ್ಯತ್ಯಾಸನೇ ಕಾಣ್ತಿಲ್ಲ ಮೇಡಮ್. ಎಲ್ಲರೂ ಚೆನ್ನಾಗಿದ್ದಾರೆ ಬೇರೆ ವಿಚಾರ.
8: ಓಕೆ ಓಕೆ ಓಕೆ. ಆದ್ರೆ ಕೆಲವೊಂದು ಹಳ್ಳಿಗಳಲ್ಲಿ ಇನ್ನು ಕೆಲವೊಂದು ಫೆಸಿಲಿಟಿಗಳು ಬರಬೇಕು ಅಂತೀರಾ, ಒಂದು ಕರೆಂಟಿನ ಫೆಸಿಲಿಟಿ, ವಾಟರ್ ಫೆಸಿಲಿಟಿ?
15: ಹೌದು ಮೇಡಮ್, ತುಂಬಾ ಒಂದು ನೂರಲ್ಲಿ ಹೆಚ್ಚು ಕಡಿಮೆ ಒಂದು ಹತ್ತು ಭಾಗ ಉಳಿದಿರ್ಬೋದು ಮೇಡಮ್ ಅಷ್ಟೇ.
8: ಓಕೆ,
15: ಇನ್ನ ಎಲ್ಲ ಸಾಮಾನ್ಯ ಇದೆ ಮೇಡಮ್, ಎಲ್ಲಾ ಕಡೆ ಇದೆ ಪರಿಸ್ಥಿತಿ. ಆದ್ರೆ ಒಂದು ಹತ್ತು ಭಾಗದಲ್ಲಿ ಇಲ್ಲ ಅಂತ ಅನ್ಸ್ಬೋದು ಮೇಡಮ್.
8: ಫೈನಲಿ ನಿಮಗೆ ಗ್ರಾಮೀಣ ಒಂದು ವ್ಯವಸ್ಥೆ ಇಷ್ಟನಾ ಅಥವಾ ನಗರದ ಒಂದು ಜೀವನ ಇಷ್ಟನಾ?
15: ನಮಗೆ ಗ್ರಾಮೀಣನೇ ಇಷ್ಟ ಮೇಡಮ್, ಹೇಳ್ಬೇಕು. ಅದೇನೇ ಇಷ್ಟ.
8: ವೆರಿ ನೈಸ್, ಸೂಪರ್, ಥ್ಯಾಂಕ್ ಯು ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ಕಾರ.
16: ಹಲೋ ಮೇಡಮ್, ನಮಸ್ಕಾರ, ಹೇಗಿದ್ದೀರಾ?
8: ಸರ್ ಚಿಕ್ಕಪ್ಪ ಸರ್ ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಿ?
16: ನಾವು ಚೆನ್ನಾಗಿದ್ದೀವಿ ಮೇಡಮ್. ಅರೆ
8: ನೀವು ಹೇಗಿದ್ದೀರಾ ಅಂತ ಅಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮ್ ಚಿಕ್ಕಪ್ಪ ಸರ್ ಅಂತ.
16: ಆತರ ಯಾರು ಹೇಳೋದಿಲ್ಲ ಸಾಮಾನ್ಯವಾಗಿ.
8: ಹೌದು, ಒಂದ್ ಸ್ವಲ್ಪ ಬದಲಾವಣೆ ಕಾಣಿಸ್ತೀವಿ.
16: ಹೌದೌದು ಮೇಡಮ್. ಅರೆ
8: ಓಕೆ, ಚಿಕ್ಕಪ್ಪ ಸರ್.
16: ಮೇಡಮ್ ಅರೆ,
8: ವಿಶ್ವ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ವಿ ಆ ದಿನದ ಪ್ರಯುಕ್ತ.
16: ಹೌದು ಮೇಡಮ್ ಅರೆ, ಒಳ್ಳೆ ಟಾಪಿಕ್ ತಗೊಂಬಂದಿದ್ದೀರಾ. ಯಾಕೆಂದ್ರೆ ಗ್ರಾಮೀಣ ಅಭಿವೃದ್ಧಿ ಆಗ್ಬೇಕು, ಅವರು ಕೂಡ ನಮ್ಮಂಗೆ ಮುಂದೆ ಬರ್ಬೇಕು. ಯಾಕೆ ಅಂತಂದ್ರೆ ಈಗ ಏನಾಗಿದೆ ಅಂದ್ರೆ, ಅವರಿಗೆ ಒಂದು ಏನು ಪೇಟೆಯಲ್ಲಿ ಇರ್ತಾವಲ್ಲ ಆ ಸವಲತ್ತುಗಳು ಅವರಲ್ಲಿ ಅಲ್ಲಿ ಸಿಗ್ತಾ ಇರಲ್ಲ. ಈಗ ಒಂದು ಆಸ್ಪತ್ರೆ ಆಗಿರ್ಬೋದು, ಒಂದು ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಅವರು ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಯಾಕೆಂದ್ರೆ ಹಳ್ಳಿಗಳಿಗೆ ಸಾಮಾನ್ಯವಾಗಿ ರೋಡ್ಗಳು ಸರಿ ಇರಲ್ಲ, ಒಂದು ಬಸ್ ಸ್ಟ್ಯಾಂಡ್ ಇರೋದಿಲ್ಲ, ಆಮೇಲೆ ಬಸ್ಸಿನ ವ್ಯವಸ್ಥೆ ಅಂತೂ ಇರೋದೇ ಇಲ್ಲ. ಆ ಮಕ್ಕಳು ಈಗ ಯಾಕೆ ಹಳ್ಳಿ ಮಕ್ಕಳು ಹಿಂದುಳಿತಿದ್ದಾರೆ ಅಂದ್ರೆ ಇದೇ ಒಂದು ಕಾರಣಕ್ಕೆ. ಯಾಕೆಂದ್ರೆ ಅವ್ರಿಗೆ ಸರಿಯಾದ ಟೈಮ್ ಕ ಟೈಮ್ ಸ್ಕೂಲಿಗೆ ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ. ಈ ಒಂದು ಕೊರತೆಯಿಂದಾನೇ ಎಷ್ಟೋ ಮಕ್ಕಳು ಹಿಂದುಳಿದ್ ಬಿಡ್ತಾರೆ ಓದೋದ್ರಲ್ಲಿ. ಹಾಗಾಗಿ ಅವ್ರಿಗೆ ಸಂಬಂಧಪಟ್ಟವ್ರು ಇರ್ತಾ ಇರಲ್ಲ, ಅವರು ಕೂಡ ಹಳ್ಳಿಗಳು ಕೂಡ ಎಲ್ಲಾ ಸೌಲಭ್ಯಗಳು ಸಿಗಬೇಕು ಅಂತ ಅವ್ರು ಒಂದ್ ಸ್ವಲ್ಪ ಗಮನ ಹರಿಸ್ಬೇಕು. ಆಮೇಲೆ ನೋಡ್ರಿ, ಈಗ ಪೇಟೆಯಿಂದ ನಾವು ಹಳ್ಳಿಗೆ ತಂದಿ ಏನು ಮಾಡಂತದ್ ಏನಿಲ್ಲ, ಪ್ರತಿ ಒಂದು ಹಳ್ಳಿಯಿಂದಾನೇ ಪೇಟೆಗೆ ಬರ್ಬೇಕು. ಈಗ ಒಂದ್ ಸೊಪ್ಪು ತರಕಾರಿಯಿಂದ ಹಿಡಿದು ಒಂದ್ ಹಾಲಿಂದ ಹಿಡಿದು ದವಸ ಧಾನ್ಯದಿಂದ ಪ್ರತಿ ಒಂದು ಹಳ್ಳಿಯಿಂದ ಬಂದಾಗ್ಲೇ ಇಲ್ಲಿ ಪೇಟೆಯಲ್ಲಿ ಏನಿದ್ರು ಮಾರಕ್ ಸಾಧ್ಯ, ಪೇಟೆಯಿಂದ ಹೋಗಿ ಅಲ್ಲಿ ಏನು ಮಾರಕ್ ಸಾಧ್ಯ ಇಲ್ರಿ. ಹಾಗಾಗಿ ಅಷ್ಟೆಲ್ಲ ಅವರು ಹಗಲು ರಾತ್ರಿ ಅನ್ನೋದೇ ಚಳಿ ಗಾಳಿ ಮಳೆ ಯಾವ್ದನ್ನು ಲೆಕ್ಕಿಸದೆ ಅವರು ದುಡಿತಾರೆ. ಆಮೇಲೆ ಅವ್ರದ್ದು ಒಂದು ದುಡದ ಒಂದು ಬೆಳೆಗೆ ಸರಿಯಾಗಿ ಒಂದು ನಿಗದಿತ ಒಂದು ದರ ಸಿಗೋದಿಲ್ಲ ಅವರಿಗೆ, ಅದು ಕೂಡ ಅವ್ರಿಗೆ ಕೊರತೆ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಅದು ಹಳ್ಳಿ ಹಿಂದೆ ಉಳ್ಕೊಂಡ್ಬಿಡುತ್ತೆ, ಮುಂದ್ ಬರೋದೇ ಇಲ್ಲ. ಪ್ರತಿ ಒಂದು ಅವ್ರಿಗೆ ಇದು ಆಗ್ಬೇಕು, ಪೇಟೆಯಲ್ಲಿ ಏನೇನ್ ಇರುತ್ತೋ ಅವೆಲ್ಲವೂ ಅವ್ರಿಗೆ ಸಿಗಬೇಕು. ಅವಾಗ ಒಂದು ಹಳ್ಳಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯ, ಮುಂದ್ ಬರಕ್ಕೂ ಸಾಧ್ಯ ಮೇಡಮ್ ಅರೆ.
8: ಒಂದು ಇದು ಗ್ರಾಮೀಣ ಅಭಿವೃದ್ಧಿಗೆ, ರೂರಲ್ ಡೆವಲಪ್ಮೆಂಟ್ ಗೆ ನಿಮ್ಮ ಒಂದು ಸಲಹೆಗಳು, ಒಂದೆರಡು ಸಲಹೆಗಳನ್ನ ತಿಳಿಸೋದಾದ್ರೆ ಯಾವೆಲ್ಲ ಸಲಹೆಗಳನ್ನ ತಿಳಿಸ್ತೀರಿ ಸರ್?
16: ಸಲಹೆಗಳು ಅಂತಂದ್ರೆ ಈಗ ಈಗ ಅದೇ ಈಗ ಏನಪ್ಪಾ ಅಂದ್ರೆ ಒಂದ್ ಆಸ್ಪತ್ರೆಗಳಾಗಿರ್ಬೋದು ರೋಡ್ಗಳಾಗಿರ್ಬೋದು ಒಂದು ಹುಡುಗರಿಗೆ ಬ್ಯಾಟಿಗ್ ಬರಕ್ಕೆ ಅವ್ರು ಓದಕ್ಕೆ ಬಸ್ಸಿನ ವ್ಯವಸ್ಥೆ ಸರಿಯಾಗಿರ್ಬೇಕು. ಯಾಕಂದ್ರೆ ಅವ್ರಿಗೆ ಕಷ್ಟ ಆಗ್ಬಿಡುತ್ತೆ ಮಕ್ಕಳು ಈಗ ಸೈಕಲ್ ಹೊಡ್ಕೊಂಡು ಹೋಗೋದ ಆಲ್ದೆ ಆಗಲ್ದೇನೆ ಅವ್ರು ಹುಡುಗರು ಬಿಟ್ಬಿಡ್ತಾರೆ. ಹಾಗಾಗಿ ರೋಡ್ಗಳು ಹಳ್ಳಿಗಳಿಗೆ ರೋಡ್ ಒಂದ್ ಸರಿ ಆಗ್ಬೇಕು, ಆಮೇಲೆ ಅವ್ರಿಗೆ ಬಸ್ ನಿಲ್ಲಕ್ಕೆ ಬಸ್ ಸ್ಟ್ಯಾಂಡ್ ಮಾಡ್ಬೇಕು, ಆಮೇಲೆ ಬಸ್ಸಿನ ವ್ಯವಸ್ಥೆ ಟೈಮ್ ಟು ಟೈಮ್ ಸರ್ಕಾರದಿಂದನಾರು ಬಸ್ಗಳು ವ್ಯವಸ್ಥೆ ಮಾಡ್ಬೇಕು. ಆವಾಗ ಹಳ್ಳಿಗೂ ಪೇಟೆಗೂ ಏನು ವ್ಯತ್ಯಾಸ ಇರೋದಿಲ್ಲ ಮೇಡಮ್, ಅವ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ ಪರವಾಗಿಲ್ಲಪ್ಪ. ಈಗ ನೋಡ್ರಿ ನಾವು ಒಂದ್ ಏನಾರು ಒಂದು ಸೀರಿಯಸ್ ಆದ್ರೆ ಒಂದ್ 5-20 ನಿಮಿಷದೊಳಗೆ ನಾವು ಆಸ್ಪತ್ರೆ ಸೇರ್ತಾವ ಇಲ್ಲಿ. ಈಗ ಅವರು ಈಗ ಒಂದು ತಾಲೂಕಿಂದ ಒಂದು ಹಳ್ಳಿಗಳಿಗೆ ಲೆಕ್ಕಾಚಾರ ಹಾಕಿದ್ರೆ ಕನಿಷ್ಠ ಒಂದು 30 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ಒಂದ್ ತಾಲೂಕಿಂದ ಹಳ್ಳಿಗಳಿಗೆ. ಅವ್ರ ಅಲ್ಲಿಗೆ ಹೋಗಿ ನೋಡ್ರಿ ಅಲ್ಲಿಗೆ ಬಂದ್ ಸೇರೋಷ್ಟೊತ್ತಿಗೆನೆ ಏನೆಲ್ಲ ಕತೆ ಆಗ್ಬಿಟ್ಟಿರ್ತದೆ. ಹಾಗಾಗಿ ಈಗ ಹಳ್ಳಿಗಳಲ್ಲಿ ಈಗ ತಾಲೂಕಿನಲ್ಲಿ ಸಿಗಲದ್ದು ಜಿಲ್ಲೆಯಲ್ಲಿ ಸಿಗುತ್ತೆ, ಹಳ್ಳಿಗಳು ಸಿಗದದ್ದು ತಾಲೂಕಲ್ಲಿ ಸಿಗುತ್ತೆ. ಹಾಗಾಗಿ ಒಂದ್ ಸ್ವಲ್ಪ ಅದು ಸಂಬಂಧಪಟ್ಟವ್ರ ಗಮನ ಹರಿಸ್ಬೇಕು. ಇವೆಲ್ಲ ಬಹಳ ಸಮಸ್ಯೆ ಇದೆ, ಯಾಕಂದ್ರೆ ತುಂಬಾ ಕಷ್ಟ ಪಡ್ತಾರೆ ಮೇಡಮ್ ಹಳ್ಳಿ ಜನಗಳು. ಅದು ನೋಡಿದ್ರೆ ನಮಗೆ ನಾನು ಕೂಡ ಹಳ್ಳಿಯಾಗಿದ್ದಾನೆ, ನಾನೇನೇ ಪೇಟೆಗೆ ಹುಟ್ಟಿ ಬೆಳೆದನ್ನಲ್ಲ, ಈಗಲೂ ಹಿಂದೆಲ್ಲ ಹಳ್ಳಿಯಾಗಿದ್ ಬಂದ್ರೆ ಹಳ್ಳಿ ಕಷ್ಟ ಏನಂತ ನನಗೆಲ್ಲ ಗೊತ್ತಿದೆ. ಅವಕ್ಕ ಅವ್ ಬಗ್ಗೆ ಒಂದ್ ಸ್ವಲ್ಪ ಎಲ್ಲ ಗಮನ ಹರಿಸಿ ಅವರು ಕೂಡ ಸ್ವಲ್ಪ ಮುಂದ್ ಬರ ಹಾಗೆ ಮಾಡ್ಲಿ ಅಂತ ನಾನು ಈ ಮೂಲಕ
8: ಕೇಳ್ತೀನಿ.
16: ಧನ್ಯವಾದಗಳು ಮೇಡಮ್,
8: ನಮಸ್ಕಾರ. ಎಸ್, ಖಂಡಿತವಾಗ್ಲೂ ಒಂದಿಷ್ಟು ಬದಲಾವಣೆಗಳು ಈಗ ಆಗಿವೆ, ಆದ್ರೆ ಮತ್ತಷ್ಟು ಬದಲಾವಣೆಗಳು ಆಗ್ಬೇಕು ಅನ್ನೋದ್ರ ಬಗ್ಗೆ ಚಿಕ್ಕಪ್ಪ ಸರ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಎಸ್, ಸ್ನೇಹಿತರೆ ಇದೇ ವಿಷಯದ ಕುರಿತು ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ಗ್ರಾಮೀಣ ಅಭಿವೃದ್ಧಿ ಆಗಬೇಕು ಅಂದರೆ ನಿಮ್ಮ ಒಂದು ಸಲಹೆಗಳಿಗೆ ಏನಾಗಿರುತ್ತೆ? ಖಂಡಿತವಾಗ್ಲೂ ಒಂದು ಗ್ರಾಮ ಅಂತ ಬಂದಾಗ ಅಲ್ಲಿ ಒಂದು ಬಸ್ ಫೆಸಿಲಿಟಿ ಮುಖ್ಯವಾಗಿ ಬೇಕಾಗಿರುತ್ತೆ. ಹಾಗೆ ನೀರಿನ ವ್ಯವಸ್ಥೆ ಇರ್ಬೋದು, ಕರೆಂಟಿನ ವ್ಯವಸ್ಥೆ ಇರ್ಬೋದು, ಜೊತೆಗೆ ಸ್ವ ಉದ್ಯೋಗಗಳಿರ್ಬೋದು, ಇವೆಲ್ಲವೂ ಕೂಡ ಅಲ್ಲಿ ಮುಖ್ಯ ಆಗುತ್ತೆ. ಕೆಲವೊಂದು ಹಳ್ಳಿಗಳು ಸಾಕಷ್ಟು ಡೆವಲಪ್ ಆಗಿದ್ದಾವೆ, ಇನ್ನೂ ಕೆಲವು ಹಳ್ಳಿಗಳು ಡೆವಲಪ್ ಆಗ್ತಾ ಇದೆ, ಇನ್ನೂ ಕೆಲವು ಹಳ್ಳಿಗಳು ಇನ್ನೂ ಆಗಬೇಕಾಗಿದೆ. ಸೊ ಹಾಗೆ ಮತ್ತೊಂದು ಕರೆ ರೆಡಿ ಆಗಿದೆ, ಮಾತಾಡೋಣ. ಓಕೆ, ಕರೆ ಕಟ್ ಆಯಿತು. ಎಸ್, ಈ ರೀತಿಯಲ್ಲಿ ಒಂದೊಂದು ಹಳ್ಳಿಗಳಲ್ಲೂ ಕೂಡ ತಮ್ಮ ಒಂದು ಸ್ವಾವಲಂಬನೆಯಿಂದ ಜೀವನವನ್ನು ನಡೆಸಿದಾಗ, ಏನಾದರೂ ಒಂದು ಸಣ್ಣ ಪುಟ್ಟ ಉದ್ಯೋಗಗಳನ್ನು ನಡೆಸಿದಾಗ, ಅಂದರೆ ಒಂದು ಸೂಕ್ಷ್ಮ ಒಂದು ಕೈಮಗ್ಗ ಕೈಗಾರಿಕೆಗಳಿರ್ಬೋದು ಅಥವಾ ಸೂಕ್ಷ್ಮ ಹಾಗೂ ಸಣ್ಣ ಕೈಗಾರಿಕೆಗಳಿರ್ಬೋದು, ಇವೆಲ್ಲವೂ ಕೂಡ ಒಂದು ಗ್ರಾಮೀಣ ಜನರ ಜೀವನದ ಒಂದು ಡೆವಲಪ್ಮೆಂಟ್ಗೆ ಕಾರಣ ಆಗುತ್ತೆ, ಒಂದು ಆರ್ಥಿಕತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಅವರು ಕೂಡ ಸಾಕಷ್ಟು ಡೆವಲಪ್ ಆಗ್ತಾರೆ, ಅಲ್ಲಿಂದ ಒಂದಿಷ್ಟು ಹೊಸ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ದಂಗೂ ಕೂಡ ಆಗುತ್ತೆ. ಸೊ ಇತ್ತೀಚೆಗಂತೂ ಈ ರೀತಿಯಲ್ಲಿ ಕೆಲವೊಂದು ಹಳ್ಳಿಗಳು ಸಾಕಷ್ಟು ಬೆಳವಣಿಗೆಯನ್ನು ಹೊಂದಿವೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ರೆಡಿ ಆಗಿದೆ, ತೆಗೆದುಕೊಳ್ಳೋಣ. ಓಕೆ, ಎಸ್, ಓಕೆ, ಕರೆ ಕಟ್ ಆಯಿತು. ಎಸ್ ಸ್ನೇಹಿತರೆ, ಸೊ ಹಾಗಾದರೆ ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಗ್ರಾಮದಲ್ಲಿ ಆಗಿದೆ, ಆಗ್ತಾ ಇದೆ, ಆಗಬೇಕಾಗಿದೆ ಅನ್ನೋದ್ರ ಬಗ್ಗೆ ನೀವು ಮಾತಾಡ್ಬೋದು. ಹಾಗೆ ನಾನು ಆಗಲೇ ಹೇಳ್ದಾಗೆ ಸ್ನೇಹಿತರೆ, ಇದಕ್ಕಿಂತ ಮುಂಚೆ, ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ, ದೇಶ ದೇಶದೊಳಗೆ ನಮ್ಮ ದೇಶ ಚೆಂದ ಅನ್ನುವಂತಹ ಒಂದು ಅದ್ಭುತವಾದ ಗೀತೆಯನ್ನು ಕೂಡ ಕೇಳಿದ್ವಿ. ಎಸ್ ಜಾನಕಿ ಅಮ್ಮನವರು ಹಾಗೆ ಎಸ್ ಪಿ ಬಿ ಅವರ ಒಂದು ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆ. ಹಾಗೆ ಸೊಸೆ ತಂದ ಸೌಭಾಗ್ಯ ಅನ್ನುವಂತಹ ಫಿಲಮಿನ ಒಂದು ಗೀತೆ ಆಗಿದೆ. ಸೊ ಹಾಗೆ ನಮಗೆ ಚಿಕ್ಕಪ್ಪ ಸರ್ ಅವರು ಮೆಸೇಜ್ ಮಾಡಿ ತಿಳಿಸಿದ್ದಾರೆ. ಏನಪ್ಪ ಅಂದರೆ, ಮೇಡಮ್ ಕಾರ್ಯಕ್ರಮದ ಮೊದಲಿಗೆ ಗ್ರಾಮೀಣಾಭಿವೃದ್ಧಿ ಬಗ್ಗೆ ಅರ್ಥಪೂರ್ಣವಾಗಿ ಶ್ರೀಪತಿ ಸರ್ ಅವರು ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ರು ಅಂತ. ಸೊ ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ಅವರಿಗೆ ಸ್ಪೆಷಲ್ಲಾಗಿ ಧನ್ಯವಾದಗಳನ್ನ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಚಿಕ್ಕಪ್ಪ ಸರ್ ಅವರು. ಖಂಡಿತವಾಗ್ಲೂ ನಿಮ್ಮ ಪರವಾಗಿ, ಹಾಗೆ ನಮ್ಮ ಪ್ರೀತಿಯ ಎಲ್ಲ ಕೇಳುಗರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ. ಜೊತೆಗೆ ನಮಗೆ ರವಿಕುಮಾರ್ ಸರ್ ಅವರು ಮೇಡಮ್ ಕರೆ ಮಾಡುವುದಕ್ಕಿಂತ ನಮ್ಮ ಕೇಳುಗರ ಮಾತುಗಳನ್ನು ಕೇಳೋದೇ ತುಂಬ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೋದು ಸರ್. ಖಂಡಿತವಾಗ್ಲೂ ಸ್ನೇಹಿತರೆ, ನಾನು ಆಗಲೇ ಹೇಳ್ದಾಗೆ ಗ್ರಾಮ ಸ್ವರಾಜ್ಯದ ಬಗ್ಗೆ ಗಾಂಧೀಜಿಯವರು ಕೂಡ ಕನಸು ಕಂಡಿದ್ರು. ಅದೇ ರೀತಿ ನಮ್ಮ ರಾಷ್ಟ್ರಪತಿಯವರಾದ ಅಬ್ದುಲ್ ಕಲಾಂ ಸರ್ ಅವರು ಇದೇ ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸಿದ್ರು. ಗ್ರಾಮಗಳ ಅಭಿವೃದ್ಧಿ ತುಂಬಾನೇ ಮುಖ್ಯ ಆಗತ್ತೆ ಅಂತ. ಗ್ರಾಮ ಉಳಿದರೆ ದೇಶ ಉಳಿಯತ್ತೆ, ಗ್ರಾಮ ಬೆಳೆದರೆ ದೇಶ ಬೆಳೆಯುತ್ತೆ ಅನ್ನುವಂಥ ಮಾಹಿತಿಯನ್ನು ಸಾಕಷ್ಟು ವಿಷಯಗಳನ್ನು ಅವರು ಕೂಡ ತುಂಬ ಚೆನ್ನಾಗಿ ತಿಳಿಸಿದ್ರು. ಹಾಗೆ ಇನ್ನು ನಮ್ಮ ಶಾಸ್ತ್ರೀಜಿಯವರು ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಮಾತನ್ನು ನಾವು ನೀವು ಯಾರೂ ಮರೆಯುವಂತಿಲ್ಲ ಅಂತಹ ಅದ್ಭುತ ಮಾತುಗಳನ್ನು ಆಡ್ತಾ, ಸೊ ಹಾಗೆ ದೇಶದ ಒಂದು ಪ್ರಗತಿಗೆ ಒಂದು ಭದ್ರ ಬುನಾದಿಯನ್ನು ಹಾಕಿದಂತಹ ಮಹನೀಯರು ಇವರೆಲ್ಲ ಆಗಿದ್ದಾರೆ. ಸೊ ಹಾಗೆ ಸ್ನೇಹಿತರೆ, ಭಾರತ ಗ್ರಾಮಗಳ ದೇಶ. ಗ್ರಾಮಗಳು ಚೆನ್ನಾಗಿದ್ದರೆ ಮಾತ್ರ ದೇಶದ ಒಂದು ಪ್ರಗತಿ ಕೂಡ ಸಾಧ್ಯ ಆಗತ್ತೆ. ಆದರೆ ಇತ್ತೀಚೆಗೆ ಯಾಕೋ ಏನೋ ತುಂಬ ಜನ ಗ್ರಾಮದ ಒಂದು ಗ್ರಾಮೀಣ ಜೀವನ, ಒಂದು ಹಳ್ಳಿಯ ಜೀವನ, ಹಳ್ಳಿಯ ಸೊಗಡಿನ ಜೀವನ ಇಷ್ಟಪಡ್ತಾ ಇಲ್ಲ. ಯಾಕಂದರೆ ಅದೇ ನಾನು ಆಗಲೇ ಹೇಳ್ದಾಗೆ ಅವರಿಗೆ ಬೇಕಾದಂತಹ ಒಂದು ಫೆಸಿಲಿಟಿ, ಒಂದು ಸಣ್ಣ ಪುಟ್ಟ ಕೈಗಾರಿಕೆಗಳಿರ್ಬೋದು, ಉದ್ಯೋಗ ಇರ್ಬೋದು, ಹಾಗೆ ಕೃಷಿಯನ್ನು ಮಾಡಲಿಕ್ಕೆ ಇಷ್ಟಪಡದೇ ಇರೋರು, ಹಾಗೆ ಹೈನುಗಾರಿಕೆ, ಕೈಮಗ್ಗ, ಸೂಕ್ಷ್ಮ ಹಾಗೂ ಸಣ್ಣ ಕೈಗಾರಿಕೆಗಳು, ಈ ರೀತಿಯ ಒಂದು ಫೆಸಿಲಿಟಿ ಇಲ್ಲದೇ ಇರುವಂಥದ್ದಕ್ಕೆ ಸಾಕಷ್ಟು ಜನ ನಗರದ ಒಂದು ಜೀವನವನ್ನೇ ಇಷ್ಟಪಡ್ತಾರೆ. ಆಗಲೇ ನಮ್ಮ ಚಿಕ್ಕಪ್ಪ ಸರ್ ಅವರು ಹೇಳಿದಾಗೆ ಕೈಗೆಟಕ್ತಾ ಇಲ್ಲ ಒಂದು ಉತ್ತಮ ಶಿಕ್ಷಣ ಅಥವಾ ಒಂದು ಬಸ್ ಫೆಸಿಲಿಟಿ ಅಥವಾ ಆಸ್ಪತ್ರೆ ಫೆಸಿಲಿಟಿ, ಇವೆಲ್ಲ ಕೂಡ ನಮಗೆ ಬೇಕಾದಾಗೆ ಸಿಗದೇ ಇರುವಂಥ ಕಾರಣಕ್ಕೆ ಎಲ್ಲರೂ ಕೂಡ ಸಿಟಿ ಜೀವನವನ್ನು ಸಾಕಷ್ಟು ಜನ ಇಷ್ಟಪಡೋದು ಉಂಟು, ಕೆಲವರು ಮಾತ್ರ. ಆದರೆ ಅಟ್ ದ ಸೇಮ್ ಟೈಮ್ ಸ್ನೇಹಿತರೆ, ಕೆಲವರು ಈಗ ನಗರ ಜೀವನವನ್ನು ಕೂಡ ಸಾಕಷ್ಟು ಜನರು ಇಷ್ಟಪಡ್ತಾ ಇಲ್ಲ. ಯಾವಾಗ ನೋಡು ಇಲ್ಲಿ ಕಿರಿಕಿರಿ, ಒಂದು ರಿಫ್ರೆಶ್ಮೆಂಟ್ ಇಲ್ಲ, ಟೆನ್ಷನ್ ಜೀವನ. ಸೊ ಅದಕ್ಕೋಸ್ಕರ ಹಳ್ಳಿ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಕೆಲವರು ಹಳ್ಳಿಗಳಿಗೆ ಈಗ ವಾಪಸ್ ಬಂದು ಹಳ್ಳಿ ಜೀವನವನ್ನು ತುಂಬ ಚೆನ್ನಾಗಿ ಸವಿತಾ ಇದ್ದಾರೆ ಕೂಡ ಅಲ್ವಾ. ಸೊ ಇದೆ, ಸೊ ಹಾಗಾದರೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಷಡಕ್ಷರ್ ಸರ್, ಹೇಗಿದ್ದೀರಿ?
1: ಆರಾಮಿದ್ದೇವ್ರಿ. ಮಳೆ ಬರ್ತಾ ಇದೆ.
0: ಓ, ಮಳೆ ಬರ್ತಾ ಇದೆ. ತೋಟದಲ್ಲಿ ಗದ್ದೆಲಿ ಇದ್ದೀರಾ ಸರ್?
1: ಇಲ್ಲ, ಇದ್ದೆ. ಮಳೆ ಬಂತು ಅಂತೇಳಿ ಇವಾಗ ಮನೆ ಬಂದೆ. ಹಿತ್ತಲ ಕಡೆ ಅಲ್ಲೇ ಹಂಗಿಲ್ಲೇ ಒಂದು ಅರ್ಧ ಎಕರೆ ಜಮೀನ್ ಇದೆ.
0: ಓ,
1: ಸೌತೆ ಹಾಕಿದ್ವಿ, ಅದಕ್ಕೆ ವೈರ್ ಕಟ್ಲಿಕ್ಕೆ ಹೋಗಿದ್ವಿ.
0: ಓಕೆ ಓಕೆ ಓಕೆ ಓಕೆ, ಸೂಪರ್.
1: ಹಲೋ,
0: ಸೂಪರ್ ಸರ್. ಸರ್ ಕೇಳಿಸ್ತಾ ಇದೆಯಾ?
1: ಕೇಳ್ತಾ ಇದೆ.
0: ಓಕೆ ಸರ್, ಇವತ್ತು ವಿಶ್ವ ಗ್ರಾಮೀಣ ಅಭಿವೃದ್ಧಿ ದಿನ ಮಾತಾಡ್ತಾ ಇದ್ವಿ.
1: ನಮ್ ಶ್ರೀಪತಿ ಸರ್ ಹೇಳಿದ್ದು ತುಂಬಾ ಚೆನ್ನಾಗಿದ್ದು, ಅರ್ಥಪೂರ್ಣ ಆಗಿದ್ದು ಮಾತುಗಳು.
0: ಹೌದು ಸರ್, ನಿಜ, ತುಂಬಾ ಚೆನ್ನಾಗಿ ಮಾತಾಡಿದ್ರು.
1: ಅವ್ರು ಹೇಳ್ದಾಗೆ ನಮ್ ಗ್ರಾಮೀಣ ವಿಭಾಗದಲ್ಲಿ ಸೌಕರ್ಯಗಳು ಬರಬೇಕು.
0: ಹೌದು,
1: ಅದಕ್ಕೆ ಏನಂದ್ರೆ ಸುಮಾರು ಒಂದು 20-30 ಕಿಲೋಮೀಟರ್ ಆಜುಬಾಜಿನಲ್ಲಿ ಯಾವ ಕೈಗಾರಿಕೆಗಳು, ಈ ಸಣ್ಣ ಪುಟ್ಟ ಕೈಗಾರಿಕೆಗಳು, ಈ ತರ ಒಂದು ಸಂಸ್ಥೆಗಳು ಬಂದಾಗ ಇಲ್ಲೇ ಇರ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತೈತೆ. ರೈತರಿಗೆ ಅಂತಲ್ಲ,
0: ಎಲ್ರಿಗೂ,
1: ಎಲ್ಲರಿಗೂ,
0: ಹೊಸ ಉದ್ಯೋಗ ಮಾಡೋರಿಗೂ ಕೂಡ.
1: ಹೌದು ಹೌದು, ಯಾಕೆಂದ್ರೆ ಈಗ ಎಲ್ಲಾ ರೈತ ವರ್ಗದವರು ರೈತಾಪಿ ಕೆಲಸನೇ ಮಾಡ್ತಾರೆ ಅಂತ ಅನ್ಕೊಳಕ್ ಆಗೋದಿಲ್ಲಲ್ಲ.
0: ನಿಜ ನಿಜ ನಿಜ.
1: ಆದ್ರಿಂದ ರೈತಾಪಿ ಕೆಲಸ ಮಾಡಲಿದ್ದವರಿಗೆ ಅನುಕೂಲ ಆಗುತ್ತೆ. ಆತರ ಯಾವ ಕಂಪ್ನಿಗಳೇ ಆಗ್ಲಿ, ಯಾವ್ಯಾರೇ ಆಗ್ಲಿ ಬರಬೇಕು.
0: ಹೌದು,
1: ಅವಾಗ ಗ್ರಾಮಗಳಲ್ಲಿ ಅಭಿವೃದ್ಧಿ ಆಗ ಸಾಧ್ಯ.
0: ಹೌದು, ಕರೆಕ್ಟ್ ಸರ್.
1: ಆಮೇಲೆ ಈಗ ಏನಪ್ಪಾ ಅಂದ್ರೆ ಒಂದು ಯಾವ್ದೋ ಸಣ್ಣ ಕೈಗಾರಿಕೆಗಳಿಂದ ಒಂದು ಊದಿನ ಕಡ್ಡಿ ಫ್ಯಾಕ್ಟ್ರಿ, ಒಂದು ಗಾರ್ಮೆಂಟ್

0: ಸೊ ಈ ತರದ ಬಂದಾಗ ಒಂದ್ ಹೆಣ್ಮಕ್ಳಿಗೂ ಅನುಕೂಲ ಗಂಡ್ಮಕ್ಳಿಗೂ ಅನುಕೂಲ ಇರುತ್ತೆ. ಈ ತರ ಸಣ್ಣ ಸಣ್ಣ ಕಂಪ್ನಿಗಳನ್ನ ಬರಕ ಇಷ್ಟಪಡ್ತೇನೆ.
1: ಸೂಪರ್ ಸರ್, ಒಂದ್ ಒಳ್ಳೆ ಸಲಹೆಗಳನ್ನ.
0: ಹಾಗೆ ಮೂಲಭೂತ ಸೌಕರ್ಯಗಳು ಅಂದ್ರೆ ಇನ್ನೆಲ್ಲ ಬಸ್, ಚರಂಡಿಗಳು, ಶೌಚಾಲಯಗಳು. ಮೂಲ ಬೇಕಾಗಿರೋದಂದ್ರೆ ಶೌಚಾಲಯಗಳು, ಚರಂಡಿಗಳು, ಹಾಗೆ ಕಸ ವಿಲೇವಾರಿ. ನಮ್ಮ ಹಳ್ಳಿ ಭಾಗದಲ್ಲೆಲ್ಲ ಸುಮಾರು ಇತ್ತೀಚೆಗೆಲ್ಲ ಈ ಪ್ಲಾಸ್ಟಿಕ್ ಕಡೆಯಿಂದ ಕಸ ಜಾಸ್ತಿ ಆಗ್ತಾ ಇದೆ. ಆದ್ರೆ ಮೊದ್ಲೆಲ್ಲ ಇರ್ಲಿಲ್ಲ. ಅವಾಗ ನಮಗೇನಂದ್ರೆ ನಮ್ಮ ಹಳ್ಳಿ ಮನೆಗಳಲ್ಲೆಲ್ಲ ತಿಪ್ಪೆ ಇರ್ತಿದ್ವ, ತಿಪ್ಪಿ ಗೊಬ್ಬರ ಹಾಕ್ತಿತ್ತು, ನಮ್ ಜಮೀನುಗಳಿಗೆ ಹಾಕೋಂತ ಇದ್ರು. ಈಗ ಎಲ್ಲದನ್ನು ಕಟ್ಟೋದು ಅಯ್ಯೋದು ಮಾಡ್ತಿದಾರೆ. ಕೆಲವೊಂದ್ ಕಡೆ ಎಲ್ಲ ಬರ್ತಾವಲ್ಲ ಗಾಡಿಗಳೀಗ, ಬೆಳಗ್ಗೆ ಆದ್ರೆ ಗಾಡಿಗಳು ಬರ್ತಾವ, ಈಗ ಅದು ಕಟ್ ಹಾಕ್ತಿದ್ದಾರೆ. ಅದ್ರಿಂದ ನಮಗೆ ರೈತರಿಗೂ ಗೊಬ್ಬರದ್ದು ಒಂದು ಇದಾಗ್ತಾ ಇದೆ
1: ಸಮಸ್ಯೆನಾ.
0: ಹೌದು, ಮೊದ್ಲು ಬೂದಿ ಬರ್ತಿತ್ತು, ಬೂದಿದು ಇಲ್ಲ ಈಗ. ಬೂದಿನ ಎಲ್ಲ ಸಿಲಿಂಡರ್ ಈಗ ನೋಡ್ರಿ. ಎಲ್ಲ ಈ ಒಂದ್ ಅನುಕೂಲ ಆಗಕ್ ಹೋದ್ರೆ ನಿನ್ನೊಂದಕ್ಕೆ ಇದ್ದೇ ಇರುತ್ತೆ, ಆಪತ್ತು ಇದ್ದೇ ಇರುತ್ತೆ ನೋಡ್ರಿ. ಈಗ ನಾನೇ ಹೇಳಿದೆ, ಒಂದು ಯಾವ್ದೋ ಒಂದ್ ಫ್ಯಾಕ್ಟ್ರಿನೋ ಏನೋ ಬರ್ಬೇಕು ಅಂದ್ರೆ ಅಲ್ಲಿ ಸಾವಿರಾರು ಎಕರೆ ನೂರಾರು ಎಕರೆ ಜಮೀನ್ ತಗೊಬೇಕು.
1: ನಿಜ ನಿಜ ನಿಜ.
0: ಅವಾಗ ಅಲ್ಲಿ ಆಹಾರ ಬೆಳೆಯೋದು ಕಮ್ಮಿ ಆಗುತ್ತೆ. ಇದೇ ಒಂದ್ ತಗೊಬೇಕು ಅಂದ್ರೆ ಇನ್ನೊಂದ್
1: ಕಳ್ಕೊಂಡ್ಬೇಕಾಗುತ್ತೆ ಬಂದಿದೆ.
0: ಆ ರೀತಿ ಇದೆ ಈಗ.
1: ಮುಖ್ಯವಾಗಿ ನೀವು ಆಗಿನ ಒಂದು ಗ್ರಾಮದ ವ್ಯವಸ್ಥೆಗೂ ಈಗಿನ ಗ್ರಾಮದ ವ್ಯವಸ್ಥೆಗೆ ಯಾವ ರೀತಿ ಎಲ್ಲ ವ್ಯತ್ಯಾಸಗಳನ್ನ ಕಾಣ್ತಾ ಇದ್ದೀರಿ ಷಡಕ್ಷರಿ ಸರ್?
0: ಅವಾಗೆಲ್ಲ ನಾವು ಹುಲ್ಲಿನ ಮನೆ, ಹಂಚಿನ ಮನೆ ಇದ್ವು, ಈಗೆಲ್ಲ ಆರ್ ಸಿ ಸಿಗಳು. ಅದ್ ಏಂತ ಕೂಲಿಕಾರರು ಕೂಡ ಆರ್ ಸಿ ಸಿ ಮನೆ. ಎಲ್ಲ ಟೆರಸ್ ಮನೆಗಳು, ಆರ್ ಸಿ ಸಿ ಮನೆಗಳು, ಡೂಪ್ಲೆಕ್ಸ್, ಏನೇನೋ ಮನೆಗಳು ಈಗ. ಈಗ ತೊಟ್ಟಿ ಮನೆ ಅಂತ ಬರುತ್ತಲ್ಲ ನಮ್ ಗ್ರಾಮಗಳಲ್ಲಿ, ಅದನ್ನ ಕಟ್ಲಿಕ್ ನಾನು ತುಂಬಾ ಹೇಳ್ತೇನೆ ಎಲ್ಲರಿಗೂ. ಆತರ ಮನೆಗಳನ್ನ ಕಟ್ಬಿಟ್ರೆ ಯಾವ್ದು ತೊಂದ್ರೆ ಇರೋದಿಲ್ಲ ನೋಡ್ರಿ. ಈಗ ಎಲ್ಲಾ ಕಡೆನು ಸಿ ಸಿ ರೋಡ್ ಆಗಿರ್ಬೋದು, ಸಿ ಆರ್ ಸಿ ಸಿ ಆಗಿರ್ಬೋದು, ಅವನ್ನ ಒಂದು ಬೆಳಕನ್ನು ಹೀರ್ಕೊಳ್ಳೋಂತ ಶಕ್ತಿ ಇಲ್ಲ, ಬಿಸಿಲನ್ನ ಇದನ್ನ ಶಾಖವನ್ನ ಎಲ್ಲ ವಾಪಸ್ ಕೊಡುತ್ತೆ ಮತ್ ನಮ್ಗೆ.
1: ನಿಜ ನಿಜ.
0: ಆದ್ರಿಂದ ಹೀಟ್ ಜಾಸ್ತಿ ಆಗ್ತಾ ಇದೆ, ಈ ತರ ಬರ್ತಾ ಇದಾವಲ್ಲ, ಅದರಿಂದ ಒಂದು ಒಂದು ಪರಿಸರಕ್ಕೆ ತೊಂದರೆ ಆಗ್ತದೆ.
1: ಹೌದು, ಕರೆಕ್ಟ್. ಓಕೆ ಓಕೆ ಸರ್. ಹಾಗೆ ಅಟ್ ದ ಸೇಮ್ ಟೈಮ್ ಅದೇ ಕ್ವಶನ್ ಸರ್, ನಿಮಗೆ ಗ್ರಾಮ ಜೀವನ ಇಷ್ಟನಾ ನಗರ ಜೀವನ ಇಷ್ಟನಾ ಅಂದ್ರೆ ನೀವು ಗ್ರಾಮ ಜೀವನ ಇಷ್ಟ ಪಡ್ತೀರಾ ಅಂತ ನನಗೆ ಗೊತ್ತು.
0: ಹೌದು, ಇಲ್ಲಿರತಕ್ಕಂತ ನೆಮ್ಮದಿ ಅಲ್ಲಿ ಸಿಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ನಮ್ಗೆ ಏನಾರು ಕುಂದು ಕೊರತೆ ಬಂತು ಅಂದ್ರೆ ನೂರಾರು ಜನ ಸೇರ್ತಾರೆ ನಮ್ಮನೆ ಹತ್ರ.
1: ನಿಜ ನಿಜ.
0: ಆದ್ರೆ ಪೇಟೆಯಲ್ಲಿ ಒಬ್ಬರು ಮನೆ ಬಾಗ್ಲು ಹಾಕಿದಾನೆ ಅಂದ್ರೆ ತೆಗೆದ ನಾ ತಮ್ ಒಂದ್ ಮೇಲೆನೆ ತೆಗಿತಾರೆ ಬಾಗ್ಲ ಹೊರತು, ಅದು ಬಂದ್ ಯಾರು ಪೊಲೀಸ್ ನೀರು ತೆಗಿಬೇಕು, ಮತ್ತಾರು ಹೋಗೋದಿಲ್ಲ,
1: ಮುಟ್ಟೋದಿಲ್ಲ, ಹೋಗೋದಿಲ್ಲ
0: ಆತರ. ಹಂಗಾಗಿ ಇಲ್ಲಿ ಮನೆ ಇಲ್ಲಿ ನಮ್ಮ ಹಳ್ಳಿಗಳಲ್ಲಿ ಏನ್ ಇಲ್ಲ ಅಂದ್ರೆ ಒಂದು ಇಸ್ಕೊಂಡ್ ಬರ್ಬೋದು. ಇವತ್ ಕಷ್ಟ ಇದೆ ಅಂದ್ರೆ ಹಣ ಸಿಗುತ್ತೆ, ಆದ್ರೆ ಸಿಟಿಗಳಲ್ಲಿ ಸಿಗೋದಿಲ್ಲ. ಒಂದ್ ಸ್ನೇಹ ಅಂದ್ರೆ ಎಲ್ಲರೂ ಸೇರ್ತಾರೆ ಇಲ್ಲಿ, ಅಂತ ಸ್ನೇಹಕ್ಕೆ ಬೆಳೆಸುವಂತ ಒಂದು ಹಳ್ಳಿಗಳು ಇವೆಲ್ಲ.
1: ಓಹೋ, ಸೂಪರ್, ವೆರಿ ನೈಸ್. ಹೌದು ಸರ್, ಖಂಡಿತ.
0: ನಾನು ಮಾತ್ರ ನನ್ನ ಹಳ್ಳಿನೇ ನಾನು ಇಷ್ಟಪಡೋದು.
1: ಹೌದು, ಓಕೆ ಸರ್, ಓಕೆ. ಅದೇ ರೀತಿಯಲ್ಲಿ ಸಾಕಷ್ಟು ಒಂದು ಇದ್ರನ್ನ ಅಭಿವೃದ್ಧಿಯನ್ನ ಕೂಡ ಕಂಡಿದ್ದೀರಿ ಅಲ್ಲೇ ನೀವು.
0: ಹೌದು, ನಾವು ಕೂಲಿ ಮಾಡ್ತಿದ್ದಾರೆ, ನಾವೀಗ ಸ್ವಂತ ಜಮೀನ್ ಮಾಡ್ತೇವೆ, ನಮಗೆ ಅನುಕೂಲ ಆಗಿದೆ ಅಂತಂದ್ರೆ ಹೇಳಕ್ ಇಷ್ಟಪಡ್ತೇನೆ.
1: ನಿಜ ನಿಜ. ಆದ್ರೂ ಅಷ್ಟು ಕಷ್ಟಪಡ್ತೀರಾ ಸರ್, ಕಷ್ಟಪಟ್ಟರು ಓಕೆ, ಹಳ್ಳಿ ಜೀವನನೇ ಇಷ್ಟ ಅಂತ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ವ್ಯವಸಾಯದಲ್ಲಿ ಕೂಡ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ.
0: ಹೌದು, ಅದು ಬಿಡಲಾರದ ಕಾಯಕ, ಈ ಬಿಟ್ಟು ಏನು ಮಾಡಕ್ ಬರೋದಿಲ್ಲ. ಅಲ್ಲ, ಮಾಡಕ್ ಬರೋದಿಲ್ಲ ಅಂತಲ್ಲ, ಅಲ್ಲಿ ಹೋಗಕ್ ಇಷ್ಟಪಡೋದಿಲ್ಲ.
1: ಈಗಿನ ಒಂದು ಯೂತ್ಸ್ ಗೆ ಏನಾದ್ರು ಸಲಹೆ ಕೊಡೋದಿದೆಯಾ ಸರ್?
0: ಯೂತ್ಸ್ ಗೆ ಅಂದ್ರೆ ನಾನು ಹೇಳೋದು ಇಷ್ಟೇ, ದಯವಿಟ್ಟು ಯಾರು ಕೃಷಿಯನ್ನ ಕೀಳಾಗಿ ನೋಡ್ಬೇಡಿ. ಎಲ್ಲರೂ ಅದೇ ಅಲ್ಲಿ ಇರ್ಬೇಕು, ಇಲ್ಲಿ ಇರ್ಬೇಕು, ಬರೀ ಯಾವ್ದ್ರಲ್ಲೂ ಒಂದ್ರಲ್ಲಿ ಅವಲಂಬಿತರಾಗಿರ್ಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಅತಿ ಹೆಚ್ಚು ಹಳ್ಳಿಗಳಲ್ಲಿ ವಯಸ್ಸಾದವರನ್ನ ಬಿಟ್ಟು ಇತ್ತೀಚೆಗೆ ಮಕ್ಕಳೆಲ್ಲನ ಸಿಟಿ ಸೇರಕಲ ಬಂದಿದೆ ಈಗ. ಆದ್ರಿಂದ ಇಲ್ಲೂ ನೋಡ್ಕೊಬೇಕು ಅಂದ್ರೆ ತಂದೆ ತಾಯಿನೂ ನೋಡ್ಕೊಳ್ಳಿ, ನಿಮ್ ಜೀವನನು ನೋಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು.
1: ಓಕೆ ಸರ್, ಸೂಪರ್, ವೆರಿ ನೈಸ್. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರಿ ಸರ್, ಥ್ಯಾಂಕ್ ಯು.
0: ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್.
1: ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಖಂಡಿತವಾಗ್ಲೂ ಷಡಕ್ಷರಿ ಸರ್ ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರು. ಸಣ್ಣ ಪುಟ್ಟ ಕೈಗಾರಿಕೆಗಳಿಲ್ಲ ಆದ್ರೆ ಬೇರೆ ಕಡೆ ಹೋಗೋದಿಲ್ಲ ಅಂತ. ಹಾಗೆ ಒಂದಲ್ಲಿ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಇಲ್ಲಿ ಏನಾರ ಕೈಗಾರಿಕೆಗಳಾದ್ರೆ ಸಾಕಷ್ಟು ಭೂಮಿ ಕೂಡ ಹೋಗುತ್ತೆ ಮೇಡಮ್ ಅನ್ನೋದನ್ನ ತಿಳಿಸಿದ್ರು. ಸೊ ಆ ರೀತಿಯಲ್ಲಿ ಕೂಡ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಒಂದು ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ಇನ್ನೊಂದನ್ನ ನಾವು ಸಹಜವಾಗಿ ಕಳ್ಕೊಂಡ್ಲೇಬೇಕಾಗತ್ತೆ. ಆದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಒಂದು ಉತ್ತಮವಾಗಿ ಯಾವುದಕ್ಕೂ ಯಾರಿಗೂ ಏನು ಸಮಸ್ಯೆಗಳು ಆಗದೆ ಇರೋ ಥರ ಡೆವಲಪ್ಮೆಂಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದರೊಟ್ಟಿಗೆ ಯೂತ್ಸಿಗೂ ಕೂಡ ಒಂದು ಸಲಹೆ ಕೊಟ್ಟರು, ಯಾರಿಗೆಲ್ಲ ಈ ಭೂಮಿ ಇದೆಯೋ, ಕೆಲಸ ಮಾಡೋ ಫೆಸಿಲಿಟಿ ಇದೆಯೋ ಅವರು ಇಲ್ಲೇ ಕೆಲಸ ಮಾಡ್ಬೋದು. ಯಾರಿಗೆಲ್ಲ ಫೆಸಿಲಿಟಿ ಇಲ್ವಾ ಅಂದರೆ ತುಂಬಾ ಕಷ್ಟ ಆದಂಥವರು ಸಿಟಿಗೆ ಹೋದರೂ ಪರವಾಗಿಲ್ಲ ಓಕೆ ಅಂತ ಹೇಳಿದರು. ಸೊ ಈ ರೀತಿಯಲ್ಲಿ ಅವರವರ ಒಂದು ಅನುಕೂಲಕ್ಕೆ ತಕ್ಕಂತೆ ಸಾಕಷ್ಟು ರೀತಿಯಲ್ಲಿ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ ಸ್ನೇಹಿತರೆ. ಆ ಬದಲಾವಣೆಗಳಿಗೆ ತಕ್ಕಂತೆ ಸಿಟಿಯಲ್ಲಿ ಆದರೂ ಪರವಾಗಿಲ್ಲ, ಹಳ್ಳಿಗಳಲ್ಲಾದರೂ ಪರವಾಗಿಲ್ಲ, ನಮ್ಮಿಂದ ಒಂದಿಷ್ಟು ಪರಿಸರ ಜಾಗೃತಿ ಮೂಡಿದಾಗ ಒಂದೆಲ್ಲ ಕಡೆ ಡೆವಲಪ್ಮೆಂಟ್ ಸಾಧ್ಯ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಕೂಡ. ಹಾಗೆ ಸ್ನೇಹಿತರೆ, ಈ ನಗರಗಳು ದೇಶದ ಮುಖ ಅಂತ ಆದರೆ ಗ್ರಾಮಗಳು ದೇಶದ ಬೆನ್ನೆಲುಬು. ಈಗ ನಮಗೆಲ್ಲ ಇವು ಈ ಐಟಿ ಫ್ಯಾಕ್ಟ್ರಿ ಸಿಟಿ ಇವೆಲ್ಲವೂ ಕೂಡ ನಮಗೆ ಬೇಕೇ ಬೇಕು ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ. ಆದರೆ ಅಟ್ ದ ಸೇಮ್ ಟೈಮ್ ನಾವು ಕೊನೆಗೆ ಬರುವಂಥದ್ದು ಊಟದ ವಿಷಯಕ್ಕೆ. ಎಷ್ಟೇ ನಗರಗಳು ಎಷ್ಟೇ ಡೆವಲಪ್ಮೆಂಟ್ ಆಗಲಿ, ನಾವು ತಿನ್ನುವಂಥದ್ದು ನಮ್ಮ ಒಂದು ಹೊಟ್ಟೆಗೆ ಅನ್ನನೇ ಅಲ್ವಾ ಸ್ನೇಹಿತರೆ. ಸೊ ಆ ಅನ್ನ ನೀರು ಗಾಳಿ ಎಲ್ಲ ಕೊಡೋದು ಇವೆಲ್ಲ ಸಿಗೋದು ಒಂದು ಉತ್ತಮವಾಗಿ ಸಿಗೋದು ಗ್ರಾಮದಲ್ಲೇ. ಗ್ರಾಮದಲ್ಲೇ ನಾವು ವ್ಯವಸಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದು. ಸೊ ಅದಕ್ಕೋಸ್ಕರ ಈ ಗ್ರಾಮಗಳು ಚೆನ್ನಾಗಿದ್ದರೆ ಮಾತ್ರ ನಗರಗಳು ಕೂಡ ಚೆನ್ನಾಗಿರಲಿಕ್ಕೆ ಸಾಧ್ಯ. ಒಂದು ದೇಶದ ಪ್ರಗತಿಗೆ ಗ್ರಾಮಗಳ ಅಭಿವೃದ್ಧಿ ಮುಖ್ಯವಾಗಿ ಬೇಕೇ ಬೇಕು ಅಂತ ಹೇಳ್ತಾ ಈ ದಿನದ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ಈ ವಿಶ್ವ ಗ್ರಾಮೀಣ ಅಭಿವೃದ್ಧಿ ದಿನ ಈ ಗ್ರಾಮದ ಬಗ್ಗೆ ಮಾತಾಡಿದಂತಹ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಅವರೆಲ್ಲ ದಯವಿಟ್ಟು ಬೇಜಾರಾಗಬೇಡಿ, ಯಾರಿಗೆಲ್ಲ ಕರೆ ಸಿಕ್ಕಿ ಮಾತಾಡಿಸಿದ್ರು ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಮೆಸೇಜ್ ಮಾಡಿದಂಥ ನಮ್ಮ ಚಿಕ್ಕಪ್ಪ ಸರ್ ಅವರಿಗೆ, ಜೊತೆಗೆ ನಮ್ಮ ರವಿಕುಮಾರ್ ಸರ್ ಅವರಿಗೆ ಎಸ್ ಆ ಸ್ಪೆಷಲ್ ಥ್ಯಾಂಕ್ ಯು ಅಂತ ಹೇಳ್ತಾ, ಇದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇರಿ ಸ್ನೇಹಿತರೆ. ನಾವು ಒಂದಿಷ್ಟು ಜ್ಞಾನ ಮನರಂಜನೆಯೊಂದಿಗೆ ಸದಾ ನಿಮ್ಮೊಟ್ಟಿಗೆ ಯಾವಾಗಲೂ ಇರ್ತೀವಿ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸ್ನೇಹ ನಮ್ಮೊಟ್ಟಿಗೆ ಸದಾ ಇರಲಿ ಅಂತ ಹೇಳ್ತಾ, ಆಲಿಸಿ ಆನಂದಿಸಿ ಪ್ರೀತಿಸಿ ಪ್ರೋತ್ಸಾಹಿಸಿ, ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೊನೆಗೆ ಶ್ರೀಪತಿ ಸರ್ ಅವ್ರಿಗೂ ಸ್ಪೆಷಲ್ ಆಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರು, ಹಾಗೆ ಒಂದು ಮಾತು ಹೇಳಿದ್ರು, ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ. ಎಸ್, ಖಂಡಿತವಾಗ್ಲೂ ಸ್ಮಾಲ್ ಈಸ್ ಬ್ಯೂಟಿಫುಲ್. ಗ್ರಾಮಗಳು ಸಣ್ಣಗೆ ಇದ್ರೂ ಆ ಗ್ರಾಮಗಳು ನೋಡಲಿಕ್ಕೆ ಒಂದು ರೀತಿ ಖುಷಿ ಆಗತ್ತೆ, ಸಂತೋಷವಾಗತ್ತೆ ಅಂತ ಹೇಳ್ತಾ, ಎಸ್ ಸ್ನೇಹಿತರೆ, ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಆಲಿಸಿ ಆನಂದಿಸಿ ಪ್ರೀತಿಸಿ ಪ್ರೋತ್ಸಾಹಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
2: ಮಗ, ಅದೇ ಕೆಲಸ ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು?
3: ಓಕೆ,
4: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ,
5: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
6: ಡ್ಯೂಡ್, ನಾನು ಯಾಕೆ ಯಾವುದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
3: ಓಕೆ ಡ್ಯೂಡ್,
7: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
8: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
7: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
9: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
10: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
9: ಓ, ನಿನ್ಗಿನ್ನ ವಿಷಯನೇ ಗೊತ್ತಿಲ್ಲ ಅಂದರೆ?
10: ಏನು ಏನ್ ವಿಷಯ ಅಮ್ಮ?
9: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
10: ಓ,
11: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
2: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಮಸ್ತೆ, ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಭದ್ರಾವತಿ ತೋಟಗಾರಿಕೆ ಇಲಾಖೆಯು 2026-27 ಸಾಲಿನ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ವಿಮೆ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತಿಳಿಸಿದ್ದಾರೆ. ಫಸಲು ಕೊಡುತ್ತಿರುವ ಅಡಿಕೆ, ಮಾವು, ಕಾಳುಮೆಣಸು ಮತ್ತು ನಾಟಿ ಮಾಡಿರುವಂತಹ ಶುಂಠಿ ಬೆಳೆಗಳಿಗೆ ರೈತರು ವಿಮೆ ಮಾಡಿಸಬಹುದಾಗಿದ್ದು, ಆಸಕ್ತ ರೈತರು ನಿಗದಿತ ನಮೂನೆ ಅರ್ಜಿಯನ್ನು ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯಿಂದ ಪಡೆದು, ಭರ್ತಿ ಮಾಡಿದ ಅರ್ಜಿಯನ್ನು ಪ್ರಸಕ್ತ ಸಾಲಿನ ಪಹಣಿ, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಆಧಾರ್ ಕಾರ್ಡ್, ಸ್ವಯಂ ಘೋಷಿತ ಬೆಳೆ ವಿವರಗಳೊಂದಿಗೆ ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮವನ್ ಅಥವಾ ಬ್ಯಾಂಕುಗಳಲ್ಲಿ ಜುಲೈ 31 ವಿಮೆ ಕಂತನ್ನು ಪಾವತಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಆಯಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಜಿಲ್ಲೆಯ ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಇತ್ತೀಚೆಗೆ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡಿದ್ದ ಸ್ವೀಪ್ ಕಾರ್ಯಕ್ರಮದ ರಾಜ್ಯ ಮಟ್ಟದ ತರಬೇತುದಾರರಾದ ನವೀದ್ ಅಹಮದ್ ಪರ್ವೀಜ್ ಅವರು ಮತದಾರರ ಪಟ್ಟಿ ಪರಿಷ್ಕರಣೆಯ ಕುರಿತು ಸಮಗ್ರ ಮಾಹಿತಿ ನೀಡಿದರು. ಅರ್ಹರೆಲ್ಲರಿಗೂ ಮತದಾನದ ಹಕ್ಕು ನೀಡುವುದು ಅಭಿಯಾನದ ಉದ್ದೇಶ. ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯು 2026 ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಪ್ರತಿಯೊಬ್ಬ ಅರ್ಹ ನಾಗರಿಕರನ್ನು ಮತದಾರರ ಪಟ್ಟಿಗೆ ಸೇರ್ಪಡೆಗೊಳಿಸುವುದು ಮತ್ತು ಹಾಲಿ ಮತದಾರರ ವಿವರಗಳನ್ನು ಖಚಿತಪಡಿಸಿಕೊಳ್ಳುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದು ನವೀದ್ ಅಹಮದ್ ಪರ್ವೀಸ್ ತಿಳಿಸಿದರು. ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಮುಖ ದಿನಾಂಕಗಳು ಹಾಗೂ ವಿವರಗಳು: ಮನೆ ಮನೆ ಸಮೀಕ್ಷೆ, ಜೂನ್ 30 - ಜುಲೈ 29 ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಆಗಸ್ಟ್ 5 ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಕರಡು ಪಟ್ಟಿಗೆ ಸಂಬಂಧಿಸಿದಂತೆ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಲು ಆಗಸ್ಟ್ 5 - ಸೆಪ್ಟೆಂಬರ್ 4 ಅವಕಾಶವಿರುತ್ತದೆ. ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುವುದು. ಅಕ್ಟೋಬರ್ 1 18 ತುಂಬುವ ಎಲ್ಲಾ ಯುವಕ ಯುವತಿಯರು ಮತದಾರರ ಪಟ್ಟಿಗೆ ನೋಂದಣಿ ಮಾಡಿಕೊಳ್ಳಲು ಅರ್ಜಿ ಸಲ್ಲಿಸಬಹುದಾಗಿದೆ. ಬಿಎಲ್ಒರವರ ಮನೆ ಮನೆಗೆ ಭೇಟಿ ನೀಡಿ ಎಮುರೇಷನ್ ಫಾರಂಗಳನ್ನು ದ್ವಿಪ್ರತಿಯಲ್ಲಿ ನೀಡಲಿದ್ದು, ಅದನ್ನು ಭರ್ತಿ ಮಾಡಲು ಸಾರ್ವಜನಿಕರಿಗೆ ನೆರವಾಗಲಿದ್ದಾರೆ. ನಾಗರಿಕರು ಭರ್ತಿ ಮಾಡಿದ ಫಾರಂ ನೀಡಿ ಕಡ್ಡಾಯವಾಗಿ ಸ್ವೀಕೃತಿ ಪಡೆಯಬೇಕು. ಈ ಪ್ರಕ್ರಿಯೆ ಕುರಿತು ಯಾವುದೇ ಗೊಂದಲ ಅಥವಾ ಆತಂಕವಿದ್ದರೆ ಸಾರ್ವಜನಿಕರು ನೇರವಾಗಿ ಬಿಎಲ್ಒ ಅವರನ್ನು ಸಂಪರ್ಕಿಸಬಹುದು ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1950 ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ಪಡೆಯಬಹುದು ಎಂದು ಪರ್ವೀಸ್ ತಿಳಿಸಿದರು. ಮುಂದಿನ ವಿವರ. ಭದ್ರಾವತಿ ತೋಟಗಾರಿಕೆ ಇಲಾಖೆಯಿಂದ 2026-27 ಸಾಲಿನ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್, ಹನಿ ನೀರಾವರಿ, ತುಂತುರು ನೀರಾವರಿ, ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ತಾಳೆಬೆಳೆ ಯೋಜನೆ, ಜೇನು ಸಾಕಾಣಿಕೆ, ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಮುಂತಾದ ಯೋಜನೆಗಳ ವಿವಿಧ ಕಾರ್ಯಕ್ರಮಗಳಿಗೆ ಸಹಾಯಧನ ನೀಡಲಾಗುತ್ತಿದ್ದು ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ರೈತರು ನಿಗದಿತ ನಮೂನೆಯ ಅರ್ಜಿಗಾಗಿ ಭದ್ರಾವತಿ ತೋಟಗಾರಿಕೆ ಇಲಾಖೆ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರದಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು 31 ಸಲ್ಲಿಸುವಂತೆ ಹಾಗೂ ಈ ಕಾರ್ಯಕ್ರಮಗಳಿಗೆ ಜ್ಯೇಷ್ಠತೆ ಮತ್ತು ಮೀಸಲಾತಿಗೆ ಅನುಗುಣವಾಗಿ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಆಯಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಪತಂಜಲಿ ಶ್ರೀ ಕನಕದಾಸರ ಅಧ್ಯಯನ ಕೇಂದ್ರ, ಪತಂಜಲಿ ಕರ್ನಾಟಕ ಜನಪದ ಕಲಾ ಕೇಂದ್ರ ಇವರು ಆಯೋಜಿಸಿರುವ ರಾಜ್ಯ ಮಟ್ಟದ ಕನಕ ಕಥಾ ಕೀರ್ತನ ಮಹೋತ್ಸವ ಸಮ್ಮೇಳನ ತರಬೇತಿ ಕಾರ್ಯಾಗಾರ, ಹಾಲುಮತ ಸಂಸ್ಕೃತಿ ಕನಕ ಕಲಾ ವೈಭವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಭಿಯಾನವನ್ನು ಶ್ರೀ ಕನಕದಾಸರ ಜಯಂತ್ಯೋತ್ಸವದ ಪ್ರಯುಕ್ತ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಆ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಶ್ರೀ ಶಿವನಾಗಪಾರ್ಥ ಅವಧೂತ ಮಹಾರಾಜ್ ಇವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತಿಯಿದ್ದರು. ಹಲವು ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪರಮ ಪೂಜ್ಯರಿಗೆ ಗೌರವ ಸಲ್ಲಿಸಿ ರಾಜ್ಯ ಮಟ್ಟದ ಕನಕ ಶ್ರೀ ಚೇತನ ಪತಂಜಲಿ ರತ್ನ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿ ಸನ್ಮಾನಿಸಲಾಯಿತು ಹಾಗೂ ಗುರುಗಳ ಹಿತವಚನದೊಂದಿಗೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಭಾನುವಾರ ಹಮ್ಮಿಕೊಂಡಿದ್ದ ಸೈಕಲ್ ಜಾಥಾಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್, ಜಿಲ್ಲಾ ರಕ್ಷಣಾಧಿಕಾರಿ ಬಿ ನಿಖಿಲ್, ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್, ಸ್ವೀಪ್ ಅಧಿಕಾರಿ ನವೀದ್ ಚಾಲನೆ ನೀಡಿದರು. ಜಿಲ್ಲಾ ರಕ್ಷಣಾಧಿಕಾರಿ ಬಿ ನಿಖಿಲ್ ಮಾತನಾಡಿ, ದೇಶದ ಪ್ರತಿ ನಾಗರಿಕನು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು. ಚುನಾವಣೆ ಹತ್ತಿರ ಬಂದಾಗ ತನ್ನ ಹೆಸರು ಮತಪಟ್ಟಿಯಲ್ಲಿ ಇಲ್ಲ ಎಂದು ಪರದಾಡುವ ಬದಲು ಎಸ್ಐಆರ್ನಲ್ಲಿ ಭಾಗವಹಿಸಬೇಕು. ಈ ಬಗ್ಗೆ ನಿಮ್ಮ ಪರಿಚಯಸ್ಥರಿಗೂ ಮಾಹಿತಿ ನೀಡಬೇಕು. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತೆ ತಿಳಿಸಿ, ಯಾರೊಬ್ಬರೂ ಮತದಾನದಿಂದ ವಂಚಿತರಾಗಬಾರದು ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್ ಮಾತನಾಡಿ, ಎನ್ಯುಮರೇಷನ್ ಫಾರಂ ಅನ್ನ July 29 ನೀಡಲಾಗುತ್ತದೆ. ಅದನ್ನ ತುಂಬಿಸಿ July 29 ಒಳಗೆ BLO ಗಳಿಗೆ ನೀಡಬೇಕು. ತಪ್ಪು ಮಾಹಿತಿ ನೀಡಿದರೆ ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗುವ ಸಾಧ್ಯತೆ ಇರುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ BLO ಗಳ ಬಳಿ ಮಾಹಿತಿ ಪಡೆಯಿರಿ ಎಂದರು. ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್ ಮಾತನಾಡಿ, ಮನೆಯಲ್ಲಿ ಯಾರೂ ಇಲ್ಲದಿದ್ದರೆ BLO ಗಳು ಸ್ಟಿಕ್ಕರ್ ಅಂಟಿಸಿ ಮತ್ತೆ ಯಾವ ದಿನಾಂಕದಂದು ಬರುತ್ತೇವೆ ಎಂದು ಬರೆದಿರುತ್ತಾರೆ. ಮನೆಯಲ್ಲಿನ ಎಲ್ಲಾ ಸದಸ್ಯರ ಮಾಹಿತಿಯನ್ನ ಹಿರಿಯ ಸದಸ್ಯರು ನೀಡಬಹುದು. ಎನ್ಯುಮರೇಷನ್ ಫಾರಂ ಅನ್ನ ಡಿಜಿಟಲೀಕರಣ ಮಾಡುವ ಕಾರಣ ಅದನ್ನ ಮಡಚಬಾರದು ಎಂದು ತಿಳಿಸಿದರು. ಸ್ವೀಪ್ ಅಧಿಕಾರಿ ನವೀದ್ ಮಾತನಾಡಿ, ಆನ್ಲೈನ್ನಲ್ಲಿಯೂ ಎಸ್ಐಆರ್ ಫಾರಂ ತುಂಬಬಹುದು. ಆದರೆ 2002 ಮತಪಟ್ಟಿಯಲ್ಲಿ ಇದ್ದ ಹೆಸರಿನಂತೆಯೇ ಈಗಿನ ಗುರುತಿನ ಚೀಟಿಯಲ್ಲೂ ಹೆಸರು ಒಂದೇ ಆಗಿರಬೇಕು. ಆಧಾರ್ ಕಾರ್ಡ್ನಲ್ಲಿಯೂ ಹೆಸರು ಒಂದೇ ಆಗಿರಬೇಕು. ಜೊತೆಗೆ ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಎಂದರು. ಸಿಪಿಒ ಹನುಮನಾಯಕ್ ಸ್ವಾಗತಿಸಿ ನವೀದ್ ವಂದಿಸಿದರು. ಅನ್ನಪೂರ್ಣ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸೈಕಲ್ ಸವಾರರು ಭಾಗವಹಿಸಿದ್ದರು. ಮುಂದಿನ ವಿವರ. ಸಹಕಾರ ಕ್ಷೇತ್ರ ಎಲ್ಲಾ ರೀತಿಯ ಕಾರ್ಯಗಳನ್ನು ಮಾಡುವ ಜನಸಾಮಾನ್ಯರಿಗೆ ಅನುಕೂಲವಾಗುವ ಸೌಲಭ್ಯ ಕಲ್ಪಿಸುತ್ತದೆ ಎಂದು ಜಿಲ್ಲಾ ಸಹಕಾರ ಯೂನಿಯನ್ನ ಅಧ್ಯಕ್ಷ ಸಿ ಹನುಮಂತಪ್ಪ ತಿಳಿಸಿದರು. ರಾಜ್ಯ ಸಹಕಾರಿ ಮಂಡಳಿ, ಜಿಲ್ಲಾ ಸಹಕಾರ ಯೂನಿಯನ್ ಹಾಗೂ ಸಹಕಾರ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ವಿನೋಬನಗರ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಆವರಣದಲ್ಲಿ ಶುಕ್ರವಾರ ಆಯೋಜಿಸಿದ್ದ ಸ್ವಚ್ಛತಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ವರ್ಷ ಪೂರ್ಣವಾದ ಹಿನ್ನೆಲೆಯಲ್ಲಿ June 26 July 6 ಜಿಲ್ಲೆಯ ವಿವಿಧೆಡೆ ಸಹಕಾರ ಸಪ್ತಾಹ ಆಚರಿಸಲಾಗುತ್ತಿದೆ ಎಂದರು. ಸಹಕಾರ ಡಿಪ್ಲೊಮೋ 6 ತಿಂಗಳ ತರಬೇತಿಯಾಗಿದ್ದು, ಸಹಕಾರ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಉದ್ಯೋಗಿಗಳಿಗೆ ಅನುಕೂಲವಾಗುವ ಉದ್ದೇಶದಿಂದ ದೂರ ಶಿಕ್ಷಣ ತರಬೇತಿ ಪ್ರಾರಂಭಿಸಲಾಗಿದೆ. ಯುವಕರು ಹೆಚ್ಚಿನ ತರಬೇತಿ ಪಡೆದುಕೊಂಡು ಸಹಕಾರ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶವನ್ನು ಪಡೆಯಬೇಕು ಎಂದು ತಿಳಿಸಿದರು. ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ನಿರ್ದೇಶಕ ದಿನೇಶ್ ಬುಳ್ಳಾಪುರ, ಜಿಲ್ಲಾ ಸಹಕಾರ ಯೂನಿಯನ್ನ ನಿರ್ದೇಶಕ ನರಸಿಂಹ ಗಂಧದ ಮನೆ ಇದ್ದರು. ಅನಿತಾ ಪ್ರಾರ್ಥಿಸಿ ಸಹಕಾರ ಯೂನಿಯನ್ ಸಿಇಒ ಹೆಚ್ ಯಶವಂತ್ ಕುಮಾರ್ ಸ್ವಾಗತಿಸಿ, ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಉಪನ್ಯಾಸಕಿ ಕೆ ಸೌಮ್ಯ ನಿರೂಪಿಸಿದರು. ಎಂಯು ಶ್ರೀಕಾಂತ್ ವಂದಿಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಗ್ರಾಮಾಂತರ ಭಾಗಗಳಲ್ಲಿ ಹಾಳಾಗಿರುವ ಬಹುಪಾಲು ರಸ್ತೆಗಳ ದುರಸ್ತಿಗೆ ಹಾಗೂ ನೂತನ ರಸ್ತೆಗಳ ನಿರ್ಮಾಣಕ್ಕೆ ಮೊದಲ ಆದ್ಯತೆ ನೀಡಲಾಗುತ್ತಿದೆ ಎಂದು ಶಾಸಕಿ ಶಾರದಾ ಪುರ್ಯ ನಾಯಕ್ ಹೇಳಿದರು. ಕುಂಸಿ ಸಮೀಪದ ಮಂಡಘಟ್ಟ ಸಿಂಗನಹಳ್ಳಿ ರಸ್ತೆ ಹಾಗೂ ಮಲೆಶಂಕರ ದೇವಸ್ಥಾನಕ್ಕೆ ನೂತನ ಸಿಸಿ ರಸ್ತೆಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಗ್ರಾಮಾಂತರ ಭಾಗಗಳ ರಸ್ತೆಗಳು ಈಗಾಗಲೇ ಜನರ ಓಡಾಟಕ್ಕೆ ಯೋಗ್ಯವಿಲ್ಲದಂತಾಗಿದೆ. ಆದರೆ ರಸ್ತೆಗಳ ಅಭಿವೃದ್ಧಿಗೆ ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರದ ಅನುದಾನ ಕೊರತೆ ಉಂಟಾಗಿದ್ದು ಅಗತ್ಯಕ್ಕೆ ಅನುಗುಣವಾಗಿ ರಸ್ತೆಗಳ ಅಭಿವೃದ್ಧಿ ಮಾಡಲಾಗುತ್ತಿದೆ ಎಂದರು. ಮಂಡಘಟ್ಟ ಸಿಂಗನಹಳ್ಳಿ ರಸ್ತೆಗೆ ಭೂಮಿ ಪೂಜೆ ನೆರವೇರಿಸಿದ ಅವರು ಚೆನ್ನಮನೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಶಾಲೆಯ ಅಭಿವೃದ್ಧಿಯನ್ನು ಪರಿಶೀಲಿಸಿ ಶಾಲೆಯಲ್ಲಿನ ಬಿಸಿಯೂಟ ಸವಿದರು. ನಂತರ ಊರಿನ ಬಸವೇಶ್ವರ ದೇವಸ್ಥಾನಕ್ಕೆ ತೆರಳಿ ದೇವಾಲಯದ ಕಾಮಗಾರಿಗಳನ್ನು ವೀಕ್ಷಿಸಿದರು. ಮುಂದಿನ ವಿವರ. ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳು ಹಾಗೂ ಪರಿಶಿಷ್ಟ ಜಾತಿ ಪಂಗಡಗಳ ಜನರ ಆರ್ಥಿಕ ಸಬಲೀಕರಣಕ್ಕಾಗಿ ವಿವಿಧ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುತ್ತಿದೆ ಎಂದು ಸಾಗರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿಆರ್ ಜಯಂತ್ ಹೇಳಿದರು. ಸಾಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸಮಾಜ ಕಲ್ಯಾಣ ಇಲಾಖೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆಯಡಿ 14 ಫಲಾನುಭವಿಗಳಿಗೆ ಮೊದಲ ಹಂತದಲ್ಲಿ ಪಂಪ್ಸೆಟ್ಗಳನ್ನು ವಿತರಿಸಿ ಮಾತನಾಡಿದರು. ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದ್ದು ಸಣ್ಣ ರೈತರು ಯೋಜನೆಗಳ ಸದುಪಯೋಗ ಪಡೆದು ಕೃಷಿ ಅಭಿವೃದ್ಧಿಯೊಂದಿಗೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು. ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ 600 ಹೆಚ್ಚು ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆಯ ಸೌಲಭ್ಯ ಒದಗಿಸಲಾಗಿದೆ. ಸಾಗರ ತಾಲೂಕಿನ ಅರ್ಹ ಫಲಾನುಭವಿಗಳು ಯೋಜನೆಯಿಂದ ವಂಚಿತರಾಗದಂತೆ ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದರು. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ರಾಘವೇಂದ್ರ ಮತ್ತು ಸುರೇಶ್, ಬಾಬು, ಗಣಪತಿ ಮಂಡಗಲೆ, ದಿನೇಶ್ ಚಂದ್ರಪ್ಪ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಭದ್ರಾವತಿ ಕ್ಷೇತ್ರದಲ್ಲಿ 10,000 ವಿವಿಧ ಸಾಮಾಜಿಕ ಭದ್ರತಾ ಪಿಂಚಣಿಗಳು ಸ್ಥಗಿತಗೊಂಡಿರುವುದು ಖಂಡನೀಯ. ತಾಲೂಕು ಆಡಳಿತ ಕೂಡಲೇ ಸೌಲಭ್ಯಗಳ ಮರುಮಂಜೂರು ನೀಡಬೇಕೆಂದು ಶಾಸಕ ಭೂಸೇನಾ ನಿಗಮದ ಅಧ್ಯಕ್ಷ ಬಿಕೆ ಸಂಗಮೇಶ್ವರ್ ಹೇಳಿದರು. ಅವರು ಹಳೆನಗರದ ಕನಕ ಮಂಟಪ ಮೈದಾನದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಬಿಎಸ್ ಗಣೇಶ್ ನೇತೃತ್ವದಲ್ಲಿ ಕುಂದುಕೊರತೆಗಳ ನಿವಾರಣೆ ಬೃಹತ್ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರದ ಸಾಮಾಜಿಕ ಭದ್ರತಾ ಪಿಂಚಣಿಗಳ ಪೂರೈಕೆಯಲ್ಲಿ ಉಂಟಾಗಿರುವ ಸಮಸ್ಯೆಗಳ ನಿವಾರಿಸಲು ಕುಂದುಕೊರತೆ ನಿವಾರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸೌಲಭ್ಯ ಸ್ಥಗಿತಗೊಂಡ ಅರ್ಹ ಫಲಾನುಭವಿಗಳಿಗೆ ಇನ್ನೂ 3 ತಿಂಗಳಲ್ಲಿ ಮನೆ ಬಾಗಿಲಿಗೆ ಮಂಜೂರು ಪತ್ರ ತಲುಪಿಸಲಾಗುವುದು. ಪಿಂಚಣಿ ವಂಚಿತರು ದಲ್ಲಾಳಿಗಳ ಮೊರೆ ಹೋಗದೆ ನೇರವಾಗಿ ಅರ್ಜಿ ಸಲ್ಲಿಸಬೇಕು ಎಂದರು. ಮುಂದಿನ ವಿವರ. ಸೊರಬದಲ್ಲಿ ಶನಿವಾರ ಹಾಗೂ ಭಾನುವಾರ ಉತ್ತಮ ಮಳೆಯ

ಆಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಗಾಳಿ ಮಳೆಯಿಂದ ಮರಗಳು ವಿದ್ಯುತ್ ಕಂಬಗಳು ಧರೆಗುಳಿದು ಸಂಚಾರಕ್ಕೆ ಸಂಚುಕಾರವಾಗಿದೆ. ಸೊರಬ 60 ಮಿಲಿಮೀಟರ್, ಉಳವಿ 47.2, ಕುಪ್ಪೆ 46.6, ಬೆನ್ನೂರು 54.6, ಕುಪ್ಪಗಡ್ಡೆ 40.8, ನೆಲ್ಲೂರು 58, ಜಡೆ 38.6, ಚಂದ್ರಗುತ್ತಿ 56.2 ಮಿಲಿಮೀಟರ್ ಮಳೆಯಾಗಿದೆ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟು ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರಿಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಂದ್ರೆ ನಿಲ್ಲಿ. ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
2: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
1: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
3: ಬಳಸಿ ಪರಿಶುದ್ಧ ನಂದಿನಿ.
4: ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಮ್ಮ ಹೆಮ್ಮೆಯ ಕರ್ನಾಟಕಕ್ಕೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಿಮ್ಮ ಸಂಜೆಯನ್ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿಸೋದಕ್ಕೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದಲ್ಲಿ ನಾನು ನಿಮ್ಮ ಪ್ರೀತಿಯ ಆರ್ಜೆ ಸ್ಮೈಲಿಂಗ್ ಶ್ವೇತಾ ಮಾಡೋ ನಮಸ್ಕಾರಗಳು. ಪ್ರತಿದಿನ ಸಂಜೆ ನಮ್ಮ ನಿಮ್ಮ ಭೇಟಿಯ ವೇದಿಕೆ, ನಿಮ್ಮ ನೆಚ್ಚಿನ ಅವೇರ್ನೆಸ್ ಪ್ರೋಗ್ರಾಂ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ದಿನ ಆಫೀಸು, ಕೆಲಸ, ಮನೆ ಅಂತ ಓಡಾಟ ಇರ್ತೀವಿ. ಆದ್ರೆ ಹಠಾತ್ ಅಂತ ಯಾವುದೋ ಒಂದು ಸರ್ಟಿಫಿಕೇಟ್ ಬೇಕು, ಆಸ್ತಿ ಪೇಪರ್ ಬೇಕು ಅಂತಂದಾಗ ತಲೆ ಕೆಟ್ಟ ಹೋಗುತ್ತೆ ಅಲ್ವಾ? ಅಯ್ಯೋ, ಸರ್ಕಾರಿ ಕಚೇರಿಗೆ ಅಲಿಬೇಕಾ, ಕ್ಯೂ ನಿಲ್ಬೇಕಾ ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಕೇಳಿ ಸ್ನೇಹಿತರೆ, ಈಗ ಕಾಲ ಬದಲಾಗಿದೆ. ನಮ್ಮ ಕಂದಾಯ ಇಲಾಖೆ ಇವತ್ತು ಡಿಜಿಟಲ್ ಆಗಿ ಮಜಬೂತ್ ಆಗಿದೆ. ನೀವು ಕಚೇರಿಗೆ ಅಲಿಯೋ ಅವಶ್ಯಕತೆಯೇ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಪಡಿಬಹುದಾದಂತಹ ಪ್ರಮುಖ ನಾಗರಿಕ ಸೇವೆಗಳ ಬಗ್ಗೆ ಇವತ್ತು ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಕಿವಿ ಕೊಟ್ಟು ಕೇಳಿ ಸ್ನೇಹಿತರೆ, ಯಾಕೆ ಗೊತ್ತಾ? ಇದು ಪ್ರತಿ ನಾಗರಿಕರಿಗೂ ಬೇಕಾದ ಪಕ್ಕಾ ಮಾಹಿತಿ ಅಂತಾನೆ ಹೇಳ್ಬಹುದು. ಎಸ್, ಮೊದಲನೇದಾಗಿ ನಾಡ ಕಚೇರಿ. ಪ್ರತಿಯೊಬ್ಬರಿಗೂ ದಿನನಿತ್ಯ ಬೇಕಾಗುವ ಜಾತಿ ಆದಾಯ ಪ್ರಮಾಣ ಪತ್ರಗಳ ಕಥೆಗೆ ಬರೋಣ. ಈಗ ನಾಡ ಕಚೇರಿ 5.0 ಪೋರ್ಟಲ್ ಬಂದಿದೆ. ನೀವು ಮೊಬೈಲ್ ನಂಬರ್ ಹಾಕಿ OTP ಮೂಲಕ ಲಾಗಿನ್ ಆಗ್ಬಿಟ್ರೆ ಸಾಕು. ಏನೆಲ್ಲ ಸಿಗುತ್ತೆ ಗೊತ್ತಾ? ಮೊದಲನೇದಾಗಿ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ಅಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಮಕ್ಕಳ ಅಡ್ಮಿಷನ್ಗೆ, ಸ್ಕಾಲರ್ಶಿಪ್ಗೆ ಇದು ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ಬಹುದು. ಆನ್ಲೈನ್ ನಲ್ಲೇ ಅಪ್ಲೈ ಮಾಡಿ. ನಿಮ್ಮ ಯುನಿಕ್ RD ಸಂಖ್ಯೆ ಬಳಸಿ ಸ್ಟೇಟಸ್ ಚೆಕ್ ಮಾಡಬಹುದು. ಹಾಗೆ ಹಿರಿಯ ನಾಗರಿಕರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ, ವಿಧವಾ ವೇತನ ಅಥವಾ ವಿಕಲಚೇತನರ ಪಿಂಚಣಿ, ಇವೆಲ್ಲದಕ್ಕೂ ಇಲಾಖೆಯ ಕಚೇರಿಗೆ ಅಲಿಬೇಕಾಗಿಲ್ಲ. ಸ್ನೇಹಿತರೆ, ನಾಡ ಕಚೇರಿಯಲ್ಲೇ ನೇರ ಅರ್ಜಿ ಸಲ್ಲಿಸಬಹುದು. ಹಾಗೆ ವಾಸಸ್ಥಳ ಪ್ರಮಾಣ ಪತ್ರ, ರೆಸಿಡೆನ್ಸ್ ಸರ್ಟಿಫಿಕೇಟ್, ಅಂದ್ರೆ ಬದುಕುಳಿದ ಕುಟುಂಬ ಸದಸ್ಯರ ಪ್ರಮಾಣ ಪತ್ರ ಈ ಪೋರ್ಟಲ್ನಲ್ಲಿ ಸಿಗುತ್ತವೆ. ಒಂದ್ಸಲ ಅಪ್ಲಿಕೇಶನ್ ಅಪ್ರೂವ್ ಆದ್ರೆ ಡೌನ್ಲೋಡ್ ಲಿಂಕ್ ಅನ್ನ ನೇರವಾಗಿ ನಿಮ್ಮ ಮೊಬೈಲ್ಗೆ SMS ಮೂಲಕ ಬರುತ್ತೆ. ಸಿಂಪಲ್ ಅಲ್ವಾ? ಇನ್ನ ಎರಡನೇದಾಗಿ ಭೂಮಿ ಪೋರ್ಟಲ್. ಇನ್ನು ರೈತ ಬಾಂಧವರಿಗೆ ಮತ್ತು ಆಸ್ತಿ ಹೊಂದಿದವರಿಗೆ ಅತ್ಯಂತ ಮುಖ್ಯವಾದದ್ದು ಈ ಭೂಮಿ ಪೋರ್ಟಲ್. ಇದು ಭಾರತದಲ್ಲೇ ಮೊದಲ ಬಾರಿಗೆ ಭೂ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಿದ ಹೆಮ್ಮೆಯ ವ್ಯವಸ್ಥೆ. ಇಲ್ಲಿ ಏನೇನು ಸಿಗುತ್ತೆ ಗೊತ್ತಾ? ಮೊದಲನೇದಾಗಿ RTC ಅಂದ್ರೆ ಪಹಣಿ ಸಿಗುತ್ತೆ. ನಿಮ್ಮ ಜಮೀನಿನ ಗುರುತಿನ ಚೀಟಿ ಇದು. ಕೇವಲ 15 ರೂಪಾಯಿ ಪಾವತಿಸಿ ಡಿಜಿಟಲ್ ಸಹಿ ಇರುವ ಅಧಿಕೃತ IRTCಯನ್ನ ನೀವಿಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇನ್ನ ಎರಡನೇದಾಗಿ ಮ್ಯೂಟೇಷನ್, ಪೌತಿ ಬದಲಾವಣೆ. ಜಮೀನು ಖರೀದಿ ಮಾಡುವಾಗ ಅಥವಾ ವಾರಸತ್ವ ಬದಲಾವಣೆಯಾದಾಗ ಮ್ಯೂಟೇಷನ್ ಸ್ಟೇಟಸ್ ಏನಾಗಿದೆ ಅಂತ ಆನ್ಲೈನ್ ನಲ್ಲೇ ಟ್ರ್ಯಾಕ್ ಮಾಡಬಹುದು. ಇನ್ನ ಮೂರನೇದಾಗಿ ಆಧಾರ್ ಸೀಡಿಂಗ್. ಹೌದು ಸ್ನೇಹಿತರೆ, ಇತ್ತೀಚಿನ ಅಪ್ಡೇಟ್ ಪ್ರಕಾರ ನಿಮ್ಮ ಭೂ ದಾಖಲೆಗಳಿಗೆ ಆಧಾರ್ ಲಿಂಕ್ ಮಾಡಿಸೋದು ಈಗ ಕಡ್ಡಾಯ ಮತ್ತು ಸುರಕ್ಷಿತ. ನಿಮ್ಮ ಆಸ್ತಿ ದುರುಪಯೋಗ ಆಗಬಾರ್ದು ಅಂತಂದ್ರೆ ಇದನ್ನ ಮರಿಬೇಡಿ. ಇನ್ನ ನಾಲ್ಕನೇದಾಗಿ ರೆವೆನ್ಯೂ ಮ್ಯಾಪ್. ನಿಮ್ಮ ಹಳ್ಳಿಯ ಅಧಿಕೃತ ಭೂಪಟ ಅಥವಾ ಮ್ಯಾಪ್ ಅನ್ನ ಉಚಿತವಾಗಿ ವೀಕ್ಷಿಸಬಹುದು. ಓಕೆ ಸ್ನೇಹಿತರೆ, ನಮ್ಮ ನಾಗರಿಕರಿಗೆ ಕಂದಾಯ ಇಲಾಖೆಯಲ್ಲಿ ಯಾವೆಲ್ಲ ಸೇವೆಗಳು ಲಭ್ಯವಿರುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಕಂದಾಯ ಇಲಾಖೆಯಿಂದ ಪ್ರಮುಖ ಸೇವೆಗಳು ಯಾವೆಲ್ಲ ಇರುತ್ತವೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಈಗ ದಿಶಾಂಕ್ ಆಪ್ ಬಗ್ಗೆ, ಅಂದ್ರೆ ಜಮೀನಿನ ರಿಯಲ್ ಚೆಕ್ ಮಾಡೋದು ಹೇಗೆ ಅಂತಂದ್ರೆ, ನೀವು ಎಲ್ಲಾದ್ರೂ ಖಾಲಿ ಸೈಟ್ ಅಥವಾ ಜಮೀನು ಖರೀದಿ ಮಾಡ್ತಾ ಇದ್ದೀರಾ, ಯಾರೋ ಬಂದು ಇದೇ ಆ ಜಮೀನು ಅಂತ ತೋರಿಸಿದ್ರೆ ಬ್ಲೈಂಡ್ ಆಗಿ ನಂಬಬೇಡಿ ಸ್ನೇಹಿತರೆ. ನಿಮ್ಮ ಮೊಬೈಲ್ನಲ್ಲಿ ತಕ್ಷಣ ದಿಶಾಂಕ್ ಆಪ್ ಓಪನ್ ಮಾಡ್ಕೊಳ್ಳಿ. ನೀವು ನಿಂತಿರುವ ಜಾಗದ GPS ಲೊಕೇಶನ್ ಬಳಸಿ ಅದು ಯಾವ ಸರ್ವೆ ನಂಬರ್ಗೆ ಸೇರಿದ್ದು, ಅದರ ನಿಜವಾದ ಮಾಲೀಕರು ಯಾರು ಅನ್ನೋ ಸಂಪೂರ್ಣ ಜಾತಕವನ್ನ ಈ ಆಪ್ ನಿಮ್ಮ ಕಣ್ಣೆದುರು ಇಡುತ್ತೆ. ಮೋಸ ಹೋಗೋದ್ರಿಂದ ಬಚಾವ್ ಆಗೋಕೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಇನ್ನೊಂದಿಲ್ಲ. ಇನ್ನ ನಾಲ್ಕನೇದಾಗಿ ಈ ಖಾತಾ ಮತ್ತು ಹಳೆಯ ದಾಖಲೆಗಳು. ಆರ್ ಕೆ ಸಿಟಿಜನ್ ಇತ್ತೀಚಿನ ದಿನಗಳಲ್ಲಿ ಕಂದಾಯ ಇಲಾಖೆ ತಂದಿರುವ ದೊಡ್ಡ ಕ್ರಾಂತಿ ಅಂತಂದ್ರೆ ಈ ಖಾತಾ ವ್ಯವಸ್ಥೆ. ಅಕ್ರಮ ರೆವೆನ್ಯೂ ಸೈಟ್ಗಳಿಗೆ ಬ್ರೇಕ್ ಹಾಕೋದಕ್ಕೆ ಮತ್ತು ಪಾರದರ್ಶಕತೆ ತರೋದಕ್ಕೆ ಈ ಒಂದು ಡಿಜಿಟಲ್ ಖಾತಾ ತುಂಬಾನೇ ಹೆಲ್ಪ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ನಿಮಗೇನಾದ್ರೂ ನಿಮ್ಮ ತಾತ ಮುತ್ತಾತಂದಿರ ಕಾಲದ ಹಳೆಯ ಭೂ ದಾಖಲೆಗಳು ಬೇಕಾದಲ್ಲಿ ಇಲಾಖೆಯ ಆರ್ ಕೆ ಸಿಟಿಜನ್ ಮಾಡ್ಯೂಲ್ ಮೂಲಕ ಹಳೆಯ ಪಹಣಿ ಮ್ಯೂಟೇಷನ್ ಬುಕ್ ಪ್ರತಿಯನ್ನು ಕೇವಲ 10 ರೂಪಾಯಿ ಶುಲ್ಕ ನೀಡಿ ಆನ್ಲೈನ್ನಲ್ಲೇ ರಿಕ್ವೆಸ್ಟ್ ಮಾಡಿ ಪಡಿಬಹುದು. ಇನ್ನ ಐದನೇದಾಗಿ ಇನ್ನ ಕಾವೇರಿ 2.0 ಆಸ್ತಿ ನೋಂದಣಿ ಈಗ ಸೂಪರ್ ಫಾಸ್ಟ್ ಆಗಿದೆ ಸ್ನೇಹಿತರೆ. ಖಾಲಿ ಸೈಟು ಮನೆ ಅಥವಾ ಜಮೀನು ತಗೊಂಡಾಗ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ದಿನಗಟ್ಟಲೆ ಕಾಯೋ ಕಾಲ ಮುಗ್ದು ಹೋಗಿದೆ. ಈಗ ಜಾರಿಯಲ್ಲಿರೋದು ಕಾವೇರಿ 2 ಪೋರ್ಟಲ್. ಮನೆಯಲ್ಲೇ ಕೂತ್ಕೊಂಡು ಪ್ರೋಸೆಸ್ ಮಾಡಬಹುದು. ನೀವು ಸೇಲ್ ಡೀಡ್ ರೆಡಿ ಮಾಡುವುದು, ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಫೀಸ್ ಕಟ್ಟುವುದನ್ನ ಆನ್ಲೈನ್ನಲ್ಲೇ ಮಾಡಬಹುದು. ನಿಮಗೆ ಅನುಕೂಲ ಇರುವ ದಿನ ಮತ್ತು ಸಮಯವನ್ನು ನೀವೇ ಆನ್ಲೈನ್ನಲ್ಲಿ ಬುಕ್ ಮಾಡಿಕೊಂಡು ಕೇವಲ 15-20 ನಿಮಿಷದಲ್ಲಿ ನೋಂದಣಿ ಪ್ರಕ್ರಿಯೆ ಮುಗಿಸ್ಕೊಂಡು ಬರಬಹುದು. ಹಾಗೆ ಇನ್ನ ಇಸಿ ಎನ್ಕ್ಯುಂಬರೆನ್ಸ್ ಸರ್ಟಿಫಿಕೇಟ್, ಆಸ್ತಿಯ ಮೇಲೆ ಯಾವುದೇ ಸಾಲ ಅಥವಾ ಈಡು ಇಲ್ಲದ ಬಗ್ಗೆ ತಿಳಿಸುವ ಋಣಭಾರ ಪ್ರಮಾಣ ಪತ್ರ. ಈ ಪತ್ರವನ್ನು ಕೇವಲ ಒಂದು ಕ್ಲಿಕ್ನಲ್ಲಿ ಡಿಜಿಟಲ್ ಸಹಿಯೊಂದಿಗೆ ಡೌನ್ಲೋಡ್ ಮಾಡಿಕೊಳ್ಬಹುದು. ಇನ್ನ ಈ ಕ್ಷಣ ಆಧಾರ್ ಆಧಾರಿತ ಪಹಣಿ ಬದಲಾವಣೆ. ರೈತ ಬಾಂಧವರೇ, ಇಲ್ಲಿ ಕೇಳಿ, ನಿಮ್ಮ ಪಹಣಿಯಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ ಅಥವಾ ಹೆಸರಿನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ತಲೆ ಕೆಡಿಸ್ಕೊಳ್ಬೇಡಿ. ಇಲಾಖೆಯು ಈ ಕ್ಷಣ ಅನ್ನೋ ಅದ್ಭುತ ಸಾಫ್ಟ್ವೇರ್ ತಂದಿದೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೆಸರು ಹೇಗಿದೆಯೋ ಅದೇ ರೀತಿ ನಿಮ್ಮ ಪಹಣಿಯಲ್ಲೂ ತಕ್ಷಣವೇ ಹೆಸರನ್ನು ತಿದ್ದುಪಡಿ ಮಾಡಿಕೊಳ್ಳುವ ಡಿಜಿಟಲ್ ಸೌಲಭ್ಯ ಇದು. ಯಾವುದೇ ಮಧ್ಯವರ್ತಿಗಳ ಕಾಟ ಇರೋದಿಲ್ಲ. ಎಸ್, ಹಾಗೆ ಕಂದಾಯ ದಾಖಲೆಗಳ ಮನೆ ಬಾಗಿಲಿಗೆ ವಿತರಣೆ. ಸರ್ಕಾರವೇ ನಿಮ್ಮ ಮನೆ ಬಾಗಿಲಿಗೆ ಬಂದ್ರೆ ಹೇಗಿರುತ್ತೆ ಹೇಳಿ? ಹೌದು, ಕಂದಾಯ ಇಲಾಖೆಯು ರಾಜ್ಯದ ಲಕ್ಷಾಂತರ ರೈತ ಕುಟುಂಬಗಳಿಗೆ ಯಾವುದೇ ಅಪ್ಲಿಕೇಶನ್ ಇಲ್ಲದೆ ಅವರ ಜಮೀನಿನ ಪಹಣಿ ಮ್ಯೂಟೇಷನ್ ಪ್ರತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹಾಗೆ ಇದು ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ನಮ್ಮ ಇವತ್ತಿನ ಅವೇರ್ನೆಸ್ ಶೋನಲ್ಲಿ ಕಂದಾಯ ಇಲಾಖೆಯಲ್ಲಿ ಕೇವಲ ಜಾತಿ ಪ್ರಮಾಣ ಪತ್ರ ಪಹಣಿ ಮಾತ್ರ ಸಿಗೋದಲ್ಲ, ನಾಗರಿಕರ ಇಡೀ ಜೀವನದ ಆಸ್ತಿ ಹಕ್ಕು ಮತ್ತು ರಕ್ಷಣೆಗೆ ಸಂಬಂಧಪಟ್ಟ ಇನ್ನೂ ಹತ್ತಾರು ಜಬರ್ದಸ್ತ್ ಸೌಲಭ್ಯಗಳಿವೆ. ಇಷ್ಟೆಲ್ಲ ಇದೆಯಾ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಅಂತ ನೀವೇ ಆಶ್ಚರ್ಯ ಪಡ್ತೀರಾ. ಹಾಗಿದ್ರೆ ಬನ್ನಿ ಈಗ ಮುಂದಿನ ಕಂದಾಯ ಇಲಾಖೆಯ ಸೇವೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ತೀನಿ ಕೇಳಿ. ಪರಿಹಾರ ಪೋರ್ಟಲ್ ಅಂದ್ರೆ ಸಂಕಷ್ಟದಲ್ಲಿ ರೈತರಿಗೆ ಆಸರೆ ಅಂತಾನೆ ಹೇಳಬಹುದು. ಪ್ರಕೃತಿ ವಿಕೋಪಗಳಾದಾಗ, ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಉಂಟಾಗಿ ಬೆಳೆ ನಾಶವಾದ್ರೆ ರೈತರಿಗೆ ನೆರವಾಗಲು ಕಂದಾಯ ಇಲಾಖೆಯ ಪರಿಹಾರ ಪೋರ್ಟಲ್ ಇದೆ. ಇಲ್ಲಿ ಯಾವುದೇ ಲಂಚ ಭ್ರಷ್ಟಾಚಾರಕ್ಕೆ ಅವಕಾಶವಿರೋದಿಲ್ಲ. ಇಲಾಖೆಯು ಜಂಟಿ ಸಮೀಕ್ಷೆ ನಡೆಸಿ ನಷ್ಟದ ವಿವರಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ಪರಿಹಾರದ ಹಣ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಡೆಬಿಟ್ ಮೂಲಕ ಜಮೆಯಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಅಥವಾ ಆಧಾರ್ ನಂಬರ್ ಹಾಕಿ ನಿಮಗೆ ಎಷ್ಟು ಹಣ ಬಂದಿದೆ ಅಂತ ಆನ್ಲೈನ್ನಲ್ಲೇ ಚೆಕ್ ಮಾಡ್ಕೊಳ್ಬಹುದು. ಇನ್ನ ಐದನೇದಾಗಿ ಸ್ವಾಮಿತ್ವ ಯೋಜನೆ. ಏನಿದು ಅಂತ ಹೇಳೋದಾದ್ರೆ, ಹಳ್ಳಿಗಳಲ್ಲಿ ವಾಸಿಸುವ ಜನರಿಗೆ ಇದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಎಸ್, ಗ್ರಾಮೀಣ ಭಾಗದ ವಸತಿ ಆಸ್ತಿಗಳಿಗೆ ಯಾವುದೇ ಅಧಿಕೃತ ಮಾಲೀಕತ್ವದ ಪತ್ರ ಇರೋದಿಲ್ಲ. ಅದಕ್ಕಾಗಿ ಕಂದಾಯ ಇಲಾಖೆಯು ಡ್ರೋನ್ ಮೂಲಕ ಇಡೀ ಹಳ್ಳಿಯ ಸರ್ವೆ ನಡೆಸಿ ಪ್ರತಿಯೊಬ್ಬರಿಗೂ ಆಸ್ತಿ ಕಾರ್ಡ್ ನೀಡುತ್ತೆ, ಅಂದ್ರೆ ಪ್ರಾಪರ್ಟಿ ಕಾರ್ಡ್ ಅನ್ನ ನೀಡುತ್ತೆ. ಇದರಿಂದ ಹಳ್ಳಿಯಲ್ಲಿರುವ ನಿಮ್ಮ ಮನೆಗೂ ಬ್ಯಾಂಕ್ ಲೋನ್ ಸುಲಭವಾಗಿ ಸಿಗುತ್ತೆ ಮತ್ತು ಆಸ್ತಿ ಜಗಳಗಳಿಗೆ ಶಾಶ್ವತ ಮುಕ್ತಿ ಸಿಗುತ್ತೆ. ಇನ್ನ ಈ ಸ್ವತ್ತು ಮತ್ತು ಈ ಆಸ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಫಾರಂ ನಂಬರ್ 9 ಮತ್ತು 11 ಫಾರಂ ನಂಬರ್ 9 ಮತ್ತು 11 ಪಡೆಯೋದಕ್ಕೆ ಹಾಗೂ ನಗರ ಪ್ರದೇಶಗಳಲ್ಲಿ ಅಧಿಕೃತ ಆಸ್ತಿ ಈ ಖಾತಾ ನಿರ್ವಹಣೆಯನ್ನ ಕಂದಾಯ ಇಲಾಖೆಯು ಗ್ರಾಮೀಣ ಅಭಿವೃದ್ಧಿ ಮತ್ತು ಪೌರಾಡಳಿತ ಇಲಾಖೆಯೊಂದಿಗೆ ಸೇರಿ ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಿದೆ. ಇದರಿಂದ ನಕಲಿ ಖಾತೆಗಳ ಹಾವಳಿಗೆ ದೊಡ್ಡ ಬ್ರೇಕ್ ಬಿದ್ದಿದೆ. ಇನ್ನ ರೆವೆನ್ಯೂ ಕೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ RCMS ಅಂತಂದ್ರೆ, ನಿಮ್ಮ ಜಮೀನಿನ ಬೌಂಡರಿ ವಿವಾದ ಅಥವಾ ಇನ್ಯಾವುದೋ ಕೇಸ್ ತಹಶೀಲ್ದಾರ್ AC ಅಥವಾ DC ಕೋರ್ಟ್ನಲ್ಲಿದೆಯಾ? ಹಾಗಾದ್ರೆ ನೀವು ಪ್ರತಿ ಬಾರಿ ಕೋರ್ಟ್ಗೆ ಅಲಿಬೇಕಾಗಿಲ್ಲ. RCMS ಪೋರ್ಟಲ್ ಮೂಲಕ ನಿಮ್ಮ ಕೇಸ್ ಮುಂದಿನ ವಿಚಾರಣೆ ಯಾವಾಗ, ಆರ್ಡರ್ ಏನಾಗಿದೆ ಅನ್ನೋ ಸಂಪೂರ್ಣ ವಿವರಗಳನ್ನು ಆನ್ಲೈನ್ನಲ್ಲೇ ಟ್ರ್ಯಾಕ್ ಮಾಡಬಹುದು. ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ಕಂದಾಯ ಇಲಾಖೆ ಇವತ್ತು ಕೇವಲ ತೆರಿಗೆ ವಸೂಲಿ ಮಾಡುವ ಇಲಾಖೆಯಾಗಿಲ್ಲ ಸ್ನೇಹಿತರೆ, ಅದು ಪ್ರತಿಯೊಬ್ಬ ನಾಗರಿಕನ ಹಕ್ಕನ್ನು ಕಾಯುವ ಡಿಜಿಟಲ್ ಕಾವಲುಗಾರನಾಗಿದ್ದಾನೆ. ನಿಮ್ಮ ಆಸ್ತಿ, ನಿಮ್ಮ ಜಮೀನು, ನಿಮ್ಮ ಸರ್ಟಿಫಿಕೇಟ್ಗಳು ಎಲ್ಲವೂ ನಿಮ್ಮ ಮೊಬೈಲ್ನಲ್ಲೇ ಸುರಕ್ಷಿತವಾಗಿ ಸಿಗುವಾಗ ನಾವು ಕೂಡ ಅಪ್ಡೇಟ್ ಆಗಬೇಕು ಅಲ್ವಾ? ಸರ್ಕಾರದ ಈ ಅದ್ಭುತ ಡಿಜಿಟಲ್ ಫೆಸಿಲಿಟೀಸ್ಗಳನ್ನ ಬಳಸ್ಕೊಳ್ಳಿ, ಜಾಗೃತರಾಗಿರಿ. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದ ಇವತ್ತಿನ ಈ ವಿಶೇಷ ಮಾಹಿತಿ ನಿಮಗೆ ತುಂಬಾನೇ ಆಗಿದೆ ಅಂತ, ಹೆಲ್ಪ್ ಆಗಿದೆ ಅಂತ ನಂಬಿದ್ದೀನಿ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ರಿಯ ವಿದ್ಯುತ್ ಗ್ರಾಹಕರೇ, ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
2: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ, ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ, ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ, ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ, ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ: 9680962799. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ, ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ, ನೀವು ಈ ಗಾದೆನ ಕೇಳಿದ್ದೀರಾ ಅಂತ ಅನ್ಕೋತೀನಿ. ಏನಪ್ಪ ಅಂತಂದರೆ ಮೂಗಿಗಿಂತ ಮೂಗುತಿ ಭಾರ ಅಂತ. ಯಾರಾದರೂ ಖಡ್ಗದಾರಿ ಜೈಂಕಾರ ಹಕ್ಕಿ ಅಥವಾ ಸ್ವೋರ್ಡ್ ಬಿಲ್ಡ್ ಹಮ್ಮಿಂಗ್ ಬರ್ಡನ್ನು ನೋಡಿದ್ರೆ ಅದನ್ನು ನೋಡಿನೇ ಈ ಗಾದೆನ ಮಾಡಿದ್ರೇನೋ ಅಂತ ಅನ್ಸೋದಂತೂ ಗ್ಯಾರಂಟಿ. ಯಾಕಪ್ಪ ಅಂತೀರಾ? ಈ ಒಂದು ಹಕ್ಕಿಯ ವಿಶೇಷತೆನೇ ಹಾಗೆ. ಸೊ ಈ ಒಂದು ಹಕ್ಕಿ ಯಾವ ರೀತಿ ಇದೆ ಮತ್ತು ಇದೇ ರೀತಿಯಲ್ಲಿ ಇನ್ನು ಯಾವ್ಯಾವ ಜೀವಿಗಳಿದ್ದಾವೆ ಇದೆಲ್ಲದರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಈ ಒಂದು ವಿಚಾರದ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ. ಆ್ಯಂಡ್ ಹಾಗೆ ನಿಮಗೇನಾದರೂ ಈ ರೀತಿಯ ಗಾದೆಗೆ ಹೋಲಿಸುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು ಗೊತ್ತಿದೆ ಅಂತಂದರೆ ಅದನ್ನು ಕೂಡ ನಮ್ಮ ಶೋನಲ್ಲಿ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡೋದ್ರ ಮೂಲಕ ತಿಳಿಸ್ಬೋದಾಗಿದೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನಮ್ಮ ಶೋನ ಕೇಳಿಸ್ಕೊಳ್ತಾ ಇರಿ. ಹಾಗೆ ಒಂದು ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗರಾಣಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಕನ್ನಡದಲ್ಲಿ ಒಂದು ಗಾದೆ ಕೂಡ ಇದೆ, ಮೂಗಿಗಿಂತ ಮೂಗುತಿ ಭಾರ ಅಂತ ಹೇಳಿ. ಸೊ ಈ ಒಂದು ಗಾದೆಯನ್ನು ಕೇಳಿಸ್ಕೊಂಡಾಗ ನಿಮಗೂ ಕೂಡ ಒಂದೊಂದು ಸರಿ ಹೀಗೆ ಅನಿಸಿರ್ಬೋದು. ಯಾಕೆಂದರೆ ಈಗೆಲ್ಲ ಫ್ಯಾಷನ್ ಟ್ರೆಂಡ್ ಅಂತ ಬಂದಮೇಲೆ ಸೊ ಕಿವಿ ಓಲೆ ಮೂಗುತಿ ಆಗುತ್ತೆ, ಮೂಗುತಿ ಕಿವಿ ಓಲೆ ಆಗುತ್ತೆ, ಈ ಥರದೆಲ್ಲ ಆಗುತ್ತೆ. ಏನಿವೇ ಇವತ್ತು ನಾನು ಮಾತಾಡ್ತಿರುವಂತಹ ವಿಷಯ ಏನಪ್ಪ ಅಂತಂದರೆ ಒಂದು ಹಕ್ಕಿಯ ಬಗ್ಗೆ. ತುಂಬಾ ಡಿಫ್ರೆಂಟ್ ಆಗಿರುವಂತಹ ಈ ಒಂದು ಹಕ್ಕಿ ನೋಡೋದಕ್ಕೂ ಕೂಡ ಈ ಗಾದೆಗೆ ಹೋಲಿಕೆ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರಾದರೂ ನೀವು ಹಕ್ಕಿನ ನೋಡಿದ್ರಿ ಅಂತಂದರೆ ಈ ಗಾದೆ ಪಟ್ ಅಂತ ನೆನಪಾಗ್ಬಿಡುತ್ತೆ ನಿಮಗೆ ಕೇಳಿಸ್ಕೊಂಡಿದ್ರೆ. ಸೊ ಇವತ್ತು ನಾನು ಹೇಳ್ತಾ ಇರುವಂತಹ ಈ ಒಂದು ಪಕ್ಷಿ ಎನ್ಸಿಫರ್ ಎನ್ಸಿಫರಾ ಅಂಥೇಳಿ, ಅಂದರೆ ಖಡ್ಗಧಾರಿ ಜೇಂಕಾರದ ಹಕ್ಕಿ ಆಗಿದೆ. ಇದು ಕಾಣಿಸ್ಕೊಳ್ಳುವಂಥದ್ದು ದಕ್ಷಿಣ ಅಮೆರಿಕದ ಬೊಲಿವಿಯಾ, ಕೊಲಂಬಿಯಾ, ಈಕ್ವಡಾರ್, ಪೆರು, ವೆನೆಜುಲಾ ಮುಂತಾದ ದೇಶಗಳಲ್ಲಿ 2,500 to 3,000 meters ಎತ್ತರದ ಪ್ರದೇಶಗಳಲ್ಲಿ ವಾಸವಾಗಿರುತ್ತೆ. ಲ್ಯಾಟಿನ್ ಭಾಷೆನಲ್ಲಿ ಇದನ್ನ ಎನ್ಸಿಸ್ ಅಂತ ಹೇಳಿ ಕರೀತಾರೆ. ಎನ್ಸಿಸ್ ಅಂತ ಅಂದ್ರೆ ಖಡ್ಗ ಅಂತೇಳಿ, ಇನ್ನು ಫೆರ್ರೆ ಅಂತ ಅಂದ್ರೆ ಧರಿಸುವವನು ಅಂತ ಹೇಳಿ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಖಡ್ಗದಂತಹ ಕೊಕ್ಕನ ಧರಿಸಿರುವಂತಹ ಹಕ್ಕಿ ಎಂಬ ಅರ್ಥವನ್ನ ಇದರ ಸೈಂಟಿಫಿಕ್ ನೇಮ್ ಆಗಿ ಮಾಡಿದ್ದಾರೆ. ಸೊ ಹಾಗೆ ಈ ಖಡ್ಗಧಾರಿ ಜೇಂಕಾರದ ಹಕ್ಕಿಯ ಸರಾಸರಿ ಉದ್ದ 14 centimeters ಆದರೆ ಇದರ ಕೊಕ್ಕಿನ ಉದ್ದ 10 centimeters ಇರುತ್ತೆ. ಮತ್ತು ಇದರ ತೂಕವನ್ನು ನೋಡ್ತೀವಿ ಅಂತಂದರೆ 10-15 grams ಇರುತ್ತೆ. ಹಕ್ಕಿಯ ಗಾತ್ರಕ್ಕೆ ಹೋಲಿಸಿದರೆ ಕೊಕ್ಕಿನ ತೂಕ ವಿಪರೀತ ಭಾರವಾಗಿರುತ್ತೆ. ಹಾಗಾಗಿ ಕೊಕ್ಕನ್ನ ಭೂಮಿಗೆ ಸಮಾನಾಂತರವಾಗಿ ಹೊತ್ತು ಹಾರೋದಕ್ಕೆ ಆಗೋದಿಲ್ಲ. ಕೊಕ್ಕನ್ನ ಆಕಾಶಕ್ಕೆ ಎತ್ತಿ ಹಿಡಿದು ಹಾರುತ್ತೆ. ಈ ಹಕ್ಕಿಯನ್ನು ನೋಡಿದಾಗ ಇಷ್ಟು ದೊಡ್ಡ ಕೊಕ್ಕನ ಧ್ವಜದಂತೆ ಎತ್ತಿ ಹಿಡಿಯುತ್ತಾ ಹಾರ್ತಿದೆಯಲ್ಲ ಅಂಥೇಳಿ ಕೂಡ ಅನಿಸೋದುಂಟು. ಇದಕ್ಕೆ ಕುತ್ತಿಗೆ ನೋವು ಬರೋದಿಲ್ವಾ ಅನ್ನುವಂತಹ ಒಂದಷ್ಟು ಸಂಶಯಗಳು ಕೂಡ ಬಹಳಷ್ಟು ಜನರಿಗೆ ಕಾಡುತ್ತೆ. ಸೊ ಹಾಗಾದರೆ ಈ ಥರದ ಹಕ್ಕಿಗಳನ್ನ ನೀವೇನಾದರೂ ನೋಡಿದ್ರೆ ಅಂತಂದರೆ ಅದ್ರ ಬಗ್ಗೆನೂ ಕೂಡ ನಮ್ಮ ಜೊತೆಯಲ್ಲಿ ಮಾತಾಡಬಹುದು. ಹಾಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಈ ಒಂದು ಖಡ್ಗಧಾರಿ ಜೇಂಕಾರದ ಹಕ್ಕಿಯ ಕೊಕ್ಕು ಯಾಕೆ ಅಷ್ಟು ಉದ್ದವಾಗಿರುತ್ತೆ ಅಂತ ಅಂದರೆ ಅದು ಪ್ರಧಾನವಾಗಿ ಗಂಟೆ ಹೂಗಳ ಮಕರಂದವನ್ನು ಹೀರಿ ಬದುಕುತ್ತೆ. ಇದಕ್ಕೆ ದತ್ತೂರ ಹೂವು, ಹಾಗೆ ಗಡಿಯಾರದ ಹೂವು ಅಂತ ಕೂಡ ಕರೀತಾರೆ. ಅಂದರೆ ಇದರ ಮಕರಂದ ಅಂದರೆ ಬಹಳ ಇಷ್ಟ ಈ ಹಕ್ಕಿಗೆ. ಈ ಹೂಗಳ ತಳದಲ್ಲಿರುವಂತಹ ಮಕರಂದನ ಹೀರೋದಕ್ಕೆ ಉದ್ದ ಕೊಕ್ಕು ಹಾಗೆ ಉದ್ದ ನಾಲಿಗೆ ಅನಿವಾರ್ಯ ಆಗಿರುತ್ತೆ. ಮತ್ತು ಗಾಳಿಯಲ್ಲಿ ಹಾರ್ತಾ ಹೆಲಿಕಾಪ್ಟರ್ನಂತೆ ಒಂದೇ ಕಡೆ ನಿಂತು ಮಕರಂದವನ್ನು ಆಸ್ವಾದಿಸ್ತವೆ. ಕೆಲವು ಸಲ ಹೂವಿನ ಬುಡದ ಮೇಲೇ ಕೂತ್ಕೊಂಡು ಮಕರಂದವನ್ನು ಹೀರ್ತವೆ. ಇನ್ನು ವಸಂತ ಋತುವಿನಲ್ಲಿ ಸಂತಾನವರ್ಧನೆಯನ್ನು ಆರಂಭಿಸುವ ಖಡ್ಗಧಾರಿ ಜೇಂಕಾರದ ಹಕ್ಕಿ 2 bilia banned ಮೊಟ್ಟೆಗಳನ್ನು ಇಡುತ್ತೆ. ಹೆಣ್ಣು ಹಕ್ಕಿ ಮೊಟ್ಟೆಗಳ ಮೇಲೆ ಕುಳಿತು ಕಾವನ ನೀಡುತ್ತೆ. ಮೊಟ್ಟೆಗಳು ಒಡೆದು ಮರಿಗಳು ಹೊರಬಂದ ಮೇಲೆ ಅಲ್ಲಿಯವರೆಗೂ ಕೂಡ ಸಸ್ಯಾಹಾರಿಯಾಗಿದ್ದಂತಹ ಈ ಖಡ್ಗಧಾರಿ ಜೇಂಕಾರದ ಹಕ್ಕಿ ಮಾಂಸಾಹಾರಿಯಾಗಿ ಬಿಡುತ್ತೆ. ತನ್ನ ಕೊಕ್ಕನ್ನು ಅಗಲಿಸಿ ಗಾಳಿಯಲ್ಲಿ ಹಾರುವಂತಹ ಸಿಕ್ಕ ಹುಳ ಹುಪ್ಪಟೆಗಳನ್ನು ಹಿಡಿದು ನುಂಗುತ್ತೆ. ಜೇಡವನ್ನು ಕೂಡ ನುಂಗುತ್ತೆ. ಗೂಡಿಗೆ ಬಂದು ಅರೆಬರೆ ಜೀರ್ಣವಾಗಿದ್ದಂತಹ ಕೀಟಭಕ್ಷ್ಯವನ್ನು ಹೊಟ್ಟೆಯಿಂದ ಬಾಗಿ ತಗೊಂಡು ಮರಿಗಳ ಬಾಯಿಯೊಳಗೆ ಓಡಿಸುತ್ತೆ. ಬೆಳೆಯುವಂತಹ ಹಕ್ಕಿಗಳಿಗೆ ಪ್ರೋಟೀನ್ ಅಂಶ ಬೇಕಾಗುತ್ತೆ. ಹಾಗಾಗಿ ಮಕ್ಕಳಿಗಾಗಿ ಮಾಂಸಾಹಾರಿಯಾಗುತ್ತದೆ ಅನ್ನುವಂಥದ್ದು ಖಡ್ಗಧಾರಿ ಜೇಂಕಾರದ ಹಕ್ಕಿಯ ವಿಶೇಷತೆಯಾಗಿದೆ. ಸೊ ಇಷ್ಟೇ ಅಲ್ಲದೆ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಪ್ರೋಟೀನ್ಗಾಗಿ ರಕ್ತಹಾರಿಯಾಗುವಂತಹ ಸೊಳ್ಳೆಗಳನ್ನು ಕೂಡ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಎಲ್ಲ ಸೊಳ್ಳೆಗಳು ಕೂಡ ಅನಾಫಿಲಸ್ ಆಗಲಿ ಅಥವಾ ಕ್ಯುಲೆಕ್ಸ್ ಆಗಲಿ ಅಥವಾ ಗಂಡಾಗಲಿ ಅಥವಾ ಹೆಣ್ಣಾಗಲಿ ಸಸ್ಯರಸವನ್ನು ಹಾಗೆ ಮಕರಂದವನ್ನು ಸೇವಿಸಿ ಬದುಕ್ತವೆ. ಹೆಣ್ಣು ಸೊಳ್ಳೆ ಮಾತ್ರ ತನ್ನ ಸಂತಾನವರ್ಧನೆಗೆ ಅಗತ್ಯವಾದಂತಹ ಕಬ್ಬಿಣ ಮತ್ತು ಪ್ರೋಟೀನನ್ನು ಪಡೆಯೋದಕ್ಕೆ ರಕ್ತವನ್ನು ಹೀರ್ತವೆ. ಕೀಟಹಾರಿ ಸಸ್ಯಗಳು ಸಹ ಪ್ರೋಟೀನಿಗಾಗಿ ಕೀಟಗಳನ್ನು ಹಿಡಿದು ಭಕ್ಷಿಸ್ತವೆ ಎನ್ನುವಂತಹ ಅಂಶವನ್ನು ನಾವು ಇಲ್ಲಿ ಸಾಂದರ್ಭಿಕವಾಗಿ ನೆನಪು ಮಾಡ್ಕೊಳ್ಬೇಕಾಗಿರುವಂಥದ್ದು ಇನ್ನೊಂದು ವಿಷಯ ಆಗಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದಂಥ ಈ ಒಂದು ಹಕ್ಕಿಯ ಬಗ್ಗೆ ನಿಮಗೆ ಅನಿಸು ನೀವು ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ಇದೇ ರೀತಿ ಏನೇನು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ನಾನು ಕೂಡ ವಾಪಸ್ ಬರ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ ಈ ಒಂದು ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಿದ್ದ ಹಾಗೆ ನೋಡಿ, ಮನುಷ್ಯನಿಗೆ ಒಂದೇ ಮೆದುಳು ಅಂತ ನಾವು ಅನ್ಕೊಂಡಿದ್ವಿ, ಆದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತಹ ವಿಚಾರಗಳು ಸುಮಾರಿದ್ದಾವೆ. ನಮ್ಮ ದೇಹದ ರಚನೆ ಕೂಡ ಒಂದು ವಿಸ್ಮಯ ಅಂತಾನೆ ಹೇಳ್ಬೋದು. ಹಾಗಾಗಿ ನಮ್ಮ ದೇಹದಲ್ಲಿ ಇನ್ನೊಂದು ಮೆದುಳು ಕೂಡ ಇದೆ ಅನ್ನುವಂತಹ ವಿಚಾರವನ್ನ ಬಹಳಷ್ಟು ಜನ ಹೇಳಿರೋದನ್ನ ಕೇಳಿರ್ತೀವಿ. ನೀವು ಕೂಡ ಕೇಳಿರ್ಬೋದು ಅಂತ ಅನ್ಕೊಳ್ತೀನಿ. ಯಾಕಪ್ಪ ಈ ರೀತಿ ಹೇಳ್ತಾರೆ ಅಂತ ನೀವು ಕೇಳಿದ್ರೆ ಅದಕ್ಕೆ ಒಂದು ರೀಸನ್ ಕೂಡ ಇದೆ. ಅದೇನೋ ಅನ್ನೋದ್ರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಕೂಡ ಹೇಳ್ತಾ ಇದ್ದೀನಿ. ನಮ್ಮ ತಲೆಯಲ್ಲಿರುವಂತಹ ಮೆದುಳಿನ ಬಗ್ಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ, ಮತ್ತೆ ಅದರ ಕೆಲಸಗಳೇನು, ಮತ್ತೆ ಯಾವ ರೀತಿ ನಮ್ಮ ದೇಹವನ್ನ ಅದು ಕಂಟ್ರೋಲ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಿದೆ. ಆದ್ರೆ ನಮ್ಮ ಹೃದಯದಲ್ಲೂ ಕೂಡ ಒಂದು ಮೆದುಳಿದೆ ಅಂತೆ ಅನ್ನುವಂತಹ ವಿಚಾರ ನಿಮಗೇನಾದ್ರು ಗೊತ್ತಿತ್ತಾ? ಸೊ ಮಿದುಳು ಮತ್ತು ಹೃದಯದ ನಡುವೆ ಪ್ರಧಾನವಾಗಿ ಏಕಮುಖ ಸಂವಹನ ಮಾತ್ರ ಇರುತ್ತೆ. ಮಿದುಳು ನೀಡುವಂತಹ ಆಜ್ಞೆಗಳನ್ನ ಹೃದಯ ಪರಿಪಾಲಿಸುತ್ತೆ ಅನ್ನೋದು ನಮ್ಮ ಸಾಂಪ್ರದಾಯಿಕ ನಂಬಿಕೆ ಆಗಿತ್ತು. ಈಗ ಅದು ಬದಲಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಿದುಳು ಎಷ್ಟು ಮಾಹಿತಿಯನ್ನ ಹೃದಯಕ್ಕೆ ರವಾನಿಸುತ್ತೋ ಅದಕ್ಕಿಂತಲೂ 400 ಪಟ್ಟು ಹೆಚ್ಚು ಮಾಹಿತಿಯನ್ನ ಹೃದಯ ಮಿದುಳಿಗೆ ರವಾನಿಸುತ್ತಂತೆ. ಹಾಗಾಗಿ ಮಿದುಳು ಮತ್ತು ಹೃದಯದ ನಡುವೆ ದ್ವಿಮುಖ ಸಕ್ರಿಯ ಸಂವಹನ ಇದೆ ಅನ್ನೋದು ತಜ್ಞರ ಮಾತು. ಹಾಗೆ ಡಾಕ್ಟರ್ ಆಂಡ್ರೋ ಆರ್ಮೋರ್, ಇವರು ಕೆನಡಾ ದೇಶದ ನರವೈದ್ಯರಾಗಿರ್ತಾರೆ. ಇವರು 1991 ನಮ್ಮ ಹೃದಯದಲ್ಲೊಂದು ಪುಟ್ಟ ಮೆದುಳು ಇರುವುದಾಗಿ ಘೋಷಿಸ್ತಾರೆ. ಈ ಪುಟ್ಟ ಮೆದುಳು ಅನ್ನೋದು ಸುಮಾರು 40,000 ನರಕೋಶಗಳ ಒಂದು ಸಮಗ್ರ ಜಾಲ ಆಗಿದೆ. ಇದನ್ನ ಹೃದಯಾಂತರ್ಗತ ನರಮಂಡಲ ಅಥವಾ ಇಂಟ್ರೆನ್ಸಿಕ್ ಕಾರ್ಡಿಯಾಕ್ ನರ್ವಸ್ ಸಿಸ್ಟಮ್ ಅಂತ ಕೂಡ ಹೇಳ್ತಾರೆ. ಹೃದಯದಿಂದ ಪ್ರಧಾನ ರಕ್ತನಾಳಗಳು ಹುಟ್ಟುವ ಕಡೆ ಅತ್ಯಧಿಕ ಪ್ರಮಾಣದಲ್ಲಿರ್ತವೆ. ಈ ಹೃದಯ ಅಂತರ್ಗತ ನರಮಂಡಲವು ಮಿದುಳಿನ ಜೊತೆಗೆ 4 ರೀತಿಯ ಸಂವಹನವನ್ನ ನಡೆಸಬಲ್ಲದು. ನರ ಸಂವಹನ ಅಂದ್ರೆ ನ್ಯೂರಾಲಜಿಕಲ್ ಕಮ್ಯುನಿಕೇಶನ್, ಹಾಗೆ ಜೈವ ರಾಸಾಯನಿಕ ಸಂವಹನ ಬಯೋಕೆಮಿಕಲ್ ಕಮ್ಯುನಿಕೇಶನ್, ಜೈವ ಭೌತ ಸಂವಹನ ಬಯೋಫಿಸಿಕಲ್ ಕಮ್ಯುನಿಕೇಶನ್, ಹಾಗೆ ವಿದ್ಯುದಯಸ್ಕಾಂತ ಸಂವಹನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಸ್. ಈ ರೀತಿ 4 ಸಂವಹನಗಳನ್ನ ನಡೆಸುತ್ತೆ. ಜೊತೆಗೆ ಈ ಸಂವಹನವು ಮೆಡುಲ್ಲಾ, ಹೈಪೋಥಲಾಮಸ್, ಅಮಿಗ್ಡಲಾ ಮತ್ತೆ ಸೆರೆಬ್ರಲ್ ಕಾರ್ಟೆಕ್ಸ್ ಭಾಗಗಳ ಮೇಲೆ ನೇರವಾಗಿ ಪ್ರಭಾವವನ್ನ ಬೀರಿ ಅವುಗಳ ಕೆಲಸ ಕಾರ್ಯಗಳಲ್ಲಿ ಮಹತ್ತರ ಬದಲಾವಣೆಗಳನ್ನ ಕೂಡ ತರಬಲ್ಲದು ಅಂತ ಹೇಳ್ತಾರೆ. ನೋವನ್ನೋದು ಮೆದುಳಿನ ಒಂದು ಸಂವೇದನಾ ಅನುಭವ ಆದ್ರೆ, ಸೊ ಹಾಗಾಗಿನೇ ವಾಲ್ಮೀಕಿ ಮಹರ್ಷಿಗಳು ಕೂಡ ಹೇಳೋ ಹಾಗೆ ದೇಹಕ್ಕೆ ಯಾವುದೇ ರೀತಿಯ ಭೌತಿಕ ಗಾಯ ಆಗದೆ ಇದ್ರೂ ಕೂಡ ಮನಸ್ಸಿಗೆ ತೀವ್ರ ಸ್ವರೂಪದ ನೋವಾಗಿರತ್ತೆ. ಆ ನೋವನ್ನ ಮೆದುಳಿನ ಪರಿಭಾಷೆಯಲ್ಲಿ ವಿವರಿಸುವುದು ಕಷ್ಟ ಆಗುತ್ತೆ. ಅದೊಂದು ಉದಾತ್ತವಾದ ಭಾವನಾತ್ಮಕ ನೋವಾಗಿರುತ್ತೆ. ಇಂತಹ ನೋವುಗಳ ಅನುಭೂತಿಗೆ ನಮ್ಮ ಹೃದಯದಲ್ಲಿರುವಂತಹ ಲಿಟಲ್ ಬ್ರೈನ್ ನ ಕಾರಣ ಅಂತಾನೆ ಹೇಳ್ತಾರೆ. ಈ ಕಾರಣದಿಂದಲೇ ಲಿಟಲ್ ಬ್ರೈನ್ ಸಂಪೂರ್ಣವಾಗಿ ಕೆಲಸ ಮಾಡ್ತದೆ ಅಂತ ಹೇಳಿ ಭಾವಿಸಬಹುದು. ಸೊ ಹಾಗಾದ್ರೆ ಮನುಷ್ಯನ ದೇಹದಲ್ಲಿ ಹೃದಯದಲ್ಲೂ ಕೂಡ ಒಂದು ಮೆದುಳು ಇರುತ್ತೆ ಅನ್ನೋದು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ರಿ. ಅಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಈ ವಿಷಯ ನಿಮಗೆ ಹೇಗನ್ನಿಸ್ತು ನೀವು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಅಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಕೂಡ ಬಾಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಅರ್ಜುನ್ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ. ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮೈ ಡಿಯರ್ ಲಿಸನರ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ಸೋ ಕಾಫಿ ಟೀ ಕುಡಿತಾ ಬಿಸಿ ಬಿಸಿ ಮಿರ್ಚಿ ಮಂಡಕ್ಕಿ ತಿಂತಾ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತಹ ಪ್ರೀತಿಯ ಕೇಳುಗರೆಲ್ಲರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನ ಕೊಡೋಣ ಅಂತ ಅನ್ಕೊಂಡಿದೀನಿ. ಏನಪ್ಪಾ ಅಂದ್ರೆ, ಈಗ ಗಾಡಿ ಓಡಿಸ್ಬೇಕು ಅಂತ ಎಲ್ರಿಗೂ ಇಷ್ಟ ಇರುತ್ತೆ. ಅದರಲ್ಲೂ 2-wheelers, 4-wheelers, ಬೈಕು, ಕಾರು ಎಲ್ಲವನ್ನು ಕೂಡ ಓಡಿಸ್ಬೇಕು. ನಮ್ದೇ ಒಂದು ಓನ್ ವೆಹಿಕಲ್ ಇದ್ದಾಗ ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು ಅನ್ನೋದೊಂದು ಇರುತ್ತೆ. ಆದ್ರೆ ಈ 2-wheelers ಗಾಡಿ ಓಡಿಸೋದೇನೋ ಇಷ್ಟ, ಆದ್ರೆ ಗಾಡಿ ಕೆಟ್ಟಾಗ ಕಷ್ಟ. ಗಾಡಿ ಕೆಟ್ಟಾಗ ಎಲ್ಲಿ ಹೋಗ್ಬೇಕು, ಎಲ್ಲಿ ಸರ್ವಿಸ್ ಮಾಡಿಸ್ಬೇಕು, ಎಲ್ಲಿ ಸರಿ ಮಾಡಿಸ್ಬೇಕು ಅನ್ನೋದೆಲ್ಲ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇರುತ್ತೆ ಆಯ್ತಾ. ಅದಕ್ಕಾಗಿ ಇವತ್ತು ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಮ್ಮ ಶಿವಮೊಗ್ಗದ ವಿದ್ಯಾನಗರದಲ್ಲಿರುವಂತಹ ದಿನೀಸ್ ಗ್ಯಾರೇಜ್ ಬಗ್ಗೆ ಮಾತಾಡೋಣ ಅಂತಿದ್ದೀವಿ. ಸೊ ಇದರ ಮಾಲೀಕರಾಗಿರುವಂತಹ ದಿನೇಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣ. ದಿನೇಶ್ ಸರ್, ನಮಸ್ತೆ.
11: ನಮಸ್ತೆ ಮೇಡಮ್.
10: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
11: ಧನ್ಯವಾದ.
10: ಓಕೆ, ದಿನೇಶ್ ಸರ್ ಹೇಗಿದ್ದೀರಾ?
11: ಫೈನ್.
10: ಚೆನ್ನಾಗಿದ್ದೀರಾ? ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯವನ್ನ ಮಾಡ್ಕೊಡ್ಬೋದಾ ಸರ್? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ?
11: ಮೇಡಮ್, ನಾವು ಟೋಟಲ್ ಶಿವಮೊಗ್ಗನೇ. ಶಿವಮೊಗ್ಗ ಬಿಟ್ಟು ಎಲ್ಲೂ ಹೋಗೇ ಇಲ್ಲ. ಶಿವಮೊಗ್ಗದಲ್ಲಿ ಇಲ್ಲೇ ಹುಟ್ಟಿದ್ದು ಬೆಳೆದಿದ್ದು, ನಂತರ ಶೋರೂಮ್ಗಳಲ್ಲಿ ವರ್ಕ್ ಮಾಡಿದ್ದೀನಿ. ಆಲ್ಮೋಸ್ಟ್ ಶೋರೂಮ್ಗಳಲ್ಲಿ ಒಂದು 10-15 ವರ್ಷ ವರ್ಕ್ ಮಾಡಿದ್ದೀನಿ. ನಂತರ ನನಗೂ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟಿಗೆ ಗ್ಯಾರೇಜ್ ಓಪನ್ ಮಾಡಿರೋದು.
10: ಏನು ಓದಿದ್ದು ಸರ್ ನೀವು?
11: 10th.
10: 10th ಓದಾದ್ಮೇಲೆ ಬೇರೆ ಎಜುಕೇಷನ್ ಕಂಟಿನ್ಯೂ ಮಾಡಲಿಲ್ವಾ?
11: ಹಾಂ ಮೇಡಮ್, ಆ ಟೈಮಲ್ಲಿ ನಾನು ಬಿಟ್ಟ ಟೈಮಲ್ಲಿ ಸ್ವಲ್ಪ ಐಟಿ ಮಾಡೋಕ್ಕೂ ನಾವು 10th ಪಾಸ್ ಆಗಲೇಬೇಕಿತ್ತು. ಆ ಟೈಮಲ್ಲಿ ನಮಗೆ ಬೇರೆ ಆಪ್ಷನ್ಗಳಿರಲಿಲ್ಲ. ಆ ನಂತರ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಮನೆಯಲ್ಲಿ ಏನು ಮಾಡ್ತೀಯ ಅಂತ ಕೇಳಿದಾಗ ಅನಿವಾರ್ಯತೆ ಗೊತ್ತಾಗಿಲ್ಲ. ಯಾರೋ ಹೇಳಿದ್ರು, ಈ ಥರ ಸಜೆಷನ್ ಮಾಡಿದ್ರು, ಹಿಂಗೆ ಹೋಗು ಅಂತ. ಅಂದರೆ ಅದೊಂದು ಗ್ಯಾರೇಜ್ ಸೇರ್ಕೊ ಅಂತ ಸೇರ್ಕೊಂಡೆ. ನಂತರ ಅದು ಹಾಗೆ ಶೋರೂಮ್ಗಳಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಸ್ವಲ್ಪ ಶೋರೂಮಲ್ಲಿ ಹೋದಾಗ ಏನೋ ಸ್ವಲ್ಪ ನಾವು ವಾತಾವರಣ ಭಾರಿ ಚೇಂಜ್ ಆಯಿತು. ಯಾಕಂದರೆ ಅಲ್ಲಿನ ವಾತಾವರಣಕ್ಕೆ ನಾವು ಹೊಂದ್ಕೊಳ್ಳೇಬೇಕಲ್ವ. ಹೊಂದ್ಕೊಂಡಿ ನಂತರ ಅಲ್ಲಿಂದ ಸ್ವಲ್ಪ ಏನಂದರೆ ಶೋರೂಮಲ್ಲಿ ಆಗಿರ್ತೀವಿ ಅಂದರೆ ಈ ಗ್ಯಾರೇಜ್ ಫೀಲ್ಡಿಂಗಿಂತ ಶೋರೂಮ ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನಾಗಿರ್ತೀವಿ. ಇದರಿಂದ ನಾವು ಸ್ವಲ್ಪ ಓಕೆ ಅಲ್ಲಿಂದ ಬೆಳಕು ಮಾಡಿದ್ವಿ. ಆ ನಂತರ ಗ್ಯಾರೇಜ್ ಮಾಡಬೇಕು ಅನ್ನೊಂದು ಥಾಟ್ ಬಂತು ನನಗೆ. ಯಾಕಂದರೆ ಒಂದೇ ಕಡೆ ಇದ್ದರೆ ನಾವು ಬೆಳೆಯಲ್ಲ. ಬಟ್ ಆದರೆ ಅಲ್ಲೆಲ್ಲ ಸ್ವಲ್ಪ ಮಾಹಿತಿ ತಿಳ್ಕೊಂಡ್ವಿ. ನಂತರ ಅದ್ರ ಬಗ್ಗೆ ಕೆಲವೊಂದು ಟ್ರೈನಿಂಗ್ ಆದವು. ಅವಾಗ ನಮಗೆ ಒಂದು ಸ್ವಲ್ಪ ಚೆನ್ನಾಗಾಯಿತು. ಆ ನಂತರ ಮಾಡಿದ್ದು ಗ್ಯಾರೇಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಸ್ವಲ್ಪ ದಿನ ಮನೇಲಿ ವರ್ಕ್ ಮಾಡಿದ್ವಿ. ಯಾಕಂದರೆ ಫಾಲೋಅಪ್ ಕಸ್ಟಮರ್ಸ್ ಫಾಲೋಅಪ್ ಬೇಕು ಮೇನಾಗಿ. ಇಲ್ಲ ಸುಮ್ಮನೆ ಗ್ಯಾರೇಜ್ ಓಪನ್ ಮಾಡ್ತೇನೆ, ಯಾರು ಬರ್ತಾರೆ, ಯಾರೂ ಬರೋದು. ಹಾಗಾಗಿ ನಾನು ಫಾಲೋಅಪ್ ಮಾಡೋದು ಆಲ್ಮೋಸ್ಟ್ ಕಸ್ಟಮರ್ ಫಾಲೋಅಪ್ ಮಾಡೋದು ಮುಖ್ಯ ಬಿಸ್ನೆಸ್ ಮಾಡ್ತೀವಿ ಅಂದರೆ. ಯಾವುದೇ ಒಂದಾದರೂ ಅಷ್ಟೇ, ಅವ್ರು ಸರ್ಟಿಫೈಡ್ ಆದ್ರೇ ನಾವು ಮುಂದೆ ಬರೋಕ್ಕಾಗಲ್ವಾ. ಹಾಗಾಗಿ ನನ್ನಲ್ಲಿ ಮೇಯ್ನಾಗಿ ಬಿಸ್ನೆಸ್ ಮಾಡೋರಿಗೆ ಏನು ಹೇಳೋದಂದರೆ ಫಾಲೋಅಪ್ ಮಾಡಿ. ಫಾಲೋಅಪ್ ಮಾಡಿದೆ ಯಾರು ಒಂದು 10 ರೂಪಾಯಿ ದುಡಿಯೋಕ್ಕಾಗೋದಿಲ್ಲ.
12: ಓಕೆ, ಎಷ್ಟು ವರ್ಷ ಶೋರೂಮಲ್ಲಿ ವರ್ಕ್ ಮಾಡಿದ್ರಿ ಸರ್?
11: ನಾನೊಂದು 10 to 15 ಇಯರ್ ಮಾಡಿದ್ದೀನಿ.
12: ಸೊ ಅಲ್ಲಿ ಒಂದು 15 ವರ್ಷದ ಎಕ್ಸ್ಪೀರಿಯನ್ಸ್ ಪಡ್ಕೊಂಡು ನೀವೇ ಯಾಕೆ ಒಂದು ಸ್ವಂತವಾಗಿ ಪ್ರಾರಂಭ ಮಾಡಬಾರ್ದು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರಿ?
11: ಇದು ಮೋಟಿವೇಶನ್ ಅಂದರೆ ಶೋರೂಮ್ಗಳಿಂದನೇ ನನಗೆ ಆಗಿದ್ದು. ಯಾಕಂದರೆ ಶೋರೂಮಲ್ಲಿ ಫಾಲೋಅಪ್ ಮಾಡೇ ಮಾಡ್ತಾರೆ. ಕಸ್ಟಮರಿಗೆ ಸರ್ವಿಸ್ ಯಾಕೆ ಇಷ್ಟು ಹಿಂಸೆ ಮಾಡ್ತಾರೆ ಅಂತ ತಿಳ್ಕೊಂಡೆ. ಆ ನಂತರ ಗೊತ್ತಾಗಿದ್ದೇನೆಂದರೆ ಅವ್ರ ಬಿಸ್ನೆಸ್ ಮೈಂಡ್, ಶೋರೂಮ್ ಬಿಸ್ನೆಸ್ ಮೈಂಡೇ ಇದೆ ಅಂದಮೇಲೆ ನಾವು ಅದನ್ನು ಮಾಡಬೇಕಲ್ವಾ. ಅವರು ದೊಡ್ಡದಾಗಿ ಬೆಳೆದಿದ್ದಾರೆ, ನಾವು ಅದನ್ನು ಬೇಡ, ಸಣ್ಣದಾಗ್ರ ಚೂರು ಬೆಳೆಯೋಣ. ಆ ಉದ್ದೇಶದಿಂದ ನಾನು ಫಾಲೋಅಪಿಂಗ್ ಸ್ವಲ್ಪ ಅಂದರೆ ನನಗೆ ಸ್ವಲ್ಪ ಇದನ್ನು ಮಾಡ್ಕೊಂಡೆ. ಫಾಲೋಅಪ್ ನಂಬರ್ಸ್, ಕಸ್ಟಮರ್ ನಂಬರ್ಸ್ ತೊಗೊಂಡು ಫಾಲೋಅಪ್ ಮಾಡೋದು ಮಾಡಿದೆ.
12: ಶೋರೂಮ್ಗೆ ಬರ್ತಿದ್ದಂಥ ನಂಬರ್ಸ್ಗಳ
11: ಅವ್ರದ್ದು ಅಲ್ಲ, ನಾವು ಮಾಡಿದ್ರೆ ತಪ್ಪಾಗುತ್ತೆ. ಈಗ ನನಗೆ ನನಗೆ ಅಂತ ಹುಡ್ಕೊಂಬರೋದನ್ನ ನಾನು ಇದು ಮಾಡಬೇಕು. ಸುಮ್ಮನೆ ಅವರು ಪ್ರೋಗ್ರೆಸ್ ತೆಗೆದು ನಾನು ಮಾಡೋದು ಚೀಟಿಂಗ್ ಆಗುತ್ತಲ್ವಾ. ಅವೆಲ್ಲ ಇಲ್ಲ, ನನಗೆ ಹುಡ್ಕೊಂಡು ಮೇಯ್ನಾಗಿ ಹುಡ್ಕೊಂಬರೋರ್ನ ಫಸ್ಟ್ ಆಫ್ ಆಲ್ ನಾನು ಯಾರಿಗೂ ಕರೆಯಲ್ಲ. ನನ್ನ ಹತ್ರ ಬಂದು ಸರ್ವಿಸ್ ಮಾಡಿಸ್ಕೊಂಡಿರ್ತಾರೆ, ನೆಕ್ಸ್ಟ್ ಅವ್ರನ್ನ ರಿಮೈಂಡ್ ಮಾಡ್ತೀನಿ, ಸರ್ ನಿಮ್ಮ ಗಾಡಿ ಸರ್ವಿಸಿಗೆ ಟೈಮ್ ಆಗಿದೆ ಅಂತ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಕೆಟ್ಟ ಉದ್ದೇಶ ಅಂತಿಲ್ಲ. ಬೇರೆಯವ್ರದನ್ನ ನಾವು ತಿನ್ನೋದಂತೂ ಅಲ್ವೇ, ಅದು ತಪ್ಪಾಗುತ್ತೆ. ಯಾಕಂದರೆ ಬಿಸ್ನೆಸ್ ಮೈಂಡ್ ಅನ್ನೋದು ಅದಲ್ಲ, ನಮಗೆ ಪ್ಯೂರಾಗಿ ನಮ್ಮ ಕಸ್ಟಮರ್ಸ್ ಯಾರು ಬರ್ತಾರೆ ಅದರಲ್ಲಿ ನಾವು ಅವ್ರ ಹತ್ರ ನಾವು ಜಿನೇನಾಗಿ ತಿನ್ನೋಣ. ಅದು ನನ್ನ ದೊಡ್ಡ ಕಾನ್ಸೆಪ್ಟ್ ಇಲ್ಲಿಂದು.
10: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ದಿನೇಶ್ ಅವರು ಅವರ ಬಿಸ್ನೆಸ್ ಜರ್ನಿ ಬಗ್ಗೆ ನಮ್ಮ ಜೊತೆ ಮಾತುಕತೆ ಆಡ್ತಾ ಇದ್ರು. ಹಾಗೆ ಅವ್ರು ಹೇಳ್ತಿದ್ರು ಬಿಸ್ನೆಸ್ ಅಲ್ಲಿ ಎಥಿಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಹಾಗಿದ್ರೆ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ದಿನ್ನಿಸ್ ಗ್ಯಾರೇಜ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಇದರ ಮಾಲೀಕರಾಗಿರುವ ಶ್ರೀಯುತ ದಿನೇಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು, ಅವರ ಬಿಸ್ನೆಸ್ ಜರ್ನಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಸೊ ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರ್ಸೋಣ. ದಿನೇಶ್ ಸರ್, ನಿಮ್ಮ ಗ್ಯಾರೇಜ್ ಹೆಸರು ತುಂಬಾ ಡಿಫ್ರೆಂಟ್ ಆಗಿದೆ ಆಯ್ತಾ. ನಿಮ್ಮ ಗ್ಯಾರೇಜ್ಗೆ ದಿನೀಸ್ ಅಂತ ಹೆಸರಿಟ್ಟಿದ್ದೀರಾ. ಸೊ ಇದರ ಮೀನಿಂಗ್ ಏನು, ಯಾಕೆ ಹೆಸರು ಬಂತು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಹುದಾ?
3: ಖಂಡಿತ, ಇದು ನನ್ನ ಫ್ರೆಂಡ್ ರೆಕಮೆಂಡ್ ಮಾಡಿದ್ದು. ನಂತರ ಏನಂದ್ರೆ, ಇದು ಸಿಂಪಲ್ ಆಗಿ ನನ್ನ ಹೆಸರು ದಿನೇಶ್ ಅಂತೇಳಿ ದಿನೇಶ್ ಅಂತಲೇ ಇಡ್ಬೋದಿತ್ತು. ಬಟ್ ಆದರೆ ಅದು ಜನಕ್ಕೆ ಒಂದು ಸ್ವಲ್ಪ ಈಗ ಕ್ಯಾಚ್ ಆಗಬೇಕಲ್ವಾ, ಈಗ ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟ್ ಇದ್ರೆ ಜನ ಏನಾದ್ರು ಒಂದು ಇದು ಮಾಡ್ತಾರೆ. ಹಾಗಾಗಿ ದಿನೇಶ್ ಗ್ಯಾರೇಜ್ ಅಂತ ಇಟ್ಟಿದ್ದೆ. ತೀರಾ ವ್ಯತ್ಯಾಸ ಇಲ್ಲ, ಮತ್ತು ಯಾವುದೇ ರೀತಿ ಬೇರೆ ಯಾರ್ದು ಹೆಸರಿಲ್ಲ. ನನಗೆ ಅನಿಸಿದ್ರೆ
2: ಸ್ವಲ್ಪ
3: ಮಾಡಿಫೈಡ್ ಮಾಡಿ ಇಟ್ಟಿರೋದು ಅಷ್ಟೇ.
2: ಸರ್, ಈ ಗ್ಯಾರೇಜ್ ಪ್ರಾರಂಭ ಆಗಿ ಸುಮಾರು 3 ವರ್ಷ ಆಯಿತು ಅಂತ ಹೇಳಿದ್ರೆ, ಇಲ್ಲಿನ ಟೈಮಿಂಗ್ಸ್ ಏನು, ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ?
3: ಮೇಡಮ್, ನಾನು ನಾರ್ಮಲ್ ಆಗಿ ಮೊದಲು 9 ಗಂಟೆ ತೆಗಿತಾಯಿದ್ದೆ. ಈಗ ನಾನು ಕೆಲವೊಂದು ಮಕ್ಕಳಿಗೆ ಸ್ಕೂಲಿಗೆ ಬಿಡೋದು ತೊಂದರೆ ಆಗುತ್ತೆ, ಹಂಗಾಗಿ ನಾನು ಬೆಳಗ್ಗೆ ಒಂದು 10 ಗಂಟೆ ತೆಗಿತೀನಿ. ರಾತ್ರಿ 10-11 ಗಂಟೆವರೆಗೂ ಇರ್ತೀನಿ. ಯಾಕಂದರೆ ನಾನು ರೋಡ್ಗಿಂತ ಸ್ವಲ್ಪ ಒಳಗಿದ್ದೀನಿ, ಸ್ವಲ್ಪ ಯಾರ್ದು ಸಮಸ್ಯೆ ಇಲ್ಲ. ಅಂದರೆ ಪೊಲೀಸವ್ರು ಆದ್ರೂ ಯಾರು 4 ಜನ ಸೇರಿಸ್ಕೊಂಡ್ರೆ ಹಿಂಸೆ ಮಾಡ್ತಾರೆ, ನಾನು ಒಬ್ಬನೇ ಕೆಲಸ ಮಾಡಿದ್ರೆ ಯಾರು ಹಿಂಸೆ ಮಾಡ್ತಾರೆ? ಹಂಗಾಗಿ ನಾನು 11 ಗಂಟೆವರೆಗೂ ಇರ್ತೀನಿ. ಕೆಲಸ ಓಕೆ, ನಾನು 11 ಗಂಟೆ ಅಂದರೆ ಮೀನ್ಸ್ ಗಾಡಿಗಳು ತೊಗೊಂಡಿರ್ತೀನಿ, ಆ ಕೆಲಸ ಮಾಡಿಬಿಟ್ಟು ನಂತರ ಹೋದರೆ ನಾನು ರಿಲೀಫ್ ಆಗಿ ಹೋಗ್ತೀನಲ್ವಾ, ಹಾಗಾಗಿ ನನಗೆ ಆ ಟೈಮಿಂಗ್ಸ್ ಚೆನ್ನಾಗಿದೆ.
2: ಓಕೆ ಸರ್, ಇದುವರೆಗೂ ಇಲ್ಲಿ ಎಷ್ಟು ಜನ ಕಸ್ಟಮರ್ಸ್ ಬರ್ತಾರೆ ಅಂದರೆ, ರೆಗ್ಯುಲರ್ ಕಸ್ಟಮರ್ಸ್ ಅಂತ ಇದ್ದಾರೆ, ಹೇಗೆ ಸರ್ ನಿಮ್ಮ ಕಸ್ಟಮರ್ಸ್ ಬಗ್ಗೆ ಹೇಳಿ?
3: ನಾನು ರೆಗ್ಯುಲರ್ ಕಸ್ಟಮರ್ಸೇ ಮೇನ್ ಫುಲ್ ಇರೋದು. ನಾನು ತಿಂಗಳ ಡೈಲಿ 1-3 ಗಾಡಿ ಸರ್ವಿಸ್ ಮಾಡ್ತೀನಿ. 3 ಗಾಡಿಗಿಂತ ಕಮ್ಮಿ ಅಂತ ಮಾಡೋಲ್ಲ, ಯಾಕಂದರೆ ಕಸ್ಟಮರ್ ಫಾಲೋಅಪ್ ಇರೋದ್ರಿಂದ. ಮತ್ತು ಗುಡ್ ಇದೆ ನನಗೆ, ನಾನು ಆಲ್ಮೋಸ್ಟ್ ಜೀನಿಯನ್ ಪಾರ್ಟೇ ಹಾಕೋದು, ಲೋಕಲ್ ಅಂತ ಹಾಕೋಲ್ಲ. ಯಾಕಂದರೆ ಎಲ್ಲ ಗ್ಯಾರೇಜ್ಗಳಲ್ಲೂ ಕೆಲವೊಂದು ಏನಂತಾರೆ, ನಾನು ಕಮ್ಮಿ ಮಾಡ್ತೀನಿ ಅಂದರೆ ಹೇಗೆ ಕಮ್ಮಿ ಮಾಡೋಕ್ಕಾಗತ್ತೆ? ಈಗ ಸ್ವತಃ ಕೈಯಿಂದ ಹಾಕಿ ಮಾಡೋಕ್ಕಂತೂ ಆಗೋದಿಲ್ಲ. ಈಗ ಏನಿದೆ MRP ಪ್ರೈಸ್ ಕಷ್ಟ ತರಲೇಬೇಕು. ನಾನು ಮ್ಯಾಕ್ಸಿಮಮ್ ಎಷ್ಟು ಕೊಡ್ತಾರೆ ಡಿಸ್ಕೌಂಟು, ನೀವು ಜಿನಿಯನ್ ಪಾರ್ಟ್ ತೊಗೊಂಡ್ರೆ 5-10% ಡಿಸ್ಕೌಂಟ್ ಕೊಡ್ತಾರೆ. 5-10% ಸಾಕು ನನಗೆ, ತೀರಾ ತಿನ್ನಬೇಕು ಅನ್ನೋದೇನಿಲ್ಲ. 3-4 ಗಾಡಿ ಮಾಡ್ತೀನಿ. ಓಕೆನಾ, ನಾವು ಶಕ್ತಿ ಇದೆ, ನಾವು 3-4 ಗಾಡಿ ಮಾಡ್ತಾ ಇದ್ದೀವಿ. ಜಿನಿಯನ್ ಪಾರ್ಟ್ ಹಾಕೋದ್ರಿಂದ ಕಸ್ಟಮರ್ ಯಾರೇ ಆಗಲಿ ಹುಡ್ಕೊಂಡು ಬಂದೇ ಬರ್ತಾನೆ. ಯಾಕಂದ್ರೆ ಶೋರೂಮ್ ಹೋಗೋದು ಏನಕ್ಕೆ, ಜಿನಿಯನ್ ಪಾರ್ಟ್ ಹಾಕ್ತಾರೆ, ನಾಳೆ ಸಹ ಸಮಸ್ಯೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ. ಆ ಉದ್ದೇಶನೇ ನಂದು ಇಲ್ಲಿ. ಕಿರಿಕಿರಿ ಇರೋಲ್ಲ, ನಾನು ಮಾಡೋದು ಕೆಲಸ ನನಗೆ ಸ್ಯಾಟಿಸ್ಫೈಡ್ ಆಗಿರುತ್ತೆ, ಕಸ್ಟಮರ್ಗೆ ಸ್ಯಾಟಿಸ್ಫೈಡ್ ಆಗಂಗೆ ಮಾಡಿಕೊಡ್ತೀನಿ.
2: ಓಕೆ ಸರ್, ಆ ಒಂದು ಗ್ಯಾರೇಜ್ ಬಿಸ್ನೆಸ್ ಪ್ರಾರಂಭ ಮಾಡ್ತೀವಿ ಅನ್ನುವಾಗ ಬೇಸಿಕ್ಕಾಗಿ ಏನೆಲ್ಲ ಬೇಕಾಗ್ಬೋದು ಸರ್?
3: ಮೇಡಮ್, ಫಸ್ಟು ನಾವು ನೀಟಾಗಿರ್ಬೇಕು. ಯಾಕಂದರೆ ನೀಟ್ ಇಲ್ಲ ಅಂದರೆ ನಾವು ಏನು ಮಾಡಿದ್ರೂ ಪ್ರಯೋಜನ ಇಲ್ಲ. ಫಸ್ಟ್ ಅದು ಒಂದು. ನಂತರ ನಾವು ಗ್ಯಾರೇಜ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಟೂಲ್ಸ್ಗಳಂತೂ ಅತಿ ಮುಖ್ಯ. ನಾವು ಎಲ್ಲ ಟೂಲ್ಸ್ಗಳು ಬೇಕೇ ಬೇಕು. ಸುಮ್ಮನೆ ಈಗಂತೂ BS6 ಮಾಡಿರೋದ್ರಿಂದ ಬೇಸಿಕ್ ಟೂಲ್ಸ್ ಅಂದ್ರೆ ಮೀನ್ಸ್ ಈಗ BS6 ಗಾಡಿಗಳು. ಮೇಡಮ್, BS6 ಗಾಡಿಗಳಿಗೆ ಆಲ್ಮೋಸ್ಟ್ ಎಲ್ಲ ಸ್ಪೆಷಲ್ ಟೂಲ್ಸೇ. ಈಗ ನಾರ್ಮಲಾಗಿ ಅವಾಗಾದರೂ ನಮಗಿಂತ ಹಳೆ ಜನ್ಮದ ಎಲ್ಲ ಏನು ಟೂಲ್ಸ್ ಇದ್ರೂ ನಡೆಯೋದು, ಅದನ್ನೇ ಮೇಂಟೈನ್ ಮಾಡ್ಬಿಡೋದು. ಈಗಿನ ಕಂಡೀಷನ್ BS6 ವೆಹಿಕಲ್ಸಿಗೆ ಎಲ್ಲದಕ್ಕೂ ಅದಕ್ಕೇ ಆದಂಥ ಟೂಲ್ ಬೇಕು. ಟೂಲ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಅದರಲ್ಲಂತೂ ಕೆಲವೊಂದು ಕಂಪ್ಲೇಂಟ್ ಬಂತು ಅಂದರೆ ಒಂದು ದಿನ ಕಳೆದ್ಬಿಡ್ತೀವಿ ನಾವು. ಯಾಕಂದರೆ ಟೂಲ್ ಬೇಕು, ಅದು ಮೇನಾಗಿ ಟೂಲ್ ಬೇಕು. OBD ಅಂತ ಒಂದು ಟೂಲ್ ಬರುತ್ತೆ, ಆ ಟೂಲ್ ಬೇಕು. ಟೂಲ್ ಇಲ್ಲ ಅಂದರೆ

0: ಹೆಚ್ಚುಕಮ್ಮಿ ನಾನೇ ಒಂದು 4-5 ಟ್ರೈನಿಂಗ್ ಹೋಗಿ ಬಂದಿದ್ದೀನಿ BS6 ಟ್ರೈನಿಂಗ್ ಅಂತಾನೆ. ಹಾಗಾಗಿ ನಮಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಿದೆ, ಹಾಗಾಗಿ ಈ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇಲ್ಲ ಅಂದರೆ ಕಷ್ಟ ಆಗೋದು. ಮತ್ತೆ ನಾನು ಶೋರೂಮಲ್ಲಿ ಇದ್ದಾಗ BS6 ಬಂದುಬಿಟ್ಟಿತ್ತು, ಹಾಗಾಗಿ ನನಗೆ ಅದೊಂದು ಸ್ವಲ್ಪ ಪ್ಲಸ್ಸೆ. ಅವಾಗ ಅಲ್ಲಿಂದೇ ಕಲ್ತ್ಬಿಟ್ಟಿದ್ದೆ ನಾನು, ಟ್ರೈನಿಂಗ್ ಆಗಿತ್ತು, ಅಲ್ಲೊಂದೆರಡು ಟ್ರೈನಿಂಗ್ ಮಾಡಿಸ್ಕೊಟ್ಟಿದ್ರು. ಹಾಗಾಗಿ ಹೋಪ್ಫುಲ್ ಆಗಿ ನನಗೆ ಹೇಳ್ತೀನಿ ಅಂದರೆ ಶೋರೂಮಲ್ಲಿ ನನಗೆ ಯಾವುದೇ ರೀತಿ ಕೆಟ್ಟ ಇದು ಮಾಡಿಲ್ಲ. ಯಾಕಂದರೆ ನಾನು ಒಳ್ಳೆ ರೀತಿಯಲ್ಲಿ ಒನ್ ಮಂತ್ ಫ್ರೀಯಾಗಿ ವರ್ಕ್ ಮಾಡಿ ಬಂದಿದ್ದೀನಿ ಅಲ್ಲಿ. ಯಾಕಂದರೆ ನನಗೆ ಈಗ ಹೋದ್ರೂ ನನಗೆ ಮಾತಾಡಿಸ್ತಾರೆ, ಯಾಕಂದರೆ ನಾನು ಶೋರೂಮ್ ಕಸ್ಟಮರ್ ಆಗಿ ಯಾರನ್ನೂ ಎಳಿತಾ ಇಲ್ಲ. ಮೀನ್ಸ್ ಮತ್ತೆ ಶೋರೂಮಲ್ಲೇ ಐಟಮ್ ತರ್ತಾ ಇದ್ದೀನಿ, ಯಾಕಂದರೆ ಎಕ್ಸ್ಟ್ರಾ ಡಿಸ್ಕೌಂಟು ಕೊಡ್ತಾರೆ ನನಗೆ. ಅಲ್ಲವರೆ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಇದೆ, ಯಾಕಂದರೆ ಅಲ್ಲಿ ವರ್ಕ್ ಮಾಡ್ದವನು ಅನ್ನೋ ಒಂದು ಗೌರವ ಇಟ್ಟಿದ್ದಾರೆ ಅವರೂ. ನಾನು ಅಲ್ಲಿಂದ ಯಾವುದೇ ರೀತಿ ಇದು ಮಾಡಿಲ್ಲ.
1: ಸೊ ಈ ರೀತಿ ಒಂದು ಟ್ರೈನಿಂಗ್ ಮಾಡೋದ್ರಿಂದ ನಿಮ್ಗಳಿಗೆ ನಿಮ್ಮ ಪ್ರೊಫೆಷನ್ಗೆ ಹೆಲ್ಪ್ಫುಲ್ ಆಗುತ್ತಲ್ವಾ ಸರ್?
0: ಹಾಂ ಖಂಡಿತ ಮೇಡಮ್.
1: ದಿನೇಶ್ ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದರೆ, ಯಾಕಂದರೆ ನೀವು ತುಂಬ ಜನ ಕಸ್ಟಮರ್ಸ್ ಹತ್ರ ಪಳಗ್ತಾ ಇರ್ತೀರ, ಅಂದರೆ ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ, ಹಾಗೆ ಸರ್ವಿಸಸ್ ಮಾಡುವಾಗ ಕೂಡ ಒಬ್ಬರು ತುಂಬ ಅರ್ಜೆಂಟಲ್ಲಿ ಇರ್ತಾರೆ, ಕೆಲವರು ಕೋಪ ಮಾಡ್ಕೊಳ್ತಾರೆ, ತುಂಬ ಜನ ಕಸ್ಟಮರ್ಸ್ಗಳನ್ನ ನೋಡಿರ್ತೀರಾ. ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಮಿನಿಮಮ್ ಕ್ವಾಲಿಟೀಸ್ ಇರಬೇಕು ಅನ್ನೋದಾದರೆ ಏನಿರಬೇಕು ಸರ್?
0: ತಾಳ್ಮೆ ಬೇಕು ಮೇಡಮ್. ತಾಳ್ಮೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಅವ್ರು ಒಂದು ಮಾತು ಬೈತಾರೆ ಅಂದ್ರೆ ಅನಿಸ್ಕೊಳಂಗಿರ್ಬೇಕು. ಯಾಕಂದ್ರೆ ನಾವು ದುಡಿಯಾಗಿ ನಿಂತಿದ್ದೀವಿ, ಬಿಸ್ನೆಸ್ ಅಂದರೆ ದುಡಿಮೆನೆ. ಅವಾಗ ನಾವು ತಾಳ್ಮೆಯಿಂದಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನಾವು ಕ್ಷಣ ಮಾತ್ರ ಕೂಗಾಡ್ಬೋದು, ಆ ಕ್ಷಣಕ್ಕೆ ಅವರು ಕೂಗಾಡ್ಬೋದು, ನಂತರ ಸಫರ್ ಆಗೋದು ಯಾರು? ಅವರಂತಾಗಲ್ಲ, ಇನ್ನೊಂದು ಕಡೆ ಕೆಲಸಕ್ಕೆ ಬಿಡ್ತಾರೆ, ನಾವೇ ಸಫರ್ ಆಗಬೇಕಲ್ವ? ಅದಕ್ಕೆ ಖಂಡಿತ ತಾಳ್ಮೆ ಮುಖ್ಯ. ನನ್ನ ಪ್ರಕಾರ ತಾಳ್ಮೆನೇ ಬೇಕು.
1: ಸೊ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಈಗ ಸೇವಿಂಗ್ಸ್ ಆಗಿರ್ಬೋದು, ಅದೆಲ್ಲ ಎಷ್ಟು ಮುಖ್ಯ ಆಗುತ್ತೆ ಸರ್ ಬಿಸ್ನೆಸ್ ಮನ್ಗೆ?
0: ಈ ಬಿಸ್ನೆಸ್ಸಿಗೆ ಫೈನಾನ್ಷಿಯಲಾಗಿ ಸ್ಟಾರ್ಟಿಂಗ್ ಒಂದು 1 ಲಕ್ಷವರೆಗೂ ಬೇಕಾಗುತ್ತೆ. ಆನಂತರ ನೀವು ಫೈನಾನ್ಷಿಯಲ್ ಬೇಕಾಗಿಲ್ಲ, ಯಾಕಂದರೆ ನೀವು ಕಸ್ಟಮರ್ ಹತ್ರ ಅಡ್ವಾನ್ಸ್ ತೊಗೊತೀರ, ಅದನ್ನು ನೀವು ರೊಟೇಟ್ ಮೀನ್ಸ್ ಅವರಿಗೆ ಹಾಕಿ ನೀವು ಫೈನಲಿ ಇದು ಮಾಡೋದ್ರಿಂದ ನಿಮಗೆ ಆ ಥರ ಏನು ಬರೋಲ್ಲ. ಬಟ್ ಆದರೆ ನಿಮಗೆ ಬ್ಯಾಕಪ್ ಅಂತ ಇರಲೇಬೇಕು. ಯಾರೇ ಆದ್ರೂ ಈಗ ಟೈಮ್ ಯಾರಿಗೆ ಗೊತ್ತು ಅಲ್ವಾ? ಕಸ್ಟಮರು ಕೆಲವರು ಬರ್ತಾರೆ, ಸರ್ವಿಸ್ ಮಾಡ್ತಾರೆ, ಬರ್ತೀನಿ ಕಣ ಅಂತ ಹೋಗ್ತಾರೆ, ಹೋಗೇ ಬಿಡ್ತಾರೆ, ಬರೋದೂ ಇಲ್ಲ ಅವರು. ಅಂಥವ್ರನ್ನೆಲ್ಲ ನೋಡಿದ್ದೀವಿ ನಾವು, ಇಲ್ಲ ಅಂತಿಲ್ಲ. ಬಟ್ಟಾರೆ ನಾವೀಗ ಫಾಲೋಅಪ್ ಕಸ್ಟಮರ್ಸ್ ಇರೋದ್ರಿಂದ ನಾವು ಆ ಥರ ಕಿರಿಕಿರಿ ಇಲ್ಲ. ಎಕ್ಸ್ಟ್ರಾ ಅಡಿಷ್ನಲ್ ಕಸ್ಟಮರ್ ಬಂದರು ಅಂದರೆ ಅವ್ರ ಹತ್ರ ಅಡ್ವಾನ್ಸ್ ಮಾಡಲೇಬೇಕಾಗುತ್ತೆ. ನೋಡಿ ಸರ್, ಅಡ್ವಾನ್ಸ್ ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ ಆ ಥರ, ಯಾಕಂದರೆ ನಾವು ಇಲ್ಲಿ ದುಡ್ಡು ಇಟ್ಕೊಂಡು ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು.
1: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ದಿನೇಶ್ ಅವರು ಅವರ ಬಿಸ್ನೆಸ್ ಜರ್ನಿ ಹೇಗಿರುತ್ತೆ, ಎಕ್ಸ್ಪೆಷಲಿ ಈ ಗ್ಯಾರೇಜ್ ಬಿಸ್ನೆಸ್ಸಲ್ಲಿ ಕಸ್ಟಮರ್ ಜೊತೆ ಹೇಗೆಲ್ಲ ಇರಬೇಕು, ಏನು ಬಿಸ್ನೆಸ್ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ರು. ಸೊ ಇವ್ರ ಜೊತೆ ಮಾತುಕತೆ ಆಡೋಕೆ ಇನ್ನಿಷ್ಟು ವಿಷಯಗಳು ಬಾಕಿ ಇದೆ, ಖಂಡಿತವಾಗ್ಲೂ ಆ ಮಾತುಕತೆಯನ್ನು ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್. ಸೊ ಲಾಸ್ಟ್ಗೆ ಒನ್ ಮೋರ್ ಬ್ರೇಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾನು ಒಂದು ಗ್ಯಾರೇಜ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಹಾಗೆ ಇವತ್ತು ನಮ್ಮೊಟ್ಟಿಗೆ ದಿನೀಸ್ ಗ್ಯಾರೇಜ್ ನ ಮಾಲೀಕರಾಗಿರುವ ದಿನೇಶ್ ಅವರು ಅವರ ಒಂದು ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ತಾ ಇದ್ರು. ಸೊ ಇವ್ರ ಜೊತೆ ಈ ಮಾತುಕತೆಯನ್ನ ಮುಂದುವರೆಸೋಣವಾ. ದಿನೇಶ್, ಈಗ ಗ್ಯಾರೇಜ್ ಬಿಸ್ನೆಸ್ ಮಾಡೋದ್ರಿಂದ ನಾವು ಫಿನಾನ್ಷಿಯಲಿ ಇಂಪ್ರೂವ್ ಆಗ್ಬಹುದಾ, ಸ್ಟ್ರಾಂಗ್ ಆಗ್ಬಹುದಾ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್?
3: ಖಂಡಿತ ಮೇಡಮ್. ನಾನು ಶೋರೂಮ್ ಅಲ್ಲಿ ವರ್ಕ್ ಮಾಡುವಾಗ ಒಂದು 15,000 to 15,000 ಮ್ಯಾಕ್ಸಿಮಮ್ ನನಗೆ ಸ್ಯಾಲ್ರಿ ಕೊಡೋರು. ಈಗ ನಾನು ಇಲ್ಲಿ 2-3-4 ಗಾಡಿ ಮಾಡ್ತೀನಿ ಅಂತ ಹಿಡ್ಕೊಳ್ಳಿ. ನಾನು ಒಂದು ಗಾಡಿಗೆ ಮಿನಿಮಮ್ 300-400 ರೂಪಾಯಿ ಲೇಬರ್ ಹಾಕಿ ಇಲ್ಲ ಅಂತ ಹೇಳಕ್ ಬಿಡ್ರಿ. ಯಾಕಂದರೆ ಅಷ್ಟು ಕೆಲಸ ಮಾಡ್ತೀವಿ ಇಲ್ಲಿ. ನಾವು ಹೊರಗಡೆ ಕೆಲಸ ಮಾಡ್ತೀವಿ ಅನ್ನೋದಷ್ಟೇ. ಈಗ ಗ್ಯಾರೇಜ್ ಗ್ಯಾರೇಜ್ ಅಂತ ಹೇಳ್ತಾರೆ ಅಂದರೆ ಶೋರೂಮ್ಗೆ ಹೋಗೋ ಜನ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ, ಇಲ್ಲಿ ಬರೋ ಜನ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ. ಶೋರೂಮಲ್ಲಿ GST ಹಿಡಿದು ಎಲ್ಲರೂ ಕೂಡ ಪ್ರಾಪರಾಗಿ ಕೊಡ್ತಾರೆ, ನಾವು ಇಲ್ಲಿ ಏನೂ ಕೊಡೋದಿಲ್ಲ. ಬಟ್ ಆದರೆ ನಮಗೇನಂದರೆ ಅಲ್ಲಿಗೂ ಇಲ್ಲಿಗೂ ಈ ಥರ ಕೆಲಸಗಳನ್ನ ತೋರಿಸ್ಬೇಕು ಕಸ್ಟಮರ್ಗಳಿಗೆ, ಏನಾಗಿದೆ ಏನು ಬಿಟ್ಟಿದೆ ಅಂತ ತೋರಿಸ್ಬೇಕು. ಅಲ್ಲೂ ಕೂಡ ಅದನ್ನೇ ಮಾಡ್ತಾರೆ. ನಾನು ನೋಡ್ದಂಗೆ ಈಗ ಕಸ್ಟಮರಿಗೆ ಕರೆಸ್ಬಿಟ್ಟು ನೋಡಿ ಸರ್ ಹಿಂಗೆ ಆಗಿದೆ ಅಂತ ಹೇಳ್ತಾರಲ್ವಾ, ಅದನ್ನೇ ನಾವು ಇಲ್ಲಿ ಫೋಟೋಸ್ ತೆಗೆದು ವಾಟ್ಸಪ್ ಮಾಡಿಬಿಡ್ತೀನಿ ಕಸ್ಟಮರಿಗೆ, ಹಿಂಗಾಗಿದೆ ಹಿಂಗೆ ಆಗ್ತಾಯಿದ್ದೀನಿ ಅಂತೇಳಿ. ಮತ್ತು ಜಿನೇನ್ ಪಾರ್ಟ್ ಆಗ್ತಿರೋದ್ರಿಂದ ಕಸ್ಟಮರ್ ಯಾರ್ಯಾದರೂ ಒಪ್ಕೊತಾರೆ. ನಾವು ಸುಮ್ಮನೆ ಇಲ್ಲ ಸರ್ ಇದಾಗಿದೆ ಅದಾಗಿದೆ ಅಂತ ಸುಮ್ಮನೆ ಹೇಳೋಕ್ಕಿಂತ ಕಣ್ಮುಂದೆ ಏನಾಗಿದೆ ಅದನ್ನು ತೋರಿಸ್ಬಿಟ್ಟು ಮಾತ್ರ ಅವ್ರದ್ದು ಗಾಡಿದು ಫೋಟೋಸ್, ಈಗ ಏನೇ ಒಂದು ಐಟಮ್ ತಗೋರು ಫೋಟೋಸ್ ಹಾಕೋದ್ರಿಂದ ಓಕೆ. ನೀವು ತಿಳ್ಕೊಳ್ರಿ, ಫೈನಾನ್ಷಿಯಲ್ ಬಗ್ಗೆ ಕೇಳಿದ್ರೆ 2-3 ಗಾಡಿ ಮಾಡಿದ್ರೆ ಎಷ್ಟಾಗುತ್ತೆ ಅಂತ.
2: ದಿನೇಶ್ ಸರ್, ಹಾಗೆ ಮತ್ತೊಂದು ಪ್ರಶ್ನೆ ಏನಪ್ಪ ಅಂದರೆ ಈಗ ಎಲೆಕ್ಟ್ರಿಕಲ್ ಗಾಡಿಗಳು ಹೆಚ್ಚಾಗಿದೆ ಆಯಿತಾ, ಕಂಪ್ಯಾರಿಟಿವ್ಲಿ ಡೇ ಬೈ ಡೇ ಜಾಸ್ತಿ ಆಗ್ತದೆ. ಸೊ ಆ ಗಾಡಿಗಳು ಬಂದಿರೋದ್ರಿಂದ ನಿಮ್ಮ ಬಿಸ್ನೆಸ್ಗೆ ಕಾಂಪಿಟೇಷನ್ ಹೇಗಿದೆ ಸರ್?
3: ಮೇಡಮ್, ಇವಿ ಗಾಡಿ ಬಂದಿದೆ ಇಲ್ಲ ಅಂತ ಹೇಳ್ತಿಲ್ಲ, ನಂತರ ಇವಿ ಗಾಡಿ ಹೊರಗಡೆ ಗ್ಯಾರೇಜ್ಗಳಲ್ಲಿ ಮಾಡ್ತಾನೆ ಇಲ್ಲ, ಕಷ್ಟ ಆಗ್ತಾಯಿದೆ ಅವರಿಗೂ ಕಷ್ಟ ಆಗ್ತಿದೆ ಇಲ್ಲ ಅಂತ ಹೇಳ್ತಾಯಿಲ್ಲ. ನಮ್ಮ ಗ್ಯಾರೇಜಲ್ಲಿ ಅದನ್ನು ಪ್ರಯತ್ನ ಪಡ್ತಾ ಇದ್ದೀವಿ, ಯಾಕಂದರೆ ನಾವು ಮತ್ತು ಅಪ್ಡೇಟ್ ಆಗಬೇಕಲ್ವಾ. ಹಾಗಾಗಿ ಕೆಲವೊಂದು ಸಣ್ಣ ಸಣ್ಣ ಥಿಂಗ್ಸು ಈಗ ಪೂರ ಕಲ್ತಿದ್ದೀವಿ ಅನ್ನೋ ಏನಿಲ್ಲ. ಈ ವಿ ಗಾಡಿಗಳನ್ನ ಕೆಲವೊಂದು ಏನಾಗಲಿ ಸಣ್ಣ ಪುಟ್ಟ ಈಗ ಬೆಲ್ಟ್ ಆಗ್ಬೋದು, ಡಿಸ್ಪ್ಲೇಡ್ ಆಗ್ಬೋದು, ಒಂಥರ ಸಣ್ಣ ಪುಟ್ಟ ಸರ್ವಿಸ್ ಆಗಲಿ, ಮತ್ತು ಯಾವುದೇ ರೀತಿ ECM ಕೆಲವೊಂದು ಕಂಪ್ಲೇಂಟ್ ಬರುತ್ತೆ, ಕಾಯಿಲ್ಗಳು ಹೋಗೋದು, ಅವನ್ನೆಲ್ಲ ಚೆಕ್ ಮಾಡೋಂಥ ಕೆಪಾಸಿಟಿ ತೊಗೊಂಡಿದ್ದೀನಿ ಆಲ್ರೆಡಿ. ಯಾಕಂದರೆ ನಾವು ಅಪ್ಡೇಟ್ ಆಗಬೇಕಲ್ವೇ. ಈಗ ಎಲ್ಲ ಗಾಡಿ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಆ ಗಾಡಿಗೂ ಪ್ರಯತ್ನ ಪಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆ ಗಾಡಿನೂ ಮಾಡ್ತೀವಿ ಮೇಡಮ್, ಸದ್ಯದಲ್ಲಿ ಇನ್ನೂ ಹೆಚ್ಚಾಗಿ ಆ ಗಾಡಿಗಳು ಮಾಡ್ತೀವಿ ನಾವು. ಸಮಸ್ಯೆ ಇಲ್ಲ ನಮಗೆ, ಇವಿ ಬಂದದಿಂದ ಏನು ಸಮಸ್ಯೆ ಏನಿಲ್ಲ. ಯಾಕಂದರೆ ಎಲ್ಲವೂ ಇದೆಯಲ್ಲ, ಹಳೆ ಗಾಡಿಗಳೆಲ್ಲ ಹೋಗ್ತವೆ ಮತ್ತೆ ಅವನ್ನು ಸರ್ವಿಸ್ ಮಾಡಬೇಕಲ್ವ. ಸದ್ಯ ಮಟ್ಟಿಗೆ ಅಷ್ಟೇ, ಈಗ ಇವಿ ಅಂತಿದ್ದೀವಿ, ನಂತರ ಅವು ಹಳೆ ಗಾಡಿ ಆಗ್ತವೆ, ಅವು ನಾವು ಮಾಡಲೇಬೇಕಾಗತ್ತೆ.
2: ಓಕೆ ಸರಿ, ದಿನೀಸ್ ಗ್ಯಾರೇಜ್ ಏನಿದೆ ಇಲ್ಲಿಗೆ ಯಾವುದೇ ಗಾಡಿ ಬಂದರೂ ಕೂಡ ಸರ್ವಿಸ್ ಮಾಡಿಕೊಡ್ತೀರಾ?
3: ಹಾಂ ಮೇಡಮ್, ಸ್ಕೂಟ್ರ್ ಆಗಲಿ ಬೈಕ್ ಆಗಲಿ ಖಂಡಿತ, 2-wheelers ಆಲ್ಮೋಸ್ಟ್ ಕಾರಿಗೂ ಟ್ರೈ ಮಾಡಿದ್ದೀನಿ, ಇಲ್ಲ ಅಂತಿಲ್ಲ, ಮಾಡಿದ್ದೀವಿ. ಕಾರ್ ಕೂಡ ಮಾಡಿದ್ದೀವಿ. ಸಣ್ಣ ಪುಟ್ಟ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವರು ಕಾರ್ ಶೋರೂಮ್ಗಳಲ್ಲಿ ವರ್ಕ್ ಮಾಡ್ತಾರೆ, ನಂತರ ನನಗೆ ಕೆಲವೊಂದು ಟಚ್ ಕೊಟ್ಟಿದ್ದಾರೆ, ಹಾಗಾಗಿ ನಾನು ಅದನ್ನು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ.
2: ಓಕೆ ಸರ್, ಈಗ ವೆಹಿಕಲ್ಸ್ಗಳು ನಿಮ್ಮ ಗ್ಯಾರೇಜಿಗೆ ಬಂದಾಗ ಮಾತ್ರ ಸರ್ವಿಸ್ ಮಾಡಿಕೊಡ್ತೀರಾ ಅಥವಾ ಬೇರೆ ಎಲ್ಲೋ ರೋಡ್ ಮಧ್ಯೆ ಗಾಡಿ ಕೆಟ್ಟೋಯ್ತು ಅಥವಾ ಮನೆ ಹತ್ರನೋ ಗಾಡಿ ಕೆಟ್ಟೋಯ್ತು ಅಂದರೆ ಅಲ್ಲಿ ಹೋಗು ಮಾಡಿಕೊಡ್ತೀರಾ?
3: ಕಸ್ಟಮರು ನನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಫೋನ್ ಮಾಡಿದ್ರೆ ಹೆಚ್ಚು ಕಮ್ಮಿ ಅವರು 20 kilometers ಸರೌಂಡಿಂಗಲ್ಲಿದ್ದರೂ ಹೋಗಿ ತೊಗೊಂಬರ್ತೀವಿ ಗಾಡಿ ಸರ್ವಿಸ್ ಮಾಡ್ತೀವಿ. ಯಾಕಂದರೆ ಕಸ್ಟಮರ್ದು ಬ್ರೇಕ್ ಡೌನ್ ಆದಾಗ ನಾವು ಹೋಗ್ತೀವಲ್ಲ, ಅದೇ ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್, ಅದನ್ನು ಮಾಡಿದ್ರೇ ನಮಗೆ ಸರ್ವಿಸಿಗೆ ಬರೋದು. ಹಾಗಾಗಿ ಫಸ್ಟು ಸಮಸ್ಯೆ ಇದ್ದರೆ ಅಲ್ಲಿ ಹೋಗಿ ಹೋಗ್ತೀವಿ, ಇಲ್ಲಿ ಸರ್ವಿಸ್ ಬಿಟ್ಟು ಅಲ್ಲಿ ಹೋಗ್ತೀವಿ.
2: ಓಕೆ ಸರ್, ನಿಮ್ಮ ಈ ಒಂದು 3 years ಬಿಸ್ನೆಸ್ ಮ್ಯಾನ್ ಆಗಿರುವ ಜರ್ನಿ ಏನಿದೆ ಅದರಲ್ಲಿ ಯಾವತ್ತೋ ಒಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಾನು ಓನಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಅನ್ನೋದಾದರೆ ಯಾವ ದಿನವನ್ನು ನೆನ್ಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ ಸರ್?
3: ಮೇಡಮ್, ಆ ಥರ ದಿನಗಳೇನೂ ಇಲ್ಲ, ಯಾಕಂದರೆ ಡೈಲಿ ರೂಟೀನ್ ಮಾಡ್ತಾನೆ ಇದ್ದೀನಿ. ನಾನು ಯಾವುದೋ ಒಂದು ಪ್ರಾಕ್ಟಿಕಲ್ ಆಗಿ ಹೇಳಕ್ಕೆ ಬರಲ್ಲ, ಬಟ್ ಆದರೆ ಹಾಂ ಡೈಲಿ ಖುಷಿ ಇದೆ. ನಂತರ ಏನು, ನಾನು ಶೋರೂಮ್ ಬಿಟ್ಟಮೇಲೆ ಒಂದು ಕಾರ್ ತೊಗೊಂಡೆ, ಅದೊಂದು ಸ್ವಲ್ಪ ನನಗೆ ಖುಷಿ. ಯಾಕಂದರೆ ನಾನು ಅಲ್ಲೇ ಇದ್ದಿದ್ರೆ ಇದೆಲ್ಲ ಆಗ್ತಿರಲಿಲ್ಲ. ಈಗ ನನಗೆ ಒಂದು ಸ್ವಲ್ಪ ಅಂದರೆ ಈ ಫೀಲ್ಡಲ್ಲಿ ಯಾವುದೇ ರೀತಿ ಕೆಟ್ಟ ಹ್ಯಾಬಿಟ್ ಮಾಡಿಲ್ಲ ಅಂದರೆ ಚೆನ್ನಾಗಿರ್ತೀವಿ. ಯಾಕಂದರೆ ಹ್ಯಾಬಿಟಿಗೆ ಬಿದ್ವಿ ಅಂದರೆ ನಾವು ಏನೂ 1 rupee ಜೋಡ್ಸೋಕ್ಕಾಗಲ್ಲ. ಯಾಕಂದರೆ ಇಲ್ಲೆಲ್ಲ ನಾವು ಹನಿ ನೀರಾವರಿ ಮಾಡಬೇಕು, ಒಂದೇ ಸಲ ಬರುತ್ತೆ ಅಂತಿಲ್ಲಲ್ವ. ಹಾಗಾಗಿ ಓಕೆ, ನಾ ಚೆನ್ನಾಗಿದ್ದೀನಿ, ಅದನ್ನು ಮತ್ತೆ ಹೇಳು
2: ಸರ್. ಈಗಿನ ಯಂಗ್ ಜನ್ರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿರ್ತಾರೆ, ಯಾವುದೇ ಬಿಸ್ನೆಸ್ ಪ್ರಾರಂಭ ಮಾಡಿದ್ರು ಕೂಡ ಒಂದಿಷ್ಟು ಬೇಸಿಕ್ ಥಾಟ್ಸ್ ಅವ್ರ ಮೈಂಡಲ್ಲಿ ಇರಬೇಕು ಅನ್ನೋದಾದರೆ ಏನಿರಬೇಕು ಸರ್?
3: ಒಂದು ಭಯ ಇರಬೇಕು ಮೇಡಮ್. ಯಾವುದೇ ಉದ್ದೇಶ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಯ ಇತ್ತು ಅಂದರೆ ಸಾಕು, ಬೇರೆ ಏನೂ ಬೇಡ. ಯಾಕಂದರೆ ಏನು ಮಾಡಿದ್ರು ಭಯ ಬೇಕಲ್ವ, ಸುಮ್ಮನೆ ಏ ಬಿಡು ನೋಡೋಣ ಅಂದರೆ ಅದು ಲಾಸೆ, ಅದು ಮುಂದೆ ಏನಾಗುತ್ತೆ ಅನ್ನೋ ತಲೆಯಲ್ಲಿ ಇರಬೇಕಲ್ವ.
2: ಅದೇ ಹೊಸದಾಗಿ ಗ್ಯಾರೇಜ್ ಪ್ರಾರಂಭ ಮಾಡೋರಿಗೆ ಏನಾದರೂ ಸಲಹೆ ಕೊಡೋದಾದರೆ ಏನು ಸರ್, ಯಾರು ಬೇಕಾದರೂ ಗ್ಯಾರೇಜ್ ಪ್ರಾರಂಭ ಮಾಡ್ಬೋದಾ?
3: ಖಂಡಿತ ಇಲ್ಲ ಮೇಡಮ್, ಯಾಕಂದರೆ ಅದಕ್ಕೆ ಅಂತೇಳಿ ಕಷ್ಟಪಟ್ಟಿರ್ತೀವಲ್ವ. ಈಗ ನಾನೇ ಆಗಲಿ ಇನ್ನೊಬ್ಬರೇ ಆಗಲಿ ಅದು ಕಷ್ಟಪಟ್ಟಾಗಲೇ ಗೊತ್ತಾಗೋದು ಏನು ಮಾಡ್ಬೋದು ಏನು ಬಿಡ್ಬೋದು ಅಂತೇಳಿ. ಸುಮ್ಮನೆ ಬಂದಾಗ ಗ್ಯಾರೇಜ್ ಮಾಡಿದಂದರೆ ಏನು ಏನು ಮಾಡ್ತಾರೆ? ಈಗ ಯಾರೇ ಆದರೂ ಅದು ಟೆಕ್ನಿಕಲಿಗೆ ಗೊತ್ತಿರಬೇಕು, ಹಿಂಗಲ್ಲ ಹಿಂಗೆ ಅಂತ ಎಲ್ಲರೂ ಬಿಸಾಕ್ತಾರೆ. ನಾರ್ಮಲಾಗಿ ಈಗ ಕಲೆಗೆ ಬಂದು ಹುಡುಗ ಕಲೆಗೆ ಬರ್ತಾನೆ ನನ್ನ ಹತ್ರ, ಅವನೊಂದು 6 ತಿಂಗಳಿಗೆ ಮಾಡ್ತಾನೆ, ಎಲ್ಲ ಬಿಚ್ಚಾಕ್ತಾನೆ. ಬಟ್ ಆದರೆ ಕೆಲವೊಂದು ಪಾಯಿಂಟ್ಸ್ ಇರುತ್ತೆ, ನಾನು ಆ ಪಾಯಿಂಟಲ್ಲ ಹಿಂಗೆ ಟೈಟ್ ಮಾಡ್ಬೇಕು ಅನ್ನೋದು ಇರುತ್ತೆ, ಅಪ್ಪ ಎಲ್ಲರಿಗೂ ಗೊತ್ತಾಗಲ್ಲಲ್ವಾ. ಮೀನ್ಸ್ ಅದಕ್ಕೆ ಕಲಿಬೇಕು, ಕಲಿಬೇಕಂದರೆ ಯಾವುದೇ ರೀತಿ ಸ್ವಲ್ಪ ಈಗೆಲ್ಲ ಇದೆಯಲ್ಲ ಮೇಡಮ್, ಐ ಟಿ ಐ ಇದೆ, ಕೆಲವೊಂದು ಕೋರ್ಸೇ ಇದೆ, ಅವನ್ನೆಲ್ಲ ನೋಡ್ಕೊಂಡು ಕಲ್ತು ಬೇಕಾದ್ರೆ ಮಾಡಲಿ. ಈಗ ಗ್ಯಾರೇಜಿಗೆ ಹೋಗ್ರಿ ಅಂತ ಯಾರು ಹೇಳಲ್ಲ, ಈಗ ಕೋರ್ಸ್ಗಳು ಮಾಡಿದ್ದಾರೆ ಅದಕ್ಕೆ ಅಂತಲೇ.
2: ಸೊ ಒಂದಿಷ್ಟು ಅನುಭವವನ್ನು ಪಡ್ಕೊಂಡು ನಂತರದಲ್ಲಿ ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದೀರಿ?
3: ಖಂಡಿತ.
2: ಸರ್, ನಿಮ್ಮ ಸಮಯ ಬಿಡುವ ಮಾಡಿಕೊಂಡು ನಿಮ್ಮ ಈ ಒಂದು ಬಿಸ್ನೆಸ್ ಜರ್ನಿ ಬಗ್ಗೆ ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ, ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು.
2: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ದಿನೇಶ್ ಸರ್ ಅವರ ಒಂದು ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡ್ರ, ಜೊತೆಗೆ ಒಂದು ಬೈಕ್ ಗ್ಯಾರೇಜ್ನ ಹೇಗೆಲ್ಲ ನಡೆಸ್ಬೋದು, ಅದರಲ್ಲಿರುವಂಥ ಚಾಲೆಂಜಸ್ ಏನು, ಕಸ್ಟಮರ್ಸ್ನ ಹೇಗೆ ಅಟೆಂಡ್ ಮಾಡಬೇಕು, ಹೊಸದಾಗಿ ಗ್ಯಾರೇಜ್ ಬಿಸ್ನೆಸ್ ಶುರು ಮಾಡೋರು ಯಾವೆಲ್ಲ ಅಂಶವನ್ನು ಮೈಂಡಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಳ್ಳೆ ಮಾಹಿತಿಯನ್ನು ಹಂಚ್ಕೊಂಡ್ರು. ಸರ್, ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನು ತಿಳಿಸ್ತಾ ಕೇಳುಗರೆ, ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ಬರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿ ಆಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
5: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
6: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
7: ನಂದಿನಿ ಪರಿಶುದ್ಧತೆಯ ಪ್ರತೀಕ.
8: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
9: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
8: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
9: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
8: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
9: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
8: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
9: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
8: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ, ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತ ಇದ್ರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇದ್ರೆ, ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927969 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಇರುವ ಇವರು ತಮ್ಮ ಕೃಷಿ ಭೂಮಿನಲ್ಲಿ ಸುಮಾರು 80% ವೆರೈಟಿ ಹಣ್ಣುಗಳ ಬೆಳೆಗಳನ್ನು ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಅವರ ತೋಟದಲ್ಲೇನೆ ಅಜೋಲವನ್ನು ಬೆಳೆಸ್ತಾ ಅವರು ಸಾಕಿರುವಂತಹ ಹಸುಗಳಿಗೆ, ಕುರಿಗಳಿಗೆ, ಕೋಳಿಗಳಿಗೆ ಹಾಗೆ ವಿಶೇಷವಾಗಿ ಮೊಲಕ್ಕೂ ಕೂಡ ಆಹಾರವಾಗಿ ಅಜೋಲವನ್ನು ಕೊಡ್ತಾ ಅವರ ತೋಟದಲ್ಲೇನೆ ಜೇನು ಸಾಕಾಣಿಕೆಯನ್ನು ಆರಂಭ ಮಾಡಿ ಎಲ್ಲ ಸೀಸನ್ಗೂ ಸಿಗುವಂತಹ ಒಂದು ವೆರೈಟಿ ಆಗಿರುವಂತಹ ನಿಂಬೆ ಗಿಡಗಳನ್ನು ಹಾಕ್ಕೊಂಡು ವೆರೈಟಿ ಗೆಣಸುಗಳನ್ನು ಕೂಡ ಬೆಳೀತಾ ಇವರ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. ಸೊ ಹಾಗೆಯೇ ಇವರ ಈ ಕೃಷಿನಲ್ಲಿ ಸಾವಯವ ಪದ್ಧತಿನ ಅಳವಡಿಸಿಕೊಂಡು ಸಮಗ್ರವಾದಂತಹ ಕೃಷಿಯನ್ನು ಮಾಡ್ತಾ ಇವರು ತಮ್ಮ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ನಮ್ಮ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಲಕ್ಷ್ಮೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಹಾಗಿದ್ರೆ ಲಕ್ಷ್ಮೀಶ್ ಅವರ ಜೊತೆನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ, ಹಾಗೆ ಅವರ ಈ ಸಮಗ್ರ ಕೃಷಿಯ ಬಗ್ಗೆ, ಅವರ ಸಾವಯವ ಪದ್ಧತಿಯ ಬಗ್ಗೆ ಅವ್ರ ಜೊತೆ ತಿಳ್ಕೊಳ್ತಾ ಹೋಗೋಣ, ಮತ್ತೆ ಅವರ ಕೃಷಿನಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನ ಅವ್ರ ಹತ್ರ ಕೇಳೋಣ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಲಕ್ಷ್ಮೀಶ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್ ಮೊದಲನೇದಾಗಿ ನಿಮ್ಮ ಪರಿಚಯವನ್ನ ಮಾಡಿಕೊಡಿ, ಹಾಗೆ ನೀವು ಕೃಷಿಯನ್ನ ಯಾವ ರೀತಿ ಪ್ರಾರಂಭ ಮಾಡಿದ್ರಿ, ಹಾಗೆ ನಿಮ್ಮ ಕೃಷಿಯ ಬಗ್ಗೆ ತಿಳಿಸ್ಕೊಡ್ಬೋದಾ ಸರ್?
10: ನಾನು 10ನೇ ತರಗತಿ ಓದಿರೋದು. ನಾನು ಮುಂದಕ್ಕೆ ನನಗೆ ನನ್ನ ಕೆಲವು ಕಾರಣಾಂತರಗಳಿಂದ ಓದೋಕ್ಕಾಗಲಿಲ್ಲ. ಹಂಗಾಗಿ ನಾನು ಅಲ್ಲಿಂದ ನಮ್ಮ ತಂದೆಯವರು ಬಿಟ್ಟಂಥ ಆಸ್ತಿನಲ್ಲಿ ನಾನು ಕೃಷಿ ಮಾಡ್ಕೊಂಡಿದ್ದೀನಿ. ನಂದು ಒಂದು 17 ಕುಂಟೆ ಜಮೀನಿದು. ಈ 17 ಕುಂಟೆ ಜಮೀನಲ್ಲಿ ಸಾಕಷ್ಟು ಬೆಳೆಗಳನ್ನ ಏನೋ ಒಂದು ರೀತಿ ಚೆನ್ನಾಗಿ ಮಾಡಬೇಕು. ಈ ಜಮೀನ ಇದರಲ್ಲಿ ಏನಾದರೂ ವಿಶೇಷವಾಗಿರಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೀನಿ. ಆದಷ್ಟು ಒಂದು ಹಂತಕ್ಕೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಇದರಲ್ಲಿ ಒಂದು 17 ಕುಂಟೆ ಜಾಗದಲ್ಲಿ ಬಾಳೆ ಒಂದು 200-220 ಗಿಡ ಬಾಳೆಯನ್ನು ನಾಟಿ ಮಾಡಿದ್ದೀನಿ. ಅದ್ರ ಜೊತೆಗೆ ಒಂದು 180 ಗಿಡ ಕೋಕೋ ನಾಟಿ ಮಾಡಿದ್ದೀನಿ, ಚಾಕ್ಲೇಟ್ ಗಿಡ. ಅದ್ರ ಜೊತೆಗೆ ಒಂದು 28 ಗಿಡನೇನೋ ತೆಂಗಿನ ಗಿಡ ಸಸಿಗಳನ್ನ ನಾಟಿ ಮಾಡಿದ್ದೀನಿ. ಅದಕ್ಕೆ ಎಲ್ಲ ಥರದ್ದು ಇರಬೇಕು ಅಂತ. ಅದ್ರ ಜೊತೆಗೆ ಪಪ್ಪಾಯ ಇದೆ, ಮತ್ತು ಜಾಯಿಕಾಯಿ ಇದೆ. ಅದ್ರ ಜೊತೆಗೆ ನುಗ್ಗೆ ಹಾಕ್ಕೊಂಡಿದ್ದೀನಿ ಹೊರಗಡೆ ಜಮೀನಿನ ಸುತ್ತ. ಅದರೊಳಗಡೆ ಇದು ಏನು ಅಗಸೆ ಇದೆ. ಅಗಸೆ ಜೊತೆಗೆ ಅಜೋಲ ಅಂತ ಮಾಡ್ಕೊಂಡಿದ್ದೀನಿ ನಾನು. ಹಸು ಮತ್ತು ಕುರಿ ಕೋಳಿ ಮತ್ತು ಮೊಲ ಇದೆ ಮೊಲಗಳಿಗೆ, ಅದಕ್ಕೆಲ್ಲ ಹಾಕೋಕ್ಕೆ ಅಜೋಲ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಜೇನು ಪೆಟ್ಟಿಗೆಗಳು ಇಟ್ಕೊಂಡಿದ್ದೀನಿ. ಒಂದು 25 ಜೇನು ಪೆಟ್ಟಿಗೆ ಇದೆ ನನ್ನ ತೋಟದಲ್ಲಿ. ಅದರಿಂದ ಒಳ್ಳೆ ಆದಾಯನೂ ಬರ್ತಾ ಇದೆ ನನಗೆ, ನನ್ನ ಕುಟುಂಬಕ್ಕೆ. ಅದರಿಂದ ಹೇಳಬೇಕು ಅಂದರೆ ಇದಕ್ಕಿಂತ ಅದರಲ್ಲೂ ಚೆನ್ನಾಗಿ ಆದಾಯ ಇದೆ. ಅದ್ರ ಜೊತೆಗೆ ಒಂದು 80 ವೆರೈಟಿ ಹಣ್ಣಿನ ಗಿಡ ಇದೆ ನನ್ನ ತೋಟದಲ್ಲಿ. ಒಂದು 5 ವೆರೈಟಿ ಆಪಲ್ ಇದೆ, ಆಮೇಲೆ ಚಕೋತ ಇದೆ, ಮತ್ತು ಲಿಚ್ಚಿ ಅಂತ ಇದೆ ಮ್ಯಾಂಗೋ. ಒಂದು 7-8 ವೆರೈಟಿ ಮ್ಯಾಂಗೋ ಇದೆ ನನ್ನ ತೋಟದಲ್ಲಿ. ಮತ್ತು ಅದ್ರ ಜೊತೆಗೆ ಸೀತಾಫಲ ಇದೆ, ರಾಮಫಲ ಇದೆ, ಲಕ್ಷ್ಮಣ ಫಲ ಇದೆ, ಮತ್ತು ಬಟರ್ಫ್ರೂಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸಪೋಟ ಇದೆ, ಅದ್ರ ಜೊತೆಗೆ ಇದು ಏನು ಜಮ್ನೇರಳೆ ಇದೆ. ಅದ್ರ ಜೊತೆಗೆ ಇದು ನಲ್ಲಿಕಾಯಿ ಬೆಟ್ಟದ ನಲ್ಲಿ ಹಾಕ್ಕೊಂಡಿದ್ದೀನಿ. ಹಂಗಾಗಿ ನಿಂಬೆ ಇದೆ, ಮತ್ತು ಒಂದು ಆಲ್ ಸೀಸನ್ ವೆರೈಟಿ ಅಂತ ನಿಂಬೆ ಹಾಕಿದ್ದೀನಿ. ಅದು ತುಂಬ ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ಕಾಯಿ ಬರ್ತಾ ಇದೆ ಅದು. ಮತ್ತು ಕಿತ್ತಲೆ ಗಿಡಗಳಿದೆ. ಹಾಗಾಗಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಒಟ್ಟಿನಲ್ಲಿ. ಮುಂದೆ ಅದು ಫಲ ಬಂದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇವಾಗ ಒಟ್ಟಿನಲ್ಲಿ ಎಲ್ಲದೂ ಮಾಡಬೇಕಂತೇಳಿ 17 ಕುಂಟೆನಲ್ಲಿ ಸಮಗ್ರ ಕೃಷಿ ಪದ್ಧತಿನಲ್ಲಿ ಮಾಡ್ತಾ ಇದ್ದೀನಿ.
8: ಓಕೆ ಸರ್. ಸರ್, ಹಾಗೆ ನೀವು ಹೇಳ್ತಾ ಇದ್ರಿ ನಿಮ್ಮ ತೋಟದಲ್ಲಿ ಆಲ್ ಸೀಸನ್ ನಿಂಬೆ ಸಿಗುತ್ತೆ ಅಂತ ಹೇಳಿ, ಇದ್ರ ಬಗ್ಗೆ ಹೇಳಿ ಸರ್.
10: ಇದು ನಾನು ಒಂದು 20 ಗಿಡ ಹಾಕ್ಕೊಂಡಿದ್ದೀನಿ ನನ್ನ ಜಮೀನಿನಲ್ಲಿ. ಈ 20 ಗಿಡದಲ್ಲಿ ಇವಾಗ ಆಲೆ ನಂದು ಇಷ್ಟು ಚಿಕ್ಕ ಗಿಡ ಇದ್ರೂ ಆಲೆ ಅದ್ರ ಬೆಳೆ ಸ್ಟಾರ್ಟ್ ಆಗಿದೆ, ಬರ್ತಾ ಇದೆ ನನಗೆ. ಅಲ್ಲಿ ಕೆಲವು ಗಿಡಗಳಲ್ಲಿ ಆಲೆ ಜಾಸ್ತಿನೇ ಇದೆ. ಇದು ಹೆಂಗೆ ಅಂದರೆ ನಮ್ಮ ರೈತರಿಗೆ ಇದೊಂಥರ ಸೈಡ್ ಬಿಸ್ನೆಸ್ಸು. ಇದು ಹೆಂಗೆ ಅಂದರೆ ವರ್ಷ ಪೂರ್ತಿ ಬಿಡುತ್ತೆ. ಆಲ್ ಸೀಸನ್ ಅಂದರೆ ವರ್ಷ ಪೂರ್ತಿ ಬಿಡುತ್ತೆ. ಕೆಲವು ಗಿಡಗಳು ಹೆಂಗೆ ಅಂದರೆ ಒಂದು 3 ತಿಂಗಳು ಬಿಡುತ್ತೆ, ಆಮೇಲೆ ಸ್ಟಾಪ್ ಆಗುತ್ತೆ, ಇನ್ನು ವರ್ಷ ಪೂರ್ತಿ ಇರೋಲ್ಲ. ಇದು ನಾವು ಈಗ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಒಳ್ಳೆ ರೇಟ್ ಇರುತ್ತೆ ಇದಕ್ಕೆ. ಆ ಟೈಮಲ್ಲಿ ನನಗೆ ಇದು ಒಂದು 500 ಕಾಯಿ ಕೊಟ್ಟರೆ ಸಾಕು ನನಗೆ. 500 ಕಾಯಿ ಕೊಟ್ಟು ಬರೀ 2 ರೂಪಾಯಿ ಬೆಲೆ ಇದ್ರೂ ನಾನು 1,000 ರೂಪಾಯಿ ಒಂದು ಗಿಡದಲ್ಲಿ ಸಿಗುತ್ತೆ. ಹಂಗಾಗಿ ಇದು ವರ್ಷ ಪೂರ್ತಿ ಬಿಡಿದ್ರೆ ನನಗೆ ಹೆಚ್ಚು ಕಮ್ಮಿ 2,000-3,000 ಕಾಯಿ ಸಿಗುತ್ತೆ ವರ್ಷದಲ್ಲಿ. ನಾನು ಏನಿಲ್ಲ ಅಂದ್ರೂ 2,000 ಅಂತೂ ದುಡಿಬೋದು ಒಂದು ವರ್ಷದಲ್ಲಿ. ಎಷ್ಟೇ ಕಮ್ಮಿ ಕಾಯಿ ಬಿಡ್ತು, ರೈಟ್ ಬೆಲೆ ಇಲ್ಲ ಅಂದ್ರೂ ಒಂದು ಗಿಡದಲ್ಲಿ 2,000 ದುಡ್ಡು ಅಂತೂ ನನಗೆ ಸಿಗುತ್ತೆ. ಇದು ನನಗೆ ಇನ್ನೊಂಥರ ಮನೆಗೆ ಆದಾಯ. ಹಂಗಾಗಿ ಈ ಆದಷ್ಟು ನಮ್ಮ ರೈತರು ಈ ಥರ ಗಿಡಗಳನ್ನ ಹಾಕ್ಕೋಬೇಕು. ಈ ಥರ ಗಿಡಗಳನ್ನ ಹಾಕ್ಕೊಂಡಾಗ ನಾವು ಎಲ್ಲ ಈಗ ಒಂದು ಬೆಳೆಯಲ್ಲಿ ಹೋಯ್ತು, ಇನ್ನೊಂದು ಬೆಳೆಯಲ್ಲಿ ಯಾವುದಾದ್ರೂ ಒಂದು ಸಿಕ್ಕಿರುತ್ತೆ ನಮಗೆ.
8: ಓಕೆ ಸರ್. ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ, ಹಾಗೆ ನಿಮ್ಮ ಕೃಷಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ಹಾಗಾದ್ರೆ ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೀನಿ, ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನ ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ನೀವು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೈತೆ, ಹಾಗೆ ಲಕ್ಷ್ಮೀಶ್ ಅವ್ರ ಜೊತೆಗೆ ಇನ್ನಷ್ಟು ಅವರ ಕೃಷಿಯ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಲಕ್ಷ್ಮೀಶ್ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ದೆ, ಹಾಗೆ ಅವರ ಕೃಷಿ ಬಗ್ಗೆ ಕೇಳ್ತಾ ಇದ್ವಿ, ಹಾಗೆ ಅವರು ಮಾಡಿರುವಂತಹ ಈ ಒಂದು ಸಮಗ್ರ ಕೃಷಿನಲ್ಲಿ 80 ವೆರೈಟಿಯ ಹಣ್ಣಿನ ಬೆಳೆಗಳನ್ನು ಮಾಡಿದರೆ, ಹಾಗೆ ಅಜೋಲವನ್ನು ಕೂಡ ಅವರ ತೋಟದಲ್ಲೇ ಬೆಳೀತಾರೆ, ಜೊತೆಗೆ ಇದನ್ನು ಆಹಾರವಾಗಿ ಹಸುಗಳಿಗೆ, ಕೋಳಿಗಳಿಗೆ, ಮೊಲಕ್ಕೆ, ಹಾಗೆ ಕುರಿಗಳಿಗೂ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಹಾಗಾದರೆ ಇವರ ಕೃಷಿನಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಲಕ್ಷ್ಮೀಶ್ವರನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಲಕ್ಷ್ಮೀಶ್ವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಾಗಲೇ ಹೇಳ್ತಾ ಇದ್ರಿ, ನಿಮ್ಮ ಕೃಷಿಯಲ್ಲಿ ಏನೇನೆಲ್ಲ ಬೆಳೆಗಳನ್ನು ಮಾಡಿದ್ರಿ ಅಂತೇಳಿ, ಸಮಗ್ರವಾಗಿ ಏನೇನೆಲ್ಲ ಮಾಡೋದಕ್ಕೆ ಸಾಧ್ಯದ ಎಲ್ಲ ಬೆಳೆಗಳನ್ನು ಕೂಡ ಮಾಡ್ತಾ ಇದ್ದೀರಾ. ಹಾಗೇನೆ ಈಗ ಬಾಳೆಯನ್ನು ಯಾವ ರೀತಿಯಲ್ಲಿ ನಿಮ್ಮ ತೋಟದಲ್ಲಿ ಹಾಕಿದ್ದೀರಾ, ಇದ್ರ ಬಗ್ಗೆ ಹೇಳ್ಬೋದಾ?
4: ಬಾಳೆ ಅಂದರೆ ಒಂದು 220 ಗಿಡ ಬಾಳೆ ಬರುತ್ತೆ ಇದರಲ್ಲಿ. 220 ಗಿಡ ಹೆಂಗೆ ಮಾಡ್ಕೊಂಡಿದ್ದೀನಿ ಅಂದರೆ, ನಾನು ಫಸ್ಟು ಒಂದು 10 ಅಡಿ ಅಗಲ, 10 ಅಡಿ ಅಗಲಕ್ಕೆ ಟ್ರಂಚ್ ಹೊಡೆಸ್ಕೊಂಡೆ. ಒಂದು ಟ್ರಂಚಿಂದ ಇನ್ನೊಂದು ಟ್ರಂಚಿಗೆ 10 ಅಡಿ ಅಗಲ ಇದೆ. ಆ 10 ಅಡಿ ಅಗಲದಲ್ಲಿ ಟ್ರಂಚ್ ಹೊಡೆಸ್ಕೊಂಡು ಒಂದು ಬಾಳೆಯಿಂದ ಇನ್ನೊಂದು ಬಾಳೆಗೆ 5 ಅಡಿ ಡಿಸ್ಟೆನ್ಸಲ್ಲಿ ಮಾಡಿದ್ದೀನಿ ನಾನು. ಕೆಲವರು 7 ಅಡಿ ಮಾಡಬೇಕು ಅಂತಾರೆ. ನಾನು ಕೆಲವೊಂದು ತೋಟದಲ್ಲಿ ನಾನು 4 ಅಡಿಗೆ ಮಾಡಿಸಿದ್ದೀನಿ, ಅದು ತುಂಬ ಚೆನ್ನಾಗಿ ಬಂದಿದೆ. ನಾನು 5 ಅಡಿಗೆ ಮಾಡಿದ್ದೀನಿ. 5 ಅಡಿಗೆ ಮಾಡಿದಾಗ ಏನಾಗುತ್ತೆ ಅಂದರೆ ನೆರಳು ಬೀಳುತ್ತೆ. ಈ ಆ ಬಾಳೆ ಗೆಡ್ಡೆಲ್ಲಿ ಏನಾರುತ್ತೆ, ಕಳೆಗಳು ಶತೆ ಏನು ಹುಲ್ಲುಗಳೆಲ್ಲ ಬರುತ್ತೆ, ಅದ್ರ ಕಾಟ ಇರಲ್ಲ ನಮಗೆ, ಅದು ಆದಷ್ಟು ಕಮ್ಮಿ ಆಗುತ್ತೆ. ಆಮೇಲೆ ಆ ಬಾಳೆ ಮಾಡಿ ಏನು ಮಾಡಿದ್ದೀನಿ, ಅದರ ಬಾಳೆ ಲೈನ್ನಲ್ಲೇ ಕೋಕೋ ನಾಟಿ ಮಾಡಿದ್ದೀನಿ, ಚಾಕ್ಲೇಟ್ ಗಿಡ. ಅದು 10 ಅಡಿ ಡಿಸ್ಟೆನ್ಸಲ್ಲಿ ಮಾಡಿದ್ದೀನಿ. ಬಾಳೆ ಏನು 5 ಅಡಿಗೆ ಮಾಡಿದ್ದೀನಿ ನಾನು, ಅದನ್ನು 10 ಅಡಿಗೆ ಮಾಡಿದ್ದೀನಿ 10 ಅಡಿ ಡಿಸ್ಟೆನ್ಸಲ್ಲಿ. ಅದ್ರ ಜೊತೆಗೆ ಈಗ ನಾನು ಏನು ಬಾಳೆ ಮಾಡಿದ್ದೀನಿ, ಒಂದು ಲೈನ್ ಬಿಟ್ಟು ಒಂದು ಲೈನ್ಗೆ ಏನು ಮಾಡಿದ್ದೀನಿ, ಆಪಲ್ ಹಾಕಿದ್ದೀನಿ, ಮತ್ತು ಜಾಯಿಕಾಯಿ ಹಾಕಿದ್ದೀನಿ, ಮತ್ತು ಏನು ಮತ್ತೆ ಇದು ಗೆಣಸುಗಳು ಹಾಕೊಂಡು, ತುಂಬ ವೆರೈಟಿ ಗೆಣಸಿದೆ ನನ್ನ ತೋಟದಲ್ಲಿ. ಅದ್ರ ಜೊತೆಗೆ ಆಪಲ್ ಒಂದು 5 ವೆರೈಟಿ, ಒಂದು 20 ಗಿಡ ಆಪಲ್ ಗಿಡ ಇದೆ. ಮತ್ತು ನಾನು ಹೇಳಿದೆ ಮೊದಲೇ ಹೇಳ್ದಂಗೆ ಒಂದು 70-80 ವೆರೈಟಿವರೆಗೂ ನನ್ನ ತೋಟದಲ್ಲಿ ಹಣ್ಣಿನ ಗಿಡಗಳಿದೆ. ಹಂಗಾಗಿ ನಾನು ಹೆಂಗೆ ಅಂದರೆ ಈಗ ಈ ಬಾಳೆ ನಂದು ಒಂದು 12 ತಿಂಗಳಿಗೆ ಬರುತ್ತೆ ಇಳುವರಿ. 12 ತಿಂಗಳಿಗೆ ಬಂದಮೇಲೆ ನಾನು ಮತ್ತೆ ಬಾಳೆಗೆ ಬಿಟ್ಕೋತೀನಿ. ಒಂದು 3 ವರ್ಷ ಬಾಳೆನ ಮೇಂಟೈನ್ ಮಾಡ್ತೀನಿ ಇದನ್ನು ಈ ತೋಟದಲ್ಲಿ. ಒಂದು 3 ವರ್ಷ ಮೇಂಟೈನ್ ಮಾಡಿದ್ಮೇಲೆ ನನಗೆ ಕೋಕೋ ಬರುತ್ತೆ, ಅದ್ರ ಜೊತೆಗೆ ಹಣ್ಣಿನ ಗಿಡಗಳು ಬರುತ್ತೆ, ಏಲಕ್ಕಿ ಬರುತ್ತೆ. ಅದ್ರ ಜೊತೆಗೆ ನಾನು ಒಳಗಡೆ ತೆಂಗಿನ ಗಿಡಗಳನ್ನೂ ಹಾಕ್ಕೊಂಡಿದ್ದೀನಿ. ನಾನು 30-35 ಅಡಿ ಡಿಸ್ಟೆನ್ಸಲ್ಲಿ ತೆಂಗಿನ ಗಿಡ ಹಾಕ್ಕೊಂಡಿದ್ದೀನಿ. ಆ ತೆಂಗು ಬರುತ್ತೆ, ತೆಂಗು 2 ತೆಂಗು ಮದ್ದಿನಲ್ಲಿ ಹಣ್ಣಿನ ಗಿಡಗಳು ಬರುತ್ತೆ. ಇದು ಕರೆಕ್ಟಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡೇ ಮಾಡಿದ್ದೀನಿ. 2 ತೆಂಗು ಮದ್ದಿನಲ್ಲಿ ಹಣ್ಣಿನ ಗಿಡಗಳು ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನು ಮಾಡಿದ್ದೀನಿ ಅಂದರೆ, ನಾನು ಈ ಅಲಸಂದೆ ಹಾಕ್ಕೊಂಡಿದ್ದೀನಿ. ಏನು ತಡ್ನಿ ಅಂತ ಹೇಳ್ತೀವಿ, ಅದನ್ನು ಅಲಸಂದೆ ಹಾಕ್ಕೊಂಡಿದ್ದೀನಿ. ಯಾವುದು ಬಾಳೆ ಎರಡು ಬಾಳೆ ಮದ್ದಿಲಿನ 10 ಅಡಿ ಜಾಗ ಇದೆ, ಆ ಜಾಗದಲ್ಲಿ ಅಲಸಂದೆ ಹಾಕ್ಕೊಂಡಿದ್ದೀನಿ. ಅಲಸಂದೆ ನನಗೆ ಏನಂದರೆ, ಒಂದು ಮೊದಲನೇದಾಗಿ ನನ್ನ ಮನೆ ಪಕ್ಕದಲ್ಲಿರೋದ್ರಿಂದ ಆಕ್ಸಿಜನ್ ಕ್ರಿಯೇಟ್ ಆಗುತ್ತೆ, ಒಳ್ಳೆ ಆಕ್ಸಿಜನ್ ಬರುತ್ತೆ. ಅದ್ರ ಜೊತೆಗೆ ನನಗೆ ಇದು ಮನೆಗೆ ನಮಗೆ ಉಪಯೋಗಿಸೋಕೆ ಏನು ಬೇಕು ಇದು ಇದು ಕಾಳುಗಳು ಅದು ಸಿಗುತ್ತೆ ನನಗೆ ಅಲ್ಸಂದೆನಲ್ಲಿ. ಅದ್ರ ಜೊತೆಗೆ ಅವರೇನು ಹಾಕ್ಕೊಂಡಿದ್ದೀನಿ ಅಲ್ಲಿ ಪಕ್ಕದಲ್ಲಿ ಅವರೇನು ಇದೆ, ಸ್ವಲ್ಪ ಅವರೇ ಹಾಕ್ಕೊಂಡಿದ್ದೀನಿ. ಈಗ ಅವರೇ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಅಲ್ಸಂದೆ ಹಾಕಿದ್ದೀನಿ. ಆಮೇಲೆ ಅಲ್ಸಂದೆಯಲ್ಲಿ ಇನ್ನೊಂದು ಏನಂದರೆ ನನಗೆ ಇದು ಬೇಡ, ನಾನು ಮನೆಗೆ ಸಾಕು ನನಗೆ ಕಾಳುಗಳು ಅಂತ ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ನನಗೆ ಮನೆಯಲ್ಲಿ ದನಗಳಿದ್ದಾವೆ, ಕುರಿಗಳಿದ್ದಾವೆ, ಹಸು ಇದೆ, ಎಮ್ಮೆ ಇದೆ ಅಂತವ್ಕೆ ಯೂಸ್ ಮಾಡ್ತೀನಿ, ಮೊಲಗಳಿದೆ ಮೊಲಕ್ಕೆ ಯೂಸ್ ಮಾಡ್ತೀನಿ. ಅದು ಅದಕ್ಕೂ ಹೆಚ್ಚಾಯಿತು ಅಂದಾಗ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ನನ್ನ ಹತ್ರ ಮಿನಿ ಟಿಲ್ಲರ್ ಇದೆ, ಪವರ್ ಟಿಲ್ಲರ್, ಪವರ್ ಟಿಲ್ಲರಲ್ಲಿ ಹೊಡಿತೀನಿ, ಗೊಬ್ಬರ ಆಗುತ್ತೆ. ಇದು ಎಲ್ಲದಕ್ಕಿಂತ ಒಳ್ಳೆ ಗೊಬ್ಬರ. ಇದು ನಾವು ಬೇರೆ ಏನು ಗೊಬ್ಬರ ಹಾಕ್ತೀವಿ ಅದೆಲ್ಲದಕ್ಕಿಂತ ಹಸಿರೆಲೆ ಗೊಬ್ಬರ. ಇದು ಹಸಿರೆಲೆ ಗೊಬ್ಬರ ಆಗಿರೋದ್ರಿಂದ ತುಂಬ ಪ್ರೋಟೀನ್ ಅಂಶ ಇರುತ್ತೆ, ನನ್ನ ಬೆಳೆಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಹಂಗಾಗಿ ನಾನು ಇಂಟರ್ಕ್ರಾಫ್ಟಾಗಿ ಇವೆಲ್ಲನೂ ಮಾಡ್ಕೊಂಡಿದ್ದೀನಿ. ಈಗ ಮೇನ್ ಬೆಳೆ ಫಸ್ಟ್ ಇವಾಗ ನಾನು ಏನಂದರೆ ಬಾಳೆ ಮಾಡ್ಕೊಂಡಿದ್ದೀನಿ, ಬಾಳೆಲಿ ಇದೆಲ್ಲ. ಆಮೇಲೆ ನನಗೆ ಏನಾಗುತ್ತೆ ಅಂದರೆ ಮೇನು ಕ್ರಾಫ್ಟು ತೆಂಗಾಗುತ್ತೆ, ತೆಂಗಾದಮೇಲೆ ನನಗೆ ಕೋಕೋ ಬರುತ್ತೆ, ಕೋಕೋ ಆದಮೇಲೆ ಅದ್ರ ಸೆಂಟ್ರ್ಗಳಲ್ಲಿ ಹಣ್ಣಿನ ಗಿಡಗಳು ಬರುತ್ತೆ. ಹಂಗಾಗಿ ಸ್ವಲ್ಪ ಪ್ಲ್ಯಾನ್ ಮಾಡಿ ಆದಷ್ಟು ಮಾಡಿದ್ದೀನಿ, ನೋಡೋಣ ಮುಂದಿನ ದಿನಗಳಲ್ಲಿ ಬೆಳೆ ಬಂದ ಸ್ಟೇಜಲ್ಲಿ ನನಗೆ ತುಂಬ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಒಂದು ಬೆಳೆ ಇಲ್ಲ ಅಂದರೂ ಇನ್ನೊಂದು ಬೆಳೆಲಿ ನನಗೆ ಬಂದೇ ಬರುತ್ತೆ. ಅದ್ರ ಜೊತೆಗೆ ನಾನು ಹೆಂಗೆ ಅಂದರೆ ನಾನೇ ಸ್ವಂತ ಮಾರ್ಕೆಟಿಂಗ್ ಮಾಡಬೇಕಂತ ನಾನು ಪ್ಲ್ಯಾನ್ ಮಾಡ್ಕೋತಾ ಇದ್ದೀನಿ. ಈಗೇನಂದರೆ ನನಗೆ ನನ್ನ ಸ್ನೇಹಿತರ ಅಂಗಡಿಗಳೇ ಹಣ್ಣಿನ ಅಂಗಡಿಗಳು ತುಂಬ ಇದ್ದಾವೆ, ಅವ್ರಿಗೆ ಅವರೆಲ್ಲ ಪರಿಚಯ ಇದ್ದಾರೆ, ಅವರು ಈ ಕೆಲವೊಂದು ನನ್ನ ಸಪೋರ್ಟ್ ಎಲ್ಲ ಬರ್ತಾ ಇದೆ, ಅವ್ರಿಗೆ ಅವ್ರಿಗೆ ತೊಗೊಂಡು ಕೊಡ್ತಾ ಇದ್ದೀನಿ. ಒಂದು ಟೈಮ್ ಅವರೇ ಬಂದು ಕೀಳಿಸ್ಕೊಂಡು ಹೋಗ್ತಾರೆ, ಮ್ಯಾಂಗೋ ಬರ್ತಾ ಇದೆ ಅದನ್ನು ಅವರೇ ತೊಗೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ನನ್ನ ಜೇನುತುಪ್ಪ ಇದೆ, ಜೇನುತುಪ್ಪನ ನಾನು ತೆಗಿಯೋದಕ್ಕಿಂತ ಮುಂಚೆನೇ ನನಗೆ ಅಲ್ಲೇ ಆರ್ಡರ್ ಕೊಟ್ಟಿರ್ತಾರೆ. ಏಕೆಂದರೆ ನಾನು ಈಗ ಅದನ್ನು ಏನು ಮಾಡ್ತಾ ಇದ್ದೀನಿ, ಓನ್ ಒಂದು ಬ್ರ್ಯಾಂಡ್ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದನ್ನು ಓನ್ ಬ್ರ್ಯಾಂಡ್ ಮಾಡಿ ಅದೊಂದೇ ಅಲ್ಲದೇ ನಾನು ಏನು ಹಣ್ಣಿನ ಗಿಡಗಳಿದೆ ಅದನ್ನು ನಾನೇ ಪ್ಯಾಕಿಂಗ್ ಮಾಡಿ ನನ್ನ ಬ್ರ್ಯಾಂಡಿಂಗ್ ಎಲ್ಲ ಸೇಲ್ ಮಾಡಬೇಕಂತ ಅದನ್ನು ಪ್ಲ್ಯಾನ್ ಮಾಡ್ಕೋತಾ ಇದ್ದೀನಿ. ಈ 17 ಕುಂಟಿನಲ್ಲಿ ಎಷ್ಟು ಏನು ಮಾಡೋಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲ ಮಾಡಬೇಕನ್ನೋ ಪ್ಲ್ಯಾನ್ ನನ್ನ ಮೈಂಡಲ್ಲಿದೆ. ಆದಷ್ಟು ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ಇದನ್ನು ಮಾಡೋಕ್ಕೆ. ಅಟ್ಲೀಸ್ಟ್ ಯಾರಾದರೂ ಬಂದು ನೋಡಿದರೆ ನನಗೆ ಇಲ್ಲೇನೋ ಮಾಡಿದ್ದಾನಪ್ಪ ಇವನು ಅನ್ನಿಸ್ಬೇಕು, ಆ ಥರ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅದಲ್ಲದೇ ನನಗೆ ಒಂದು ವಾರದಲ್ಲಿ 1 ವೀಕಲ್ಲಿ ಕಮ್ಮಿ ಅಂದರೂ 2 ಟೀಮ್ ಬೇರೆ ಕಡೆಯಿಂದ ಬೇರೆ ಪ್ರದೇಶದಿಂದ ಬೇರೆ ಜಿಲ್ಲೆಯಿಂದ ನನ್ನ ಜಾಗಕ್ಕೆ ಬಂದು ವಿಸಿಟ್ ಮಾಡಿ ಒಂದು ಗಂಟೆ ನನ್ನ ಜೊತೆ ಟೈಮ್ ಪಾಸ್ ಮಾಡಿ ಇಲ್ಲಿ ಏನೇನು ಮಾಡಿದ್ದೀನಿ ಅದ್ರ ಬಗ್ಗೆ ತಿಳ್ಕೊಂಡು ಮಾಹಿತಿ ತೊಗೊಂಡು ಹೋಗ್ತಾರೆ.
3: ಓಕೆ ಸರ್, ವಾಟರ್ ಆಪಲ್ ಕೂಡ ನಿಮ್ಮಲ್ಲಿ ಬೆಳೆದಿದ್ದೀರಾ ಅಂತ ಹೇಳ್ತಾ ಇದ್ರಿ, ಸೊ ಇದರಲ್ಲಿ ಎಷ್ಟು ವೆರೈಟಿ ಇದೆ ಮತ್ತು ಎಷ್ಟು ವೆರೈಟಿಗಳು ನೀವು ಹಾಕೊಂಡಿದ್ದೀರಾ ಸರ್?
4: ಸರ್, ವಾಟರ್ ಆಪಲ್ಲು ನಾನು ಒಂದು 5 ವೆರೈಟಿ ಇದೆ ಇದು ವಾಟರ್ ಆಪಲಲ್ಲಿ. 5 ವೆರೈಟಿನಲ್ಲಿ ಒಂದೊಂದು ತಳಿನ ಒಂದು 5 ಗಿಡನ ಹಾಕ್ಕೊಂಡಿದ್ದೀನಿ. ಆಮೇಲೆ ವಾಟರ್ ಆಪಲ್ ಹೆಂಗೆ ಅಂದರೆ ಅದು ಫುಲ್ ನೀರು ಬರುತ್ತೆ, ನೀರು ಥರನೇ ಇರುತ್ತೆ. ಅದು ಹೆಂಗೆ ಅಂದರೆ ಈಗ ನಾವೆಲ್ಲೋ ಜರ್ನಿ ಮಾಡ್ತಾ ಇರ್ತೀವಿ, ಆವಾಗ ನಮಗೆ ಬಾಯಾರಿಕೆ ಆಗುತ್ತೆ, ಆವಾಗ ಒಂದು ವಾಟರ್ ಆಪಲ್ ತಿಂದುಬಿಟ್ರೆ ನಮಗೆ ಅದು ಏನೋ ಈಗ ಒಂದು ಲೋಟ ನೀರು ಕುಡಿದಷ್ಟೇ ಖುಷಿ ಆಗುತ್ತೆ ಅದರಲ್ಲಿ. ಆಮೇಲೆ ಅದರಲ್ಲಿ ಒಳ್ಳೊಳ್ಳೆ ಪ್ರೋಟೀನ್ ಅಂಶ ಇದೆ. ಆಮೇಲೆ ಜನ ತುಂಬ ನಮ್ಮ ಏನು ಈಗ ಅಭಿಷೇಲ್ಸ್ ಹೇಳ್ತಾರೆ ಟೌನು ಸಿಟಿಗಳಲ್ಲಿ ಅವರೆಲ್ಲ ಈ ವಾಟರ್ ಆಪಲ್ನ ತುಂಬ ಇಷ್ಟಪಡ್ತಾವ್ರೆ.
3: ಓಕೆ ಸರ್, ಸೂಪರ್. ಹಾಗಾದರೆ ನೋಡಿ, ವಾಟರ್ ಆಪಲ್ನ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅಂತ ಹೇಳ್ತಾ ಇದ್ರು. ಹಾಗೆ ಲಕ್ಷ್ಮೀಶ್ ಅವರ ತೋಟದಲ್ಲಿರುವಂತಹ ಮಿಶ್ರ ಬೆಳೆಗಳು, ಸೊ ಹಣ್ಣಿನ ತಳಿಗಳ ಬಗ್ಗೆ ಕೂಡ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ. ಹಾಗೆ ಅವರ ನೋಡಿ ಅಜೋಲವನ್ನು ಕೂಡ ಮಾಡಿಕೊಂಡು ಅವರ ಮನೆಯಲ್ಲಿರುವಂತಹ ಹಸುಗಳಿಗೆ ಕುರಿಗಳಿಗೆ ಎಲ್ಲದಕ್ಕೂ ಕೂಡ ಆಹಾರವಾಗಿ ಕೊಡ್ತಾ ಇದ್ದಾರೆ. ಹಾಗಾದರೆ ಅವರ ಕೃಷಿಯ ಪದ್ಧತಿಯ ಬಗ್ಗೆ ಹಾಗೆ ಅವರ ಬೆಳೆಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ತಾ ಹೋಗೋಣ. ಸೊ ಲಕ್ಷ್ಮೀಶ್ ಅವರ, ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮದ ಗಣಪಸ್ಮರಣ ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಲಕ್ಷ್ಮೇಶ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗೆ ಅವರು ಇವರ ತೋಟದಲ್ಲಿ 80% ವೆರೈಟಿ ಹಣ್ಣುಗಳನ್ನು ಮಾಡಿದ್ದಾರೆ. ಜೊತೆಗೆ ಅಜೋಲವನ್ನು ಕೂಡ ಅವರ ತೋಟದಲ್ಲಿ ಬೆಳೆಸ್ತಾ ಇದ್ದಾರೆ. ಜೊತೆಗೆ ಸಮಗ್ರ ಕೃಷಿಯನ್ನು ಮಾಡ್ತಾ ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೊಲವನ್ನು ಕೂಡ ಸಾಕೊಂಡು ಇವರ ಕೃಷಿನಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. ಸೊ ಇದೆಲ್ಲದರ ಜೊತೆಯಲ್ಲಿ ಪ್ರಮುಖವಾಗಿ ಜೇನು ಸಾಕಾಣಿಕೆಯನ್ನು ಮಾಡ್ತಾ ಒಳ್ಳೆಯ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೇಶ್ ಅವರ ಜೊತೆಗೆ ಅವರ ಕೃಷಿಯ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳುವಂತಹ ಆಸಕ್ತಿ ನನಗೂ ಕೂಡ ಇದೆ. ಹಾಗಿದ್ರೆ ಅವ್ರ ಜೊತೆಗೆ ಮಾತನ್ನ ಮುಂದುವರ್ಸೋಣ. ಲಕ್ಷ್ಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ಹಾಗೆ ಇವತ್ತು ನೀವು ಹೇಳ್ತಾ ಇದ್ರಿ ನಿಮ್ಮ ಬಾಳೆ ತೋಟದ ಬಗ್ಗೆ, ಬಾಳೆಯನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡ್ತೀರಾ, ಅದ್ರ ಮಧ್ಯದಲ್ಲಿ ಏನೆಲ್ಲ ಬೆಳೆಗಳನ್ನು ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ. ಹಾಗೆ ಈಗ ಕೋಕೋ ಅನ್ನೋದ್ರ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ. ಸೊ ಕೋಕೋನ ಯಾವ ರೀತಿಯಲ್ಲಿ ಮಾಡ್ತೀರಾ, ಇದ್ರ ಬಗ್ಗೆ ಹೇಳ್ಬೋದಾ ಲಕ್ಷ್ಮೇಶ್ ಅವರೇ?
3: ಇದು ಕೋಕೋ ಅಂದರೆ ನಮ್ಮ ಹಳ್ಳಿಗಾಡಿನ ಜನಕ್ಕೆ ಇನ್ನೂ ಸರಿಯಾಗಿ ಅಷ್ಟೊಂದು ಪರಿಚಯ ಇಲ್ಲ. ಇದು ಇತ್ತೀಚೆಗೆ ಪ್ರಚಾರ ಆಗ್ತಾ ಇದೆ, ಕೆಲವೊಂದು ಏರಿಯಾದಲ್ಲಿ ಮಾತ್ರ ಇದೆ ಇದು ಕೋಕೋ ಅಂತ ಹೇಳಿ. ಇದು ಹೆಂಗೆ ಅಂದರೆ, ಈಗ ಒಂದು ಗಿಡನ ಈಗ ನಾನು 12 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಒಂದು ಗಿಡನ ನಾಟಿ ಮಾಡ್ತಿದ್ದೀನಿ, ನನಗೆ ತೋಟಗಾರಿಕೆ ಇಲಾಖೆಯವರು ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ. ಇದು ಕೋಕೋ ಬಗ್ಗೆ ಹೇಳಬೇಕು ಅಂದರೆ, ಇದು ಒಂದು ಕಾಡು ಜಾತಿ ಗಿಡ ಅಂತ ಹೇಳ್ತಾರೆ ಕೆಲವರು. ನನಗೂ ಇತ್ತೀಚೆಗೆ ನಾನು ತಿಳ್ಕೊಂಡಿರೋದು, ಮುಂಚೆ ಗೊತ್ತಿರಲಿಲ್ಲ. ಇದು ಕಾಡು ಜಾತಿ ಗಿಡ ಅಂತಾರೆ. ಈ ಕಾಡು ಜಾತಿ ಗಿಡ ಅಂದರೆ ಇದು ಆದಷ್ಟು ನೆರಳಿನ ಪ್ರದೇಶದಲ್ಲಿ ಬೆಳೆಯುವಂಥದ್ದು. ಈ ತೆಂಗಿನ ತೋಟ ಅಥವಾ ಅಡಿಕೆ ತೋಟ ಈ ಥರದ ಜಾಗದಲ್ಲಿ ಇದನ್ನು ಹೆಚ್ಚಾಗಿ ಬೆಳಿಬೇಕು. ಇದು ಹೆಂಗೆ ಅಂದರೆ, ಒಂದು ಗಿಡ ಇದು ಪ್ರೌಢಾವಸ್ಥೆ ಬಂದು ನಮಗೇನಾದರೂ ಫಸಲು ಸಿಗಬೇಕಂದ್ರೆ ಒಂದು 18 ತಿಂಗಳು ಬೇಕು ಅಂತ ಹೇಳ್ತಾರೆ. ನಂದೀಗ ನಾಟಿ ಮಾಡ್ತಿದ್ದೀನಿ, ಒಂದು 3 ತಿಂಗಳು ಆಗಿದೆ, ಚೆನ್ನಾಗಿ ಬರ್ತಾ ಇದೆ ಗಿಡ ಎಲ್ಲದು. ಒಂದು ಇದನ್ನು ಹೆಂಗೆ ಮಾಡ್ಕೊಂಡಿದ್ರೆ, ತೆಂಗೊಳಗೆ ಇಂಟರ್ಕ್ರಾಫ್ಟು, ತೆಂಗೊಳಗೆ ಇಂಟರ್ಕ್ರಾಫ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ಅದು ನಾನೇ ಮೊದಲೇ ಹೇಳ್ದಂಗೆ ಬಾಳೆ ನಾಟಿ ಮಾಡಿದ್ದೆ, ಬಾಳೆ ಜೊತೆಗೆ ತೆಂಗು ನಾಟಿ ಮಾಡಿದ್ದೀನಿ. ಆ ತೆಂಗು ಆ ಬಾಳೆ ನಂದು ಮುಗಿಯೋ ಹೊತ್ತಿಗೆ ಕೋಕೋ ಬರಬೇಕು, ಆ ಪ್ಲ್ಯಾನಿಂಗಲ್ಲಿ ಮಾಡ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಇದರಲ್ಲಿ ಹೆಂಗೆ ಅಂದರೆ, ಇದು ತುಂಬ ಈಗ ರೈತರಿಗೆ ಹೆಂಗೆ ಅಂದರೆ ತುಂಬ ಅನುಕೂಲವಾದಂಥ ಬೆಳೆ. ಇದು ನಾನು ತಿಳ್ಕೊಂಡ ಮಟ್ಟಿಗೆ ಹೆಂಗೆ ಅಂದರೆ, ಇದರಲ್ಲಿ ವೇಸ್ಟ್ ಅನ್ನೋದೇ ಇಲ್ಲ. ಈಗ ಹೆಂಗೆ ಅಂದರೆ, ನಮಗೆ ಇದು ಗಿಡ ಬೆಳೆಯುತ್ತೆ, ಗಿಡ ಬೆಳೆದಾದ್ಮೇಲೆ ವರ್ಷದಲ್ಲಿ 2 ಸತಿ ಎಲೆ ಉದುರುತ್ತೆ. ಇದು ಎಲೆ ಉದುರಿದಾಗ ಒಂದು ಗಿಡದಲ್ಲಿ 100 ಕೆಜಿಗಿಂತ ಹೆಚ್ಚಾಗಿ ಇದರಲ್ಲಿ ಗೊಬ್ಬರ ಸಿಗುತ್ತೆ. ಎಲೆ ಗೊಬ್ಬರ, ಹಸಿರೆಲೆ ಗೊಬ್ಬರ. ಅದು ನನ್ನ ತೋಟಕ್ಕೆ ಆದಷ್ಟು, ಈಗ ನಾನೇನು ಈಗ ಜೀರೋ ಕಲ್ಟಿವೇಷನ್ ಅಂತೆಲ್ಲ ಮಾಡ್ಕೋತಾ ಇದ್ದೀವಿ, ಅದಕ್ಕೆ ಲೆಕ್ಕ ಹಾಕ್ಕೊಂಡ್ರೆ ಇದು ನಾನು ಹೊರಗಡೆಯಿಂದ ಗೊಬ್ಬರಗಳನ್ನ ಹಾಕುವಂಥ ಅವಶ್ಯಕತೆ ಇಲ್ಲ. ಇದು ಇದೇ ಗೊಬ್ಬರ ನನ್ನ ತೋಟಕ್ಕೆ ತುಂಬ ಆಗುತ್ತೆ. ಹಂಗಾಗಿ ಅದ್ರ ಜೊತೆಗೆ ಇದರಲ್ಲಿ 1 ವರ್ಷಕ್ಕೆ 1-2 ಕೆಜಿಯಷ್ಟು ಕೊಕ್ಕೋ ಬೀಜನ ತೆಗಿಬೋದು ನಾವು. ಅದೇನು ಬೀನ್ಸ್ ಹೇಳ್ತಾರೆ, ಅದನ್ನು 2 ಕೆಜಿಯಷ್ಟು ತೆಗಿಬೋದು ನಾವು. ಆ 2 ಕೆಜಿ ಇವತ್ತಿನ ರೇಟಲ್ಲಿ ಒಂದು 180 ರೂಪಾಯಿನೋ ಇದೆ ರೈಟು. 1 ಕೆಜಿಗೆ 180 ಅಂದರೆ ಒಂದು 360 ರೂಪಾಯಿ ಒಂದು ಗಿಡದಲ್ಲಿ ನಮಗೆ ಸಿಗುತ್ತೆ. ಅದು 360 ಅಂದರೆ ನಾನು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ತೆಂಗಿನ ಗಿಡದೊಳಗೆ ಹಾಕೋದ್ರಿಂದ ನಾನು ಇಂಟರ್ಕ್ರಾಫ್ಟ್. ಅದು ಈ ತೆಂಗಿನ ಗಿಡದ ಆದಾಯ ನನಗೆ ಸಿಗುತ್ತೆ. ಇದು ನನ್ನ ಖರ್ಚಿಗಾಗಲಿ, ಇದು ಯಾವುದು ಕೋಕೋ ಗಿಡದ್ದು ಅದರಲ್ಲಿ ಬರೋ ಆದಾಯ, ಮತ್ತು ಅದಕ್ಕೆ ತೆಂಗಿನ ಗಿಡಕ್ಕೆ ನಾನು ಗೊಬ್ಬರ ಕೊಡೋದು ಇದರಲ್ಲಿ ಬಂದುಬಿಡ್ತದೆ. ನಾನು ಹೊರಗಡೆಯಿಂದ ಏನು ಒಂದು ಇಡೀನೂ ಗೊಬ್ಬರ ತಂದು ಹಾಕ್ಬೇಕಾಗಿಲ್ಲ. ಹಂಗಾಗಿ ಈಗ ನಾವು ಆದಷ್ಟು ಈಗ ರೈತರು ಏನು ಮಾಡಬೇಕು ಅಂದರೆ ಇಂಥ ಬೆಳೆಗಳನ್ನ ಹಾಕಬೇಕು. ಕೆಲವು ರೈತರು ಏನು ಮಾಡ್ತಾರೆ ಅಂದರೆ ತೋಟದಲ್ಲಿ ಏನೂ ಬೆಳೆಯೋದಿಲ್ಲ, ಬರೀ ತೆಂಗಿನ ತೋಟ ಇಟ್ಕೊಂಡಿರ್ತಾರೆ, ಇಲ್ಲ ಅಡಿಕೆ ತೋಟ ಇಟ್ಕೊಂಡಿರ್ತಾರೆ, ಅದನ್ನು ಆಳ್ಬಿಟ್ಟಿರ್ತಾರೆ. ಬರೀ ಬರೋದನ್ನ ಕಾಯಿನ ಕಿತ್ಕೋತಾರೆ, ಇಲ್ಲ ಎಳ್ನೀರು ಕುಯಿಸ್ಕೋತಾರೆ, ಕೊಬ್ಬರಿಗೆ ಹಾಕೋತಾರೆ, ಮಾಡ್ಕೋತಾರೆ, ಅಷ್ಟು ಮಾತ್ರ ಮಾಡ್ಕೋತಾರೆ. ಅಂಥ ರೈತರು ತೋಟನ ಆ ಥರ ಬಿಟ್ಕೊಳ್ಳೋದಕ್ಕಿಂತ ಈ ಥರ ಬೆಳೆಗಳು ಹಾಕ್ಕೊಂಡ್ರೆ ನಿಮಗೆ ಆದಷ್ಟು ಸ್ವಲ್ಪ ದುಡ್ಡನ್ನು ಸಿಗುತ್ತೆ, ಮತ್ತು ನಿಮ್ಮ ತೋಟಕ್ಕೆ ಎಷ್ಟು ಬೇಕು ಅಷ್ಟು ಗೊಬ್ಬರ ಸಿಗುತ್ತೆ, ಅದನ್ನು ಮಾಡ್ಕೋಬೋದು. ಆದಮೇಲೆ ನಾವು ಅದ್ರ ಕಾಯಿ ಏನು ಕೀಳ್ತೀವಿ, ಆ ಕಾಯಿನ ಕಿತ್ತಾಗ ಅದರಲ್ಲಿ ಸಿಪ್ಪೆ ಬರುತ್ತೆ, ಮೇಲ್ಗಡೆ ತೊಗಟೆ ಇರುತ್ತೆ, ಆ ತೊಗಟೆನೂ ನಮಗೆ ಗೊಬ್ಬರ ಆಗುತ್ತೆ, ಅದು ವೇಸ್ಟ್ ಆಗಲ್ಲ. ಅದನ್ನು ಈಗ ಅದು ತೊಗಟೆ ಸ್ವಲ್ಪ ಮಂದ ಇರುತ್ತೆ, ಮಂದ ಇದ್ದು ಅದನ್ನು ಎಸೆಯುವಂಥ ಅವಶ್ಯಕತೆ ಇಲ್ಲ. ನಮ್ಮ ತೋಟದಲ್ಲಿ ಅದು ಎರೆಹುಳ ಗೊಬ್ಬರ ಮಾಡ್ಕೋಬೋದು, ಇಲ್ಲ ತೋಟದಲ್ಲಿ ಎಲ್ಲಾದರೂ ಒಂದು ಗುಂಡಿ ತೆಗೆದು ಮುಚ್ಚಿದ್ರೆ ಅದು ಅಲ್ಲೇ ಗೊಬ್ಬರ ಆಗುತ್ತೆ. ಆಮೇಲೆ ಇದರಲ್ಲಿ ಒಂದು 2-3 ವೆರೈಟಿ ಇದೆ, ರೆಡ್ ಒಂದು ಎಲ್ಲೋ ಬರುತ್ತೆ, ಅದು 2 ವೆರೈಟಿ, ಎರಡೂ ಒಂದೇ ಸೇಮ್, ಏನು ಡಿಫ್ರೆನ್ಸ್ ಏನಿಲ್ಲ, ಅದು ಎರಡೂ ಅಷ್ಟೇ ಬರುತ್ತೆ. ಆಮೇಲೆ ಒಂದೇನೆಂದರೆ ಇದಕ್ಕೆ ಮಂಗ ಇರಬಾರ್ದು. ಯಾವುದೇ ರೈತರು ಇದನ್ನು ಮಾಡ್ತೀನಿ ಅಂದರು ಅವ್ರ ಸುತ್ತಮುತ್ತ ಮಂಗ ಇಲ್ಲ ಅಂದರೆ ಆರಾಮಾಗಿ ಇದನ್ನು ಮಾಡ್ಬೋದು. ಮಂಗಕ್ಕೂ ಇದಕ್ಕೂ ತುಂಬ ವೈರತ್ವ. ಇದಿದೆ ಅಂದರೆ ಮಂಗ 10 ಗಿಡದಲ್ಲಿ ಇರೋ ಕಾಯಿ ಒಂದೂ ಬಿಡೋಲ್ಲ, ಎಲ್ಲ ಕಿತ್ತಾಕುತ್ತೆ, ಎಲ್ಲ ಕಿತ್ತು ಹಾಳು ಮಾಡಿಬಿಡ್ತದೆ. ಹಂಗಾಗಿ ಮಂಗ ಇಲ್ಲದೆ ಇರೋರು ಆದಷ್ಟು ಇದನ್ನು ಬೆಳಿಬೋದು. ನಮ್ಮ ರೈತರು ಈ ಥರದ ಬೆಳೆಗಳನ್ನ ಆದಷ್ಟು ಅಳವಡಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಇದು ಹೆಂಗೆ ಮಾಡ್ಕೊಂಡಿದ್ದೀನಿ ಅಂದರೆ ಶೂನ್ಯ ಬಂಡವಾಳ, ಅಂದರೆ ಇನ್ನು ಮುಂದೆ ನಾನು ಖರ್ಚೆ ಮಾಡಬಾರ್ದು ಇದಕ್ಕೆ, ಆ ಥರ ಪ್ಲ್ಯಾನಿಂಗ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಇದು ಹೆಂಗೆ ಈಗ ಕೋಕೋ ಗಿಡಗಳು ಹಾಕ್ಕೊಂಡಿದ್ದೀನಿ, ಹಣ್ಣಿನ ಗಿಡಗಳು ಏನು ಹಾಕ್ಕೊಂಡಿದ್ದೀನಿ, ಅದರೊಳಗಡೆ ನಾನು ಉಳುಮೆನೇ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಇದೆಲ್ಲ ಮಾಡ್ಕೊಂಡಿದ್ದೀನಿ. ಈಗ ಕೋಕೋ ಗೊಬ್ಬರ ಉದುರುತ್ತೆ, ಅದು ನನ್ನ ಹಣ್ಣಿನ ಗಿಡಗಳಾಗುತ್ತೆ ಮತ್ತು ತೆಂಗಿನ ಗಿಡಕ್ಕಾಗುತ್ತೆ. ಆಮೇಲೆ ಆಮೇಲೆ ಈಗ ನಾನು 4-5 ವರ್ಷ ಕಳೆದ್ಮೇಲೆ ಏನು ಮಾಡ್ತೀನಿ, ಬಾಳೆ ತೆಗೆದುಬಿಡ್ತೀನಿ. ಬಾಳೆ ತೆಗೆದುಬಿಟ್ರೆ ಆಟೋಮೆಟಿಕ್ಕಾಗಿ ಈಗ ಈ ಗಿಡಗಳೆಲ್ಲ ಇದಳ್ತು ಮೇಲ್ಕೆ, ಆವಾಗ ಆರಾಮಾಗಿ ಇದು ಆಗುತ್ತೆ. ಆವಾಗ ಪೂರ್ತಿ 0 ಕಲ್ಟಿವೇಷನ್, ಅಂದರೆ ನಾನು ಶೂನ್ಯ ಬಂಡವಾಳದಲ್ಲಿ ಉಳುಮೆ ಮಾಡಿದೆ, ಇಲ್ಲಿ ಬೀಳೋ ಗೊಬ್ಬರ ಅದಕ್ಕೆ ಹಾಕಬೇಕು, ನಾನು ಹೊರಗಡೆಯಿಂದ ಒಂದು ಇಡೀ ಗೊಬ್ಬರನ ಇದಕ್ಕೆ ತಂದು ಹಾಕ್ಬಾರ್ದು. ಆ ದೃಷ್ಟಿಯಿಂದ ನಾನು ಇದನ್ನು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಆದಷ್ಟು ನನಗೆ ಒಳ್ಳೆಯದು, ಇದು ಅನುಕೂಲ ಆಗುತ್ತೆ ಅಂತ ಅನ್ನೋ ರೀತಿಯೇ ಈಗ ನಾನು ಬೇರೆ ಕಡೆ ಎಲ್ಲ ನೋಡಿದ ಮಟ್ಟಿಗೆ ಇದು ತುಂಬ ಚೆನ್ನಾಗಿ ಸಕ್ಸಸ್ ಆಗಿದೆ. ಅದೇ ರೀತಿ ನಾನು ಇದನ್ನು ಮಾಡ್ಕೊತಾ ಇದ್ದೀನಿ ಸರ್.
2: ಓಕೆ, ಕೋಕೋ ಜೊತೆಗೆ ಇನ್ನೂ ಏನೇನೆಲ್ಲ ಬೆಳೆಗಳನ್ನು ಮಾಡಿದ್ದೀರಾ ಲಕ್ಷ್ಮೀಶ್ವರ ನಿಮ್ಮ ತೋಟದಲ್ಲಿ?
3: ನಾನೀಗ ಅರಶಿನನ ನನ್ನ ಮನೆ ಬಳಕೆಗೋಸ್ಕರ ಅಂತ ಹಾಕ್ಕೊಂಡಿದ್ದೀನಿ. ಇದು ತುಂಬ ಔಷಧಿ ಗುಣ ಐತೆ, ಹಂಗಾಗಿ ನಮ್ಮ ಮನೆಗೆ ಯೂಸ್ ಮಾಡ್ಕೊಳ್ಳೋಕೆ ಅಂತ ಮಾಡ್ಕೊಂಡಿದ್ದೀನಿ ಇದು. ಇದು ಆಮೇಲೆ ಇದು ಈ ಅರಶಿನದಲ್ಲಿ ಹೆಂಗೆ ಅಂದರೆ ಬರೀ ಅರಶಿನ ಗೆಡ್ಡೆಗಳನ್ನ ಮಾತ್ರ ಕಿತ್ಕೊಳ್ಳೋದಲ್ಲ, ನಾವು ಈ ಅರಶಿನದಲ್ಲಿ ಎಲೆನೂ ಯೂಸ್ ಆಗುತ್ತೆ. ಎಲೆನ ಈಗ ಕಡುಬು ಅಂತ ಮಾಡ್ತಾರೆ, ಅದಕ್ಕೆ ಈಗ 1 ರೂಪಾಯಿ ಅಥವಾ 2 ರೂಪಾಯಿನಲ್ಲಿ ತೊಗೋತಾ ಇದ್ದಾರೆ ಇದನ್ನು, ಈ ಅರಶಿನದ ಎಲೆಗಳನ್ನ. ಆಮೇಲೆ ಅರಶಿನ ನಾನು ಸ್ವಲ್ಪ ಕೊಟ್ಟೆ, ಇನ್ನು ಸ್ವಲ್ಪನ ಈಗ ಮನೆಗೆ ಅಂತ ಬಿಟ್ಕೊಂಡು ಅದು ಹಂಗೆ ಒಣಗ್ತಾ ಇದೆ. ಈಗ ಅದು ಕೀಳ್ಬೇಕು, ಈಗ ಬಂದಿದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇದೀಗ ನಮ್ಮನೇಲಿ ನಮ್ಮನೆಯವ್ರಿಗೆ ನಮ್ಮನೆ ನನ್ನ ಮಕ್ಕಳುಗಳಿಗೆ ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಇದನ್ನು ತೆಂಗಿನಕಾಯಿ ಹಾಲನ್ನ ತೊಗೊಂಡು ಇದನ್ನು ಅರ್ದ್ಬಿಟ್ಟು ಈ ಫೇಸ್ ವಾಶ್ ಎಲ್ಲ ಮಾಡ್ಕೋತಿದ್ದಾರೆ. ಮತ್ತು ಇದು ನಾವು ಈ ಅಡುಗೆ ಅರಶಿನಕ್ಕೆ ನಾನೇ ಏನು ಮಾಡ್ತೀನಿ ಅಂದರೆ ಇದನ್ನು ಒಣಗಿಸ್ಬಿಟ್ಟು ಇದನ್ನು ಬೇಯಿಸ್ಬಿಟ್ಟು ಇದನ್ನು ನನ್ನ ಮನೆಗೆ ನಾನೇ ಪುಡಿ ಮಾಡಿಸ್ಕೊಂಡು ಮನೆಗೆ ಯೂಸ್ ಮಾಡೋಕ್ಕೆ ಅಂತ ಮಾಡ್ಕೋತಾ ಇದ್ದೀವಿ. ಆಮೇಲೆ ಅದ್ರ ಜೊತೆಗೆ ಇವಾಗೊಂದು ಇದು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ತುಂಬ ಆಂಟಿಬಯೋಟಿಕ್ಕು ಮತ್ತು ಔಷಧಿ ಗುಣ ಅಂತೇಳಿದನ್ನು ಈ ಪಲ್ಯ ಮತ್ತು ಈ ತಿಂಡಿಗೆ ಏನು ಚಪಾತಿ ರೊಟ್ಟಿ ಎಲ್ಲ ಮಾಡ್ತಾರೆ ಅದಕ್ಕೆ ಪಲ್ಯದ ರೂಪದಲ್ಲಿ ಇದನ್ನು ಯೂಸ್ ಮಾಡ್ತಿದ್ದಾರೆ. ಯಾಕೆಂದರೆ ನನಗೂ ಮುಂಚೆ ಗೊತ್ತಿರಲಿಲ್ಲ, ಇವಾಗ ನನಗೆ ಕೆಲವೊಂದು ಜನಗಳು ಇದನ್ನು ಮಾಡೋದು ನೋಡಿ ನನಗೂ ಅನ್ನಿಸ್ತು ಓ ಇದು ಪಲ್ಯದಲ್ಲೂ ಮಾಡ್ತಾರಲ್ಲಪ್ಪ ಇದು ನನಗೆ ಗೊತ್ತೇ ಇಲ್ಲ ಅಂತ. ಹಂಗಾಗಿ ಇದು ಈ ಹೆಂಗೆ ಅಂದರೆ ಇದು ತುಂಬ ಉಪಯುಕ್ತವಾದ ಬೆಳೆ ಈ ಅರಶಿನ. ಹಂಗಾಗಿ ನಾನು ಒಬ್ಬ ರೈತ ಆದವನು ಆದಷ್ಟು ಈ ಉಪ್ಪು ಮತ್ತು ಬೆಂಕಿಪಟ್ಟ ಇವೆರಡನ್ನ ಮಾತ್ರ ಅಂಗಡಿಯಿಂದ ತರಬೇಕು. ಇನ್ನಾದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಮನೆಯಲ್ಲೇ ಬೆಳ್ಕೋಬೇಕು, ನಾವೇ ಸ್ವಂತ ತಯಾರು ಮಾಡ್ಕೋಬೇಕು. ಈಗ ಹೇಳಿದ್ನಲ್ಲ, ಈಗ ಅರಶಿನ ನಾವು ಅಂಗಡಿಗಳು ಹೋಗಿ ತೊಗೊಂಬರ್ತೀವಿ, ಅದನ್ನು ನಮ್ಮನೇಲೆ ನಾವು ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಬೋದು. ಪುಡಿ ಮಾಡ್ಕೊಂಡು ನಮ್ಮನೆಗೆ ಯೂಸ್ ಮಾಡ್ಕೊಳ್ಳೋಣ, ಕೆಲವರು ಕೆಮಿಕಲ್ ಹಾಕಿ ಬೆಳಿತಾರೆ.
2: ಓಕೆ, ಹೌದು, ಈ ರೀತಿ ಕೆಮಿಕಲ್ ಬಂದಿರುವಂತಹ ಅರಶಿನಗಳು ಕೂಡ ನಾವು ನೋಡ್ಬೋದು. ಸೊ ಹಾಗೆ ಈಗ ಲಕ್ಷ್ಮೀಶ್ ಅವ್ರು ಹೇಳ್ತಿದ್ದ ಹಾಗೆ ನೋಡಿ, ಅವರ ತೋಟದಲ್ಲೇ ಅವರು ಈ ರೀತಿ ಮಿಶ್ರ ಬೆಳೆಗಳನ್ನು ಮಾಡ್ಕೊಳ್ತಾ ಅಥವಾ ಸಮಗ್ರವಾದಂತಹ ಕೃಷಿಯನ್ನು ಮಾಡ್ಕೊಳ್ತಾ ಅವರ ಮನೆಗೆ ಏನು ಬೇಕು ಫಸ್ಟ್ ಅದನ್ನು ಮಾಡ್ಕೊಳ್ತಾರೆ. ಅಂದರೆ ಈಗ ಬೆಳೆದಿರುವಂತಹ ಬೆಳೆಗಳಲ್ಲಿ ನಮ್ಮ ಮನೆಗೆ ಏನೇನೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂದರೆ ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಅಥವಾ ಈ ರೀತಿ ಅರಿಶಿಣ ಇತರದನ್ನು ಕೂಡ ಮಾಡಿಕೊಂಡು ಆರಾಮಾಗಿ ನಮ್ಮ ಮನೆಯಲ್ಲಿ ನಾವು ಆಹಾರವನ್ನು ಉತ್ತಮವಾಗಿ ಸೇವನೆ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಅವರು ಒಂದು ಚೆನ್ನಾಗಿ ಮಾಹಿತಿಗಳನ್ನು ತಿಳಿಸ್ತಾ ಇದ್ರು. ಸೊ ಅದೇ ರೀತಿಯಲ್ಲಿ ಯಾವೆಲ್ಲ ಬೆಳೆಗಳನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ ಲಕ್ಷ್ಮೀಶ್ ಅವರೇ. ಸೊ ನಿಮ್ಮ ಜೊತೆ ಮಾತನ್ನ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ಸೊ ಲಕ್ಷ್ಮೀಶ್ ಅವರ ಜೊತೆಗೆ ನಾವು ಕೂಡ ಇನ್ನಷ್ಟು ಮಾತಾಡ್ತೀವಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಶ್ರಿಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಲಕ್ಷ್ಮೀಶ್ ಅವರು ಅವರ ತೋಟದಲ್ಲಿರುವಂತಹ ಬೆಳೆಗಳ ಬಗ್ಗೆ, ಅವರು ಯಾವ ರೀತಿಯಲ್ಲಿ ಬೆಳವಣಿಗೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ, ಹಾಗೆ ಅವರು ಮಿಶ್ರ ಬೆಳೆಯನ್ನು ಮಾಡ್ತಾ ಅಥವಾ ಸಮಗ್ರ ಕೃಷಿಯನ್ನು ಮಾಡ್ತಾ ಅವರ ಕೃಷಿ ತೋಟವನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಸೊ ಹಾಗೆ ಈಗ ಕೃಷಿಯನ್ನು ಮಾಡ್ತಾ ಉತ್ತಮವಾದಂತಹ ಇಳುವರಿಯನ್ನು ಪಡಿಬೇಕು ಅಂತಂದರೆ ಒಳ್ಳೆಯ ರೀತಿಯ ಗೊಬ್ಬರ ಬೇಕಾಗುತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ್ ಅವರು ಅವರ ತೋಟದಲ್ಲಿ ಗೊಬ್ಬರವನ್ನು ಯಾವ ರೀತಿ ತಯಾರು ಮಾಡ್ಕೊಳ್ತಾ ಇದ್ದಾರೆ, ಸೊ ಅವರ ತೋಟಕ್ಕೆ ಯಾವ ರೀತಿಯ ಗೊಬ್ಬರವನ್ನು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವ್ರತ್ರ ಮಾತಾಡೋಣ. ಸೊ ಲಕ್ಷ್ಮೀಶ್ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವಾಗಲೇ ಹೇಳ್ತಾ ಇದ್ರಿ ಕೋಕೋ ಎಲೆಗಳು ಉದುರಿ ಅದೇ ಒಂದು ಗೊಬ್ಬರ ಆಗುತ್ತೆ ಅಂತ ಹೇಳಿ. ಸೊ ಹಾಗಾದರೆ ಈಗ ಬೇರೆ ಎಲ್ಲ ಗಿಡಗಳಿಗೂ ಒಂದು ಒಳ್ಳೆಯ ರೀತಿಯ ಸಾವಯವ ಗೊಬ್ಬರಗಳು ಬೇಕು ಅಂತಂದರೆ, ಸೊ ನೀವು ಯಾವ್ಯಾವ ರೀತಿ ಗೊಬ್ಬರವನ್ನು ತಯಾರು ಮಾಡ್ಕೊಳ್ತೀರಾ ಇದ್ರ ಬಗ್ಗೆ ಹೇಳ್ಬೋದಾ ಲಕ್ಷ್ಮೀಶ್ ಅವರೇ?
3: ನಾನು ಹೆಂಗೆ ಅಂದರೆ ಈಗ ನಾನು ನನ್ನ ಬಾಳೆ ಇದೆಲ್ಲ ಬೆಳೆದಿದ್ದೀನಿ ಅಂದರೆ ನಾನು ಪೂರ್ತಿ ಹೆಂಗೆ ಅಂದರೆ ಪೂರ್ತಿ ಸಾವಯವ ಅಂದರೆ ನಾನು ಹೊರಗಡೆಯಿಂದ ಏನು ಈಗ ಫರ್ಟಿಲೈಜರ್ಸ್ ಗೊಬ್ಬರಗಳನ್ನ ಹೇಳ್ತಾರೆ ಅದು ಯಾವುದನ್ನ ನಾನು ತರ್ತಾ ಇಲ್ಲ. ನಾನು ಮುಂಚೆ ತುಂಬ ಅದನ್ನು ಕೊಡ್ತಾ ಇದ್ದೆ, ಅದನ್ನೆಲ್ಲ ನಾನು ನೋಡಿಬಿಟ್ಟು ನನ್ನ ಬೆಳೆಗಳು ನೋಡಿಬಿಟ್ಟು ಈಗ ಭೂಮಿ ಹಾಳಾಗುತ್ತೆ ಅಂತ ಗೊತ್ತಾಗಿ ನಾನು ಅದೆಲ್ಲ ಸ್ಟಾಪ್ ಮಾಡಿಬಿಟ್ಟೆ. ಈಗ ಏನು ಮಾಡ್ತೀನಿ ಅಂದರೆ ವರ್ಮಿ ಕಾಂಪೋಸ್ಟ್ ತರಿಸ್ಕೋತಾ ಇದ್ದೀನಿ. ದೊಡ್ಡಬಳ್ಳಾಪುರದಿಂದ ಕುರಿ ಗೊಬ್ಬರ ಬರುತ್ತೆ, ಒಂದು ಚೀಲಕ್ಕೆ ಒಂದು 40-45 kg ಒಂದು ಚೀಲ ಬರುತ್ತೆ, ಚೀಲಕ್ಕೆ 150 rupees ಅಂತ ಇಲ್ಲಿಗೆ ತಂದು ಕೊಡ್ತಿದ್ದಾರೆ ಅದನ್ನು. ಅದ್ರ ಜೊತೆಗೆ ನಾನು ಹಿಂಗೆ ಈಗ ಇಂಟರ್ಕ್ರಾಫ್ಟ್ ಏನು ಮಾಡ್ಕೋತಾ ಇದ್ದೀನಿ ಅಲ್ಸಂದೆ ಇವೆಲ್ಲ ಇದ್ರದ್ದು ಗೊಬ್ಬರಗಳನ್ನ ನಾನು ತೋಟಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಈಗ ಅರ್ಶಿನ ಬೆಳೆದಿದ್ದೀನಲ್ಲ ಅರ್ಶಿನೂ ಅಷ್ಟೇ, ನಾನು ಸಾವಯವದಲ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತು ನಮ್ಮ ಮನೇಲಿ ಹಸು ಏನಿದೆ ಈ ನಾಟಿ ದನಗಳನ್ನ ಇಟ್ಕೊಂಡಿದ್ದೀನಿ ನಾನು, ನಾಟಿ ದನಗಳದ್ದು ಗೊಬ್ಬರ ಏನು ಬರುತ್ತೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಆದಷ್ಟು ನಾವು ಈ ಸೀಮೆ ಹಸು ಗೊಬ್ಬರನ ಯೂಸ್ ಮಾಡೋದು ಕಮ್ಮಿ ಮಾಡಬೇಕು ನನ್ನ ಪ್ರಕಾರ, ಏಕೆಂದರೆ ಅದರಲ್ಲೂ ಕೆಮಿಕಲ್ ಇರುತ್ತೆ. ಅದು ಹೆಂಗಾಗುತ್ತೆ ಅಂದರೆ ಈಗ ನಾವು ಫೀಡ್ ತೊಗೊಂಬತ್ತೀವಿ, ಅದಕ್ಕೆ ಫೀಡ್ ಮಾಡಬೇಕಾದ್ರೆ ಸಾಕಷ್ಟು ಕೆಮಿಕಲ್ ಹಾಕಿರ್ತಾರೆ, ಅದಕ್ಕೆ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಹಾಕ್ತಾರೆ, ಅದು ಕೆಮಿಕಲ್ಲೇ. ಹಂಗಾಗಿ ಅದನ್ನು ಕಮ್ಮಿ ಮಾಡಬೇಕು. ನಮ್ಮ ನಾಟಿ ದನಗಳದಷ್ಟು ಶ್ರೇಷ್ಠವಾದ ಗೊಬ್ಬರ ಯಾವುದೂ ಇಲ್ಲ, ಅದ್ರ ಹಾಲಾಗ್ಬೋದು, ಅದ್ರ ಸಗಣಿ ಆಗ್ಬೋದು, ಎಲ್ಲವುದು ತುಂಬ ನಮಗೆ ಅನುಕೂಲವಾಗಿದ್ದು ತುಂಬ ಹೆಲ್ತ್ಗೆ ಯೂಸ್ ಆಗುವಂಥದ್ದು. ಹಂಗಾಗಿ ನಮ್ಮ ಜನಗಳು ಆದಷ್ಟು ಈ ಸಾವಯವದಲ್ಲಿ ಬೆಳೆದಿರೋ ಉತ್ಪನ್ನಗಳನ್ನ ಉಪಯೋಗಿಸ್ಬೇಕು, ಈ ಥರದ ಬೆಳೆಗಳನ್ನ ಮಾಡ್ಕೋಬೇಕು. ನೋಡಿ, ನಾನು ಅದ್ರ ಜೊತೆಗೆ ನಮ್ಮ ಏನು ಇದು ಮೆಂತ್ಯ ಸೊಪ್ಪು, ಈ ಮೆಂತ್ಯ ಸೊಪ್ಪು ನಮ್ಮ ಮನೆಗೆ ಯೂಸ್ಗೆ ಹಾಕೊಂಡಿದ್ದೀವಿ. ಇದೆಲ್ಲ ಊಟಕ್ಕೆ ಇದು ಏನು ಪಲ್ಯಾಗೆ ಇದೆಲ್ಲ ಕಾಲ ಆಗುತ್ತೆ. ವಿಶೇಷವಾಗಿ ಈ ಕೆಂಪು ಜೋಳ ಅಂತ ನೀವು ನೋಡಿರ್ತೀರಿ ಕೆಲವು ಟಿವಿಗಳಲ್ಲಿ, ಇವೆಲ್ಲ ಅಂದರೆ ಇಲ್ಲೆಲ್ಲೂ ಮಾರ್ಕೆಟಲ್ಲಿ ಸಿಗಲ್ಲ. ಇದು ಅಲ್ಲಿದ್ದೇನೆ ನಾಗಾಲ್ಯಾಂಡ್ದು ಒಟ್ಟಿಗೆನೆ, ಇದು ಎಲ್ಲದು ಮೂರು ನಾಲ್ಕು ವೆರೈಟಿನೂ ಅಲ್ಲಿಂದನೇ ತರಿಸಿದ್ದೆ. ಕೆಂಪು ಜೋಳ ತುಂಬ ಚೆನ್ನಾಗಿ ಬರ್ತಾ ಇದೆ, ಇದು ತುಂಬ ಈಲ್ಡ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಗಿಡ. ಕೆಲವೊಂದು ಹೊರಗಡೆ ವಿಶೇಷವಾದ ಬೆಳೆಗಳನ್ನ ನಾವಿಲ್ಲಿ ಪರಿಚಯ ಮಾಡ್ಕೊಂಡು ನಾವೇ ಬೆಳ್ಕೊಂಡ್ರೆ ಏನೋ ಒಂಥರ ಖುಷಿ ಇರುತ್ತೆ.
4: ನಮ್ಮ ಹಿಂದಿನವರೆಲ್ಲ ಹೆಚ್ಚಿಗೆ ಈ ಗೆಡ್ಡೆ ಗೆಣಸುಗಳನ್ನ ತಿಂದು ಜೀವನ ಮಾಡ್ತಿದ್ರು. ಹೆಚ್ಚಿಗೆ ಈಗ ನಾವು ಚಿಕ್ಕಡ್ಲಲ್ಲೆಲ್ಲ ಏನಂದರೆ ಈಗ ಗೆಣಸು ಸೀಸನ್ ಬಂತು ಅಂದರೆ ನಾವು ಯಾರ ಮನೇಲೂ ಗೆಣಸು ಬೇಯಿಸ್ತಾನೆ ಇರ್ದಿರಲಿಲ್ಲ. ಗೆಣಸು ಕಡುಬು ಮಾಡೋರು ಗೆಣಸು ಹಂಗೆ ಬೇಯಿಸ್ಕೊಂಡು ಬೆಲ್ಲ ಹಾಕ್ಕೊಂಡು ಇಲ್ಲ ಸಕ್ಕರೆ ಹಾಕ್ಕೊಂಡು ಇಲ್ಲ ಹಾಲಲ್ಲಿ ಕಲಸ್ಕೊಂಡು ತಿನ್ನೋರು. ಅದೇ ರೀತಿ ಈಗ ನಂದು ಅಲ್ಲಿ ಒಂದಿದೆ, ಅದು ಕೆಂಪು ಗೆಣಸು. ಇದೊಂದು ಹೊಸ ವೆರೈಟಿ ತೊಗೊಂಬಂದೆ ಮೊನ್ನೆ, ಗೆಡ್ಡೆ ಗೆಣಸು ಮೇಳಕ್ಕೆ ಹೋಗಿದ್ದೆ ಮೈಸೂರಿಗೆ, ಅಲ್ಲಿ ಸಿಕ್ತು. ಈಗ ನಮ್ಮ ರೈತರು ಈ ಥರದ್ದೆಲ್ಲ ಬೆಳ್ಕೋಬೇಕು ಆದಷ್ಟು. ಆಮೇಲೆ ಅದ್ರ ಜೊತೆಗೆ ನೋಡಿ, ಇಲ್ಲಿ ಮರಗೆಣಸು ಹಾಕ್ಕೊಂಡಿದ್ದೀನಿ, ಅದು ಹೆಚ್ಚು ಕಮ್ಮಿ ಒಂದು 20-25 days ಆಗಿದೆ ನಾಟಿ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಮರಗೆಣಸು ನಮ್ಮ ಈಗ ನಮ್ಮ ಹಾಸನ ಸರೌಂಡಿಂಗು ಅಥವಾ ನಮ್ಮ ಚಂದ್ರಪಟ್ಟಣ ಶ್ರವಣಬೆಳಗೊಳ ಸರೌಂಡಿಂಗ್ ನೋಡಿಕೊಂಡ್ರೆ ಈ ಥರದವೆಲ್ಲ ಇಲ್ಲ. ಈ ಕೆಂಪು ಗೆಣಸು ಅಂತ ಸಿಗುತ್ತೆ ನಮ್ಮ ಲೋಕಲಲ್ಲಿ, ಈ ಬಿಳೆ ಗೆಣಸು ಈ ಮರಗೆಣಸು ಈ ಥರದವೆಲ್ಲ ತುಂಬ ಕಮ್ಮಿ. ಆದರೂ ಯಾರೋ ಒಬ್ಬರು ತಂದು ಎಲ್ಲ ಸಿಗುತ್ತಂದು ಇಟ್ಟಿರ್ಬೋದು ಅಷ್ಟು ಬಿಟ್ಟರೆ ಈ ಥರದವನ್ನು ಮನೆ ಬೆಳಕೆಗಾದರೂ ನಾವು ಬೆಳ್ಕೋಬೇಕು. ಹಾಗಾಗಿ ನಾನು ಎಲ್ಲಿ ಈ ಥರದವೆಲ್ಲ ಎಲ್ಲೆಲ್ಲಿ ಸಿಗ್ತವೆ ಅದನ್ನು ಬಿಡಲ್ಲ, ತೊಗೊಂಬಂದು ಅಟ್ಲೀಸ್ಟ್ ಒಂದೇ ಒಂದು ಸಿಕ್ಕಿದ್ರು ತಂದು ನಾಟಿ ಮಾಡ್ತೀನಿ. ಹಾಗಾಗಿ ನಾನು ಹೇಳೋದಿಷ್ಟೇ, ಆದಷ್ಟು ಈ ಥರ ಹಿಂದಿನವ್ರು ಏನು ಬಳಸ್ತಾ ಇದ್ರು ಊಟಕ್ಕೋಸ್ಕರ, ನಂತವನ್ನ ಈ ಗೆಣಸುಗಳು ಈ ಮಾಮೂಲಿ ಪಲ್ಯಗಳಿಗೆ ಏನೇನು ಬೆಳ್ಕೋತೀವಿ ನಾವು ತರಕಾರಿಗಳು ಆ ಥರದವೆಲ್ಲ ನಾವು ಮನೇಲೇ ಬೆಳ್ಕೊಂಡು ಮಾಡ್ಕೋಬೇಕು. ನನ್ನ ಜಮೀನು ಸುತ್ತ ಬಾರ್ಡ್ರ್ ಏನಿದೆ ಸುತ್ತ ಹೊರಗಡೆ ಜಾಗ, ಅದನ್ನು ನಾನು ಖಾಲಿ ಬಿಟ್ಕೊಂಡಿಲ್ಲ. ಅದರಲ್ಲಿ ಆದಷ್ಟು ಹಣ್ಣಿನ ಗಿಡಗಳು ಮತ್ತು ಈಗ ಏನು ಸಪೋಟ ಕ್ರಿಕೆಟ್ ಬಾಲ್ ಅಂತ ಇದು, ಆಮೇಲೆ ಇನ್ನೊಂದು ಈಗ ಅಲ್ಲೊಂದಿದೆ ಅದು ಕ್ರಿಕೆಟ್ ಬಾಲೇ, ಮತ್ತು ಅದ್ರ ಜೊತೆಗೆ ಇದು ಹಾಕ್ಕೊಂಡಿದ್ದೀನಿ ಏನು ನಮ್ಮದು ಇರಳಿಕಾಯಿ ಗಿಡ ಹಾಕ್ಕೊಂಡಿದ್ದೀನಿ, ಇಲ್ಲೊಂದು ಸೀತಾಫಲ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಮ್ಯಾಂಗೋ ಇದೆ,
3: ಇದು ಏನು ಹೊರಗಡೆ ಜಾಗ ವೇಸ್ಟ್ ಆಗಿ ಉಳಿಯುತ್ತೆ. ಅದರಲ್ಲಿ ಈಗ ಆ ಕಡೆ ಮುಂದಕ್ಕೆ ಹೋದ್ರೆ ಬಟರ್ ಫ್ರೂಟ್ ಇದೆ, ಮತ್ತೆ ಇದಿದೆ ಏನು ನೇರಳೆ ಗಿಡ ಇದೆ, ಜಮ್ ನೇರಳೆ ಗಿಡ ಇದೆ, ಮತ್ತೆ ಇದಿದೆ ಏನು ಬೆಟ್ಟದಲ್ಲಿ ಇದೆ, ಹೀಗೆ ಸೀಬೆ ಇದೆ. ಈ ಥರದ ಗಿಡಗಳನ್ನ ನಾನು ಅಷ್ಟದಷ್ಟು ಹೊರಗಡೆ ಮಕ್ಕಳಲ್ಲಿ ಏನು ವೇಸ್ಟ್ ಜಾಗ ಉಳ್ಕೊಳ್ಳುತ್ತೆ ಅಂಥದ್ರಲ್ಲಿ ಹಾಕೊಂಡಿದ್ದೀನಿ. ಈಗ ಬೇಲಿ ಹಾಕೋದ್ರ ಬದಲಿಗೆ ಅದನ್ನೇ ಹಾಕೊಂಡಿದ್ದೀನಿ ಸರ್. ನೋಡ್ರಿ,
2: ಓಕೆ, ಸೂಪರ್ ಸರ್. ಹಾಗಾದ್ರೆ ತುಂಬ ಚೆನ್ನಾಗಿ ನಿಮ್ಮ ಕೃಷಿಯ ಜಾಗವನ್ನು ಪ್ಲಾನ್ ಮಾಡಿಕೊಂಡು, ಸೊ ಯಾವ ರೀತಿಯಲ್ಲಿ ನಾವು ಮಿಶ್ರವಾದಂತಹ ಬೆಳೆಗಳನ್ನು ಬೆಳಿಬೋದು, ಮತ್ತು ಯಾವ್ಯಾವ ಬೆಳೆಗಳನ್ನ ಬೆಳೆದ್ರೆ ಉತ್ತಮವಾಗಿರುತ್ತೆ, ಮನೆಗೆ ಯಾವ್ಯಾವ ಬೆಳೆಗಳನ್ನ ಬೆಳ್ಕೋಬೋದು, ಇದೆಲ್ಲರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ನಿಮ್ಮ ಕೃಷಿಯ ಪದ್ಧತಿಯನ್ನು ಕೇಳಿದಾಗ ನಮಗೂ ಅಷ್ಟೇ, ಈ ರೀತಿಯಲ್ಲೆಲ್ಲ ಕೂಡ ಹಣ್ಣಿನ ಬೆಳೆಗಳನ್ನ ಎಲ್ಲೂ ಕೂಡ ಜಾಗ ಬಿಡದೇ ಕೃಷಿಯನ್ನು ಮಾಡಿಕೊಂಡು ಉತ್ತಮವಾದ ಇಳುವರಿಯನ್ನು ಪಡ್ಕೊಳ್ತಾ ಆದಾಯವನ್ನು ಕೂಡ ಗಳಿಸ್ಕೊಳ್ತಾ ನಮ್ಮ ಮನೆಗೆ ಆರೋಗ್ಯಕರವಾದಂತಹ ಆಹಾರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತೇಳಿ ನೀವು ಹೇಳುವಂತಹ ಮಾತಿನಲ್ಲಿ ಗೊತ್ತಾಗ್ತಿತ್ತು. ಸೊ ಹಾಗಾದರೆ ಇವತ್ತು ಲಕ್ಷ್ಮೀಶ್ ಅವರು ತಿಳಿದಂತಹ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನೀವು ಕೂಡ ಸಮಗ್ರ ಕೃಷಿಯನ್ನು

0: ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ಕಳಚಿ ಹೋದ ಜನವಿಜ್ಞಾನದ ಕೊಂಡಿ ಯಶಪಾಲ್ ಶರ್ಮಾ. ಭಾರತದ ಹೆಸರಾಂತ ಬಾಹ್ಯಾಕಾಶ ವಿಜ್ಞಾನಿ ಪ್ರೊಫೆಸರ್ UR ರಾವ್ ತೀರಿಕೊಂಡ ಮಾರನೇ ದಿನವೇ ಮತ್ತೊಬ್ಬ ದೇಶದ ಪ್ರಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಪ್ರೊಫೆಸರ್ ಯಶಪಾಲ್ ಶರ್ಮಾ ನಿಧನರಾಗುತ್ತಾರೆ. ಅಲ್ಲಿಗೆ ಭಾರತದ ಇಬ್ಬರು ಜನಪರ ವಿಜ್ಞಾನಿಗಳನ್ನು ಕಳೆದುಕೊಂಡು ಕಂಬನಿ ಮಿಡಿಯುತ್ತದೆ. 90 ವರ್ಷದ ಯಶಪಾಲ್ ತೀರಿ ಹೋದದ್ದು ದಿನಾಂಕ 24/7/2017. ಸಾಯುವ ಕೆಲವು ತಿಂಗಳುಗಳ ಮುಂಚೆ ಯಶಪಾಲ್ ತೀವ್ರ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದರು. ಅವರು ಚೇತರಿಸಿಕೊಂಡು ಕೆಲವು ದಿನ ಮನೆಗೆ ಬಂದಿದ್ದರು. ಆದರೆ ಕಾಯಿಲೆ ಮತ್ತೆ ಉಲ್ಬಣಿಸಿ ಅವರು ನಿಧನರಾದರು. ದಿನಾಂಕ 26/11/1926 ಯಶಪಾಲ್ ಪಾಕಿಸ್ತಾನದ ಝಾಂಗ್ ಜಿಲ್ಲೆಯಲ್ಲಿ ಜನಿಸುತ್ತಾರೆ. ಅವರು ತಮ್ಮ ಬಾಲ್ಯದ ಶಿಕ್ಷಣವನ್ನು ಬಲೂಚಿಸ್ತಾನದಲ್ಲಿ ಮುಂದುವರಿಸುತ್ತಾರೆ. ಲಾಹೋರ್ನಲ್ಲಿ BSc ಪದವಿಯನ್ನು ಪಡೆಯುತ್ತಾರೆ. ನಂತರ ದೆಹಲಿ ವಿಶ್ವವಿದ್ಯಾಲಯವನ್ನು ಪ್ರವೇಶಿಸಿ ಖಗೋಳ ಮತ್ತು ಖಭೌತ ವಿಜ್ಞಾನಿಗಳಲ್ಲಿ MSc ಪದವಿಯನ್ನು ಗಳಿಸುತ್ತಾರೆ. ಆಗ ವಿಜ್ಞಾನದ ವಿಷಯಗಳನ್ನು ಅಧ್ಯಯನ ಮಾಡುವವರು ಇಂಗ್ಲೆಂಡಿಗೋ ಅಮೆರಿಕಕ್ಕೋ ಹೋಗಿ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡಿ ಬರುತ್ತಿರುತ್ತಾರೆ. ಸಂಶೋಧನೆಗಾಗಿ ಯಶಪಾಲ್ ಅಮೆರಿಕೆಯ ಮೆಸಾಚುಸೆಟ್ಸ್ ತಾಂತ್ರಿಕ ಸಂಸ್ಥೆ ಸೇರಿ PhD ಪದವಿಯನ್ನು ಅಲ್ಲಿ ಗಳಿಸುತ್ತಾರೆ. ತಕ್ಷಣವೇ ಅವರು ಭಾರತಕ್ಕೆ ಬಂದು ಮುಂಬೈ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ಗೆ ಸೇರಿ ಪ್ರಾಧ್ಯಾಪಕ ವೃತ್ತಿಯನ್ನು ಆರಂಭಿಸುತ್ತಾರೆ. ಅಮೆರಿಕದಲ್ಲಿ ಸಾಕಷ್ಟು ಅವಕಾಶಗಳಿದ್ದರೂ ಅವರ ಒಲವು ಭಾರತದ ಸೇವೆಯ ಕಡೆ ಸದಾ ಮಿಡಿಯುತ್ತಿರುತ್ತದೆ. ಅದೇ ಸಂದರ್ಭದಲ್ಲಿ ವಿಜ್ಞಾನಿ ವಿಕ್ರಮ್ ಸಾರಾಭಾಯಿರವರು ಭಾರತದಲ್ಲಿ ಬಾಹ್ಯಾಕಾಶ ಕೇಂದ್ರವನ್ನು ಆರಂಭಿಸುವ ಹಂತದಲ್ಲಿರುತ್ತಾರೆ. ಕಾಸ್ಮಿಕ್ ಕಿರಣಗಳ ಬಗ್ಗೆ ತುಂಬ ಕುತೂಹಲ ಹೊಂದಿದ್ದ ಯಶಪಾಲ್ ಕೂಡ ಆಸಕ್ತಿ ವಹಿಸಿ ಬಾಹ್ಯಾಕಾಶ ಅನ್ವಯಿಕ ಕೇಂದ್ರವನ್ನು ಆರಂಭಿಸಲು ಮುಂದಾಗುತ್ತಾರೆ. ಭಾರತ ಸರ್ಕಾರವು ಕೂಡ ಅಮೆರಿಕದ ನೆರವಿನಿಂದ ಉಪಗ್ರಹ ಆಧಾರಿತ ದೂರದರ್ಶನ ಪ್ರಯೋಗವನ್ನು ಆರಂಭಿಸುತ್ತದೆ. ಅಂಥ ಯೋಜನೆ ಭಾರತದಲ್ಲಿಯೇ ಮೊಟ್ಟ ಮೊದಲನೆಯದು. ಆಗ ಕೇವಲ ಕೋಲ್ಕತ್ತಾ, ಮುಂಬೈ, ದೆಹಲಿಯಲ್ಲಿ ಮಾತ್ರ ಒಂದೆರಡು ಗಂಟೆಗಳ ಕಾಲ ಕಪ್ಪು ಬಿಳುಪು ದೂರದರ್ಶನ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ. ಅಂದರೆ ಎಲ್ಲಿಯೂ ಕೂಡ TV ತನ್ನ ಹೆಚ್ಚು ಛಾಪನ್ನು ಮೂಡಿಸಿರುವುದಿಲ್ಲ ಅಥವಾ ಪ್ರಚಾರ ಪಡೆದಿರುವುದಿಲ್ಲ. ಆಗ ಯಶಪಾಲ್ರವರ ತಲೆಯಲ್ಲಿ ಗ್ರಾಮೀಣ ಪ್ರದೇಶಗಳ ಶಾಲಾ ವಿದ್ಯಾರ್ಥಿಗಳಿಗೆ, ಜನಸಾಮಾನ್ಯರಿಗೆ ಏನಾದರೂ ಮಾಡಿ ದೂರದರ್ಶನ ಪ್ರಸಾರವನ್ನು ಮಾಡುವ ಯೋಚನೆ ಹುಟ್ಟಿಕೊಳ್ಳುತ್ತದೆ. ಭಾರತದ 2400 ಗ್ರಾಮಗಳಲ್ಲಿ ಕೇಂದ್ರ ಸ್ಥಾಪನೆಯಾಗಿ ಯೋಜನೆ ಯಶಸ್ಸು ಕಾಣುತ್ತದೆ.

0: ದೂರದರ್ಶನ ಕಾರ್ಯಕ್ರಮ ಹೈದರಾಬಾದಿನಲ್ಲಿ ದೂರದರ್ಶನ ತಾಂತ್ರಿಕ ಕೇಂದ್ರದಿಂದ ನಿಯಂತ್ರಣಗೊಳ್ಳುತ್ತಿರುತ್ತದೆ. ಸಾಕ್ಷ್ಯಚಿತ್ರ, ಧಾರಾವಾಹಿ, ವಿಜ್ಞಾನ ಕಾರ್ಯಕ್ರಮಗಳು ದೂರದರ್ಶನದ ಮೂಲಕ ಬಿತ್ತರವಾಗಿ ಗ್ರಾಮೀಣ ಜನರ ಮನಸ್ಸನ್ನು ಗೆಲ್ಲುತ್ತವೆ. ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಒಂದು ಯುವಕರ ಪಡೆಯನ್ನೇ ತರಬೇತುಗೊಳಿಸಿ ಕಾರ್ಯಕ್ರಮ ಆರಂಭಿಸುತ್ತದೆ. 1990 ದೂರದರ್ಶನ ಟರ್ನಿಂಗ್ ಪಾಯಿಂಟ್ ವಿಜ್ಞಾನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮುಂದುವರಿಯುತ್ತದೆ. ಆಡುಭಾಷೆಯ ಆಕರ್ಷಕ ನಿರೂಪಣೆಯಿಂದ ಯಶ್ಪಾಲ್ ಆ ಕಾರ್ಯಕ್ರಮವನ್ನು ಅತ್ಯಂತ ಜನಪ್ರಿಯಗೊಳಿಸುತ್ತಾರೆ. 150 ಎಪಿಸೋಡ್ಗಳನ್ನು ಜನಪ್ರಿಯಗೊಳಿಸಿ ಪೂರ್ಣಗೊಳಿಸಿದ್ದಕ್ಕಾಗಿ ಯಶ್ಪಾಲ್ ಶರ್ಮಾ ಯುನೆಸ್ಕೋದಿಂದ ಕಲಿಂಗ ಪ್ರಶಸ್ತಿಯನ್ನು ಪಡೆಯುತ್ತಾರೆ. ಶಾಲಾ ಮಕ್ಕಳ ಪುಸ್ತಕಗಳ ಹೊರೆ ಇಳಿಸಲು ಯಶ್ಪಾಲ್ ಶರ್ಮಾ ಸರ್ಕಾರದ ಜೊತೆಗೆ ಸಾಕಷ್ಟು ಚರ್ಚೆ ನಡೆಸಿ ಸಂತಸದ ಕಲಿಕೆಯ ಅಥವಾ ಜಾಯ್ ಆಫ್ ಲರ್ನಿಂಗ್ ಜಾರಿಗೆ ತರುತ್ತಾರೆ. ಪ್ರಾಥಮಿಕ ಶಿಕ್ಷಣ, ಉನ್ನತ ಶಿಕ್ಷಣ, ವಿಶ್ವವಿದ್ಯಾಲಯದ ಶಿಕ್ಷಣ, ಹೀಗೆ ಅನೇಕ ಹಂತಗಳಲ್ಲಿ ಯಶ್ಪಾಲ್ ಅಮೂಲಾಗ್ರ ಶಿಕ್ಷಣದ ಬದಲಾವಣೆ ತರಲು ಸಾಕಷ್ಟು ಶ್ರಮ ಪಡುತ್ತಾರೆ. ಯಶ್ಪಾಲ್ರವರ ಒತ್ತಾಯದ ಮೇರೆಗೆ ಭಾರತ ಸರ್ಕಾರ 100 ಕಳಪೆ ಶಿಕ್ಷಣ ನೀಡುತ್ತಿದ್ದ ನಕಲಿ ವಿಶ್ವವಿದ್ಯಾಲಯಗಳನ್ನು ಬಾಗಿಲು ಮುಚ್ಚಿಸುತ್ತದೆ. ಆಗ ಬಂಡವಾಳಶಾಹಿಗಳ ಕೈಯಲ್ಲಿದ್ದ ವಿಶ್ವವಿದ್ಯಾಲಯಗಳು ಬಾಗಿಲು ಮುಚ್ಚುತ್ತವೆ. ವಿಶ್ವವಿದ್ಯಾಲಯದ ಧನಸಹಾಯದ ಆಯೋಗ ಯಶ್ಪಾಲ್ರವರನ್ನು ಅಧ್ಯಕ್ಷರನ್ನಾಗಿ ಮಾಡುತ್ತದೆ. ಆಗ ಯಶ್ಪಾಲ್ರವರು ಎಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಕೃಷಿ ಕಾಲೇಜು, ತೋಟಗಾರಿಕೆ ಕಾಲೇಜು, ಇತಿಹಾಸ, ಭೂಗೋಳ, ವಾಣಿಜ್ಯ ಹಾಗೂ ಎಲ್ಲ ಕಲಾ ಪ್ರಕಾರಗಳಿಗೂ ಹೆಚ್ಚಿನ ಪ್ರಾಶಸ್ತ್ಯ ನೀಡುತ್ತಾರೆ. ಶಿಕ್ಷಣ ಜಾಗತಿಕ ಜ್ಞಾನದ ಮಾರ್ಗದ ಗುರಿಯಾಗಬೇಕೆಂದು ಹೆಚ್ಚು ಯಶ್ಪಾಲ್ ಶ್ರಮ ಪಡುತ್ತಾರೆ. ಸರ್ಕಾರಕ್ಕೆ ಅನೇಕ ಶಿಫಾರಸುಗಳನ್ನು ಮಾಡುತ್ತಾರೆ. ವಿಶ್ವವಿದ್ಯಾಲಯಗಳನ್ನು ಉನ್ನತ ಮಟ್ಟಕ್ಕೆ ಒಯ್ಯಲು ಹೊಸ ಪಠ್ಯಕ್ರಮಗಳನ್ನು ರೂಪಿಸುತ್ತಾರೆ. ಅನೇಕ ಕುಲಪತಿಗಳಿಗೆ ಪತ್ರ ಬರೆಯುತ್ತಾರೆ. 5 ದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿದ್ದ ಯಶ್ಪಾಲ್ ಉನ್ನತ ಶಿಕ್ಷಣದಲ್ಲಿ ಅಮೂಲಾಗ್ರ ಬದಲಾವಣೆ ತಂದು ಸಾಕಷ್ಟು ಹೊಸ ಪಠ್ಯಗಳನ್ನು ರೂಪಿಸುತ್ತಾರೆ. ಪ್ರಾಧ್ಯಾಪಕರು ಹಳ್ಳಿಗೆ ಹೋಗಿ ಪಾಠ ಮಾಡಬೇಕೆಂದು ಅವರು ಶಿಫಾರಸು ಮಾಡುತ್ತಾರೆ. ಅಲ್ಲಿ ವಾಸ್ತವಿಕ ಚಿತ್ರಣವನ್ನು ಅಧ್ಯಾಪಕರು ಅಧ್ಯಯನ ಮಾಡಿದರೆ ನಮ್ಮ ಭಾರತದ ಸ್ಥಿತಿಗತಿಗಳು ತಿಳಿಯುತ್ತವೆ ಎಂಬುದು ಅವರ ವಿಚಾರಧಾರೆ. ಕೇಂದ್ರದಲ್ಲಿ NDA ಸರ್ಕಾರ ಇದ್ದಾಗ ವಿಶ್ವವಿದ್ಯಾಲಯಗಳಲ್ಲಿ ಫಲಜ್ಯೋತಿಷ್ಯವನ್ನು ಪಠ್ಯವಾಗಿ ಕಲಿಸಲು ಫರ್ಮಾನು ಹೊರಡಿಸುತ್ತಾರೆ. ಯಶ್ಪಾಲ್ ಅದು ಜಾರಿಯಾಗದಂತೆ ಪ್ರತಿಭಟಿಸಿ ತಡೆಯೊಡ್ಡಿದ್ದರು. ಜನವಿಜ್ಞಾನ ಚಳವಳಿಯ ರುವಾರಿಯೂ ಆಗಿದ್ದ ಯಶ್ಪಾಲ್ ವಿಜ್ಞಾನ ಶಿಕ್ಷಣದ ಮೂಲ ಗುರಿ ಮಾನವ ಕಲ್ಯಾಣವೆಂದು ಒತ್ತಿ ಹೇಳುತ್ತಿದ್ದರು. ಪ್ರಾಣಿ, ಪಕ್ಷಿ, ಗಿಡ, ಮರ, ಹೊಲ, ಗದ್ದೆ, ಕೆರೆ, ಕಟ್ಟೆ, ಹೊಳೆ, ಹಳ್ಳ ಮುಂತಾದವುಗಳ ಸಂಕೀರ್ಣ ಸಂಬಂಧಗಳು ನಮಗೆ ಸರಿಯಾಗಿ ಅರ್ಥವಾಗಬೇಕಾದರೆ ನಾವು ಅವುಗಳನ್ನು ನೋಡಬೇಕೆಂದು ಹೇಳಿದ್ದರು. ದೇಶಾದ್ಯಂತ 5 ಯುವ ವಿಜ್ಞಾನಿಗಳ ತಂಡವನ್ನು ಕಟ್ಟಿ ಯಶ್ಪಾಲ್ ಕೆಲಸ ಮಾಡಿದರು. ಪ್ರಾಧ್ಯಾಪಕರಿಗೆ ಪ್ರಯೋಗಾಲಯದಿಂದ ಹೊರಬಂದು ಪ್ರಕೃತಿಯ ಕೌತುಕಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕೆಂದು ಅವರು ಸಲಹೆ ನೀಡಿದ್ದರು. ಗ್ರಹಣ, ಧೂಮಕೇತು, ಉಲ್ಕಾಪಾತ ಮುಂತಾದವುಗಳನ್ನು ನೋಡಲು ಶಿಕ್ಷಕರಿಗೆ ಹುರಿದುಂಬಿಸಿದ್ದರು. ಸರ್ಕಾರ ಕೂಡ ಯಶಪಾಲರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ, ಇಂದಿರಾಗಾಂಧಿ ರಾಷ್ಟ್ರ ಪ್ರಶಸ್ತಿ, ಮಾರ್ಕೋನಿ ಪ್ರಶಸ್ತಿ, ಲಾಲ್ ಬಹದ್ದೂರ್ ರಾಷ್ಟ್ರ ಪ್ರಶಸ್ತಿ, ಹೀಗೆ 10 ಪ್ರಶಸ್ತಿಗಳನ್ನು ನೀಡಿ ಗೌರವಿಸುತ್ತದೆ. ಸದಾ ನಗುಮುಖ, ಅಜಾನುಬಾಹು ವ್ಯಕ್ತಿತ್ವ, ಹೊಳೆಯುವ ಕಣ್ಣು, ಉದ್ದನೆಯ ತಲೆಗೂದಲು, ದೇಹಕ್ಕೆ ಒಪ್ಪುವಂಥ ಬಿಳಿ ಪೈಜಾಮ ಜುಬ್ಬ, ಹೆಗಲಿಗೊಂದು ಬಗಲಚೀಲ, ಅವೆಲ್ಲವೂ ಅವರ ಸರಳತೆಯನ್ನು ಎತ್ತಿ ತೋರಿಸುತ್ತಿದ್ದವು. ನೇರ ನುಡಿ, ಚತುರತೆಯ ಮಾತು, ಆಳ ವೈಜ್ಞಾನಿಕ ಚಿಂತನೆ ಎಲ್ಲರನ್ನೂ ಸೆಳೆಯುತ್ತಿದ್ದವು. ಈಗ ಯಶ್ಪಾಲ್ ಶರ್ಮಾ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರು ಮಾಡಿದ ಸಾಧನೆಗಳು ನಮ್ಮ ಜೊತೆಗೆ ಸದಾ ಇರುತ್ತವೆ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಇದೀಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕ್ಷಣದ ಧೂನೀವೆ ಕೇಳುತ್ತ ಕೇಳುತ್ತ ಕಲಿಯಿರಿ.
1: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
2: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
1: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
2: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಸಿಪಾಯಿ ರಾಮು ಎನ್ನುವಂತಹ ಒಂದು ಚಿತ್ರದ ಗೀತೆ ಕಣ್ಣ ನೋಟದಲ್ಲೇ. ಇದು ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಿ ಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಹಾಗೂ ಆರತಿ ಅವರ ಒಂದು ನಟನೆಯ ಚಿತ್ರ. ಇದು 1972 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದೀಗ ಕೇಳೋಣ. ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತ ಕುಂಬಾರ ಎನ್ನುವಂತಹ ಒಂದು ಚಿತ್ರದ ಗೀತೆ ಜೋಡಿ ಬೇಡೋ ಕಾಲವಮ್ಮ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1974 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪ್ರೊಫೆಸರ್ ಹುಚ್ಚುರಾಯ ಎನ್ನುವಂತಹ ಒಂದು ಚಿತ್ರದ ಗೀತೆ, ದೂರ ದೂರ ಅಲ್ಲೆ ನಿಲ್ಲು. ಇದು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸಿಂಧೂರ ತಿಲಕ ಎನ್ನುವಂತಹ ಒಂದು ಚಿತ್ರದ ಗೀತೆ, ಶೋಭಾನೆ ಹಾಡುವೆ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಸುನಿಲ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಚಿತ್ರದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ತಿರುಗುಬಾಣ ಎನ್ನುವಂತಹ ಒಂದು ಚಿತ್ರದ ಗೀತೆ, ಸ್ನೇಹಕ್ಕೆ ಒಂದೇ ಮಾತು. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ SP ಶೈಲಜಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು ಆರತಿ ಅಂಬರೀಶ್ ಜಯಮಾಲಾ ಅವರ ಒಂದು ಜೋಡಿಯ ಚಿತ್ರದ ಈ ಒಂದು ಗೀತೆ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಬಿಳಿ ಹೆಂಡತಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ರಂಗೇನ ಹಳ್ಳಿಯಾಗಿ. ಇದು ವಾಣಿ ಜಯರಾಮ್ ಹಾಗೂ ಕಸ್ತೂರಿ ಶಂಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಆರತಿ ಅವರು ನಟಿಸಿರುವಂತಹ ಒಂದು ಚಿತ್ರ. ಇದು 1975 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ರಂಗೇನ ಹಳ್ಳಿಯಾಗೆ, ರಂಗೇನ ಹಳ್ಳಿಯಾಗೆ, ಹಳ್ಳಿ ಅಲ್ಲಮ್ಮ, ಹಳ್ಳಿ ಹಳ್ಳಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಜಾರಿ ಬಿದ್ದ ಜಾಣ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹಳ್ಳಿಯ ತೋಟದಲ್ಲಿ. ಇದು ವಾಣಿ ಜಯರಾಮ್ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಅವರ ಒಂದು ರಚನೆ, TG ಲಿಂಗಪ್ಪ ಅವರು ಬರೆದಿರುವಂತಹ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಶ್ರೀನಿವಾಸ್ ಮೂರ್ತಿ ಅವರ ಒಂದು ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸ್ವಾತಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕುಹು ಕುಹು ಆಡುವ ಕೋಗಿಲೆ. ಇದು KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ. MS ಕಿರವಾಣಿ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶಶಿಕುಮಾರ್ ಹಾಗೂ ಸುಧಾ ರಾಣಿ ಅವರ ಒಂದು ಜೋಡಿಯ ಚಿತ್ರ. ಇದು 1994 ತೆರೆ ಕಂಡಂತಹ ಈ ಒಂದು ಚಿತ್ರದ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಿಂದಲೋ ಬಂದವರು ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಪಿ ಲಂಕೇಶ್ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಲೋಕೇಶ್ ಅವರ ಒಂದು ನಟನೆಯ ಚಿತ್ರ. ಇದು 1980 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಜಾರಿ ಬಿದ್ದ ಜಾಣ ಎನ್ನುವಂತಹ ಚಿತ್ರದ ಗೀತೆ, ಎಲ್ಲೇ ಮಾಧವನು. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ. ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ಸಂಯೋಜನೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸ್ವತಃ ಬಾಂಧವರೇ, ನೀವು ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಬೆಳವಳ್ಳದ ಮಡಿಲಲ್ಲಿ ಎನ್ನುವಂತಹ ಒಂದು ಚಿತ್ರದ ಗೀತೆ ನೋಟಕ್ಕೆ ನೋಟ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಗೀತ ಪ್ರಿಯ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ರಾಜೇಶ್ ಹಾಗೂ ಕಲ್ಪನಾ ಅವರ ಒಂದು ಜೋಡಿಯ ಚಿತ್ರ. ಇದು 1975 ರಲ್ಲಿ ತೆರೆ ಕಂಡಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೊ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಶನಿ ಪ್ರಭಾವ ಎನ್ನುವಂಥ ಒಂದು ಚಿತ್ರದ ಗೀತೆ, ಓಂ ನಮೋ ನಮೋ ಶನಿ ರಾಜ. ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಯೋಗ ನರಸಿಂಹ ಅವರ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಬಿ ಸರೋಜಾ ದೇವಿ ಹಾಗೂ ಸಂಪತ್ ಅವರ ಒಂದು ನಟನೆಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಶನಿ ಪ್ರಭಾವ ಎನ್ನುವಂತಹ ಒಂದು ಚಿತ್ರದ ಗೀತೆ, ಆನಂದದ ನಂದನ ಎನ್ನುವಂತಹ ಒಂದು ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ P ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ M ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ಭವಾನಿ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸ್ಪರ್ಶ ಎನ್ನುವಂತಹ ಒಂದು ಚಿತ್ರದ ಗೀತೆ, ಚಂದಕ್ಕಿಂತ ಚಂದ. ಇದು ಪಂಕಜ್ ಉದಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಸುದೀಪ್ ಹಾಗೂ ರೇಖಾ ಅವರ ಒಂದು ನಟನೆ. ಇದು 2000 ಇಸ್ವಿಯಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಸೋತ್ರ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಬೆಳವಳ್ಳದ ಮಡಿಲಲ್ಲಿ ಚಿತ್ರದ ಒಂದು ಗೀತೆ, ಅದುವೇ ಬೆಳವಳ್ಳದ ಮಡಿಲಲ್ಲಿ ಎನ್ನುವಂತಹ ಒಂದು ಗೀತೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯ

ಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಗೀತ ಪ್ರಿಯ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಲ್ಪನಾ ಹಾಗೂ ರಾಜೇಶ್ ಅವರ ಒಂದು ಜೋಡಿಯ ಚಿತ್ರ, ಇದು 1975ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗಾಂಧಿನಗರ ಎನ್ನುವಂಥ ಒಂದು ಚಿತ್ರದ ಗೀತೆ, ಕಾಣದ ಊರಲ್ಲಿ ನೀ ಕುಳಿತಿರುವೆ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಜಿ ಉದಯ ಶಂಕರ್ ಅವರ ಒಂದು ರಚನೆ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಲ್ಪನಾ ಅವರ ಒಂದು ಜೋಡಿಯ ಚಿತ್ರ, ಚಿತ್ರಕಥೆ ಬರೆದವರು KSL ಸ್ವಾಮಿ. ಇದು 1968 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹುಲಿ ಹೆಜ್ಜೆ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಹೂವು ಹೂವು ಮುಳ್ಳು ಜೋಡಿ ಎನ್ನುವಂತ ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1984 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ವಿಷ್ಣುವರ್ಧನ್ ಹಾಗೂ ವಿಜಯಲಕ್ಷ್ಮಿ ಸಿಂಗ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಪಟಾಕಿ ಲಕ್ಷ್ಮಿ ಪಟಾಕಿ ಎಣ್ಸಮ್ಮ ಅಂತ.
1: ಏ ಪಟಾಕಿ ಎಣ್ಸಕ್ಕೆ ಬರೀ ಊದುಬತ್ತಿ ಇದ್ರೆ ಸಾಲದು ಕಣ್ಣು, ಮತ್ತೆ
0: ತುದಿಲಿ ಬೆಂಕಿ ಇರ್ಬೇಕು.

0: ಸೂರ್ಯಂಗೆ ಟಾರ್ಚು, ಸರಸ್ವತಿಗೆ ಟ್ಯೂಷನ್, ಎಲ್ಲ ಕೊಡ್ಬೋದು. ಆದ್ರೆ ಉಪ್ಪಿಗೆ ಉಪ್ಪಿನಕಾಯ.
1: ಅಷ್ಟು ವರ್ಷದಿಂದ ನಾನು ಡೈರೆಕ್ಟ್ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ ಅಂತ ಬ್ಲೇಡ್ ಆಗ್ತಾರು.
0: ಉಪ್ಪಿ, ನಿಮ್ ನೆಕ್ಸ್ಟ್ ಸಿನಿಮಾ ಯಾವಾಗ ನೀವು ಡೈರೆಕ್ಟ್ ಮಾಡ್ತಾ ಇರೋದು? ಸಾಕಷ್ಟು ಗ್ಯಾಪ್ ಆಗೋಯ್ತಲ್ಲ ಅಂತ ಕೇಳಿದ್ರೆ,
2: ಜೀವನದಲ್ಲಿ ಮೇಲ್ ಬರಬೇಕು ಅಂದ್ರೆ ನಿನ್ನೆದು ಯೋಚನೆ ಮಾಡಬಾರ್ದು, ನಾಳೆದು ಯೋಚನೆ ಮಾಡಬಾರ್ದು, ಸದ್ಯದ ಮಾತ್ರ ಯೋಚನೆ ಮಾಡಬೇಕು.
0: ಅಲ್ಲ ಡೈರೆಕ್ಟರ್ಗೆ ಯಾವ್ದೊಂದು ಹುಡುಗಿ ನಗೋದು ಇಷ್ಟ ಆಗೋದ್ರೆ,
3: ಟೇಕ್ ಮೇಲೆ ಟೇಕು, ಟೇಕ್ ಮೇಲೆ ಟೇಕು, ಟೇಕ್ ಮೇಲೆ ಟೇಕು, ಟೇಕ್ ಮೇಲೆ ಟೇಕು, ಟೇಕ್ ಮೇಲೆ ಟೇಕು, ಟೇಕ್ ಮೇಲೆ ಟೇಕು.
0: ಸೀನ್ ನಂಬರ್ ಟೂ, ಡೈರೆಕ್ಟರ್ ಸಾಹೇಬ್ರು ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಮಾಡಲ್ ಇದಾರೆ ಅನ್ಕೊಳ್ಳಿ.
4: ಸೂಪರ್ ಸ್ಟಾರ್, ಸೂಪರ್ ಡೈರೆಕ್ಟರ್, ಸೂಪರ್ ಆಕ್ಟರ್, ಸೂಪರ್ ಲಿರಿಕ್ಸ್, ಸೂಪರ್ ರೈಟರ್.
0: ಎಲ್ಲ ಯಾಕೆ ಕತೆ ಪುರಾಣ ಬಿಡ್ತಾ ಇದೀನಿ ಅಂದ್ರೆ, ಇದೆಲ್ಲ ನಮ್ಮ ಡೈರೆಕ್ಟರ್ ಕೈಯಲ್ಲಿರೋದ್ರಿ.
1: ಯಸ್, ಇವಾಗ ಡೈರೆಕ್ಟ್ ಮಾಡ್ತಾ ಇದಾರೆ ನಮ್ಮ ಉಪ್ಪಿ ಅವರು.
0: ಯಾವ್ದು ಯಾವ್ದು ಯಾವ್ದು? ರೇಡಿಯೋ ವಾಲ್ಯೂಮ್ ಜಾಸ್ತಿ ಮಾಡಿ. ಕಮಾನ್ ಕಮಾನ್ ಕಮಾನ್.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ ನಾವು.

ನೀವ್ ಇಂಡಿಯನ್ಸ್ ಇಷ್ಟು ರಾತ್ರೆಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾಳೆ, ಇವ್ನು ಅವಳ ಜೊತೆ ಏನ್ ಮಾಡ್ತಾಳೆ ಅಂತ ಕನಸು ಕಟ್ಕೊಂಡು ನಿಮ್ ಅಮೂಲ್ಯವಾದ ರಾತ್ರಿಗಳನ್ನೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆ ಹೊರಿ ಜಲಸಿ, ಹೆಣ್ಣುತನ ಅಂದ ತೋರಿಸ್ರೆ ನೀವೆಲ್ಲ ಹೊಲಸ್ ಕತೆ ಕಟ್ತೀರಾ ಅಂದನ್ ಸಮುದ್ರ ಬಹಿಷ್ಕಾರ ಆಗ್ತೀರಾ. ಇನ್ನು ಈ ದೇಶ ಅಂದವಾಗ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಇರಬೇಕು, ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಆರಾಮ ಓಡಾಡ್ಕೊಂಡು ಇರಬೇಕು, ಅವ್ರು ಯಾರು ಕೇಳಬಾರ್ದು. ಅದಕ್ಕೆ ತಾನೆ ಬ್ರಿಟಿಷ್ ನಮ್ಗೆ ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಬಂತು ಅಂತ ವರ್ಷಕ್ಕೊಂದ್ಸತಿ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತಟ್ಬಿಟ್ಟು ಸ್ವೀಟ್ ತಿಂತೀರಾ. ಈ ದೇಶದಲ್ಲಿ ಒಂದೇ ಒಂದು ಹುಡುಗಿ ಅವ್ಳು ಇಷ್ಟ ಆಗತ್ತರ ಡ್ರೆಸ್ ಹಾಕೊಂಡಾಗ ಬಿಟ್ಟಿದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಪಬ್ಲಿಕ್ ಅಲ್ಲಿ ಆರಾಮಾಗಿ ಎರಡವರು ಮಾತಾಡಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗದೆ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗನ್ನ ಹುಡುಗಿ ಮದುವೆ ಆಗಬೇಕು, ಇದು ನಿಮ್ಮ ಸಂಪ್ರದಾಯ. ಟ್ರೆಡಿಷನಲ್ ರೇಪಿಸ್ಟ್ ಗಳು ಮಾಡ್ತಿರೋಂತ ಫ್ಯಾಮಿಲಿ ಬಲಾತ್ಕಾರ ಅರೇಂಜ್ಡ್ ಅತ್ಯಾಚಾರ. ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದ ಅಡಿಲಿ ಹಾಕಿ ಬೆಳವಣಿಗೆನೆಲ್ಲ ಭಗವಂತನಿಗೆ ಬಲಿ ಕೊಟ್ಟು ಮನುಷ್ಯರ ಸ್ವಾತಂತ್ರ್ಯನ ಸಂಪ್ರದಾಯ ಅನ್ನೋ ಶೋಲೆ ಕೇರಿಸಿ ಕಷ್ಟಪಟ್ಟು ಮೇಲ್ಬರೋನ್ನೆಲ್ಲ ಕಟ್ಟಪಾಡಲ್ಲಿ ಕಟ್ ಹಾಕಿ ಭಾವನೆಗಳನ್ನ ನೂರಾರು ಭಾಷೆಯಲ್ಲಿ ಬಂದಿಸಿ ಜಾಲಿಯಾಗಿರೋನ್ನ ಜಾತಿಲಿ ಜಾಲಾಡಿ ಮಾತಾಡೋರ್ನ ಮತಪೆಟ್ಟಿಗೆಯಲ್ಲಿ ಹಾಕಿ ಮೂರ್ಖರನ್ನ ಮುಖಂಡರ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತ್ರ ಟ್ರೆಂಡ್ ಇಷ್ಟ ಆಗಲ್ಲ ಬಾಲ. ಬಟ್ ಐ ಡೋಂಟ್ ಕ್ಯಾರ್, ಐ ಡೋಂಟ್ ಕ್ಯಾರ್.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: You
1: ಇಲ್ಲಿಲ್ದೆಲ್ಲೋ ಮಾಡಕ್ಕಾಗಲ್ವೇ, ಡೌ ಮಾಡೋ ಕಂಡ್ರೆ ನಂಗಾಗಲ್ವೇ.

ದಿಲ್ಲಿಲ್ದೆ ಲವ್ ಮಾಡಕ್ಕಾಗಲ್ವೇ, ಲವ್ ಮಾಡೋರ್ ಕಂಡ್ರೆ ನಂಗಾಗಲ್ವೇ.

ಹಣ್ಣಿನಲ್ಲಿ ರಾಮರಸ, ಕೆನ್ನೆಯಲ್ಲಿ ಸೋಮರಸ, ತುಳಿಗಳಲ್ಲಿ ಜೇನರಸ, ಸರಸ ಸರಸ. ಪ್ರೀತಿ ಇಲ್ಲದೆ ಇದ್ರೆ ನೀನು ಝೀರೋ, ನಾನು ಝೀರೋ.

0: ಕೊಂಡಿದ್ದೀವಿ. ಒಂದು ಹೊತ್ತಲ್ಲಿ ಕೋರ್ಸ್ ಯಾವುದು ನೆನಪಾಗಿಲ್ಲ. ಒನ್ ವೇ ಲವ್ ಆಗದೆ ಟೆನ್ಷನಲ್ಲಿದ್ದೀವಿ. ಒಂದಿಷ್ಟಿಷ್ಟಿಷ್ಟು ಬಿಟ್ಕೊಂಡು ಬೈಕ್ ಸಗಣಿ ಹಾಕೊಂಡು ಇಡೀ ಜಗತ್ತಿಗೆ ಮಕ್ಕೋಗಿದ್ದು ನವಯುವಕರ ಕರ್ತವ್ಯ ಕಲಾ.
1: ಓಕಣ ಓಕಣ ಓಕಣ ಹಾಕ್ಲಾ.

0: ಬುಡ್ಲಾ ಮಂಡ್ಯಾರ ತುಂಬಾ ಸಾಣೆ ಹಿಡಿದ್ರೆ ಚಾಕು ಇರಲ್ಲ, ಹ್ಯಾಂಡಲ್ ಇರ್ತದೆ. ಸುಳ್ಳು ಒರಿಜಿನಲ್ ಸತ್ಯ ಡೂಪ್ಲಿಕೇಟ್. ಸಾಂಬ್ರಾಣಿ ಹೋಗಿ ಹಂಗೆ 3 ದಿನದ ಬಾಳ್. ಎಕ್ಸ್ಟ್ರಾಡಿನರಿ. ಮೊಟ್ಟೆ ತಿಂದ್ರೆ ಮರಿ ಇಲ್ಲ, ಕೋಳಿ ತಿಂದ್ರೆ ಮೊಟ್ಟಿಲ್ಲ. ಪಾಪ ಮಾಡಿದ್ರೆ ಪೇಮೆಂಟ್ ಇದೆ, ಸ್ವಪ್ನಕ್ಕೆ ಬಡ್ಡಿ ಬೀಳ್ತದೆ. ಲೆಕ್ಕ ಬರ್ಕಳಿ ಬರ್ಕಳಿ ಬರ್ಕಳಿ.
1: ಹೂವಿ ಕೆಲ್ಸ ಇಲ್ಲ ಅರಳುತ್ತವೆ, ಹುಡುಗರ ಕೆಲ್ಸ ಇಲ್ಲ ನರಳುತ್ತವೆ. ಒಂದಿಷ್ಟು ಹಿಂಗೆ ಹೇಳ್ತೀವಿ.

ಮಾಡಿದನು. ಆ ಭೂಪತಿರಾಯ ಅವಳ ಸೌಂದರ್ಯ ನೋಡ್ತಾ ನಿಂತಿದ್ದಾನೆ. ಆ ರತಿ ತಾನು ಮುನಿಪುತ್ರಿ ಅನ್ನೋದನ್ನ ಮರೆತಿದ್ದಾಳೆ. ಇನ್ನೇನು ಆ ಜೋಡಿ ಒಂದಾಗಬೇಕು ಅನ್ನೋಷ್ಟರಲ್ಲಿ ಅವಳ ತಂದೆ ತೂರ್ಥೆ ಕಾಮದಾಸಿಗೆ ಬಲಿಯಾದ ನೀನು ನನ್ನ ಪುತ್ರಿಯಲ್ಲ, ನೀವಿಬ್ರು ಕಲ್ಲಾ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದೀರಿ?
6: ಅದಾ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
7: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
6: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7 ರಿಂದ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಆಹಾರವೆ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
4: ಇದುವರೆಗೂ ಹರಿಕಥಾ ವಿದ್ವಾಂಸರಾದ ಶ್ರೀ ಗುರುರಾಜಲು ನಾಯ್ಡು ಅವರ ಕಂಠಸಿರಿಯಲ್ಲಿ ಕೇಳಿದಿರಿ ಹರಿಕಥೆ ಶ್ರೀಕೃಷ್ಣಾವತಾರ. ಈಗ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಶುಕ್ಲಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವಿದಸ್ತರೆಯಾಪಿ ಪೂಜ್ಯ ಸರ್ವಂ ಯತೇವ ನಿಯಮೇನ ವಧನ್ವಯಾನಾಂ. ಆದ್ಯಸ್ನ ಗುಡೇರ್ವ ಗುಡಾಭಿ ಶ್ರೀರಾಮ ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶ ದಯಾಭಾತ್ರಂ ನಿಭಕ್ತ್ಯಾದಿ ಗುಣಾನ್ನವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾ ಮಾದರ್ಮುನಿಂ.

ಕೀರ್ತನಾರಂಭ ಕಾಲದಲ್ಲಿ ಪರಮಾತ್ಮನು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ

ದ್ವಾಪರ ಯುಗದಲ್ಲಿ ಒಮ್ಮೆ ಭೂದೇವಿ ಬ್ರಹ್ಮಾಂಡದಲ್ಲಿ ಅಹಂಕಾರದಿಂದ ಪ್ರಮತ್ತರಾಗಿರತಕ್ಕಂಥ ದುರ್ಮಾರ್ಗಗಳನ್ನು ಹೊರಲಾರೆ ಎಂಬುದಾಗಿ ಹೇಳಿ ಬ್ರಹ್ಮದೇವನಲ್ಲಿ ಮೊರೆಯಿಟ್ಟಾಗ ಬ್ರಹ್ಮದೇವ ಭೂದೇವಿಯ ಮೊರೆಯನ್ನು ಕೇಳಿ ಹೇಳಿದನಂತೆ, ನಾವೆಲ್ಲರೂ ಜಗದೊಡೆಯನಾದ ಪರಮಾತ್ಮನಲ್ಲಿ ಹೋಗಿ ಮೊರೆಯಿಡೋಣ, ನಡೆಯಿರಿ ಎಂದು. ಎಲ್ಲರೂ ಏಕಕಾಲದಲ್ಲಿ ಬಂದು ಕ್ಷೀರ ಶರದಿ ಶಯನನಾದ ಶ್ರೀಮನ್ನಾರಾಯಣನನ್ನು ಕುರಿತು ಪರಮಾತ್ಮ, ರಕ್ಕಸರಂತೆ ಮೆರೆಯಬಹುದಾದ ಪ್ರಮತ್ತರಾದ ಈ ಕ್ಷತ್ರಿಯರು ದುರ್ಮಾರ್ಗಿಗಳ ಹಾವಳಿಯಿಂದ ಧರೆ ಹಾಳಾಗುತ್ತಿದೆ, ಕಾಪಾಡು ಎಂದು ಬೇಡಿದಾಗ ಅಭಯ ನೀಡಿದನಂತೆ. ಅತಿ ಕ್ಷಿಪ್ರದಲ್ಲಿಯೇ ನಾನು ಅವತರಿಸಿ ಭೂಭಾರವನ್ನು ಇಳಿಸುತ್ತೇನೆ ಎಂಬುದಾಗಿ. ಆ ಪರಮಾತ್ಮನ ಅವತಾರದ ಕಾಲವನ್ನು ಸಕಲ ದೇವರುಗಳೆಲ್ಲರೂ ನಿರೀಕ್ಷಣೆಯನ್ನು ಮಾಡುತ್ತಿರುವಂತೆಯೇ ಇಲ್ಲಿ ಮಥುರಾನಗರದಲ್ಲಿ ಯಾದವ ಕುಲನಾಥನಾಗಿರ್ತಕ್ಕಂಥ ಉಗ್ರಸೇನ ಮಹಾರಾಜನ ಮಗನಾದ ಕಂಸ ದುರ್ಮಾರ್ಗಿಯಾಗಿ ತನ್ನ ತಂದೆಯನ್ನೇ ಸೆರೆಯಲ್ಲಿಟ್ಟು ತಾನೇ ಅಧಿಪನೆಂದೆನಿಸಿ ಸಾಧು ಸಂತ ಶರಣರೆನಿಸಿದವರೆನ್ನೆಲ್ಲರನ್ನೂ ಸದೆಬಡಿಯುತ್ತ ತಾನೇ ತಾನಾಗಿ ಮೆರೆಯುತ್ತಿದ್ದಾನೆ. ಆತನ ಅತಿ ಪ್ರೀತಿಯ ತಂಗಿಯಾಗಿರ್ತಕ್ಕಂಥ ದೇವಕಿಗೆ ವಸುದೇವನೆಂಬ ವರನ ನೋಡಿ ವಿವಾಹವನ್ನು ಮಾಡಿ ತಾನೇ ಅವರ ಮೆರವಣಿಗೆಯನ್ನು ಮಾಡಿಸಬೇಕು ಎಂಬುದಾಗಿ ರಥದಲ್ಲಿ ಕೂರಿಸಿಕೊಂಡು ಬರುತ್ತಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಗಡ ಗಡ ಗಡ ಗಡ ಗಡ ಗಡ ಎಂದು ಶಬ್ದಾಯಿತು. ಏನದು ಎಂದರೆ ಅಶರೀರವಾಣಿಯಾಗುತ್ತಿದೆಯಂತೆ. ಅಯ್ಯ ಆವಸ

ಅಶರೀರವಾಣಿ ನುಡಿಯಿತಂತೆ. ಕಂಸಭೂಪಾಲ, ಏನು ಬಹು ಸಂತೋಷದಲ್ಲಿರುವೆ ಕೇಳು. ಯಾವ ತಂಗಿಯ ವಿವಾಹ ಮಹೋತ್ಸವದ ಸಂತೋಷದಲ್ಲಿ ನೀನಿರುವೆಯೋ, ಆಕೆಯಲ್ಲಿ ಹುಟ್ಟುವ ಅಷ್ಟಮಾಗರ್ಭ ಅಂದರೆ ಎಂಟನೆಯ ಮಗುವಿನಿಂದ ನಿನಗೆ ಮರಣ. ಯಾವ ತಂಗಿಯ ವಿವಾಹ ಮಹೋತ್ಸವಕ್ಕೆ ಸಂತೋಷ ಭರಿತನಾಗಿ ನಾನು ಉತ್ಸುಕನಾಗಿ ಹೊರಟಿರುವೆನೋ, ಅಂಥವಳ ಗರ್ಭದಲ್ಲಿ ಜನಿಸುವನಿಂದ ನನಗೆ ಮರಣ. ಅವಳಿದ್ದರಲ್ಲವೇ ಸಂತಾನ, ಅವಳೇ ಇಲ್ಲದಂತೆ ಮಾಡ್ತೇನೆ ಎಂಬುದಾಗಿ ಸೊಂಟದಿಂದ ಖಡ್ಗವನ್ನು ಹೀರಿದ. ದೇವಕಿಯ ಮುಂದಲೆಯನ್ನು ಹಿಡಿದು ಧರಧರನೆ ಕಪ್ಪಳಿಸಿದ. ಕಂಠಕ್ಕೆ ದುರಿಯಿಟ್ಟು ಖಡ್ಗವನ ಮೇಲೆ ಕೆತ್ತಿದ. ಕೂಡಲೇ ವಸುದೇವ ಬಂದು ಕೈಗಳನ್ನು ಜೋಡಿಸಿದ. ಅಯ್ಯ ಮಹಾನುಭಾವ, ನನ್ನದೊಂದು ಪ್ರಾರ್ಥನೆಯನ್ನು ಕೇಳು. ಈ ಮಹಾನುಭಾವಳಾದ ದೇವಕಿ ನನ್ನನ್ನು ವಿವಾಹವಾಗಿದ್ದರಿಂದಲ್ಲವೇ ಇಂಥ ಸಂಕಟ. ಆದ್ದರಿಂದ ದಯಮಾಡಿ ನನ್ನನ್ನು ಸಂಹಾರ ಮಾಡಿಬಿಡು, ನಾನೇ ಇಲ್ಲದೆ ಹೋದರೆ ಸಂತಾನ ಪ್ರಾಪ್ತವಾಗುವುದಿಲ್ಲವಲ್ಲ. ಅದೂ ನಿಜವೇ, ನಿನ್ನ ಸಂಹಾರ ಮಾಡ್ತೇನೆ. ದೇವಕಿ ಪಾದ ಹಿಡಿದ್ಲು. ಅಣ್ಣ ಅಣ್ಣ, ನನ್ನನ್ನು ಮದುವೆಯಾದ ಮರು ಕ್ಷಣದಲ್ಲಿಯೇ ನನ್ನ ಪತಿಗೆ ಮರಣ ಎಂದರೆ ನಾನು ಲೋಕದಲ್ಲಿ ಎಂಥ ನಿರ್ಭಾಗ್ಯಳಾಗ್ತೇನಣ್ಣ. ಅಣ್ಣ, ಪತಿಯನ್ನು ಕಳೆದುಕೊಂಡ ವಿಧವೆಯಾಗಿ ಈ ಜಗತ್ತಿನಲ್ಲಿ ಬಾಳುವುದಕ್ಕಿಂತಲೂ ಸಾಯುವುದೇ ಮೇಲಲ್ವೇನಣ್ಣ. ಅಣ್ಣ, ಅವರು ಸುಖವಾಗಿ ಎಲ್ಲಿಯಾದರೂ ಇರಲಿ, ನನ್ನನ್ನು ಕೊಂದು ಹಾಕಿಬಿಡಣ್ಣ. ಕಂಸ ಯೋಚನೆಯನ್ನು ಮಾಡುವಾಗ

0: ಮಾಧವ ಹೇಳಿದ, ಅಯ್ಯ ಕಂಸಭೂಪಾಲ, ನಾನೊಂದು ಮಾತನ್ನು ಹೇಳಲಿ, ಇವಳ ಗರ್ಭದಲ್ಲಿ ಜನಿಸುವ ಮಕ್ಕಳಿಂದಲ್ಲವೇ ನಿನಗೆ ಮರಣ, ಆದ್ದರಿಂದ ನಾನು ನಿನಗೆ ವಚನವನ್ನು ಕೊಡ್ತೇನೆ, ನಮ್ಮಲ್ಲಿ ಮಕ್ಕಳು ಅವತಾರವಾದ ಕೂಡಲೇ ಅದನ್ನು ತಂದು ನಿನಗೆ ಒಪ್ಪಿಸಿಬಿಡ್ತೇನೆ, ಆ ಮಕ್ಕಳನ್ನು ಸಂಹಾರ ಮಾಡಿಬಿಟ್ರೆ ನಿನ್ನ ಶತ್ರು ಸಂಹಾರವಾಗುತ್ತಲ್ಲ. ಕಂಸ ಯೋಚನೆ ಮಾಡಿದ, ಅದು ನಿಜವೇ. ಹೋಗು ವಸುದೇವ, ನಿನ್ನ ಮಾತಿಗೆ ನಾನು ಅಭಿಮಾನದಿಂದ ಅವಕಾಶವನ್ನು ಕೊಟ್ಟಿದ್ದೇನೆ, ಹೋಗು. ವಸುದೇವ ಪತ್ನಿ ಸಹಿತನಾಗಿ ಹಿಂತಿರುಗಿ ಬಂದ. ಕಾಲ ಕಳೆಯುತ್ತಿದೆ, ಸ್ವಲ್ಪ ಕಾಲವಾಗುವುದರೊಳಗಾಗಿ ಗರ್ಭವತಿಯಾಗಿ ಒಂದು ಗಂಡು ಮಗುವನ್ನು ಪಡೆದಿದ್ದಾಳೆ ದೇವಕಿ. ಮಾತಿನಂತೆ ವಸುದೇವ ಆ ಮಗುವನ್ನು ತಂದು ಒಪ್ಪಿಸಿದರಂತೆ. ಒಪ್ಪಿಸಿದರೆ ಕಂಸಭೂಪಾಲನಿಗೆ ಸಂತೋಷವಾಗಿ ಹೋಯಿತು. ವಸುದೇವ ಮಾತಿನಂತೆ ನಡೆದವನಾದ್ದರಿಂದ ಎಂಟನೇ ಮಗುವಿನಿಂದ ತಾನೇ ನನಗೆ ಮರಣ, ಹೋಗು ಈ ಮಕ್ಕಳನ್ನೆಲ್ಲ ಕಾಪಾಡ್ಕೋ ಹೋಗು. ಸಂತೋಷ ಭರಿತರಾಗೇನೋ ಬಂದ, ಆದರೆ ಮನಸ್ಸಿನಲ್ಲಿ ಅನುಮಾನ ವಸುದೇವರಿಗೆ, ಈ ದುರ್ಮಾರ್ಗಿಯ ಮನಸ್ಸು ಯಾವ ನಿಮಿಷದಲ್ಲಿ ಏನಾಗುತ್ತೋ ಏನಾಗುತ್ತೋ ಏನಾಗುತ್ತೋ ಎಂದು. ಕೊನೆಗೆ ಒಂದು ದಿನ ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು, ನಾರಾಯಣ, ಕಂಸ ಕೇಳಿದ, ಗುರುಗಳೇ, ನಾನು ನನ್ನ ತಂಗಿಯ ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ಕೇಳಿದ ನುಡಿ ಎಂದರೆ ಅಶರೀರವಾಣಿ, ಈ ರೀತಿಯಾಗಿ ನುಡಿಯುತ್ತಲ್ಲ, ಇದಕ್ಕೇನು ಹೇಳೋದು ಗುರುಗಳೇ? ಅಯ್ಯ ಈಗೇನಾಗಿದೆ, ಈಗೊಂದು ಗಂಡು ಮಗುವಾಗಿದೆ, ನಾನದನ್ನ ಬದುಕಿಕೊಳ್ಳಲು ಅವಕಾಶ ಕೊಟ್ಟಿದ್ದೇನೆ. ನಾರದರ ಯೋಚನೆ ಮಾಡಿದ್ರು, ಭೂಭಾರ ಬೇಗಿಳಿಬೇಕಾದ್ರೆ ಇವನು ಪಾಪದ ಭಾರ ಹೆಚ್ಚಾಗಬೇಕು, ಇವನ ಪಾಪದ ಭಾರ ಹೆಚ್ಚಾಗದೆ ಭಕ್ತ ಜನರ ಮೊರೆಯು ಹರಿಗೆ ಕೇಳದೆ ಹರಿತಾನು ಬೇಗ ಬರುವುದಿಲ್ಲ ಎಂದು ತೀರ್ಮಾನಿಸಿ, ಕಂಸಭೂಪಾಲ ದೇವತೆಗಳ ಲೆಕ್ಕ ನಿನಗೆ ಗೊತ್ತಾಗಲ್ಲ, ಅವರು ಯಾವ ರೀತಿಯಲ್ಲಿ ಲೆಕ್ಕ ಹಾಕೊಳ್ತಾರೋ ಏನೋ, ಈಗ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಕೊನೆ ಎಂಟಾದರೂ ಆಗಬಹುದು, ಎಂಟಿಂದ ಒಂದು ಎರಡು ಮೂರು ಲೆಕ್ಕ ಹಾಕಿದರೆ ಮೊದಲನೇದು ಎಂಟಾದರೂ ಆಗಬಹುದು.
1: ಹೌದು ಗುರುಗಳೇ, ದೇವತೆಗಳು ಏನು ಬೇಕಾದರೂ ಮೋಸ ಮಾಡಬಲ್ಲರು. ಹಾಗಾದರೆ ನನ್ನ ತಂಗಿಯಿಂದ ಇಷ್ಟೊಂದು ಅನರ್ಥವಿರುವುದಾದರೆ ನೋಡಿ ಈಗಲೇ ಎಂಬುದಾಗಿ ಪುನಃ ದೇವಕಿ ವಸುದೇವರನ್ನು ಹಿಡಿದು ತರಿಸಿದ. ಆ ಮಕ್ಕಳನ್ನೆಲ್ಲ ಹಿಡಿದು ಒಂದೊಂದಾಗಿ ಕೊಲ್ಲಲಾರಂಭಿಸಿದ. ಏನಾಗುತ್ತಿದೆ? ಒಂದು ಎರಡು ಮೂರು ನಾಲ್ಕು ತರದೊಳಗೆ

ಒಂದು ಎರಡು ಮೂರು ನಾಲ್ಕು ಐದು ಆರು ಮಕ್ಕಳನ್ನ ಹೀಗೆ ಕೊಲೆ ಮಾಡಿದನಂತೆ. ತಾಯಿ ತಂದೆಗಳ ಎದುರಿಗೆ ಸಂಹಾರ ಮಾಡುತ್ತಿದ್ದರೆ ಆ ಮಗುವಿನ ಸಂಹಾರವನ್ನು ನೋಡಿದ ದೇವಿಕಿ ಹಾಗೆ ಮೂರ್ಛಿತಳಾಗಿ ಬಿದ್ದು ಕಣ್ಣೀರನ್ನು ಸುರಿಸಿ, ಪರಮಾತ್ಮ ಮಕ್ಕಳಿಲ್ಲ ಎಂದು ವ್ರತ ನೇಮಗಳನ್ನು ಮಾಡುವರೆಷ್ಟೋ ಜನರಿದ್ದರೂ ನನಗೆ ಹೀಗಾಗುತ್ತಿದೆಯೇ ಎಂದು ಸಂಕಟ ಪಡುತ್ತಿದ್ದಾಳೆ. ಏಳನೇ ಗರ್ಭ ಧರಿಸಿದಾಗ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಯೋಗಮಾಯಿಯನ್ನು ಕರೆದರಂತೆ. ಯೋಗಮಾಯಾ, ಇದು ಈ ದೇವಕಿ ಗರ್ಭದಲ್ಲಿರಬಹುದಾಗಿರ್ತಕ್ಕಂಥ ಈ ಮಹಾನುಭಾವ ಆದಿಶೇಷ ಅವತಾರಿಯಾದ್ದರಿಂದ ಈತನನ್ನು ಕೊಂಡೊಯ್ದು ನಂದಗೋಕುಲದಲ್ಲಿರುವ ವಸುದೇವನ ಪತ್ನಿಯಾಗಿರ್ತಕ್ಕಂಥ ರೋಹಿಣಿಯ ಗರ್ಭದಲ್ಲಿ ಇಟ್ಟು ಬಾ. ಏಳನೇ ಗರ್ಭವನ ಅಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟು ಅವತಾರವಾದದ್ದರಿಂದಲೇ ಆತನಿಗೆ ಸಂಕರ್ಷಣ ಎಂದಲೂ ಹೆಸರಾಯಿತಂತೆ. ಇಲ್ಲೇನು ತಿಳಿದರು ಎಂದರೆ ಏಳನೇ ಗರ್ಭ ಕರಗಿ ಹೋಯಿತು. ಮುಂದೆ ಪರಮಾತ್ಮ ಹೇಳಿದ, ಯೋಗಮಾಯ ನಾನು ಎಂಟನೇ ಗರ್ಭದಲ್ಲಿ ಅವತರಿಸುವ ಸಮಯಕ್ಕೆ ಸರಿಯಾಗಿ ನೀನು ಗೋಕುಲದಲ್ಲಿರುವ ನಂದಗೋಪನ ಹೆಂಡತಿಯಾದ ಯಶೋದೆಯ ಗರ್ಭದಲ್ಲಿ ಅವತರಿಸಬೇಕು. ಆಗಬಹುದು ಸ್ವಾಮಿ, ಎಂಟನೆಯ ಗರ್ಭವನ್ನು ಧರಿಸಿದ್ದಾಳೆ ದೇವಕಿ ದೇವಿ. ಮಾಸ ಒಂದು ಎರಡು ಮೂರ್ ನಾಲ್ಕು ತೆರದಿ ನವ ಮಾಸ ಕಳೆಯೇ. ಆ ತಾಯಿ ಅಳುತ್ತಾಳಂತೆ ಗಂಡನಲ್ಲಿ, ಏಕೆ ನನ್ನ ಈ ಜನ್ಮ? ಒಂದು ಮಗುವಾದರೂ ನನ್ನನ್ನು ಅಮ್ಮ ಎಂದ ಶಬ್ದವನ್ನು ಕೇಳಿದ್ದೇ ಇಲ್ಲ, ಲಾಲಿಸಲಿಲ್ಲ, ಪಾಲಿಸಲಿಲ್ಲ, ತೂಗಾಡಿ ಮಗುವನ್ನ ನಾನು ಮಲಗಿಸಲಿಲ್ಲ. ಮಕ್ಕಳನ್ನು ಹಡೆದ ಈ ತಾಯಿಯ ಜನ್ಮಕ್ಕೆ ದಿಕ್ಕ. ಸ್ವಾಮಿ, ಹೀಗಾಯಿತೆ. ಇನ್ನು ಹುಟ್ಟಬಹುದಾದ ಈ ಮಗನೂ ಸಹ ಇವನೇ ಶತ್ರು ಎಂದು ತಿಳಿದು ನನ್ನಣ್ಣ ಉಳಿಸುವನೇ. ಆಗ ವಸುದೇವ ಹೇಳಿದ, ದೇವಿ ಏನಾಗಬೇಕು ಎಂದು ದೈವ ಸಂಕಲ್ಪವೋ ಅದಕ್ಕೆ ಯಾರು ಎದುರಲ್ಲ, ಶಾಂತಳಾಗು, ಶಾಂತಳಾಗು ಎನ್ನುವಾಗ ಆ ದಿನ ಪ್ರಾಪ್ತವಾಗಿದೆ. ಭಗವಂತ ತಾನು ಅವತರಿಸುವ ಕಾಲ ಶ್ರಾವಣ ಮಾಸ, ರೋಹಿಣಿಯ ನಕ್ಷತ್ರ, ಅಷ್ಟಮಿ ಅರ್ಧರಾತ್ರಿಯ ಸಮಯ, ಮಳೆ ಭರ್ರನೆ ಸುರಿಯುತ್ತಿದೆಯಂತೆ. ಆ ಸಮಯದಲ್ಲಿ ಭಗವಂತ ತಾನು ಪ್ರತ್ಯಕ್ಷನಾಗಿದ್ದಾನೆ. ಶಂಕುಚಕ್ರ ಗದಾ ಪದ್ಮಗಳ ಪಿಡಿದು ದರ್ಶನವ ನೀಡಿ ಅಭಯವನು

ವಸುದೇವ ದೇವಕಿಯರೇ, ನಾನೀಗ ಶಿಶುರೂಪದಲ್ಲಿ ಅವತರಿಸಿದಾಗ ಕೂಡಲೇ ನನ್ನನ್ನು ಕೊಂಡೊಯ್ದು ನಂದ ಗೋಕುಲದಲ್ಲಿ ನಂದನ ಮನೆಯ ಆ ಯಶೋದೆಯ ಬಳೆಯಲ್ಲಿರುವ ಮಗುವಿನ ಬಳೆಯಲ್ಲಿಟ್ಟು ಆ ಮಗುವನ್ನು ತಂದಿರಿಸಿ ಮುಂದಿನ ಕಾರ್ಯಗಳನ್ನೆಲ್ಲ ಸುಗಮವಾಗಿ ನಡೆಯುತ್ತೆ. ಎದುರು ನೋಡುತ್ತಿದ್ದಂತೆ ಅವತರಿಸಿದನಂತೆ ಪರಮಾತ್ಮ, ಅವತರಿಸಿದ

ಅವತರಿಸಿದ್ದಾನೆ ಪರಮಾತ್ಮ ಶಿಶುರೂಪದಲ್ಲಿ. ಕಂಡೊಡನೆಯೇ ಆ ಮಗುವನ್ನ ನಮಸ್ಕರಿಸಬೇಕೆಂಬ ಭಾವ ಬಂದರೆ ಮಾಯ ಕವಚುವಂತೆ ಬಾಡಿದನಂತೆ ವಸುದೇವ ನೋಡಿದ. ಹಾಗಾದರೆ ಈಗ ನಾನು ಈ ಮಗುವನ್ನ ಹೇಗೆ ಎತ್ಕೊಂಡು ಹೋಗಲಿ, ಕೈಗಳಿಗೆ ಸಂಕೋಲೆಗಳಿದೆಯಲ್ಲ ಎಂದರೆ ಛಡ ಛಡೀರನೆ ಸಲ್ಲಾಯಿತು, ಸಂಕೋಲೆಗಳೆಲ್ಲ ಕಳಚಿ ಬಿದ್ದು ಹೋಯಿತು. ಆ ಮಗುವನ್ನು ಹೊತ್ತು ಹೋಗಲು ಸಣ್ಣದಾದ ಒಂದು ಬುಟ್ಟಿ ಬಂದಿದೆ. ಅದನ್ನು ಹೊತ್ತ ದೇವಕಿ ಕೇಳಿದ್ಲಂತೆ, ಸ್ವಾಮಿ ಹೊರಗಡೆ ಸೇವಕರಿದ್ದಾರಲ್ಲ, ಆ ಪರಮಾತ್ಮನೇ ಮಾರ್ಗ ತೋರ್ತಾನೆ ಅನ್ನುವಾಗ ಆ ಹೊರಗಡೆ ನಿಂತಿದ್ದ ಸೇವಕರಿಗೆಲ್ಲ ಗಾಢಾಂದ ನಿದ್ರೆ. ಹಾಗಾಗಿ ಸ್ವರಗಿ ಒಬ್ಬರ ಮೇಲೊಬ್ಬರು ಬಿದ್ದುಬಿಟ್ರು. ಬಾಗಿಲು ತನಗೆ ತಾನೆ ತೆರೆದಿದೆಯಂತೆ. ತಲೆಯ ಮೇಲೆ ಹೊತ್ತ ಈ ಮಹಾನುಭಾವನಾದ ವಸುದೇವ ಸೆರೆಮನೆಯಿಂದ ಹೊರಟ, ಸಮೀಪದಲ್ಲೇ ಇರುವ ನಂದ ಗೋಕುಲವನ್ನು ಸೇರಬೇಕು ಎಂದು. ಭರ್ರನೆ ಮಳೆ ಸುರಿಯುತ್ತಿದೆ, ಸುರಿಯುವ ಮಳೆಯನ್ನು ಕಂಡ ಏನು ಮಾಡಲಿ ನಾನು, ಏನಾದರೂ ಆಗಲಿ ಪರಮಾತ್ಮ ನಿನ್ನ ಚಿತ್ತ ಎಂದು ಹೊರಟರೆ ನೋಡಿದನಂತೆ ಆದಿಶೇಷ. ಅಯ್ಯಯ್ಯೋ, ಭೂಭಾರವನ್ನಿಳಿಸಲು ಅವತರಿಸಿರುವ ನನ್ನೊಡೆಯನಿಗೆ ಮಳೆಗೆಂದರೆ ಅರ್ಥವೇನು ಎಂದು ಹಿಂಬದಿಯಿಂದ ತನ್ನ ಹೆಡೆಯನ್ನು ಬಿಚ್ಚಿ ಆ ಪರಮಾತ್ಮನಿಗೆ ಕೊಡೆಯೋಪಾದೆಯಲ್ಲಿ ತಾನು ನೆರಳನ್ನು ನೀಡುತ್ತಿದ್ದಾನೆ ಮಳೆ ಬೀಳದಂತೆ. ತಲೆ ಮೇಲೆ ಹೊತ್ತ ಆ ಮಣಿಯ ಪ್ರಕಾಶ ಕತ್ತಲೆಲ್ಲ ಆವರಿಸಿರುವ ಎಡೆಯಲ್ಲಿ ಆದಿಶೇಷನ ಪಣೆಯೊಳಗೆ ಇರುವ ಆ ಪ್ರಕಾಶದಿಂದಲೇ ಮುಂದೆ ಮುಂದೆ ಸರಿದು ಹೋಗುತ್ತಿದ್ದಾನಂತೆ. ಸರಿಯುತ್ತಿದ್ದರೆ ಅಡ್ಡವಾಗಿದೆ ಯಮುನಾ ನದಿ. ಆ ಯಮುನಾ ನದಿ ಅಡ್ಡವಾದರೂ ಸಹ ಮಹಾನುಭಾವನಾದಂತ ವಸುದೇವ ಲೆಕ್ಕಿಸಲಿಲ್ಲ. ಪರಮಾತ್ಮನೇ ಇರುವಾಗ ನನಗಿದರೇನು ಭಯ ಎಂಬುದಾಗಿ ಮುಂದಕ್ಕೆ ಸಾಗಿದ. ಸಾಗುತ್ತಿದ್ದರೆ ಮೊಣಕಾಲವರೆಗೂ ಇದ್ದ ಆ ನದಿ ಬರುತ್ತ ಸೊಂಟದವರೆಗೂ ಬಂದಿದೆ, ಸೊಂಟದಿಂದ ಮೇಲ್ಭಾಗ ಕಂಠಕ್ಕೆ ಬಂದಿದೆ. ಇದನ್ನು ಅಂಜದೆ ಆ ಮಹಾನುಭಾವನಾದವನು ಮುಂದೆ ಸರಿಯುತ್ತಿದ್ದರೆ ಭರ್ರನ ಮೇಲೇರಿತಂತೆ. ಕಾರಣ ಅಲ್ಲಿ ಪರಮಾತ್ಮ ಬುಟ್ಟಿಯಲ್ಲಿ ಒಂದು ಎರಡು ಕಾಲು ಆ ನೇತಾಡುತ್ತಿತ್ತಲ್ಲ, ಆ ಕಾಲನ್ನ ಸೋಕಿ ಸರ್ರನ ಕೆಳಗಿಳಿದಳಂತೆ. ಕಾರಣ ಏನು ಅಂದರೆ

ಹರಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡಬೇಕು ಎಂಬ ದೃಷ್ಟಿಯಿಂದ ಮೇಲೇರಿ ಬಂದು ಪಾದಕ್ಕೆ ಸೋಕಿ ಸರ್ರನೆ ಕೆಳಗಿಳಿದು ಬಿಟ್ಟನು. ವಸುದೇವ ಹೊತ್ತು ತಂದ. ಎಲ್ಲರೂ ನಿದ್ರೆಯಲ್ಲಿರುವ ಸಮಯದಲ್ಲಿ ಗೋಕುಲವನ್ನು ಪ್ರವೇಶ ಮಾಡಿ ನಂದಗೋಪನ ಮನೆಗೆ ಬಂದು ಆ ನಂದಗೋಪನ ಮನೆಯಲ್ಲಿ ಯಶೋದೆಯ ಮಗ್ಗಲಲ್ಲಿ ಆಗತಾನೆ ಅವತರಿಸಿರುವ ಯೋಗಮಾಯ ಎಂಬ ಶಿಶುವನ್ನ ತಾನು ತಂದ ಕಂದನನ್ನಲ್ಲಿಟ್ಟು ಅಲ್ಲಿರುವ ಮಗುವನ್ನು ಹೊತ್ತು ಪರಮಾತ್ಮ ಇದೋ ನಿನ್ನ ಆಜ್ಞೆಯಂತೆ ಹೋಗುತ್ತಿದ್ದೇನೆ ಕಾಪಾಡು ಎಂಬುದಾಗಿ ಹಿಂತಿರುಗಿ ನೇರವಾಗಿ ಬರುತ್ತಿದ್ದಾನೆ. ಯಥಾವಿಧಿಯಾಗಿ ಬಂದು ಸೆರೆಮನೆಯನ್ನು ಸೇರಿದ ಕೂಡಲೇ ಮತ್ತೆ ಸಂಕೋಲೆಗಳು ಕೈಗೆ ಬಂದು ಸೇರಿವೆ. ಆ ಮಗು ಮಗ್ಗಲಲ್ಲಿ ಮಲಗಿದೆ. ಬಾಗಿಲು ತನಗೆ ತಾನೇ ಮುಚ್ಚಿಕೊಂಡಿದೆ. ಮಗು ಅಳಲಾರಂಭಿಸಿತು. ಕಿಠಾರನೆ ಮನೆಗಿದ್ದ ಸೇವಕರಲ್ಲಿ ದಡದಡದಂತನ ಎದ್ರು ಓ ಅವತಾರವಾಯ್ತು, ಮಗು ಜನನವಾಯ್ತು. ಓಡಿ ಬಂದು ಕಂಸ ಭೂಪಾಲನಿಗೆ ಹೇಳಿದರಂತೆ. ಕಂಸ ಹೇಳಿದ ಫಲ, ಇಂದಿಗೆ ನನ್ನ ಶತ್ರು ಶೇಷ ನಾಶ ಮಾಡಿಬಿಡ್ತೇನೆ. ಯಾರೋ ಹುಟ್ಟಾನಂತೆ ನನ್ನನ್ನು ನಾಶ ಮಾಡ್ತಾನಂತೆ. ಈಗ ನೋಡ್ತೇನೆ ಮುದಾಗಿ ಖಡ್ಗವನ್ನು ಹಿಡಿದ. ಧಡ ಧಡ ಧಡ ಧಡ ಧಡ ಧಡನೆ ಬಂದನಂತೆ ಸೆರೆಮನೆಗೆ. ದೇವಕಿ ಕರಗಳನ್ನು ಜೋಡಿಸಿ ಬೇಡುತ್ತಿದ್ದಾಳೆ, ಅಣ್ಣ ಅಣ್ಣ, ಎಂಟನೆಯ ಗರ್ಭದಲ್ಲಿ ಅವತರಿಸುವವನಿಂದ ನಿನಗೆ ಮರಣ ಎಂದರು. ಆದರೆ ಇದು ಹೆಣ್ಣು ಕಾಣು, ಇದೊಂದಾದರೂ ನನಗೆ ಉಳಿಸಿಕೊಡು. ಇದೋ ನಿನ್ನ ಪಾದಗಳನ್ನು ಬಿಡಿದು ಬೇಡ್ತೇನೆ ಎಂದರೆ ನಿಷ್ಕರುಣಿಯಾದಂತಹ ಕಂಸನು ಪಾದವನ್ನು ಒದರಿದ. ಕರದೊಳಗೆ ಪಿಡಿದ ಖಡ್ಗದಿಂದ ಎಲೆ ಕಂದ, ನನಗೆ ಖಂಡಗರೂಪಿಯಾದ ನಿನ್ನೋಡಿ ಮೇಲಕ್ಕೆತ್ತಿ ಆ ಶಿಶುವನ್ನು ಅಪ್ಪಳಿಸಬೇಕು ಎಂದು ಮೇಲಕ್ಕೆತ್ತಿ ಒಗೆಯುವುದರೊಳಗಾಗಿ ಥಟ್ಟನ ಮಾಯವಾಯಿತು. ಹಾರಿಗಗನದಲ್ಲಿ ನಿಂತು ಅಷ್ಟಭುಜಗಳ ಸಹಿತದಲ್ಲಿ ನೋಡಲು ಮಧಾಂದ ಎನ್ನುತ್ತ ಹಾರಿ ಗಗನವರ್ಗದಲ್ಲಿ ಮೇಲೆತ್ತರದಲ್ಲಿ ನಿಂತಿರತಕ್ಕಂಥ ಆ ಮಹಾನುಭಾವಳಾದ ಶಕ್ತಿ ಹೇಳುತ್ತಿದ್ದಾಳೆ. ಎಂಟು ಭುಜಗಳಿಂದ ಕೂಡಿ ಎಲೆಲವೋ ನಿನ್ನನ್ನು ನಿಮಿಷಾರ್ಧದೊಳಗಾಗಿ ಸಂಹಾರ ಮಾಡಿಬಿಡ್ತಿದ್ದೆ. ಆದರೆ ನಿನ್ನನ್ನು ಸಂಹಾರ ಮಾಡುವುದಕ್ಕಾಗಿ ಅವತರಿಸಿದ ಪರಮಾತ್ಮ ಬೇರೆ ಒಂದು ಕಡೆ ಬೆಳೆಯುತ್ತಾ ಇದ್ದಾನೆ. ನನ್ನನ್ನು ಕೊಲ್ಲಲು ಯತ್ನಿಸುವವನೇ ನಿನ್ನ ಸಾವನ್ನು ಎದುರು ನೋಡು, ಪರಮಾತ್ಮ ತಾನು ಬೆಳೆಯುತ್ತಿದ್ದಾನೆ, ಎಚ್ಚರಿಕೆ ಎಂದು ಥಟ್ಟನ ಮಾಡಿದ. ಕಂಸ ಯೋಚನೆ ಮಾಡದ ಕೊನೆಗೂ ನನ್ನ ಶತ್ರು ಎಲ್ಲೋ ಬೆಳೆಯುತ್ತಲೇ ಇದ್ದಾನಲ್ಲವೇ, ಅಯ್ಯೋ ಅನ್ಯಾಯವಾಗಿ ದಂಪತಿಗಳನ್ನ ನಾನು ಹಿಂಸೆ ಮಾಡಿದನಲ್ಲ. ದೇವಕಿ ವಸುದೇವರೇ ಹೋಗಲಿ ಬನ್ನಿ, ನಾನು ನನ್ನ ಶತ್ರು ಎಂಬುದಾಗಿ ಭಾವಿಸಿ ಹಿಂಸೆ ಮಾಡಿದ ತಪ್ಪಾಯಿತಲ್ಲವೇ ಎಂದು ಅವರಿಗೆ ಬಿಡುಗಡೆಯನ್ನು ಮಾಡಿ ತಾನೊಂದೆಡೆಯಲ್ಲಿ ಬಂದು ಯೋಚನಾಕ್ರಾಂತನಾಗಿ ಕುಳಿತನಂತೆ. ಆಗ ಅವನ ಅನುಯಾಯಿಗಳೆಲ್ಲ ಸೇರಿದರು. ಸಾಮಾನ್ಯವಾಗಿ ದುರ್ಮಾರ್ಗಿಗಳಿಗೆ ದುರ್ಮಾರ್ಗಿಗಳೇ ಸೇರೋ ಅಭ್ಯಾಸ. ಸೇರಿದರಂತೆ, ಸ್ವಾಮಿ ಈಗ ಆ ಹಾರಿ ಹೋದ ದೇವಿ ಹೇಳಿದ ಮಾತನ್ನು ಗಮನಿಸಿದರೆ ನಿಮ್ಮ ಶತ್ರು ನಮ್ಮ ದೇಶದಲ್ಲೇ ಎಲ್ಲೋ ಬೆಳೀತಾ ಇದ್ದಾನೆ. ಹೌದು, ನಮಗನುಮತಿಯನ್ನು ಕೊಡವಡೆಯ, ಈಗ ಅವತಾರವಾಗಿರುವ ಮಕ್ಕಳು ನಮ್ಮ ದೇಶದಲ್ಲಿ ಎಷ್ಟಿದ್ದಾವೋ ಅಷ್ಟು ಮಕ್ಕಳನ್ನು ಕೊಂದಾಕ್ಬಿಟ್ರ. ಆಗ ಎಲ್ಲಿಯೋ ಅಡಕವಾಗಿರುವ ಆ ನಿನ್ನ ಶತ್ರು ಒಬ್ಬಳು ಸಂಹಾರವಾಗಿಬಿಡ್ತಾನಾದ್ದರಿಂದ ನಿನಗದರ ಚಿಂತೆಯೇ ಬೇಡ, ನಮಗನುಮತಿಯನ್ನು ಕೊಡು ಎಂದರೆ ಆ ಕಂಸನೊಳಗೆ ಆವರಿಸಿಕೊಂಡಿದ್ದ ರಾಕ್ಷಸಿ ಸ್ವಭಾವ, ಹೌದು ಹೌದು ಹೋಗಿ ನಾನಾ ರೂಪಗಳಲ್ಲಿ ಹೋಗಿ ನಾನಾ ಕ್ಷೇತ್ರಗಳಲ್ಲಿ ಸುತ್ತಾಡಿ ನಮ್ಮ ದೇಶದ ಎಲ್ಲೆಯಲ್ಲಿ ಎಲ್ಲೆಲ್ಲಿರಬಹುದಾದ ಈಗ ಅವತರಿಸಿದ ಮಕ್ಕಳು ಮೊದಲಾಗಿರ್ತಕ್ಕಂಥ ಅವರು ಎಲ್ಲರನ್ನು ಸಂಹಾರ ಮಾಡಿಬಿಡಿ. ಏನಿದು ಕಾರಣ ಎಂದರೆ ಭೂಭಾರ ಹೆಚ್ಚಬೇಕಲ್ಲ, ಪರಮಾತ್ಮ ಬೇಗ ಬರಬೇಕಲ್ಲ, ಈ ಸಂಕಲ್ಪದಿಂದ ಹೀಗಾಗ್ತಾ ಇದೆ. ಎಲ್ಲ ರಕ್ಕಸರು ಹೊರಟು ಬಿಟ್ಟರು. ಇಲ್ಲಿ ಬೆಳಗಾಯಿತು ನಂದಗೋಪನ ಮನೆ. ಆನಂದದಿಂದ ಕಂದ ಮಳಗಿದ್ದಾನೆ. ಆನಂದದಿಂದ ಮಲಗಿರುವ ಕಂದನನ್ನು ಕಂಡೊಡನೆ ನಂದಗೋಪನಿಗೆ ಆನಂದಕ್ಕೆ ಪಾರವೇ ಇಲ್ಲ. ನಾಡಿನಲ್ಲೆಲ್ಲ ಹೇಳಿದ, ನನಗೊಬ್ಬ ಮಗ, ಏನು ಕುಣಿದು ಕುಪ್ಪಳಿಸುತ್ತಿದ್ದಾರೆ ಗಂಡು ಮಗು ಎಂಬುದಾಗಿ ವಿಶೇಷವಾಗಿ ಅಲಂಕಾರಗಳನ್ನೆಲ್ಲ ಮಾಡುತ್ತಿದ್ದಾರೆ. ಆ ಗೋಕುಲಕ್ಕೆಲ್ಲ ಒಡೆಯನಾದ್ರಿಂದ ಏನು ಸಂತೋಷ, ತಳಿರು ತೋರಣಗಳ ಕಟ್ಟುತ್ತಲಿ

ಏನು ಸಂತೋಷದಿಂದ ಆನಂದ ಭರಿತರಾಗಿ ಕುಳಿದು ಕುಪ್ಪಳಿಸುತ್ತಿದ್ದಾರಂತೆ. ನಂದಗೋಪನ ಮನೆಯಲ್ಲಿ ಮಗನಾಗಿದ್ದಾನೆ ಎಂದು ಆ ಮಗುವನ್ನು ಕಂಡವರೆಲ್ಲರೂ ಬಹುವಿಧದಲ್ಲಿ ತಾವು ಕಾಲವನ್ನು ಕಳೆಯುತ್ತಿದ್ದಾರೆ, ಎತ್ತಿ ಆಡಿಸುತ್ತಾ. ಈ ವೇಳೆಗೆ ಮಗು ಬೆಳೆಯುತ್ತಿದ್ದರೆ ಯಶೋದೆ ಆ ಮಗುವನ್ನು ಎಲ್ಲಿಯೂ ಎಡಬಿಡದೇ ಸಾಕುತ್ತಿದ್ದಾಳಂತೆ. ಕಂಸನಿಂದ ಪ್ರೇರಿತಳಾಗಿ ಬಂದಿರತಕ್ಕಂಥ ಪೂತನಿ ಎಂಬತಕ್ಕಂಥ ರಕ್ಕಸಿ ಸುಂದರಳಾದ ಒಬ್ಬ ಗೋಪಿಕಾ ಸ್ತ್ರೀ ವೇಷವನ್ನು ಧರಿಸಿಕೊಂಡು ಹಾಲು ಮಾರುವಳಂತೆ ಬರ್ತಾ ಇದ್ದಾಳಂತೆ. ಹಾಲು ಮಾರುವಳಂತ ನಂದಗೋಕುಲದಲ್ಲಿ ಸುತ್ತಾಡ್ತಾಳೆ ಎಲ್ಲರೂ ಪರಿಚಯ ಮಾಡಿಕೊಳ್ಳೋದಕ್ಕೆ. ಅಮ್ಮ

ಹಾಲು ಕೊಳ್ಳುವ ನೆಪವನ್ನು ತೋರಿ ಎಲ್ಲೆಡೆಗಳಲ್ಲಿ ಸುತ್ತಾಡತ ಬರುತ್ತಾ ಬರುತ್ತಾ ತನ್ನ ಕಣ್ಣಿಗೆ ಕಂಡಂತ ಮಕ್ಕಳಿಗೆಲ್ಲ ಹಾಲು ಕುಡಿಸುವ ನೆಪದಲ್ಲಿ, ಸ್ತನಪಾನವನ್ನು ಮಾಡಿಸುವ ನೆಪದಲ್ಲಿ ವಿಷವನ್ನು ಪಾನ ಮಾಡಿಸುತ್ತಾ ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದಿದ್ದಾಳೆ. ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದರೆ ಬಂದು ಈ ಯಶೋದೆಯ ಮನೆಯಲ್ಲಿ ನೋಡಿದಳಂತೆ. ಆ ತೊಟ್ಟಲಲ್ಲಿ ಮಲಗಿರುವ ಮಗುವು ವಿಶ್ವನಾಯಕ ಇವಳನ್ನು ನೋಡಿ ಕಂಡು ನಕ್ಕು ಕರೆಯುತ್ತಿದ್ದಾನೆ ಎನ್ನುವಂತಿತ್ತು. ಯಶೋದೆ ಒಳಗಿರುವುದನ್ನರಿತು ಓಡೋಡಿ ಬಂದಿದ್ದೆ. ಈ ಪೂತನಿಯು ಆ ಮಗುವನ್ನು ಹೊತ್ತು ತನ್ನ ತಡೆಯ ಮೇಲೆ ಕೂರಿಸಿಕೊಂಡು ವಿಷಪಾನ ಮಾಡಿಸ್ತಾ ಇದ್ದರೆ ಜಗದೊಡೆಯನಾದ ಕೃಷ್ಣ ಕಂಡ, ಪಾಪಿ ಶಿಶುಘಾತಕಿ, ನೋಡಿ ನಿನ್ನನ್ನೇನು ಮಾಡುತ್ತೇನೆ ಎಂಬುದಾಗಿ ಆಕೆಯಲ್ಲಿರುವ ಶಕ್ತಿಯನ್ನೆಲ್ಲವನ್ನು ಹೀರಿ ಒಂದು ಸಲ ಅಂತ ಅಪ್ಪರಿಸಿದಳಂತೆ. ಗೋಕುಲದಲ್ಲಿರುವ ಜನಗಳೆಲ್ಲ ಗಡಗಡಗಡನೆ ಹೆದರು ಹೋದರು. ಏನಿದು ಏನಿದು ಸದ್ದಾಯಿತಲ್ಲ ಎಂದು ಓಡಿ ಬಂದು ನೋಡಿದರೆ ಈ ರಕ್ಕಸಿ ಬಿದ್ದಿದ್ದಾಳೆ ಎದೆ ಮೇಲೆ. ಆ ಮಗು ಅಂತ ಅಳುತ್ತಾ ಇದೆ. ಯಶೋದೆ ಓಡಿ ಬಂದು ಎತ್ಕೊಂಡ್ಬಿಟ್ಲ, ಅಯ್ಯೋ ನನ್ನ ಮಗುಗೇನಾಯ್ತಮ್ಮ, ಎಂಥ ಅನರ್ಥವಾಗಿ ಹೋಯ್ತು, ಯಾರೋ ಪಾಪಿಗಳು ದೃಷ್ಟಿ ಹಾಕಿಬಿಟ್ಟಿದ್ದಾರೆ, ನನ್ನ ಮಗುಗೆ ಎಷ್ಟು ದೃಷ್ಟಿ ಆಯ್ತೋ, ಬೇಗ ವೈದ್ಯರನ್ನು ಕರ್ಕೊಂಬನ್ನಿ, ಮಂತ್ರವಾದಿಗಳನ್ನು ಕರ್ಕೊಂಬನ್ನಿ. ಏನರಿಯದವನಂತೆ ಪೂತನೆಯನ್ನು ಕೊಂದಂಥ ಈ ಪುಣ್ಯಾತ್ಮ ತಾಯಿ ತೊಡೆಯ ಮೇಲೆ ಸುಮ್ಮನಾದರೂ ಮಲಗಿದನಂತೆ. ಈ ಪೂತನೆಯು ಸತ್ತ ವಿಚಾರ ಕಂಸನಿಗೆ ತಿಳಿಯಿತೋ. ನನ್ನ ಕಡೆಯವರು ಈ ರೀತಿಯಾಗಿ ಸಾಯಬೇಕಾದರೆ, ಪೂತನೆಯು ಸಾಯಬೇಕಾದರೆ ಅಲ್ಲಿ ಯಾರೋ ಒಬ್ಬ ವಿಶೇಷವಾದ ಬಾಲಕನೇ ಇರಬೇಕು. ಅವನನ್ನು ಯಾರು ಎಂಬುದನ್ನು ನಾನು ಪತ್ತೆ ಹಚ್ಚಲೇಬೇಕು. ಶಕಟ ಶಕಟಾಸುರನಿದ್ದ ಏನೊಡೆಯ, ಹೋಗು ನೀನು, ಹೋಗಿ ನಮ್ಮ ಪೂತನೆಯನ್ನು ಸಂಹಾರ ಮಾಡಿದ ಬಾಲಕ ಯಾರು ಎಂತು ಎಂಬುದನ್ನು ತಿಳಿದುವ. ಅವನಂದ, ಒಡೆಯ ನೀನದರ ಚಿಂತೆಯನ್ನು ಬಿಡು, ಅವನು ಯಾರಾದರೆ ನನಗೇನಂತೆ. ಈಗಲೇ ಬಂಡಿಯ ರೂಪದಲ್ಲಿ ಹೋಗಿ ಅವರ ಮನೆ ಒಳಗಡೆಗೆ ನುಗ್ಗಿ ಆ ಮಗುವಿನ ಕಂಠದ ಮೇಲೆ ಹರಿದು ಅವನ ಈ ಜಗತ್ತಿನಲ್ಲಿ ಉಳಿದಿರಬಾರದು ಹಾಗೆ ಮಾಡಿಬಿಡ್ತೇನೆ, ಹೊರಟೇ ಎಂಬುದಾಗಿ ಆ ಶಕಟಾಸುರ ನೇರವಾಗಿ ಬಂದನಂತೆ. ಬಂದು ನಂದ ಗೋಕುಲದಲ್ಲಿ ಯಶೋದೆಯ ಮನೆಯನ್ನು ಹುಡುಕುತ್ತಿದ್ದಾನೆ. ಜಗದೊಡೆಯನಾದ ಕೃಷ್ಣ ಇದನ್ನೆಲ್ಲವನ್ನು ನೋಡಿ ನಗು ನಗುತ್ತಾ, ಬರಲಿ ಬರಲಿ, ಈ ಬರಬಹುದಾದ ರಕ್ಕಸನ ಸಂಹಾರವನ್ನು ಮಾಡಿಬಿಡ್ತೇನೆ ಎಂಬುದಾಗಿ ಎದುರು ನೋಡುತ್ತಿದ್ದರೆ ಶಕಟಾಸುರ ಬಂಡಿಯ ರೂಪದಲ್ಲಿ ನುಗ್ಗಿದ. ಪರಮಾತ್ಮ ಎಡಗಾಲಿನಲ್ಲಿ ಒಂದು ಸಲ ಒದ್ದ. ಆ ಶಕಟನು ಗಗನಕ್ಕೆ ಹಾರಿ ಕೆಳಕ್ಕೆ ರಪ್ಪನೆ ಬಿದ್ದು ನುಚ್ಚು ನೂರಾಗಿ ಹೋದ. ಹರಿ ಶಕಟಾಸುರನ ಸಂಹಾರವನ್ನು ಮಾಡಿಬಿಟ್ಟ. ಹರಿಲೀಲೆಯನ್ನ ಪೊಗಳಲು ಲೋಕದಲ್ಲಿ ಅಸಾಧ್ಯವೇ ಸರಿ. ಪರಮಾತ್ಮನ ಅನಂತ ಲೀಲೆಗಳನ್ನ ಕಂಡು ಆನಂದಿಸಿದ ಆ ಭಕ್ತರೇ ಪುಣ್ಯಾತ್ಮರು. ಪರಮಾತ್ಮ ರಕ್ಕಸರ ಪರಂಪರೆಯನ್ನೇ ಸಂಹಾರ ಮಾಡುತ್ತಾ ಬಂದ. ಶಕಟಾಸುರನಾದ ಮೇಲೆ ಒಮ್ಮೆ ತಾಯಿ ಯಶೋದೆ ಮಗನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಪಾಲುಣಿಸಬೇಕು ಎನ್ನುವಾಗ ಇದ್ದಕ್ಕಿದ್ದ ಹಾಗೆ ಭಾರವಾದನಂತೆ. ಹೊರಲಾರದ ತಾಯಿ, ಇದೇನು ಈ ಮಗು ಇಷ್ಟೊಂದು ಭಾರವಾಗಿದನಲ್ಲ ಅಂತ ಕೆಳಗಿಟ್ಟು ಒಲೆಯ ಮೇಲಿಟ್ಟಿದ್ದ ಹಾಲನ್ನು ನೋಡಿ ಬರುವುದಕ್ಕಾಗಿ ಒಳಗೆ ಹೋಗುವುದರೊಳಗಾಗಿ ಕಂಸನಿಂದ ಪ್ರೇರೇಪಿತನಾಗಿ ಬಂದಿದ್ದ ತೃಣಾವರ್ತ ಎಂಬತಕ್ಕಂಥಾತ ಸುಂಟರ ಗಾಳಿಯಂತೆ ಬಂದು ಎಳೆಯ ಮಗುವಂತಿದ್ದ ಪರಮಾತ್ಮನನ್ನು ಹೊತ್ತು ಗಗನ ಮಾರ್ಗಕ್ಕೆ ಹಾರಿದ. ಹಾರಿದರೆ ಅವನಿಗೆ ಭಾರವಾದ ಪರಮಾತ್ಮ, ಹೊರಲಾರದೆ ಅಸುರ ಹಾಂತ ಕೆಳಗೆ ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಾನೆ. ಅನಂತಲೀಲಾ ವೈಭವನಾದ ಪರಮಾತ್ಮ ತಂದೆ ತಾಯಿಗಳ ಮನಸ್ಸಿಗೆ ಆನಂದವನ್ನು, ಭಕ್ತರ ಹೃದಯಕ್ಕೆ ಪರಮಾನಂದವನ್ನು ನೀಡುತ್ತಾ ಬೆಳೆಯುತ್ತಿದ್ದರೆ ವಸುದೇವನಿಂದ ಪ್ರೇರೇಪಿತರಾಗಿರ್ತಕ್ಕಂಥ ಯಾದವ ಕುಲ ಗುರುಗಳಾಗಿರ್ತಕ್ಕಂಥ ಗರ್ಗರು ಒಮ್ಮೆ ಬಂದರಂತೆ. ನಂದಗೋಪ ಕೈಗಳನ್ನು ಜೋಡಿಸಿ, ಸ್ವಾಮಿ ನನ್ನ ಮಕ್ಕಳನ್ನ, ಅಂದರೆ ಇಲ್ಲಿರಬಹುದಾದ ಮಕ್ಕಳೆಲ್ಲರೂ ಕೂಡ ನನಗೆ ಮಕ್ಕಳ ಸಮಾನರಿದ್ದಾರೆ, ಅದರಲ್ಲಿ ನನ್ನ ಮಗನೂ ಇದ್ದಾನೆ, ಆತನಿಗೆ ಜಾತಕರ್ಮಾದಿಗಳನ್ನು ಮಾಡಿ ನಾಮಕರಣವನ್ನು ಮಾಡಬೇಕು. ರೋಹಿಣಿಯ ಮಗನಾಗಿರ್ತಕ್ಕಂಥ ಅವನಿಗೂ, ಯಶೋದೆಯ ಮಗನಾಗಿರತಕ್ಕಂಥ ಅವನಿಗೂ ಜಾತಕರ್ಮಾದಿಗಳನ್ನು ಮಾಡುವ ನೆಪದಲ್ಲಿ ಅವರಿಬ್ಬರಿಗೂ ಹೆಸರನ್ನಿಟ್ಟರಂತೆ, ರಾಮ ಕೃಷ್ಣ.
ಆ ರಾಮನೇ ಮಹಾಬಲಶಾಲಿಯಾಗಿ ಬಲರಾಮನಿಂತಲೂ ಜಗದೊಡೆಯ ಕೃಷ್ಣನಿಂತಲೂ ಬೆಳೆಯುತ್ತಿದ್ದಾರೆ. ಏನವರ ಬಾಲಲೀಲೆಯನ್ನು ಹೇಳೋದಕ್ಕಾಗಲ್ವಂತೆ ಬೆಳೆಯುತ್ತಿದ್ದಾರೆ ಬಾಲರು.

ಬಾಲಲೀಲಾ ವೈಭವನಾದ ಪರಮಾತ್ಮ ಹೇಗೆ ಬೆಳೆಯುತ್ತಿದ್ದಾನೆ? ತಾಯಂತೂ ಮಗನನ್ನು ಕಂಡು ಎಲ್ಲಿಗೂ ಹೋಗಬೇಡವೋ, ಇಲ್ಲೇ ಕೂತಿರೋ ಅಂದ್ರೆ ಎಲ್ಲೆಲ್ಲ ಹೋಗ್ತೀಯಲ್ಲ. ತಾಯಿ ಒಮ್ಮೆ ಮೊಸರನ್ನು ಕಡೆಯುವಾಗ ಆ ಬೆಣ್ಣೆಯನ್ನು ತೆಗೆಯುತ್ತಿದ್ದರೆ ಕೋಲನ್ನು ತಂದು ಗಡಿಗೆಯನ್ನೇ ಹೊಡೆದನಂತೆ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಿಡಿದು ಓಡಾಡುವ ಕೃಷ್ಣನನ್ನ ತಾಳು, ನಿನ್ನನ್ನೇನು ಮಾಡ್ತೇನೆ ನೋಡು ಎಂದು ಯಶೋಧೆ ಓಡಿಸಿಕೊಂಡು ಬಂದರೆ ಕೈಗೆ ಸಿಕ್ಕದೆ ಬಹಳ ದೂರ ಸುತ್ತಾಡಿಸಿದ. ತಾಯಿಗೆ ತಡೆಯಲಾರದ ಸಿಟ್ಟು ಬಂದು ಎಡತಂದು ಒಂದು ಮರದ ಹೊರಳು ಕಲ್ಲಿಗೆ ಒಂದು ಹಗ್ಗ ಕಟ್ಟಿ ಕೂರಿಸಿಬಿಟ್ಲು. ಕೂತಿರು ಇಲ್ಲೇ. ತಾಯಿ ಒಳಗಡೆಗೆ ಹೋದ ಕೂಡಲೇ ಕೃಷ್ಣ ಅದನ್ನು ಎಳ್ಕೊಂಡು ಬಂದ. ಮನ ಮುಂದೆಗಡೆ ಬೆಳೆದಿದ್ದಂಥ ಎರಡು ಮತ್ತಿ ಮರಗಳ ಮಧ್ಯದಲ್ಲಿ ತೂರಿದ ಜಗದೊಡೆಯ ಕೃಷ್ಣ. ಆ ಮರದ ಹೊರಳು ಕಲ್ಲು ಹೊರಗೆ ಬಾರದ ಕಾರಣ ತನ್ನ ಎಡಪಾದದಿಂದ ಎರಡು ಮರಗಳನ್ನು ಒದ್ದರೆ ಆ ಮರ ಮುರಿದು ಅಲ್ಲಿಂದ ಇರುವರು ಗಂಧರ್ವರಿದ್ದರಂತೆ, ಕುಬೇರನ ಮಕ್ಕಳಾದ ನಳಕೂವರ ಮಣಿಗ್ರೀವರೆಂಬತಕ್ಕಂಥ ಅವರು. ಅಯ್ಯೋ ಏನಾಯ್ತೋ ನನ್ನ ಮಗುವಿಗೆ ಅಂತ ಓಡಿ ಬಂದರೆ ಏನರಿಯದವನಂತೆ ಕೃಷ್ಣ ಅಲ್ಲಿ ಅಂತ ಅಳುತ್ತಿದ್ದ. ತಾಯಿ ಮಗುವನ್ನೆತ್ಕೊಂಡು ಬಂದಿದ್ದಾಳೆ. ಒಂದಲ್ಲ ಎರಡಲ್ಲ ಅನಂತ ಲೀಲೆಗಳನ್ನು ಆಡುತ್ತಿದ್ದಾನಂತೆ. ಕೊನೆಗೆ ರಕ್ಕಸರ ಹಾವಳಿ ಹೆಚ್ಚಾಯಿತು ಎಂಬುದಾಗಿ ಗೋಕುಲದಲ್ಲಿದ್ದವರೆಲ್ಲರೂ ನಂದನನ್ನು ಕೇಳಿ ಆ ಗೋಕುಲವನ್ನು ಬಿಟ್ಟು ಪಕ್ಕದಲ್ಲೇ ಇರತಕ್ಕಂಥ ಬೃಂದಾವನಕ್ಕೆ ಹೋಗಿದ್ದಾನೆ. ಬೃಂದಾವನದಲ್ಲಿ ಪರಮಾತ್ಮ ಆಡುತ್ತಿದ್ದಾನೆ ಬಾಲಲೀಲೆಗಳನ್ನ. ಬಾಲರೊಡನೆ ಸೇರಿ ಬಾಲು ಬೆಣ್ಣೆಗಳ ಕದ್ದು ತಿನ್ನುವ ಆಟದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಆಟವಾಡುತ್ತಿದ್ದಾನೆ. ಎಲ್ಲಿ ನೋಡಿದ್ರು ಕೃಷ್ಣನ ಮಾತೆ, ನಮ್ಮನೇಲಿ ಬಂದಿದ್ದ ಹಾಲು ಕುಡ್ದ, ನಮ್ಮನೇಲಿ ಬಂದು ಮೊಸರು ಕುಡ್ದ, ನಮ್ಮನೇಲಿ ಬೆಣ್ಣೆ ತಗೊಂಡು ಹೋದ. ಈ ಚಾಡಿ ಕೇಳಿ ಕೇಳಿ ಕೇಳಿ ತಾಯಿಗೂ ಬಹಳ ಸಿಟ್ಟು ಬಂದುಬಿಡ್ತು. ಏನಮ್ಮ ಯಶೋಧ ಹೀಗೆಲ್ಲ ಮಾಡ್ತಾನಲ್ಲ? ಯಶೋಧೆ ನೋಡೋದು, ಯಾಕಮ್ಮ ನನ್ನ ಮೇಲೆ ಹೀಗೆಲ್ಲ ಹೇಳ್ತೀರ ನನ್ನ ಮಗನ ಮೇಲೆ? ನೋಡಿ ಒಂದು ಕೆಲಸ ಮಾಡಿ, ಈ ಸಲ ಏನಾದರೂ ನನ್ನ ಮಗ ನಿಮ್ಮ ಮನೆಗೆ ಬಂದರೆ ಹಿಡ್ಕೊಂಬಂದ್ಬಿಡಿ. ಒಬ್ಬ ಮುದುಕಮ್ಮ ಬಂದಂದ್ಲು, ಅಯ್ಯೋ ಅದೇನು ಮಗನೇ ನಿನ್ನ ಮಗ, ಆ ಗಡಿಗೆ ಗಡಿಗೆ ಹಾಲೆಲ್ಲ ಕುಡಿದು ಬಿಟ್ಟನಲ್ಲ ಅಮ್ಮ. ಯಶೋಧೆ ಅಂದ್ಲಮ್ಮ, ಇನ್ನೊಂದ್ಸಲ ನನ್ನ ಮಗ ಬಂದರೆ ನೀನು ಬಲವಂತವಾಗಿ ಎಳಕೊಂಬ ಇಲ್ಲಿಗೆ ಅವನಿಗೆ ಬುದ್ಧಿ ಕಲಿಸ್ತೇನೆ. ಇನ್ನೊಬ್ಬ ಅಮ್ಮ ಅಂದ್ಲು, ಅಮ್ಮ ನೆನ್ನೆ ನಮ್ಮ ಮನೆಗೆ ಬಂದು ಗಡಿಗೆಯಲ್ಲಿ ಕೈ ಹಾಕಿ ಬೆಣ್ಣೆ ತಿಂತಿದ್ದ. ಏ ಕೃಷ್ಣ ಏನೋ ಮಾಡ್ತಿದ್ದೀಯ ಅಂದರೆ ನನ್ನ ಬಂಗಾರದ ಕರು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ, ಇದರೊಳಗಡೆ ಇದೇನು ಅಂತ ನೋಡ್ತಾ ಇದ್ದೀನಿ ಅಂತ ಪುನಃ ಬೆಣ್ಣೆ ತಿಂತಾನಲ್ಲಮ್ಮ. ಅದಕ್ಕೆ ಯಶೋಧೆ ಅಂದ್ಲು, ಈ ಸಲ ಏನಾದರೂ ಬಂದರೆ ಹಿಡ್ಕೊಂಬಂದ್ಬಿಡಿ. ಇದನ್ನೆಲ್ಲ ಮರೆಯಲ್ಲಿ ನಿಂತು ಕೃಷ್ಣ ನೋಡ್ತಾ ಇದ್ದ. ಅವರೆಲ್ಲರೂ ಹೋದ ಮೇಲೆ ಮತ್ತೆ ಹುಡುಗರನ್ನು ಸೇರಿಸಿಕೊಂಡು ಆ ಮುದುಕಿ ಮನೆಗೆ ಬಂದಿದ್ದಾನೆ. ಆ ಮುದುಕಿಯ ಮನೆಯಲ್ಲಿ ಆತ ಅಂದರೆ ಆ ಮನೆಯ ಯಜಮಾನ ಸಂತೆಗೆ ಹೋಗಿದ್ದಾನೆ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ದರು. ಕೃಷ್ಣ ಬಂದಾಗ ಹಿಡ್ಕೊಂಬಿಡಬೇಕು ಅಂತ ಒಂದು ಗಡಿಗೆಯಲ್ಲಿ ಬೆಣ್ಣೆಯನ್ನಿಟ್ಟು ಅದನ್ನ ಹಾಗೆ ನೇತಾಡುವಂತೆ ತಾವು ಮಲಗುವ ಸ್ಥಳದ ಮೇಲುಗಡೆನೆ ಕಟ್ಟಿ ಹಾಕಿದ್ರು. ಹಗ್ಗದಲ್ಲಿ ನೇತಾಡಿದ್ದು ಕೃಷ್ಣ ಬಂದು ತನ್ನ ಕೈ ಹೀಗಂದ. ಆ ನೇತಾಡುತ್ತಿರುವ ಹಗ್ಗದಲ್ಲಿರ್ತಕ್ಕಂಥದ್ದು ಹಾಗೇ ಕೈಗೆ ಬಂತು. ಬೆಣ್ಣೆಯನ್ನು ಸ್ನೇಹಿತರಿಗೂ ಹಂಚಿದ, ತಾನು ತಿಂದ, ಪುನಃ ಗಡಿಗೆಯನ್ನಲ್ಲೇ ಇಟ್ಟ. ಈ ಕೈಯೆಲ್ಲ ಬೆಣ್ಣೆಯಾಗಿತ್ತಲ್ಲ ನೋಡಿದ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ದರು. ಅತ್ತೆ ಸೊಸೆ ಬಾಯಿ ಹತ್ರ ಸ್ವಲ್ಪ, ಸೊಸೆ ಮುಖದ ಹತ್ರ ಸ್ವಲ್ಪ ಬಳದ, ಹೊರಟೋದ. ಬೆಳಗ್ಗೆ ಆಯಿತು, ಸೊಸೆ ಎದ್ದು ಮನೆ ಕೆಲಸವನ್ನು ಮಾಡೋಣ ಅಂತ ಅತ್ತೆ ಕಾಲಿಗೆ ನಮಸ್ಕಾರ ಮಾಡೋಕೆ ನೋಡ್ತಾಳೆ. ಅತ್ತೆ ಮುಖದಲ್ಲಿ ಬೆಣ್ಣೆ. ನಮ್ಮತ್ತೆ ಇಷ್ಟು ವಯಸ್ಸಾದರೂ ಇಷ್ಟು ಗಟ್ಟಿಗೆ ಹಾಕಿದ್ದಾಳೆ ಅಂದರೆ ಇಷ್ಟು ಹಿಡಿದಪ್ಪ ಬೆಣ್ಣೆ ತಿಂತಾಳೆ, ಬರಲಿ ನಮ್ಮ ಯಜಮಾನರು. ಆಯಮ್ಮ ಸುಮ್ಮನಾದ್ಲು. ಅತ್ತೆ ಕಣ್ಬಿಟ್ಲು, ಸೊಸೆ ಕಸ ಗುಡಿಸ್ತೇನಮ್ಮ ಅಂತ ಮುಖ ನೋಡಿದ್ಲು. ಸೊಸೆ ಮುಖದಲ್ಲಿ ಬೆಣ್ಣೆ. ಆಹಾ ಇವಳು ಕಳ್ಳಿ ಹೇಳಿದ್ರು, ಒರೆಸ್ಕೊಂಡ್ಬಿಡ್ತಾಳೆ, ಬಂದ್ಬಿಡ್ಲಿ ನನ್ನ ಮಗ ಅಂತ ಕಾದಿದ್ರೆ ಮಗ ಬಂದ. ನೋಡಿದೇನೋ ನಿನ್ನ ಹೆಂಡತಿ ಅಂತ ತಾಯಿ, ನೋಡ್ರಿ ನಿಮ್ಮಮ್ಮ ಅಂತ ಹೆಂಡತಿ. ಇವರಿಬ್ರು ಒಬ್ರನ್ನೊಬ್ರು ನೋಡಿ ನಗುತ್ತಿದ್ರೆ ಅವರಿಬ್ರನ್ನು ನೋಡಿ ಅವನ್ ನಗುತ್ತಾನೆ. ಇದನ್ನು ನೋಡಿ ಮುದುಕೆ ಅಂದ್ಲು, ತಾಳು ಬರಲಿ ಕೃಷ್ಣ ಅವನು ಮಾಡಿರೋ ಕೆಲಸ ಅವ್ರ ತಾಯಿಗೆ ತೋರಿಸ್ತೇನೆ ಅಂತ ತಾನು ಹೊರಟು. ಇಲ್ಲಿ ಇನ್ನೊಬ್ಬರ ಮನೆಗೆ ನುಗ್ಗಿದ ಕೃಷ್ಣ. ಆ ಬೆಣ್ಣೆಗಡೆಗೆ ಕೈ ಹಾಕ್ತಿದ್ದ. ಆ ಮನೆ ಯಜಮಾನಿ ನೋಡಿದ್ದೆ ಸಿಕ್ಕದ ಅಂತ ಹಿಡಿದು ಒಂದು ಚೀಲದಲ್ಲಿ ಹಾಕೊಂಡು ಗಂಟು ಹಾಕೊಂಡ್ಬಂದ್ಲು. ಇನ್ನೊಬ್ಬರ ಮನೆಯಲ್ಲಿ ಒಬ್ಬರ ಮನೆಯಲ್ಲಿ ಬಂದ ಕೃಷ್ಣ. ಆಯಮ್ಮ ಒಂದು ಪೆಟ್ಟಿಗೆಯಲ್ಲಿ ಹಾಕೊಂಡು ಎತ್ಕೊಂಬಂದ್ಲು.
ಇವರೆಲ್ಲರೂ ಯಶೋಧೆ ಮನೆಗೆ ಬಂದರು. ಯಶೋಧೆ ಕರೆದ್ರು, ನೋಡಮ್ಮ ನನ್ನ ಮುಖ ನೋಡಮ್ಮ ಅಂದ್ಲು ಬುದುಕಿ. ಎಲ್ಲಿ ಆ ಕೃಷ್ಣ, ಎಲ್ಲಿ ನಿದ್ದಾನೋ ಏನೋಮ್ಮ? ಯಶೋಧಮ್ಮ ಕೇಳಿದ್ರು, ಇದೇನಮ್ಮ ಪೆಟ್ಟಿಗೆ? ಆ ಪೆಟ್ಟಿಗೆ ಆಯಮ್ಮ ಹಿಡಿದ್ಲು, ನಿನ್ನ ಮಗನ ಇದ್ರಲ್ಲಿ ಹಾಕಿದ್ದೀನಿ. ಹಾ, ಎಲ್ಲಿ ತೆಗೆಯಮ್ಮ ನೋಡೋಣ. ಆಯಮ್ಮ ಪೆಟ್ಟಿಗೆ ಬೀಗ ತೆಗೆದು ಮುಚ್ಚಳ ತೆಗೀತಾಳೆ, ಒಳಗಡೆ ಕೃಷ್ಣ ಇಲ್ಲ, ಪಾತ್ರೆ ಸಾಮಾನುಗಳಿತ್ತು. ಆಯಮ್ಮ ಅಂದ್ಲು, ಏನಿಲ್ಲ, ಕಂಚಿಗೆ ಹೋಗಿದ್ದೆ, ಒಳ್ಳೊಳ್ಳೆ ಪಾತ್ರೆ ತಂದೆ, ನಿನಗೆ ತೋರಿಸೋಣ ಅಂತ ತಗೊಂಬಂದೆ. ಆ ಚೀಲದ ಆಯಮ್ಮನಿಗೆ ಅನುಮಾನ, ನನ್ನ ಚೀಲದಲ್ಲೂ ಇದ್ದಾನೋ ಇಲ್ಲವೋ. ಸ್ವಲ್ಪ ಚೀಲ ಅಲ್ಲಾಡ್ದಾಗಾಯ್ತು. ಹಾ, ಇಲ್ಲ ಇಲ್ಲ ಇದ್ದಾನೆ. ಅಮ್ಮ ನಿನ್ನ ಮಗ ಇಲ್ಲಿದ್ದಾನೆ ನೋಡು ಅಂತ ಚೀಲವನ್ನು ಬಿಚ್ಚಿದ್ಲು. ಬಿಚ್ಚಿದ್ರೆ ಆ ಚೀಲದಲ್ಲಿ ಹಾಕಿ ಗಂಟು ಹಾಕಿದ್ಲಲ್ಲ ಗೋಪಿ, ಅವಳ ಗಂಡಾನೇ ಕೂತಿದ್ದಾನು ಒಳಗಡೆ. ಎದ್ದು ಬಿಟ್ಟ, ಯಾಕೆ ನನ್ನ ಹೇಳ್ಕೊಂಬಂದೆ? ಈ ತಾಯಿ ಕರೆದ್ಲಂತೆ, ಕೃಷ್ಣ ಕೃಷ್ಣ ಅಂದ್ರೆ ಒಳಗಡೆಯಿಂದ ಆ ಅಂತ ಬಂದ. ಆ ಅಂತ ಬಂದ್ರೆ ಈ ತಾಯಿ ಅಂತಾಳಪ್ಪ, ಎಲ್ಲೂ ಹೋಗ್ಬೇಡ ಕಣೋ, ನೀನು ನೀನೆಲ್ಲೆಲ್ಲೋ ಹೋಗ್ತೀಯ, ಎಲ್ಲ ಏನೇನು ಅಂತಾರೆ, ಏನಮ್ಮ ಹೋಗ್ಬೇಡಪ್ಪ,

ಕೃಷ್ಣ ಎಲ್ಲೂ ಹೋಗ್ಬೇಡಪ್ಪ ನೀನು. ಇಲ್ಲಮ್ಮ ನಾನು ಎಲ್ಲೂ ಹೋಗೋಲ್ಲ, ಇಲ್ಲಿಲ್ಲೇ ಆಟವಾಡ್ತಾ ಇದ್ದೀನಿ. ಆಟವಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ ಜಗದೊಡೆಯ. ಗೋಪಾಲಕರೊಡನೆ ಗೋವುಗಳ ಜೊತೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದರೆ ಕಂಸನಿಂದ ಬಂದ ರಕ್ಕಸರ ನಾಶವಾಗುತ್ತಾ ಇದೆಯಂತೆ. ಒಬ್ಬರಲ್ಲ ಇಬ್ಬರಲ್ಲ, ಕರುವಿನ ರೂಪದಲ್ಲಿ ಬಂದಂತ ವತ್ಸಾಸುರ, ಬಕಾಸುರ, ಅಘಾಸುರ, ಪ್ರಲಂಬ ಇವರನ್ನೆಲ್ಲರನ್ನೂ ಸಂಹಾರ ಮಾಡಿ ಜಗದೊಡೆಯನಾದ ಕೃಷ್ಣ ಪ್ರಶಂಸನೀಯನಾಗ್ತಾ ಇದ್ದಾನೆ. ಒಂದು ಸಲ ಇಂದ್ರಯಜ್ಞವನ್ನು ಮಾಡಬೇಕು ಎಂದಾಗ ತನ್ನ ತಂದೆಗೆ ಹೇಳಿದ, ಅಪ್ಪ ಈ ಯಜ್ಞ ಮಳೆ ಬರುತ್ತೆ ಎಂದಲ್ಲವೇ, ಹಾಗಲ್ಲ ನಾವು ಪರ್ವತದ ಪೂಜೆಯನ್ನು ಮಾಡೋಣ, ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ, ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ ಎಂದರೆ ಇಂದ್ರ ಪರಮಾತ್ಮನನ್ನು ಪರೀಕ್ಷೆ ಮಾಡಬೇಕು ಎಂಬುದಾಗಿ 7 ದಿವಸಗಳ ಕಾಲ ಅಗಾಧವಾದ ಮಳೆಯನ್ನು ಸುರಿಸಿದ. ಏನು ಬೃಂದಾವನವೆಲ್ಲೂ ಕೊಚ್ಚಿ ಹೋಗುತ್ತೇನೋ ಎನ್ನುವಂತಾಗಿದೆಯಂತೆ. ಜಗದೊಡೆಯನಾದ ಕೃಷ್ಣ ತನ್ನ ಕಿರುಬೆರಳಿನಲ್ಲಿ ಗೋವರ್ಧನಗಿರಿಯನ್ನು ಹೊತ್ತು ನಿಂತ. ಆ ಗಿರಿಯನ್ನು ಹೊತ್ತೊಡನೆಯೇ ಅದರ ಆಶ್ರಯದಲ್ಲಿ ಗೋವುಗಳು ಗೋಪಾಲಕರು ಎಲ್ಲರೂ ಬಂದು ನಿಂತರು. ದೇವೇಂದ್ರ ತನಗಾದಂಥ ಅವಮಾನವನ್ನು ಸಹಿಸಲಾರದೆ ಬಂದು ಜಗತ್ತಿನ ಒಡೆಯನಾದ ಕೃಷ್ಣನನ್ನು ಬೇಡಿದರಂತೆ. ಒಡೆಯ, ನಿನ್ನ ಅಪಾರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳದೆ ನಾನು ಹೀಗಾದೆ, ದಯಮಾಡಿ ನನ್ನನ್ನು ಕ್ಷಮಿಸು. ಕೃಷ್ಣನ ಮಹಿಮೆ ಅಗಾಧವಾಗ್ತಾ ಇದೆ. ಇದನ್ನೆಲ್ಲವನ್ನು ಕೇಳಿ ಕಂಸನು ಯಾರಿರಬಹುದು ಇವನು ಅನ್ನುವಾಗ ಒಮ್ಮೆ ಮಹಾನುಭಾವರಾದ ನಾರದರು ಬರ್ತಾ ಇದ್ದಾರಂತೆ.

நாராயண நாராயண் பூஜ்யருக்கு நமோ நமஹ என்றா கம்சா. பாட சந்தோஷ கம்சபூபாலா, ஏன் சமாச்சார? குருகளே, ಎಲ್ಲೋ ನನ್ನ ಶತ್ರು ಬೆಳೆಯುತ್ತಿದ್ದಾನಂತೆ. ಅವನಾರು ಎಲ್ಲಿದ್ದಾನೆ ಎಂಬುದೊಂದು ತಿಳಿಯಲಿಲ್ಲವಲ್ಲ ಗುರುಗಳೇ. ನಾರದರಂದ್ರಪ್ಪ,

ಗೋಪಾಲಕರ ಜೊತೆಯಲ್ಲಿ ಗೋವುಗಳನ್ನು ಕಾದ ಗೋವಿಂದ ಎನಿಸಿಕೊಂಡು ಭಕ್ತವತ್ಸಲರಾಗಿ ಅನಂತ ಲೀಲಾ ವೈಭವದಿಂದ ಕೂಡಿ ಕಪಟನಾಟಕ ಸೂತ್ರಧಾರಿಯೆಂದೆನಿಸಿ ಮೆರೆಯುತ್ತಿದ್ದಾನೆ ಶ್ರೀಹರಿ. ಕೃಷ್ಣಾವತಾರವನ್ನು ಮಾಡಿ ಅವನೇ ದೇವಕಿಯ ಗರ್ಭಸಂಭೂತನೋದವನೇ. ಗುರುಗಳೇ, ಇಷ್ಟು ಕಾಲ ನನಗೆ ಅರ್ಥವಾಗದೆ ಅನೇಕ ಜನ ಅಸುರರನ್ನು ಸಂಹಾರ ಮಾಡಿದವ ಅವನೇ ಎಂದು ತಿಳಿಯುತ್ತಿದೆ. ಅವನನ್ನೇನು ಮಾಡಲಿ, ಅವನನ್ನೇನು ಮಾಡಲಿ? ನಾರದರಂದ್ರಪ್ಪ, ಸತ್ಯವಾದ ಮಾತು ಹೇಳುವುದಾದರೆ ದೈವ ಸಂಕಲ್ಪವೇನಿದೆಯೋ ಅದು ನಡೆದೇ ನಡೆಯುತ್ತೆ ಎನ್ನುವುದಕ್ಕೆ ಇನ್ನಾವುದನ್ನು ನಾವು ಹೇಳಬೇಕಾಗಿಲ್ಲ. ಆದರೂ ಸಹ ನೀನು ಒಮ್ಮೆ ಅದು ಯಾರು ಏನು ಎಂಬುದನ್ನು ತಿಳಿದು ಜಾಗೃತಿಯಾಗಿರು. ನಾರಾಯಣ ತನ್ನವರನ್ನೆಲ್ಲ ಸೇರಿಸಿದ ಮಂತ್ರಿಗಳೇ, ಸೇನಾಧಿಪತಿಗಳೇ, ಏನ್ ಮಾಡೋಣ? ಒಬ್ಬರಂದ, ಸ್ವಾಮಿ ಇದು ಹೀಗಾಗಿದೆ, ಆ ಕೃಷ್ಣ ತನ್ನ ಸ್ವಕ್ಷೇತ್ರದಲ್ಲಿರುವುದರಿಂದ ನಮಗೆ ಈಗ ತೊಂದರೆಯಾಗಿದೆ. ಅವನನ್ನು ನಮ್ಮೂರಿಗೆ ಕರೆಸ್ಕೊಂಡ್ಬಿಟ್ರೆ ನಾವು ಸಂಹಾರ ಮಾಡಿಬಿಡ್ಬೋದು. ಹಾಗಾದ್ರೆ ಅವನನ್ನು ಯಾರೊಂದಿಗೆ ಕರೆಸೋಣ? ನಾವು ಯಾರು ಹೋದ್ರೂ ಅವ್ರು ಬರೋಲ್ಲ, ಯಾರು ಕಳಿಸಲ್ಲ. ಅಕ್ರೂರ ಯಾದವರಿಗೆಲ್ಲ ಪರಮ ಮಿತ್ರ, ಅವನನ್ನು ಕಳಿಸೋಣ. ಅಕ್ರೂರನನ್ನು ಕರೆಯಿಸಿ ಅನೇಕ ವಿಚಾರಗಳನ್ನು ಹೇಳಿ ಕೃಷ್ಣನನ್ನು ಕರೆತ. ಕೃಷ್ಣನನ್ನು ಕರೆತ ಎಂದರೆ ಆ ಅಕ್ರೂರ ಹೇಳಿದ, ಪರಮಾತ್ಮ ಮುಂದೇನಾಗಬೇಕಾಗಿದೆಯೋ ಎಲ್ಲ ನಿನ್ನ ಸಂಕಲ್ಪವೇ, ಇದು ಹೊರಟೆ ಎಂಬುದಾಗಿ ಅಕ್ರೂರ ಬರುತ್ತಿದ್ದಾನಂತೆ. ನೇರವಾಗಿ ಬಂದಿದ್ದಾನೆ ನಂದಗೋಪನ ಮನೆಗೆ. ಕರಗಳನ್ನು ಜೋಡಿಸಿದ ನಂದಗೋಪ, ದಯಮಾಡಿಸಿ ದಯಮಾಡಿಸಿ. ಅಕ್ರೂರ ಮಹಾರಾಜ, ನಿನ್ನ ಆಗಮನದಿಂದ ನಾವು ಧನ್ಯರಾದವು, ಏನಾಗಬೇಕಾಗಿದೆ? ಅಕ್ರೂರ ಹೇಳಿದ, ಅಯ್ಯ, ಜಗಕ್ಕೆಲ್ಲ ಕಲ್ಯಾಣವಾಗುವ ಕಾರ್ಯ ನಿನ್ನಿಂದ ಆಗಬೇಕಾಗಿದೆ. ನನ್ನಿಂದಲೇ ಏನಾಗಬೇಕು? ಮಗನೆಂಬ ಮಮತೆಯಲ್ಲಿ ಮನೆಯೊಳಗಿರಿಸಿಕೊಂಡಿಗೆ ಮಾಧವನ, ನಿನ್ನ ಮಗ ಎಂಬ ಅಭಿಮಾನದಲ್ಲಿ ನಿನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದೀಯಪ್ಪ ಜಗದೊಡೆಯನಾಗಿರ್ತಕ್ಕಂಥ ಮಾಧವನನ್ನ. ಕಳುಹಿಸಿಕೊಡುವ ಕೃಷ್ಣನನ್ನ ಯಾಗ ಯಜ್ಞಗಳನ್ನು ಮಾಡಲಾಗದೆ ಸ್ವತಂತ್ರತೆಯಿಂದ ನಾರಾಯಣ ಗೋವಿಂದ ಎಂದು ಭಗವಂತನನ್ನು ಸ್ಮರಣೆ ಮಾಡಲಾಗದೆ ತತ್ತರಿಸುತ್ತಿರತಕ್ಕಂಥ ಜನಗಳಿಗೆ, ಆ ಕಂಸಭೂಪಾಲನ ಹಾವಳಿಯಲ್ಲಿ ನರಳುತ್ತಿರತಕ್ಕಂಥ ಅನೇಕ ಜನ ಸತ್ಯವಂತರಿಗೆ ಜಗದೊಡೆಯನೂ ಅನುಗ್ರಹವಾಗಲಿ. ಕಂಸಭೂಪಾಲನ ಹಾವಳಿಯು ಅಡಗಲಿ, ಅದಕ್ಕೆ ಬರಬೇಕು ಕೃಷ್ಣ. ಈ ಕೂತಿದ್ದ ನಂದಗೋಪ, ಹಾ ಕೃಷ್ಣ. ಆಗ ಅಕ್ರೂರ ಹೇಳ್ತಾನೆ, ಅದೇ ಹೇಳಿದೆ ನಾನು ನಿನಗೆ, ಮಗನೆಂಬ ಮಮತೆ ನಿನ್ನಲ್ಲಿದೆ, ಅವನು ಮಾಧವ ಕಾಣಪ್ಪ. ಅಯ್ಯ ಕಳುಹಿಸಿಕೊಡು ಕೃಷ್ಣ. ದಡದಡನೆ ಓಡಿ ಬಂದವನು ಅಕ್ರೂರನ ಮುಂದೆ ನಿಂತನಂತೆ. ನಿಂತ ಕೂಡಲೇ ಅಕ್ರೂರ ಹೇಳಿದ, ಆಹಾ ಬಂದೆಯಾ ಮಾಧವ, ನೀನೇನು ಸಾಮಾನ್ಯನೇ ದೇವ, ಕಿರುಬೆರಳೊಳಗೆ ಗೋವರ್ಧನಗಿರಿಯನ್ನು ಪೊತ್ತೆ, ಗುರುವಿನ ಕಾಣಿಕೆಯಲ್ಲೆನಿಸಿ ಅನಿತ ರಕ್ಕಸರನ್ನು ಕೊಂದೆ, ಕಾಳಿಂಗನೆಂಬ ಘೋರ ಸರ್ಪವ ತುಳಿದು ಧರೆಯೊಳಗೆ ಶಾಂತಿಯನ್ನು ನೆಲೆಸಿದೆ, ಬಹುಜನರ ಮನದೊಳಗೆ ನೀ ನರ್ತಿಸುತ್ತಲಿ ನಿಂತೆ, ಮುರಳಿಗಾನಲೋಲ ಯದು

ಹೇ ಗೋಪಾಲಕೃಷ್ಣ, ನಿನ್ನ ಈ ಅಸಾಧಾರಣವಾಗಿರ್ತಕ್ಕಂಥ ಅದ್ಭುತ ಲೀಲೆಗಳನ್ನು ಕೇಳಿದೆ. ಕಾಳಿಂಗನನ್ನು ಮುಡಿವಿದೆ, ತೃಣಾವರ್ತ ಅಘಾಸುರ ಭಕಾಸುರ ಧೇನುಕಾಸುರನೆಲ್ಲರನ್ನು ಸಂಹಾರ ಮಾಡಿದೆ, ಜೊತೆಗೆ ಗುರುವಿನ ಕಾಣಿಕೆ ಎಂದೆಂಬುದಾಗಿ ಲೋಕದಲ್ಲಿ ಅನ್ನಾವಶಿಷ್ಯನು ಈಯಲಾರದ ಕಾಣಿಕೆಯನ್ನಿತ್ತೆ. ಅಪಾರ ಮಹಿಮಾ ಸಂಪನ್ನ, ದಯಮಾಡಿಸಿ ನಮ್ಮನ್ನು ಕಾಪಾಡು. ಕೃಷ್ಣ ಪಕ್ಕದಲ್ಲಿ ತಿರುಗಿ ತನ್ನ ಅಣ್ಣ ನೆನೆಸಿಕೊಂಡ ಬಲರಾಮನ ಮುಖವನ್ನು ನೋಡಿದರೆ ಬಲರಾಮ ಹೇಳಿದ, ಹೋಗೋಣ ಕೃಷ್ಣ. ಕೃಷ್ಣ ಹೇಳಿದ, ಹೊರಡೋಣ ಹೊರಡೋಣ ಎಂದ ಕೂಡಲೇ ತಂದೆ ಓಡಿ ಬಂದ. ಕೃಷ್ಣ ಅಲ್ಲಿರ್ತಕ್ಕಂಥ ಗೋವಳರೆಲ್ಲರೂ ಸೇರಿಕೊಂಡ್ರಂತೆ, ಕೃಷ್ಣ ಎಡಬಿಡದೆ ನಾವು ನಿನ್ನ ಸಂಗಡ ಇದ್ದವರಲ್ವೇನಪ್ಪ, ಹಾಗಾದ್ರೆ ನಾವು ಮಾತ್ರ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ, ನಾವು ಬರ್ತೇವೆ. ಕೃಷ್ಣ ಹೇಳಿದ, ನೀವೆಲ್ಲ ಬರ್ತೀರಾ, ಹಾಗಾದ್ರೆ ನಡೀರಿ. ಯಶೋದೆ ಕಣ್ಣೀರು ಸುರಿಸಿ ಹೇಳ್ತಾಳೆ, ಬಹುಕಾಲದಿ ಮಗನೆಂಬ ಮಮತೆಯಲ್ಲಿ ಕಂಡೆ. ಕೃಷ್ಣ ಯಾರೋ ಬಂದು ಕರೆದ ಮಾತ್ರದ ಕ್ಷಣಕ್ಕೆ ನನ್ನನ್ನೆಲ್ಲ ಬಿಟ್ಟು ಹೋಗ್ತೀಯೇನೋ. ನೋಡಿ ಬಂದ ಅಮ್ಮ ಅಂತ ಬಾಚಿ ತಬ್ಬಿ ಕೃಷ್ಣ ಹೇಳ್ತಾನೆ, ಅಮ್ಮ ಹೋಗ್ತಾ ಇಲ್ಲ ಕಣಮ್ಮ, ನಾನು ಹೋಗ್ತಾ ಇರೋದು ಜಗತ್ತಿನ ಜನಗಳಿಗೆ ಕಲ್ಯಾಣವನ್ನು ಉಂಟು ಮಾಡಲು, ಇದು ಹೊರಟೆ ಎಂಬುದಾಗಿ ಅಲ್ಲಿರುವ ಜನಗಳಿಗೆಲ್ಲರಿಗೂ ಎಲ್ಲರ ಮನೆಗಳಿಗೂ ಹೋಗಿ ಹೇಳಿ ಬರುತ್ತಿದ್ದರೆ ಗೋಪಿಯರು ಹೇಳ್ತಾರೆ, ಬೇಡ ಕೃಷ್ಣ ಬೇಡ ಕೃಷ್ಣ, ನೀನು ಹೋದರೆ ನಮ್ಮಿಂದ ಇರೋಕ್ಕಾಗಲ್ಲ.

ಕೃಷ್ಣ ನೀನು ಹೋದದ್ದೇ ಆದರೆ ನಾವಿರ್ಲಾರವಪ್ಪ, ನಮ್ಮೆಲ್ಲರನ್ನು ಈ ರೀತಿಯಾಗಿ ಬಿಟ್ಟು ಹೋಗುವುದು ನ್ಯಾಯವಲ್ಲ ಕೃಷ್ಣ ಅಂದರೆ ಕೃಷ್ಣ ಎಲ್ಲರಿಗೂ ಸಮಾಧಾನವನ್ನು ಹೇಳುತ್ತಾ ನೇರವಾಗಿ ಹೊರಟನಂತೆ. ಬರುವಾಗ ಯಮುನಾ ನದಿ ಪ್ರಾಪ್ತವಾದರೆ ಆ ಯಮುನಾ ನದಿಯಲ್ಲಿ ಅಕ್ರೂರ ಸ್ನಾನ ಮಾಡಿದಾಗ ಆ ಭಕ್ತನಿಗೆ ತಾನು ದಿವ್ಯ ದರ್ಶನವನ್ನು ತೋರಿಸಿದ್ದಾನೆ. ಮುಂದೆ ಮಥುರಾ ನಗರಿಗೆ ಬಂದರೆ ಅಕ್ರೂರ ಹೇಳಿದ, ಬಾಸ್ವಾಮಿ ಒಳಗಡೆಗೆ ಹೋಗೋಣ, ಅಕ್ರೂರ ನೀನು ನಡೆ, ನಾನು ಬರುವಾಗ ಬರ್ತೇನೆ ಎಂಬುದಾಗಿ ಅಂದು ಕಳುಹಿಸಿ ಮಾರನೆಯ ದಿನ ನಗರವನ್ನು ಪ್ರವೇಶ ಮಾಡಿದ್ದಾನೆ. ತನ್ನ ಸಂಗಡಿಗರೊಂದಡುಗೂಡಿ ಜಗದೊಡೆಯನಾದ ಕೃಷ್ಣ ಎದುರಾಗಿ ಬರುತ್ತಿದ್ದ ಅರಮನೆಗೆ ಬಟ್ಟೆಯನ್ನು ಒಗೆಯುವ ಮಡಿವಾಳರವನು. ಆ ಬಟ್ಟೆ ಒಗೆಯುವ ಮಡಿವಾಳರವನು ಬಂದರೆ ಅವನಲ್ಲಿರುವ ವಸ್ತ್ರಾಭರಣಗಳನ್ನೆಲ್ಲವನ್ನು ಕಸಿದುಕೊಂಡ ಎಲ್ಲರಿಗೂ ಹಂಚಿದ. ಮುಂದೆ ಬರುತ್ತಿದ್ದಾನೆ, ಮುಂದೆ ಬರುವಾಗ ನೇಯ್ಗೆಯವನೊಬ್ಬ ಭಕ್ತ ತಾನು ನೇಯ್ದ ದಿವ್ಯಾಂಬರವನ್ನು ಪರಮಾತ್ಮನಿಗರ್ಪಿಸಿದ. ಅಲ್ಲಿಂದ ಹೂವಾಡಿಗರ ಬೀದಿಯಲ್ಲಿ ಸುಧಾಮ ಎಂಬ ಒಬ್ಬ ಭಕ್ತ ಪರಮಾತ್ಮನಿಗೆ ಪುಷ್ಪಗಳನ್ನು ಅರ್ಪಿಸಿದ. ಇದನ್ನೆಲ್ಲವನ್ನು ಸ್ವೀಕರಿಸಿದ ಪರಮಾತ್ಮ ಅಂದಿನ ದಿನ ಪುನಃ ಹಿಂತಿರುಗಿ ಬರುತ್ತಾ ತಾನು ಕಾಲವನ್ನು ಕಳೆಯುವುದಕ್ಕಾಗಿ ಬಂದವನೇನು ಮಾಡಿದನಂತೆ, ಅಲ್ಲಿ ಸಿದ್ಧವಾಗಿತ್ತು ಯಾಗಮಂಟಪ, ಅಲ್ಲಿ ಧನುಸ್ಸಿನ ಪೂಜೆ ಎಂದು ಕರೆಸಿದರಲ್ಲ, ಅಲ್ಲಿ ಕಾವಲಿದ್ದವರನ್ನು ನೋಡಿದ. ಅಣ್ಣ ನಾವು ಬಂದು ಸುಮ್ಮನೆ ಹೋಗಬಾರದು, ಸ್ವಲ್ಪ ಇದರ ರುಚಿ ತೋರಿಸೋಣ ಅಂತ ನುಗ್ಗಿದರಂತೆ. ನುಗ್ಗಿ ಏನು ಮಾಡಿದ್ದಾನೆ, ಎಲ್ಲರನ್ನು

ಯಾಗ ಮಂಟಪದಲ್ಲಿ ಸಿದ್ಧವಾಗಿದ್ದದ್ದನ್ನೆಲ್ಲ ಸದೆಬಡದ, ಎದುರಾಗಿ ಬಂದವರೆಲ್ಲ ಸಂಹರಿಸಿದ, ಇಂದಿನ ಕೆಲಸ ಮುಗಿಯಿತು ಎಂಬುದಾಗಿ ಹಿಂತಿರುಗಿದ. ಎಲ್ಲ ನೋಡಿ ಬಂದರು ಕಂಸಭೂಪಾಲನ ಹತ್ರ. ಭೂಪಾಲ, ಆ ಕೃಷ್ಣ ಬಲರಾಮರು ಬಂದು ನಾಡಿನಲ್ಲಿ ಅನೇಕ ಹಾವಳಿಗಳನ್ನು ಮಾಡಿ ಯಾಗ ಮಂಟಪವನ್ನು ಹಾಳು ಮಾಡಿ ಧನಸನ್ನು ಮುರಿದರು. ಮುರಿದನೇ ಶಿವದನುವನ್ನ ದುರುಳ. ಏನ್ ಮಾಡುತ್ತಿದ್ದೀರಾ ಸುನಾಮ? ಹಾಗೆ ಓಡಿ ಬಂದರಂತೆ ಸುನಾಮ ಅನ್ನುವನು. ಒಡೆಯ, ಅದು ತಪ್ಪಿ ಹೋಯಿತು, ಈಗ ನೀನು ಭಯಪಡಬೇಡ. ಹೇಗೂ ನಾಳೆ ಬರ್ತಾರಲ್ಲ, ನಾಳೆ ಪೂಜೆಗೆ ಅವರು ಬರಲೇಬೇಕು. ನಾಳೆ ಕರೆಸಿರುವುದೇ ನಾಳೆಗಾಗಿ. ಅವರು ನಾಳೆ ಬಂದಾಗ ನಾನೊಂದು ಉಪಾಯವನ್ನು ಮಾಡಿದ್ದೇನೆ. ನಮ್ಮ ಆನೆ ಇದೆಯಲ್ಲ, ಕುವರಯ ಪೀಡಾ ಎಂಬತಕ್ಕಂಥ ಆನೆ, ಆ ಕುವರಯ ಎಂಬತಕ್ಕಂಥ ಆನೆಯನ್ನು ಬಿಟ್ಟು ಅವನನ್ನು ಮಾರ್ಗದಲ್ಲೇ ತುಳಿಸಿಬಿಡ್ತೇನೆ. ಕಂಸ ಹೇಳಿದ ಫಲ. ಅಂದಿಗೆ ನನ್ನ ಶತ್ರುಶೇಷ ನಾಶವಾಗುವಂತೆಯೇ. ಸರಿ, ಕಳೆದಿರುಳು ರಾತ್ರಿ ಕಳೆದಿದೆಯಂತೆ. ಜಗದೊಡೆಯ ನಗುತ್ತಿದ್ದಾನೆ, ಇನ್ನಾಗಬೇಕಾದದ್ದು ನೋಡೋಣ ಎಂದು ಊರನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ದೂರದಲ್ಲಿ ಕಿರ್ರನೆ ಕಿರಿಚಿದೆ. ಆನೆ ಮೇಲೆ ಕುಳಿತಿರುವ ಮಾವಳಿಗನವನು ಕೃಷ್ಣ ಬಲರಾಮನ ಮೇಲೆ ಪ್ರಯೋಗಿಸಿದರಂತೆ. ಧನ ಧನ ಧನ ಧನ ಧನ ಧನ ಧನನ ಬರುತ್ತಿದೆ. ಆ ನಾಡಿನ ಜನಗಳೆಲ್ಲ ಹೆದರಿದ್ರು. ಏನಪ್ಪ ಇದು, ಏನಾಗುತ್ತಲ್ಲ, ಏನು ಅನರ್ಥವಾಗುತ್ತೆ ಎಂಬುದಾಗಿ ಎದುರು ನೋಡುತ್ತಿರೋದೊಳಗಾಗಿ ಜಗದೊಡೆಯನಾದ ಕೃಷ್ಣ ಆ ಬರುವ ಆನೆಯ ಸೊಂಡಿಲನ್ನು ಹಿಡಿದ. ಬಲರಾಮದೇವ ಓಡಿ ಬಂದದರ ಬಾಲವನ್ನು ಹಿಡಿದ. ಆ ಪುಟ್ಟ ಬಾಲಕರು ಮದಿಸಿದ ಆನೆಯನ್ನು ಹಿಡಿದರೆ ಅಲುಗಾಡಲಾರದೆ ಜಗ್ಗಲಾರದೆ ಕಿರ್ರನೆ ಕೆರಚುತ್ತಿದೆಯಂತೆ ಆ ಆನೆ. ಒಂದು ಸಲ ಬಲವನ್ನೆಲ್ಲ ಬಿಟ್ಟು ಜಗದೊಡೆಯನ್ನು ಕೆಳಗುರುಳಿಸಿದರೆ ಆ ಮಾವುಟಿಗ ಜಾರಿ ಮೊದಲು ಕೆಳಗೆ ಬಿದ್ದ. ಅವನ ಮೇಲೆ ಆನೆ ಬಿದ್ದು ಬಿಡ್ತ. ಅವನಂತೂ ಎಲ್ಲಿದ್ದಾನೆ ಅಂತಲೇ ಗೊತ್ತಾಗಲಿಲ್ಲ. ಪರಮಾತ್ಮ ಅದನ್ನು ಉರುಳಾಡಿಸಿದ. ಉರುಳಾಡಿಸಿ ಒಂಬೆಗೆ ಎತ್ತಿ ಕುಟ್ಟಿದನಂತೆ. ಆ ಆನೆ ಸತ್ತಿದೆ. ಅರಮನೆಯ ಪ್ರವೇಶ ಮಾಡುತ್ತಿರುವಾಗ ಜೊತೆಯಲ್ಲಿ ಸಿಕ್ಕಿದವರನ್ನೆಲ್ಲ ಸಂರಕ್ಷಣೆ ಮಾಡುತ್ತಿದ್ದರೆ ಕುಬ್ಜೆ ಎಂಬಾಕೆಯು ತಾನು ಸುಗಂಧ ಪರಿಮಳ ದ್ರವ್ಯಗಳನ್ನು ತಂದಾಗ ಡೊಂಕಾಗಿದ್ದ ಆ ಕುಬ್ಜೆಗೆ ಹರಿಯು ಅನುಗ್ರಹವನ್ನು ಮಾಡಿ ಸುಂದರಿಯನ್ನಾಗಿ ಮಾಡಿದ. ಹಿಂತಿರುಗಿ ಬಂದು ಆ ಅರಮನೆ ಪ್ರವೇಶ ಮಾಡುವಾಗ ಅರಮನೆಯಲ್ಲಿ ಕುಳಿತಿದ್ದಂಥ ಕಂಸ ನೋಡಿದ. ಹಿಡಿಯಿರಿ ಗೋಪಾಲಕರನ್ನ, ಸೇವಕರ ಏನ್ ಮಾಡ್ತಿದ್ದಾರೆ, ಹಿಡಿಯಿರಿ ಅವರನ್ನ. ಆಗ ಚಾಣೂರ ಮುಷ್ಟಿಕಾಸುರರೆಂಬತಕ್ಕಂಥ ಜಗಜ್ಜಟ್ಟಿಗಳು ಬಂದರಂತೆ ಮಲ್ಲಯುದ್ಧಕ್ಕೆ. ಬಂದೊಡನೆ ಕೃಷ್ಣ ಏನು ಮಾಡಿದ, ಅಣ್ಣ ಇದು ಸಮಯವಲ್ಲ, ಹಿಡಿಯವರನ್ನ. ಹಾರಿ ಕರವನ್ನು ಪಿಡಿದು ಧರ ಧರನೆ ಸಣೆ ತಂದನು ಜಗದೊಡೆಯ ಕೃಷ್ಣ. ಹಿಡಿದರಂತೆ ಒಬ್ಬೊಬ್ಬರೊಬ್ಬೊಬ್ಬರನ್ನ ಗರಗರನೆಗಳ ತಂದು ಚಾಣೂರ ಮುಷ್ಟಿಕಾಸುರರನ್ನು ಎತ್ತಿ ಕುಟ್ಟಿದರು. ಹುಟ್ಟಿದರೆ ಕಂಸ ನೋಡಿದ, ಎಲೋ ಪುಟ್ಟ ಬಾಲಕ, ನೀನು ಇಷ್ಟೊಂದು ಅಟ್ಟಹಾಸದಿಂದ ಬೆರೆಯುವುದಾದರೆ ನೋಡು ನನ್ನನ್ನ ಎಂಬುದಾಗಿ ಸಿಂಹಾಸನದಿಂದ ಎದ್ದ. ಎದ್ದೊಡನೆ ಕೃಷ್ಣ ನೋಡಿದನಂತೆ, ಬಿಡಬಾರದು ಇವನನ್ನ, ಇದೇ ಸರಿ ಎಂಬುದಾಗಿ ತಾನೇ ಹಾರಿ ಕಂಸನನ್ನ ಕೈ ಹಿಡಿದು ಧರ ಧರನೆ ಎಳೆತಂದು ನೆನಪುರುಳಿಸಿದ. ಹಿಂದೆ ತಾನು ಬ್ರಹ್ಮನಲ್ಲಿ ವರವನ್ನು ಕೇಳಿದ್ದನಂತೆ, 14 ಲೋಕಗಳು ಏಕಕಾಲದಲ್ಲಿ ನನ್ನ ಮೇಲೆ ಬಿದ್ದಾಗ ನನಗೆ ಮರಣ ಪ್ರಾಪ್ತವಾಗಲಿ ಎಂದು. 14 ಲೋಕಗಳು ಏಕವಾಗಿ ಬೀಳಲ್ಲ ಅಂದುಕೊಂಡಿದ್ದ. 14 ಲೋಕಕ್ಕೆ ದಾತನಾದ ಕೃಷ್ಣ ಮೇಲೆ ಕುಳಿತು ತನ್ನ ಕೈಯಿಂದ ಒಂದು ಪೆಟ್ಟನ್ನು ಗುದ್ದಿದ. ಗುದ್ದಿದೊಡನೆ ಆ ಪೆಟ್ಟಿಗೆ ಆ ಕಂಸಾಹ ಎಂದು ಸತ್ತ. ರಕ್ಕಸರೆಲ್ಲ ದಿಕ್ಕಾಪಾಲಾಗಿ ಓಡಿದರು. ಓಡಿದ ಕೂಡಲೇ ಜಗದೊಡೆಯನಾದ ಕೃಷ್ಣ ತಿರುಗಿ ಕೇಳುತ್ತಿದ್ದಾನಂತೆ, ಎಲ್ಲೋ ಗೋಪಾಲ, ಬಾರೋ ಕೃಷ್ಣ ಎಂದು ಕರೆಯುತ್ತಿರತಕ್ಕಂಥ ಒಂದು ಶಬ್ದ ಕೇಳ್ತಾ ಇದೆ. ಕೃಷ್ಣ ಹೇಳಿದ, ಅಣ್ಣ ಆ ಮಾತು ಕೇಳ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಡೋಣ, ಬಾರೋ ನಡಿ ಹೋಗೋಣ ಎಂಬುದಾಗಿ ನೇರವಾಗಿ ಬಲರಾಮ ಕೃಷ್ಣರು ಸೆರೆಮನೆ ಹತ್ರ ಬರ್ತಿದ್ರೆ ದೇವಕಿ ದೇವಿ ಕೃಷ್ಣ ಬಂದಿರುವ ವಿಚಾರವನ್ನು ಕೇಳಿ ಹೇಳ್ತಿದ್ದಾಳಂತೆ. ಹೇ ಕೃಷ್ಣ,

ಕೃಷ್ಣ ಅನ್ನುವಾಗ ಕೃಷ್ಣ ಬಲರಾಮರಿಬ್ಬರೂ ಸೆರೆಮನೆಗೆ ಬಂದಿದ್ದಾರೆ. ಬಂದು ತಂದೆ ತಾಯಿಗಳನ್ನು ತಬ್ಬಿದರಂತೆ. ತಂದೆ ತಾಯಿಗಳು ಮಕ್ಕಳನ್ನು ಕಂಡಾಗ ಕೃಷ್ಣ ಹೇಳ್ತಾನೆ, ಮಕ್ಕಳಾಗಿ ಅವತರಿಸಿ ನಾವು ನಿಮಗೆ ಸಹಾಯ ಮಾಡಲಿಲ್ಲ ಎಂದರೆ ಇದು ಅಪರಾಧವಾದೀತು, ಬನ್ನಿ ಎಂಬುದಾಗಿ ಸೆರೆಬಿಡಿಸಿ ಕರೆತಂದು ತಾತನಾದ ಉಗ್ರಸೇನನನ್ನು ಕರೆಸಿ ಅವನಿಗೆ ಮಥುರಾ ನಗರದ ಪಟ್ಟವನ್ನು ಕಟ್ಟಿ ಜಗದೊಡೆಯನಾದ ಕೃಷ್ಣನು ಎಲ್ಲರ ಬಂಧನವನ್ನು ಬಿಡಿಸಿ ತಾನಾನಂದದಿಂದ ಮತ್ತೆ ಭಕ್ತರೆಂದೊಡಗೂಡಿ ಜಗತ್ತಿನ ಎಲ್ಲ ದುರ್ಮಾರ್ಗಗಳನ್ನು ನಾಶ ಮಾಡಿ ತಾನು ನಿತ್ಯಾನಂದ ಭರಿತನಾಗಿ ಸಂತೋಷ ಭರಿತನಾಗಿ ಜಗತ್ತರಲ್ಲಿ ಕಾಲವನ್ನು ಕಳೆಯುತ್ತಿದ್ದಾನೆ ಎಂದರೆ ಈ ಜಗದೊಡೆಯನ ದಿವ್ಯ ಮಂಗಳ ಮೂರ್ತಿಯ ಚರಿತ್ರೆಯನ್ನು ಕೇಳಿದವರಿಗೆ ಮಂಗಳವಾಗಲಿ ಎಂಬುದಾಗಿ ಶ್ರೀ ಕೃಷ್ಣಾವತಾರಕ್ಕೆ ನಾವು ಮಂಗಳವನ್ನು ಪಾಡೋಣ. ಜಯ ಮಂಗಳ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕೇಳಲಿದ್ದೀರಿ ಹರಿಕಥಾ ವಿದ್ವಾಂಸ ಶ್ರೀ ಗುರುರಾಜುಲು ನಾಯ್ಡು ಅವರ ಧ್ವನಿಯಲ್ಲಿ ಶ್ರೀಕೃಷ್ಣ ಅವತಾರ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದೀರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
5: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
6: ಸೇರಿರುವಂತಹ ಎಲ್ಲ ಸಂಗೀತ ಕಲಾಭಿಮಾನಿಗಳಿಗೆ ನನ್ನ ಮೊದಲನೇ ನಮಸ್ಕಾರ ಹೇಳ್ತಾ, ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಜುಗಲ್ಬಂದಿ ಕಾಯನವನ್ನ ಪ್ರಸ್ತುತಪಡಿಸ್ತಾ ಇದ್ದೀವಿ.
7: ಪ್ರಥಮದಲ್ಲಿ ಇವತ್ತಿನ ಈ ಕಾರ್ಯಕ್ರಮವು ಸಮುದಾಯ ಟ್ರಸ್ಟ್ ಶಿವಮೊಗ್ಗ, ಇವರು ನಮ್ಮ ಬಹಳ ಆತ್ಮೀಯರು, ನಮ್ಮ ಲಕ್ಷ್ಮೀನಾರಾಯಣ ಭಟ್ ಸರ್ ಅವರು ನಮ್ಮನ್ನು ಸಣ್ಣವರಿದ್ದಾಗಿಂದನೂ ನಮ್ಮ ಸಂಗೀತದ ಬೆಳವಣಿಗೆಯಲ್ಲಿ ನಮ್ಮನ್ನು ಬೆಳೆಸ್ಕೊಂಡು ಅವರು ನಮ್ಮ ಜೊತೆ ನಮಗೆ ಹಾರೈಸಿ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಹಿಂದೂಸ್ತಾನಿ ಸಂಗೀತದಲ್ಲಿ ಬಹಳ ಬಹಳ ಈ ಸಮುದಾಯ ಟ್ರಸ್ಟ್ನವರು ಲಕ್ಷ್ಮೀನಾರಾಯಣ ಭಟ್ ಸರ್ ಆಗಲಿ, ಅವರೆಲ್ಲ ಬಳಗದವರು, ಈ ಕಮಿಟಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರು, ಮಂಜುನಾಥ್ ಸರ್ ಮತ್ತು ಮಹಾದೇವ್ ಸರ್ ಅವರು, ಅವರೆಲ್ಲ ಬಳಗದವರು ಬಹಳ ಈ ಒಳ್ಳೆ ಶಿವಮೊಗ್ಗದ ಈ ಮಹಾನಗರ ಶಿವಮೊಗ್ಗದಲ್ಲಿ ಭಾಳ ಪ್ರತಿ ವರ್ಷವೂ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ತಾ ಬಂದಿದ್ದಾರೆ. ಹಾಗೂ 2 ವರ್ಷದ ಹಿಂದೆ ಕೋವಿಡ್ಗಿಂತ ಮುಂಚೆ ನಮ್ಮ ತಂದೆಯವರ ಕಾರ್ಯಕ್ರಮವನ್ನು ಭಾಳ ಚಂದ ಕರ್ನಾಟಕ ಸಂಘದಲ್ಲಿ ಮಾಡಿದ್ರು. ಶಿವಮೊಗ್ಗದಲ್ಲಿ ಭಾಳ ಅತ್ಯುತ್ತಮವಾಗಿ ಈ ಟ್ರಸ್ಟ್ನವರು ಭಾಳ ಚಂದ ಕಾರ್ಯಕ್ರಮ ನಡೆಸ್ಕೊಳ್ತಿದ್ದಾರೆ. ಈ ವರ್ಷ ಈ ಸುಸಂದರ್ಭದಲ್ಲಿ ನಮಗೆ ಹಾಡಲಿಕ್ಕೆ ಈ ಸಮುದಾಯ ಟ್ರಸ್ಟ್ನವರು ಅವಕಾಶ ಮಾಡಿಕೊಟ್ಟಿದ್ದು, ಈ ಮಹಾ ಗಣಪತಿ ರವೀಂದ್ರ ನಗರ ಗಣಪತಿ ದೇವಸ್ಥಾನದಲ್ಲಿ ಈ ಮಹಾ ಸನ್ನಿಧಿಯಲ್ಲಿ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು

ನಮ್ಮ ಉಸ್ತಾದ್ ಫಜಲ್ ಖುರ್ಷಿ ಹಾಗೂ ಉದಯ ರಾಜ್ಕರ್ಪುರ್ ಸರ್ ಹಾಗೂ ಮಡಿವಾಳಯ ಸಾಲಿ ಇವರ ಪ್ರಿಯ ಶಿಷ್ಯರಾದಂಥ ವಿದ್ವಾನ್ ವಿನಾಯಕ್ ಭಟ್ರು ಸಾಗರದಿಂದ ಅವರು ತಬಲಾ ಸಾಥಿಯಲ್ಲಿ ಬಂದಿದ್ದಾರೆ. ಅವ್ರಿಗೂ ನಮ್ಮ ಅಭಿನಂದನೆಗಳನ್ನು ನಮಸ್ಕಾರಗಳನ್ನು ಹೇಳ್ತೇನೆ. ಹಾಗೂ ಹಾರ್ಮೋನಿಯಂ ಸಾಥಿಯಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರಾದಂಥ ಶ್ರೀ ಪವನ್ ಕುಮಾರ್ ರಟ್ಟಿಹಳ್ಳಿ ಅವರಿದ್ದಾರೆ. ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ಡಾಲ್ ತಬಲಾದಲ್ಲಿ ವಿನಾಯಕ್ ಭಟ್ರವರ ಶಿಷ್ಯ ಯುವ ತಬಲಾ ಕಲಾವಿದ ಶ್ರೀ ಕುಮಾರ್ ದರ್ಶನ್ ಅವರು ವಿದ್ಯಾರ್ಥಿ ದರ್ಶನ್ ಅವರಿದ್ದಾರೆ. ಹಾಗೂ ತಂಬೂರಿಯಲ್ಲಿ ನನ್ನ ಆತ್ಮೀಯ ಪ್ರೀತಿಯ ಶಿಷ್ಯರಾದಂಥ ಶ್ರೀ ಬಸವರಾಜ್ ಅವರು ಹಾಗೂ ಸಿದ್ದೇಶ್ ಅವರು ತಂಬೂರಿ ಸಾಥಿಯಲ್ಲಿದ್ದಾರೆ. ಹಾಗೂ ನೀವೆಲ್ಲ ನಮ್ಮ ಇವತ್ತಿನ ಸಂಗೀತ ಕಾರ್ಯಕ್ರಮವನ್ನು ಕೇಳಲಿಕ್ಕೆ ಬಂದಿದ್ದೀರಿ, ಭಾಳ ಭಾಳ ಭಾಳ ಸಂತೋಷದ ವಿಚಾರ. ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ಕೇಳ್ತಾ ಹಾಗೂ ನಮ್ಮ ಗುರುಗಳು ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಅವರಿಗೆ ನಮ್ಮ ಅನಂತ ನಮಸ್ಕಾರಗಳನ್ನು ನಾನು ಇಲ್ಲಿಂದ ಸಲ್ಲಿಸ್ತೇನೆ. ನಮ್ಮ ಗುರುಗಳಾದ ಗಾನಯೋಗಿ ಶಿವಯೋಗಿ ಪದ್ಮಭೂಷಣ ಪುಟ್ಟರಾಜ್ ಕವಿ ಅಜ್ಜವರನ್ನ ಮನದಲ್ಲಿ ಸ್ಮರಿಸಿಕೊಂಡು ನೆನೆಸ್ಕೊಳ್ತಾ ಪ್ರಥಮದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗಾಯಕರಾದ್ದರಿಂದ ಹಿಂದೂಸ್ತಾನಿಯಲ್ಲಿ ರಾಗೇಶ್ರೀ ಅಂತ ಬರ್ತದೆ. ಆ ರಾಗೇಶ್ರೀದಲ್ಲಿ ಒಂದು 30-40 ಮಿನಿಟ್ಸ್ ಒಳಗೆ ಬಡಾಕ್ಯಾಲ್ನ ಹಾಡ್ತೀವಿ. ಸ್ವಲ್ಪ ಕ್ಲಾಸಿಕಲ್ ಹಾಡಿ ನಂತರದಲ್ಲಿ ದೇವರನಾಮ ಹಿಂದಿ ಭಜನ್ಗಳನ್ನ ಲೈಟ್ ಮ್ಯೂಸಿಕ್ನ ಹಾಡ್ತೀವಿ. ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ರಾಗೇಶ್ರೀ.

ಇಲ್ಲಿವರೆಗೆ ರಾಗೇಶ್ರದೊಳಗೆ ಬೆಳಕ್ಯಾಲ್ ಮತ್ತು ಅದರ ಚೋಟಕ್ಯಾಲ್ ಬಂದಿಶ್ನ ನಾವು ಪ್ರಸ್ತುತಪಡಿಸ್ತೀವಿ. ನಂತರದಲ್ಲಿ ರಾಗ ದುರ್ಗಾದೊಳಗೆ ದೇವಿಯ ಒಂದು ನಮ್ಮ ಗುರುಗಳು ಪದ್ಮಭೂಷಣ ಪಂಡಿತ್ ಡಾಕ್ಟರ್ ಪುಟ್ರಾಜ್ ಕವಿ ಅಜ್ಜೋರು ಸಾವಿರಾರು ವಚನಗಳನ್ನು ಅವರ ಗುರುಗಳ ಮೇಲೆ ಸಾವಿರಾರು ವಚನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಬರೆದಿರುವಂಥ ಒಂದು ಭಕ್ತಿಗೀತೆನ, ದೇವಿ ಮೇಲೆ ಬರೆದಿರುವಂಥ ಒಂದು ಭಕ್ತಿಗೀತೆನ ಹಾಡ್ತೀವಿ. ಗುರುಗಳು ಬಹಳ ಎಂಥ ಎಂಥ ಶಿಷ್ಯರನ್ನೆಲ್ಲ ತಯಾರು ಮಾಡಿ ನಾವಿಲ್ಲಿ ಇಂಥ ಸನ್ನಿಧಿಯೊಳಗೆ ನಾವು ಹಾಡ್ಬೇಕಂದ್ರೆ ಅದು ಅವರಿಂದ ಎಲ್ಲ ಬಂದಿದ್ದು ಭಾಗ್ಯ, ಅವರ ಆಶೀರ್ವಾದನೇ, ಮತ್ತು ಬೇರೆ ಏನಿಲ್ಲ. ಯಾಕಂದರೆ ನಮ್ಮ ತಂದೆಯವರು ಅವರೆಲ್ಲ ಬಹಳ ಕಷ್ಟಪಟ್ಟು ಗುರುಗಳ ಸನ್ನಿಧಿಯಲ್ಲಿ ಅವರು ಬೆಳೆದು ಸಂಗೀತ ಅಭ್ಯಾಸ ಮಾಡಿಕೊಂಡು ನಂತರದಲ್ಲಿ ನಮ್ಮ ತಂದೆಯವರು ನಾವು ನಮ್ಮ ಪರಂಪರೆ ಬೆಳೀತಿರೋದು. ಹಾಗಾಗಿ ಏನೋ ಆದರೂ ಎಷ್ಟೋ ಪರಂಪರೆ ಇದೆ, ಎಷ್ಟೋ ಕಲಾಕಾರರು, ದೊಡ್ಡ ದೊಡ್ಡ ವಿದ್ಯಾವಂತರು, ವಿದ್ವಾಂಸರು ನಮ್ಮ ಆಶ್ರಮ ಪರಂಪರೆಯಲ್ಲಿ ಬೆಳೆದು ಬಂದಿದ್ದಾರೆ. ಅಜ್ಜೋರಿದ್ರಲ್ಲಿ ನಮ್ಮ ತಂದೆಯವರಾಗಲಿ, ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ ಸರ್ ಆಗಲಿ, ಸಾಕಷ್ಟು ಸೋಮನಾಥ್ ಮರಡೂರವರು ನಮ್ಮ ಗುರುಗಳು, ಸಂಗಮೇಶ್ವರ ಗವಾಯಿಗಳು ಎಲ್ಲ ಬಹಳಷ್ಟು ಎಲ್ಲ ಗುರುಗಳು ಬರೆದಿರುವಂಥ ಒಂದು

ಕಾರ್ಯಕ್ರಮ ಕೇಳಲಿಕ್ಕೆ ಬಂದಿರುವಂಥ ಮಹಾನ್ ಕವಿಗಳಾದಂಥ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ಮೂರ್ತಿ ಸರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಗೆ ಭಾಳ ಭಾಳ ಸಂತೋಷದ ವಿಚಾರ, ಯಾಕಂದರೆ ಭಾಳ ದೊಡ್ಡ ಸಾಹಿತಿಗಳವರು, ಯಾಕಂದರೆ ಕವಿಗಳು ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಎಂಥ ಎಂಥ ಭಾವಗೀತೆಗಳನ್ನು ಅವರು ರಚಿಸಿದ್ದಾರೆ. ಯಾಕಂದರೆ ಸಾಕಷ್ಟು ಭಾವಗೀತೆಗಳು ಅವರು ರಚಿಸಿದಂಥದ್ದು, ಎಂಥ ಎಂಥ ದೊಡ್ಡ ದೊಡ್ಡ ಕಲಾವಿದರು ಆರ್ಟಿಸ್ಟ್ಗಳು ಹಾಡಿ ಅದು ಎಷ್ಟೋ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಅಂಥ ಕವಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ಮಹಾ ಭಾಗ್ಯ. ಇತ್ತೀಚೆಗೆ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅವರು. ಬಹಳ ದೊಡ್ಡ ವಿಚಾರ, ಯಾಕಂದರೆ ಸುಮ್ಮನೆ ಅಲ್ಲ ಅದು, ಇಲ್ಲಿ ಬಂದಿರುವುದು ಭಾಳ ಸಂತೋಷದ ವಿಚಾರ. ಅವರಿಗೆ ನಮ್ಮ ಅನಂತ ನಮಸ್ಕಾರಗಳನ್ನು ನಾವಿನಿಂದ ಸಲ್ಲಿಸ್ತಾ ಒಂದು ಕನಕದಾಸರು ಬರೆದಿರುವಂಥ

ನಮ್ಮ ಮುಂದೆ ಎಚ್ ಎಸ್ ವೆಂಕಟೇಶ್ಮೂರ್ತಿ ಸರ್ ಅವರಿದ್ದಾರೆ. ಅವರು ರಚಿಸಿದಂಥ ಒಂದು ಭಾವಗೀತೆನ, ತುಂಬ ಪ್ರಖ್ಯಾತಿಯಲ್ಲಿರುವಂಥ ಒಂದು ಭಾವಗೀತೆನ ಹಾಡ್ತೇವೆ. ಏನಾರ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ಬೇಕು. ರಾಗು ಚಾರುಕೇಶವ.

ಹಾಡ್ತೀವಿ. ನಮ್ಮ ದೇಶಕ್ಕೆ ಭಾರತ ರತ್ನವನ್ನು ತಂದುಕೊಟ್ಟಂತ ಪಂಡಿತ್ ಭಾರತರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಗೂ ಲತಾ ಮಂಗೇಶ್ಕರ್ ಜಿ ಅವರು ಹಾಡಿರುವಂಥ ಒಂದು

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಎನ್ನುವಂತಹ ಒಂದು ಚಿತ್ರದ ಗೀತೆ, ಶಂಕರ ಶಶಿಧರ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆ, KV ಮಹಾದೇವನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಅಡವಿಗೆ ಬಿದ್ದವನ ಎನ್ನುವಂತ ಒಂದು ವಿಜಯದಾಸರ ಕೃತಿಯನ್ನ ಪ್ರಸಾದ್ ಪ್ರಭು ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಅಳುವುದ್ಯಾತಕೋ ರಂಗಯ್ಯ ಎನ್ನುವಂತ ಒಂದು ಅದ್ಭುತವಾದಂತಹ ಪುರಂದರ ದಾಸರ ಒಂದು ಕೃತಿಯನ್ನ ದಿವ್ಯ ಗಿರಿಧರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ಅಂಬಿಗ ನಾನಿನ್ನ ನಂಬಿದೆ ಎನ್ನುವಂತ ಒಂದು ಅದ್ಭುತವಾದಂತಹ ಭಕ್ತಿ ಗೀತೆಯನ್ನ ಪುತ್ತೂರು ನರಸಿಂಹ ನಾಯಕ್ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ದಾಸರ ಒಂದು ಕೃತಿಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಈ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಅಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ರಂಗನ ಕಂಡೀರ ಎನ್ನುವಂತ ಒಂದು ಅದ್ಭುತವಾದಂತಹ ಭಕ್ತಿ ಗೀತೆಯನ್ನ ರಾಮಕೃಷ್ಣ ಕುಕ್ಕಿಕಟ್ಟೆ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಆರಿಗೆ ವಧುವಾದೆ ಎನ್ನುವಂತ ಒಂದು ದಾಸರ ಕೃತಿಯನ್ನ ಮೈಸೂರು ರಾಮಚಂದ್ರ ಆಚಾರ್ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಅಥಣಿಯ ವಾಸ ಶಿವಯೋಗಿ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಕೆ ಯುವರಾಜ್ ಹಾಗೂ ಮಹಾಲಕ್ಷ್ಮಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಭರತ್ ಜೈನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.